392.16 ಮೀಟರ್ಗಳು ಅಥವಾ 765 ಕಿಲೋಹರ್ಟ್ಸ್ ತರಂಗಾಂತರಗಳು, ನಮ್ಮ ಡಿಜಿಟಲ್ ಪ್ರಸಾರ 756 ಕಿಲೋಹರ್ಟ್ಸ್ ಮತ್ತು FM 103 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ. ಇದು ಆಕಾಶವಾಣಿಯ ಧಾರವಾಡ ಕೇಂದ್ರ. ಇಂದು ಶನಿವಾರ. ರಾಷ್ಟ್ರೀಯ ಪಂಚಾಂಗ 1948 ಶಾಲಿ ವಾಹನ ಶಕವರ್ಷ, ಆಷಾಢ ಮಾಸದ 27ನೆಯ ದಿನ, ಅಂದರೆ 2026ನೇ ಇಸ್ವಿ ಜುಲೈ ತಿಂಗಳಿನ 18ನೆಯ ತಾರೀಕು. ಈಗ ಸಮಯ ಸರಿಯಾಗಿ ಬೆಳಗಿನ 5:58:59. ನಿಲಯದ ಈ ದಿನದ ಪ್ರಸಾರವನ್ನು ಆರಂಭಿಸುತ್ತಿದ್ದೇವೆ. ಆತ್ಮೀಯ ಶ್ರೋತೃ ಬಾಂಧವರಿಗೆಲ್ಲ ನಿಮ್ಮ ಬಾನುಲಿ ಮಿತ್ರ ಅಶೋಕ್ ಲೋಂಡೆ ಮಾಡುವ ನಮಸ್ಕಾರ, ಶುಭೋದಯ.

0: ಇದುವರೆಗೆ ಭಕ್ತಿ ಸಂಗೀತದ ಕಾರ್ಯಕ್ರಮ ವಂದನ ಪ್ರಸಾರವಾಯಿತು. ಆಕಾಶವಾಣಿ ಧಾರವಾಡ. ಈಗ ಡಾಕ್ಟರ್ ಗೀತಾ ದಾನಶೆಟ್ಟಿಯವರಿಂದ ಚಿಂತನ.
1: ಎಲ್ಲ ಎಲ್ಲವನರಿತು ಫಲವೇನಯ್ಯ, ತನ್ನ ತಾನರಿಯಬೇಕಲ್ಲದೆ ತನ್ನಲ್ಲಿ ಅರಿವು ಸ್ವಯಂ.

0: ಆಗಿರಲು ಅನ್ಯರನ್ನು ಕೇಳಲುಂಟೆ ಎಂದು ಶರಣರು ಹೇಳಿರುವ ಹಾಗೆ ಪ್ರತಿಯೊಬ್ಬರಲ್ಲಿಯೂ ಒಂದು ಶಕ್ತಿಯಿದೆ. ಆ ಶಕ್ತಿಯನ್ನು ಗುರುತಿಸುವುದೇ ಸ್ವಂತಿಕೆ. ಸ್ವಂತಿಕೆ ಎಂದರೆ ತಮ್ಮದೇ ಆದ ವಿಶಿಷ್ಟತೆ ಹಾಗೂ ವೈಯಕ್ತಿಕ ಶೈಲಿ ಎಂದು ಕೂಡ ಹೇಳಬಹುದು. ಹುಟ್ಟಿದ ಮನುಷ್ಯ ಸಾಯುವವರೆಗೂ ಪರಿಪೂರ್ಣನಾಗಿ ಬದುಕಬೇಕೆಂದರೆ ಸ್ವಂತಿಕೆ ತುಂಬಾ ಮುಖ್ಯ. ಆದರೆ ದುಃಖಕರ ಸಂಗತಿ ಏನಪ್ಪ ಅಂತಂದ್ರೆ, ನಾವು ನಮ್ಮತನವನ್ನ ಮರೆತು ಇತರರ ಮೆಚ್ಚುಗೆಗಾಗಿ ಬದುಕುತ್ತಿದ್ದೇವೆ ಎಂದೆನಿಸುತ್ತದೆ. ಸ್ವಂತಿಕೆ ಎನ್ನುವುದು ಯಾವಾಗ ಸುಂದರಗೊಳ್ಳುತ್ತದೆ ಅಂತಂದ್ರೆ, ತನ್ನತನವನ್ನ ಉಳಿಸಿಕೊಂಡು ಮನಸ್ಸಿನ ಅಹಂಕಾರವನ್ನ ಕಳೆದು ಇತರರೊಂದಿಗೆ ಇದ್ದಾಗ ಮಾತ್ರ. ನಿನ್ನನ್ನು ನೀನು ನಂಬಿದರೆ ಲೋಕ ನಿನ್ನನ್ನು ನಂಬುತ್ತದೆ. ತನ್ನೊಳಗಿನ ಬೆಳಕನ್ನು ಕಂಡವನು ಬೇರೆಯವರ ಆಶ್ರಯದಲ್ಲಿರಲು ಇಷ್ಟಪಡುವುದಿಲ್ಲ. ಸ್ವಂತಿಕೆ ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ಅಂತರ್ಗತವಾಗಿರುವ ಒಂದು ಅಂಶವಾಗಿದೆ ಎಂದು ಹೇಳಬಹುದು. ಮನುಷ್ಯನು ಆಂತರಿಕವಾಗಿ ವಿಸ್ತಾರವಾದಷ್ಟು ಅವನ ಇಡೀ ವ್ಯಕ್ತಿತ್ವವೇ ವಿಸ್ತಾರಗೊಳ್ಳುತ್ತದೆ. ಮನಸ್ಸು ವಿಸ್ತಾರವಾದಷ್ಟು ಹೊಸ ಹೊಸ ವಿಷಯಗಳು ನಮ್ಮ ಅರಿವಿಗೆ ಕಾಣಸಿಗುತ್ತವೆ. ಆಗ ಜೀವನವನ್ನು ಕಂಗೆಡಿಸುವ ಯಾವ ವಿಷಯವೂ ನಮ್ಮನ್ನು ಹೆದರಿಸವು. ಎಲ್ಲ ಆತಂಕಗಳನ್ನು ಮೀರಿ ಅಪೂರ್ಣ ಜ್ಞಾನದ ಗೊಂದಲದ ಭಾವ ತೊಲಗಿ ಪರಿಪೂರ್ಣ ಜ್ಞಾನದ ಆನಂದ ನಮ್ಮ ಮನಸ್ಸನ್ನು ಆವರಿಸುತ್ತದೆ. ಸ್ವಂತಿಕೆ ಇದು ಭೌತಿಕ ಅಂಶಗಳನ್ನು ಒಳಗೊಂಡು ವ್ಯಕ್ತಿಯ ಹವ್ಯಾಸಗಳು ಹಾಗೂ ಮನೋಭಾವನೆಗಳಿಂದ ಪ್ರಭಾವಿತಗೊಂಡಿರುತ್ತದೆ. ಸ್ವಂತಿಕೆ ಅನ್ನುವುದು ತನ್ನತನವನ್ನು ತೋರ್ಪಡಿಸುವುದಾಗಿರುತ್ತದೆ. ಜೀವನದಲ್ಲಿ ಯಶಸ್ಸನ್ನು ಸಾಧಿಸಲು ಬಹಳಷ್ಟು ಸಹಾಯವನ್ನ ಮಾಡುತ್ತದೆ. ಇದು ವ್ಯಕ್ತಿಯ ವ್ಯಕ್ತಿತ್ವವನ್ನು ಸಮಗ್ರವಾಗಿ ತಿಳಿದುಕೊಳ್ಳಲು ಸಹಾಯ ಮಾಡುತ್ತದೆ. ವ್ಯಕ್ತಿಯ ಸಂವೇಗಗಳು, ಅನುಭವಗಳನ್ನು, ಆತನ ನಕಾರಾತ್ಮಕ ಸಕಾರಾತ್ಮಕ ಭಾವನೆಗಳನ್ನು ತಿಳಿದುಕೊಂಡು ವ್ಯಕ್ತಿಗೆ ಉತ್ತಮ ವ್ಯಕ್ತಿತ್ವ ಹೊಂದಲು ಸಹಕರಿಸುತ್ತದೆ. ದೋಷಗಳನ್ನು ಸರಿಪಡಿಸಿ ವ್ಯಕ್ತಿಯನ್ನು ಪರಿವರ್ತನೆಗೊಳಿಸಲು ಪೂರಕವಾಗಿರುತ್ತದೆ. ಇದು ಜೀವನದ ನೈಜತೆಯನ್ನು ತಿಳಿಸುವುದಲ್ಲದೆ ವ್ಯಕ್ತಿಗೆ ಜೀವನದ ಅರಿವನ್ನೂ ಕೂಡ ಮೂಡಿಸುತ್ತದೆ. ಜೀವನದಲ್ಲಿ ಮೌಲ್ಯಗಳ ಪ್ರಾಮುಖ್ಯತೆಯನ್ನು ಎತ್ತಿ ತೋರಿಸುತ್ತದೆ. ಸ್ವಂತಿಕೆ ಎನ್ನುವುದು ಜೀವನದ ಅತ್ಯಮೂಲ್ಯ ಉಡುಗೊರೆ. ಅದನ್ನು ಹಣದಿಂದ ಖರೀದಿಸಲಾಗುವುದಿಲ್ಲ. ಪ್ರೀತಿ, ವಿಶ್ವಾಸ ಮತ್ತು ಆತ್ಮೀಯತೆಯಿಂದ ಮಾತ್ರ ಗಳಿಸಬಹುದು. ಸ್ವಂತಿಕೆ ಭಾವನೆ ಬೆಳೆಯುವಲ್ಲಿ ಸಂಬಂಧಗಳು ಅರಳುತ್ತವೆ, ಬದುಕು ಸುಂದರಗೊಳ್ಳುತ್ತದೆ ಮತ್ತು ಸಮಾಜವು ಸಾಮರಸ್ಯದಿಂದ ಕೂಡಿರುತ್ತದೆ. ತನ್ನ ಸಾಮರ್ಥ್ಯದ ಮೇಲೆ ನಂಬಿಕೆ ಇರುತ್ತದೆ. ಇದನ್ನು ತನ್ನತನವೆಂದು ಕೂಡ ಕರೆಯಬಹುದು. ಸ್ವಾಭಿಮಾನ ಇರುವಲ್ಲಿ ದೌರ್ಬಲ್ಯ ಯಾವತ್ತಿಗೂ ನೆಲೆಸುವುದಿಲ್ಲ. ಇದು ವ್ಯಕ್ತಿಯ ಮೌಲ್ಯಗಳು ಮತ್ತು ಆದರ್ಶಗಳನ್ನು ಕಾಪಾಡುತ್ತದೆ. ಅಲ್ಲಮ್ಮರು ತಮ್ಮ ಒಂದು ವಚನದಲ್ಲಿ, ನಿನ್ನ ಒಡವೆ ಎಂಬುದು ಜ್ಞಾನ ರತ್ನ ನೋಡ ಎಂದು ಹೇಳುತ್ತಾರೆ. ಅಂದರೆ ಮನುಷ್ಯನಿಗೆ ಜ್ಞಾನವೇ ನಿಜವಾದ ಆಭರಣ. ಜ್ಞಾನವೆಂಬ ದಿವ್ಯ ರತ್ನವನ್ನು ಕೆಡಿಸಿಕೊಳ್ಳದೆ ಅರಿವಿನಿಂದ ಧರಿಸಬೇಕೆನ್ನುತ್ತಾರೆ. ನಿನ್ನ ಅರಿವೇ ನಿನಗೆ ಗುರು.
1: ಇದುವರೆಗೆ ಡಾಕ್ಟರ್ ಗೀತಾ ದಾನಶೆಟ್ಟಿ ಅವರಿಂದ ಚಿಂತನ ಕೇಳಿದಿರಿ. ಆಕಾಶವಾಣಿ ಧಾರವಾಡ. ಇದೀಗ ರೈತರಿಗೆ ಸಲಹೆಗಳು.
2: ವಚನಾಮೃತ ಪ್ರತಿ ಸೋಮವಾರ ಹಾಗೂ ಮಂಗಳವಾರ.
3: ಎನ್ನ ತನುವ ನಿರ್ಮಲ ಮಾಡಿದ
4: ಧಾರವಾಡ ಆಕಾಶವಾಣಿಯಿಂದ ಪ್ರತಿ ಸೋಮವಾರ ಮುಂಜಾನೆ 6:35 ಹಾಗೂ ಮಂಗಳವಾರ ಮುಂಜಾನೆ 7:15

0: ವಚನ ನಿರ್ವಚನ ಹಾಗೂ ವಚನ ಗಾಯನದ ಸಾಪ್ತಾಹಿಕ ಕಾರ್ಯಕ್ರಮ ವಚನಾಮೃತ.
1: ತಪ್ಪದೆ ಆಲಿಸಿ ವಚನಾಮೃತ.
0: ಮನೆ ಮಾತಾಗಿದೆ ವಚನಾಮೃತ.
2: ಅಕ್ಕ ಕೇಳುವ ನಾನು ಕನಸು ಕಂಡೆ.
1: ಶ್ರೀ ಬಸವೇಶ್ವರ ಪೀಠ ವಚನಾಮೃತ ಪ್ರತಿ ಸೋಮವಾರ ಹಾಗೂ ಮಂಗಳವಾರ.
0: ಪ್ರಾಯೋಜಕರು ಶ್ರೀ ಬಸವೇಶ್ವರ ಪೀಠ, ಕರ್ನಾಟಕ ವಿಶ್ವವಿದ್ಯಾಲಯ, ಧಾರವಾಡ.
3: ಏನು ರಂಗ ಕೈಗೆ ಬ್ಯಾಂಡೇಜು?
4: ಬಿದ್ಬಿಟ್ಟಾಕ. ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
3: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
5: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU.WSSP.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
6: ನಮಸ್ಕಾರ ರೈತ ಬಾಂಧವರೇ. ಭತ್ತ ಈಗಾಗಲೇ ಬಿತ್ತನೆಯಾದ ಕೂರಿಗಿ ಭತ್ತದಲ್ಲಿ ಎಡೆ ಹೊಡೆದು ಕಳೆಗಳನ್ನು ತೆಗೆದು ನಂತರ 40 ದಿನದ ಬೆಳೆಗೆ ಪ್ರತಿ ಎಕರೆಗೆ 20 ಕಿಲೋಗ್ರಾಂ ಸಾರಜನಕವನ್ನು ಮೇಲ್ಗೊಬ್ಬರವಾಗಿ ಕೊಡಬೇಕು. ಬಿತ್ತನೆಯಾದ 10-15 ದಿನಗಳವರೆಗೆ ಹೆಚ್ಚಿಗೆ ಮಳೆಯಾಗಿ ನೀರು ನಿಲ್ಲದಂತೆ ಕಾಳಜಿ ವಹಿಸಬೇಕು. ಮರಿ ಒಡೆಯುವ ಅವಧಿ ಮುಗಿಯುವವರೆಗೂ 2.5 ಸೆಂಟಿಮೀಟರ್ಗಿಂತ ಹೆಚ್ಚು ನೀರು ನಿಲ್ಲದಂತೆ ನೋಡಿಕೊಳ್ಳಬೇಕು. ಬಿತ್ತಿದ 40 ದಿನಗಳ ಅವಧಿಯಲ್ಲಿ ಗದ್ದೆಯಲ್ಲಿ ಸಾಕಷ್ಟು ನೀರು ನಿಲ್ಲುವಂತಾದಾಗ ಹೊಡೆತ ಮಾಡಿ ನೀರು ಕಟ್ಟಬೇಕು. ಈ ರೀತಿ ನೀರು ಕಟ್ಟುವುದರಿಂದ ಸಣ್ಣ ಕಳೆಗಳೆಲ್ಲ ನಾಶವಾಗಿ ನಂತರ ಕಳೆಗಳ ಪೈಪೋಟಿ ಇಲ್ಲದಂತಾಗುವುದು. ಕೂರಿಗೆ ಭತ್ತವು ಪೂರ್ತಿ ಮಳೆಯಾಶ್ರಯದಲ್ಲಿದ್ದಾಗ ಕಡಿಮೆ ಆಳದ

0: ನೀರು ನಿಲ್ಲಿಸುವ ಪದ್ಧತಿ ಅನುಸರಿಸಿದರೆ ಮುಂದೆ ಮಳೆಯ ಕೊರತೆಯಾಗಿ ನೀರಿನ ಅಭಾವ ಆಗುವ ಸಂಭವವಿದ್ದರೆ ಹೆಚ್ಚಿಗೆ ನೀರು ಸಂಗ್ರಹಿಸುವುದು ಸೂಕ್ತ. ಆದರೆ ನೀರಿನ ಆಳ ಬೆಳೆಯ ಯಾವುದೇ ಹಂತದಲ್ಲಿ ಬೆಳೆಯ ಎತ್ತರದ ಶೇಕಡಾ 25ಕ್ಕಿಂತ ಹೆಚ್ಚಿರದಂತೆ ನೋಡಿಕೊಳ್ಬೇಕು. ನೀರಿನ ಆಳ ಇದಕ್ಕಿಂತ ಹೆಚ್ಚಿದ್ದರೆ ಭತ್ತದ ಇಳುವರಿ ಕಡಿಮೆಯಾಗುವುದು. ಇನ್ನು ಅಂತರ್ಬೇಸಾಯ. ಕೂರ್ಗಿ ಭತ್ತದಲ್ಲಿ ಬಿತ್ತನೆಯಾದ 15 ದಿನಗಳ ನಂತರ ಹದವು ಸಿಕ್ಕಾಗ ಒಂದು ವಾರದ ಅಂತರದಲ್ಲಿ 2 ಅಥವಾ 3 ಸಲ ಎಡೆಕುಂಟೆ ಹೊಡಿಬೇಕು. ಇದರಿಂದ ಕಳೆ ನಿಯಂತ್ರಣದೊಂದಿಗೆ ಹಸಿಯ ಕೊರತೆಯಾದಾಗ ಬಿರುಕು ಬಂದು ಮಣ್ಣಿನ ತೇವಾಂಶ ತೀವ್ರಗತಿಯಲ್ಲಿ ನಷ್ಟವಾಗುವುದನ್ನು ಕಡಿಮೆ ಮಾಡಲು ಸಾಧ್ಯವಾಗುತ್ತದೆ. ಬಿತ್ತನೆಯಾದ ಸುಮಾರು 40 ದಿನಗಳ ನಂತರ ಗದ್ದೆಯಲ್ಲಿ ನೀರು ನಿಂತಾಗ ಕೊನೆಯ ಬಾರಿ ಎಡೆಕುಂಟೆ ಹೊಡೆದು ನಂತರ ದೋಣಿ ತಿಕ್ಕುವುದರಿಂದ ಕಳೆಗಳು ನಾಶವಾಗಿ ಮರಿ ಒಡೆಯುವುದಕ್ಕೆ ಪ್ರೋತ್ಸಾಹ ಕೊಡುವುದರೊಂದಿಗೆ ಮೇಲ್ಭಾಗದ ಮಣ್ಣಿನ ಬಿಗಿತದಿಂದಾಗಿ ನೀರು ಹೆಚ್ಚಾಗಿ ಕಳೆಗಳು ನಾಶವಾಗಿ ಬಸಿಯದಂತೆ ಸಂಗ್ರಹಿಸಲು ಸಾಧ್ಯವಾಗುತ್ತದೆ. ಭತ್ತದ ಸಾವಯವ ಗೊಬ್ಬರಗಳ ನಿರ್ವಹಣೆ. ರಂಗಿಭೂಮಿಯಲ್ಲಿ ಕೂರಿಗೆ ಭತ್ತಕ್ಕೆ ಕೊಟ್ಟಿಗೆ ಗೊಬ್ಬರದ ಬದಲು ಪ್ರತಿ ಎಕರೆಗೆ 4 ಕಿಲೋ ಸೆಣಬಿನ ಬೀಜವನ್ನ ಭತ್ತದ ಬೀಜದೊಂದಿಗೆ ಬೆರೆಸಿ ಬಿತ್ತಬೇಕು. ಬಿತ್ತನೆಯಾದ ಸುಮಾರು 40 ದಿನಗಳಿಗೆ ಗದ್ದೆಯಲ್ಲಿ ಸಾಕಷ್ಟು ನೀರು ನಿಂತಾಗ ಎಡೆಕುಂಟೆ ಹೊಡೆದು ಹೊಡೆತ ಮಾಡುವುದರಿಂದ ಸೆಣಬು ಕೆಸರಿನಲ್ಲಿ ಸಿಕ್ಕು ಕೊಳೆಯುವುದು. ಇದರಿಂದ ಭತ್ತಕ್ಕೆ ಸಾವಯವ ಪದಾರ್ಥದ ಲಭ್ಯತೆಯಾಗಿ ಇಳುವರಿ ಹೆಚ್ಚುವುದಲ್ಲದೆ ಮಣ್ಣಿನ ಫಲವತ್ತತೆಯನ್ನು ಕಾಯ್ದುಕೊಳ್ಳಲಾಗುವುದು. ಅಥವಾ ಲಭ್ಯವಿರುವ ಗೊಬ್ಬರದ ಗಿಡ ಅಥವಾ ಯುಪಟೋರಿಯಂ, ಪಾರ್ಥೇನಿಯಂ ಇಲ್ಲವೇ ಕ್ಯಾಸಿಯಾಗಳಂತಹ ಕಳೆಗಳನ್ನು ಪ್ರತಿ ಎಕರೆಗೆ 2 ಟನ್ ಹಸಿರು ಪದಾರ್ಥದ ಪ್ರಮಾಣದಲ್ಲಿ ರಂಗಿಭೂಮಿಯಲ್ಲಿ ಕೂರಿಗೆ ಬಿತ್ತನೆಯಿಂದ ಬೆಳೆದ ಭತ್ತದ ಸಾಲುಗಳ ನಡುವೆ ನೀರಿನಲ್ಲಿ ಎಡೆಕುಂಟೆ ಹೊಡೆದ ಮೇಲೆ ಹರಡಿ ಹೊಡೆತ ಮಾಡುವುದರಿಂದ ಶಿಫಾರಿತ ರಸಗೊಬ್ಬರದ ಶೇಕಡಾ 50ರಷ್ಟು ಮಾತ್ರ ಕೊಟ್ಟು ಇಳುವರಿಯ ಮಟ್ಟವನ್ನು ಕಾಯ್ದುಕೊಳ್ಳಬಹುದು. ಭತ್ತದಲ್ಲಿ ಕಳೆಗಳ ನಿರ್ವಹಣೆ. ಕೂರ್ಗಿ ಭತ್ತದ ಬೇಸಾಯದಲ್ಲಿ ಕಳೆಗಳ ನಿರ್ವಹಣೆಗೆ ಬೇಕಾಗುವ ಕೆಲವು ಪ್ರಮುಖ ಅಂಶಗಳನ್ನು ಅಳವಡಿಸಿಕೊಳ್ಳಬಹುದು. ಮುಂಗಾರಿಯಲ್ಲಿ ಒಣಮಣ್ಣಿನಲ್ಲಿ ಬಿತ್ತುವುದಾದಲ್ಲಿ ಮಳೆಯಾದ ಮರುದಿನ ಅಥವಾ 2ನೇ ದಿನ ಮಣ್ಣಿನಲ್ಲಿ ಸಾಕಷ್ಟು ತೇವಾಂಶ ಇರುವಾಗ ಹದವಾದ ಮಳೆ ಬಿದ್ದ ನಂತರ ಬಿತ್ತುವುದಾದಲ್ಲಿ ಬೀಜ ಬಿತ್ತಿದ ದಿನವೇ ನೀರಿನ ಲಭ್ಯತೆಯು ಇರುವಲ್ಲಿ ಮುಂಗಾರು ಅಥವಾ ಬೇಸಿಗೆಯಲ್ಲಿ ಒಣಮಣ್ಣಿನಲ್ಲಿ ಬಿತ್ತಿ ನೀರು ಉಣಿಸಿದ 24-48 ಗಂಟೆಯ ಒಳಗೆ ಪ್ರತಿ ಎಕರೆಗೆ 1.0 ಲೀಟರ್ ಪೆಂಡಿಮಿಥೈಲಿನ್, 30 EC ಅಥವಾ 0.7 ಲೀಟರ್ ಪೆಂಡಿಮಿಥೈಲಿನ್, 38.7 CS ಕಳೆನಾಶಕವನ್ನು 200 ಲೀಟರ್ ನೀರಿನಲ್ಲಿ ಬೆರೆಸಿ ಮಣ್ಣಿನ ಮೇಲೆ ಸಿಂಪಡಿಸಬೇಕು. ಪೆಂಡಿಮಿಥೈಲಿನ್ ಸಿಂಪರಣೆಯಿಂದ 20-35 ದಿವಸಗಳವರೆಗೆ ಕಳೆಗಳ ಹತೋಟಿಯಾಗಿ ನಂತರ ಬರುವ ಕಳೆಗಳನ್ನ ಪ್ರತಿ ಎಕರೆಗೆ ಬಿಸ್ಪೈರಿಬ್ಯಾಕ್ ಸೋಡಿಯಂ 10 SC ಕಳೆನಾಶಕವನ್ನ 200 ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸುವುದರಿಂದ ನಿಯಂತ್ರಿಸಬಹುದು. ಸಾಲಿನಿಂದ ಸಾಲಿಗೆ 10 ಅಂಗುಲ ಇರುವ ಕೂರಿಗೆಯಿಂದ ಬಿತ್ತಿದಾಗ ಎಡೆಕುಂಟೆ ಹೊಡೆದು ಅಥವಾ ಸೈಕಲ್ ವೀಡರ್ನಿಂದ ಕಳೆ ನಿಯಂತ್ರಣ ಮಾಡಬಹುದು. ಭತ್ತದ ಗದ್ದೆಗಳಲ್ಲಿ ಹುಲ್ಲು ಜಾತಿ ಕಳೆಗಳು ಕಡಿಮೆ ಇದ್ದು ಹೆಚ್ಚು ಅಗಲ ಎಲೆ ಕಸಗಳಿಂದ ಕೂಡಿದ್ದರೆ 2-4D ಸೋಡಿಯಂ ಉಪ್ಪು 80 WP 200 ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪರಣೆ ಮಾಡಬೇಕು. ಇದರಿಂದ ಕಳೆ ನಿಯಂತ್ರಿಸಬಹುದು. ಭತ್ತದ ಗದ್ದೆಗಳ ಸಮೀಪ ಹತ್ತಿ ಬೆಳೆ ಇರುವಲ್ಲಿ ಈ ಕಳೆನಾಶಕವನ್ನು ಉಪಯೋಗಿಸಬಾರದು.
1: ಇದುವರೆಗೆ ರೈತರಿಗೆ ಸಲಹೆಗಳನ್ನು ಕೇಳಿದಿರಿ.
2: ಆಕಾಶವಾಣಿ ಧಾರವಾಡ.
3: ಆಲೋಚನೆ ನವ ಆಲೋಚನೆ, ಕಲಿಬುದು ಆಲೋಚನೆ.
2: ಸುಬೋಧ ಸಮಾಲೋಚನೆ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ.
3: ಪಾಲನೆ ಪೋಷಣೆ ಬೇಕಾಲೋಚನೆ.
4: ಕೇಳುಗರಿಗೆಲ್ಲ ನಮಸ್ಕಾರ. ಮೌನ ಈ ಕುರಿತು ಆಪ್ತ ಸಮಾಲೋಚಕರಾದ ಡಾಕ್ಟರ್ ಗುರುರಾಜ್ ಪಾಟೀಲ್ ಅವರೊಂದಿಗೆ ಸಮಾಲೋಚನೆ ಕೇಳುತ್ತೀರಿ. ಇವರೊಂದಿಗೆ ಮಂಜುಳಾ ಪುರಾಣೇಕ್.
5: ಇವತ್ತಿನ ಸುಬೋಧ ಸಮಾಲೋಚನೆಯ ವಿಷಯ ಏನ್ ಮಾತಾಡಬೇಕು ಅಂತ ಯೋಚನೆ ಮಾಡ್ಕೊಂಡು ಕೂತಾಗ, ಜೀವನದೊಳಗ ಸಾಧನೆ ಮಾಡಬೇಕು ಅಂತ ಎಲ್ಲರೂ ಮಾತಾಡ್ತೀವಿ. ಸಾಧನೆ ಮಾಡಬೇಕು ಅಂದ್ರೆ ಹೆಂಗ್ ಸಾಧನೆ ಮಾಡಬೇಕು? ಅದಕ್ಕೆ ಒಂದು ಪ್ಲಾನ್ ಮಾಡ್ಕೋಬೇಕು, ಸಾಧಿಸುವ ನಿಟ್ಟಿನಲ್ಲಿ ಪ್ರಯತ್ನಶೀಲರಾಗಿರ್ಬೇಕು ಅಂತ ಕೂಡ ಅಂತೀವಿ. ಆದ್ರೆ ಬರೀ ನಾನು ಸಾಧನೆ ಮಾಡಬೇಕು ಅಂತ ಹೇಳ್ಕೋತ ಕೂತ್ರ ಸಾಧನೆಯ ಮೆಟ್ಟಲು ಹತ್ಲಿಕ್ಕೆ ಆಗ್ತದೇನು? ಆಗೋದಿಲ್ಲ. ಅಲ್ಲೇ ಮುಗುರ್ಸ್ಕೊಂಡು ಬೀಳ್ತಿರ್ತೀವಿ. ಹಂಗಂದ್ರ ಸಾಧನೆಯ ಶಿಖರವನ್ನ ಹತ್ತುದು ಹೆಂಗ್ ಅಂತ ಇವತ್ತು ಮಾಹಿತಿ ಮಾಡಿಕೊಡ್ಲಿಕ್ಕೆ ನಮ್ಮ ಜೊತೆಗೆ ಹಿರಿಯ ಆಪ್ತ ಸಮಾಲೋಚಕರಾದ ಡಾಕ್ಟರ್ ಗುರುರಾಜ್ ಪಾಟೀಲ್ ಅವರಿದ್ದಾರೆ. ನಮಸ್ಕಾರ ಡಾಕ್ಟರ್ ಗುರುರಾಜ್ ಪಾಟೀಲ್ ಅವರ.
6: ನಮಸ್ಕಾರ.
5: ನನಗ ಏನೋ ಸಾಧನೆ ಮಾಡಬೇಕು ಅಂತ ಮನಸ್ನಾಗ ಬಹಳ ಆಸೆ ಅದ. ಅದೊಂದ್ ಮಾತು ಹೇಳ್ತಾರಲ್ಲ, ಬರೀ ಮನಸ್ನ ಮಂಡಿಗಿ ತಿನ್ನೋದು ಅಂತ, ಹಂಗ ಮಂಡಿಗಿ ತಿನ್ನೋದ ಆಗ್ಯದ. ಸಾಧನೆಯ ಶಿಖರ ಹತ್ತೋದ್ ಹೆಂಗ?
6: ಬಹಳ ಚಲೋ ಅದ ಇವತ್ತಿನ ಪೀಠಿಕೆ ಮತ್ತ ನಿಮ್ಮ ಪ್ರಶ್ನೆ. ಅದಕ್ಕಿನ್ನ ಮುಖ್ಯ ಅಂದ್ರ ಧಾರವಾಡ ಜಿಲ್ಲಾದಾಗ ಮಸ್ತ್ ಮಳಿ ಅಂತೂ ಆಗ್ಲಿಕ್ಕೆ, ಮಳೆ ಆಗ್ಲಿಕ್ಕೆ.

0: ರೈತ ಒಂದು ಮಂದಹಾಸದ ನಗುವನ್ನ ಅವನ ಮುಖದೊಳಗೆ ನೋಡಬಹುದು. ಯಾಕಂದ್ರ ಈ ಜುಲೈ ಮಿಡ್ಲೊಳಗ ಗಾಬರಿ ಹೊಡಿಸಿಬಿಟ್ಟಿದ್ರು, ಈ ಸಲ ಮಳಿ ಕಡಿಮೆ ಆಗ್ಲಿಕ್ಕತ್ತದಂತ. ಬಟ್ ಹಂಗೇನಿಲ್ಲ, ಸಮೃದ್ಧಿ ಹಸಿರು ಎಲ್ಲಾ ಕಡೆ ಕಾಣ್ಲಿಕ್ಕತ್ತದ. ನಾವ್ ಒಂಚೂರು ಜಾರಿದ್ವಿ ಅಂತ ತಿಳ್ಕೊಡ್ರಿ, ರೋಡ್ನಾಗ ಹೊಂಟಾಗ ಮಳಿ ಚಲೋ ಆಗ್ಯದ ಅಂತ ಅರ್ಥ. ಮಳಿ ಅಂತೂ ಚಲೋ ಆಗ್ಯದ. ಮತ್ತ ಹಂಗ ಇವತ್ತಿನ ಪೀಠಿಕೆ ವಿಷಯಕ್ಕ ಬರೋಣಂತ. ಇವತ್ತು ನೀವೇನು ಶುರು ಮಾಡಿದ್ರಿ ಅಂದರೆ ಸಾಧನೆ ಮಾಡೋದು ಹೆಂಗೆ ಅಂಥೇಳಿ. ಈಗ ಎಷ್ಟೋ ಸರಿ ಜೀವನದೊಳಗೆ ನೋಡ್ರಿ, ನಾವೇನೇನೋ ಅಂದ್ಕೊಂಡಿರ್ತೀವಿ, ಯಾವುದ್ಯಾವುದೋ ಕಾರಣಕ್ಕೆ ಅದನ್ನು ಸಂಪೂರ್ಣವಾಗಿ ಆ ಗುರಿಯನ್ನು ಮುಟ್ಲಿಕ್ಕೆ ಆಗೋದಿಲ್ಲ. ಈ ವಿಚಾರ ಇವತ್ತು ಹಂಚ್ಕೊಳ್ಳಿಕತ್ತೀನಿ. ಕೆಲವೊಂದಿಷ್ಟು ಪ್ರಾಜೆಕ್ಟ್ಸ್ ಅವ ಲೈಫ್ ಒಳಗೆ, ಅವನ್ನ ನಾ ಅದನ್ನ ಹಂಗೆ ಕೆಲಸ ಮಾಡಿದಾಗ ಅದಕ್ಕೊಂದು ಬೇರೆ ಆಯಾಮ ಕೊಟ್ಟಾಗ ಅದು ನನಗೆ ಫಲಕಾರಿಯಾಗಿರುವಂತಹದ್ದು ಒಂದು ಉದಾಹರಣೆ. ಇನ್ನೊಂದು ಹೇಳ್ತೀನಿ, ಏನರ ಸಾಧನೆ ಮಾಡಬೇಕು ಅಂದ್ರೆ ಕೇವಲ ಒಂದೇ ವಿಷಯ ಸಾಲದು. ಇದಕ್ಕೆ ನಾನು ಹೆಂಗ್ ಹೇಳ್ತೀನಿ ಅಂದ್ರೆ, ಈಗ ನೋಡ್ರಿ ಮನಿ ಕಿಲಿ ಹಾಕ್ಬೇಕಾದ್ರೆ ಎರಡು ಟೈಪ್ ಕಿಲಿ ಅವ. ಎರಡು ಸಲ ಲಾಕ್ ಮಾಡಿಬಿಟ್ವಿ, ಹಿತ್ತಾಳಿದ್ರೆ ಮುಗೀತು. ಇನ್ನೊಂದು ಕಿರ್ತದ ನಂಬರ್ ಲಾಕ್ ಇರ್ತದೆ. ನಂಬರ್ ಲಾಕ್ ಅಂದ್ರೆ ಅದ್ರೊಳಗೆ ನಾಲ್ಕು ಆರು ನಂಬರ್ಸ್ ಇರ್ತಾವ, ಅವನ್ನ ನಾವು ಏನ್ ಮಾಡ್ತೀವಿ, ಸೆಟ್ ಮಾಡ್ತೀವಿ. ಅಂದ್ರೆ ಇಲ್ಲಿ ಒಂದ ಬಟನ್ ಇಲ್ಲ, ಆರು ಬಟನ್ ಅವ. ಅಂದ್ರೆ ಬೇರೆ ಬೇರೆ ಎಲ್ಲವೂ ಸರಿಯಾದಾಗ ಅದು ಲಾಕ್ ಅನ್ಲಾಕ್ ಆಗ್ತದೆ. ಹಂಗ ಒಂದು ಸಮಯ ಇದ್ರೆ ಇನ್ನೊಂದು ಶಕ್ತಿ, ಇನ್ನೊಂದು ಬುದ್ಧಿಮಟ್ಟ, ಇನ್ನೊಂದು ಹೊಂದಾಣಿಕೆ, ಇವೆಲ್ಲವೂ ಸರಿ ಸಮನಾಗಿ ತುಲನೆ ಮಾಡಿ ನೋಡ್ತಾ ಇದ್ದಾಗ ನಂಗೆ ಇನ್ನೊಂದು ಬಹಳ ಪವರ್ಫುಲ್ ಆಗಿ ಬಹಳ ಸಶಕ್ತವಾಗಿ ಕಂಡುಕೊಂಡು ಧ್ಯಾನ ಅಂದ್ರೆ ಮೌನ ಸಾಧನ ಅಂತ. ಈ ಮೌನ ಸಾಧನ ಅಂದ್ರೆ ಏನು, ನಾವೇನ್ ಮಾಡ್ತೀವಿ, ಮಾಡೋಕೆ ನಮ್ಮ ಮೊದ್ಲೇಕ ನಾಲ್ಕ್ ಮಂದಿಗೆ ಹೇಳ್ತೀವಿ, ನಾ ಹೇಳ್ಬಾಡ್ರಿ ಅಂತ ಹೇಳಿಕತ್ತಿಲ್ಲ. ಹೇಳಲಾರ್ದ ಮಾಡಿದ್ರೆ ಏನಾಗ್ತದೆ ಅನ್ನೋದು. ಕೆಲವೊಂದ್ಸರಿ ನಮ್ಗೆ ಯಾವುದೋ ಒಂದು ಪ್ರಾಜೆಕ್ಟ್ ನಾನು ಮಾಡ್ತೀನಿ, ಇದನ್ನ ನಾನು ಒಂದು ಎರಡೂವರೆ ವರ್ಷದಿಂದ ಲಾಂಚ್ ಮಾಡೀನಿ. ಇಲ್ಲೇ ಕನ್ನಡ ಪಾಡ್ಕಾಸ್ಟ್ ನಡೀತಾ ಇರ್ತದೆ. ಬೇರೆ ಬೇರೆ ಜನರನ್ನ ಕರೆದು ಅದರೊಳಗೆ ಚರ್ಚೆ ವಿಮರ್ಶೆಗಳನ್ನ ಮಾಡುವಂತಹದ್ದು. ಬಟ್ ಈ ಕೆಲಸ ಮಾಡೋದಕ್ಕಿಂತ ಮೊದ್ಲೇಕ, ಅದನ್ನ ಲಾಂಚ್ ಮಾಡೋಕ್ಕಿಂತ ಮೊದ್ಲೇಕ, ಒಂದು ಆರು ತಿಂಗಳ ನಾವು ಒಬ್ಬನ ಮನಸ್ಸಿನಾಗ ಯಾರಿಗೂ ಹೇಳಲಾರ್ದ ಹೋಮ್ವರ್ಕ್ ಮಾಡ್ತಿದ್ದೆ. ಅದು ಹೋಮ್ವರ್ಕ್ ಮಾಡ್ತಾ ಮಾಡ್ತಾ ಅದು ವಿಚಾರದೊಳಗಿದ್ದಾಗ ಅಲ್ಲೇ ಲಾಭ ನಷ್ಟ, ಆಮೇಲೆ ಅಲ್ಲಿ ಬೇಕಾಗುವಂತ ಶ್ರಮ ಪರಿಶ್ರಮ ಎಲ್ಲವೂ ನಮಗೊಬ್ಬರಿಗೆ ಅದನ್ನ ಅವಲೋಕನ ಮಾಡಲಿಕ್ಕೆ ಅವಕಾಶ ಇರ್ತದೆ. ಯಾವಾಗ ಈ ರೀತಿ ಅವಲೋಕನ ಮಾಡ್ತಾ ಇರ್ತೀವಲ್ಲ, ಅವಾಗ ಅಲ್ಲೊಂದೇನೋ ಕನ್ಸ್ಟ್ರಕ್ಷನ್ ನಡೀತಾ ಇರ್ತದೆ. ಈ ರೀತಿ ಕನ್ಸ್ಟ್ರಕ್ಷನ್ ನಡೆದಾಗ ಒಂದು ದಿವಸ ಅದನ್ನ ನೀವು ಯಾವಾಗ ಪ್ರಾಜೆಕ್ಟ್ ಮಾಡ್ತೀರಿ, ಆ ಪ್ರಾಜೆಕ್ಟ್ ಮಾಡಿದೊಳಗೆ ಬರುವಂತ ಅಡೆತಡೆಗಳಿಗೆ ನಮ್ಮ ಹತ್ರ ಸೊಲ್ಯೂಷನ್ಸ್ ಇರ್ತಾವ. ಯಾಕಂದ್ರೆ ಆರು ತಿಂಗಳು ಕಟ್ಟಿದವ್ ನಾನು ಅದನ್ನ ಮನಸ್ಸಿನಾಗ, ನೀವಾಗ್ಲೇ ಅಂದ್ರಲ್ಲ ಮನಸ್ಸಿನಾಗ ಮಂಡಿಗೆ ತಿಂದ್ರೆ ಗೋಧಿ ಲೆಕ್ಕ ಕೊಡೋರು ಯಾರು ಅಂತ. ಈ ಗೋಧಿ ಲೆಕ್ಕನು ನಾವ ಕೊಡ್ಲಿಕ್ಕೆ ಬರ್ತದ, ಆದ್ರೆ ಮನಸ್ಸಿನಾಗ ಮಂಡಿಗೆ ತಿನ್ನೋಕಿನ ಮೊದ್ಲೇಕ ಮನಸ್ಸಿನಾಗ ಮಂಡಿಗೆ ಮಾಡ್ಬೇಕು, ಮಾಡಿದ ಮ್ಯಾಲ ತಿನ್ಲಿಕ್ ಬರ್ತದ. ಹಂಗ ಇವತ್ತ ನಾನು ಹಂಚ್ಕೋಬೇಕಾಗಿರುವಂತ ವಿಷಯ ಏನಂತಂದ್ರ ಮೌನ ಸಾಧನೆ.
1: ಅಂದ್ರೆ ಇಲ್ಲಿ ನನಗ ಒಂದು ವಚನ ನೆನಪಿಗೆ ಬರ್ತದೆ, ಆಡದೆ ಮಾಡುವನು ರೂಢಿಯೊಳಗ ಉತ್ತಮನು, ಆಡಿ ಮಾಡುವನು ಮಧ್ಯಮನು, ಆಡಿ ತಾನು ಮಾಡದೇ ಇರುವವನು ಅಧಮನು ಅಂತ ಹೇಳ್ತಾರೆ.
0: ಬಹಳ ಚಂದ ಹೇಳಿದ್ರಿ.
1: ಹೌದಿಲ್ಲ,
0: ಬಹಳ ಚಂದ ಹೇಳಿದ್ರಿ ಇದನ್ನ. ಯಾಕಂದ್ರ ಪರಿಸರ ಮತ್ತು ಇವತ್ತಿನ ಪ್ರಪಂಚ ಎದುರಿಸುತ್ತಲೂ ಕೂತದಂದ್ರೆ ಅಬ್ಸರ್ವ್ ಮಾಡ್ತಿರ್ತಾರೆ. ಸಪೋಸ್ ನಾ ಹೇಳಿದೆ ಅಂತ ಹೇಳಿರಿ, ನಾನು ಹೇಳಿದ ಮೇಲೆ ನನಗೆ ಐಡಿಯಾ ಕೊಡೋರು ಜನ ಏನಂತಾರಂದ್ರೆ ಅದು ಹೆಂಗ ಆಗಂಗಿಲ್ಲ ಅಂತ ಐಡಿಯಾ ಕೊಡ್ತಿರ್ತಾರೆ, ಹೆಂಗ ಆಗ್ತದ ಅಂತ ಐಡಿಯಾ ಕೊಡಂಗಿಲ್ಲ, ಹೆಂಗ ಆಗಂಗಿಲ್ಲ ಅಂತ ಐಡಿಯಾ ಕೊಡ್ತಿರ್ತಾರ. ನಾನೇನ್ ಮಾಡ್ತೀನಿ, ಹೆಂಗ ಆಗಂಗಿಲ್ಲ ಅಂತ ಏನು ವಿಚಾರ ಮಾಡ್ತೀನಲ್ಲ ಅದನ್ನ ಅಲ್ಲಿ ಸರಿಪಡಿಸ್ಲಿಕ್ಕೆ ಹೋಗ್ತೀನಿ. ನಾನು ಕೆಲಸ ಮಾಡಂಗಿಲ್ಲ, ಅದ್ರ ಕನ್ಸ್ಟ್ರಕ್ಷನ್ ಕೆಲಸ ಮಾಡಂಗಿಲ್ಲ, ಅದನ್ ರಿಪೇರಿ ಕೆಲಸ. ಅದು ಆಗೋಕಿನ ಮೊದ್ಲೇಕ ದಣದ ಸೂಚಿಸ್ತಾ ಬಿಡುದು, ಮನಸ್ಸಿನಾಗ ಸುಸ್ತಾಗೋದು. ಹಿಂಗಾಗೋದ್ರಿಂದ ನಾವೇನ್ ಮಾಡ್ತೀವಿ ಅಂದ್ರೆ ಎಷ್ಟೋ ಕೆಲಸಗಳನ್ನ ಜೀವನದೊಳಗ ಕೈ ಬಿಡ್ತೀವಿ. ನಾ ಏನಂತೀನಿ, ಎಲ್ಲವನ್ನು ಹಂಗ್ ಮಾಡಬಾರ್ದು. ನಂದು ಒಂದು ಕಮ್ಯುನಿಟಿ ಅದ, ಅನ್ಲರ್ನ್ ಟು ಲರ್ನ್ ಕಮ್ಯುನಿಟಿ. ಪ್ರತಿಯೊಂದು ಶುಕ್ರವಾರ ಪಾಲಕರಿಗೆ ತರಬೇತಿ ಕೊಡ್ತಿರ್ತೀನಿ. ಅವ್ರಿಗೆ ಏನು ಟಾಸ್ಕ್ ಕೊಡ್ತೀನ ಅಂತಂದ್ರೆ, ಜೀವನದೊಳಗ ಒಂದು ಕೆಲಸನೇ ಬಿಟ್ಕೋಬೇಕು. ಈಗ ಆ ಕೆಲಸ ನಿಮ್ಮನ್ನ ಬಿಟ್ಟು ನೀವು ನಿಮಗೆ ಹೇಳಬಾರ್ದು, ನೀವು ಅದನ್ನ ನಿಮಗೆ ಹೇಳ್ಕೋಬಾರ್ದು. ಆ ಕೆಲಸನಷ್ಟ ಮಾಡ್ತಾ ಇರ್ಬೇಕು, ಸಾಧನೆ ಒಳಗಿರ್ಬೇಕು. ಅದು ಒಂದ್ ದಿವಸ ಪ್ರಕಟ ಆಗಿ ಆಗ್ತದೆ ಪ್ರಪಂಚಕ್ಕೆ. ಯಾವಾಗ ಅದು ಪ್ರಕಟ ಆಗ್ತದೋ ಮತ್ತೆ ನೀವು ಎರಡನೇದು ಇಟ್ಕೊಡ್ರಿ. ಹತ್ತು ಕೆಲಸದೊಳಗೆ ಒಂದು ಕೆಲಸನ ಮೌನವಾಗಿ ಸಾಧನೆ ಮಾಡ್ರಿ. ಯಾಕಂದ್ರೆ ನಾವು ನಮ್ಮ ಕಣ್ಣೊಳಗೆ ನಾವು ಸಾಧಕರಾಗಬೇಕಾದ್ರೆ ಸಾಧನೆಯ ಪ್ರತಿಫಲ ಸಿಕ್ಕಾಗ ಮಾತ್ರ ಸಾಧನೆ ಆಗಲಿಕ್ಕೆ ಸಾಧ್ಯ. ಇವತ್ತು ನಾನು ಬರೆಯುವಂತಹ ಪುಸ್ತಕಗಳಿರ್ಬೋದು, ನಾನು ಯಾಕೆ ನನ್ನ ಉದಾಹರಣೆ ಇವತ್ತು ಕೊಡ್ಲಿಕ್ಕತ್ತೀನಂದ್ರೆ, ನಾನು ಎಷ್ಟೋ ಕೆಲಸ ನನಗೆ ಬಹಳ ಖುಷಿ ಕೊಟ್ಟದ, ಮೌನವಾಗಿದ್ದಾಗ ಪ್ರತಿಫಲ ಬಹಳ ಚಂದ ಸಿಗ್ತದೆ.
1: ಇದ ಸಂದರ್ಭದಾಗ ನಾ ನಮ್ಮ ಕೇಳುಗರಿಗೂ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾವು ಸುಬೋಧ ಸಮಾಲೋಚನೆಯನ್ನ ನಿಮಗೆ ಕೇಳಿಸ್ತಾ ಬಂದಿವಿ, ಪ್ರತಿ ವಾರ ಕೇಳಿಸ್ತೀವಿ. ನಾವಿಲ್ಲಿ ಮಾತಾಡ್ತಿರ್ಬೇಕಾದಾಗ ಗುರುರಾಜ್ ಪಾಟೀಲ್ ಅವರು ನಮ್ಗೆ ವಿಷಯ ಹೇಳಿರುವುದೇ ಇಲ್ಲ. ಇಲ್ಲಿ ಬಂದು ಕುತ್ಕೊಂಡಾಗನ ಇವತ್ತು ಏನ್ ಮಾತಾಡೋದು ಅಂದಾಗ ಅವರು ತಮ್ಮ ಮೌನವನ್ನ ಪ್ರಕಟಗೊಳಿಸ್ತಾರೆ. ಹಂಗಾಗಿ ಇವತ್ತು ಸುಬೋಧ ಸಮಾಲೋಚನೆ ಜನರ ಮನಸ್ಸಿನೊಳಗ ಉಳಿದದ ಅಂದ್ರೆ ಇದೊಂದು ಮೌನ ಸಾಧನೆಗೆ ಉದಾಹರಣೆ ಅಂತ ಹೇಳ್ಬಹುದು.
0: ಇದನ್ನ ನಾವು ಇವತ್ತು ಪ್ರಪಂಚದೊಳಗಡೆ ನಾನು ಆಗ್ಲೇ ಹೇಳಿದೆ, ನಾವು ಯಾವಾಗ ಇದನ್ನ ವ್ಯಕ್ತಪಡಿಸ್ತೀವಿ,

0: ವ್ಯಕ್ತಪಡಿಸಿದಾಗ ಅಡೆತಡೆಗಳನ್ನು ಹ್ಯಾಂಡಲ್ ಮಾಡುವಂತಹ ಕ್ಷಮತೆ ಇಲ್ಲದೇ ಇದ್ದಾಗ ನಾವೇನ್ ಮಾಡ್ತೀವಿ, ಅನುಭೋಗಿಸುದು, ಆಮೇಲೆ ಅದನ್ನ ಆಗೋದಿಲ್ಲ ಅನ್ನುವಂತಹ ಒಂದಿಷ್ಟು ವಿಚಾರಗಳನ್ನ ಅದೇ ಒಂದು ಪಥದಲ್ಲಿ ನಾವು ಹೋಗ್ತಾ ಇದ್ದಾಗ ನಾವು ಆಗದೇ ಇದ್ದದನ್ನ ನೋಡ್ತೀವಿ. ಇವತ್ತು ನಾವು ಮಕ್ಕಳೊಳಗೆ ನೋಡ್ಬೋದು ಇದನ್ನ. ನಾವೇನಂತೀವಿ, ಜಾಕ್ ಆಫ್ ಆಲ್ ಮಾಸ್ಟರ್ ಆಫ್ ನನ್ ಅಂತ ಒಂದು ಟೈಟಲ್ ಜನರಿಗೆ ಕೊಟ್ಟಿರ್ತಾರೆ. ನಾ ಇದನ್ನ ರಿವರ್ಸ್ ಮಾಡ್ಲಿಕ್ಕೆ ಬರ್ತದ, ಮತ್ತಿದನ್ನ ಡಿಸ್ಪ್ರೂವ್ ಮಾಡ್ಲಿಕ್ಕೂ ಬರ್ತದೆ. ಜಾಕ್ ಆಫ್ ಆಲ್ ಮಾಸ್ಟರ್ ಆಫ್ ಆಲ್ ಆಗ್ಲಿಕ್ಕೂ ಸಾಧ್ಯ ಅದ. ಯಾಕೆ ಆಲ್ ಆಗ್ಲಿಕ್ಕೆ ಸಾಧ್ಯದ ಅಂತಂದ್ರೆ, ಮಾಸ್ಟರ್ ಆಫ್ ಆಲ್ ಜಾಕ್ ಆಫ್ ಆಲ್ ಅನ್ನೋ ಒಂದು ಏನು ಈ ಶಬ್ದ ಅದಲ್ಲ. 2005 ಇಸ್ವಿ ನಾನು ಟ್ರೈನಿಂಗ್ ಪ್ರೊಫೆಷನ್ ಅನ್ನ ಸ್ಟಾರ್ಟ್ ಮಾಡಿದೆ. ನನಗೆ ಫಸ್ಟ್ ನಾನು ಸ್ವಲ್ಪ ದಿವಸ ಮುಂದ 4 ಹೆಜ್ಜೆ ಇಟ್ಟ ಮೇಲೆ ನನ್ನ ಸುತ್ತಲೂ ಪ್ರಪಂಚದೊಳಗೆ ಜನ ಇದು ಆಗಂಗಿಲ್ಲ ನಿನ್ನ ಕಡೆಯಿಂದ ಅಂತ ಹೇಳೋದನ್ನ ಬಿಟ್ರೆ ನಾಳೆ ಇನ್ನೊಂದು ಹೆಜ್ಜೆ ಇಡ ಅಂತ ನಂಗೆ ಯಾರು ಹೇಳಿಲ್ಲ. ಇವತ್ತಿಗೆ ನಾನು ಒಂದು 21 ವರ್ಷಗಳು ಗತಿಸಿ ಹೋದು. ಜನರು ಇವತ್ತು ಕರ್ನಾಟಕದೊಳಗೆ ಎಲ್ಲರೂ ನನ್ನ ಗುರುತಿಸ್ತಾರೆ. ತರಬೇತಿ ಕೊಡಲಿಕ್ಕೆ ಟೀಚರ್ಸ್ ಟ್ರೈನಿಂಗ್ ಇರ್ಬೋದು, ಪೇರೆಂಟಿಂಗ್ ಸೆಮಿನಾರ್ ಇರ್ಬೋದು, ಕಾರ್ಪೊರೇಟ್ ಟ್ರೈನಿಂಗು, ಗೌರ್ಮೆಂಟ್ ಟ್ರೈನಿಂಗು, ಎಲ್ಲಿದ್ರೂ ನಾನು ಇವತ್ತು ಹೋಗ್ತೀನಿ, ಕರೀತಾರೆ. ಅದೆಲ್ಲ ನಡೆದು. ಯಾವ ವಿಷಯ ಹೇಳಬೇಕಾಗಿದೆ ನಿಮಗೆ, ಯಾವಾಗ ಆಗಂಗಿಲ್ಲ ಅಂದ್ರೂ ನಾನು ಅವಾಗ ಉತ್ತರ ಕೊಡಲಿಲ್ಲ. ನಾ ಮಾಡಿದ ಕೆಲಸ ಏನಂದ್ರೆ ಮೌನವಾಗಿದ್ದೆ,
1: ಮೌನವಾಗಿ ಸಾಧನೆಯನ್ನ ಮಾಡ್ತಾ ಹೋದ್ರೆ
0: ಯಾರು ಇವತ್ತು ಆಗಂಗಿಲ್ಲ ಅಂದ್ರು ಅವರ ಇವತ್ತು ಅದಕ್ಕೆ ಚಪ್ಪಾಳೆ ತಟ್ಟಿರ್ತಾರೆ. ಹೌದಾ? ಇದು ಒಂದ. ಎರಡನೇದ್ದು ಮಾಸ್ಟರ್ ಆಫ್ ಆಲ್ ಹೇಳಿಕತ್ತೀನಿ ನಾನು ನಿಮಗೆ. ನಾನು ಕೌನ್ಸಿಲಿಂಗು ಮಾಡ್ತೀನಿ, ಇದು ಶುರು ಮಾಡಿ 15 ವರ್ಷ ಆಯ್ತು, ಇದು ಹಂಗೆ ನಡೆದದ್ದು. ಅದು ಕೆಟ್ಟಿಲ್ಲ, ಬರೀತೀನಿ, ಅದಕ್ಕೂ ಏನೂ ಆಗಿಲ್ಲ. ಆನ್ಲೈನ್ ಕೋಚ್ ಇದ್ದೀನಿ, ಅದೂ ನಡೆದದ. ನಾ ಏನು ಹೇಳಿಕತ್ತೀನಿ, ಯಾವಾಗ ನಾವು ಅನ್ಕೊಂಡಿದ್ದನ್ನು ಸಾಧನೆ ಮಾಡಲಿಕ್ಕೆ ಸಾಧ್ಯ ಅಂದರೆ, ಜನ ನಮಗೆ ಪ್ರಶ್ನಿಸಿದಾಗ, ಧಿಕ್ಕರಿಸಿದಾಗ, ಅಲ್ಲಗಳೆದಾಗ, ನಿಮ್ಮ ಹತ್ರ ಮೌನವಾಗಿರೋ ಸಾಮರ್ಥ್ಯ ಇದ್ರೆ ನೀವು ನಿಜವಾಗ್ಲೂ ಬೆಳಿತೀರಿ.
1: ಅಂದ್ರೆ ಜನ ಇಲ್ಲಿ ನಮ್ಮ ಕಾಲು ಎಳಿಲಿಕ್ಕೆ ಬಂದ್ರು ಅಥವಾ ನಕಾರಾತ್ಮಕವಾಗಿ ಮಾತಾಡ್ಲಿಕ್ಕೆ ಬಂದ್ರು ಅಂದ್ರೆ ನಾವು ಅದಕ್ಕೆ ಒಂದು ಪ್ರಾಶಸ್ತ್ಯವನ್ನ ಕೊಡಬಾರದು. ನನ್ನ ಒಂದು ವೈಯಕ್ತಿಕ ಆಸೆ, ನಾನು ಏನ್ ಮುಟ್ಟಬೇಕು ಅನ್ನೋ ಒಂದು ಮನಸ್ಸಿನಲ್ಲಿ ಗುರಿ ಕಂಡುಕೊಂಡಿನಿ, ಒಂದು ಸಂಕಲ್ಪ ಮಾಡಿನಿ, ಆ ನಿಟ್ಟಿನಲ್ಲಿ ಪ್ರಯತ್ನಶೀಲರಾಗಬೇಕು ಅಂತ ಹೇಳ್ತೀರಿ. ಅದು ಮೌನವಾಗಿ ಮತ್ತೆ ಹಂಚ್ಕೊಂಡು ನಾ ಇದು ಮಾಡ್ಲಿಕ್ಕತ್ತೀನಿ, ಮಾಡ್ಲೇನು, ಇದು ಮಾಡ್ಲೇನು ಅಂತ 10 ಮಂದಿ ಕೇಳಿದ್ರೆ 10 ಸಲ ಹಳಸಿ ಹೋಗ್ತೇವೆ. ಅದ್ರ
0: ಈ 10 ಪ್ರಶ್ನೆ 10 ಹಳಸುವಂತ ಐಡಿಯಾಸ್ಗಳು ನಾನು ನಿಮ್ಗೆ ಆಗಲೇ ಹೇಳಿದ್ದೆ. ಏನಾರ ಮಾಡ್ಲಿಕ್ಕೆ ಹೋಗ್ತೀನಿ ಅಂದಾಗ ಅದು ಹೆಂಗ ಆಗಂಗಿಲ್ಲ ಅನ್ನೋದನ್ನ ಹೇಳ್ತಾರ ಅಂತ ಹೇಳಲಿಕ್ಕತ್ತಿದ್ದೆ. ಯಾರನ್ನೂ ನಾನು ತಪ್ಪುಗಳಿಲಿಕ್ಕತ್ತಿಲ್ಲ ಇವತ್ತು, ಯಾಕಂದ್ರೆ ಯಾರಿಗೆ ಗೊತ್ತು ನಾನು ಯಾರಿಗಾರ ನನ್ನ ಏನೋ ಕೇಳಲಿಕ್ಕೆ ಬಂದ ನಾನು ಹಂಗೆ ಹೇಳಿನೋ ಏನೋ, ಇದು ಹ್ಯೂಮನ್ ನೇಚರ್ ಇರ್ಬೋದು. ಆದ್ರೆ ನಮ್ಮ ನೇಚರ್ ಏನಾಗಬೇಕು ಅಂದ್ರೆ ಇದನ್ನ ಸಾಧನೆ ಮಾಡಬೇಕು ಅಂತ ಮನಸ್ಸಿನೊಳಗೆ ನಾವು ಸಂಕಲ್ಪ ಮಾಡಿದ ಮೇಲೆ ಅದನ್ನ ನಿಧಾನಗತಿ ಒಳಗಡೆ ಹೋಗ್ತಾ ಇರಬೇಕು, ಹೋಗ್ತಾ ಇರಬೇಕು, ಹೋಗ್ತಾ ಇರಬೇಕು.
1: ಅಂದ್ರೆ ಸಾಧಿಸುವ ಒಂದು ಗುರಿಯತ್ತ ನಮ್ಮ ಚಿತ್ತ ಇರಬೇಕು ಅಂತ ಹೇಳ್ತೀರಿ. ಈಗ ಇನ್ನೊಂದು ಗುರುರಾಜ್ ಪಾಟೀಲ್ ಅವರ, ಬೇರೆಯವ್ರಿಗ ಲೋಕೋ ಭಿನ್ನ ರುಚಿ ಅಂತೀವಿ. ಜನ ಬಂದು ನಮಗ ಬೇರೆ ಬೇರೆ ಅಭಿಪ್ರಾಯಗಳನ್ನ ಸೂಚಿಸಬಹುದು. ಆದ್ರೆ ಆ ಅಭಿಪ್ರಾಯಕ್ಕೆ ಎಷ್ಟು ಪ್ರಾಶಸ್ತ್ಯ ಕೊಡಬೇಕು ಅನ್ನೋದನ್ನ ನಾವು ಅರಿತುಕೊಂಡಿರ್ಬೇಕು. ನಮ್ಮ ಗುರಿಯತ್ತ ಗಮನ
0: ಸಾಧಿಸಬೇಕು
1: ಅನ್ನೋದು.
0: ಹೌದು. ಇನ್ನ ಇದು ಮೌನ ಎಲ್ಲದ ಎಲ್ಲಿಟ್ಕೋಬೇಕಂತ ಒಂದ್ ಶಬ್ದ ಹೇಳ್ತಾರೆ, ಯಾವ್ದಾರ ವಿಷಯನ
1: ಹೊಟ್ಟಾಗಿಟ್ಕೊಳ್ಳೋದು.
0: ನಾ ಅದಕ್ಕೇನಂತೀವಿ, ಅಂಡಾಂಡ ಅಂತ. ಯಾವ ವಿಷಯ ಅಂಡಾಂಡದೊಳಗೆ ಇರ್ತದಲ್ಲ ಅದು ಬ್ರಹ್ಮಾಂಡಕ್ಕೆ ಪರಿಚಯ ಆಗಿರ್ತದಂತ. ಅದಕ್ಕೆ ಲಾ ಆಫ್ ಸಿಕ್ರೆಟ್, ಲಾ ಆಫ್ ಅಟ್ರಾಕ್ಷನ್ ಅನ್ನೋದು. ಅದಕ್ಕೆ ಅದಕ್ಕೆ ಹೆಂಗೆ ಕನೆಕ್ಟಿವಿಟಿ ಅದ, ನಿಮ್ಮ ಮನಸ್ಸಿನೊಳಗೆ ಆ ಶಕ್ತಿ, ಅದನ್ನು ನೀವು ಪದೇ ಪದೇ ಅದೇ ವಿಚಾರವನ್ನು ಪೋಷಣೆ ಮಾಡ್ತಾ ಇದ್ರೆ ಪ್ರಪಂಚ ನಿಮಗೆ ಸಾಥ್ ಕೊಡ್ತದೆ, ಯೂನಿವರ್ಸ್ ನಿಮ್ಗೆ ಸಪೋರ್ಟ್ ಮಾಡ್ತದೆ. ಹೆಂಗೆ ಸಪೋರ್ಟ್ ಮಾಡ್ತದೆ ಅಂದರೆ, ನಾನು ಅನ್ಕೊಳ್ಳಿಕತ್ತೀನಿ ಇದು ನಡಿಬೇಕು ಅಂಥೇಳಿ, ಅಥವಾ ಇದಾಗಬೇಕು ಅಂತ. ಪ್ರಪಂಚ ಅದು ಹೆಂಗೆ, ನನಗೆ ಏನೋ ಒಂದು ಸ್ವೀಟ್ ತಿನ್ಬೇಕಂತ, ನಂಗೆ ಯಾರೋ ಬಂದು 2 ಚಾಕ್ಲೇಟ್ ಕೊಟ್ರು ಅಂತ ತಿಳ್ಕೊಡ್ರಿ. ಇದು ಹೆಂಗ್ ಸಾಧ್ಯ? ನಾ ಬಾಯ್ ಬಿಟ್ಟು ಕೇಳಿಲ್ಲ, ಆದ್ರೆ ನಾ ಹೇಳಿದ್ದು ಯೂನಿವರ್ಸ್ ಕೇಳ್ಯದ. ಮೌನ ರೀತಿಯೊಳಗೆ ನಾವು ಹೇಳಿದ್ದು ಯೂನಿವರ್ಸ್ ಕೇಳ್ತದ. ಆ ಯೂನಿವರ್ಸ್ ಯಾರದರ ಮುಖಾಂತರ ಅದನ್ನ ಫುಲ್ಫಿಲ್ ಮಾಡ್ತದ. ಅದಕ್ಕೆ ನಾನು ಇನ್ನೊಂದು ಉದಾಹರಣೆ ಕೊಡ್ತೀನಿ ಅಂದ್ರೆ ಇದನ್ನ ಕನೆಕ್ಟ್ ಮಾಡ್ತೀನಿ ಅಂತ. ನಾನು ಜೂನ್ ಮೊದಲೇ ವಾರದೊಳಗೆ ನನ್ನ ವಾಟ್ಸಪ್ ಸ್ಟೇಟಸ್ ಒಳಗೆ ಒಂದು ಮೆಸೇಜ್ ಅಂದ್ರೆ ನ್ಯೂಸ್ ಬಂತೇನಂದ್ರೆ, ಈ ವರ್ಷ 21% ಮಳೆ ಕಡಿಮೆ ಅದ ನಮ್ಮ ರಾಜ್ಯದೊಳಗಂತ. ಇದಕ್ಕೆ ನಾನು ತ್ರಾಸ ಪಟ್ಕೊಂಡು ರೈತ ವಿಮೆ ನೀರು ಅನ್ನ ಮುಂದ ಒಂದ್ ವರ್ಷದ ಇದನ್ನ ನಾ ಎಲ್ಲ ಜಗತ್ತಿನ ಚಿಂತೆ ನಮ್ಮ ಮನಸ್ಸಿನ ಒಬ್ಬನ ಮಾಡ್ಕೋತ ಕೂತ್ರ ಏನಾಗುದದ, ನಂದು ಏನರ ಒಂದು ಸಹಾಯ ಮಾಡ್ಬೇಕು, ಏನರ ಒಂದು ಜಗತ್ತಿನ ಜೊತೆ ನಾನು ಇಂಟ್ರಾಕ್ಟ್ ಮಾಡ್ಬೇಕಲ್ಲ. ನಾ ಏನ್ ಮಾಡ್ತೇನೆ ಅಂದ್ರೆ ಗೂಗಲ್ ಒಳಗಿಂದ ಮಳಿ ಬರೋ ಫೋಟೋನ ಡೌನ್ಲೋಡ್ ಮಾಡ್ಕೋತೀನಿ, ಅದನ್ನ ಸ್ಟೇಟಸ್ನಾಗ ಜನ ನಂಗೆ ಕೇಳ್ತಾರೆ ಈ ಎಲ್ಲಿ ಹೋಗಿದ್ರಿ ಅಂತೇಳಿ. ಎಲ್ಲೂ ಹೋಗಿಲ್ಲ ನಾನು, ಮತ್ತೆ ಈ ಫೋಟೋ ಎಲ್ಲಿ ಅಂತ ಕೇಳ್ತಾರೆ. ಎಲ್ಲಿ ಇವು ಹಿಂಗ ಆಗ್ತದ ವಾತಾವರಣ, ನೀವು ಇಂಥವ ಸ್ಟೇಟಸ್ ಇಡ್ರಿ ಅಂತ. ನಾ ಏನ್ ಅನ್ಲಿಕ್ಕತ್ತೀನಿ ಇಲ್ಲೇ, ನಾವು ಅದ್ರ ಬಗ್ಗೆ ಒಳ್ಳೆ ವಿಚಾರ ಇಟ್ಕೊಂಡಾಗ, ಭಾವನೆಗಳು ಆ ದೃಷ್ಟಿಕೋನದೊಳಗೆ ಕೆಲಸ ಇದ್ದಾಗ ಆ ಪರಮಾತ್ಮ ಆ ಪ್ರಪಂಚ ನಮಗೆ ಸಪೋರ್ಟ್ ಕೊಡ್ತದೆ.
1: ಅಂದ್ರೆ ಒಂದು ಸಕಾರಾತ್ಮಕವಾಗಿ ನಾವು ಯೋಚನೆ ಮಾಡಬೇಕು, ಒಳ್ಳೆ ವಿಚಾರಗಳನ್ನ ಇಟ್ಕೊಳ್ಬೇಕು.

0: ಎಲ್ಲರಿಗೂ ಒಳ್ಳೇದನ್ನ ಬಯಸಬೇಕು.
1: ಆವಾಗಲೇ ಪ್ರಪಂಚ ಸಪೋರ್ಟ್ ಮಾಡುದು. ಈಗ ನಾನು ಮಂಜುಳಾ ಪುರಾಣಿಕ್ ಅವ್ರ ಅಕೌಂಟ್ ನಾಗಿಂದ ಎಲ್ಲ ನನ್ನ ಅಕೌಂಟಿಗೆ ಬರ್ಲಿ ಅಂದ್ರ ಪ್ರಪಂಚ ಸಪೋರ್ಟ್ ಮಾಡುದಿಲ್ಲ. ಆಮೇಲೆ ಈಗ ಇಷ್ಟ ನಾನು ನಿಮ್ ಬಾಯಿ ಬಿಟ್ಟು ಕೇಳಿದ್ರು ನೀವೇನು ಕೊಡಂಗಿಲ್ಲ
0: ನೋಡ್ರಿ. ಅದಕ್ಕೆ ಎಲ್ಲರ ಅಕೌಂಟ್ನಾಗೂ ದುಡ್ಡು ಬರಲಿ ಅಂತ ನೀವು ಬಯಸಬೇಕು. ಆವಾಗ ನಿಮ್ಮ ಅಕೌಂಟಿಗೆ ದುಡ್ಡು ಬರುತ್ತೆ.
1: ಬಾ ಚಂದ ಹೇಳಿದ್ರಿ. ಸೊ ಹಂಗ ಅಂದ್ರ ನೀವು ನನಗೆ ಖುಷಿ ಅನಿಸ್ತು ಹಿಂಗೆ ಮಾತಾಡಿದ್ರೆ, ನೀವು ಅದಕ್ಕೆ ಚಂದ ಪ್ರಸ್ತಾವನೆ ಮಾಡಿದ್ರಿ ಅಂತ ಹೇಳಿದೆ. ಅಂದ್ರೆ ನಿಮ್ಮ ವಿಚಾರ ಚಲೋ ಇದ್ರ ಒಳಗ ಪ್ರಪಂಚ ನಮಗೆ ಸಾಥ್ ಕೊಡ್ತದೆ. ನೀವು ಏನಾರ ಒಂದು ಚಲೋ ಬಯಸ್ರಿ, ಡೆಫಿನೆಟ್ಲಿ ದೇವ್ರ ನಮ್ಮ ಸಲುವಾಗಿದ್ದಾನೆ. ಅದನ್ನ ನಾವು ಬೇರೆ ರೀತಿಯಿಂದ ಮಾಡಿದ್ರೆ ಪಾಪ ನಂಗೆ ಕೆಟ್ಟ ಅನಿಸ್ತದೆ. ಎಷ್ಟೋ ಜನರನ್ನ ನೋಡ್ತೀವಿ ನಾವು, ಏನೋ ಮಾತಾಡ್ತಾರ, ಜೀವನದಾಗ ಏನೇನೋ ಅನುಭವಿಸ್ಲಿಕ್ಕತ್ತಾರ.
0: ಹೌದು, ಅದಕ್ಕೆ ಅಲ್ಲಿನ ಗುರುರಾಜ್ ಪಾಟೀಲ್ ಅವರ ದೇವ್ರು ಎರಡು ಕಣ್ಣು ಕೊಟ್ಟಾನ, ಕಣ್ಣಿನೊಳಗ ಸೌಂದರ್ಯವನ್ನ ನೋಡ್ಬೇಕು, ಕೆಟ್ಟದನ್ನ ಯಾಕೆ ನೋಡ್ಬೇಕು.
1: ಹೌದು ಹೌದು ಹೌದು.
0: ನೀವು ಒಳ್ಳೇದನ್ನ ನೋಡಿದ್ರ ನಿಮ್ಗೆ ಜಗತ್ತು ಚಂದ ಕಾಣ್ತದೆ. ನಾವು ಬೇರೆದನ್ನ ಏನೇನೋ ಕಲ್ಪಿಸಿಕೊಂಡು ನೋಡ್ಲಿಕ್ಕೆ ಹೋದ್ವಿ ಅಂದ್ರ ನಮ್ಗ ಒಂದು ನಕಾರಾತ್ಮಕ ವಿಚಾರಗಳು ಬರ್ತಾವ, ಕೆಟ್ಟ ದೃಶ್ಯಗಳು ಕಣ್ಣಿಗೆ ಕಾಣ್ತಾವ. ಹಂಗಾಗಿ ಒಳ್ಳೇದನ್ನ ನೋಡು, ಒಳ್ಳೇದನ್ನ ಮಾತಾಡು, ಎಲ್ಲರಿಗೂ ಒಳ್ಳೇದನ್ನ ಬಯಸು
1: ಅಂತ. ಇದನ್ನೆಲ್ಲವೂ ಮೌನವಾಗಿದ್ದಾಗ, ನಮ್ಮೊಳಗಡೆ ಇಂಥ ಒಳ್ಳೆ ವಿಚಾರಗಳಿದ್ದಾಗ ಸಾಧನೆ ಸುಮ್ಮನೆ ಸಾಧ್ಯ.
0: ಹೌದು, ಸಾಧನವಾಗಿ
1: ಮೌನವಾಗಿದ್ದಾಗ ಸಾಧನೆ ಸಾಧ್ಯ ಅನ್ನೋದು ಇವತ್ತಿನ ನನ್ನ ವಿಚಾರ.
0: ಅಂದ್ರೆ ಈ ಒಂದು ಮೌನ ಸಾಧನೆ ಈಗ ನೀವ್ ಹೆಂಗ್ ಸಾಧಿಸ್ಕೊಂಡಿರಿ, ಹಿಂಗ ನಮ್ಮ ಹಲವಾರು ಜನ ಕೇಳುಗರು ಕೂಡ ಸಾಧಿಸ್ಕೊಂಡಿರ್ಬಹುದು ಮೌನ ಸಾಧನೆ. ಅವರ ಒಂದು ಸಾಧನೆಯ ಯಶಸ್ಸನ್ನ ನಮಗ ಅವ್ರು ಬರೆದು ಕಳಿಸ್ಲಿ. ಆಯ್ತು ಗುರುರಾಜ್ ಪಾಟೀಲ್ರ, ಮೌನ ಸಾಧನೆ ಇದ್ರ ಬಗ್ಗೆ ನಮ್ಮ ಕೇಳುಗರಿಗೆ ವಿವರವಾದ ಮಾಹಿತಿಯನ್ನ ನೀಡಿದ್ರಿ. ಇನ್ನ ನಮ್ಮ ಕೇಳುಗರು ಈ ಮೌನ ಸಾಧಕರ ಆಗ್ಲಿಕ್ಕೆ ಹೋಗ್ತಾರ ಅಂತ ಆಶಿಸ್ತಾ ಕಾರ್ಯಕ್ರಮವನ್ನ ಮುಗಿಸೋಣ. ನಮಸ್ಕಾರ.
1: ನಮಸ್ಕಾರ.
2: ವಿಳಾಸ: ಸುಬೋಧ ಕಲಿಕಾ ಕೇಂದ್ರ, ಆದಿತ್ಯ ರೆಸಿಡೆನ್ಸಿ, ರಾಮಲಿಂಗೇಶ್ವರ ನಗರ ಕ್ರಾಸ್, ಗೋಕುಲ ರಸ್ತೆ, ಹುಬ್ಬಳ್ಳಿ 580030. ದೂರವಾಣಿ ಸಂಖ್ಯೆ 9886736567. ಮೌನ ಈ ಕುರಿತು ಆಪ್ತ ಸಮಾಲೋಚಕರಾದ ಡಾಕ್ಟರ್ ಗುರುರಾಜ ಪಾಟೀಲ್ ಅವರೊಂದಿಗೆ ಸಮಾಲೋಚನೆ ಕೇಳಿದಿರಿ. ಮತ್ತೆ ಮುಂದಿನ ಸಮಾಲೋಚನೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ.
3: ಆಕಾಶವಾಣಿ ಧಾರವಾಡ. ಕೇಳುಗರೆ, ಈಗ ಕಾರ್ಯಕ್ರಮಗಳ ವಿವರಣೆ. ಈ ಮುಂಜಾನೆ 7:15 ಪ್ರಿಂಟ್ ಪಾಯಿಂಟ್ ಆಲಯ ಗಣಿತ ಪ್ರಯೋಗಾಲಯ ನೋಡಿ ಕಲಿ ಮಾಡಿ ತಿಳಿ ಪ್ರಾಯೋಜಿತ ಕಾರ್ಯಕ್ರಮ. ಪ್ರಸ್ತುತಿ ಮಾಲಾ ಸಾಂಬ್ರಾಣಿ, ಪ್ರಾಯೋಜಕರು ಪ್ರಿಂಟ್ ಪಾಯಿಂಟ್ ಧಾರವಾಡ. 8:30 ರಂಗಭೂಮಿಯ ಹಿರಿಯ ನಾಟಕಕಾರ ಸಂಗಮೇಶ್ ಗುರವ್ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಸಂದರ್ಶಕರು ಮಂಜುಳಾ ಪುರಾಣಿಕ್. 9:05 ಗೀತಾ ಸಂಜೀವ್ ಕುಲಕರ್ಣಿ ಅವರಿಂದ ಸುಗಮ ಸಂಗೀತ. ಅರ್ಪಣ ಭಕ್ತಿ ಸಂಗೀತದ ಕಾರ್ಯಕ್ರಮ 9:15. 9:30 to 10:30 ಸಿನಿ ಕ್ವಿಜ್ ನಂದನ ನೇರ ಫೋನಿನ ಕಾರ್ಯಕ್ರಮ. ಪ್ರಸ್ತುತಿ ಜಿ ಸುರೇಖಾ ಸುರೇಶ್. 10:30 ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಅನ್ಮೋಲ್ ಗೀತ್. ಪ್ರಸ್ತುತಿ ರಾಖಿ ಹಾನಗಲ್.

ಹನ್ನೊಂದು ಗಂಟೆಗೆ ಕನ್ನಡ ಚಿತ್ರಗೀತೆಗಳು, 11:30 ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ರೀಟಾ ಗಂಗೂಲಿ ಅವರಿಂದ ಠುಮ್ರಿ ಗಾಯನ, 12:05 ವನಿತಾ ವಿಹಾರ. ಆಯುರ್ವೇದ ಮತ್ತು ಆಹಾರ ಪದ್ಧತಿ ಕುರಿತು ಆಯುರ್ವೇದ ವೈದ್ಯರಾದ ಡಾಕ್ಟರ್ ರೂಪಾಬಾಯಿ ಫಡ್ನೀಸ್ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ವೆಂಕಟೇಶ್ ಬೇವಿನ ಬೆಂಚಿ. ಇದು ಆಕಾಶವಾಣಿ ರಾಯಚೂರು ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ಅಪಾಯದ ಗರ್ಭಧಾರಣೆ ಮತ್ತು ಸುರಕ್ಷತೆ ಹೇರಿಕೆ, ಈ ಬಗ್ಗೆ ಸ್ತ್ರೀ ಮತ್ತು ಪ್ರಸೂತಿ ತಜ್ಞ ವೈದ್ಯರಾದ ಡಾಕ್ಟರ್ ಎಸ್ ಗಂಗೋತ್ರಿ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಪ್ರಸಾದ್ ಬಿ. ಇದು ಆಕಾಶವಾಣಿ ಹೊಸಪೇಟ್ ಕೇಂದ್ರದ ಕೊಡುಗೆ. 1 ಗಂಟೆಗೆ ಪ್ರಗತಿ ಪಥ, ಪ್ರಧಾನಮಂತ್ರಿ ಇ ಡ್ರೈವ್ ಹಾಗೂ ಪ್ರಧಾನಮಂತ್ರಿ ಸ್ಟ್ರೀಟ್ ವೆಂಡರ್ಸ್ ಆತ್ಮನಿರ್ಭರ ನಿಧಿ, ಈ ಕುರಿತು ಮಾತನಾಡುತ್ತಾರೆ ಡಾಕ್ಟರ್ ಎಸ್ ಸುಧಾಕರ್. ಇದು ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ. ಮಧ್ಯಾಹ್ನ 1:20 ಜನಪದ ಸಂಗೀತ.

ಕಾರ್ಯಕ್ರಮದಲ್ಲಿ ಹೋಬಳಿ ತಾಲೂಕು ಸೂಳು ಗ್ರಾಮದ ಶ್ರುತಿ ಸಂತೋಷ್ ಪಾಲನ್ಕರ್ ಮತ್ತು ಸಂಗಡಿಗರಿಂದ ಡೋಳು ಕುಣಿತ ವಾದ್ಯ, 1:30 ಶ್ರೋತೃಗಳ ಸಂದೇಶಗಳನ್ನು ಆಧರಿಸಿದ ಚಿತ್ರಗೀತೆಗಳು, 2:40 ಎಳೆಯರ ಬಳಗ ಮಕ್ಕಳ ಕಾರ್ಯಕ್ರಮದಲ್ಲಿ ಮಹಾಲಿಂಗಪುರದ ಶ್ರೀ ಬಸವಾನಂದ ಶಾಲೆಯ ಮಕ್ಕಳಿಂದ ಕಾರ್ಯಕ್ರಮ ವೈವಿಧ್ಯ. ಇನ್ನು ಸಂಜೆಯ ಪ್ರಸಾರದಲ್ಲಿ 5:30 ಟೀ ಟೈಮ್ ಚಿತ್ರಗೀತೆಗಳು, 6:10 ನಮ್ಮ ನಿಲಯದಿಂದ ಮತ್ತು ಸಂಜೆ ರಾತ್ರಿ 7:45 ಬೆಂಗಳೂರು ಕೇಂದ್ರದಿಂದ ಸಮಾಚಾರ ದರ್ಶನ, 6:30 ವಿಜ್ಞಾನದ ಮುನ್ನಡೆ ಬೆಂಗಳೂರು ಕೇಂದ್ರದಿಂದ, 6:51 ಕೃಷಿ ರಂಗದಲ್ಲಿ ಮೊದಲಿಗೆ ಕೃಷಿ ಮಾಹಿತಿ, ನಂತರ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಬಾಗಲಕೋಟೆ ತಾಲೂಕು ನವನಗರದ ಪದ್ಮಶ್ರೀ ಡಾಕ್ಟರ್ ವೆಂಕಪ್ಪ ಅಂಬಾಜಿ ಸುಗತೇಕರ್ ಮತ್ತು ಸಂಗಡಿಗರಿಂದ ಗೊಂದಲಿಗರ ಆಟ, ಸಂತ ಕಬೀರದಾಸರ ಕಥೆ. ಕನ್ನಡ ಚಿತ್ರಗೀತೆಗಳು, 8:30 ಪುಷ್ಪಹಾರ್ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ, 9:15 ಸ್ವರ ಸೌರಭ, 9:30 ಯುವವಾಣಿ ಬೆಂಗಳೂರು ಕೇಂದ್ರದಿಂದ, 10:00 ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ದೇವ್ರತ್ ಮಿಶ್ರಾ ಅವರ ಸಿತಾರ್ವಾದನ ಕೇಳಲಿದ್ದೀರಿ.

ಸ್ತ್ರೀಯರಿಲ್ಲದ ಮನೆ ದೇವರಿಲ್ಲದ ಗುಡಿಯಿದ್ದಂತೆ. ಅವರ ಜೀವನಾನುಭವ ಕಿರಿಯರ ಬಾಳಿಗೆ ಅಮೃತವಿದ್ದಂತೆ. ಬದುಕಿಗೆ ದಾರಿ ತೋರುವ ಅವರು ಮನೆಯಲ್ಲಿರಬೇಕೇ ಹೊರತು ವೃದ್ಧಾಶ್ರಮಗಳಲ್ಲ. ಹಿರಿಯರನ್ನು ಗೌರವಿಸೋಣ, ಯಶಸ್ವಿ ಬದುಕನ್ನು ಕಟ್ಟಿಕೊಳ್ಳೋಣ.

0: ಸೈಲೆನ್ಸ್ ಸೈಲೆನ್ಸ್, ದಯವಿಟ್ಟು ಯಾರು ಗಲಾಟೆ ಮಾಡಬೇಡಿ, ಇದು ಹಾಸ್ಪಿಟಲ್.
1: ಏನಮ್ಮ ಆ ಅಳ್ತಾ ಇರೋ ಆ ಮಗುನ ಹಾಗೆ ತಾಯಿನ ಒಳಗಡೆ ಕಳಿಸಿ.
2: ಡಾಕ್ಟರ್, ನಿನ್ನೆಯಿಂದ ಒಂದು ನಿಮಿಷನೂ ನಿಲ್ಲಿಸದೆ ಅಳ್ತಾ ಇದ್ದಾನೆ. ನಾನ್ ಮಗು ಕೈಲಿದ್ದ ಮೊಬೈಲ್ ಕಿತ್ಕೊಂಡೆ ಅಷ್ಟೇ, ಆಗ ಶುರು ಮಾಡಿದಂತಹ ಹಠ ರೊಚ್ಚಿಗೆದ್ದು ಹೀಗ ಆಡ್ತಾ ಇದ್ದಾನೆ, ನಿಲ್ಲಿಸ್ತಾನೆ ಇಲ್ಲ ಅಳಿನ.
3: ಚೇ, ನೋಡಿ ಮಗು ಒಂದ್ ಕಡೆ ಕೂರ್ತಾ ಇಲ್ಲ, ಕಣ್ಣಿಗೆ ಕಣ್ ಕೊಟ್ಟು ನೋಡ್ತಾ ಇಲ್ಲ. ಮಗುವಿನ ನಡವಳಿಕೆ ಎಷ್ಟು ಅಸಹಜವಾಗಿದೆ, ಇಡೀ ಮೈ ನಡುಗ್ತಾ ಇದೆ. ಇದಕ್ಕೆ ಹಿರಿಯರಾದ ನಾವೇ ಕಾರಣಮ್ಮ. ಮಕ್ಕಳ ಕೈಗೆ ನಾವೇ ಮೊಬೈಲ್ ಕೊಟ್ಟು ನಾವು ನಮ್ ಕೆಲಸ ಮಾಡ್ಕೋತೀವಿ. ಇದರಿಂದ ಕ್ರಮೇಣ ಮಕ್ಕಳ ಎಳೆ ಮನಸ್ಸು ಅದಕ್ಕೆ ದಾಸನಾಗ್ಬಿಡುತ್ತೆ. ಮಾನಸಿಕ ಅಸ್ವಸ್ಥತೆ, ನರದೌರ್ಬಲ್ಯ, ಕಣ್ಣಿನ ದೃಷ್ಟಿದೋಷ ಎಲ್ಲ ಶುರುವಾಗ್ಬಿಡುತ್ತೆ. ಮಕ್ಕಳಿಗೆ ದಯವಿಟ್ಟು ಮೊಬೈಲ್ ಕೊಡೋದನ್ನು ನಿಲ್ಲಿಸಿ.
0: ಇನ್ನು ಏನೂ ಅರಿಯದ ಹಸುಗೂಸುಗಳು ಜಗತ್ತಿಗೆ ತಮ್ಮನ್ನ ತಾವು ತೆರೆದುಕೊಳ್ಳೋ ಮುನ್ನ ನಾವೇ ಅವರ ಭವಿಷ್ಯವನ್ನ ಚೀಟೋದು ಬೇಡವೇ.

ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBS BLO.

0: ಮುಟ್ಟಿ ಒಮ್ಮೆ ಬಾಯಿಲಿಟ್ಟು.
1: ಆಧುನಿಕ ಮಾರುಕಟ್ಟೆಯಲ್ಲಿ ಗ್ರಾಹಕನೇ ರಾಜ. ಹೆಚ್ಚುತ್ತಿರುವ ಸ್ಪರ್ಧೆಯಿಂದಾಗಿ ಕಲಬೆರಕೆ, ಕಾಳಸಂತೆ, ತಪ್ಪು ಮಾಹಿತಿಯಿಂದ ವಂಚನೆಗೆ ಒಳಗಾಗಬೇಡಿ.
2: ಗ್ರಾಹಕ ಕಾನೂನಿನ ಮಾಹಿತಿ ಹಾಗೂ ಅರಿವು ಇರಲಿ, ಜಾಗೃತರಾಗಿರಿ, ಎಚ್ಚರದಿಂದಿರಿ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಮುಖ್ಯಾಂಶಗಳು. ಧಾರವಾಡ ಭಾರತೀಯ ತಂತ್ರಜ್ಞಾನ ಸಂಸ್ಥೆ ಘಟಿಕೋತ್ಸವ ಇಂದು, ಸುಧಾಮೂರ್ತಿ ಅವರಿಗೆ ಗೌರವ ಡಾಕ್ಟರೇಟ್. ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ. ಧಾರವಾಡ ಜಿಲ್ಲೆಯಲ್ಲಿ ಶೇಕಡ 46.67% ಅರ್ಜಿಗಳ ಗಣಕೀಕರಣ. ದುರಸ್ತಿ ಹಾಗೂ ವಿದ್ಯುತ್ ಬಿಲ್ ಬಾಕಿ ಹಿನ್ನೆಲೆ ರಾಜ್ಯದ 145 ಏತ ನೀರಾವರಿ ಯೋಜನೆಗಳು ಸ್ಥಗಿತ. ಸಂಸದ ಬಸವರಾಜ ಬೊಮ್ಮಾಯಿ ಕಳವಳ. ರಾಜ್ಯದ ರೈಲ್ವೆ ಯೋಜನೆಗಳಿಗೆ ಕೃಷಿ ಭೂಮಿ ನೀಡುವ, ರೈತರ ಹಿತ ಕಾಯುವಂತೆ ಚಿತ್ರದುರ್ಗ ಸಂಸದ ಗೋವಿಂದ ಕಾರಜೋಳ ಸೂಚನೆ. ಈಗ ವಾರ್ತೆಗಳ ವಿವರ. ದಶಕದ ಹೊಸ್ತಿಲಲ್ಲಿರುವ ಧಾರವಾಡದ ಭಾರತೀಯ ತಂತ್ರಜ್ಞಾನ ಸಂಸ್ಥೆ ಐಐಟಿ 7ನೇ ಘಟಿಕೋತ್ಸವ ಇಂದು ಮಧ್ಯಾಹ್ನ 3 ಗಂಟೆಗೆ ಆಯೋಜಿತವಾಗಿದೆ. ಧಾರವಾಡ ಐಐಟಿಯ ಮೊದಲ ಗೌರವ ಡಾಕ್ಟರೇಟ್ ರಾಜ್ಯಸಭಾ ಸಂಸದರಾದ ಇನ್ಫೋಸಿಸ್ ಪ್ರತಿಷ್ಠಾನದ ಧರ್ಮದರ್ಶಿ ಡಾಕ್ಟರ್ ಸುಧಾಮೂರ್ತಿಯವರಿಗೆ ಪ್ರದಾನಿಸಿ ಗೌರವಿಸಲಾಗುತ್ತಿದೆ. ಹೊಸದಿಲ್ಲಿಯ ಅನುಸಂಧಾನ ರಾಷ್ಟ್ರೀಯ ಸಂಶೋಧನಾ ಪ್ರತಿಷ್ಠಾನದ ಪ್ರೊಫೆಸರ್ ಭೀಮಸಿಂಗ್ ಘಟಿಕೋತ್ಸವ ಭಾಷಣ ಮಾಡಲಿದ್ದಾರೆ. ಘಟಿಕೋತ್ಸವದಲ್ಲಿ 2 ಚಿನ್ನದ ಪದಕ 10 ಬೆಳ್ಳಿ ಪದಕಗಳನ್ನು ನೀಡಲಾಗುವುದು ಎಂದು ಧಾರವಾಡ ಐಐಟಿ ನಿರ್ದೇಶಕ ಪ್ರೊಫೆಸರ್ ವೆಂಕಪ್ಪಯ್ಯ ದೇಸಾಯಿ ತಿಳಿಸಿದ್ದಾರೆ. ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ 2026 ಅಂಗವಾಗಿ ಮತಗಟ್ಟೆ ಅಧಿಕಾರಿಗಳ ಮೂಲಕ ಗಣತಿ ನಮೂನೆಗಳನ್ನು ವಿತರಿಸಿ ಶೇಕಡ 96.99% ಗುರಿ ಸಾಧಿಸಲಾಗಿದೆ ಎಂದು ಧಾರವಾಡ ಜಿಲ್ಲೆ ಚುನಾವಣಾಧಿಕಾರಿ ಆರ್ ಸ್ನೇಹಲ್ ತಿಳಿಸಿದ್ದಾರೆ. ಆಕಾಶವಾಣಿ ಧಾರವಾಡ ಕೇಂದ್ರ ಆಯೋಜಿಸಿದ್ದ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ನೇರ ಫೋನ್ಇನ್ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದರು. ಶೇಕಡ 46.67% ಅರ್ಜಿ ನಮೂನೆಗಳನ್ನು ಡಿಜಿಟಲೀಕರಿಸಲಾಗಿದೆ ಎಂದರು.
1: ಮತಗಟ್ಟೆ ವ್ಯಾಪ್ತಿಯ ಮತದಾರರ ಪಟ್ಟಿ ಏನಿದೆ ಅದು ಒಂದು ಪಬ್ಲಿಕ್ ಡಾಕ್ಯುಮೆಂಟ್ ಇದ್ದ ಹಾಗೆ, ಇದು ಎಲ್ಲಾನು ಕೂಡ ಆನ್ಲೈನ್ ನಲ್ಲಿ ಲಭ್ಯ ಇರುತ್ತೆ. ಈ ಸಂದರ್ಭದಲ್ಲಿ ನಾವು ಯಾವುದೇ ಡಾಕ್ಯುಮೆಂಟ್ಸ್ ಅನ್ನ ಕಲೆಕ್ಟ್ ಮಾಡ್ತಾ ಇಲ್ಲ. ಅರ್ಜಿದಾರರು ಏನಾದರೂ ಮಾಹಿತಿಯನ್ನ ಸರಿಯಾಗಿ ಫಿಲ್ ಮಾಡಿಲ್ಲ ಎನ್ಯುಮರೇಷನ್ ಫಾರ್ಮ್ ಅಲ್ಲಿ ಅಂದ್ರೆ, ಆ ಮತದಾರರಿಗೆ ನಾವು ಕ್ಲೇಮ್ಸ್ ಅಂಡ್ ಆಬ್ಜೆಕ್ಷನ್ ಪೀರಿಯಡ್, ನಮ್ಮ ಬಿಎಲ್ಒಗಳು 8 ಆಗಸ್ಟ್ ವರ್ಗೂ ಮನೆ ಮನೆಗೆ ಹೋಗಿ ಫಾರ್ಮ್ಸ್ ಗಳನ್ನ ಕೊಟ್ಟು ಅದನ್ನ ವಾಪಸ್ ಕೂಡ ತೆಗೆದುಕೊಳ್ತಾರೆ. ಆದರೆ ಈ ಫಾರ್ಮ್ಸ್ ಗಳು ಏನ್ ಅವರು ಫಿಲ್

0: ಮಾಡಿಕೊಟ್ಟಿರ್ತಾರಲ್ಲ ಅವುಗಳ ಪರಿಷ್ಕರಣೆ ಆಗಿ ಡ್ರಾಫ್ಟ್ ಮತದಾರರ ಪಟ್ಟಿ 17 ಆಗಸ್ಟ್ಗೆ ಪಬ್ಲಿಷ್ ಆಗುತ್ತೆ. 17 ಆಗಸ್ಟ್ರಿಂದ 16-9 ಕ್ಲೇಮ್ಸ್ ಅಂಡ್ ಆಬ್ಜೆಕ್ಷನ್ಸ್ ಅಂತ ಒಂದು ಪೀರಿಯಡ್ ಇರುತ್ತೆ. ಈ ಸಮಯದಲ್ಲಿ ಅವರ ಏನಾದರೂ ತಿದ್ದುಪಡಿಗಳ ಮಾಡಬೇಕಿದ್ರೆ ಮತದಾರರು ಆಕ್ಷೇಪಣೆಗಳನ್ನ ಸಲ್ಲಿಸಬಹುದು. ನ್ಯೂಮರೇಷನ್ ಫಾರ್ಮ್ ಅಲ್ಲಿ ಫಿಲ್ ಮಾಡಿರುವಂತಹ ಮಾಹಿತಿಯಲ್ಲಿ ಲೋಪದೋಷಗಳಿದ್ರೆ ನಮ್ಮ ಇಆರ್ಒ ಏನಿರ್ತಾರೆ, ಚುನಾವಣಾ ಅಧಿಕಾರಿಗಳೇನಿರ್ತಾರೆ, ಅವರು ಅವರಿಗೆ ನೋಟಿಸ್ ಅನ್ನ ಜನರೇಟ್ ಮಾಡಿ ಕಳಿಸ್ಕೊಡ್ತಾರೆ. ನೋಟಿಸ್ ಗೆ ಅವರು ಉತ್ತರ ಕೊಡುವಾಗ ಅವರು ಕೆಲವೊಂದು ದಾಖಲೆಗಳನ್ನ ಸಬ್ಮಿಟ್ ಮಾಡಬೇಕಾಗುತ್ತೆ. ಆ ದಾಖಲೆಗಳೇನಿದೆ ಅದೆಲ್ಲೂ ಕೂಡ ಪಬ್ಲಿಕ್ ಆಗೋದಿಲ್ಲ, ಅದು ಗೌಪ್ಯವಾಗಿ ಇಡಲಾಗುತ್ತದೆ.
1: ಅಮೃತ ಯೋಜನೆ ಅಡಿ ಮೇಲ್ದರ್ಜೆಗೇರಿಸಲಾದ ರಾಜ್ಯದ 4 ರೈಲು ನಿಲ್ದಾಣಗಳ ಪೈಕಿ ಕೊಪ್ಪಳ ರೈಲು ನಿಲ್ದಾಣದ ಉದ್ಘಾಟನಾ ಸಮಾರಂಭದಲ್ಲಿ ಮುನಿರಾಬಾದ್ ಕಾಡ ಅಧ್ಯಕ್ಷ ಹಸೇನ್ ಸಾಬ್ ದೋಟಿಹಾಳ ಹಾಗೂ ಪದ್ಮಶ್ರೀ ಭೀಮವ್ವ ಸಿಳ್ಳೆಖ್ಯಾತ ಹಾಗೂ ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರರು ಪಾಲ್ಗೊಂಡಿದ್ದರು. ಜಿಲ್ಲಾಡಳಿತ ಹಾಗೂ ನೈಋತ್ಯ ರೈಲ್ವೆ ಪರವಾಗಿ ಜಿಲ್ಲಾಧಿಕಾರಿ ಡಾಕ್ಟರ್ ಸುರೇಶ್ ಇಟ್ನಾಳ್ ಹಾಗೂ ರೈಲ್ವೆ ಸಚಿವಾಲಯದ ಹಿರಿಯ ಅಧಿಕಾರಿಗಳು ಸನ್ಮಾನಿಸಿ ಗೌರವಿಸಿದರು. ದಕ್ಷಿಣ ಕನ್ನಡ ಜಿಲ್ಲೆ ಬಂಟ್ವಾಳದಲ್ಲಿ ಮೇಲ್ದರ್ಜೆಗೇರಿಸಲಾದ ಅಮೃತ್ ಭಾರತ್ ರೈಲು ನಿಲ್ದಾಣದ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಸಂಸದ ಬ್ರಿಜೇಶ್ ಚೌಟ, ವಿಧಾನ ಪರಿಷತ್ತಿನ ಶಾಸಕ ಕಿಶೋರ್ ಕುಮಾರ್ ಪುತ್ತೂರು ಸೇರಿದಂತೆ ಅನೇಕ ಗಣ್ಯರು ಪಾಲ್ಗೊಂಡಿದ್ದರು. ಅಮೃತ್ ಯೋಜನೆ ಅಡಿ ಪುನರ್ ಅಭಿವೃದ್ಧಿಪಡಿಸಲಾದ ದೇಶದ 75 ರೈಲು ನಿಲ್ದಾಣಗಳನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ವರ್ಚುವಲ್ ವೇದಿಕೆ ಮೂಲಕ ಲೋಕಾರ್ಪಣೆಗೊಳಿಸಿದರು. ಆಗುಂಬೆ ಘಟ್ಟದ ರಸ್ತೆ ಹಾಗೂ ಸುರಂಗ ಮಾರ್ಗ ಯೋಜನೆಗೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ಸಂಬಂಧಿತ ಇಲಾಖೆಗಳ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿ ಮಾಹಿತಿ ಪಡೆದಿದ್ದು, ರಸ್ತೆಯ ವಿಸ್ತರಣೆಗೆ 420 ಕೋಟಿ ರೂಪಾಯಿ ಅನುದಾನ ಬಿಡುಗಡೆಯಾಗಿದೆ ಎಂದು ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಸಂಸದ ಬಿವೈ ರಾಘವೇಂದ್ರ ಹೇಳಿದ್ದಾರೆ. ಶಿವಮೊಗ್ಗ ವಿಜ್ಞಾನ ಕೇಂದ್ರದ ಕಟ್ಟಡ ನಿರ್ಮಾಣ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದರು. ಬಳಿಕ ಮಾತನಾಡಿದ ಅವರು, ವಿಜ್ಞಾನ ಕೇಂದ್ರದಲ್ಲಿ ಜೀವ ವೈವಿಧ್ಯ, ಖನಿಜ ಸಂಪನ್ಮೂಲ, ಕಡಲ ಜೀವಶಾಸ್ತ್ರದ ವಸ್ತು ಪ್ರದರ್ಶಿನಿ ಸ್ಥಾಪಿಸಲು ಯೋಜಿಸಲಾಗಿದೆ ಎಂದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಕೃತಕ ಬುದ್ಧಿಮತ್ತೆಯೊಂದಿಗೆ ಸಮನ್ವಯ ಸಾಧಿಸುವುದೊಂದೇ ಮಾರ್ಗ ಎಂದು ಬೆಂಗಳೂರು ವಿಶ್ವವಿದ್ಯಾಲಯದ ವಿಶ್ರಾಂತ ಉಪಕುಲಪತಿ ಪ್ರೊಫೆಸರ್ KR ವೇಣುಗೋಪಾಲ ಪ್ರತಿಪಾದಿಸಿದ್ದಾರೆ. ಬೆಂಗಳೂರು ನಗರ ಡಾ ಮನಮೋಹನ್ ಸಿಂಗ್ ವಿಶ್ವವಿದ್ಯಾಲಯ, ಮೌಂಟ್ ಕಾರ್ಮೆಲ್ ಡೀಮ್ಡ್ ವಿಶ್ವವಿದ್ಯಾಲಯ ಹಾಗೂ ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಬಿಸ್ನೆಸ್ ಸ್ಟಡೀಸ್ ಸಹಯೋಗದಲ್ಲಿ ಸೆಂಟ್ರಲ್ ಕಾಲೇಜಿನ ಜ್ಞಾನಜ್ಯೋತಿ ಸಭಾಂಗಣದಲ್ಲಿ ಆಯೋಜಿಸಿದ್ದ AI ಚಾಲಿತ ನಿರ್ವಹಣೆ ಮತ್ತು ಸುಸ್ಥಿರ ವ್ಯಾಪಾರ ಪರಿವರ್ತನೆ ವಿಷಯದ ಅಂತಾರಾಷ್ಟ್ರೀಯ ಸಮ್ಮೇಳನದಲ್ಲಿ ಅವರು ದಿಕ್ಸೂಚಿ ಭಾಷಣ ಮಾಡಿದರು. ಕ್ವಾಂಟಮ್ ಕೃತಕ ಬುದ್ಧಿಮತ್ತೆ ಸಂಘರ್ಷದಿಂದ ಸಹಕಾರ ಮತ್ತು ಸಹಭಾಗಿತ್ವದ ಹಂತ ದಾಟಿ ಇದೀಗ ಸ್ಪರ್ಧೆಯ ಘಟ್ಟ ತಲುಪಿದೆ. 2045 ವೇಳೆಗೆ ಮಾನವ ಯಂತ್ರ ಏಕರೂಪತೆಯ ಸನ್ನಿವೇಶ ಸೃಷ್ಟಿಯಾಗಲಿದೆ ಎಂದರು. ರಾಜ್ಯದ 145 ಏತ ನೀರಾವರಿ ಯೋಜನೆಗಳು ದುರಸ್ತಿ ಹಾಗೂ ವಿದ್ಯುತ್ ಬಿಲ್ ಬಾಕಿ ಹಿನ್ನೆಲೆ ಸ್ಥಗಿತಗೊಂಡಿವೆ ಎಂದು ಹಾವೇರಿ ಗದಗ್ ಲೋಕಸಭಾ ಕ್ಷೇತ್ರದ ಸಂಸದ ಬಸವರಾಜ ಬೊಮ್ಮಾಯಿ ಆರೋಪಿಸಿದ್ದಾರೆ. ಗದಗ್ ನಗರದ ಹಿರೇಹಂದಿಗೋಳ ರಸ್ತೆಯ ಗಂಗಿಮಡಿ ಗ್ರಾಮದ ರೈತರ ಹೊಲಗಳಿಗೆ ತೆರಳಿ ಬರ ಪರಿಶೀಲಿಸಿ ಅವರು ಮಾತನಾಡಿದರು. ಬೆಳೆಗಳು ಒಣಗುತ್ತಿವೆ, ರಾಜ್ಯಾದ್ಯಂತ ಬರ ಆವರಿಸಿದೆ, ಅನೇಕ ಕಡೆ ರೈತರು ಬಿತ್ತನೆಯನ್ನೇ ಕೈಗೊಂಡಿಲ್ಲ, ಬಿತ್ತನೆ ಮಾಡಿದ ಬೆಳೆಗಳು ಸಂಪೂರ್ಣ ಹಾಳಾಗಿವೆ, ಇನ್ನೂವರೆಗೂ ಪ್ರಾಥಮಿಕ ಸಮೀಕ್ಷೆಯನ್ನು ನಿಗದಿತ ಮಾನದಂಡಗಳಡಿ ರಾಜ್ಯ ಸರ್ಕಾರ ಆರಂಭಿಸಿಲ್ಲ, ರೈತರ ಹಿತ ಕಾಯಲು ರಾಜ್ಯ ಸರ್ಕಾರ ಕೂಡಲೇ ಮುಂದಾಗಬೇಕು ಎಂದು ಮಾಜಿ ಮುಖ್ಯಮಂತ್ರಿ ಬೊಮ್ಮಾಯಿ ಆಗ್ರಹಿಸಿದರು. ರಾಜ್ಯದ ರೈಲ್ವೆ ಯೋಜನೆಗಳಿಗೆ ತಮ್ಮ ಕೃಷಿ ಭೂಮಿ ನೀಡುವ ರೈತರಿಗೆ ನಿಯಮಾನುಸಾರ ಗರಿಷ್ಠ ಪರಿಹಾರ ನೀಡಿ ಹಿತ ಕಾಯುವಂತೆ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ ಸಂಸದ ಗೋವಿಂದ ಕಾರಜೋಳ ಸಂಬಂಧಿತ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ತುಮಕೂರು, ಚಿತ್ರದುರ್ಗ,

0: ದಾವಣಗೆರೆ ನೇರ ರೈಲ್ವೆ ಮಾರ್ಗ ಹಾಗೂ ಚಿಕ್ಕಜಾಜೂರು ಬಳ್ಳಾರಿ ದ್ವಿಮಾರ್ಗ ಯೋಜನೆಯ ಪ್ರಗತಿ ಪರಿಶೀಲಿಸಿ ಅವರು ಮಾತನಾಡಿದರು. ಜಿಲ್ಲಾಧಿಕಾರಿ ಟಿ ವೆಂಕಟೇಶ್ ಮಾಹಿತಿ ನೀಡಿ, ಜಿಲ್ಲೆಯ ರೈಲ್ವೆ ಮಾರ್ಗ ಯೋಜನೆಗೆ ಅಗತ್ಯವಿರುವ 1405 ಎಕರೆ ಭೂಮಿ ಪೈಕಿ 1211 ಎಕರೆ ಭೂಮಿಯನ್ನು ರೈಲ್ವೆ ಇಲಾಖೆಗೆ ಹಸ್ತಾಂತರಿಸಲಾಗಿದೆ ಎಂದರು. ರಾಷ್ಟ್ರೀಯ ಕೃಷಿ ಹಾಗೂ ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ನಬಾರ್ಡ್ ಬಾಗಲಕೋಟೆ ಹಾಗೂ ಬೆಳಗಾವಿ ಜಿಲ್ಲೆಯಲ್ಲಿ ಬಯೋಗ್ಯಾಸ್ ಘಟಕ, ಕಲಬುರಗಿ ಮತ್ತು ರಾಯಚೂರು ಜಿಲ್ಲೆಯಲ್ಲಿ ಸೌರ ಮತ್ತು ಪವನ ವಿದ್ಯುತ್ ಯೋಜನೆಗಳಿಗೆ ಆದ್ಯತೆ ನೀಡಿದೆ ಎಂದು ನಬಾರ್ಡ್ ಮುಖ್ಯ ಪ್ರಧಾನ ವ್ಯವಸ್ಥಾಪಕ ಡಾ ಸುರೇಂದ್ರ ಬಾಬು ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ನಬಾರ್ಡ್ ಪ್ರಾದೇಶಿಕ ಕಚೇರಿಯಲ್ಲಿ 45ನೇ ಸಂಸ್ಥಾಪನಾ ದಿನಾಚರಣೆಯಲ್ಲಿ ಅವರು ಮಾತನಾಡಿದರು. ರಾಜ್ಯದ 6300 ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳನ್ನು ಡಿಜಿಟಲೀಕರಿಸಿ ದಕ್ಷತೆ ಹೆಚ್ಚಿಸಲಾಗುತ್ತಿದೆ ಎಂದರು. ಬೀದರ್ ಜಿಲ್ಲೆಯಾದ್ಯಂತ ಗ್ರಾಮೀಣ ಕೂಲಿ ಕಾರ್ಮಿಕರಿಗೆ ವಿಕಸಿತ ಭಾರತ ಜಿ ರಾಮ್ಜಿ ಯೋಜನೆಯಡಿ ಸ್ಥಳೀಯ ಮಟ್ಟದಲ್ಲಿ ಉದ್ಯೋಗಾವಕಾಶ ಒದಗಿಸಲಾಗಿದ್ದು, ಉದ್ಯೋಗಕ್ಕಾಗಿ ನಗರ ಪ್ರದೇಶಗಳಿಗೆ ವಲಸೆ ಹೋಗದಂತೆ ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಕೋರಿದ್ದಾರೆ. ಜಿಲ್ಲೆಯಲ್ಲಿ ಬರಗಾಲ ತಲೆದೋರಿರುವ ಹಿನ್ನೆಲೆ ಆಯಾ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಮೂಲಸೌಕರ್ಯ ಅಭಿವೃದ್ಧಿಗೆ ಆದ್ಯತೆ ನೀಡಿ 5 ಲಕ್ಷ ರೂಪಾಯಿವರೆಗಿನ ವೈಯಕ್ತಿಕ ಕಾಮಗಾರಿ ಕೈಗೊಳ್ಳಲು ಪ್ರಾವಧಾನ ಕಲ್ಪಿಸಲಾಗಿದೆ. ಆಸಕ್ತರು ತಮ್ಮ ಗ್ರಾಮ ಪಂಚಾಯಿತಿಗೆ ತೆರಳಿ ಪ್ರಸ್ತಾವ ಸಲ್ಲಿಸಬಹುದು ಎಂದರು. ರಾಜ್ಯದ ವಿವಿಧ ಇಲಾಖೆಗಳ 72,000 ಹುದ್ದೆಗಳ ಭರ್ತಿ ಪ್ರಕ್ರಿಯೆ ಪ್ರಗತಿಯಲ್ಲಿದೆ. ನೇಮಕಾತಿಯಲ್ಲಿ ಕ್ರೀಡಾಪಟುಗಳಿಗೆ ಆದ್ಯತೆ ನೀಡಲಾಗುವುದು ಎಂದು ಕ್ರೀಡಾ ಖಾತೆ ಸಚಿವ ಡಾ ಜಿ ಪರಮೇಶ್ವರ್ ಎಕ್ಸ್ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ಎಲ್ಲ ಸರ್ಕಾರಿ ಉದ್ಯೋಗಗಳಲ್ಲಿ 2% ಹುದ್ದೆಗಳನ್ನು ಕ್ರೀಡಾಪಟುಗಳಿಗೆ ಮೀಸಲಿಡಲು ಸಚಿವ ಸಂಪುಟ ನಿರ್ಣಯಿಸಿದೆ. ಈಗಾಗಲೇ ಕರಡು ಅಧಿಸೂಚನೆ ಹೊರಡಿಸಲಾಗಿದೆ. ಸಾರ್ವಜನಿಕರು ಮತ್ತು ಕ್ರೀಡಾಪಟುಗಳ ಸಲಹೆಗಳನ್ನು ಪರಿಶೀಲಿಸಿ ಅಂತಿಮ ತೀರ್ಮಾನ ಕೈಗೊಳ್ಳುವುದಾಗಿ ಹೇಳಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಧಾರವಾಡ ಭಾರತೀಯ ತಂತ್ರಜ್ಞಾನ ಸಂಸ್ಥೆ ಘಟಿಕೋತ್ಸವ ಇಂದು, ಸುಧಾಮೂರ್ತಿ ಅವರಿಗೆ ಗೌರವ ಡಾಕ್ಟರೇಟ್. ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ. ಧಾರವಾಡ ಜಿಲ್ಲೆಯಲ್ಲಿ 46.67% ಅರ್ಜಿಗಳ ಗಣಕೀಕರಣ. ದುರಸ್ತಿ ಹಾಗೂ ವಿದ್ಯುತ್ ಬಿಲ್ ಬಾಕಿ ಹಿನ್ನೆಲೆ ರಾಜ್ಯದ 145 ಏತ ನೀರಾವರಿ ಯೋಜನೆಗಳು ಸ್ಥಗಿತ. ಸಂಸದ ಬಸವರಾಜ ಬೊಮ್ಮಾಯಿ ಕಳವಳ. ರಾಜ್ಯದ ರೈಲ್ವೆ ಯೋಜನೆಗಳಿಗೆ ಕೃಷಿ ಭೂಮಿ ನೀಡುವ ರೈತರ ಹಿತ ಕಾಯುವಂತೆ ಚಿತ್ರದುರ್ಗ ಸಂಸದ ಗೋವಿಂದ ಕಾರಜೋಳ ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
1: ಆಕಾಶವಾಣಿ ಧಾರವಾಡ.

0: ಪ್ರಿಂಟ್ ಪಾಯಿಂಟ್ ಆಲಯ, ಗಣಿತ ಪ್ರಯೋಗಾಲಯ, ನೋಡಿ ಕಲಿ ಮಾಡಿ ತಿಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ.
1: ಈ ಕಾರ್ಯಕ್ರಮದ ಪ್ರಾಯೋಜಕರು ಪ್ರಿಂಟ್ ಪಾಯಿಂಟ್ ಧಾರವಾಡ,
2: ಫ್ಲೆಕ್ಸ್ ಬ್ಯಾನರ್, ಯುವಿ ಪ್ರಿಂಟಿಂಗ್, ಡಿಜಿಟಲ್ ಪ್ರಿಂಟಿಂಗ್, ಆಮಂತ್ರಣ ಪತ್ರಿಕೆ ಮತ್ತು ಪಾಂಪ್ಲೆಂಟ್ ಪ್ರಿಂಟಿಂಗ್,
3: ಐಡಿ ಕಾರ್ಡ್, ಬ್ರೋಚರ್ಸ್, ಫೋಲ್ಡಿಂಗ್ ವರ್ಕ್, ಕರ್ವಿಂಗ್ ಡಿಸೈನ್ ವರ್ಕ್, ಸಿಎನ್ಸಿ ಮತ್ತು ಲೇಸರ್ ಕಟಿಂಗ್,
2: ಬ್ಯಾಕ್ಲೈನ್ ಪ್ರಿಂಟಿಂಗ್, ಎಲ್ಇಡಿ ಬೋರ್ಡ್ಸ್, ಗ್ಲಾಸ್ ಪ್ರಿಂಟಿಂಗ್ ವರ್ಕ್ಸ್, ಅರ್ಕಾಲಿಕ್ ವರ್ಕ್, ಮೊಮೆಂಟೋಸ್.
3: ಸಮಾರಂಭಗಳಿಗೆ ಶಾಲು, ಮಾಲೆ, ಮಹಾರಾಜ ಟೋಪಿ, ಗಿಫ್ಟ್ ಐಟಮ್ಸ್ ಮುಂತಾದವುಗಳಿಗಾಗಿ ಹಿಂದೆ ಸಂಪರ್ಕಿಸಿ.
2: ಪ್ರಿಂಟ್ ಪಾಯಿಂಟ್, ಕೋಡ್ ಸರ್ಕಲ್, ಧಾರವಾಡ. ಮೊಬೈಲ್
4: 9906218116.
5: ಕೇಳುಗ್ರೆ, ಆಲಯ ಗಣಿತ ಪ್ರಯೋಗಾಲಯ ಕಾರ್ಯಕ್ರಮದಲ್ಲಿ ಇವತ್ತು ಇನ್ನೊಂದು ವಿಷಯವನ್ನ ತಿಳಿಸಿಕೊಡ್ಲಿಕ್ಕೆ ನಾವು ಇಲ್ಲಿ ಸ್ಟುಡಿಯೋನಲ್ಲಿ ಸಿದ್ಧರಾಗಿ ಕೂತೀವಿ. ನನ್ನ ಜೊತೆಗೆ ಡಾಕ್ಟರ್ ವೀರಣ್ಣ ಬೋಳಿಶೆಟ್ಟಿ ಅವರಿದ್ದಾರೆ. ಇವರು ಧಾರವಾಡದ ಪ್ರಾದೇಶಿಕ ವಿಜ್ಞಾನ ಕೇಂದ್ರದ ವಿಶ್ರಾಂತ ನಿರ್ದೇಶಕರು, ಹಾಗೆ ನಿಮ್ಮ ಎಲ್ಲರ ನೆಚ್ಚಿನ ಗಣಿತ ಶಿಕ್ಷಕಿ ಕೀರ್ತಿ ನಾಗಾವಿ ಅವರು ಕೂಡ ಇದ್ದಾರೆ. ಇವರು ಛಬ್ಬಿಯ ಗವರ್ಮೆಂಟ್ ಹೈಯರ್ ಪ್ರೈಮರಿ ಸ್ಕೂಲ್ನಲ್ಲಿ ಗಣಿತ ಶಿಕ್ಷಕಿಯಾಗಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾರೆ. ಕೇಳುಗ್ರೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ರೇಖಾಗಣಿತ ಅಂದ್ರೆ ಜಾಮೆಟ್ರಿ, ಇದಕ್ಕೆ ಸಂಬಂಧಪಟ್ಟಂತ ಒಂದು ಬಹುಮುಖ್ಯವಾದ ಪೈಥಾಗೋರಸ್ ಥೇರಂ, ಇದರ ಬಗ್ಗೆ ಮಾಹಿತಿಯನ್ನ ಮಾಡಿಕೊಡ್ಲಿಕ್ಕೆ. ಈ ಪೈಥಾಗೋರಸ್ ಥೇರಂ, ಇದರ ಸೂತ್ರ, ಇದರ ಉಪಯೋಗ ಎಲ್ಲಿ ಆಗ್ತದೆ? ಸಾಮಾನ್ಯವಾಗಿ ನಾವು ಗಣಿತವನ್ನ ಪುಸ್ತಕಗಳಲ್ಲೇ ಸೀಮಿತ ಆಗ್ಯದ ಅಂತ ತಿಳ್ಕೊಂಡಿದ್ದೀವಿ.

0: ಕಲಿತೀವಿ. ಆದ್ರೆ ಗಣಿತ ನಮ್ಮ ಜೀವನದ ಪ್ರತಿಯೊಂದು ಹೆಜ್ಜೆಯಲ್ಲಿ ಹಾಸುಹಕ್ಕಾಗಿದೆ. ಒಂದು ಗೋಡೆಗೆ ಮೆಟ್ಲು ಇಡಬೇಕಾದಾಗಲಿ, ಮೈದಾನದಲ್ಲಿ ದಾರಿಯನ್ನ ಆಯ್ಕೆ ಮಾಡುವಾಗಲಿ, ಅಥವಾ ಎರಡು ಸ್ಥಳಗಳ ನಡುವಿನ ದೂರವನ್ನ ಅಳೆಯುವಾಗಲಿ ನಾವು ಈ ಗಣಿತದ ಸಹಾಯವನ್ನ ತಗೊಂಡೇ ತಗೊಳ್ತೀವಿ. ಹಂಗಾದ್ರೆ ಈ ಪೈಥಾಗೋರಸ್ ಸಿದ್ಧಾಂತ ಅಂದ್ರೆ ಏನು? ಪೈಥಾಗೋರಸ್ ಥಿಯರಮದ ಬಳಕೆಯನ್ನ ನಮ್ಮ ಜೀವನದಲ್ಲಿ ಹೆಂಗ್ ಮಾಡಿಕೊಳ್ಬಹುದು? ಅದರಲ್ಲೂ ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಇದು ಬಹಳ ಉಪಯುಕ್ತವಾದಂತ ಕಾರ್ಯಕ್ರಮ. ಇದರ ಬಗ್ಗೆ ಇವತ್ತು ಮಾಹಿತಿಯನ್ನ ಮಾಡಿಕೊಡ್ಲಿಕ್ಕೆ ನಮ್ಮ ಜೊತೆಗೆ ಕೀರ್ತಿ ನಾಗಾವಿ ಹಾಗೂ ಡಾಕ್ಟರ್ ವೀರಣ್ಣ ಬೋಳಿಶೆಟ್ಟಿ ಅವರಿದ್ದಾರೆ. ನಮಸ್ಕಾರ ಕೀರ್ತಿ ಅವರೇ ಹಾಗೂ ಬೋಳಿಶೆಟ್ಟಿ ಸರ್.
1: ನಮಸ್ಕಾರ ಮೇಡಮ್.
2: ನಮಸ್ಕಾರ ಮೇಡಮ್.
0: ಬೋಳಿಶೆಟ್ಟಿ ಸರ್, ನಾವು ಸಾಮಾನ್ಯವಾಗಿ ರೇಖಾಗಣಿತದಲ್ಲಿ 8, 9, 10 ಕ್ಲಾಸಿಗೆ ಬರ್ತಿದ್ದಂಗ ಪೈಥಾಗೋರಸ್ ಥಿಯರಮ್ ಅನ್ನೋದನ್ನ ಕಲಿತಾ ಇರ್ತೀವಿ. ಏನಿದು ಪೈಥಾಗೋರಸ್ ಥಿಯರಮ್? ಇದಕ್ಕೆ ಈ ಪೈಥಾಗೋರಸ್ ಅನ್ನೋ ಹೆಸರು ಯಾಕೆ ಬಂತು?
1: ಪೈಥಾಗೋರಸ್ ಅನ್ನೋ ವ್ಯಕ್ತಿ ಗ್ರೀಕ್ ಫಿಲಾಸಫರ್. ಇವನು 495 BCಯಲ್ಲಿ ಈ ಪ್ರಮೇಯನ್ನ ಕಂಡುಹಿಡಿದ. a² + b² = c² ಅಂತ ಅಂದ್ರ ಅರ್ಥ, a² ಒಂದು ವರ್ಗ, b² ಇನ್ನೊಂದು ವರ್ಗ, ಈ ಎರಡು ವರ್ಗಗಳ ಮೊತ್ತ ಅದರ ಒಂದು ಹೈಪೋಟನೀಸ್ ಅದರ ಒಂದು ವಿಸ್ತೀರ್ಣಕ್ಕೆ ಸಮ ಅನ್ನೋದನ್ನ ಇವ ಕಂಡುಹಿಡಿದ. ಅದಕ್ಕೆ ಇಲ್ಲಿ ಎರಡು ಚಿಕ್ಕ ಬದಿಗಳ ವರ್ಗಗಳ ಮೊತ್ತ ಒಂದು ದೊಡ್ಡ ಬದಿಯ ವರ್ಗಗಳು ಸರಳವಾಗಿ ಅಂದ್ರೆ a² + b² = c² ಅಂತ ನಾವು ಹೇಳ್ತೀವಿ. ಇದು ನಿತ್ಯ ಜೀವನದಲ್ಲಿ ನಾವು ಬಹಳಷ್ಟು ಯೂಸ್ ಮಾಡ್ತೀವಿ ಮತ್ತು ಗಣಿತದ ಬಹಳಷ್ಟು ಪ್ರಮೇಯಗಳಲ್ಲಿ ಇದನ್ನು ನಾವು ಈ ರೈಟ್ ಆಂಗಲ್ ಟ್ರಯಾಂಗಲ್ ಅನ್ನು ಯೂಸ್ ಮಾಡಿ ಡಿಸ್ಟೆನ್ಸ್ ಮತ್ತು ಅವುಗಳ ಎಷ್ಟು ಎತ್ತರ ಐತೆ ಅನ್ನೋದನ್ನು ಕಂಡುಹಿಡಲಿಕ್ಕೆ ಪೈಥಾಗೋರಸ್ ಪ್ರಮೇಯನ ಬಹಳಷ್ಟು ಯೂಸ್ ಮಾಡ್ತೀವಿ. ಈ ಪೈಥಾಗೋರಸ್ ಥಿಯರಮದ ಒಂದು 370 ಆಫಿಷಿಯಲಿ ಇವನ್ನ ನಾವು ಪ್ರೂಫ್ ಅನ್ನು ಕೊಡಬಹುದು ಪೈಥಾಗೋರಸ್ ವಿವಿಧ ರೀತಿಯಲ್ಲಿ. ಅಂದ್ರೆ a² ಒಂದು ಚಿತ್ರ ಬೇರೆ, b² ಒಂದು ಚಿತ್ರ ಬೇರೆ, ಆ ಎರಡೂ ವರ್ಗಗಳನ್ನ ಕೂಡಿಸಿ ಆ ಚಿತ್ರಗಳನ್ನ c² ಹಾಕಿದಾಗ ಸಮ ಅನ್ನೋದನ್ನ ಬಹಳಷ್ಟು ವಿಧದಲ್ಲಿ ತೋರಿಸೋದ್ರಿಂದ 370 ಆಫೀಸಿಯಲ್ಲಿ ನಾವು ಪ್ರೂಫ್ ಅನ್ನು ಕೊಡಬಹುದು. ಮತ್ತು ಸುಮಾರು ಈ ಡಾಕ್ಯುಮೆಂಟೇಶನ್ ಪ್ರೂಫ್ ಅನ್ನ ಪೈಥಾಗೋರಸ್ ಸಂಬಂಧಪಟ್ಟಂಗೆ a² + b² = c² ಅನ್ನ 100 ಹೆಚ್ಚು ಅವುಗಳನ್ನು ಕೂಡ ಕೊಡಬಹುದು. ಮತ್ತು ಇನ್ನೊಂದು ವಿಶೇಷತೆ ಏನಂದ್ರೆ, ಈ ಪೈಥಾಗೋರಸ್ ಪ್ರಮೇಯ ಮೇಲೆ ಅಮೆರಿಕದ ಹಿಂದಿನ ಪ್ರೆಸಿಡೆಂಟ್ ಗ್ಯಾರ್ಫೀಲ್ಡ್ ಅನ್ನೋ ವ್ಯಕ್ತಿ ಕೂಡ ಈ ಪೈಥಾಗೋರಸ್ ಪ್ರಮೇಯನ್ನ ತನ್ನದೇ ಆದ ರೀತಿಯಲ್ಲಿ ಇದನ್ನು ಪ್ರೂವ್ ಮಾಡಿದ. ಮತ್ತು ಭಾಸ್ಕರ್ಸ್ ಪ್ರೂವ್ ಅಂತ ಅವನು ಇದಕ್ಕೆ ಕೆಲಸ ಮಾಡಿದಾನೆ. ಆಮೇಲೆ ಲಿಯೋನಾರ್ಡೋ ವಿನಿಸ್ಕಿ ಅಂತ ಕೂಡ ಈ ಪೈಥಾಗೋರಸ್ ಮೇಲೆ ಕೆಲಸ ಮಾಡಿ ಬಹಳಷ್ಟು ಈ ಪ್ರೂಫ್ಗಳನ್ನು ಇವರು ಆ ಒಂದು ಪೈಥಾಗೋರನ್ ಆಧಾರದ ಮೇಲೆ ಈ ಗಣಿತಜ್ಞರು ಕೂಡ ಕೆಲಸ ಮಾಡಿದ್ದನ್ನ ಇಲ್ಲಿ ನಾವು ಹೇಳಬಹುದು.
0: ಈಗ ನೀವು ಹೇಳಿದ್ದಂತೂ ಬಹಳಷ್ಟು ಚೆನ್ನಾಗಿದೆ, ಮಾಹಿತಿ ಪೂರ್ಣ ಆಗಿದೆ. ಅಂದ್ರೆ ಪೈಥಾಗೋರಸ್ ಅಂದ್ರೆ ನಮ್ಮ ಮಕ್ಕಳ ಕಣ್ಮುಂದೆ a² + b² = c² ಅನ್ನೋದು ಕಣ್ಮುಂದೆ ಬರ್ತದೆ. ಈಗ ಕೀರ್ತಿ ಅವರ, ಇದು ನಮ್ಮ ಜೀವನದಲ್ಲಿ ಎಲ್ಲೆಲ್ಲಿ ಉಪಯೋಗ ಆಗ್ತದೆ ಅಂತ ಹೇಳ್ತೀರಿ?
2: ಜೀವನದಲ್ಲಿ ಬಹಳಷ್ಟು ಕ್ಷೇತ್ರಗಳಲ್ಲಿ ಈ ಪೈಥಾಗೋರಸ್ ಉಪಯೋಗ ಆಗ್ತಿತ್ತು ಮ್ಯಾಮ್. ಮೇನ್ ಏನಂತಂದ್ರೆ, ಈಗ ಕನ್ಸ್ಟ್ರಕ್ಷನ್ಸ್ ಮಾಡುವಾಗ ನಾವು ಫ್ಲೋರ್ಸ್ ಎಲ್ಲ ಮಾಡುವಾಗ ಮೆಟೀರಿಯಲ್ಗಳು ಬೇಕು. ಸೊ ಆ ಮೆಟೀರಿಯಲ್ಗಳನ್ನ ಯಾವ ಅಳತೆಯಲ್ಲಿ ನಾವು ಕನ್ಸ್ಟ್ರಕ್ಟ್ ಮಾಡ್ಬೇಕಂತಂದ್ರೆ ಪೈಥಾಗೋರಸ್ ಬೇಕಲ್ಲಿ. ಆ ಮೆಟೀರಿಯಲ್ಗಳನ್ನ ಓರೆಯಾಗಿ ಇಡಬೇಕಾದಾಗ ಅದರ ಹಿಂದಿನ ಎರಡು ಬದಿಗಳು, ಅಂದರೆ ಮೆಟೀರಿಯಲ್ ಹಿಂದಿನ ಬದಿ ಮತ್ತು ಕೆಳಗಿನ ಮೆಟ್ಲು ಇರ್ತದಲ್ಲ ಅದು ಆ ಗೋಡೆಗೆ ಹತ್ತುವ, ಆ ಎರಡು ಬದಿಗಳು ಎಷ್ಟು ಅಳತೆ ಇರಬೇಕು ಅನ್ನೋದನ್ನ ಲೆಕ್ಕ ಹಾಕ್ಬೇಕಂತಂದ್ರೆ ಪೈಥಾಗೋರಸ್ ಪ್ರಮೇಯ ಬೇಕು. ಅಂದ್ರೆ ಎಕ್ಸಾಂಪಲ್, ಈಗ ಮೆಟ್ಟಿಲು ಹಚ್ಚುವಾಗ ಕೆಳಹದಿಗಳು, ನಾ ಒಂದು ಎಕ್ಸಾಂಪಲ್ ತಗೋತಾ ಇದ್ದೀನಿ, ಒಂದು 3 ಒಂದು ಎತ್ತರ ಒಂದು 4 ಇತ್ತಂದ್ರೆ, ಸೊ ಮೆಟ್ಟಿಲುಗಳನ್ನು ಯಾವ ಅಳತೆಯಲ್ಲಿ ಹಾಕ್ಬೇಕು? ಅದು 5 ಅದ್ ಹೆಂಗ್ ಬಂತಪ್ಪ ಅಂತಂದ್ರೆ, ಎರಡು ಚಿಕ್ಕ ಬದಿಗಳ ವರ್ಗಗಳ ಮೊತ್ತವೇ ಹೈಪೋಟನಸ್, ವಿಕರ್ಣದ ಉದ್ದ. ಸೊ ಎರಡು ಬದಿಗಳಂದ್ರೆ ಹೆಂಗ್ ಮ್ಯಾಮ್? ಈಗ ಒಂದು 3 ಒಂದು 4 ಎಲ್ಲಾದ್ರಲ್ಲೂ ವರ್ಗ ಮಾಡಬೇಕು. ಸೊ 3 9, 4 16, ಸೊ 9 + 16 ಎರಡು ಸೇರಿಸಿದಾಗ 25 ಆಯ್ತು. ಅಂದ್ರೆ ಆ ಹೈಪೋಟನಸ್ 25 ವರ್ಗ ಮೂಲ ಅಂದಾಗ ಯಾವ ಎರಡು ಸಂಖ್ಯೆಗಳನ್ನ ಒಂದೇ ಸಂಖ್ಯೆಯನ್ನು ಗುಣಿಸಿದಾಗ 25 ಬರ್ತೈತಿ? 5. ಮೆಟ್ಟಿಲಿನ ಅಳತೆ 5 ಇರಬೇಕು. ಸೊ ಇಂತಹ ಒಂದು ಲೆಕ್ಕಾಚಾರ ಮಾಡುವಾಗ, ಮೆಟ್ಟಿಲನ್ನ ಕನ್ಸ್ಟ್ರಕ್ಟ್ ಮಾಡುವಾಗ ಅಥವಾ ಗೋಡೆಗಳನ್ನ ಕನ್ಸ್ಟ್ರಕ್ಟ್ ಮಾಡುವಾಗ ಅದು ಪೂರ್ತಿ ಲಂಬಕೋನದಲ್ಲಿ ಇದೆಯೋ ಇಲ್ಲವೋ ಎಂದು ತಿಳ್ಕೊಳ್ಳಕ್ಕೂ ಕೂಡ ನಾವು ಪೈಥಾಗೋರಸ್ ಥಿಯರಮ್ ಅನ್ನ ಬಳಸ್ತೀವಿ ಅದರಲ್ಲಿ. ಆಮೇಲೆ ದೈನಂದಿನ ಜೀವನ ಅಂದ್ರೆ, ನೀವು ಈಗ ಸೋಫಾನ ಕರೆಕ್ಟ್ ಆಗಿ ಇಡಬೇಕು, ನಾನು ಅಲ್ಲೂ ಕೂಡ ನಾವು ಪೈಥಾಗೋರಸ್ ಪ್ರಮೇಯ ಉಪಯೋಗ ಆಗ್ತಿತ್ತು. ಅಂದ್ರೆ ಎಲ್ಲೆಲ್ಲಿ ಬರ್ತಿತ್ತು ಲಂಬಕೋನ ತ್ರಿಭುಜ, ಅಲ್ಲೆಲ್ಲೆಲ್ಲ ಪೈಥಾಗೋರಸ್ ಇರ್ತಾನೆ ಮೇಡಮ್.
0: ಅಂದ್ರೆ ಈಗ ಗಣಿತ ಬಲ್ಲವರಿಗೆ ಅಷ್ಟೇನೆ ಪೈಥಾಗೋರಸ್ ಥಿಯರಮ್ ಅರ್ಥ ಆಗ್ತದ ಅಂತಲ್ಲ. ಈಗ ಕಟ್ಟಡ ಕಟ್ಟುವಂತ ನಮ್ಮ ಕಾರ್ಮಿಕರು ಅವರೇನು ಗಣಿತ ಕಲ್ತವರೇ ಇರುವುದಿಲ್ಲ, ಅವರು ಕೂಡ ತಮ್ಮ ದಿನನಿತ್ಯದ ಕೆಲಸ ಕಾರ್ಯದಲ್ಲಿ ಈ ಪೈಥಾಗೋರಸ್ ಸಿದ್ಧಾಂತದ ಆಧಾರದ ಮೇಲೆ ಕೆಲಸ ಕಾರ್ಯ ಮಾಡ್ತಾ ಇರ್ತಾರೆ. ಅಕಸ್ಮಾತ್ ಅಲ್ಲೆಲ್ಲಾದ್ರೂ ಆ ಸಿದ್ಧಾಂತದಲ್ಲಿ ಹೆಚ್ಚು ಕಡಿಮೆ ಆದ್ರೆ ಕಟ್ಟಡ ಭದ್ರ ಆಗಿರೋದಿಲ್ಲ ಅನ್ನೋದನ್ನ ಇಲ್ಲಿ ನೆನ್ಪಿಟ್ಕೊಳ್ಬೇಕಾಗ್ತದೆ. ಈಗ ಮಕ್ಕಳ ಬಳಸುವಂತ ಆಟಿಕೆಗಳು, ಆಟಗಳು, ಅದರಲ್ಲಿ ಕೂಡ ಈ ಸಿದ್ಧಾಂತವನ್ನ ಕಾಣಬಹುದು ಅಂತೀರಾ?
1: ಕಾಣಬಹುದು.

0: ನಾವು ಪ್ರಯೋಗಾಲಯದಲ್ಲಿ ಇದನ್ನು ಪೆನ್ ಸ್ಟ್ಯಾಂಡ್ ಮೂಲಕ ಪೈಥಾಗೊರಸ್ ಥಿಯರಮನ್ನು ನಾವು ಮಾಡಿದ್ದೀವಿ. ಒಂದು ಸಣ್ಣ ಬಾಕ್ಸ್, ಒಂದು ದೊಡ್ಡ ಬಾಕ್ಸು, ಇನ್ನೊಂದು ದೊಡ್ಡ ಬಾಕ್ಸ್. ಅದರಲ್ಲಿ ಆ ಎರಡೂ ಮೊತ್ತಗಳನ್ನ ಅಥವಾ ಅದರಲ್ಲಿ ಏನಾದರೂ ಅಕ್ಕಿಯನ್ನು ನಾವು ಹಾಕಿದಾಗ, ಎರಡೂ ಕಡೆ ಅಕ್ಕಿಗಳನ್ನು ಹಾಕಿದಾಗ ಮೂರನೇ ಒಂದು ಬಿ ಸಿ ಸ್ಕ್ವೇರ್ಗೆ ಸಮ ಆಗುವಷ್ಟು ಅದಾಗುತ್ತೆ. ಅದನ್ನು ಮತ್ತು ಬೇರೆ ಟೈಮ್ನಲ್ಲಿ ಅದನ್ನು ಪೆನ್ ಇಡಲಿಕ್ಕೆ ಪೆನ್ ಸ್ಟ್ಯಾಂಡ್ ಆಗಿನೂ ಯೂಸ್ ಮಾಡಿ ಪೈಥಾಗೊರಸ್ದು ಒಂದು ಮಾದರಿಯನ್ನು ನಾವು ಮಾಡಿರ್ತೀವಿ. ಅಂದರೆ ಇದು ಡೈಲಿ ಯೂಸೂ ಆಯಿತು, ಪೈಥಾಗೊರಸ್ ಥಿಯರಮ್ ಪ್ರಮೇಯನೂ ತಿಳ್ಕೊಂಡಂಗೆ ಆಯಿತು. ಈ ರೀತಿ ಮಾದರಿಗಳನ್ನು ಪೈಥಾಗೊರಸ್ ಅನ್ವಯ ಮಾಡಿಕೊಂಡು ನಾವು ಪ್ರಯೋಗಾಲಯಗಳಲ್ಲಿ ಮಾಡ್ಬೋದು. ಇದರಂತೆ ಬೇರೆ ಮಾದರಿಗಳು ಕೂಡ ನಾವು ಗಣಿತ ಪ್ರಯೋಗದಲ್ಲಿ ಪೈಥಾಗೊರಸ್ದು ಮಾಡ್ತೀವಿ. ಗ್ಯಾರ್ಫೀಲ್ಡ್ಸ್ ಥಿಯರಮ್ ಆಗಿರ್ಬೋದು, ಮತ್ತು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಅಂದರೆ ಎ ಬೆಲೆ 4 ತಗೊಂಡು ಬಿದ ಬೆಲೆ 3 ತಗೊಂಡಾಗ ಒಂದು 16 ವರ್ಗ ಮತ್ತು 9 ವರ್ಗ, 16 ಚೌಕಗಳು 9 ಚೌಕಗಳನ್ನ ಎಲ್ಲಾ ಚೌಕಗಳನ್ನ ಸಿ ಸ್ಕ್ವೇರ್ಗೆ ಹಾಕಿದಾಗ 25 ಚೌಕಗಳು ಅಂದ್ರೆ 25 ಅಂದ್ರೆ 5 ಸ್ಕ್ವೇರ್ ಆಯ್ತು. 3 ಸ್ಕ್ವೇರ್ ಪ್ಲಸ್ 4 ಸ್ಕ್ವೇರ್ ಕೊಟ್ಟು 5 ಸ್ಕ್ವೇರ್ಗೆ ಸಮ ಅನ್ನೋದು ಒಂದು, ಇದು ಒಂದು ಮಾದರಿ. ಈ ರೀತಿ ಬೇರೆ ಬೇರೆ ವಿಧವಾದ ಸುಮಾರು 100 ಮೇಲ್ಪಟ್ಟು ಮಾದರಿಗಳನ್ನ ನಾವು ಮಾಡಿದೀವಿ. ಬಹಳ ಒಳ್ಳೆಯ ಒಂದು ಅಪ್ಲಿಕೇಶನ್ ಇರುವಂತ ಪೈಥಾಗೊರಸ್ ಡಿಸ್ಟೆನ್ಸ್ ಮತ್ತು ದೂರವನ್ನ ಕಂಡಿಡಲಿಕ್ಕೆ ಮತ್ತು ಕೋಣ ಸಹಾಯದಿಂದ ಕಂಡಿಡಲಿಕ್ಕೆ ಕಟ್ಟಡದ್ದು ಇದು ಬಹಳಷ್ಟು ಪ್ರಯೋಜನಕಾರಿ.
1: ಈಗಿದಲ್ಲದೆ ನಾವು ದಿನನಿತ್ಯ ಬಳಸುವಂತ ಮೊಬೈಲ್, ಟಿವಿ ಇವುಗಳ ಒಂದು ಉದಾಹರಣೆ ಕೂಡ ಇದಕ್ಕೆ ಕೊಡಬಹುದು ಅನಿಸ್ತದೆ.
2: ಈಗ ಟಿವಿ ಡಿಸ್ಪ್ಲೇ ಸೆಲೆಕ್ಟ್ ಮಾಡ್ಕೋತಿರ್ತೀವಲ್ಲ ಮೇಡಮ್, ಟಿವಿ ಡಿಸ್ಪ್ಲೇ ಹೆಂಗ್ ಸೆಲೆಕ್ಟ್ ಮಾಡ್ತೀರಾ? ಅವು ಎರಡು ಬದಿಗಳ ಲೆಕ್ಕಗಳ ಆಧಾರದ ಮೇಲೆ ನಾವು ಡಯಾಗನಲ್ಲನ್ನ ಡಿಸೈಡ್ ಮಾಡ್ಬೋದು. ಸೊ ಅಲ್ಲಿ ಕೂಡ ಪೈಥಾಗೊರಸ್ ಬೇಕು. ಆಮೇಲೆ ಮೊಬೈಲ್ ಡಿಸ್ಪ್ಲೇ ನಂಗೆ ಇಷ್ಟ ಬೇಕು ಅಂದ್ರೆ ಆ ಎರಡು ಬದಿಗಳ ಮೊತ್ತವೇ ಆ ಡಿಸ್ಪ್ಲೇ ಕರ್ಣದ ಉದ್ದ ಆಗಿರುತ್ತದೆ. ಸೊ ಆ ಎರಡು ಬದಿಗಳ ಮೊತ್ತದ ಆಧಾರದ ಮೇಲೆನೆ ಡಿಸ್ಪ್ಲೇ ಕೂಡ ಡಿಸೈಡ್ ಆಗೋದು. ಸೊ ಇಲ್ಲಿ ಪೈಥಾಗೊರಸ್ ಬೇಕು. ಇನ್ನೊಂದು ನೀವು ಆಟದ ವಿಧಾನದಲ್ಲಿ ಕೇಳಿದ್ರಲ್ಲ ಮೇಡಮ್, ಆಟದ ವಿಧಾನದಲ್ಲಿ ಅಂತಂದ್ರೆ ಈಗ ಒಂದು ಫುಟ್ಬಾಲ್ ಮ್ಯಾಚ್ ಅಂತ ತಗೊಳ್ಳೋಣ. ಫುಟ್ಬಾಲ್ ಮ್ಯಾಚ್ ಅಂತ ತಗೊಂಡಿದ್ರೆ ನೆಟ್ಟಿಂದ ಆ ಆಟಗಾರ ನಿಂತಿರುವಂತಹ ಉದ್ದ ಮತ್ತು ಎಲ್ಲಿ ಗೋಲ್ ಹಾಕ್ತಿವಲ್ಲ ಆ ಗೋಲ್ ಇಂತರ ಆ ಎರಡು ಉದ್ದನ ಎರಡು ಬದಿಗಳ ಉದ್ದವನ್ನು ನೋಡ್ಕೊಂಡು ತಾನು ಎಷ್ಟು ದೂರದಲ್ಲಿ ನಿಂತ್ಕೊಂಡಿನ ಅನ್ನೋ ಆಧಾರದ ಮೇಲೆ ಅವನು ಯಾವ ಸ್ಪೀಡಲ್ಲಿ ಹಾಕಿದ್ರೆ ಕರೆಕ್ಟ್ ಆಗುತ್ತಂತ ಆಟದಲ್ಲಿ ಲೆಕ್ಕಾಚಾರ ಮಾಡಬಹುದು ಈ ಪೈಥಾಗೊರಸ್ ಪ್ರಮೇಯದ ಮೂಲಕ. ಅಲ್ಲಿ ಕೂಡ ನಮ್ಗೆ ಲಂಬಕೋನ ತ್ರಿಭುಜ ಉಂಟಾಗ್ತದೆ. ಲಂಬಕೋನ ತ್ರಿಭುಜ ಉಂಟಾಯ್ತಪ್ಪ ಅಂತಂದ್ರೆ ವಿಕರ್ಣದ ಉದ್ದವನ್ನ ನಾವು ಗೆಸ್ ಮಾಡಿ ಅವನು ಥ್ರೋ ಮಾಡಬಹುದು. ವಾಲಿಬಾಲ್ ಆಯ್ತು, ಥ್ರೋಬಾಲ್ ಆಯ್ತು,
1: ಅದನ್ನು ಬಳಸಬಹುದು ಅಂತ ಹೇಳಿದ್ರೆ. ಈಗಾಗಲೇ ತಾವು ಮಾತಾಡ್ತಾ ಹೇಳಿದ್ರಿ ಕೀರ್ತಿ ಅವರ, ಮನೆಯೊಳಗ ಫರ್ನಿಚರ್ ಗಳನ್ನ ಜೋಡಿಸುವಾಗ ಕೂಡ ಈ ಪೈಥಾಗೊರಸ್ ಸಿದ್ಧಾಂತ ಹೊಂದುತ್ತದಂತ. ಇದಲ್ಲದೆ ಬೊಳಶೆಟ್ಟಿ ಸರ್, ಮನೆಯ ಗಾರ್ಡನ್ ತೋಟ, ಆ ತೋಟದಲ್ಲಿ ನಾವು ಗಿಡಗಳನ್ನ ನೆಡುವಾಗಲೂ ಕೂಡ ಈ ಸಿದ್ಧಾಂತವನ್ನ ಅಪ್ಲೈ ಮಾಡ್ಕೊಳ್ಬಹುದು ಅನಿಸ್ತದೆ.
0: ಹೌದು, ಪೈಥಾಗೊರಸ್ ಅನ್ನೋ ಒಂದು ತತ್ವದ ಮೇಲೆ ಗಿಡಗಳನ್ನ ಹಚ್ಚಿ ಎಷ್ಟು ದೂರದಲ್ಲಿದೆ ಏನಿದೆ ಒಂದು ಸ್ಕ್ವೇರ್ ಆಕಾರದಲ್ಲಿ ತಗೊಂಡು ಅವುಗಳನ್ನ ಮಾಡ್ಕೋಬಹುದು. ಅವು ಕೂಡ ಇಲ್ಲಿ ಪೈಥಾಗೊರಸನ್ ಪ್ರಮೇಯನ ನಾವು ಅಳವಡಿಸಿಕೊಬಹುದು.
1: ಅಂದ್ರೆ ಹಲವಾರು ನಮ್ಮ ದಿನನಿತ್ಯದ ಕೆಲಸ ಕಾರ್ಯಗಳಲ್ಲಿ ನಾವು ಈ ಪೈಥಾಗೊರಸ್ ಸಿದ್ಧಾಂತವನ್ನ ಬಳಕೆ ಮಾಡಿಕೊಂಡು ಕಲಿಕೆಯನ್ನ ಸುಲಭವಾಗಿ ಮಾಡ್ಕೊಳ್ಬಹುದು ಅಂತ ಹೇಳ್ತೀರಿ. ಈಗ ಕೀರ್ತಿ ಅವರ, ವಿದ್ಯಾರ್ಥಿಗಳಿಗೆ ಇದರಿಂದ ಏನೆಲ್ಲ ಲಾಭ ಇದೆ ಅಂತ ಹೇಳ್ತೀರಿ?
2: ವಿದ್ಯಾರ್ಥಿಗಳಿಗೆ ಏನೇನು ಲಾಭ ಅಂತ ಅಂದ್ರೆ ಮೇಡಮ್, ಫಸ್ಟ್ ಲಾಜಿಕ್ ಚಿಂತನೆ ಹೆಚ್ಚುತ್ತದೆ, ಸಮಸ್ಯೆ ಪರಿಹಾರ ಕೌಶಲ್ಯ ಬೆಳೆಯುತ್ತದೆ, ಆಮೇಲೆ ಗಣಿತವನ್ನ ಸುಲಭವಾಗಿ ಅರ್ಥ ಮಾಡ್ಕೋಬೇಕು. ಎಕ್ಸಾಂಪಲ್ ಟಿವಿದ ತಗೊಳ್ರಿ ಮೇಡಮ್, ಡಿಸ್ಪ್ಲೇ ತಗೊಳ್ರಿ, ಡಿಸ್ಪ್ಲೇ ಹೆಂಗ್ ಕ್ರಿಯೇಟ್ ಆಯ್ತು ಅಂತ ನಾವು ಒಂದು ಲೆಕ್ಕಾಚಾರ ಮಾಡಿ ಹೇಳ್ಬೋದು. ಆವಾಗ ಮಕ್ಕಳಿಗೆ ಇನ್ನೂ ಇಂಟ್ರೆಸ್ಟ್ ಜಾಸ್ತಿ ಆಗಿ ಗಣಿತ ಸುಲಭ ಅಂತ ಗೊತ್ತಾಗ್ತಿತ್ತು ಮೇಡಮ್ ಇದ್ರ ಮೂಲಕ.
1: ಅಂದ್ರೆ ಮಕ್ಕಳು ಇಲ್ಲಿ ಆಡಾಡ್ತಾನೆ ಈ ಪೈಥಾಗೊರಸ್ ಸಿದ್ಧಾಂತವನ್ನ ಕಲಿಬಹುದು ಅಂತ ಹೇಳಿ. ಈಗ ಈ ಪೈಥಾಗೊರಸ್ ಸೂತ್ರ ನಾವು ಶಾಲೆಯಲ್ಲಿ ಯಾವ ವರ್ಗದಿಂದ ಯಾವ ವರ್ಗದವರೆಗೆ ಕಲಿತೀವಿ ಇದನ್ನ
2: ಮೇಡಮ್? ಇದು 6ನೇ ತರಗತಿಯಿಂದ 12ನೇ ತರಗತಿ ತನಕನು ಪೈಥಾಗೊರಸ್ ಬರ್ತಾರೆ. 6ನೇಯಿಂದ 7ನೇ ತರಗತಿ ತನಕ ನೋಡಿದ್ರೆ ಅಲ್ಲಿ ಮಕ್ಕಳು ಪೈಥಾಗೊರಸ್ ಅಲ್ಲಿ ಲಂಬಕೋನ ತ್ರಿಭುಜದ ಬಗ್ಗೆ ತಿಳ್ಕೊತಾರೆ, ಸಮಕೋನ ತ್ರಿಭುಜ ಅದು ಗುರುತಿಸೋದು ತಿಳ್ಕೊತಾರೆ, ಉದ್ದ ಅಳೆಯೋದು ತಿಳ್ಕೊತಾರೆ. ಇನ್ನು 8ನೇ ತರಗತಿಗೆ ಹೋದ್ರೆ 8ನೇ ತರಗತಿಯಲ್ಲಿ ಮಕ್ಕಳು ಆ ಸೂತ್ರವನ್ನ ಸ್ಪಷ್ಟವಾಗಿ ಹೇಳಲಿಕ್ಕೆ ಸ್ಪಷ್ಟವಾಗಿ ಕಲಿತಾರೆ. ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಟು ಸಿ ಸ್ಕ್ವೇರ್ ಅಂತ ಸ್ಪಷ್ಟವಾಗಿ ಕಲಿತಾರೆ, ಉದಾಹರಣೆಗಳನ್ನ ಮಾಡೋದು ಕಲಿತಾರೆ. 10ನೇ ತರಗತಿಯಲ್ಲಿ ಪೈಥಾಗೊರಸ್ ಪ್ರಮೇಯ ಅಂತಾನೆ ಸಾಬೀತು ಮಾಡ್ತೀವಿ. ಅಲ್ಲಿ ತನಕ ಮಕ್ಕಳಿಗೆ ಬರೀ ಸೂತ್ರ ಮಾತ್ರ ತಿಳುವಳಿಕೆ ಕೊಟ್ಟಿರ್ತೀವಿ, 10ನೇ ತರಗತಿಯಲ್ಲಿ ಅದನ್ನ ಪ್ರೂವ್ ಮಾಡ್ತಾರೆ ಮೇಡಮ್. ಇನ್ನು 11ನೇ ತರಗತಿಗೆ ಹೋದ್ರೆ ಅಲ್ಲಿ ಕೋಆರ್ಡಿನೇಟ್ ಜಾಮೆಟ್ರಿ ಒಳಗೆ ಈ ಪೈಥಾಗೊರಸ್ ಪ್ರಮೇಯವನ್ನ ಬಳಸ್ತಾರೆ. ಅಲ್ಲಿ ಎರಡು ಬಿಂದುಗಳ ಮಧ್ಯದ ಒಂದು ದೂರವನ್ನ ಕಂಡುಹಿಡಿಯಲಿಕ್ಕೆ ಅಥವಾ ಗ್ರಾಫ್ ಮತ್ತು ನಕ್ಷೆಗಳನ್ನ ಅಥವಾ ಭೌತಶಾಸ್ತ್ರದಲ್ಲಿ ಅಲ್ಲೆಲ್ಲ 11ನೇ ಮತ್ತು 12ನೇ ತರಗತಿಯಲ್ಲಿ ಈ ಪೈಥಾಗೊರಸ್ ಉಪಯೋಗ ಆಗುತ್ತೆ. ಇನ್ನು 12ನೇ ತರಗತಿ ಅಂದ್ರೆ 3D ಜಾಮೆಟ್ರಿ, ವೆಕ್ಟರ್ ಅಲ್ಜಿಬ್ರಾ ಇಂತ ಮುಂತಾದ ಅಧ್ಯಾಯಗಳಲ್ಲಿ ಪೈಥಾಗೊರಸ್ ಪ್ರಮೇಯ ಸೂತ್ರವನ್ನ ಬಳಸ್ತೀವಿ.
0: ಅದರಂತೆ ಒಂದು ಮನೆಯಲ್ಲಿ ಚೌಕಾಕಾರದ ಅದಕ್ಕೆ ಡಯಾಗನಲ್ ಅನ್ನ ಮಾಡಿ ಕರ್ಣವನ್ನು ಎಳೆದಾಗ ಆ ಕರ್ಣವನ್ನು ಎಳೆದು ನಂತರ ಅವುಗಳನ್ನು ಅಳತೆ ಮಾಡಿ ನೋಡಿದಾಗ ಒಂದೇ ಬೆಲೆಗಳು ಬರ್ತವೆ. ಇದು ಪೈಥಾಗೊರಸ್ ಪ್ರೂವ್ ಅನ್ನ ಮಕ್ಕಳೇ ಮಾಡಿ ನೋಡಬಹುದು. ಯಾವುದೇ ಒಂದು ಕೋಣೆಯ ಒಂದು ಚೌಕಾಕಾರದ ಒಂದು ಉದ್ದಗಲವನ್ನು ತಗೊಂಡು ಅದಕ್ಕೆ ಡಯಾಗನಲ್ ಅನ್ನು ಎಳೆದು ಅವುಗಳನ್ನ ಅಳತೆ ಮಾಡಿ ನೋಡಿದಾಗ ಅವೆರಡು ಒಂದೇ ಬರ್ತಾವ ಅನ್ನೋದನ್ನ.
1: ಇದು ಒಂದು ರೋಚಕ ಚಟುವಟಿಕೆ ಆಗಿದೆ ಮಕ್ಕಳೊಳಗ. ಅಲ್ಲದೆ ಈ ಪೈಥಾಗೊರಸ್ ಸೂತ್ರ ಇದು ಕೇವಲ ಪಾಠ ಅಲ್ಲ, ನಮ್ಮ ಜೀವನದಲ್ಲಿ ಬಳಸುವಂತ ಒಂದು ಸಾಧನ. ವಿದ್ಯಾರ್ಥಿಗಳು ಇದನ್ನ

0: ಅರ್ಥ ಮಾಡಿಕೊಂಡ್ರೆ ಗಣಿತದಲ್ಲಿ ಪೈಥಾಗೋರಸ್ ಸಿದ್ಧಾಂತ, ಪೈಥಾಗೋರಸ್ ಥೇರಂ ಕಷ್ಟ ಏನು ಆಗುವುದಿಲ್ಲ ಅಂತ ತಾವು ಮಕ್ಕಳಲ್ಲಿ ಧೈರ್ಯ ತುಂಬುತ್ತೀರಿ.
1: ಮತ್ತು ಇದನ್ನು ಗಣಿತ ಪ್ರಯೋಗಾಲಯದಲ್ಲಿ ಬಹಳಷ್ಟು ಮಾದರಿಗಳ ಮೂಲಕನೂ ನಾವು ಕ್ಲಿಷ್ಟ ವಿಷಯವನ್ನು ಸರಳೀಕರಣ ಮಾಡಿಕೊಂಡು ಚಟುವಟಿಕೆ ಆಧಾರಿತ ಪೈಥಾಗೋರಸ್ ಥೇರಮವನ್ನು ಮಕ್ಕಳು ಶಿಕ್ಷಕರ ಸಹಾಯದಿಂದ ಮಾಡಲೂಬಹುದು.
2: ಈಗ ಮಗು ದಿಕ್ಕಿನ ಮೂಲಕ ಏನಾದರೂ ಈ ಪೈಥಾಗೋರಸ್ ಸಾಲ್ವ್ ಮಾಡೋದಾದರೆ ಒಂದು ಪ್ಲೇಸಲ್ಲಿ ನಿಂತು ಪೂರ್ವದ ಕಡೆಗೆ ನಾನು 12 ಮೀಟರ್ ಹೋಗಿದ್ದೇನೆ, ನೆಕ್ಸ್ಟ್ ಉತ್ತರಕ್ಕೆ ಒಂದು 5 ಮೀಟರ್ ಹೋಗಿದ್ದೇನೆ. ಹಾಗಾದ್ರೆ ಈಗ ನಾನು ಮೊದಲ ಆರಂಭ ಮಾಡಿದಂತಹ ಸ್ಥಳದಿಂದ ಈಗ ನಿಂತಿರುವ ಸ್ಥಳದ ಮಧ್ಯದಲ್ಲಿರುವ ದೂರ ಎಷ್ಟು ಅಂತ ಕೇಳಿದ್ರೆ ಪೈಥಾಗೊರಸ್ ಪ್ರಮೇಯದ ಸಹಾಯದಿಂದ ಈಸಿಯಾಗಿ ಮಾಡ್ಬೋದು ಮೇಡಮ್. 12 ಮತ್ತು 5 ಅವೆರಡರ ವರ್ಗದ ಮೊತ್ತ, 12ರ ವರ್ಗ 144, 5ರ ವರ್ಗ 25. ಸೊ ಎರಡನ್ನು ಸೇರಿಸಿ 169, 169ರ ವರ್ಗ ಮೂಲ 13. ಸೊ ನಾ ಈಗ 13 ಮೀಟರ್ ದೂರ ಕವರ್ ಮಾಡಿದ್ದೇನೆ ಅಂತ ಈ ಪೈಥಾಗೊರಸ್ ಪ್ರಮೇಯದ ಮೂಲಕ ಕೂಡ ಎರಡು ಜಾಗಗಳ ನಡುವಿನ ವ್ಯತ್ಯಾಸವನ್ನ ಹೇಳ್ಬೋದು ಸುಲಭವಾಗಿ.
0: ಅಂದ್ರೆ ಈ ಸೂತ್ರವನ್ನ ಅನ್ವಯಿಸಿಕೊಂಡ್ರೆ ಈ ಪ್ರಾಬ್ಲಮ್ಗಳನ್ನು ಕೂಡ ಸಾಲ್ವ್ ಮಾಡಬಹುದು ಮಕ್ಕಳು. ಧನ್ಯವಾದಗಳು ಡಾಕ್ಟರ್ ಬೋಳಿಶೆಟ್ಟಿ ಅವರೇ ಹಾಗೂ ಕೀರ್ತಿ ನಾಗಾವಿ ಅವರೇ. ಪೈಥಾಗೋರಸ್ ಸಿದ್ಧಾಂತ ಇದೊಂದು ಕಠಿಣ, ಜಾಮೆಟ್ರಿನಲ್ಲಿ ಹೆಂಗ್ ಸಾಲ್ವ್ ಮಾಡೋದು, ಅಂಕ ಹೆಂಗ್ ಪಡೆಯೋದು ಅನ್ನೋ ಪ್ರಶ್ನೆ ನಮ್ಮ ವಿದ್ಯಾರ್ಥಿಗಳದ್ದಾಗಿದ್ರೆ ತಾವೀಗ ಹೇಳಿದಂಗೆ ಅತ್ಯಂತ ಸುಲಭವಾಗಿ ಇದನ್ನ ಸಾಲ್ವ್ ಮಾಡಬಹುದು. ಜೊತೆಗೆ ಪ್ರಯೋಗಾಲಯದಲ್ಲಿ ಕೂಡ ವಿವಿಧ ಪ್ರಯೋಗಗಳ ಮೂಲಕ ಇದನ್ನ ಅರ್ಥ ಮಾಡಿಕೊಳ್ಬಹುದು ಅನ್ನೋ ವಿಷಯವನ್ನ ನಮ್ಮ ಕೇಳುಗರಿಗೆ ತಿಳಿಸಿಕೊಟ್ಟಿದ್ದೀರಿ. ಧನ್ಯವಾದಗಳು. ನಮಸ್ಕಾರ.
1: ನಮಸ್ಕಾರ ಮೇಡಮ್.
2: ನಮಸ್ಕಾರ ಮೇಡಮ್.

0: ಆತ್ಮೀಯ ಕೇಳುಗರೆ, ಆಲಯ ಗಣಿತ ಪ್ರಯೋಗಾಲಯ ನೋಡಿಕಲಿ ಮಾಡಿತಿರಿ ಈ ಕಾರ್ಯಕ್ರಮ ಕುರಿತು ತಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನು ಈ ವಿಳಾಸಕ್ಕೆ ತಿಳಿಸಿ. ವಿಳಾಸ: ಯೂನಿವರ್ಸಿಯಲ್ ಸೈಂಟಿಫಿಕ್ ಕಂಪನಿ, ಭಾವಸಾರ ಮಂಗಲ ಕಾರ್ಯಾಲಯ, ಓಲ್ಡ್ ಡಿಎಸ್ಪಿ ಆಫೀಸ್ ಹತ್ತಿರ, ಧಾರವಾಡ 580008. ಮೊಬೈಲ್ ಸಂಖ್ಯೆ 83106880071. ಮೊಬೈಲ್ ಸಂಖ್ಯೆ ಮತ್ತೊಮ್ಮೆ 8310688071.
1: ತ್ರಿಭುಜ ಆಯತ ಚತುರ್ಭುಜ ಪ್ಯಾರಾಬೋಲಾ.
2: ಈ ಕಾರ್ಯಕ್ರಮದ ಪ್ರಾಯೋಜಕರು ಪ್ರಿಂಟ್ ಪಾಯಿಂಟ್ ಧಾರವಾಡ,
3: ಫ್ಲೆಕ್ಸ್ ಬ್ಯಾನರ್, ಯುವಿ ಪ್ರಿಂಟಿಂಗ್, ಡಿಜಿಟಲ್ ಪ್ರಿಂಟಿಂಗ್, ಆಮಂತ್ರಣ ಪತ್ರಿಕೆ ಮತ್ತು ಪಾಂಪ್ಲೆಂಟ್ ಪ್ರಿಂಟಿಂಗ್,
4: ಐಡಿ ಕಾರ್ಡ್, ಬ್ರೋಚರ್ಸ್, ಫೋಲ್ಡಿಂಗ್ ವರ್ಕ್, ಕರ್ವಿಂಗ್ ಡಿಸೈನ್ ವರ್ಕ್, ಸಿಎನ್ಸಿ ಮತ್ತು ಲೇಸರ್ ಕಟಿಂಗ್,
3: ಬ್ಯಾಕ್ಲೈನ್ ಪ್ರಿಂಟಿಂಗ್, ಎಲ್ಇಡಿ ಬೋರ್ಡ್ಸ್, ಗ್ಲಾಸ್ ಪ್ರಿಂಟಿಂಗ್ ವರ್ಕ್ಸ್, ಅರ್ಕಲಿಕ್ ವರ್ಕ್, ಮೊಮೆಂಟೋಸ್.
4: ಸಮಾರಂಭಗಳಿಗೆ ಶಾಲು, ಮಾಲೆ, ಮಹಾರಾಜ ಟೋಪಿ, ಗಿಫ್ಟ್ ಐಟಮ್ಸ್ ಮುಂತಾದವುಗಳಿಗಾಗಿ ಇಂದೇ ಸಂಪರ್ಕಿಸಿ
3: ಪ್ರಿಂಟ್ ಪಾಯಿಂಟ್, ಕೋರ್ಟ್ ಸರ್ಕಲ್, ಧಾರವಾಡ. ಮೊಬೈಲ್
4: 9916056293,
3: 8497818116.
1: ಗಣಿತವ ಕಲಿತು ತಿಳಿಬುದ ಸೊಗಸು, ಗಣಿತವ ಕಲಿತು ತಿಳಿಬುದ ಸೊಗಸು.
0: ಇದುವರೆಗೆ ಪ್ರಿಂಟ್ ಪಾಯಿಂಟ್, ಆಲಯ ಗಣಿತ ಪ್ರಯೋಗಾಲಯ, ನೋಡಿಕಲಿ ಮಾಡಿ ತಿಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಕಾರ್ಯಕ್ರಮ ಪ್ರಸ್ತುತಿ ಮಂಜುಳಾ ಪುರಾಣಿಕ್, ಪ್ರಸ್ತುತಿ ನೆರವು ಸುಮಾ ಸುರೇಶ್ ಹಾಗೂ ತ್ರಿವೇಣಿ ಬೆಟಗೇರಿ.
5: ಆಕಾಶವಾಣಿ ಧಾರವಾಡ ಶ್ರೋತೃಗಳೇ, ಸಮಯ ಹೊಂದಿಸಿಕೊಳ್ಳಿ. ಸರಿಯಾಗಿ ಬೆಳಗಿನ 7:31:20.
6: ಅಂಚೆ ಜೀವ ವಿಮಾ ವಿಭಾಗ, ಭಾರತೀಯ ಅಂಚೆ ಇಲಾಖೆ, ಉತ್ತರ ಕರ್ನಾಟಕ ವಲಯ, ಧಾರವಾಡ.
7: ಡಿಜಿಟಲ್ ಭಾರತಕ್ಕೆ ಡಿಜಿಟಲ್ ಅಂಚೆ ಸೇವೆಗಳು.
6: ಸುಕನ್ಯಾ ಸಮೃದ್ಧಿ ಖಾತೆ ಸೇರಿದಂತೆ ವಿವಿಧ ಅಂಚೆ ಖಾತೆಗಳಿಗೆ ಈಗ ಎನ್ಇಎಫ್ಟಿ ನೆಫ್ಟ್ ಮೂಲಕ ಸುಲಭವಾಗಿ ಹಣ ಜಮಾ ಮಾಡಬಹುದು. ಭಾರತದ ಯಾವುದೇ ಅಂಚೆ ಕಚೇರಿ ಖಾತೆಗೆ ಒಂದೇ ಐಎಫ್ಎಸ್ಸಿ ಕೋಡ್, IPOS 0000 DOP ಮೂಲಕ ಹಣ ವರ್ಗಾವಣೆ ಸೌಲಭ್ಯ ಲಭ್ಯ.
7: ಅಂಚೆ ಜೀವ ವಿಮೆ ಪ್ರೀಮಿಯಂ ಪಾವತಿಯನ್ನ ಯುಪಿಐ ಮೂಲಕವೂ ಕ್ಷಣಾರ್ಧದಲ್ಲಿ ಮಾಡಬಹುದು.
6: ಭಾರತೀಯ ಅಂಚೆ ನಿಮ್ಮ ಹಣಕಾಸು ಸೇವೆಗಳಿಗೆ ಈಗ ಇನ್ನಷ್ಟು ಸುಲಭ, ಸುರಕ್ಷಿತ ಹಾಗೂ ಡಿಜಿಟಲ್ ಸೌಲಭ್ಯಗಳು ಲಭ್ಯ.
8: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನಮ್ಮ ವಾಟ್ಸ್ಆಪ್ ಸಹಾಯವಾಣಿ 9449849350.
9: PM ಜಯ್, ಅಬ್ ಗರೀಬೋ ಕಿ ಜಯ್ ಬನ್ ಗಯಿ ಹೈ.

ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯ.

0: ಲಭ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555 ಕರೆ ಮಾಡಿ.
1: ನಿಮ್ಮ ಬಯಕೆಗಳು ವಜ್ರಾಭರಣಗಳೊಂದಿಗೆ ಬಂದರೆ ಹೇಗಿರುತ್ತದೆ?
2: BMW X1 24 ಕ್ಯಾರೆಟ್ ಚಿನ್ನದ ಬಾರ್ ಮತ್ತು ವಜ್ರಾಭರಣದ ಖರೀದಿಯ ಮೇಕಿಂಗ್ ಚಾರ್ಜ್ ನ ಮೇಲೆ 100% ರಿಯಾಯಿತಿ. ನಿಜವಾಗಿ ಇವೆಲ್ಲವೂ ಸಾಧ್ಯವೇ?
1: ಈ ಎಲ್ಲಾ ಕನಸುಗಳನ್ನು ಭೀಮಾ ಬ್ರಿಲಿಯನ್ಸ್ ಡೈಮಂಡ್ ಜುವೆಲ್ರಿ ಫೆಸ್ಟಿವಲ್ ನೊಂದಿಗೆ ನನಸಾಗಿಸಿಕೊಳ್ಳಿ. ವಜ್ರಾಭರಣಗಳನ್ನು ಭೀಮಾ ಮಳಿಗೆಯಲ್ಲಿ ಖರೀದಿಸಿ ಆಕರ್ಷಕ ಬಹುಮಾನಗಳನ್ನು ಪಡೆಯಿರಿ.
2: ಕೊಡುಗೆಗಳು ಜುಲೈ 9 ಆಗಸ್ಟ್ 9 ಎಲ್ಲಾ ಭೀಮಾ ಮಳಿಗೆಗಳಲ್ಲಿ ಲಭ್ಯ. ಷರತ್ತುಗಳು ಅನ್ವಯ.
3: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
4: ಏನು ರಂಗ, ಕೈಗೆ ಬ್ಯಾಂಡೇಜು?
5: ಬಿದ್ಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
4: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೆ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
0: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU.WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
6: जरूर सुनिए शाम 4 पिटारा. इस कार्यक्रम के प्रायोजक हैं AISSMS पुणे, अ प्रीमियर हेरिटेज ग्रुप ऑफ इंस्टीट्यूट्स.
7: ಪರಿ ಪರಿ ಪರಿ, ನಿನ್ ಹತ್ರ ಒಂದ್ ವಿಷಯ ಹೇಳ್ಬೇಕು.
8: ಯಾಕೆ ಚಂದು ಇಷ್ಟೊಂದ್ ಗಾಬರಿ ಆಗಿದ್ಯಾ?
7: ನನ್ಗೆ ಯಾವ್ದೋ ಪಾರ್ಸೆಲ್ ಬಂದಿದೆ. ಡೆಲಿವರಿ ಬಾಯ್ಗೆ ಅಡ್ರೆಸ್ ಗೊತ್ತಾಗ್ತಾ ಇಲ್ಲ. ಸ್ವಲ್ಪ ಈ ನಂಬರ್ಗೆ ಕಾಲ್ ಮಾಡಿ ಲೊಕೇಶನ್ ಹೇಳಿ ಅಂತ ಯಾವ್ದೋ ನಂಬರ್ ಇಂದ ಕಾಲ್ ಬಂತು. ನಾನು ನಮ್ಮನೆಯವರೇ ಏನೋ ಆರ್ಡರ್ ಮಾಡಿದ್ದಾರೆ ಅಂತ ಕಾಲ್ ಮಾಡಿದೆ. ತಕ್ಷಣ ನನ್ ಫೋನ್ ಹ್ಯಾಕ್ ಆಗೋಯ್ತು, ಏನು ವರ್ಕ್ ಮಾಡ್ತಾ ಇಲ್ಲ. ಬರೀ OTPಗಳು ಬರ್ತಾ ಇದೆ. ಯಾರ್ಯಾರೋ OTP ಹೇಳಿ ಅಂತ ಕಾಲ್ ಮಾಡ್ತಾ ಇದಾರೆ. ಭಯ ಆಗ್ತಾ ಇದೆ ಕಣೆ.
8: ಭಯಪಡ್ಬೇಡ ಚಂದು, ಸೈಬರ್ ಕ್ರೈಮ್ಗೆ ಈಗಲೇ ದೂರು ಕೊಟ್ಟು ನಿನ್ನ ನಂಬರ್ನ ಬ್ಲಾಕ್ ಮಾಡಿಸು. ಹಾಗೆ ಬ್ಯಾಂಕ್ ಅಲ್ಲಿ ಕೂಡ ನಿನ್ನ ಎಲ್ಲಾ ಅಕೌಂಟ್ಸ್ ಬ್ಲಾಕ್ ಮಾಡು. ಯಾವ ಕಾಲು ತಗೋಬೇಡ. OTP ಅಂತ ಮೊದ್ಲು ಹೇಳಕ್ ಹೋಗ್ಬೇಡ ಯಾರ್ಗೂನು.
9: ಸೈಬರ್ ಮೋಸದ ಜಾಲಗಳ ಬಗ್ಗೆ ಎಚ್ಚರದಿಂದಿರಿ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು: ಅಮೃತ್ ಭಾರತ್ ನಿಲ್ದಾಣ ಯೋಜನೆ, ಪ್ರಧಾನಿ ನರೇಂದ್ರ ಮೋದಿ ಅವರಿಂದ 75 ಪುನರಾಭಿವೃದ್ಧಿತ ರೈಲ್ವೆ ನಿಲ್ದಾಣಗಳ ಲೋಕಾರ್ಪಣೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇಂದು ಜುಮಾಗಜ್ ಬಿಎಸ್ಎಫ್ ನೆಲೆಗೆ ಭೇಟಿ, ಪ್ರಮುಖ ಯೋಜನೆಗಳ ಉದ್ಘಾಟನೆ. 3 ದಿನಗಳ ಅಂತಾರಾಷ್ಟೀಯ ವಿಚಾರ ಸಂಕಿರಣ ಸೌಶ್ರುತಂ 2026 ನವದೆಹಲಿಯಲ್ಲಿ ಸಂಪನ್ನ. ಪಾಕಿಸ್ತಾನ ಆಕ್ರಮಿತ ಜಮ್ಮು ಕಾಶ್ಮೀರದಲ್ಲಿ ಹಿಂಸಾಚಾರ, ವಿಶ್ವಸಂಸ್ಥೆ ಕಳವಳ, ನಿಷ್ಪಕ್ಷಪಾತ ತನಿಖೆಗೆ ಆಗ್ರಹ. ಜಪಾನ್ ಓಪನ್ ಬ್ಯಾಡ್ಮಿಂಟನ್ ಸೆಮಿಫೈನಲ್ನಿಂದು ಭಾರತದ ಪಿವಿ ಸಿಂಧು ಕಣದಲ್ಲಿ. ವಾರ್ತೆಗಳ ವಿವರ: ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಿನ್ನೆ ಸಂಜೆ ಪಂಜಾಬ್ನ ಜಲಂಧರ್ನಿಂದ ವರ್ಚುವಲ್ ಮೂಲಕ ದೇಶದ 20 ರಾಜ್ಯಗಳ 75 ಪುನರಾಭಿವೃದ್ದಿಗೊಳಿಸಲಾಗಿರುವಂತಹ ರೈಲ್ವೆ ನಿಲ್ದಾಣಗಳನ್ನು ಲೋಕಾರ್ಪಣೆಗೊಳಿಸಿದರು. ವಿಶ್ವದ ಅತಿದೊಡ್ಡ ನಿಲ್ದಾಣ ಪುನರಾಭಿವೃದ್ದಿ ಯೋಜನೆಗಳಲ್ಲಿ ಒಂದಾದಂತಹ ಅಮೃತ್ ಭಾರತ್ ನಿಲ್ದಾಣ ಯೋಜನೆಯ ಅಡಿಯಲ್ಲಿ ಈ ನಿಲ್ದಾಣಗಳನ್ನು ಆಧುನೀಕರಣಗೊಳಿಸಲಾಗಿದೆ. ಸುಮಾರು 1,570 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ನಿಲ್ದಾಣಗಳನ್ನು ಪ್ರಯಾಣಿಕ ಸ್ನೇಹಿ ಮತ್ತು ಅತ್ಯಾಧುನಿಕ ಸೌಲಭ್ಯಗಳ ಜೊತೆಗೆ ಮರು ರೂಪಿಸಲಾಗಿದೆ. ಪರಂಪರೆಯೊಂದಿಗೆ ಅಭಿವೃದ್ದಿ ಎಂಬ ಪರಿಕಲ್ಪನೆಯೊಂದಿಗೆ ಈ ನಿಲ್ದಾಣಗಳನ್ನು ಅಭಿವೃದ್ದಿಪಡಿಸಲಾಗಿದ್ದು, ಇವುಗಳಲ್ಲಿ ಸ್ಥಳೀಯ ಸಂಸ್ಕೃತಿ, ಪರಂಪರೆ ಮತ್ತು ವಾಸ್ತುಶಿಲ್ಪದ ಸೊಗಡನ್ನು ಉಳಿಸಿಕೊಳ್ಳಲಾಗಿದೆ. ಇದೇ ಸಂದರ್ಭದಲ್ಲಿ ಪ್ರಧಾನಿ ಪಂಜಾಬ್, ಹರಿಯಾಣ ಮತ್ತು ಹಿಮಾಚಲ ಪ್ರದೇಶಗಳ ನಡುವಿನ ಸಂಪರ್ಕವನ್ನು ಸುಧಾರಿಸುವ ಕರ್ತೋಲಿ ಅಂಬಾಲಾ ರೈಲು ಸೇವೆಗೆ ಚಾಲನೆ ನೀಡಿದ್ದರು. ಇದರ ಜೊತೆಗೆ ದೇಶದ 2 ಪ್ರಮುಖ ಆಧ್ಯಾತ್ಮಿಕ ಮತ್ತು ಸಾಂಸ್ಕೃತಿಕ ಕೇಂದ್ರಗಳಾದಂತಹ ಅಮೃತಸರ ಮತ್ತು ವಾರಾಣಸಿ ನಡುವೆ ನೇರ ಸಂಪರ್ಕ ಕಲ್ಪಿಸುವ ಸಂತ ರವಿದಾಸ್ ಎಕ್ಸ್ಪ್ರೆಸ್ ರೈಲಿಗೂ ಪ್ರಧಾನಿ ಹಸಿರು ನಿಶಾನೆ ತೋರಿದರು. ನಿನ್ನೆ ಜಲಂಧರ್ನಲ್ಲಿ ಅವರು ಒಟ್ಟು 5,470 ಕೋಟಿಗೂ ಅಧಿಕ ಮೌಲ್ಯದ ರೈಲು ಮತ್ತು ರಸ್ತೆ ಮೂಲಸೌಕರ್ಯ ಯೋಜನೆಗೆ ಚಾಲನೆ ನೀಡಿದರು. 3 ದಿನಗಳ ಪಶ್ಚಿಮ ಬಂಗಾಳ ಪ್ರವಾಸದಲ್ಲಿರುವಂತಹ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಇಂದು ಭಾರತ ಬಾಂಗ್ಲಾದೇಶ ಗಡಿಯ ಸಮೀಪವಿರುವಂತಹ ಜುಮಾಗಚ್ನಲ್ಲಿರುವಂತಹ ಬಿಎಸ್ಎಫ್ನ 18ನೇ ಬೆಟಾಲಿಯನ್ ಗಡಿ ಔಟ್ಪೋಸ್ಟ್ಗೆ ಭೇಟಿ ನೀಡಲಿದ್ದಾರೆ. ಗೃಹ ಸಚಿವರು ಬಿಎಸ್ಎಫ್ ಯೋಧರೊಂದಿಗೆ ಸಂವಾದ ನಡೆಸಲಿದ್ದು, ಪ್ರಹರಿ ಸಮ್ಮೇಳನವನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಇದೇ ವೇಳೆ ಅವರು ಗಿಡ ನೆಡುವ ಅಭಿಯಾನದಲ್ಲಿ ಪಾಲ್ಗೊಳ್ಳಲಿದ್ದು, ಬಿಎಸ್ಎಫ್ಗೆ ಸಂಬಂಧಪಟ್ಟಂತಹ ಹಲವು ಅಭಿವೃದ್ದಿ ಯೋಜನೆಗಳಿಗೆ ಶಂಕುಸ್ಥಾಪನೆ ಮತ್ತು ಉದ್ಘಾಟನೆ ನೆರವೇರಿಸಲಿದ್ದಾರೆ. ನಿನ್ನೆ ರಾತ್ರಿ ಸಿಲಿಗುರಿಯ ಬಾಲ್ಗೋದ್ರಾ ವಿಮಾನ ನಿಲ್ದಾಣಕ್ಕೆ ಆಗಮಿಸಿದ

0: ಅವರನ್ನು ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ಸ್ವಾಗತಿಸಿದರು. ಇಂದು ಮಧ್ಯಾಹ್ನ ಗೃಹ ಸಚಿವರು ಸಿಲಿಗುರಿಯಲ್ಲಿ ಉನ್ನತ ಮಟ್ಟದ ಸಭೆಯ ಅಧ್ಯಕ್ಷತೆಯನ್ನು ವಹಿಸಲಿದ್ದು ರಾಜ್ಯದ ಗಡಿ ನಿರ್ವಹಣೆ ಮತ್ತು ಭದ್ರತೆಗೆ ಸಂಬಂಧಿಸಿದ ವಿಷಯಗಳ ಪರಾಮರ್ಶೆಯನ್ನು ನಡೆಸಲಿದ್ದಾರೆ. ಇದರ ಜೊತೆಗೆ ಮೂರು ಹೊಸ ಕ್ರಿಮಿನಲ್ ಕಾನೂನುಗಳ ಅನುಷ್ಠಾನದ ಪ್ರಗತಿ ಮತ್ತು ಜನನ ಮತ್ತು ಮರಣ ನೋಂದಣಿಗೆ ಸಂಬಂಧಿಸಿದ ವಿಷಯಗಳ ಕುರಿತು ಪ್ರತ್ಯೇಕ ಸಭೆ ನಡೆಸಲಿದ್ದಾರೆ. ಸಚಿವರು ಇಂದು ಸಂಜೆ ಕೋಲ್ಕತ್ತಾಗೆ ತೆರಳಲಿದ್ದಾರೆ. ನಾಳೆ ಗೃಹ ಸಚಿವರು ಪಶ್ಚಿಮ ಬಂಗಾಳದ ಕಾನೂನು ಮತ್ತು ಸುವ್ಯವಸ್ಥೆ ಪರಿಸ್ಥಿತಿ ಕುರಿತು ಪ್ರಮುಖ ಸಭೆಯ ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ. ನಂತರ ಕೋಲ್ಕತ್ತಾದ ರಾಷ್ಟೀಯ ಗ್ರಂಥಾಲಯದಲ್ಲಿ ನೂತನವಾಗಿ ನಿರ್ಮಿಸಲಾದಂತಹ ವರ್ಲ್ಡ್ ಮ್ಯೂಸಿಯಂ ಅನ್ನು ಉದ್ಘಾಟಿಸಲಿರುವ ಅವರು ಅಮೂಲ್ ಬೆಂಗಾಲ್ ಡೈರಿಯ ಹೊಸ ಮೊಸರು ಉತ್ಪಾದನಾ ಘಟಕಕ್ಕೆ ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ. ಅಖಿಲ ಭಾರತ ಆಯುರ್ವೇದ ಸಂಸ್ಥೆ ಎಐಐಎ ನವದೆಹಲಿಯಲ್ಲಿ ಹಮ್ಮಿಕೊಂಡಿದ್ದಂತಹ ಮೂರು ದಿನಗಳ ಅಂತಾರಾಷ್ಟೀಯ ವಿಚಾರ ಸಂಕಿರಣ ಸೌಶ್ರುತಂ 2026 ನಿನ್ನೆ ಯಶಸ್ವಿಯಾಗಿ ಸಂಪನ್ನಗೊಂಡಿದೆ. ಈ ಸಮಾವೇಶದಲ್ಲಿ ಭಾರತ, ಥೈಲ್ಯಾಂಡ್, ಇಸ್ರೇಲ್, ಆಸ್ಟ್ರಿಯಾ, ಬ್ರಿಟನ್, ಶ್ರೀಲಂಕಾ ಮತ್ತು ಇಂಡೋನೇಷ್ಯಾ ಸೇರಿದಂತೆ ಹಲವು ರಾಷ್ಟಗಳ ಶಿಕ್ಷಣ ತಜ್ಞರು, ಶಸ್ತಚಿಕಿತ್ಸಕರು ಮತ್ತು ಆರೋಗ್ಯ ತಜ್ಞರು ಭಾಗಿಯಾಗಿದ್ದರು. ಶಸ್ತಚಿಕಿತ್ಸೆ ಮತ್ತು ಆರೋಗ್ಯ ರಕ್ಷಣೆಯ ವಿವಿಧ ಕ್ಷೇತ್ರಗಳಲ್ಲಿನ ತಮ್ಮ ಅನುಭವ ಮತ್ತು ಪರಿಣಿತಿಯನ್ನು ತಜ್ಞರು ಇಲ್ಲಿ ಹಂಚಿಕೊಂಡಿದ್ದಾರೆ ಎಂದು ಆಯುಷ್ ಸಚಿವಾಲಯ ತಿಳಿಸಿದೆ. ಇದೇ ಸಂದರ್ಭದಲ್ಲಿ ಸಂಶೋಧನೆ ಮತ್ತು ನಾವೀನ್ಯತೆಯಲ್ಲಿ ಜಂಟಿ ಸಹಕಾರ ಬಲಪಡಿಸುವ ನಿಟ್ಟನಲ್ಲಿ ಎಐಐಎ ಸಂಸ್ಥೆ ಐಐಟಿ ದೆಹಲಿ ಜೊತೆಗಿನ ತನ್ನ ಒಪ್ಪಂದವನ್ನು ಮುಂದಿನ 5 ವರ್ಷಗಳ ಅವಧಿಗೆ ನವೀಕರಿಸಿದೆ. ಸಾಂಪ್ರದಾಯಿಕ ಜ್ಞಾನವನ್ನು ಆಧುನಿಕ ವಿಜ್ಞಾನದ ಜೊತೆಗೆ ಸಂಯೋಜಿಸುವ ನಿಟ್ಟನಲ್ಲಿ ಸೌಶ್ರುತಂ 2026 ಒಂದು ಮಹತ್ವದ ಹೆಜ್ಜೆಯಾಗಿದೆ ಎಂದು ಸಚಿವಾಲಯ ತಿಳಿಸಿದೆ. ಮುಂಬೈ ಅಹಮದಾಬಾದ್ ಹೈಸ್ಪೀಡ್ ರೈಲು ಯೋಜನೆಗೆ ಸಂಬಂಧಪಟ್ಟಂತಹ ಭಾರತ ಮತ್ತು ಜಪಾನ್ ನಡುವಿನ ಚರ್ಚೆಗಳು ಉತ್ತಮವಾಗಿ ಸಾಗಿವೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಜಪಾನ್ ಈ 20 ರೈಲು ಸರಣಿಯನ್ನು ಭಾರತಕ್ಕೆ ಒದಗಿಸಲಿದೆ. ಆದರೆ ಈ ರೈಲು ಇನ್ನೂ ಅಭಿವೃದ್ದಿಯ ಹಂತದಲ್ಲಿ ಇರುವುದರಿಂದ 2030 ಅವಧಿಯಲ್ಲಿ ಮಾತ್ರ ಲಭ್ಯವಾಗಲಿದೆ ಎಂದು ತಿಳಿಸಿದ್ದಾರೆ. ಹೈಸ್ಪೀಡ್ ರೈಲು ಯೋಜನೆಯ ಕಾಮಗಾರಿ ವೇಗವಾಗಿ ಸಾಗುತ್ತಿದ್ದು ಮೊದಲ ಹಂತದ ಕಾರ್ಯಾಚರಣೆ 2027 ಆರಂಭವಾಗಲಿದೆ. ಉಭಯ ದೇಶಗಳು ಆರಂಭಿಕ ಹಂತದಲ್ಲಿ ಭಾರತೀಯ ಹೈಸ್ಪೀಡ್ ರೈಲಿನೊಂದಿಗೆ ಸೇವೆ ಆರಂಭಿಸಲು ಒಪ್ಪಿಕೊಂಡಿವೆ ಎಂದು ಹೇಳಿದ್ದಾರೆ. ಚಾಬಹಾರ್ ಬಂದರು ಕುರಿತು ಪ್ರತಿಕ್ರಿಯಿಸಿದ ರಣಧೀರ್ ಜೈಸ್ವಾಲ್, ಅಮೆರಿಕ ನೀಡಿದ ವಿನಾಯಿತಿ ಅವಧಿ ಕೆಲವು ಸಮಯದ ಹಿಂದೆ ಅಂತ್ಯಗೊಂಡಿದೆ. ಈ ವಿಷಯವನ್ನು ಮುಂದಕ್ಕೆ ಕೊಂಡೊಯ್ಯುವ ಕುರಿತು ಸಂಬಂಧಪಟ್ಟ ಎಲ್ಲಾ ಪಕ್ಷಗಳೊಂದಿಗೆ ಸಚಿವಾಲಯ ಚರ್ಚೆ ನಡೆಸುತ್ತಿದೆ ಎಂದು ತಿಳಿಸಿದ್ದಾರೆ. ಚಾಬಹಾರ್ ಬಂದರಿನ ಮೇಲೆ ನಡೆದುದಾಗಿ ವರದಿಯಾಗಿರುವಂತಹ ದಾಳಿಯಿಂದ ಟರ್ಮಿನಲ್ಗೆ ಯಾವುದೇ ಹಾನಿಯಾಗಿಲ್ಲ ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪಾಕಿಸ್ತಾನ ಆಕ್ರಮಿತ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಚುನಾವಣೆಗೂ ಮುನ್ನ ನಡೆಯುತ್ತಿರುವಂತಹ ಸರಣಿ ಹಿಂಸಾಚಾರದ ಕುರಿತು ವಿಶ್ವಸಂಸ್ಥೆಯ ಮಾನವ ಹಕ್ಕುಗಳ ಹೈಕಮಿಷನರ್ ಓಲ್ಕರ್ ಟರ್ಕ್ ತೀವ್ರ ಕಳವಳ ವ್ಯಕ್ತಪಡಿಸಿದ್ದಾರೆ. ಪ್ರತಿಭಟನಾಕಾರರು ಮತ್ತು ಭದ್ರತಾ ಸಿಬ್ಬಂದಿಯ ಸಾವುಗಳ ಕುರಿತು ನಿಷ್ಪಕ್ಷಪಾತ ತನಿಖೆ ನಡೆಸುವಂತೆ ಅವರು ಪಾಕಿಸ್ತಾನಕ್ಕೆ ಆಗ್ರಹಿಸಿದ್ದಾರೆ. ಪ್ರತಿಭಟನೆಯ ಮುಂಚೂಣಿಯಲ್ಲಿರುವಂತಹ ಜಮ್ಮು ಕಾಶ್ಮೀರ ಜಾಯಿಂಟ್ ಅವಾಮಿ ಆಕ್ಷನ್ ಕಮಿಟಿ ಸಂಘಟನೆಯನ್ನು ಭಯೋತ್ಪಾದನಾ ನಿರೋಧಕ ಕಾಯ್ದೆಯಡಿ ನಿಷೇಧಿಸಿ ಅದರ ನಾಯಕರನ್ನು ಬಂಧಿಸಿರುವ ಪಾಕಿಸ್ತಾನದ ಕ್ರಮವನ್ನು ವಿಶ್ವಸಂಸ್ಥೆ ಟೀಕಿಸಿದೆ. ನಾಗರಿಕ ಚಳವಳಿಯನ್ನು ಹತ್ತಿಕ್ಕುವುದು ಮತ್ತು ಸಾರ್ವಜನಿಕ ಸಭೆ ಹಾಗೂ ಅಂತರ್ಜಾಲ ಸಂಪರ್ಕದ ಮೇಲೆ ನಿರ್ಬಂಧ ಹೇರುವುದು ಅಭಿವ್ಯಕ್ತಿ ಸ್ವಾತಂತ್ರ್ಯದ ಉಲ್ಲಂಘನೆಯಾಗಿದೆ ಎಂದು ಎಚ್ಚರಿಸಿರುವ ಓಲ್ಕರ್ ಟರ್ಕ್ ತಕ್ಷಣವೇ ಅಂತರ್ಜಾಲ ಮರುಸ್ಥಾಪಿಸುವಂತೆ ಮತ್ತು ಬಂಧಿತರಿಗೆ ಕಾನೂನು ನೆರವು ನೀಡುವಂತೆ ಒತ್ತಾಯಿಸಿದ್ದಾರೆ. ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಎಸ್ಟೋನಿಯಾದ ವಿದೇಶಾಂಗ ಸಚಿವ ಮಾರ್ಗತ್ ತಸ್ಕನ್ಕನ ಅವರನ್ನು ಭೇಟಿಯಾಗಿ ವ್ಯಾಪಾರ, ಹೂಡಿಕೆ, ಡಿಜಿಟಲ್ ಪರಿವರ್ತನೆ ಮತ್ತು ಸೈಬರ್ ಭದ್ರತೆ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ದ್ವಿಪಕ್ಷೀಯ ಸಹಕಾರವನ್ನು ಬಲಪಡಿಸುವ ಕುರಿತು ಚರ್ಚೆ ನಡೆಸಿದರು. ಭಾರತ ಐರೋಪ್ಯ ಒಕ್ಕೂಟ ಮುಕ್ತ ವ್ಯಾಪಾರ ಒಪ್ಪಂದದ ಯಶಸ್ವಿಯಾಗಿ ಮುಕ್ತಾಯದ ನಂತರ ಲಭ್ಯವಾಗಲಿರುವಂತಹ ನೂತನ ಅವಕಾಶಗಳ ಕುರಿತು ಉಭಯ ನಾಯಕರು ವಿಚಾರ ವಿನಿಮಯ ಮಾಡಿಕೊಂಡರು. ಭಾರತ ಎಸ್ಟೋನಿಯಾ ಉದ್ಯಮ ವೇದಿಕೆಯನ್ನು ಉದ್ದೇಶಿಸಿ ಮಾತನಾಡಿದ ಸಚಿವ ಪಿಯೂಷ್ ಗೋಯಲ್, ಭಾರತದ ಡಿಜಿಟಲ್ ಸಾಮರ್ಥ್ಯ ಮತ್ತು ಮುಕ್ತ ವ್ಯಾಪಾರ ಒಪ್ಪಂದದ ಚೌಕಟ್ಟು ದ್ವಿಪಕ್ಷೀಯ ಸಂಬಂಧವನ್ನು ಮತ್ತಷ್ಟು ಎತ್ತರಕ್ಕೆ ಕೊಂಡೊಯ್ಯಲಿದೆ ಎಂದು ಹೇಳಿದ್ದಾರೆ. ಭಾರತದಲ್ಲಿನ ಪಾರದರ್ಶಕ ಮತ್ತು ಸ್ಪರ್ಧಾತ್ಮಕ ವಾಣಿಜ್ಯ ಪರಿಸರವನ್ನು ಉಲ್ಲೇಖಿಸಿದ ಅವರು,

0: ಭಾರತದಲ್ಲಿ ಹೂಡಿಕೆ ಮಾಡುವಂತೆ ಎಸ್ಟೋನಿಯಾದ ಉದ್ಯಮಿಗಳಿಗೆ ಆಹ್ವಾನ ನೀಡಿದರು. ಡಿಜಿಟಲ್ ಮೂಲಸೌಕರ್ಯ, ಇ ಆಡಳಿತ, ಬಂದರು, ಕೃಷಿ ಹಾಗೂ ರಕ್ಷಣಾ ತಂತ್ರಜ್ಞಾನ ವಲಯಗಳಲ್ಲಿ ಉಭಯ ದೇಶಗಳು ಜಂಟಿಯಾಗಿ ಕಾರ್ಯನಿರ್ವಹಿಸಬಹುದು ಎಂದು ಅವರು ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ಇಂದು ನಡೆಯಲಿರುವ ನಿವೃತ್ತಿ ವೇತನ ವ್ಯಾಜ್ಯಗಳ ಎರಡನೇ ರಾಷ್ಟೀಯ ಕಾರ್ಯಾಗಾರದ ಅಧಿವೇಶನವನ್ನು ಉದ್ದೇಶಿಸಿ ಕೇಂದ್ರ ಸಿಬ್ಬಂದಿ, ಸಾರ್ವಜನಿಕ ಕುಂದುಕೊರತೆ ಮತ್ತು ನಿವೃತ್ತಿ ವೇತನ ಸಚಿವಾಲಯದ ರಾಜ್ಯ ಸಚಿವ ಡಾ ಜಿತೇಂದ್ರ ಸಿಂಗ್ ಭಾಷಣ ಮಾಡಲಿದ್ದಾರೆ. ಎಲ್ಲಾ ಪಾಲುದಾರರ ನಡುವೆ ಉತ್ತಮ ಸಮನ್ವಯ ಸಾಧಿಸುವ ಮೂಲಕ ನಿವೃತ್ತಿ ವೇತನ ವ್ಯಾಜ್ಯಗಳ ನಿರ್ವಹಣೆಯನ್ನು ಸುಧಾರಿಸಲು ಸರ್ಕಾರ ಹೊಂದಿರುವ ಬದ್ದತೆಯನ್ನು ಈ ಕಾರ್ಯಾಗಾರ ಪುನರುಚ್ಚರಿಸುತ್ತದೆ ಎಂದು ಸಚಿವಾಲಯ ತಿಳಿಸಿದೆ. ಕೇಂದ್ರ ಸರ್ಕಾರದ ಎಲ್ಲಾ ಸಚಿವಾಲಯಗಳು ಮತ್ತು ಇಲಾಖೆಗಳ ನೋಡಲ್ ಅಧಿಕಾರಿಗಳು ಮತ್ತು ಕಾನೂನು ಸಲಹೆಗಾರರ ಸಮಿತಿಯು ಈ ಕಾರ್ಯಾಗಾರದಲ್ಲಿ ಭಾಗಿಯಾಗಲಿದೆ. ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ಹಾಗೂ ಮಹಾರಾಷ್ಟ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಇಂದು ಪುಣೆಯಲ್ಲಿ ಮೂರು ಪ್ರಮುಖ ರಾಷ್ಟೀಯ ಹೆದ್ದಾರಿ ಯೋಜನೆಗಳಿಗೆ ಜಂಟಿಯಾಗಿ ಭೂಮಿ ಪೂಜೆ ನೆರವೇರಿಸಲಿದ್ದಾರೆ. ಈ ಯೋಜನೆಗಳಲ್ಲಿ ಪುಣೆ ಸಂಭಾಜಿನಗರ ಗ್ರೀನ್ಫೀಲ್ಡ್ ಎಕ್ಸ್ಪ್ರೆಸ್ ವೇಯ ಮೊದಲ ಹಂತವಾಗಿರುವಂತಹ ಖರಾಡಿ ಜಂಕ್ಷನ್ ಮತ್ತು ಶಿರೂರು ಬೈಪಾಸ್ ನಡುವಿನ 53 ಕಿಲೋಮೀಟರ್ ಉದ್ದದ ಷಟ್ಪಥ ರಸ್ತೆ ಹಾಗೂ ಹಟ್ಸ್ಪರ್ ಮತ್ತು ಯಾವತ್ ನಡುವಿನ 30.5 ಕಿಲೋಮೀಟರ್ ರಸ್ತೆ ಮತ್ತು ತಲೆಗಾಂವ್ ಚಾಕನ್ ಶಿಕ್ರಾಪುರ ನಡುವಿನ 54.3 ಕಿಲೋಮೀಟರ್ ರಸ್ತೆ ಅಭಿವೃದ್ದಿ ಕಾಮಗಾರಿಗಳು ಸೇರಿವೆ. ಈ ಯೋಜನೆಗಳು ಪುಣೆ ವಲಯದಲ್ಲಿ ವಾಹನ ದಟ್ಟಣೆಯನ್ನು ಕಡಿಮೆ ಮಾಡುವುದರ ಜೊತೆಗೆ ಕೈಗಾರಿಕಾ ಮತ್ತು ಆರ್ಥಿಕ ಪ್ರಗತಿಗೆ ವೇಗವನ್ನು ನೀಡಲಿವೆ. ಎರಡು ಬಾರಿ ಒಲಿಂಪಿಕ್ ಪದಕ ವಿಜೇತೆ ಭಾರತದ ಪಿವಿ ಸಿಂಧು ಇಂದು ಟೋಕಿಯೋದಲ್ಲಿ ನಡೆಯುತ್ತಿರುವಂತಹ ಜಪಾನ್ ಓಪನ್ ಬ್ಯಾಡ್ಮಿಂಟನ್ ಪಂದ್ಯಾವಳಿಯ ಮಹಿಳಾ ಸಿಂಗಲ್ಸ್ ವಿಭಾಗದ ಸೆಮಿಫೈನಲ್ ಪಂದ್ಯದಲ್ಲಿ ಚೀನಾದ ಚೆನ್ ಯುಫೆಯನ್ನು ಎದುರಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಅಮೃತ್ ಭಾರತ್ ನಿಲ್ದಾಣ ಯೋಜನೆ, ಪ್ರಧಾನಿ ನರೇಂದ್ರ ಮೋದಿ ಅವರಿಂದ 75 ಪುನರಾಭಿವೃದ್ದಿತ ರೈಲ್ವೆ ನಿಲ್ದಾಣಗಳ ಲೋಕಾರ್ಪಣೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇಂದು ಜುಮಾಗಜ್ ಬಿಎಸ್ಎಫ್ ನೆಲೆಗೆ ಭೇಟಿ, ಪ್ರಮುಖ ಯೋಜನೆಗಳಿಗೆ ಉದ್ಘಾಟನೆ. ಮೂರು ದಿನಗಳ ಅಂತಾರಾಷ್ಟೀಯ ವಿಚಾರ ಸಂಕಿರಣ ಸೌಶ್ರುತಂ 2026 ನವದೆಹಲಿಯಲ್ಲಿ ಸಂಪನ್ನ. ಪಾಕಿಸ್ತಾನ ಆಕ್ರಮಿತ ಜಮ್ಮು ಕಾಶ್ಮೀರದಲ್ಲಿ ಹಿಂಸಾಚಾರ, ವಿಶ್ವಸಂಸ್ಥೆ ಕಳವಳ, ನಿಷ್ಪಕ್ಷಪಾತ ತನಿಖೆಗೆ ಆಗ್ರಹ. ಜಪಾನ್ ಓಪನ್ ಬ್ಯಾಡ್ಮಿಂಟನ್ ಸೆಮಿಫೈನಲ್ನಿಂದು ಭಾರತದ ಪಿವಿ ಸಿಂಧು ಕಣದಲ್ಲಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12 ಗಂಟೆಗೆ.
1: ಆಕಾಶವಾಣಿ ಧಾರವಾಡ, ಇದೀಗ ಚಿತ್ರಗೀತೆಗಳು.
2: ನಿಮ್ಮ ಬಯಕೆಗಳು ವಜ್ರಾಭರಣಗಳೊಂದಿಗೆ ಬಂದರೆ ಹೇಗಿರುತ್ತದೆ?
3: ಬಿಎಂಡಬ್ಲ್ಯೂ ಎಕ್ಸ್ 1 24 ಕ್ಯಾರೆಟ್ ಚಿನ್ನದ ಬಾರ್ ಮತ್ತು ವಜ್ರಾಭರಣದ ಖರೀದಿಯ ಮೇಕಿಂಗ್ ಚಾರ್ಜ್ ನ ಮೇಲೆ 100% ರಿಯಾಯಿತಿ. ನಿಜವಾಗಿ ಇವೆಲ್ಲವೂ ಸಾಧ್ಯವೇ?
2: ಈ ಎಲ್ಲಾ ಕನಸುಗಳನ್ನು ಭೀಮಾ ಬ್ರಿಲಿಯನ್ಸ್ ಡೈಮಂಡ್ ಜುವೆಲ್ಲರಿ ಫೆಸ್ಟಿವಲ್ ನೊಂದಿಗೆ ನನಸಾಗಿಸಿಕೊಳ್ಳಿ. ವಜ್ರಾಭರಣಗಳನ್ನು ಭೀಮಾ ಮಳಿಗೆಯಲ್ಲಿ ಖರೀದಿಸಿ ಆಕರ್ಷಕ ಬಹುಮಾನಗಳನ್ನು ಪಡೆಯಿರಿ.
3: ಕೊಡುಗೆಗಳು ಜುಲೈ 9 ರಿಂದ ಆಗಸ್ಟ್ 9 ರವರೆಗೆ ಎಲ್ಲಾ ಭೀಮಾ ಮಳಿಗೆಗಳಲ್ಲಿ ಲಭ್ಯ. ಶರತ್ತುಗಳು ಅನ್ವಯ.
4: ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಅಂದರೆ ಎಸ್ಐಆರ್ 2026 ಕರ್ನಾಟಕದಲ್ಲಿ ನಡೆಸಲಾಗುತ್ತಿದ್ದು ಜುಲೈ 29 ಬಿಎಲ್ಒಗಳು ತಮ್ಮ ಮನೆ ಬಾಗಿಲಿಗೆ ಬಂದು ಗಣತಿ ನಮೂನೆಯನ್ನು ನೀಡಿ ತಮ್ಮಿಂದ ಸಹಿ ಪಡೆದು ಸ್ವೀಕೃತಿ ನೀಡಲಿದ್ದಾರೆ. 2002 ಮತದಾರರ ಪಟ್ಟಿಯಲ್ಲಿ ತಮ್ಮ ಹೆಸರು ಇದ್ದರೆ ಅದನ್ನು ಒದಗಿಸಿ, ಇಲ್ಲದಿದ್ದಲ್ಲಿ ತಮ್ಮ ಕುಟುಂಬದ ಸದಸ್ಯರ ಮಾಹಿತಿ ನೀಡಿ ಸಹಕರಿಸಿ. ಇಸಿಐ ನೆಟ್ ಆಪ್ನಲ್ಲಿ ಹೆಚ್ಚಿನ ಮಾಹಿತಿಯನ್ನ ಪಡೆಯಬಹುದು. ಇದು ಕರ್ನಾಟಕದ ಮುಖ್ಯ ಚುನಾವಣಾಧಿಕಾರಿಗಳ ಪ್ರಕಟಣೆ.
5: ಮನುಷ್ಯನಿಗೆ ಆರೋಗ್ಯವೇ ಅತಿದೊಡ್ಡ ಭಾಗ್ಯ. ಆದರೆ ಇಂದಿನ ಜಂಜಾಟದ ಬದುಕಿನಲ್ಲಿ ಎಲ್ಲರೂ ಆರೋಗ್ಯದ ಸಮಸ್ಯೆಯನ್ನು ನಿರ್ಲಕ್ಷ್ಯ ಮಾಡುತ್ತಾರೆ. ಆಸ್ಪತ್ರೆಗೆ ಹೋಗಲು ಸಮಯ ಅಥವಾ ಸಾರಿಗೆ ಸೌಲಭ್ಯದ ಸಮಸ್ಯೆ ಇಲ್ಲವೇ ಹಣಕಾಸು ಸಮಸ್ಯೆಯಿಂದ ಎಷ್ಟೋ ಕುಟುಂಬಗಳು ಕಂಗಾಲಾಗಿವೆ. ಇನ್ನು ಆತಂಕ ಬೇಡ. ರೋಗ ಬರುವ ಮುನ್ನ ಆರೋಗ್ಯ ಸೇವೆಗಳೇ ನಿಮ್ಮ ಮನೆ ಬಳಿಗೆ ಬಂದರೆ ಹೌದು. ಇದು ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆ ಗೃಹ ಆರೋಗ್ಯ. ಆಸ್ಪತ್ರೆಗೆ ರೋಗಿ ಬರುವುದಕ್ಕಿಂತ ಮೊದಲೇ ರೋಗ ಬರದಂತೆ ತಡೆಗಟ್ಟುವುದೇ ಈ ಯೋಜನೆಯ ಗುರಿ. ಈ ಯೋಜನೆ ಅಡಿ ಬಿಪಿ, ಸಕ್ಕರೆ ಕಾಯಿಲೆ, ಅನಿಮಿಯಾ, ಬಾಯಿ, ಸ್ತನ, ಗರ್ಭಕಂಠದ ಕ್ಯಾನ್ಸರ್ ಸೇರಿದಂತೆ 14 ಬಗೆಯ ಅಸಾಂಕ್ರಾಮಿಕ ರೋಗಗಳಿಗೆ ನಿಮ್ಮ ಮನೆಯಲ್ಲೇ ಉಚಿತ ತಪಾಸಣೆ ಲಭ್ಯವಿದೆ. ಈಗಾಗಲೇ 1 ಕೋಟಿಗೂ ಅಧಿಕ ಜನರನ್ನು ತಲುಪಿರುವ ಈ ಆರೋಗ್ಯ ಕ್ರಾಂತಿಗೆ ಕೈಜೋಡಿಸಿ. ಆಶಾ ಕಾರ್ಯಕರ್ತೆಯರು ನಿಮ್ಮ ಬಳಿ ಬಂದಾಗ ಮಾಹಿತಿ ನೀಡಿ ಸಹಕರಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.

0: ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
1: ಸಾಯಿ ಬಾಲ್.
2: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
3: ನಿಮ್ಮ ಬಯಕೆಗಳು ವಜ್ರಾಭರಣಗಳೊಂದಿಗೆ ಬಂದರೆ ಹೇಗಿರುತ್ತದೆ?
4: BMW X1 24 ಕ್ಯಾರೆಟ್ ಚಿನ್ನದ ಬಾರ್ ಮತ್ತು ವಜ್ರಾಭರಣದ ಖರೀದಿಯ ಮೇಕಿಂಗ್ ಚಾರ್ಜ್ ನ ಮೇಲೆ 100% ರಿಯಾಯಿತಿ. ನಿಜವಾಗಿ ಇವೆಲ್ಲವೂ ಸಾಧ್ಯವೇ?
3: ಈ ಎಲ್ಲಾ ಕನಸುಗಳನ್ನು ಭೀಮಾ ಬ್ರಿಲಿಯನ್ಸ್ ಡೈಮಂಡ್ ಜುವೆಲ್ರಿ ಫೆಸ್ಟಿವಲ್ನೊಂದಿಗೆ ನನಸಾಗಿಸಿಕೊಳ್ಳಿ. ವಜ್ರಾಭರಣಗಳನ್ನು ಭೀಮಾ ಮಳಿಗೆಯಲ್ಲಿ ಖರೀದಿಸಿ ಆಕರ್ಷಕ ಬಹುಮಾನಗಳನ್ನು ಪಡೆಯಿರಿ.
4: ಕೊಡುಗೆಗಳು ಜುಲೈ 9 ರಿಂದ ಆಗಸ್ಟ್ 9 ರವರೆಗೆ ಎಲ್ಲಾ ಭೀಮಾ ಮಳಿಗೆಗಳಲ್ಲಿ ಲಭ್ಯ. ಷರತ್ತುಗಳು ಅನ್ವಯ.
5: ಆತ್ಮೀಯ ಕೇಳುಗರೆ, ಪ್ರತಿ ಶನಿವಾರ ಬೆಳಿಗ್ಗೆ 9:30 10:30 ಸಿನಿ ವಿಜ್ ನಂದನ.
6: ನಮ್ಮ ಸಿನಿಮಾ ನಿಮ್ಮ ಸಿನಿಮಾ ನಮ್ಮ ಸಿನಿಮಾ ಕನ್ನಡ ಸಿನಿಮಾ.
5: ಕನ್ನಡ ಚಲನಚಿತ್ರ ಕ್ಷೇತ್ರಕ್ಕೆ ಸಂಬಂಧಿಸಿದ ಕಾರ್ಯಕ್ರಮ ಸಿನಿ ವಿಜ್ ನಂದನ.
6: ಭಾರಿ ಸಿನಿಮಾ
7: ಸಿನಿಮಾ ಸಿನಿಮಾ ಸಿನಿಮಾ ಸಿನಿಮಾ ಸಿನಿಮಾ ಸಿನಿಮಾ ಸಿನಿಮಾ ಸಿನಿಮಾ.
5: ಕನ್ನಡ ಸಿನಿಮಾ ಕುರಿತು ನಾವು ಕೇಳುವ ಪ್ರಶ್ನೆಗಳಿಗೆ ನೀವು ಉತ್ತರಿಸಲು ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆಗಳು 244-3414 244-3415 ಹಾಗೂ 244-3416. ಎಸ್ಟಿಡಿ ಸಂಖ್ಯೆ 0836. ನಿಮ್ಮ ಮೆಚ್ಚಿನ ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಪ್ರತಿ ಶನಿವಾರ 9:30 ಕಾರ್ಯಕ್ರಮ ಸಿನಿ ಕ್ವಿಜ್ ನಂದನ.
8: ಎಸ್ ಜಾನಕಿ ಅವರ ಧ್ವನಿಯಲ್ಲಿರುವ ಧರ್ಮ ಚಿತ್ರದ ಗೀತೆ

0: Parliamentary panel on PM, CM's removal bill defers draft report. Drawing attention to possible plans to introduce plastic currency in India, the Times of India reports, in step towards plastic notes, RBI floats expression of interest for polymer substrates. And finally, the passing away of legendary cricketer Sir Garfield Sobers is widely noticed in the press. The Indian Express writes in its obituary, legendary all-rounder with many firsts. He didn't know how special he was. And with that, it's back to you, Sanjay.
1: Thank you, Sarabjit. And now before we end the bulletin, the headlines once again. Prime Minister Narendra Modi inaugurates 75 redeveloped railway stations across the country under Amrit Bharat scheme. Also flags off two new train services. Home Minister Amit Shah to visit BSF border outpost in West Bengal today to review security and launch development initiatives. UN Human Rights Agency voices concern over wave of unrest in Pakistan-occupied Jammu and Kashmir. Calls for probe into deaths of protesters. PV Sindhu enters into final of Japan Open badminton tournament. And in FIFA World Cup, France and England to lock horns for third place at Miami tonight. And with that, we end the morning news. Have a nice day.
2: Akashavani, Dharavada. Kilogri, Iga Samaya Sariagi Beligana, 8 Moth Nusha. Namamundina Karyakrama, Idika.
3: ಬದಲಿಸಿ ಅಭ್ಯಾಸ ಬದಲಿಸಿ.
4: ಮಷೀನ್ ನಲ್ಲಿ ಬಟ್ಟೆ ಹಾಕೋ ಮೊದಲು ಚೆಕ್ ಮಾಡಿಲ್ವಾ?
3: ಬದಲಿಸಿ ಅಭ್ಯಾಸ ಬದಲಿಸಿ. ಈಗ ಹತ್ತಿರದ ಬ್ಯಾಂಕ್ ಗೆ ಹೋಗಿ ಹರಿದ ಹಳೆ ನೋಟ್ಸ್ ಬದಲಿಸಿ. ಬ್ಯಾಂಕ್ ತಗೊಳ್ಳೋದಿದ್ರೆ RBI ನ ಓಂಬಡ್ಸ್ಮನ್ ಗೆ ದೂರು ನೀಡಿ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ.
5: ಆತ್ಮೀಯ ಕೇಳುಗರೆ, ಪ್ರತಿ ಶನಿವಾರ ಬೆಳಿಗ್ಗೆ 9:30 10:30 ಸಿನಿ ಕ್ವಿಜ್ ನಂದನ.
6: ನಮ್ಮ ಸಿನಿಮಾ ನಿಮ್ಮ ಸಿನಿಮಾ ನಮ್ಮ ಸಿನಿಮಾ ಕನ್ನಡ ಸಿನಿಮಾ.
5: ಕನ್ನಡ ಚಲನಚಿತ್ರ ಕ್ಷೇತ್ರಕ್ಕೆ ಸಂಬಂಧಿಸಿದ ಕಾರ್ಯಕ್ರಮ ಸಿನಿ ಕ್ವಿಜ್ ನಂದನ.
6: ಭಾರಿ ಸಿನಿಮಾ.
5: ಕನ್ನಡ ಸಿನಿಮಾ ಕುರಿತು ನಾವು ಕೇಳುವ ಪ್ರಶ್ನೆಗಳಿಗೆ ನೀವು ಉತ್ತರಿಸಲು ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆಗಳು 2443414 2443415 ಹಾಗೂ 2443416 ಎಸ್ಟಿಡಿ ಸಂಖ್ಯೆ 0836.
7: ಜಗದ ಜನರಂಜನೀಯ.
5: ನಿಮ್ಮ ಮೆಚ್ಚಿನ ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಪ್ರತಿ ಶನಿವಾರ 9:30 ಕಾರ್ಯಕ್ರಮ ಸಿನಿ ಕ್ವಿಜ್ ನಂದನ.
8: ಆಕಾಶವಾಣಿ ಧಾರವಾಡ. ರಂಗಭೂಮಿಯ ಹಿರಿಯ ನಾಟಕಕಾರರಾದ ಸಂಗಮೇಶ್ ಗುರವ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಮಂಜುಳಾ ಪುರಾಣೇಕ್.
9: ಕೇಳುಗ್ರೆ, ಮನುಷ್ಯ ಮನೋರಂಜನೆಗೆ ಅಂತ ಸಂಗೀತ ಕೇಳ್ತಾನೆ, ನಾಟಕ ನೋಡ್ತಾನೆ, ಸಿನಿಮಾ ನೋಡ್ತಾನೆ, ಇದೆಲ್ಲ ಸರ್ವೇ ಸಾಮಾನ್ಯವಾದದ್ದು. ಒಂದು ಕಾಲದಲ್ಲಿ ನಾಟಕಗಳು ಅಂದ್ರ ಬಹಳ ಜನಪ್ರಿಯತೆಯನ್ನ ಪಡ್ಕೊಂಡಿದ್ವು. ನಾಟಕಗಳಲ್ಲಿ ಸಾಮಾಜಿಕ ನಾಟಕ, ಐತಿಹಾಸಿಕ ನಾಟಕ, ಪೌರಾಣಿಕ ನಾಟಕ, ಹಿಂಗೆ 10 ಬಗೆಯ ನಾಟಕಗಳು ಜನರ ಮನಸ್ಸನ್ನ ಮುದಗೊಳಿಸ್ತಿದ್ವು. ಅದರಲ್ಲಿ ಇರುವಂತ ವಿಶೇಷವಾದ ಗುಣಗಳು ಜನರಲ್ಲಿ ಒಂದು ಸಂಸ್ಕಾರ, ಆಸಕ್ತಿ, ಅಭಿರುಚಿಯನ್ನ ಉಳಿಸಿ ಬೆಳೆಸುವಲ್ಲಿ ಸಹಕಾರಿಯಾಗ್ತಿದ್ವು. ಆದ್ರೆ ದಿನಗಳು ಕಳೆದಂತೆ ನಾಟಕಗಳು ತನ್ನ ಗುಣಮಟ್ಟವನ್ನು ಕೂಡ ಕಳ್ಕೊಳ್ತಾ ಬಂದವು. ಬಹಳಷ್ಟು ಕಳಪೆ ಮಟ್ಟದ ನಾಟಕಗಳು ಅಲ್ಲಲ್ಲಿ ಮೂಡಿ ಬರ್ತಾ ಇದ್ವು. ಜನರ ಅಭಿರುಚಿ ಕೂಡ ಭಿನ್ನವಾಗ್ತಾ ಬಂತು. ಇದಕ್ಕೆ ಕಾರಣರು ಯಾರು ಅಂತ ನಾವು ಪ್ರಶ್ನಿಸಿದ್ರೆ ಕಲಾವಿದರೇ ಕಾರಣರು. ಮತ್ತೆ ಈ ವೃತ್ತಿಯ ಬಗ್ಗೆ ಒಂದು ಗೌರವದ ಭಾವನೆ ಇಲ್ಲದಂತವರು ವೃತ್ತಿ ರಂಗಭೂಮಿಗೆ ಬಂದಾಗ ಈ ತರಹದ ಒಂದು ಪ್ರಮಾದಗಳು ನಡೆದವು. ಆದ್ರೆ ಮನುಷ್ಯನ ಜೀವನ ಚಕ್ರ ಸುತ್ತತನ ಇರ್ತದೆ. ಒಂದು ಕಾಲದಲ್ಲಿ ನಾಟಕಗಳನ್ನ ನೋಡಿ ಮನಸೂರೆಗೊಂಡಂತ ಮನುಷ್ಯ ಸ್ವಲ್ಪ ದಿನದಲ್ಲೇ ಮತ್ತೆ ನಾಟಕ ನೋಡ್ಬೇಕು ಅಂತನ ಶುರು ಮಾಡಿಕೊಂಡ. ಕೇಳುಗರೆ, ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಕನ್ನಡಕ್ಕಾಗಿ, ಕನ್ನಡದ ಉಳಿವಿಗಾಗಿ ನಿರಂತರವಾಗಿ ಚಳುವಳಿಯನ್ನ ನಡೆಸಿಕೊಂಡು ಬರುವುದರ ಜೊತೆಗೆ ಹಲವಾರು ನಾಟಕಗಳನ್ನ, ರಂಗ ನಾಟಕಗಳನ್ನ, ಐತಿಹಾಸಿಕ ನಾಟಕಗಳನ್ನ, ಪೌರಾಣಿಕ ನಾಟಕಗಳನ್ನ ಬರೆದು ರಂಗ

0: ರಂಗಭೂಮಿಯನ್ನು ಶ್ರೀಮಂತಗೊಳಿಸಿದಂಥ ಹಿರಿಯ ನಾಟಕಕಾರರಾದ ಸಂಗಮೇಶ್ ಆರ್ ಗುರವ್ ಅವರು ನಮ್ಮ ಜೊತೆಗಿದ್ದಾರೆ. ನಮಸ್ಕಾರ ಸಂಗಮೇಶ್ ಆರ್ ಗುರವ್ ಅವರೇ.
1: ನಮಸ್ಕಾರ.
0: ಸಂಗಮೇಶ್ ಗುರವ್ ಅವರ, ತಾವು ಒಬ್ಬ ಸುಪ್ರಸಿದ್ಧ ನಾಟಕಕಾರರು. ತಮ್ಮ ಲೇಖನಿಯಿಂದ ಸುಮಾರು ನಾಟಕಗಳು ಪ್ರಕಟಗೊಂಡಾವ. ಸಾಕಷ್ಟು ಕಂಪನಿಗಳು ಈ ನಾಟಕಗಳನ್ನ ಆಡ್ಯಾವ. ಈ ನಾಟಕಗಳು ಇವತ್ತಿಗೂ ಜನರ ಮನಸ್ಸಿನಲ್ಲಿ ಉಳಿದಾವ. ತಮ್ಮ ಮೂಲ ಊರು ಎಲ್ಲಿಯವರು ತಾವು? ಈ ನಾಟಕ ರಚನೆ ಮಾಡಬೇಕು ಅಂತ ನಿಮಗೆ ಯಾವಾಗ ಅನಿಸ್ತು? ನಮ್ಮ ಕೇಳುಗರಿಗೆ ಪರಿಚಯ ಮಾಡಿಕೊಡ್ತೀರಿ?
1: ಜಮಖಂಡಿ ತಾಲೂಕಿನ ಕೌಟಿಗವ. ನಾನು ನಾಟಕ ನೋಡುವ ಆಸಕ್ತಿ ನನಗೆ ಎಚ್ ಟಿ ಮಾಂತೇಶ್ ಶಾಸ್ತ್ರ ಪ್ರಭಾವ ಆಯ್ತು. ಕೆ ಎನ್ ಸಾಳುಂಕಿ ಅವ್ರದ್ದು, ಎಚ್ ಎನ್ ಹೂಗಾರ್ ಅವ್ರದ್ದು, ಅವ್ರು ನೋಡಿ ನಾನು ಯಾಕೆ ನಾಟಕ ಬರೀಬಾರ್ದು, ನಾಟಕ ಬರೆಯಕತ್ತಿದೆ. ಬಿ ಎ ಪದವಿದಾರ, ನೌಕರಿ ಕಡೆ ಆಸೆ ಮಾಡಲಿಲ್ಲ, ನಾಟಕ ಕಂಪನಿ ಸೇರಿದೆ, ನಾಟಕ ಬರೆದೆ, ಆದಂತ ನಾಟಕ ಯಶಸ್ವಿ ಅದು. ಸಂಗೊಳ್ಳರಾಯಣದ ಕಲಾಕೇಸರಿ ಉದಯ ಕುಮಾರ್ ಅವರು ಪಾಠ ಮಾಡಿ ನನ್ನ ಹೆಸರು ತಂದ್ರು. ಬೈಲೋಂಗದ ಲಾಠಿ ಚಾರ್ಜ್ ಆತು, ಟಿಕೆಟ್ ಸಿಗಲಾರ್ದಕ್ಕ ದೊಡ್ಡ ಪ್ರಮಾಣದಾಗ. ಸಿಂಧೂರು ಲಕ್ಷ್ಮಣ, ಕರ್ನಾಟಕ, ಆಂಧ್ರ, ಮಹಾರಾಷ್ಟ್ರ ಎಲ್ಲ 75,000 ಪ್ರಯೋಗ ಆತು. ಆ ನಂತರ 32ನೇ ಮುದ್ರಣೂ ಆಯ್ತು. ಈಗ ದೊಡ್ಡ ಹೆಸರು ತಂತು ಅಂತ ಉತ್ತಮರ ಓಣಿ ಅಂತ ನಾಟಕನ ಪಂಚಾಕ್ಷರಿ ಗವಾಯಿಗಳ ಪ್ರಯೋಗ ಮಾಡಿದರು. ಆ ನಾಟಕ ಬಹಳ ಯಶಸ್ವಿ ಆಯ್ತು. ಅಂದ್ರೆ ಇತರ ಕಂಪನಿ, ಸಾಕಷ್ಟು ಕಂಪನಿಗಳು ನಾಟಕಗಳನ್ನು ಪ್ರಯೋಗ ಮಾಡಿದ್ವು, ಅವರು ಯಶಸ್ವಿ ಆದ.
0: ಅಂದ್ರೆ ಮೂಲತಃ ನಿಮ್ಮ ಊರು
1: ಕೌಟಿಗಿ?
0: ಕೌಟಿಗಿ,
1: ಕೌಟಿಗಿ ತುಂಗಳ,
0: ಅಲ್ಲಿ ಅವ್ರು. ನೀವು ನಾಟಕವನ್ನ ನೋಡ್ತಾ ನೋಡ್ತಾನೆ ಬೆಳೆದ್ರಿ, ಆಮೇಲೆ ನಾಟಕ ನಾ ಯಾಕೆ ಬರೀಬಾರದು ಅಂತ ಬರೀಲಿಕ್ಕೆ ಶುರು ಮಾಡಿ. ಈಗ ಸಂಗಮೇಶ್ ಗುರವ್ ಅವರ, ಸುಮಾರು ಎಷ್ಟು ನಾಟಕಗಳನ್ನ ನೀವು ಬರೆದಿರಿ ಇಲ್ಲಿ ತನಕ?
1: 35 ನಾಟಕ ಬರೆದಿದೆ.
0: ಅಂದ್ರೆ ಅದರಲ್ಲಿ ಎಂತೆಂತ ನಾಟಕಗಳು ಅವ?
1: ಸಾಮಾಜಿಕ, ಐತಿಹಾಸಿಕ.
0: ಸಾಮಾಜಿಕ, ಐತಿಹಾಸಿಕ,
1: ರಾಜಕೀಯ.
0: ಒಂದೆರಡು ನಾಟಕಗಳನ್ನ ಹೆಸರಿಸಬಹುದೇನು?
1: ಸಂಗೊಳ್ಳಿ ರಾಯಣ್ಣ, ಸಿಂಧೂರು ಲಕ್ಷ್ಮಣ, ಉತ್ತಮರ ಓಣಿ, ಔರಾದಿ ಫಲಹಾರೇಶ್ವರ ಮಹಾತ್ಮೆ, ಗದುಗಿನ ಶಿವಾನಂದ ಲೀಲೆ, ತಿಪ್ಪಾಯಿಕೊಪ್ಪದ ಮುಖೇಶ್ವರ ಮಹಾತ್ಮೆ, ಇಂಥವೆಲ್ಲ ನಾಟಕ ಬರೆದಿದ್ದೀನಿ ನಾನು.
0: ಈಗ ಸುಮಾರು ವರ್ಷಗಳ ಹಿಂದೆ ಮನುಷ್ಯ ಮನೋರಂಜನೆಗೆ ಅಂತೇಳಿ ನಾಟಕನ ಅವಲಂಬಿಸಿರ್ತಿದ್ದ. ಊರೊಳಗೆಲ್ಲ ನಾಟಕ ಬಂದು ಕಂಪನಿ ನಾಟಕಗಳು ಅಂದ್ರ ಜನ ಮುಗಿಬೀಳ್ತಿದ್ರು ನೋಡ್ಲಿಕ್ಕೆ. ತಾವು ರಚನೆ ಮಾಡಿದ ನಾಟಕಗಳು ಎಷ್ಟೆಷ್ಟು ದಿನಗಳ ಕಾಲ ನಡೆದಾವ?
1: ಸಿಂಧೂರು ಲಕ್ಷ್ಮಣ 75,000 ಪ್ರಯೋಗ, ಇಡೀ ಕರ್ನಾಟಕ ತುಂಬಾ ಪ್ರಯೋಗ ಆತದ್ರಿ.
0: ಎಷ್ಟು?
1: 75,000 ದಾಖಲೆ, ವೃತ್ತಿರಂಗ ಭೂಮಿಯಲ್ಲಿ ದಾಖಲೆ ಪ್ರಯೋಗ ಗಂಡನ ದಂಡಕ್ ಸಿಂಧೂರು ಲಕ್ಷ್ಮಣ. ಪ್ರಕಟಣೆಯಲ್ಲಿಯೂ ದಾಖಲೆ, 32ನೇ ಮುದ್ರಣ ಈ ಡಿ ಟಿ ಪಿ ಆಗೈತಿ, 32ನೇ ಮುದ್ರಣ.
0: ಯಾವ್ಯಾವ ಕಂಪನಿಯವರು ಈ ನಾಟಕ ಆಡ್ಯಾರ?
1: ಸುಧೀರ್ ಕಂಪನಿ ಆಡಿದ್ರಿ, ಕರ್ನಾಟಕದ ಬಹುತೇಕ ಕಂಪನಿಗಳ್ರಿ, ಬಹಳಷ್ಟು ಕಂಪನಿಗಳು ಆಡಿದ್ರು, ಮೈಸೂರು, ಬೆಂಗಳೂರು, ಇಡೀ ಅದಕ್ಕೆ ನಮ್ಮ ಗಡಿ ಭೇದ ಇಲ್ಲ, ಎಲ್ಲಾ ಕಡೆ ಆಡಿದ್ರು.
0: ಸಿಂಧೂರು ಲಕ್ಷ್ಮಣ ಒಂದು ರೆಕಾರ್ಡ್ ನಿಮ್ಮ.
1: ನಂಜನಗೂಡಿನಲ್ಲಿ ಎಸ್ ಆರ್ ಪುಟ್ಟನ್ ಕನಗಾಲರು, ಹುಣಸೂರು ಕೃಷ್ಣಮೂರ್ತಿ ಅವರು, ಬಿ ವಿ ಕಾರಂತರು, ಬಹಳ ಬಿ ಜಯಮ್ಮನವರು ಆ ನಾಟಕ ನೋಡಿದ್ರು, ನಾನು ಸನ್ಮಾನ ಮಾಡಿದ್ರು. ನನ್ ಒಂಥರ ಮುಜುಗಾರ ಬಂತು, ಅಂತ ದೊಡ್ಡವರಿಂದ ಸನ್ಮಾನ ತಗೊಂತಿಲ್ಲ ನಾನು, ಅವ್ರ ಮಗಲ್ ಕುಂತ್ಕೊಳ್ಳಿ ಯೋಗ್ಯತೆ ಇಲ್ಲ. ಹುಣಸೂರು ಕೃಷ್ಣಮೂರ್ತಿ ಅವರು ಸಣ್ಣ ಹುಡುಗ ನಾನು, ಅವರು ಮೇವರ್ ಪರ್ವತ, ನನಗೆ ನಾಚಿಕೆನೂ ಆತು. ಪುಟ್ಟನ್ ಕನಗಾಲರು ಬರೀ ನಾಟಕಾರ ತೆಗಲ ಮೇಲೆ ಕೈ ಇಟ್ಟರು, ಸನ್ಮಾನ ಮಾಡಿದ್ರು, ಶಾಲೆ ಹಾಕಿದ್ರು, ಹಣ್ಣಂಪಲ ಕೊಟ್ಟರು. ಎಸ್ ಆರ್ ಪುಟ್ಟನ್ ಕನಗಾಲ ಅವರು ದೊಡ್ಡ ನಿರ್ದೇಶಕರು ಸಿನಿಮಾ ರಂಗದ.
0: ಹೌದು ಹೌದು. ಈಗ ಗುರು ಅವರ, ಇವತ್ತೇನು ನಾವು ಸಿನಿಮಾ ಮಂದಿ ಅಂತ ಅಂತೀವಲ್ಲ, ಸಿನಿಮಾ ನಟರು, ರಾಜ್ಕುಮಾರ್ ಆಗಿರ್ಬಹುದು, ಉದಯ್ ಕುಮಾರ್, ಕಲ್ಯಾಣ್ ಕುಮಾರ್, ಇಂತಹ ಜನ, ಅವರೆಲ್ಲ ಮೂಲತಃ ರಂಗಭೂಮಿಯವರೇ, ರಂಗಭೂಮಿ ಕಲಾವಿದರೇ,
1: ರಂಗಭೂಮಿ ಕಲಾವಿದರು.
0: ಇವ್ರ ಜೊತೆಗೆಲ್ಲ ನೀವು ಕೆಲಸ ಮಾಡುದು ನೋಡುದು ಅವಕಾಶ ಬಂದಿತ್ತೇನು?
1: ಹೌದ್ರಿ, ಅವ್ರನ್ನ ನಾಟಕ ಹೆಚ್ಚು ಪ್ರಯೋಗ ಮಾಡಿಸೋ ನಾನ್ರಿ. ಉದಯ್ ಕುಮಾರ್ ಅವರು 100 ಪ್ರಯೋಗ ಮಾಡಿದ್ದಾರೆ ಸಂಗೊಳ್ಳರಾಯನ ನಾಟಕದಲ್ಲಿ. ಸಿಂಧೂರು ಲಕ್ಷ್ಮಣ ನಾಟಕದಲ್ಲಿ ಗೌಡನ ಪಾಠ ತುಗುದೀಪ್ ಶ್ರೀನಿವಾಸ ಅಂತ ಹೇಳ್ರಿ, ಅವರು ಪಾಠ ಬಹಳಷ್ಟು ಜನ ಪಾಠ ಮಾಡಿದ್ದಾರೆ. ಅದರಾಗ ಬಹುತೇಕ ಎಲ್ಲಾ ಸಿನಿಮಾ ನಟರು ಆ ನಾಟಕದ ಪಾಠ ಮಾಡಿದ್ದಾರೆ, ಮೈಸೂರು ಕಡೆ ಪ್ರಯೋಗ ಆದಾಗ.
0: ಈಗ ವರನಟ ಡಾಕ್ಟರ್ ರಾಜ್ಕುಮಾರ್ ಅವ್ರ ಜೊತೆಗೂ ಕೂಡ ತಮ್ಮ ಒಂದು ಒಡನಾಟ ಇತ್ತು ಅಂತ ಕೇಳಿದ್ವಿ.
1: ಒಡನಾಟ
0: ಅದ್ರದೊಂದು ಸ್ವಲ್ಪ ನೆನಪು ಹಂಚ್ಕೋತೀರಿ?
1: ಗೋಕಾಕ್ ಚಳವಳಿ ಕಾರಣ ಅದಕ್ಕೆ. ಪಾಟ್ಲ ಪುಟ್ಟಪ್ಪನವರು ನಂಗೆ ಬಲಗೈ ಅಂತ ಕರಿತಿದ್ರು. ನಾನು ನಾಟಕ ಕಂಪನಿಯಲ್ಲಿ ಇದ್ನೆಲ್ಲ ನಾನ್ರಿ, ನಮ್ ಸಿಂಧೂರು ಲಕ್ಷ್ಮಣ ನಾಟಕ ಬಂದ್ರು ಇಲ್ಲ ಧಾರವಾಡದಾಗ್ರಿ, ರಾತ್ರಿ 10:20 ಆಗೈತ್ರಿ. ಗಿರೀಶ್ ಕಾರ್ನಾಡ್ರು, ಆ ನಂತರ ಕೀರ್ತಿನಾಥ್ ಕುರ್ತಕೋಟಿ ಅವರು, ಜಿ ಬಿ ಜೋಶಿ ಅವರು, ಚನ್ವೀರ್ ಕನಿಯು ಅವರು, ಇವರೆಲ್ಲರೂ ಬಂದ್ಬಿಟ್ರು. ಪಾಟ್ಲ ಪುಟ್ಟಪ್ಪನವರು, ಕೀರ್ತಿನಾಥ್ ಕುರ್ತಕೋಟಿ ಅವರು, ಇವರೆಲ್ಲರೂ ಬಂದ್ಬಿಟ್ರು 10:20. ನಾ ಓಡಿಯಾಗ ನಮಸ್ಕಾರ ಸರ್, ನಮಸ್ಕಾರ ಸರ್ ಅಂತೇನೆ. ಅವರು ಬುಕಿಂಗ್ ಆಫೀಸ್ ಹತ್ರ ಬಂದ್ರು, ಟಿಕೆಟ್ ಕೊಡ್ರಿ ಅಂತೇಳಿ. ನಿಮ್ಗೆ ನಾವು ಟಿಕೆಟ್ ಕೊಡೋದಲ್ಲ, ಬರಿ ಒಳಗೆ ಅಂತೇನೆ ಅವ್ರು. ಆಗ ಎಂ ಎಂ ಕಲಬುರ್ಗಿ ಅವ್ರು ಏನಾದ್ರು ಗೊತ್ತೇನ್ರಿ, ನೀವು ಟಿಕೆಟ್ ಕೊಡದೆ ಇದ್ರೆ ನಾವು ವಾಪಸ್ ಹೋಗ್ತೀವಿ, ನಾವು ಟಿಕೆಟ್ ತೆಗಿಸಿ ನಾಟಕ ನೋಡ್ತೇವೆ, ನಮ್ಗೆ ಅಂಥದ್ದೇನು ಬಂದಿಲ್ಲ. ಯಾಕ್ರಿ ಗುರು ಅವರ ತಂದ್ರೆ, ಅವ್ರು ನಾವು ಅಷ್ಟು ಅಸಮರ್ಥ, ನಮ್ಗೆ ದುಡ್ಡು 5 ರೂಪಾಯಿ ಕೊಡಲಾರ್ದು ಅಸಮರ್ಥ ಇದೇವ್ ನಾವು, ಯಾಕ್ರಿ ಅಂತಂದ್ರೆ, ನೀವು ಬದುಕಬೇಕಲ್ಲ, ಟಿಕೆಟ್ ತೆಗೆ ನಾಟಕ ನೋಡಿದ್ರು. ನನಗೆ ಬಹಳಷ್ಟು ಹೆಮ್ಮೆ ಆದ್ರಿ. ಆ ನಂತರ ರೀ ನನಗೆ ರಾಜ್ಕುಮಾರ ಪರಿಚಯ 1978 ಬಹಳಷ್ಟು ಆಯ್ತು ರೀ. ಇಲ್ಲ ಪಾಟ್ಲ ಪುಟ್ಟಪ್ಪನ ಹತ್ರ ನಾ ಬಂದಿಲ್ಲರಿ, ಇಲ್ಲಿ ಕರ್ನಾಟಕ ವಿದ್ಯಾವರ್ಧ ಸಂಘದ ಅಧ್ಯಕ್ಷರವರು.
0: ಹೌದು.
1: ಗೋಕಾಕ ಚಳುವಳಿ ಪ್ರಾರಂಭ, ಹೀಕೂರ್ ಗೋಕಾಕ್ ಅವರು ವರದಿ ತಯಾರಿಸಿದರು. ಆ ವರದಿ ತಯಾರಿಸಿದ್ರಿ ಬಹಳಷ್ಟು ಜನ ಅದನ್ನ ವಿರೋಧ ಮಾಡಿದ್ರು. ಪಾಟ್ಲ ಪುಟ್ಟಪ್ಪನ ಹೇಳಿದ್ರು, ನೀವು ಬರ್ರಿ, ನೀವು ಇಲ್ಲ ಅಂತಂದ್ರು, ನೀವು ಆ ವರದಿ ಓದ್ರಿ, ಓದ್ಲಾರ್ದ ನೀವು ಯಾಕೆ ನೀವು ಗೋಕಾಕ್ ನೀವು ಗೋಬ್ಯಾಕ್ ಅಂತೀರಿ. ನೀವು ವರದಿ ಓದ್ರಿ, ಒಮ್ಮೆ ಓದ್ರಿ, 2 ಸಲ ಓದ್ರಿ, 3 ಸಲ ಓದ್ರಿ, ನೀವು ಓದೇ ಇಲ್ಲ, ನೀವು ಪ್ರತಿಭಟನೆ ಮಾಡಕತ್ತೀರ ಅಂತ ಅಂದ್ಬಿಟ್ರು. ಮೀಟಿಂಗ್ ಕರೆದಿದ್ರಿ.

0: ಆ ಟೈಮ್ದ ಬರೀ ನಾವು 30 ಜನ ಇದ್ದೀವಿ ವಿದ್ಯಾವರ್ಸಂಗದಲ್ಲಿ. ಏನ್ ಮಾಡೋದಪ್ಪ, ಜನನ ಇಲ್ಲ, ಜನನ ಬರವಲ್ರ, ಇವ್ರು ನೋಡಿದ್ರೆ ಗೋಕಾ ಗೋ ಬ್ಯಾಕಪ್ ಅಂತಾರೆ, ಯಾರು ನಮ್ಗೆ ಸ್ಪಂದನೆ ಮಾಡವಲ್ರಲ್ಲ, ಏನ್ ಮಾಡ್ಬೇಕು? ಇಲ್ಲ, ರಾಜ್ಕುಮಾರ್ ಅವ್ರನ್ನ ಸುತ್ತ ಹೊಡಿಸ್ಬೇಕು, ರಾಜ್ಕುಮಾರ್ ಸುತ್ತ ಹೊಡಿಸ್ಬೇಕು, ಜನರನ್ನು ಜಾಗ್ರತೆ ಮಾಡಬೇಕು, ದೊಡ್ಡ ಪ್ರಮಾಣ ಪ್ರತಿಭಾ ಹಾಗೆ ಇವರೆಲ್ಲರೂ ನಮ್ಮ ಬೆನ್ನು ಹತ್ತಾರ ಅಂತ ಹೇಳಿದೆ ನಾನು. ಹೌದೇನು ಅಂತಂದ್ರು, ಗುರು ಅವರ ವಿಚಾರ ಮಾಡ್ತೀನಿ ಇದ್ರ ಬಗ್ಗೆ ಅಂತಂದ್ರು. ನಾನು ಒಂದು ಕಂಪನಿಗೆ ಹೋದನ್ರಿ, ಅವರು ರಾಜ್ಕುಮಾರ್ ಅವ್ರಿಗೆ ಪತ್ರ ಬರೆದ್ರು, ಅವರು ಪಟ್ಲ ಪುಟ್ಟಪ್ಪನವರು, ಅವ್ರು ಒಪ್ಕೊಂಡ್ರು ಅದಕ್ಕೆ, ಅವರು ಒಪ್ಕೊಂಡು ಅವರು ಪತ್ರ ಬರೆದ್ರು, ಬಹಳ ಯೋಗ್ಯತೆ, ನೀವು ಎಲ್ಲೆಲ್ಲಿ ಕರಿತೀರಿ ನಾನು ಎಲ್ಲ ಬರ್ತೀನಿ, ನಮಗೂ ಕನ್ನಡ ಬೇಕು, ನಾವು ಅದರಿಂದ ನಾವು ಬದುಕ್ತೀವಿ, ಆ ಚಳವಳಿ ಆಗಲಿ, ಇದು ಆಗಬೇಕಂದ್ರೆ ಇದು ಕನ್ನಡ ಚಳವಳಿ, ಜಲ ಭಾಷೆ ಇದು, ಇದು ಇರಲಿ ಮಾಡೋಣ ಅಂತಂದ್ರು. ಆಗ ಪಟ್ಲ ಪುಟ್ಟಪ್ಪನವ್ರ ಅಂತಂದ್ರು, ರಾಜ್ಕುಮಾರ್ ಅವ್ರನ್ನ ಧಾರವಾಡಕ್ಕೆ ಮತ್ತು ಹುಬ್ಳಿಗೆ ನಾವು ಕರೆಸ್ತೀವಿ. ರಾಜ್ಕುಮಾರರಿಗೆ ನಾವು ಗೊತ್ತಿಲ್ಲ, ನಮ್ಗೆ ಅವರೆಲ್ಲ ಗೊತ್ತು, ರಾಜ್ಕುಮಾರ್ ಗೊತ್ತಿದ್ದವ್ರು ನಮ್ಗೆ ಬೇಕು, ಅದಕ್ಕೆ ನೀವು ನಮ್ಗೆ ಕೂಡ ಇರಬೇಕು ಅಂತಂದ್ರು. ಆಗ್ಲಿ ಸರ್ ಅಂತಂದ್ವಿ. ಮುಂದ್ ಮೂರು ದಿವಸಕ್ಕೆ ಮತ್ತೆ ಬೆಂಗಳೂರಿಗೆ ಹೋದ್ರಿ, ರಾಜ್ಕುಮಾರ್ ಕೂಡ ಎಲ್ಲ ಮಾತಾಡಿದ್ವಿ, ಪಟ್ಟಿ ಮಾಡಿದ್ವಿ, ಬನ್ನಟ್ರೇಬ್ ಕವಿ, ಆಮೇಲೆ ಜಮ್ಮುಕಂಡಿ, ಆಮೇಲೆ ಮಾಲಿಂಗ್ಪುರ, ಈ ರೀತಿ ರೀ ಧಾರವಾಡ ಇವ್ರಿ ಹುಬ್ಬಳ್ಳಿ ಅಂತೇಳಿ ಆ ಪಟ್ಟಿ ಮಾಡಿದವ್ರಿ. ಅದೇನು ಪಟ್ಟಿ ಏನೋ ಇದಾಗಲಿಲ್ಲ, ಪಟ್ಟಿ ಒಳಗೆ ನೋಡು ಬಹಳಷ್ಟು ಜನ ಸೇರಿಸಿದ್ರು ಅದನ್ನಲ್ಲಿ. ಸಾರ ಗೋವಿಂದ ಅಂತ ಬೆಂಗಳೂರು ಆಗಿದ್ರು ಅಲ್ಲಿ ಅವರು, ಅವರೆಲ್ಲ ಬಹಳಷ್ಟು ಜನ ರೀ. ನಾಲ್ಕು ಪಟ್ಟಣ ತೋರಿಸಿದ್ರು, ಅವ್ರ ಎಂಟತ್ತು ಪಟ್ಟಣಗಳು ಅದ್ರಾಗ ನೋಡು ಹಾಕೊಂತ ಬಂದ್ಬಿಟ್ರು, ನಾವು ಬಿಟ್ಟಿದ್ದಲ್ಲ ಅವನ್ನೆಲ್ಲ ರೀ ಹಾಕೊಂತ ಇದು ಮಾಡಿದ್ರು. ರಾಜ್ಕುಮಾರ್ ಅವರು ಇಲ್ಲಿ ಧಾರವಾಡಕ್ಕೆ ಬಂದರು, ಅದು ಸ್ಟೇಜ್ ವ್ಯವಸ್ಥೆ ನಂದೇ ಇತ್ತದ್ರಿ.
1: ನೀವು ರಾಜ್ಕುಮಾರ್
0: ಅವ್ರಿ ಆ ನಂತರ ಇಲ್ಲಿ ಕಲಾಕಸ್ತು ಬಂದು ಪ್ರಶಸ್ತಿ ಕೊಟ್ಟರು, ಚಂದೋಡ್ಲೀಲಮ್ಮ ಬೆಳಗಾವಿಗೆ, ಅಗುಣ ರಾಜ್ಕುಮಾರ್ ಅವ್ರು ಕೂಡ ಇದ್ನಿ ಕಡೆ. ರಾಜ್ಕುಮಾರ್ ಬಂದ್ರೆ ಅವ್ರು ಕೂಡ ಇರ್ತಿದ್ನ. ದಾವಣಗೆರೆಗೆ ಬಂದ್ರು, ಅಗುಣ ರಾಜ್ಕುಮಾರ್ ಅವ್ರು ಕೂಡ ಇದ್ದೆ. ಬರಿ ಗುರು ಬರಿ ಬನ್ನಿ ಗುರು ಬನ್ನಿ ಗುರು ಬನ್ನಿ ಗುರು ಅಂತ ಅವರು ನನಗೆ ಮೊದಲು ಕೈ ಮುಗಿತಿದ್ರು. ನನಗೆ ಬ್ಯಾಸರ ಸುದ್ದಿ ಅಂದ್ರೆ ಏನ್ರಿ, ಇನ್ನ ಸ್ವಲ್ಪ ಸಮೀಪಲ್ಲಿ ನಾ ಕೈ ಮುಗಿಬೇಕು, ಅವ್ರು ದೂರ್ಗಿಂತ ಕೈ ಮುಗಿದು ಬಿಡವ್ರ, ಬನ್ನಿ ಗುರು ಬನ್ನಿ ಗುರು, ನನಗೆ ಒಂಥರ ಮುಜುಗರ ಆಗುದು. ಏನಪ್ಪ ಅವ್ರ ಅವ್ರ ಕಡೆ ನಾವು ಕೈ ಮುಗಿಸ್ಕೊಳಕತ್ತಿದ್ದೇವಲ್ಲ, ಇದೇನಿದು ಮೊದಲ ನಾವು ಇರ್ಬೇಕಲ್ಲ ಸಣ್ಣವರು, ಅವ್ರು ದೊಡ್ಡವರು, ಅವ್ರ ಮೊದಲು ಕೈ ಮುಗಿಯವ್ರು. ಮನೆಗೆ ಹೋಗ್ತಿದ್ವಲ್ರಿ, ನಮ್ಮನ್ನ ನೋಡಿದ ಕೂಡಲು ಸಾಕು, ಎದ್ದು ನಿಂತು ಕೈ ಮುಗಿಯವರು, ಎದ್ದು ನಿಂತು ಕೈ ಮುಗಿದು. ನಾನು ಏಳುದು ಕುಂತ್ಕೊಳ್ದು ಯಾಕೆ ಮಾಡ್ತೀರ ಅಣ್ಣಾರ ನೀವು ಅಂತಾನೆ, ನಿಮ್ ಕಾಲ್ ನೋಯ್ದಲ್ಲೇನ್ರಿ ಅಂತಾನೆ. ನಗಾಕತ್ತಿ ಅಲ್ಲ, ನೀವು ಬರ್ತೀರಿ, ನೀವು ಬರ್ತೀರಿ, ನೀವು ದೊಡ್ಡವರು, ನೀವು ಸಣ್ಣವ್ರು ಅಂತ ಹೆಂಗ ಅಂತೀರಿ ನೀವು? ನೀವು ನಾಟಕಾರರು, ಸಾಹಿತಿಗಳು, ನೀವು ಕಲಾವಿದರು, ದೊಡ್ಡವ್ರು ನೀವು, ಸಣ್ಣವ್ರ ಅಲ್ಲ ನೀವು.
1: ಗುರು ಅವ್ರ ತಾವು ಹೇಳಿದ್ರೆ 35 ನಾಟಕಗಳನ್ನ ಬರೆದಿದ್ದೆ, ಅದ್ರಾಗ ಹೆಚ್ಚು ಹೆಸರು ಮಾಡಿದ್ದು
0: ಸಿಂಧೂರ್
1: ಲಕ್ಷ್ಮಣ, ಸಂಗೊಳ್ಳಿ ರಾಯಣ, ಎರಡು ಹೆಸರು ಮಾಡಿದ್ರು ಅಂತೇಳಿ. ಅಂದ್ರೆ ಬೇರೆ ಬೇರೆ ಕಂಪನಿಯವರು ನಿಮ್ಮ ಹತ್ರ ಬಂದು ನಿಮ್ಮ ನಾಟಕ ನಾವು ಆಡ್ತೀವಿ ಅಂತ ನಿಮ್ಮ ಹತ್ರ ಪರವಾನಗಿ ತಗೊಂಡು ನಾಟಕ ತಗೊಂಡು ಹೋಗ್ತಿದ್ರು.
0: ಪರವಾನಗಿ ಎಲ್ಲಕ್ಕೇನು ಪರವಾನಗಿ ಏನು ಯಾರು ತಗೊಂತಿದ್ದ ಮೊದಲಿತ್ತಾದ್ರಿ, ಬಾಂಡ್ ಅಗ್ರಿಮೆಂಟ್ ಬಾಂಡ್ ಹಾಕಿದ್ರು, ಅವು ಇತ್ತೀಚೆಗೆ ಹೋದವು ಅವ್ರಿ, ಇತ್ತೀಚೆಗೆ ಅದು ಅವ್ರ ಕೊಟ್ಟ ನಾವು ದುಡ್ಡು ತಗೋತಿದ್ವು ಅಷ್ಟೇ ರೀ.
1: ಈಗ ತಾವು ವೃತ್ತಿಯಿಂದ ಏನ್ ಮಾಡ್ಕೊಂಡಿದ್ರಿ?
0: ಏನು ಮಾಡ್ಕೊಂಡಿಲ್ರಿ, ಇವ ಅವ್ರ ಕಷ್ಟ ದುಡ್ಡ್ರಿ, ಏ ಬದುಕಿದ್ವು ಅಷ್ಟೇ ರೀ, ಒಂದು ಪೈಸೆ ಮಾಡ್ಕೊಂಡಿಲ್ಲ ಆದಾಯ ರೀ.
1: ಅಂದ್ರೆ ನಾಟಕನ ಬರೆಯುವುದೇ ಒಂದು ಹವ್ಯಾಸ?
0: ಹವ್ಯಾಸ ರೀ,
1: ಅದೇ ವೃತ್ತಿ,
0: ಅದೇ ವೃತ್ತಿ ರೀ. ಅಂತ ಪತ್ರಿಕೆಗಳಷ್ಟು ಬಹಳಷ್ಟು ಲೇಖನ ಬರೆದೆ, ಸಂಯುಕ್ತ ಕರ್ನಾಟಕ ಒಂದು 5 ಹೆಚ್ಚು ರಂಗಭೂಮಿ ಬಗ್ಗೆ ಲೇಖನ ಬರೆದೇನೆ ಅಲ್ರಿ, ಪ್ರಜಾವಾಣಿಗೂ ಬರೆದೆ. ಆ ನಂತರ ಈ ಸ್ಮರಣ ಸಂಚಿಕೆ ಕರ್ನಾಟಕದಾಗ ಯಾರ ರಂಗಭೂಮಿ ತೆಗೆದ್ರೆ ಅದ್ರಾಗ ನಾನು ಲೇಖನ ಇರಲೇಬೇಕ್ರಿ. ಮೈಸೂರಾಗ ಆಗಲಿ, ದಾವಣಗೆರೆ ಆಗಲಿ, ಬೆಂಗಳೂರು ಆಗಲಿ, ನನಗೊಂದು ಅವ್ರು ಫೋನ್ ಹಚ್ಚಿ ಬಿಡ್ತಾರೆ ಅಥವಾ ಪತ್ರ ಹಾಕ್ತಾರೆ, 2 ದಿವಸದಾಗ ನಮಗೆ ಲೇಖನ ಬರಬೇಕು ನಿಮ್ಮದು, ಯಾವುದಕ್ಕೂ ತಡ ಮಾಡಂಗಿಲ್ಲ ಅಂತೇಳಿ. ನಾ 15 ದಿವಸನೂ ಮಾಡಿದೀನಿ, ಒಂದು ತಿಂಗಳು ಸಹಿತ ಮಾಡಿದ ಉದಾಹರಣೆ ಹೇಳಿದವ್ರಿ ಅವೆಲ್ಲ ಮುದ್ರಣ.
1: ಈಗ ಆಗಿನ ಕಾಲದ ನಾಟಕಗಳಿಗೂ ಇವತ್ತಿನ ನಾಟಕಗಳಿಗೂ ಅಜಗಜಾಂತರ
0: ವ್ಯತ್ಯಾಸ.
1: ಅವಾಗ ಏನಿದ್ರು ಸಂಗೀತ ಆಗ್ಲಿ, ಒಂದು ಕಾಲ್ ಪೆಟ್ಟಿಗೆ ಅಂತಿರ್ತಿತ್ತು, ಸಂಗೀತ ಪರಿಕರಗಳನ್ನ ಅಲ್ಲೇ ಬಾರಿಸ್ತಿದ್ರು. ಇವತ್ತೇನಿದ್ರು ಒಂದು ಮ್ಯೂಸಿಕ್, ಡಿಜೆ, ಕ್ಯಾಸಿಯೋ, ಕೀಬೋರ್ಡ್ ಅಂತ ಇವತ್ತು ಶುರು ಆಗ್ಯಾವ. ಹಾಡುಗಳು ಕೂಡ ಸಿನಿಮಾ ಹಾಡುಗಳ ಬಳಕೆ ಮಾಡ್ತಾರೆ
0: ಎಲ್ಲರೂ.
1: ಅವಾಗೆಲ್ಲ ರಂಗಗೀತೆಗಳಂತಾನೆ ಇದ್ವು,
0: ರಂಗಗೀತೆಗಳಿದ್ವು.
1: ಎರಡಕ್ಕೂ ನಿಮಗೆ ಏನ್ ವ್ಯತ್ಯಾಸ ಅನಿಸ್ತದೆ?
0: ಬಹಳ ವ್ಯತ್ಯಾಸ ರೀ, ಅವು ಸಾಹಿತ್ಯ ಕೃತಿಗಳ್ರಿ. ರಂಗಗೀತೆಗಳ ಸುಸ್ರಾವಾಗಿ ಹಾಡ್ತಿದ್ರು ಸುಭದ್ರ ಮನ್ಸೂರ್ ಅಂತವ್ರು, ಅವ್ರಿವ್ರ ಬಿ ಜಯಶ್ರೀ ಅಂತವ್ರು. ಈಗ ರಂಗಗೀತೆಗಳೇ ಎಲ್ಲ ಪೂರ್ತಿ ಮಾಯ ಆಗಿಬಿಟ್ಟವ್ರಿ, ಸಿನಿಮಾ ಹಾಡುಗಳನ್ನ ಹಾಕೊಂತಾರೆ. ಆ ನಂತರ ಅವ್ರಿಗೆ ವೃತ್ತಿ ನಿಷ್ಠೇನೆ ಇಲ್ರಿ, ಬರೀ ಕುಣಿತಾರ ಹೋಗ್ತಾರೆ, ಬರೀ ಅಶ್ಲೀಲ ಸಂಭಾಷಣೆಗಳು. ಈಗ ವೃತ್ತಿ ರಂಗಭೂಮಿಗೆ ಅಂತವ್ರು ಬರ್ತಾ ಬಹುತೇಕ ಅಂತ ಹೇಳ್ತಾನೆ ನಾನು ನಿಮ್ಗೆ, ಅವ್ರಿಗೆ ಕಲೆ ಸಾಹಿತ್ಯದ ಗಂಧನ ಇರುದಿಲ್ಲ. ಅಂತವ್ರು ವೃತ್ತಿ ರಂಗಭೂಮಿಗೆ ಈಗ ಹಾಲಿ ಅದಾರಿ
1: ಅಂದ್ರೆ ಕಲಾರಾಧಕರು ಕಡಿಮೆ,
0: ಬಹಳಷ್ಟು ಕಡಿಮೆ ರೀ.
1: ಈಗ ಗುರು ಅವರ, ಒಂದು ಕಲಾವಿದರನ್ನ, ರಂಗಭೂಮಿ ಕಲಾವಿದರ ಬದುಕನ್ನ ನಾವು ನೋಡಿದಾಗ, ಈಗ ಅವ್ರಿಗೆ ಒಂದು ವಯಸ್ಸಿರುವ ತನಕ ಅವ್ರದ್ದು ನಾಟಕಗಳು ನಡೀತಾವ,
0: ನಡೀತಾವ.
1: ಒಂದು ವಯಸ್ಸಾತು ಅಂದ್ರೆ ಅವ್ರನ್ನ ಬಿಟ್ಬಿಡ್ತಾರೆ,
0: ಬಿಟ್ಬಿಡ್ತಾರೆ.
1: ಅವಾಗ ಅವ್ರ ಬದುಕು ಎಷ್ಟು ಕಷ್ಟ ಆಗ್ತದೆ,
0: ಬಹಳ ಕಷ್ಟ, ಹಿಂಬಡ್ತಿ ಆಗ್ಬಿಡ್ತತ್ರಿ.
1: ನಾಯಕ ಕಲಾವಿದರನ್ನು ನೋಡಿರಿ ನೀವು,
0: ಎಲ್ಲರೂ ನೋಡಿರಿ. ನಾಯಕ ನಾಯಕರಿದ್ದಾಗ ಹೆಚ್ಚು ಸಂಬಳ ಇರ್ತಾವ್ರಿ, ಅವರು ಬರದ ಬರದ ಪೋಷಕ ಪಾತ್ರಕ್ಕೆ ಏನು ಬರ್ತಾರಲ್ಲ, ಹಿಂಬಡ್ತಿ ಆಗತ್ತರಿ. ಹಿಂಬಡ್ತಿ ಎಲ್ಲೂ ಇಲ್ಲ ರಂಗಭೂಮಿಯಾಗ, ಹಿಂಬಡ್ತಿ ಐತೆ. ಅದ್ರಿ 1000 ತಗೊಳ್ಳೋ ಅವ್ರು 200 ರೂಪಾಯಿಗೆ ನಿಂತು ಬಿಡ್ತಾರೆ, ಆಮೇಲೆ ಅದನ್ನು ಕಟ್ ಮಾಡ್ತಾರೆ, ಊಟ ಮಾಡ್ಕೊಂಡು ಪಾತ್ರ ಮಾಡಿಲ್ಲ ಬೇಡದ ಬಿಟ್ಬಿಡಿ ಅಂತ ಹೇಳ್ತಾರೆ ಈ ಪೋಷಕ ಪಾತ್ರದ.

0: ಹೋಗ್ತಾರೆ.
1: ಹಂಗಿದ್ದಾಗ ಅವ್ರ ಬದುಕು ಜೀವನ ನಡೆಸೋದು ಬಹಳ ಕಷ್ಟ,
0: ಬಹಳ ಕಷ್ಟ ರೀ. ಎಷ್ಟೋ ಜನ ರೀ ಭಿಕ್ಷೆ ಬಿಡಿದಾರ್ರಿ, ಅವ್ರ ಸತ್ತರ ಅವ್ರಿಗೆ ಪಟ್ಟಿ ಹಾಕಿ ಅವ್ರನ್ನ ಮನ್ ಮಾಡಿದಾರ್ರಿ. ನಾವು ಕಣ್ಣಾರ ಕಂಡು, ಒಬ್ಬ ಅಭಿಜಾತ ಕಲಾವಿದರು, ದೊಡ್ಡ ಕಲಾವಿದರು, ನಟ ಸಾಮ್ರಾಟರು, ಅವರೆಲ್ಲರೂ ಭಿಕ್ಷೆ ಬಿಡಿದಾರ ಕೊನೆ
1: ನೋಡ್ರಿ. ನಾವು ಕಣ್ಣಾರೆ ಬರ್ತದ,
0: ಕಣ್ಣಾರೆ ಕಂಡು ನಾವ್ರಿ, ಅಭಿಜಾತ ಕಲಾವಿದರು ಅವರೆಲ್ಲರೂ ಅತಿ ಹೀನಾಯ ಸ್ಥಿತಿ ಒಳಗೆ ಅವ್ರು ತೀರ್ಕೊಂಡಿದ್ದಾರ್ರಿ. ಹೂವಿನಡಗಲಿ ವೀರಭದ್ರಪ್ಪನವರಿದ್ರು, ಅವರಂತ ಬ್ರಿಟಿಷ್ ಪಾತ್ರ ಮಾಡೋದು ಯಾರಿಗೂ ಸಾಧ್ಯ ಇಲ್ಲ. ಒಮ್ಮೆ ಹೊಸಪೇಟೆಗೆ ಅವರ ನಾಟಕ ನೋಡಿದ್ರು, ರಾಜ್ಕುಮಾರ್ ಅವರು, ಆ ನಾಲ್ಕು ಹಬ್ಬ ಅಂತ ಇಂಥವ್ರದಾರ ವೃತ್ತಿರಂಗ ಭೂಮಿ ಒಳಗ, ಏ ಈ ಪಾತ್ರ ನಮ್ಮಿದ್ ಮಾಡಕ್ ಸಾಧ್ಯ ಇಲ್ಲ ಅಂತ ನಟ. ಆ ಸಮಯದಾಗ ತಿಂಗಳಿಗೆ 200 ರೂಪಾಯಿ ಸಂಬಳ ತಗೊಂತಿದ್ರು ಅವರು.
1: ಈಗ
0: ಹಡಗಲಿ ವೀರಭದ್ರಪ್ಪನವರು,
1: ಈಗ ತಾವು ಗಿರೀಶ್ ಕಾರ್ನಾಡ್ ಅವ್ರ ಜೊತೆಗೆ ಒಡನಾಟ ಇತ್ತು, ಆಮೇಲೆ ಗಿರೀಶ್ ಕಾಸರವಳ್ಳಿ, ಟಿ ಎಸ್ ನಾಗಾಭರಣ
0: ನಾಗಾಭರಣ ಮಾಡ್ರಿ,
1: ಇಂತ ಹಲವಾರು ದಿಗ್ಗಜರ ಜೊತೆಗೆ ತಮ್ಮ ಒಂದು ಒಡನಾಟ, ಇದು ಹೆಂಗ್ ಮೂಡಿ ಬಂತು?
0: ಅದು ಸಹಜವಾಗ್ರಿ, ಅವ್ರ ನಾಟಕ ಬರ್ತಿದ್ರು, ನಮ್ಮ ಕಾರ್ಯಕ್ರಮಗಳು ಅವ್ರು ಬರ್ತಿದ್ರು, ಅವ್ರ ಕಾರ್ಯಕ್ರಮಕ್ಕೆ ನಾವು ಹೋಗ್ತಿದ್ವಿ, ಸಹಜವಾಗಿ ಅವ್ರು ನಾವೆಲ್ಲ ಒಂದಾಗಿ ಬಿಟ್ಟವ್ರಿ.
1: ಈಗ ತಾವು ಬೇರೆಯವರ ಯಾವ ನಾಟಕದಿಂದ ಹೆಚ್ಚು ಪ್ರಭಾವಿತರಾಗಿರಿ?
0: ನಾನ್ರಿ ಕೆ ಎನ್ ಸಾವಳಂಕಿ ಅವ್ರ ವರನೋಡಿ ಹಣ್ಣು ಕೊಡೋ ನಾಟಕ ರೀ. ಇಲ್ಲಿ ಹುಬ್ಬಳ್ಳಿಗೆ 426 ರೂಪಾಯಿ ಹೋಗತ್ತದ್ರಿ, ಹುಬ್ಬಳ್ಳಿ ಆ ಟೈಮ್ದಾಗ 74 ನಿಮಿಷ ಒಳಗ್ರಿ ಆ ನಾಟಕ ರೀ. ಎಚ್ ಟಿ ಮಾಂತೇಶ್ ಯಾವತ್ತರವ್ರು, ಇದಂತ ಸರ್ಕಾರ ಪ್ರಜಾ ಸರ್ಕಾರ ರೀ, ಹೆಣ್ಣಿನ ಜೀವನ, ಕಲ್ಪನಾ ಅವ್ರು ಪಾಠ ಮಾಡ್ತಿದ್ರು, ಮನೆ ಮಗಳು ಅಂತ ಹೇಳ್ರಿ ಆ ನಾಟಕನ. ಕಲ್ಪನಾ ಅವ್ರು ನನಗೆ ಬಹಳಷ್ಟು ಪ್ರೀತಿ ಮಾಡ್ತೀವ್ರ.
1: ಅಂದ್ರೆ ಅವರು ಅಭಿನಯಿಸಿದ ಸಾಕಷ್ಟು ನಾಟಕ ನೋಡಿರಿ?
0: ಬಹಳಷ್ಟು ನಾಟಕ ನೋಡಿದ್ದೀನಿ. ಕಲ್ಪನಾ ದೊಡ್ಡ ನಟಿವ್ರಿ, ಅಂತ ನಟಿ
1: ಸಿಗುವುದನ್ನೇ ಇಲ್ಲ,
0: ಬಹಳ ಕಷ್ಟ ರೀ.
1: ಅಂದ್ರೆ ಕಲೆಗಾಗಿಯೇ ಅವರ ಜೀವನ
0: ಅದರಾಗ ಅವ್ರು ಲೀನ್ ಆಗಿ ಬಿಟ್ಟು ಬಿಡ್ತಿದ್ರಿ, ಅವರಿಗೆ ಇತರ ಅವ್ರ ಮರ್ತ ಬಿಟ್ಟು ಬಿಡ್ತಿದ್ರು, ಅದೇ ಪಾತ್ರನವರಾಗಿ ಬಿಟ್ಟು ಬಿಡ್ತಿದ್ರಿ, ಅವ್ರ ಕಲ್ಪನಾ ಅಂತ ಅನ್ನೋದ ಮರೆದು ಬಿಟ್ಟು ಬಿಡ್ತಿದ್ರು ಅವರು.
1: ಇದಲ್ಲದೆ ನಾವು ನಿಮ್ಮ ಫೋಟೋಗಳನ್ನ ನೋಡ್ಕೊಂಡು ಹೋದ್ರೆ, ನಿಮ್ಮ ಫೋಟೋನಲ್ಲಿ ಕಲ್ಯಾಣ್ ಕುಮಾರ್ ಅವರಿದ್ದಾರೆ, ಸುಂದರ್ ಕೃಷ್ಣ ಅರಸ್ ಇದ್ದಾರೆ, ಉದಯ್ ಶಂಕರ್ ಇದ್ದಾರೆ, ಅಶ್ವಥ್ ಅವರು ಇದ್ದಾರೆ. ಅಂದ್ರೆ ಈ ಎಲ್ಲ ಮಹಾನ್ ನಟರ ಜೊತೆಗೆ ನೀವು ಒಂದು ಫ್ರೆಂಡ್ಶಿಪ್ ಗೆಳೆತನ ಇಟ್ಕೊಂಡು, ಅವರು ಕೂಡ ನಿಮ್ಮ ನಾಟಕದಲ್ಲಿ ಅಭಿನಯಿಸ್ತಿದ್ರ?
0: ಇವರೆಲ್ಲ ಅಭಿನಯಿಸಿದ್ರು, ಕಲ್ಯಾಣ್ ಕುಮಾರ್ ಅವರು ಅಭಿನಯಿಸಿದಾರ್ರಿ, ಆನಂದ್ ಸುಂದರ್ ಕೃಷ್ಣ ಅಭಿನಯಿಸಿದಾರ್ರಿ, ಇವರೆಲ್ಲ ಅಭಿನಯಿಸಿದಾರೆ. ಪ್ರಮಳಾ ದೋಸಾಯಿ ರೀ, ಉದಯ್ ಕುಮಾರ್ ಅಂತೂ 100 ಪ್ರಯೋಗ ಮಾಡಿದ್ದಾರೆ.
1: ಈಗ ಆವಾಗಿನ ನಿಮ್ಮ ತಲೆಮಾರಿನಲ್ಲಿ ನಾವು ನೋಡ್ಕೊಂಡು ಬಂದ್ರೆ, ಏಣಿಗೆ ಬಾಳಪ್ಪನವರು ದೊಡ್ಡ ಹೆಸರು, ಒಳ್ಳೆ ನಟರು ಕೂಡ,
0: ಒಳ್ಳೆ ನಟರು,
1: ಮತ್ ನಾಟಕಗಳನ್ನ ರಚನೆ ಕೂಡ ಮಾಡ್ಯಾರ ಅವರು.
0: ನಾಟಕಗಳ ರಚನೆ ಏನ ಮಾಡಿಲ್ರಿ, ಅದು ಬಸವಣ್ಣವರ ನಾಟಕ, ಅನಕೃಷ್ಣ ಬರೆದಂತ ನಾಟಕ, ಅನಕೃಷ್ಣ ಬರೆದಂತ ನಾಟಕ, ಸ್ವಲ್ಪ ಅದೇ ಸ್ವಲ್ಪ ಹಿಂದೂ ಮಾಡಿದ್ರಷ್ಟೇ ರೀ.
1: ಓಹೋ, ಅದ್ರ ಒಳ್ಳೆ ನಟರು,
0: ಒಳ್ಳೆ ನಟರು.
1: ಈಗ ಸಿಂಧೂರ ಲಕ್ಷ್ಮಣ ನಾಟಕದಾಗಲಿ, ಸಂಗೊಳ್ಳಿ ರಾಯಣ್ಣ ನಾಟಕದಾಗಲಿ, ಯಾರೆಲ್ಲ ಅಭಿನಯಿಸಿದ್ರು?
0: ಸುಧೀರ್ ಸಿನಿಮಾ, ಸುಧೀರ ಅಂತ ಒಬ್ಬರಿದ್ರು, ಒಳ್ಳೆ ನಟ, ಒಳ್ಳೆ ನಟ.
1: ಸುಧೀರ್ ಸಿಂಧೂರ್ ಲಕ್ಷ್ಮಣ ಪಾತ್ರ ಮಾಡ್ತಿದ್ರ?
0: ಸಿಂಧೂರ್ ಲಕ್ಷ್ಮಣ ಪಾತ್ರ ಮಾಡ್ತಿದ್ರಿ, ಅವ್ರ ಅಗದಿರಿ. ಆ ನಂತರ ಇಲ್ಲಿ ಬಹಳಷ್ಟು ಜನ ರೀ, ಬಹುತೇಕ ಎಲ್ಲಾ ಕಲಾವಿದರು ಸಿಂಧೂರ್ ಲಕ್ಷ್ಮಣ ಪಾಠ ಮಾಡಿದ್ದಾರೆ.
1: ಇವತ್ತಿನ ನಾಟಕದೊಳಗ ಸ್ಥಿತಿಗತಿ ಬಗ್ಗೆ ತಾವು ಮಾತಾಡ್ತಾ ಹೇಳಿದ್ರಿ. ಈಗ ಇವತ್ತ ಹವ್ಯಾಸಿ ನಾಟಕಗಳು ಬೇರೆ ಅವ, ವೃತ್ತಿ ರಂಗಭೂಮಿ ನಾಟಕಗಳು ಬೇರೆ ಅವ, ಹಿಂಗಾಗಿ ಇವತ್ತು ಬೇರೆ ಬೇರೆ ರೀತಿಯ ನಾಟಕಗಳು ಮೂಡಿ ಬರ್ಲಿಕ್ ಹತ್ತಾವ. ಜನರು ಇವತ್ತು ಮತ್ತ ನಾಟಕ ಜಗತ್ತಿಗೆ ಮರಳಲಿಕ್ ಹತ್ತಾರ,
0: ಬರಾಕತ್ತಾರ.
1: ಇದನ್ ನೋಡಿದಾಗ ಏನ್ ಅನಿಸ್ತದ ತಮಗ?
0: ಸಂತೋಷ ಅಂತ ಅನಿಸತ್ರಿ, ಒಳ್ಳೆಯದಂತ ಅನಿಸತ್ರಿ. ಆದ್ರೆ ನಮ್ಮ ವೃತ್ತಿಯವ್ರು ಮಾತ್ರ ಇನ್ನೂ ಈ 4ನೇ ದರ್ಜೆ ಸಂಭಾಷಣೆ ಬಿಟ್ಲ. ಒಳ್ಳೆ ನಾಟಕ ಇರ್ತಾವ್ರಿ, ಒಳ್ಳೆ ಸಂಭಾಷಣೆ ಇರ್ತಾವ್ರಿ, ಅವ್ನ ಕೆಡಿಸಿ ಮಾತಾಡ್ಬಿಟ್ಟು ಬಿಡ್ತಾರ್ರಿ, ಪೂರ್ತಿ ಕೆಡಿಸಿ ಬಿಡ್ತಾರ. ಅವ್ನ ಕೆಡಿಸಿ ಏನಪ್ಪ ಆ ನಾಟಕ ಬರ್ದಂಗಿದ್ರೆ ನನ್ನ ನಾಟಕ ಹೌದಲ್ಲ ಅಂತ ಅನ್ನುವಂಗ ಆಗ್ಬಿಟ್ಟು ಬಿಡ್ತೈತ್ರಿ. ಆ ಭಾಷೆ ಇಳಿಸ್ತಾರ. ಯಾರೋ ಒಂದು 10 ಮಂದಿ ಚಪ್ಪಾಳೆ ಹಾಕ್ತಾರ ಅಂತ ಹೇಳಿ ನೋಡ ನಮ್ಗೆ ಚಪ್ಪಾಳೆ ಹಾಕಿದ್ರು ಅಂತಾರ.
1: ಹಂಗಾಗಿ ಇವತ್ತು ನಾಟಕದ ಗುಣಮಟ್ಟ ಕಡಿಮೆ ಆಗ್ಲಿ,
0: ಗುಣಮಟ್ಟ ಕಡಿಮೆ ಆಗೈತ್ರಿ. ನಾಟಕ ಬರು ಜನನೂ ಸ್ವಲ್ಪ ಕಡಿಮೆ ಆಗಿದಾರೆ, ಹೆಣ್ಮಕ್ಳಂತೂ ನಾಟಕ ಬರುವುದಿಲ್ಲ, ಬಹಳಷ್ಟು ಕಡಿಮೆ.
1: ಬಹಳಷ್ಟು ಡಬಲ್ ಮೀನಿಂಗ್ ಡೈಲಾಗ್
0: ಪೂರ್ತಿ ಡಬಲ್ ಮೀನಿಂಗ್ ರೀ,
1: ಪೂರ್ತಿ ಡಬಲ್ ಡೈಲಾಗ್
0: ಇರ್ತಾವೆ.
1: ಇವತ್ತು ಜನ ಕಡಿಮೆ ಅಂತ ತಾವ್ ಹೇಳ್ತಾರೆ.
0: ಹೌದು ಹೌದು ಹೌದು, ಈಗ ಜಾತ್ರೆ ಒಳಗೆ ಪ್ರಯೋಗ ಆಗತ್ತಾವ ನಾಟಕ ರೀ.
1: ಹೌದು, ಬಹಳಷ್ಟು ನಡೀತಾವ
0: ಜಾತ್ರೆ, ಕಲೆಕ್ಷನ್ ಆಗದ ಜಾತ್ರೆ ಒಳಗೆ ರೀ. ಈಗ ಪಟ್ಟಣಗಳೆಲ್ಲ ಆ ನಾಟಕ ನಡೀದಿಲ್ಲ ಈಗ ರೀ, ನಡೀದಿಲ್ಲ.
1: ಈಗ ಮುಂದಿನ ಯೋಜನೆ ಏನ್ ಹಾಕೊಂಡಿರಿ?
0: ಮುಂದಿನ ಯೋಜನೆ ಈಗ ನಮ್ದಂತೂ ಮುಗಿದು ಹೋದ್ರೆ ಮುಂದಿನ ಯೋಜನೆ ಗೊತ್ತೇನ್ರಿ, ಒಳ್ಳೆ ನಾಟಕಗಳು ಆಡ್ಬೇಕ್ರಿ. ಒಳ್ಳೆ ನಾಟಕ ಆಡಿದ್ರೆ ರೀ ರಂಗಭೂಮಿಗೆ ಭವಿಷ್ಯ ಐತ್ರಿ.
1: ಅಲ್ಲ, ನೀವು ಮತ್ತೆ ಬರವಣಿಗೆ ಏನಾದ್ರು ಮಾಡ?
0: ಬರವಣಿಗೆ 75 ವಯಸ್ಸಾಗ್ಯಾವ್ರಿ, ಏನೋ ಆಗೋಂದಿಗೊಂದು ಬರೀತೀವಿ ಅಷ್ಟೇ ಈಗ ರೀ.
1: 75 ವಯಸ್ಸಾಗ್ಯಾವ್ರಿ.
0: ಆದ ಈಗಿನ ವೃತ್ತಿರಂಗ ಭೂಮಿ ನೋಡಿದ್ರೆ ನಾಟಕ ಬರಿಬಾರ್ದು ಅಂತ ಅನಿಸ್ಬಿಡ್ತೈತ್ರಿ. ನಾವ್ ಏನ್ ಮಾಡಿದ್ರು ನಮ್ ಸಂಭಾಷಣೆ ಹೇಳಂಗಿಲ್ಲ, ಅವರು ಆಧಾರ ಇಟ್ಟುಕೊಂಡಿರ್ತಾರ ಅಷ್ಟೇ ರೀ, ಅವ್ರ ತಮ್ಮ ಇದೆಲ್ಲ ರೀ.
1: ಈಗ ಗುರು ಅವ್ರ ನಿವೃತ್ತರಾಗಿ ಅಂದ್ರ, ಈಗ ಸಾಮಾನ್ಯವಾಗಿ ಮನುಷ್ಯ 60 ವರ್ಷಕ್ಕೆ ನಿವೃತ್ತ ಆಗ್ತಾನೆ, ನೌಕರಿ ಮಾಡೋರು. ಈಗ ನೀವು ನಾಟಕವನ್ನ ಬರೆಯುವುದೇ ವೃತ್ತಿ ಮಾಡ್ಕೊಂಡಿರೋದಕ್ಕೆ ನಿಮಗೆ ನಿವೃತ್ತಿ ಅನ್ನೋ ಪ್ರಶ್ನೆ ಬಂದೇ
0: ಇಲ್ರಿ.
1: ಆದಾಗ್ಯೂ ಕೂಡ 60ರ ನಂತರ ಮನುಷ್ಯ ಒಂದ್ ಸ್ವಲ್ಪ ವೃತ್ತಿ

0: ಮಾಪ್ಯಕ್ಕೆ ಹತ್ರ ಬರ್ತಾನ, ವಾನಪ್ರಸ್ಥಾಶ್ರಮಕ್ಕೆ ಬರ್ತಾನೆ. ಈಗ ನೀವು ಈ ಒಂದು 60 ನಂತರದ ಜೀವನ ಹೆಂಗ್ ಕಳೀತಾ ಇದ್ದೀರಿ?
1: ಪತ್ರಿಕೆಗಳು ಓದ್ತೀನಿ, ಪುಸ್ತಕಗಳು ಓದ್ತೀನಿ, ಆ ನಂತರ ನಾಟಕಗಳು ಕೇಳ್ತೀನಿ ರೇಡಿಯೋದಾಗ್ರಿ, ಅವ್ರಿವ್ರು ಕೂಡ ಇರ್ತೀನಿ. ಆದ್ರ ಸಿನಿಮಾ ಅಂತೂ ನೋಡಂಗ ಇಲ್ಲ ರೀ, ಸಿನಿಮಾ ನೋಡೋದ ಹೋಗ್ತಾರೆ. ರಾಜ್ಕುಮಾರ್ ಅಂತ ಲಾಸ್ಟ್ ನಮ್ಗ್ರಿ, ಸಿನಿಮಾಗಳ ಥಿಯೇಟರ್ ಕಡೆ ಮುಖಾನ ಮಾಡಂಗಿಲ್ಲ ಅಂತ ನಿನಸಾಮಕ್ಕೆ ಹೋಗಿರ್ತೀನಿ ಹೆಗ್ಗೋಡಿಗೆ ರೀ. ಅಲ್ಲೆಲ್ಲ ದೊಡ್ಡ ದೊಡ್ಡವ್ರು ಬಂದಿರ್ತಾರ್ರಿ. ಮೊದಲು ಯಕ್ಷಂಬಕ್ಕೆ ಹೋಗಿದ್ದೀನಿ ರೀ, ಅನಿಲ್ ಕಮಿತಿ ಅಂತ ಒಬ್ರು ಇದ್ರು, ದೊಡ್ಡ ಕನ್ನಡ ಸಂಘಟಕ, ನನ್ನ ಅತೀ ಆತ್ಮೀಯ ಸ್ನೇಹಿತರು. ಅವ್ರು ನನ್ನ ಕರೆಸ್ಕೊಂತಿದ್ರು, ನಾವು ಓಡಿ ಹೋಗಿದ್ನಲ್ಲಿ ಅಲ್ಲಿ ಅಲ್ಲ ಕನ್ನಡ ಚಟುವಟಿಕೆ ನೋಡಿ ಬಹಳಷ್ಟು ಆನಂದ ಆಗ್ತೈತ್ರಿ. ಅದ ಅಲ್ಲಿ ಹೋಗ್ತಿದ್ದೇನೆ ರೀ, ಈ ರೀತಿ ನಾನು ಸಮಯ ಕಳಿತೇನೆ ರೀ. ಒಳ್ಳೆ ಜನರು ಕೂಡ ನಮ್ಮ ಸಮಯ ರೀ. ಬಿ ಆರ್ ಪೊಲೀಸ್ ಪಾಟಲ್ ಕೂಡ ಬಹಳ ಸಿನಿಮಾ ಏನಂತ್ರಿ ಬನ್ನಟ್ಟಿರಿ.
0: ಆರೋಗ್ಯ ಹೆಂಗದ ತಮ್ದು?
1: ಆರೋಗ್ಯ ಭಾಳ ಒಳ್ಳೇದ್ರಿ, ಏನು ಶುಗರ್ ಇಲ್ರಿ, ಬಿ ಪಿ ಇಲ್ರಿ. ನನಗೆ ಯಾವ ಚಾ ಕುಡಿದು ಬಿಟ್ರೆ ನನಗೆ ಯಾವುದೂ ಗೊತ್ತಿಲ್ಲ. ಪೂರ್ಣ ಸಸ್ಯಾರಿ ನಾನು ರೀ, ನನಗೆ ಇತರ ನನಗೆ ಏನೂ ಗೊತ್ತಿಲ್ಲ. ಹೆಂಗೆ ಹುಟ್ಟಿದ್ದೇನೆ ಆ ರೀತಿ ಇದೇ ನಾನು ರೀ.
0: ದಿನನಿತ್ಯ ಏನು ಊಟ ಸೇವಿಸ್ತೀರಿ?
1: ಊಟದ್ರಿ ಭಾಳ ಅಸ್ತವ್ಯಸ್ತಾರೆ, ಊಟದ ಭಾಳ ಅಸ್ತವ್ಯಸ್ತ. ಹಣ್ಣಂಪಲ ತಿಂತಿದ್ದೇನೆ ಹೆಚ್ಚಿಸ್ತೇರಿ.
0: ಊಟ ಮಾಡೋದೇ ಇಲ್ಲ?
1: ಬಹಳಷ್ಟು ಕಡಿಮೆ ರೀ, ಬಹಳಷ್ಟು ಕಡಿಮೆ ರೀ.
0: ಬರೀ ಹಣ್ಣು ಹಂಪಲ
1: ಹಣ್ಣಂಪಲ ತಿಂತೀನಿ ರೀ. ಒಮ್ಮೆ ಸ್ವಲ್ಪ ರೊಟ್ಟಿ ತಿಂತೀನಿ ಅಷ್ಟೇ ರೀ. ಅವನ ಹಣ್ಣಂಪಲ ತಿಂತೀನಿ ನಾನು ರೀ. ನಾನು ನನ್ನಷ್ಟು ನಡೀದು ಈಗೂ ಯಾರಿಗೂ ಆಗಕ್ಕೆ ಸಾಧ್ಯ ಇಲ್ಲ. ಅಷ್ಟು ಸ್ಪೀಡ್ ನಡೀತೇನೆ ನಾನು ರೀ. ಭಾಳ ಗಾಳವಾದಂಗೆ ಹೋಗ್ತೀನಿ ರೀ. ನನಗೆ ಆಯಾಸ
0: ದಿನಾನು ವಾಕಿಂಗ್ ಮಾಡ್ಕೋತೀನಿ.
1: ವಾಕಿಂಗ್ ಮಾಡಿ ಸೈಕಲ್ ಹೊಡಿತೀನಿ ರೀ. ಜಮಖಂಡಿಗೂ ಸೈಕಲ್ ಹೋಗ್ತೀನಿ. ಜಮಖಂಡಿಗೆ ನಮಗೆ 22 ಕಿಲೋಮೀಟರ್ ದೂರ ಐತ್ರಿ. ಸ್ನೇಹಿತರು ಬೈತಾರೆ ನಾನು ಜಮಖಂಡಿಯಾಗ ರೀ, ನೀವು ಏನು ರೀ ನೀವು ಬಸ್ಸಿಗೆ ಬರ್ರಿ ಮರಾರ ವಯಸ್ಸಾಯ್ತು ನಿಮಗೆ ಅಂತಂತಾರೆ. ನನಗೆ ಇಲ್ಲಿ ವಯಸ್ಸಾಗೈತೆ ಅಂತ ನಾನು ಅಂತೀನಿ ರೀ. ಸೈಕಲ್ ಮೇಲೆ ಹೋಗ್ತೀನಿ ರೀ, ಸೈಕಲ್ ಮೇಲೆ ಬರ್ತೀನಿ.
0: ಸೈಕಲ್ ತುಳಿಯೋದು ಒಂದು ದೇಹಕ್ಕೆ ವ್ಯಾಯಾಮ ಇದ್ದಂಗೆ, ಒಳ್ಳೆ ವ್ಯಾಯಾಮ
1: ರೀ. ಎಷ್ಟೋ ಜನ 22-20 ವಯಸ್ಸಿನವ್ರು ನನ್ನ ಹಿಂದೆ ಬಹಳಷ್ಟು ಪ್ರಯತ್ನ ಪಟ್ಟರು. ಸೈಕಲ್ ಭಾಳ ಕಡಿಮೆ ಆಗ್ಯಾವ್ರಿ, ಅವ್ರು ಯಾರು ನಮ್ಮ ಮುಂದೆ ಬಿಡಲಿಲ್ಲ. ಈಗ್ರಿ ಅವ್ರಿಂದಾಕೆ ನಮ್ಮ ಮುಂದೆ ಹೋಗ್ತೀನಿ
0: ನೋಡ್ರಿ. ಅಂದ್ರೆ ಅದೊಂದು ಉತ್ಸಾಹ ಅದ ನಿಮಗೆ ಇವತ್ತಿಗೂ ಕೂಡ.
1: ಜಮಖಂಡ ಸ್ನೇಹಿತರು ಬೈತಾರೆ ಯಾಕ್ರಿ ಬಿಟ್ಟು ಬಿಡ್ರಿ ಅದನ್ನ, ಕಂಡಪ್ಟಿ ವಾಹನಗಳಾಗ್ಯಾವು ದಟ್ಟಾಗಿಬಿಟ್ಟಾವ ಏನ್ ಕೇಳ್ರ ಆದಿತ್ತು ಮರಾರ ಬಸ್ಸಿಗೆ ನೀವು ಬರ್ರಿ ಅಂತಾರೆ. ಅವ್ರಿಗೆ ಬಸ್ಸಿಗೂ ಹೋಗ್ತೀನಿ ಜಮಖಂಡಿಗೆ. ಜಮಖಂಡಿಯಾಗ ಯಾವುದೇ ಸಾಂಸ್ಕೃತಿಕ ಕಾರ್ಯಕ್ರಮ ನಾನು ಬಿಟ್ಟು ಮಾಡೋದಿಲ್ಲ. ಮೊದಲು ಇಲ್ಲಿ ರಾಮದುರ್ಗ ಇದ್ ನಾನು, ನಮ್ಮ ಗುದುನರ್ ಸರ್ ಕೂಡ ಇದ್ದೀನಿ ನಾನು. ಈಗ ಜಮಖಂಡಿ ಹೋಗಿದ್ದು ಯಾವುದೇ ಕಾರ್ಯಕ್ರಮ ಸಾಂಸ್ಕೃತಿಕ ನಾನು ಬೇಕಲ್ಲಿ, ಸಾಹಿತ್ಯ ಸಮ್ಮೇಳನಗಳಾಗಲಿ ಯಾವ ಆಗಲಿ ನಾನು ಬೇಕ್ರಿ.
0: ನಿಮ್ಮ ಕುಟುಂಬ?
1: ನಾನು ಮದುವೆನೇ ಆಗಿಲ್ಲ.
0: ಓ, ಬ್ರಹ್ಮಚಾರಿ?
1: ಬ್ರಹ್ಮಚಾರಿ ರೀ. ಶರೀರ ದಾನ ಮಾಡಿಬಿಟ್ಟಿದ್ದೀನಿ ನಾನು ರೀ.
0: ಓ, ದೇಹದಾನ?
1: ಮಣ್ಣಾಗಬಾರದು, ಮಣ್ಣಾಗಬಾರದು ಅಂತೇಳಿ, ಮಣ್ಣಾಗಬಾರದು, 4 ಜನ ಉಪಯೋಗ ಆಗಲಿ ಅದು ಅಂತೇಳಿ.
0: ಇಂಥ ಒಂದು ಉದಾತ್ತ ವಿಚಾರ ಹೆಂಗ್ ಬಂತು ನಿಮಗೆ?
1: ಅದು ಸಹಜ ಬಂತ್ರಿ. ಸಂಗತಿ ಫಲ ಅಂತ ಅನ್ಬೇಕ್ರಿ. ಸಂಗತಿ ದೊಡ್ಡ ದೊಡ್ಡವ್ರು ಕೂಡ ನಂದು ಇದು ಅಡ್ಡಾಡ್ತಿದ್ನಲ್ಲ, ಅವ್ರಂತಿದ್ರು ದೇಹದಾನ ಮಾಡಬೇಕು ಮಾಡಬೇಕು. ಅವ್ರು ಮಾಡಿದ್ರಲ್ಲೇನು ನನಷ್ಟು ಗೊತ್ತಿಲ್ಲ, ನಾನು ಮಾಡಿಬಿಟ್ಟೆ. ಈಗ ಅಲ್ಲಿಗೆ ನಮ್ಮ ತಮ್ಮನ ಮಕ್ಕಳಿಗೆ ಅದನ್ನ ಲೆಟರ್ ಕೊಟ್ಬಿಟ್ಟಿದ್ದೀನಿ. ಹೆಸರು ಕಡಿಮೆ ಆದ್ರೆ ತಕ್ಷಣ ಫೋನ್ ಹಚ್ಚಿ ಅವ್ರನ್ನ ಬಾಗಿಲು ಕೊಟ್ಟಿಂದ ಕರೆಸ್ಕೋಬೇಕು ಅಂತ.
0: ಅಂದ್ರೆ ಒಂದು ತರ ಸಿದ್ಧತೆಯನ್ನು
1: ಮಾಡ್ಕೊಂಡ್ಬಿಟ್ಟು, ಪೂರ್ಣ ಸಿದ್ಧತೆ ಮಾಡ್ಕೊಂಡ್ಬಿಟ್ಟಿದ್ದೀನಿ.
0: ಈಗ ಗುರು ಅವರ ತಾವು ಮಾತಾಡ್ತಾ ಹೇಳಿದ್ರಿ ಏನಂದ್ರೆ ಹೆಚ್ಚು ಫಲ ಆಹಾರವನ್ನ ಸೇವಿಸ್ತೇನೆ, ಅಪರೂಪಕ್ಕೆ ಊಟ ಮಾಡ್ತೀನಿ, ಸೈಕಲ್ ಹೊಡಿತೇನೆ, ಅದರಿಂದ ದೈಹಿಕ ಶ್ರಮ ಆಗ್ತದೆ, ತಮ್ಮ ಹತ್ರ ಬಿ ಪಿ ಶುಗರ್
1: ಯಾವುದೂ ಇಲ್ರಿ
0: ಅಂತ ಹೇಳಿದ್ರಿ. ಆದಾಗ್ಯೂ ಕೂಡ ಮನುಷ್ಯ ಒಂದು ವಯಸ್ಸಾಗ್ತಿದ್ದಂಗೆ ಜೀವನ ಪ್ರೀತಿಯನ್ನ ಕಳ್ಕೊಂಡ್ಬಿಡ್ತಾನೆ, ಜೀವನ ಉತ್ಸಾಹ ಕಳ್ಕೊತಾನೆ. ಆದ್ರೆ ನಿಮ್ಮನ್ನ ನೋಡಿದ್ರೆ ಇನ್ನೂ ಉತ್ಸಾಹ ಪುಟ್ಟಿತ್ತದ, ಇನ್ನೂ ಏನಾದ್ರೂ ಮಾಡ್ಬೇಕು
1: ನೋಡ್ಕೊತ ನನ್ಗೆ ಅನ್ಸತ್ರಿ. ಯಾವ್ದೇ ಜಮಖಂಡಿಯಾಗ ನಾಟಕಗಳಾದ್ರೂ ನನ್ ಬಿಟ್ಟು ನಾಟಕಗಳಾಗೋದಿಲ್ಲ, ನನ್ ಕರ್ಸ್ಕೊಂಡ್ಬಿಡ್ತಾರ ಅವರು, ನಾಟಕ ನೋಡ್ತೀನಿ.
0: ಹಂಗಾಗಿ ಜೀವನ ಪ್ರೀತಿ ಒಂದು ಗೆಳೆಯರನ್ನ ಸಂಪಾದಿಸಿಕೊಂಡಿರೋದ್ರಿಂದ ನಿಮ್ಗೆ ವೃದ್ಧಾಪ್ಯ ಒಂದು ಕಿರಿಕಿರಿ ಅಂತ ಅನ್ಸೇ ಇಲ್ಲ?
1: ಅದೇನು ಗೊತ್ತೇನ್ರಿ, ನನಗೆ ಅದು ಕಿರಿಕಿರಿ ಅಂತ ಅನಿಸೇ ಇಲ್ಲ, ನಿಜವಾಗಿ ಅನಿಸಿಲ್ಲ. ನಾನು ಭಾಳ ಸ್ಪೀಡ್ ಹೋಗ್ತೀನಿ ರೀ, ನಾನು ಹಿಂದೆ ಹಾಕೋದು ಎಂಥವ್ರಿಗಾದರೂ ಅಸಾಧ್ಯ. 22-23 ವರ್ಷದವ್ರಿಗೂ ಸಹಿತ ಅಸಾಧ್ಯ ನನ್ನ ಹಿಂದೆ ಹಾಕಿ ಅವ್ರು ಮುಂದೆ ಹೋಗೋದು. ನಡೀತಾ ಹೇಳ್ತೇನೆ ನಾನು ನಿಮಗೆ, ಅಷ್ಟು ಸ್ಪೀಡ್ ನಡೀತೀನಿ ನಾನು.
0: ಈಗ ಇಷ್ಟು ನಾಟಕಗಳನ್ನು ನೀವು ಬರೆದವರು, ಚಲನಚಿತ್ರಗಳಿಗೆ ಏನಾದರೂ ಸಂಭಾಷಣೆಯನ್ನು ಬರೆದಿರಿ?
1: ಸಂಭಾಷಣೆ ಏನು ಬರೆದಿಲ್ಲರಿ, ನಾನು ಕೆ ಎನ್ ಸಾವಳಂಕಿ ಅವರು ಕೂಡ ಹಸಿರು ಕ್ರಾಂತಿ ಅಂತ ನಾಟಕ ಬರೆದ್ರಿ. ಅದು ಗುಣ ನೋಡಿ ಹೆಣ್ಣು ಕೊಡುವಂತ ಮುದ್ರಣ ಆತ್ರಿ, ಅದಕ್ಕೆ ಹೆಡ್ಡಿಂಗ್ ಕೊಟ್ಟವನ ನಾನು. ಸಂಭಾಷಣೆ ನನ್ನವ್ರಿ, ಅವ್ರು ಅದನ್ನ ತಿದ್ದಿದ್ರು, ಅವರು ದೊಡ್ಡ ನಾಟಕಕಾರರು. ಅದೊಂದು ಸಿನಿಮಾ ಆತ್ರಿ, ನಾವು ಇಬ್ಬರು ಕೂಡಿ ಬರೆದಂತ ನಾಟಕಗಳು.
0: ಆಮೇಲೆ ಈ ನೀವು ಬರೆದಂತ ನಾಟಕಗಳಿಗೆ ನೀವೇ ನಿರ್ದೇಶನ ಮಾಡ್ತಿದ್ರಿ?
1: ಇಲ್ರಿ, ನಾನು ನಿರ್ದೇಶನ ಮಾಡಂಗಿಲ್ಲ, ಉಗ್ತೀನಲ್ಲ ನಿರ್ದೇಶನ ಮಾಡೋದಿಲ್ಲ. ಅಲ್ಲಿ ಒಬ್ರು ಇರ್ತಿದ್ರು ನಿರ್ದೇಶನ ಮಾಡೋರು, ಡಂಬಲ್ ಸಂಕನ್ ಅಂತಿದ್ರು, ದೊಡ್ಡ ನಟರು ಅವರು, ವರನಟರು, ವೃತ್ತಿ ರಂಗಭೂಮಿಯ ವರನಟರು. ಅವ್ರು ನನ್ನ ನಾಟಕ ನಿರ್ದೇಶನ ಮಾಡ್ತಿದ್ರು. ನನ್ನ ನಾಟಕ ಎಲ್ಲೇ ಆದರೂ ಅವರು
0: ಬರೀ ಬರವಣಿಗೆ ಮಾತ್ರ,
1: ಬರವಣಿಗೆ ಮಾತ್ರ. ನಾ ಯಾವ ನಟರಿಗೆ ಈ ರೀತಿ ಮಾಡ್ರಿ ಅಂತ ಹೇಳ್ದಂವಲ್ಲ.
0: ಅಕಸ್ಮಾತ್ ಹಿಂಗ್ ನೋಡಬೇಕಾದಾಗ ಇದ್ ಹಿಂಗ್ ಇರಬಾರ್ದಾಗಿತ್ತು, ಇದ್ ಹಿಂಗ್
1: ಅದನ್ನ ಮಾಡ್ತಿದ್ದೆ. ಈ ರೀತಿ ನೀ ಸಂಭಾಷಣೆ ಹೇಳ್ಬೇಕಂತ ನಾನು ಅವ್ರು ಹೇಳಿ ತೋರಿಸ್ತಿದ್ದಿಲ್ಲ. ಆಮೇಲೆ ಹೇಳ್ತಿದ್ದೆ, ನೋಡಪ್ಪ ಇಲ್ಲಿ ಹೆಚ್ಚಾಯ್ತು, ಇಲ್ಲ ಇಲ್ಲಿ ಇಲ್ಲಿ ಕಡಿಮೆ ಆಯ್ತು,
0: ಅಷ್ಟೇ ಸೂಕ್ಷ್ಮವಾಗಿ ಹೇಳ್ತಿದ್ರಿ.
1: ಸೂಕ್ಷ್ಮ ಹೇಳ್ತಿದ್ನ ಅಷ್ಟೇ ರೀ.
0: ಅಂದ್ರೆ ತಿದ್ಲಿಕ್ಕೆ ಏನ್ ಹೋಗ್ತಿರ್ಲಿಲ್ಲ,
1: ನಾ ಉಗ್ತಿದ್ನಲ್ಲ, ನಾ ಸುಮ್ಮನೆ ಬಿಟ್ಟು ಬಿಡ್ತಿದ್ದೆ. ಆ ಡಂಬಳ ಸಂಕನ್ನ

0: ಬಂದಿರಲ್ಲ, ಡೈರೆಕ್ಷನ್ ಕೊಡ್ತಾರೆ.
1: ಈಗ ತಮ್ಮ ಒಂದು ಈ ಸಾಧನೆಗೆ ಸಾಕಷ್ಟು ಪ್ರಶಸ್ತಿ ಪುರಸ್ಕಾರಗಳು ಬಂದಾವ.
0: ನಾಟಕ ಅಕಾಡೆಮಿ ಪ್ರಶಸ್ತಿ ಬಂದೈತ್ರಿ. ಆ ನಂತರ ರೀ ಇವು ಸಂಘ ಸಂಸ್ಥೆಗಳು ಭಾರತ ದುತ್ತರಿಗೆ ಗೌರವ ಬಂದೈತ್ರಿ. ಬಿ ಆರ್ ಅರಶಿನಗುಡಿ ಪ್ರಶಸ್ತಿ ಬಂದೈತ್ರಿ. ಗಡಿನಾಡು ಉತ್ಸವದಾಗ ಜಯಂತಿ ಅವ್ರು ಸನ್ಮಾನ ಇದು ಶಾಲಿನಿ ರಜನೀಶ್ ಅಪ್ಪಟ್ಟು ತೋರಿಸಿದ್ನಲ್ಲ ಅವರು ಮಾಡಿದ್ದಾರೆ. ಆನಂತರ ವಿಶ್ವ ಕನ್ನಡ ಸಮ್ಮೇಳನದಾಗೂ ಮಾಡಿದ್ದಾರೆ ಸನ್ಮಾನ ರೀ. ಮೈಸೂರಾಗ 1985 ರಾಮಕೃಷ್ಣ ಹೆಗಡೆ ಅವರು ಸನ್ಮಾನ ಮಾಡಿದರು. ಜೀವರಾಜ್ ಆಳವ ಅಂತೇಳಿ ಕನ್ನಡ ಸಂಸ್ಕೃತಿ ಇಲಾಖೆ ಸಚಿವರಿದ್ದರು, ಅವರು ಸನ್ಮಾನ ಮಾಡಿದರು. ರಾಮಕೃಷ್ಣ ಹೆಗಡೆ ಅವರು ಹೇಳಿದರು, ಏನು ನಾಟಕಕಾರರಿಗೆ ಏನು ಬರೀ ಹಣ್ಣು ಶಾಲ ಅಷ್ಟು ಕೊಡ್ತಿವ್ರು, ಅದ್ರಾಗ ಏನು ಐತೇನ ಅಂತೇಳಿ ತೊಂಟಾಳಿಗೆ ಅದ್ರಾಗ ಏನು ಇಲ್ಲ ಇಲ್ಲ, ಅವರು ದುಡ್ಡಿಲ್ಲ ಹಣ್ಣು ಇದ್ದು ಬರೀ ರೀ ಜೇಬನ್ಯಾಗ ಕೈ ಹಾಕಿ ತೆಗೆದ್ರು. ಆಗ ನನ್ನ ಹತ್ರ ಬರೀ 100 ರೂಪಾಯಿ ಇದ್ದು, 100 ರೂಪಾಯಿ ಇದ್ದು ಜೇಬ್ನಾಗ ಕೈ ಹಾಕಿ ತೆಗೆದ್ರು. ಅವು ಮುಂಜಾನೆ ಎಣಿಸಿದ್ 1800 ರೂಪಾಯಿ ಇದ್ದು ಅವ್ರಿ
1: ನೋಡ್ರಿ, ದುಡ್ಡು ಹಾಕಿದ್ರ ಅವ್ರು ನಿಮಗ. ಈಗ ಗುರು ಅವರ, ನಮ್ಮ ರಾಜ್ಯ ಸರ್ಕಾರ ಆಗ್ಲಿ ಕೇಂದ್ರ ಸರ್ಕಾರ ಆಗ್ಲಿ ಈ ನಾಟಕ ಕಲಾವಿದರಿಗೆ ಮಾಸಾಸನವನ್ನ ಕೊಡ್ತದ, ಆ ನಿಟ್ಟಿನ ತಾವೇನ್ರ ಪ್ರಯತ್ನ ಪಟ್ಟಿರಿ?
0: ರಾಜ್ಯದ ಬರ್ತೈತ್ರಿ, 2500 ರೂಪಾಯಿ ಆಗೈತ್ರಿ. ಕೇಂದ್ರಕ್ಕೂ ಅರ್ಜಿ ಹಾಕೇನಿ, ಕೇಂದ್ರದ ಶಾಂಕ್ಷನ್ ಆಗೈತೆ ಆದ್ರಿ, ಆಗೈತೆ ಇನ್ನೂ ಬಂದಿಲ್ಲ, ಬರ್ತೈತೆ.
1: ಈ ಜೀವನೋಪಾಯಕ್ಕೆ ಏನ್ ಮಾಡ್ತೀರಿ ನೀವು?
0: ಜೀವನೋಪಾಯಕ್ರಿ ಈಗ ನಾನು ಅಲ್ಲಿ ಪೂಜಾರಿ ರೀ, ಹಾಲಿ ರೀ ಪೂಜಾರಿ, ಅವ್ರು ಇವ್ರು ಸ್ವಲ್ಪ ನೈವೇದ್ಯ ಕೊಡ್ತಿರ್ತಾರೆ. ಅದ್ರಾಗ ನಾನು ಊಟದವನು ಅಲ್ಲ, ನಾ ಎಲ್ಲೇ ಸಾಯಿ ಸಮ್ಮೇಳನಕ್ಕೆ ಹೋದ್ರಿ ರೀ ಮೊದಲನೇ ಲೈನ್ದಾಗ ನಾನು ಕುಂತಿರ್ತೀನಿ ರೀ. ಊಟದ ಸಹಿ ತೊಗೋದಿಲ್ಲ, ಮುಂಜಾನೆ ಹೊಟ್ಟೆ ತುಂಬ ನಾಷ್ಟ ಮಾಡ್ತೀನಿ ರೀ. ಅವರೆಲ್ಲ ಬೈತಿರ್ತಾರೆ ರೀ, ಅವರು ಕಾರ್ಯದರ್ಶಿಗಳು, ಅವರು ಸಮ್ಮೇಳನ ಅಧ್ಯಕ್ಷರು, ಅವರು ಇವರೆಲ್ಲ ಏನ್ರಿ ಮತ್ತೆ ಅಡುಗೆ ಯಾಕೆ ಮಾಡಿಸ್ಬೇಕಲ್ಲೇ ಎದ್ದು ಹೋಗ್ರಿ ಅಲ್ಲೇ ಅಂತ ಅಂತಾರೆ. ಊಟ ಮಾಡಿ ಬರ್ರಿ, ಅದನ್ನ ಇಲ್ಲಿ ಮಗ್ಲ ಐತಿ ಅಷ್ಟು ಅಲ್ಲ, ಮತ್ತೆ ಅವರು ಉಪನ್ಯಾಸ ತಪ್ಪತ್ತೈತಿ ನಾ ಎಲ್ಲಕ್ಕೂ ನೋಡ್ತೀನಿ ಅಂತ ಇದ್ದೀನಿ. ನಾನು ನಾನು ಎಲ್ಲಾದರೂ ನಾ ಊಟಕ್ಕೆ ಮುಗಿಬಿದ್ದ ಮಾಡಲ್ಲ, ಎಲ್ಲಾದರೂ ನಾಷ್ಟ ಮಾತ್ರ ಹೊಡೆತು ಮಾಡ್ತೀನಿ. ನಾನು ಯಾವುದೇ ಕಾರ್ಯಕ್ರಮ ಇದ್ದರೂ ನಾ ಕಾರ್ಯಕ್ರಮ ನೋಡವ ನಾನು ರೀ, ನಾ ಕಾರ್ಯಕ್ರಮ ನೋಡಕ್ಕೆ ಬಂದಿದ್ದೀನಿ, ಊಟ ನಮ್ಮೂರಾಗೂ ಸಿಗ್ತೈತಿ ಊಟ ಅಂತ ಹೇಳ್ತಿದ್ದೆ ನಾನು ರೀ.
1: ಅಂದ್ರೆ ಒಟ್ಟು ಜೀವನದಲ್ಲಿ ಒಂದು ಸಂತೃಪ್ತ ಭಾವನೆ,
0: ಸಂತೃಪ್ತ ಭಾವನೆ ಐತ್ರಿ ನನಗೇನಾದ ನಿರಾಶೆ ಏನಿಲ್ಲರಿ. ಅದ ನನ್ನ ಜೋಡಿ ಇದ್ದವ್ರು ಎಲ್ಲರೂ ದೊಡ್ಡ ದೊಡ್ಡ ಅಧಿಕಾರಿಗಳಾದ್ರು, ಶಾಸಕರಾದ್ರು, ಸಿದ್ದು ನ್ಯಾಮಗೌಡ ನನ್ನ ಕ್ಲಾಸ್ಮೇಟ್ ರೀ, ಶ್ರೀಕಾಂತ್ ಕುಲಕರ್ಣಿ ನನ್ನ ಕ್ಲಾಸ್ಮೇಟ್ ರೀ, ಜಿ ಎಸ್ ನ್ಯಾಮಗೌಡ ನನ್ನ ಕ್ಲಾಸ್ಮೇಟು, ಅವರೆಲ್ಲ ರಾಜಕೀಯ ಸೇರಿದ್ರು. 72 ನನ್ನ ಬಿ ಆತ್ರಿ, ಅವರು ರಾಜಕಾರಣದ ಬಹಳಷ್ಟು ಮುಂದೆ ಬಂದರು.
1: ಹಂಗಾಗಿ ಈ 75 ವಯಸ್ಸಿನಲ್ಲೂ ಕೂಡ ನೀವು ಜೀವನ ಪ್ರೀತಿಯನ್ನು ಇಟ್ಕೊಂಡಿರಿ, ಜೀವನದಲ್ಲಿ ಸಂತೃಪ್ತಿ ಸಮಾಧಾನ.
0: ಮುಂಜಾನೆ ಪತ್ರಿಕೆ ಓದ್ರೆ ನಾನು ಸಮಾಧಾನ ರೀ, ಮುಂಜಾನೆ ರೀ ಪತ್ರಿಕೆ ಓದಿದಾಗ ಸಮಾಧಾನ. 3-4 ಪತ್ರಿಕೆಗಳು ಓದ್ತೀನಿ ನಾನು ರೀ, ಸುದ್ದಿಗಳು ಓದಿದ್ರೆ ನನಗೆ ಅವತ್ತಿನ ದಿನಾನ ಕಳೆದಂಗೆ ಆಗೋದಿಲ್ಲ ರೀ, ಪತ್ರಿಕೆಗಳು ಓದ್ತೀನಿ.
1: ಈಗ ನಿಮ್ಮ ನಾಟಕದೊಳಗ ರಂಗಗೀತೆಗಳನ್ನ ನೀವೇ ಏನಾದ್ರೂ ಬರೀತಿದ್ರಿ?
0: ರಂಗಗೀತೆಗಳು ಬರ್ದಿದ್ದೇನೆ ರೀ, ಆದ್ರೆ ನಾನು ಹಾಡಿಲ್ಲ, ಹಾಡಕ್ ಬರ್ದಿಲ್ಲ ನನಗೆ ರೀ.
1: ನೀವು ಬರೀತಿದ್ರಿ?
0: ಬರ್ದಿದ್ದೇನೆ ರೀ, ಬಹಳಷ್ಟು ರಂಗಗೀತೆ ಬರ್ದಿದ್ದೇನೆ ರೀ. ಆದ್ರೆ ನನಗೆ ರಂಗಗೀತೆ ಹೇಳಕ್
1: ಆ ರಂಗಗೀತೆ ಯಾರು ಹಾಡ್ತಿದ್ರು?
0: ಬಹಳಷ್ಟು ಜನ ಹಾಡ್ತಿದ್ರು ರೀ, ಅವರು ಅಲ್ಲಿ ಕಂಪನಿ ಒಳಗೆ ಇರ್ತಿದ್ರಲ್ಲ, ಅವ್ರು ಹಾಡ್ತಿದ್ರು.
1: ಅದಕ್ಕೆ ಧ್ವನಿ ಸಂಯೋಜನೆ ಅಲ್ಲಿ ಅವರ ಮಾಡ್ತಾರೆ,
0: ಎಲ್ಲ ಅವರ ಮಾಡ್ತಿದ್ರು ರೀ. ಜಂಬುಲ್ದಿನ್ನಿ ಸಿದ್ದರಾಮಣ್ಣವರು ಹಾನಗಲ್ ಕುಮಾರಸ್ವಾಮಿ ನಾಟಕ ಸಂಗೀತ ಕೊಟ್ರು, ಅದನ್ನ ಓಂಕಾರೇಶ್ವರ ನಾಟಕ ಸಂಘ ರಾಣೇಬೆನ್ನೂರು ಅಂತೇಳಿ, ಹಾಸ್ಯ ಚಕ್ರವರ್ತಿ ಓಬಳೇಶ್ವರ ಅದನ್ನ ರಾಣೇಬೆನ್ನೂರ ಪ್ರಯೋಗ ಮಾಡಿದ್ರು ರೀ. ಸಿದ್ದರಾಮಣ್ಣ ಹೆಸರು ಕೇಳಿರ್ ದೊಡ್ಡ ಸಂಗೀತಗಾರರು, ಅವ್ರು ನಾವೆಲ್ಲ ಒಂದೇ ರೀ, ಅವರ ಸಂಗೀತ ಕೊಡ್ತಿದ್ರು ಹಾನಗಲ್ ಕುಮಾರ್ ಇದಕ್ಕೆ ಬಾಚಾನ್ ಸಂಗೀತ ಕೊಟ್ರು.
1: ರೈತರ ಆತ್ಮಹತ್ಯೆ, ಕಣ್ಣರಿಯದಿದ್ದರೂ ಕರುಳರಿಯಿತು, ಬದುಕು ಜಟ್ಕಾ ಬಂಡಿ, ಮತ್ತ ಕೂಡಿ ಬಾಳಿದರೆ ಸ್ವರ್ಗ ಸುಖ, ಪ್ರತ್ಯಕ್ಷ ಕಂಡ್ರು ಪ್ರಮಾಣಿಸಿ ನೋಡು, ವಿದ್ಯೆ ಇದ್ದರೂ ದುಡಿಮೆ ಬೇಕು, ಇವೆಲ್ಲ ನಿಮ್ಮ ಸಾಮಾಜಿಕ ನಾಟಕ?
0: ಸಾಮಾಜಿಕ ನಾಟಕ
1: ಹೌದಿಲ್ಲ. ಅದ್ರ ಜೊತೆಗೆ ಶಿವಯೋಗಿ, ಅವರಾಧಿ ಶ್ರೀ ಫಕೀರೇಶ್ವರ ಮಹಾತ್ಮೆ,
0: ಪಲಹಾರೇಶ್ವರ,
1: ಗದುಗಿನ ಶ್ರೀ ಶಿವಾನಂದ,
0: ಬಾಳ ಯಶಸ್ವಿ ಅದು.
1: ಆಮೇಲೆ ಮಹಾಶಿವ ಶರಣಿ, ಐದಕ್ಕಿ ಲಕ್ಕಮ್ಮ,
0: ಐದಕ್ಕಿ ಲಕ್ಕಮ್ಮ ಅದು ಯಶಸ್ವಿ ಆತ್ರಿ, ಅದು ಸುತ್ತೂರು ಮಠದ ಜಾತ್ರೆಗಳ ಪ್ರಯೋಗ ಆತ್ರಿ. ಐದಕ್ಕಿ ಲಕ್ಕಮ್ಮ
1: ಚನ್ನಬಸವಣ್ಣ
0: ಇದು ಉಳಿವ್ಯಾಗ ಪ್ರಯೋಗ ಆತ್ರಿ.
1: ಎಲ್ಲೆಲ್ಲ ಆಗಿರ್ತಾವ ಅಲ್ಲೆಲ್ಲ ನೋಡ್ಲಿಕ್ಕೆ ಹೋಗಿರ್ತೀರಿ?
0: ಇಲ್ರಿ, ಆಗೋದಿಲ್ರಿ,
1: ಆಗೋದಿಲ್ಲ,
0: ಆಗೋದಿಲ್ರಿ. ನಮ್ ಸಿಂಧೂರು ಲಕ್ಷ್ಮಣ ಜೈಲ್ ಕೈದಿಗಳೇ ಮಾಡಿದ್ರಿ ಹಿಂಡಲಗ ಜೈಲ್ನಾಗ, ಅವ್ರು ನಮ್ಗೆ ತಿಳಿಸಿದ್ರು, ಆದ್ರೂ ನಾನು ಹೋಗ್ಲಿಲ್ಲ. ಇಲ್ಲಿ ಹಾವೇರಿ ಜೈಲ್ನಾಗೂ ಕೈದಿಗಳು ಮಾಡಿದ್ರು, ಅವ್ರು ತಿಳಿಸಿದ್ರು ನಾಟಕ ಬರ್ತೀರೇನ್ರಿ ಅಂತೇಳಿ, ನಾನೇನು ಹೋಗ್ಲಿಲ್ಲ. ಅದ ಅಮೌಂಟ್ ಮಾತ್ರ ಬಂತ್ರಿ,
1: ದುಡ್ಡು ಕಳಿಸಿರ್ತಾರೆ ನಿಮಗೆ?
0: ಹಾ, ದುಡ್ಡು ಕಳಿಸಿರ್ತಾರೆ.
1: ಒಟ್ಟು ಇವತ್ತಿನ ರಂಗ ಕಲಾವಿದರಿಗೆ ತಾವೇನು ಹೇಳಲಿಕ್ಕೆ ಬಯಸ್ತೀರಿ?
0: ಅವ್ರಿ ಚಟಾದೀಶರ ಅದಲ್ಲ, ಅದನ್ನ ಬಿಡ್ಬೇಕು ಅವ್ರಿ, ಶ್ರದ್ಧೆ ಇರ್ಬೇಕ್ರಿ, ವೃತ್ತಿ ಪರತೆ ಇರ್ಬೇಕು, ನಿಷ್ಠೆ ಇರ್ಬೇಕು, ಅಷ್ಟು ಮಾಡ್ಕೊಂಡು ಹೋಗ್ಬೇಕು ಅವರು, ನಿಷ್ಠೆ ಇರಬೇಕು, ಸಮಾಜದಾಗ ಒಳ್ಳೆಯವರು ಅಂತ ಅನಿಸ್ಬೇಕು ಅಂತ ಇವರೇ ಮಾಡ್ತಾರ್ರಿ.
1: ಹಂಗೆ ಚಟಕ ದಾಸರಾಗದೆ ಕಲೆಯನ್ನ ಒಂದು ಆರಾಧಿಸಬೇಕು,
0: ಆರಾಧಿಸಬೇಕು,
1: ಕಲೆಯನ್ನ ಪ್ರೀತಿಸಬೇಕು, ಅಂದಾಗ ನಾಟಕ ಉಳಿತಾವ ಅಂತೀರಿ?
0: ಹೌದೌದು.
1: ಧನ್ಯವಾದಗಳು ಸಂಗಮೇಶ್ ಗುರವ್ ಅವ್ರೆ,
0: ಧನ್ಯವಾದಗಳು,
1: ಬಹಳಷ್ಟು ಮಾತಾಡಿದ್ರಿ, ಉತ್ತಮ ನಾಟಕಗಳನ್ನ ರಚನೆ ಮಾಡಿರಿ. ಇವತ್ತಿಗೂ ಕೂಡ ನಾಟಕ ಕಲಾವಿದರ ಹತ್ರ, ಕಂಪನಿಗಳ ಹತ್ರ, ನಿರ್ದೇಶಕರ ಹತ್ರ ಬಹಳ ಆತ್ಮೀಯ ಸಂಬಂಧವನ್ನು ಇಟ್ಕೊಂಡಿದ್ದೀರಿ. ನಾಡಿನ ಹೆಸರಾಂತ

0: ಸಾಹಿತಿಗಳ ಬರಹಗಾರರ ಒಂದು ಆತ್ಮೀಯತೆಯನ್ನ ತಾವು ಉಳಿಸಿಕೊಂಡಿರಿ. ಈ ಒಂದು ಸಂದರ್ಶನದಲ್ಲಿ ಭಾಗವಹಿಸಿದ್ದಕ್ಕೆ ನಿಮಗೆ ಧನ್ಯವಾದಗಳು. ನಮಸ್ಕಾರ.
1: ಧನ್ಯವಾದಗಳು.
2: ಇದುವರೆಗೆ ರಂಗಭೂಮಿಯ ಹಿರಿಯ ನಾಟಕಕಾರರಾದ ಸಂಗಮೇಶ್ ಗುರವ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಮಂಜುಳಾ ಪುರಾಣೇಕ್, ಸಂಕಲನ ರಾಖಿ ಹಾನಗಲ್.

0: ಆಕಾಶವಾಣಿ ಧಾರವಾಡ ಕೇಳುಗರೆ, ಸಮಯ ಹೊಂದಿಸಿಕೊಳ್ಳಿ. ಸರಿಯಾಗಿ ಬೆಳಗಿನ 9 ಗಂಟೆ.
1: ಪಿಎಂ ಜಯ್ ಅಬ್ ಗರೀಬೋ ಕೆ ಜಯ್ ಬನ್ ಗಯಿ ಹೈ.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನ ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555ಕ್ಕೆ ಕರೆ ಮಾಡಿ.
1: ಏನು ರಂಗ, ಕೈಗೆ ಬ್ಯಾಂಡೇಜು
2: ಬಿದ್ಬಿಟ್ಟಾಕ? ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
1: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
0: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: ನಿಮ್ಮ ಬಯಕೆಗಳು ವಜ್ರಾಭರಣಗಳೊಂದಿಗೆ ಬಂದರೆ ಹೇಗಿರುತ್ತದೆ?
4: BMW X1 24 ಕ್ಯಾರೆಟ್ ಚಿನ್ನದ ಬಾರ್ ಮತ್ತು ವಜ್ರಾಭರಣದ ಖರೀದಿಯ ಮೇಕಿಂಗ್ ಚಾರ್ಜ್ ನ ಮೇಲೆ 100% ರಿಯಾಯಿತಿ. ನಿಜವಾಗಿ ಇವೆಲ್ಲವೂ ಸಾಧ್ಯವೇ?
3: ಈ ಎಲ್ಲಾ ಕನಸುಗಳನ್ನು ಭೀಮಾ ಬ್ರಿಲಿಯನ್ಸ್ ಡೈಮಂಡ್ ಜುವೆಲ್ರಿ ಫೆಸ್ಟಿವಲ್ ನೊಂದಿಗೆ ನನಸಾಗಿಸಿಕೊಳ್ಳಿ. ವಜ್ರಾಭರಣಗಳನ್ನು ಭೀಮಾ ಮಳಿಗೆಯಲ್ಲಿ ಖರೀದಿಸಿ ಆಕರ್ಷಕ ಬಹುಮಾನಗಳನ್ನು ಪಡೆಯಿರಿ.
4: ಕೊಡುಗೆಗಳು July 9-August 9 ಎಲ್ಲಾ ಭೀಮಾ ಮಳಿಗೆಗಳಲ್ಲಿ ಲಭ್ಯ. ಶರತ್ತುಗಳು ಅನ್ವಯ.
5: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
6: ಆತ್ಮೀಯ ಕೇಳುಗರೆ, ಪ್ರತಿ ಶನಿವಾರ ಬೆಳಿಗ್ಗೆ 9:30 10:30 ಸಿನಿ ಕ್ವಿಜ್ ನಂದನ.
7: ನಮ್ಮ ಸಿನಿಮಾ ನಿಮ್ಮ ಸಿನಿಮಾ ನಮ್ಮ ಸಿನಿಮಾ ಕನ್ನಡ ಸಿನಿಮಾ.
6: ಕನ್ನಡ ಚಲನಚಿತ್ರ ಕ್ಷೇತ್ರಕ್ಕೆ ಸಂಬಂಧಿಸಿದ ಕಾರ್ಯಕ್ರಮ ಸಿನಿ ಕ್ವಿಜ್ ನಂದನ. ಕನ್ನಡ ಸಿನಿಮಾ ಕುರಿತು ನಾವು ಕೇಳುವ ಪ್ರಶ್ನೆಗಳಿಗೆ ನೀವು ಉತ್ತರಿಸಲು ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆಗಳು 244-344-14 244-344-15 ಹಾಗೂ 244-344-16 STD ಸಂಖ್ಯೆ 0836.
8: ಮೂಕಿ ಸಿನಿಮಾ ಟಾಕಿ ಸಿನಿಮಾ ಜಗದ ಜನರಂಜನೀಯ.
6: ನಿಮ್ಮ ಮೆಚ್ಚಿನ ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಪ್ರತಿ ಶನಿವಾರ 9:30 ಕಾರ್ಯಕ್ರಮ ಸಿನಿ ಕ್ವಿಜ್ ನಂದನಾ.

ಮಧ್ಯಾಹ್ನ 1 ಗಂಟೆಗೆ ಪ್ರಸಾರವಾಗಲಿರುವ ಪ್ರಗತಿ ಪಥದಲ್ಲಿ ಪ್ರಧಾನಮಂತ್ರಿ ಇ ಡ್ರೈವ್ ಹಾಗೂ ಪ್ರಧಾನಮಂತ್ರಿ ಸ್ಟ್ರೀಟ್ ವೆಂಡರ್ಸ್ ಆತ್ಮನಿರ್ಭರ ನಿಧಿ ಈ ಕುರಿತು ಮಾತನಾಡುತ್ತಾರೆ ಡಾಕ್ಟರ್ ಎಸ್ ಎಂ ಸುಧಾಕರ್.

ಮಧ್ಯಾಹ್ನ 2:40ಕ್ಕೆ ಪ್ರಸಾರವಾಗಲಿರುವ ಎಳೆಯರ ಬಳಗ ಮಕ್ಕಳ ಕಾರ್ಯಕ್ರಮದಲ್ಲಿ ಮಹಾಲಿಂಗಪುರದ ಶ್ರೀ ಬಸವಾನಂದ ಶಾಲೆಯ ಮಕ್ಕಳಿಂದ ಕಾರ್ಯಕ್ರಮ ವೈವಿಧ್ಯವಿರುವುದು. ಒಂದು 1:30ಕ್ಕೆ ಶ್ರೋತೃಗಳ ಸಂದೇಶಗಳನ್ನು ಆಧರಿಸಿದ ಚಿತ್ರಗೀತೆಗಳು ಪ್ರಸಾರವಾಗಲಿವೆ.

ಕೆಲವರು ಇಂದು ಮಧ್ಯಾಹ್ನ 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಆಯುರ್ವೇದ ಮತ್ತು ಆಹಾರ ಪದ್ಧತಿ ಕುರಿತು ಆಯುರ್ವೇದ ವೈದ್ಯರಾದ ಡಾಕ್ಟರ್ ರೂಪಾಬಾಯಿ ಫಡ್ನೀಸ್ ಅವರೊಂದಿಗೆ ಸಂದರ್ಶನವನ್ನು ಕೇಳಲಿದ್ದೀರಿ. ಸಂದರ್ಶಕರು ವೆಂಕಟೇಶ್ ಬೇವಿನಬೆಂಚಿ. ಇದು ಆಕಾಶವಾಣಿ ರಾಯಚೂರು ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ಅಪಾಯದ ಗರ್ಭಧಾರಣೆ ಮತ್ತು ಸುರಕ್ಷಿತ ಹೇರಿಕೆ, ಈ ಬಗ್ಗೆ ಸ್ತ್ರೀ ಮತ್ತು ಪ್ರಸೂತಿ ತಜ್ಞ ವೈದ್ಯರಾದ ಡಾಕ್ಟರ್ ಎಸ್ ಗಂಗೋತ್ರಿ ಅವರೊಂದಿಗೆ ಸಂದರ್ಶನವಿರುವುದು. ಸಂದರ್ಶಕರು ಪ್ರಸಾದ್ ಬಿ. ಇದು ಆಕಾಶವಾಣಿ ಹೊಸಪೇಟೆ ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ಧಾರವಾಡ. ಇದೀಗ ಸುಗಮ ಸಂಗೀತ ಕಾರ್ಯಕ್ರಮ.
1: ಏನು ರಂಗ, ಕೈಗೆ ಬ್ಯಾಂಡೇಜು?
2: ಬಿದ್ಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
1: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
3: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSUWSSP.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
4: ಶ್ರೋತೃ ಬಾಂಧವರೇ, ಪ್ರತಿ ರವಿವಾರ ಮಧ್ಯಾಹ್ನ 1:30 ಪ್ರಸಾರವಾಗುತ್ತಿದೆ ಪ್ರಾಯೋಜಿತ ಕಾರ್ಯಕ್ರಮ ನಡೆ ನುಡಿ. ಪ್ರಾಯೋಜಕರು ಸಂಪ್ರೀತಿ ಇಂಡಿಯಾ.
0: ಇಂದಿನ ಸುಗಮ ಸಂಗೀತದ ಕಲಾವಿದರು ಗೀತಾ ಸಂಜೀವ್ ಕುಲಕರ್ಣಿ. ಮೊದಲಿಗೆ ಇಂದಿರೇಶರ ಕೃತಿ.

0: ಇದುವರೆಗೆ ಗೀತಾ ಸಂಜೀವ್ ಕುಲಕರ್ಣಿ ಅವರಿಂದ ಸುಗಮ ಸಂಗೀತ ಕೇಳಿದಿರಿ.
1: ಪ್ರತಿ ಶನಿವಾರ ಬೆಳಿಗ್ಗೆ 9:30 ರಿಂದ 10:30 ರವರೆಗೆ ಸಿನಿ ಕ್ವಿಜ್ ನಂದನಾ.

0: ಸಿನಿಮಾ
1: ಕನ್ನಡ ಚಲನಚಿತ್ರ ಕ್ಷೇತ್ರಕ್ಕೆ ಸಂಬಂಧಿಸಿದ ಕಾರ್ಯಕ್ರಮ ಸಿನಿ ಕ್ವಿಜ್ ನಂದನ
0: ಭಾರಿ ಸಿನಿಮಾ
2: ಸಿನಿಮಾ ಸಿನಿಮಾ ಸಿನಿಮಾ ಸಿನಿಮಾ ಸಿನಿಮಾ ಸಿನಿಮಾ ಸಿನಿಮಾ ಸಿನಿಮಾ
1: ಕನ್ನಡ ಸಿನಿಮಾ ಕುರಿತು ನಾವು ಕೇಳುವ ಪ್ರಶ್ನೆಗಳಿಗೆ ನೀವು ಉತ್ತರಿಸಲು ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆಗಳು 244-3414 244-3415 ಹಾಗೂ 244-3416 ಎಸ್ಟಿಡಿ ಸಂಖ್ಯೆ 0836
3: ಮೂಕಿ ಸಿನಿಮಾ ಟಾಕಿ ಸಿನಿಮಾ ಜಗದ ಜನರಂಜನೀಯ
1: ನಿಮ್ಮ ಮೆಚ್ಚಿನ ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಪ್ರತಿ ಶನಿವಾರ 9:30 ಕಾರ್ಯಕ್ರಮ ಸಿನಿ ಕ್ವಿಜ್ ನಂದನ.
4: ಆಕಾಶವಾಣಿ ಧಾರವಾಡ ಈಗ ಭಕ್ತಿ ಸಂಗೀತದ ಕಾರ್ಯಕ್ರಮ ಅರ್ಪಣ. ಮೊದಲಿಗೆ ವಿದುಷಿ ರೇಣುಕಾ ನಾಕೂಡ ಪರಸ್ಪರದಲ್ಲಿ ವಿ ಸಿ ಐರ್ಸಂಗ್ ಅವರ ರಚನೆ.

0: ಅರ್ಪಣ ಇದುವರೆಗೆ ಪ್ರಸಾರವಾಯಿತು. ಆಕಾಶವಾಣಿ ಧಾರವಾಡ.
1: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ.
2: ಮಷಿನ್ನಲ್ಲಿ ಬಟ್ಟೆ ಹಾಕುವ ಮೊದಲು ಚೆಕ್ ಮಾಡಿಲ್ವಾ?
1: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ. ಈಗ ಹತ್ತಿರದ ಬ್ಯಾಂಕ್ಗೆ ಹೋಗಿ ಹರಿದ ಹಳೆ ನೋಟ್ಸ್ ಬದಲಿಸಿ. ಬ್ಯಾಂಕ್ ತಗೊಳ್ಳೋದಿದ್ರೆ RBIನ ಓಂಬಡ್ಸ್ಮನ್ಗೆ ದೂರು ನೀಡಿ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ.
0: ಸಿನಿಮಾ ಕ್ವಿಜ್ ನಂದನ ನೇರ ಫೋನ್ ಇನ್ ಕಾರ್ಯಕ್ರಮ.
3: ನಿಮ್ಮ ಸಿನಿಮಾ ನಮ್ಮ ಸಿನಿಮಾ
0: ಕಾರ್ಯಕ್ರಮ ನಡೆಸಿಕೊಡಲಿದ್ದಾರೆ ಜಿ ಸುರೇಖಾ ಸುರೇಶ್.

0: ಆತ್ಮೀಯ ಕೇಳುಗರೆ ನಮಸ್ಕಾರ. ಇದು ಕನ್ನಡ ಚಲನಚಿತ್ರ ಕ್ಷೇತ್ರಕ್ಕೆ ಸಂಬಂಧಿಸಿದ ಸಿನಿ ಕ್ವಿಜ್ ಕಾರ್ಯಕ್ರಮ. ಚಂದನವನದ ಸಿಂಗಾರವನ್ನು ಮತ್ತಷ್ಟು ಹೆಚ್ಚು ಮಾಡುವ ಸಿನಿಮಾ ರಂಗು ಹಾಡಿನ ಗುಂಗು ಸಿನಿ ಕ್ವಿಜ್ ನಂದನಾ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರನ್ನ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೀನಿ. ನಾನು ಜಿ ಸುರೇಖಾ ಸುರೇಶ್. ನನ್ನೊಂದಿಗೆ ತಾಂತ್ರಿಕ ನೆರವು ನೀಡಲಿಕ್ಕೆ ನಜೀರ್ ಅಹಮದ್ ಶೇಖ್ ಹಾಗೂ ನದೀಮ್ ಅಣ್ಣಿಗಿರಿಯವರಿದ್ದಾರೆ, ಜೊತೆಗೆ ಅಶೋಕ್ ಲೋಂಡೆಯವರು. ಸೊ ಮೊದಲೇ ಕರೆ ಯಾರ್ದು ಅಂತ ಹೇಳಿ ನೋಡ್ಬಿಡೋಣ. ಹಲೋ ನಮಸ್ತೆ. ಯಾರು ಮಾತಾಡಿದ್ರಿ? ಚಂದ್ರಕಾಂತ್ ಹೇಳಿ. ನೋಡಿ ಚಂದ್ರಕಾಂತ್, ನಿಮಗಾಗಿ ಒಂದು ಪ್ರಶ್ನೆಯನ್ನ ನಾನು ಕೇಳ್ತೀನಿ, ಉತ್ತರ ಹೇಳಬೇಕು. ಕಾಕನಕೋಟೆ ಚಲನಚಿತ್ರ ಯಾರ ಕಥೆ ಆಧಾರಿತ ಚಿತ್ರ?
1: ಕಾಕನಕೋಟೆ.
0: ಅಲ್ಲ, ಆ ಚಿತ್ರ ಯಾರ ಕಥೆ ಆಧಾರಿತ? ಬೇರೆ ಕರೆ ನೋಡೋಣ. ಹಲೋ ನಮಸ್ತೆ. ಹಲೋ
2: ಹಲೋ
0: ಹಲೋ ಸಿನಿ ಕ್ವಿಜ್ ನಂದನಾ, ಯಾರು ಮಾತಾಡೋದು? ಓಂಕಾರ. ಎಲ್ಲಿಂದ?
2: ರಾಯಭಾಗದಿಂದ.
0: ಕಾಕನಕೋಟೆ ಚಲನಚಿತ್ರ ಯಾರ ಕಥೆ ಆಧಾರಿತ ಚಿತ್ರ? ಇಲ್ಲ, ತಪ್ಪು ಉತ್ತರ. ಮುಂದಿನ ಕರೆ ನೋಡ್ಬಿಡೋಣ. ಹಲೋ ನಮಸ್ತೆ.
3: ಹಲೋ
0: ಹಲೋ, ಯಾರು ಮಾತಾಡಿದ್ರಿ?
3: ಹುಬ್ಬಳ್ಳಿಯಿಂದ ಅಶೋಕ್ ಬೊಮ್ಮಿಲಾರಿ ಮೇಡಮ್ ಮಾತಾಡೋದ್ರಿ.
0: ಅಶೋಕ್ ಅವ್ರೆ, ಕಾಕನಕೋಟೆ ಚಲನಚಿತ್ರ ಯಾರ ಕಥೆ ಆಧಾರಿತ ಚಿತ್ರ?
3: ಕಾಕನಕೋಟೆ ಏನ್ರಿ? ಕಥೆ ಅವ್ರ ಇದು ಸ್ಟೋರಿ ಇದೆ.
0: ಹಾ, ಸ್ಟೋರಿ ಯಾರ್ದು, ಯಾರ್ ಬರ್ದಿದ್ದು ಅಂತ ಹೇಳಿ. ಗೊತ್ತಾಗ್ತಾ ಇಲ್ವಾ? ಮುಂದಿನ ಕರೆ ನೋಡ್ಬಿಡೋಣ ಹಾಗಿದ್ರೆ. ಹಲೋ ನಮಸ್ತೆ.
4: ನಮಸ್ಕಾರ ಮೇಡಮ್.
0: ಯಾರು ಮಾತಾಡಿದ್ರಿ?
4: ನಾವು ಕುಸ್ತಿ ತಾಲೂಕು ಚಳ್ಳಗೇರಿಯಿಂದ ಮಲ್ಲಪ್ಪ ಶೆಟ್ರಿ ಮೇಡಮ್.
0: ಶೆಟ್ರೆ, ಕಾಕನಕೋಟೆ ಚಲನಚಿತ್ರ ಯಾರ ಕಥೆ ಆಧಾರಿತ ಚಿತ್ರ?
4: ಇದು ಪುಟ್ಟಣ್ಣ ಕನ್ನಯ್ಯಲ್ ಅವರ ಆಧಾರಿತ ಚಿತ್ರ ನೋಡ್ರಿ ಮೇಡಮ್.
0: ಇಲ್ಲ, ತಪ್ಪು ಉತ್ತರ. ಮುಂದಿನ ಕರೆ ನೋಡೋಣ. ಹಲೋ ನಮಸ್ತೆ. ಹಲೋ, ಯಾರು ಮಾತಾಡೋದು?
5: ಆಕಾಶ್ ಅಂತ ಮೇಡಮ್, ಗಜೇಂದ್ರಗಡದಿಂದ.
0: ಆಕಾಶ್, ಕಾಕನಕೋಟೆ ಚಲನಚಿತ್ರ ಯಾರ ಕಥೆ ಆಧಾರಿತ ಚಿತ್ರ?
5: ಐಡಿಯಾ ಇಲ್ಲ ಮೇಡಮ್.
0: ಐಡಿಯಾ ಇಲ್ವಾ, ಸರಿ ಮುಂದಿನ ಕರೆ ನೋಡೋಣ. ಹಲೋ ನಮಸ್ತೆ. ಹಲೋ
6: ಹಲೋ,
0: ಯಾರು ಮಾತಾಡಿದ್ರಿ?
6: ಬೆಳಗಾವಿ ತಾಲೂಕಿನ ದಾಕ್ಷಾಯಿಣಿ ಅಂತ.
0: ದಾಕ್ಷಾಯಿಣಿ, ಕಾಕನಕೋಟೆ ಚಲನಚಿತ್ರ ಯಾರ ಕಥೆ ಆಧಾರಿತ ಚಿತ್ರ?
6: ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್.
0: ವಾವ್, ಕರೆಕ್ಟ್ ಉತ್ತರ ಹೇಳಿದ್ರಲ್ರಿ, ಅಭಿನಂದನೆಗಳು ನಿಮ್ಗೆ.
6: ಥ್ಯಾಂಕ್ಸ್ ಮೇಡಮ್.
0: ಸೊ ನಿಮ್ಮ ಇಷ್ಟದ ಗೀತೆಯನ್ನ ಕೇಳೋಣ ಈಗ. ಯಾವ ಗೀತೆ ಬೇಕು ತಮ್ಗೆ?
6: ಅದೇ ಚಿತ್ರದಿಂದ ನೇಸರ ನೋಡು.
0: ಕಾಕನಕೋಟೆದಿಂದ ಬೇಕಾ? ಓಕೆ. ಕಾಕನಕೋಟೆ ಚಿತ್ರ, ಲೋಕೇಶ್ ಲೋಕನಾಥ್, ಶ್ರೀನಾಥ್ ಗಿರಿಜಾ ಲೋಕೇಶ್ ಇವರು ಆ ಚಿತ್ರದಲ್ಲಿ ನಟಿಸಿದ್ರು. ನಿರ್ದೇಶನ ಮಾಡಿದವರು ಸಿ ಆರ್.

ಸಿಂಹ 1977ರಲ್ಲಿ ಈ ಚಿತ್ರ ಬಿಡುಗಡೆಯಾಗಿತ್ತು. ನೇಸರ ನೋಡು, ಇದು ತುಂಬಾ ಅದ್ಭುತವಾದ ಗೀತೆ, ಇದನ್ನ ಬಹಳಷ್ಟು ಜನ ಮೆಚ್ಕೊಂಡಿದ್ದಾರೆ. ಸೊ ಈ ಗೀತೆಯನ್ನ ಕೇಳೋಣ ಹಾಗಿದ್ರೆ ಈಗ.

0: ಹಲೋ, ನಮಸ್ತೆ.
1: ನಮಸ್ಕಾರ ಮೇಡಮ್. ಅವರ
0: ಯಾರು ಮಾತಾಡೋದು?
1: ನಾವು ಆನಗಲ್ ತಾಲೂಕು ಹೊಸೂರಿನ ಮಲ್ಲಿಕಾರ್ಜುನ್ ಸ್ವಾಮಿ ಅವರು.
0: ಮಲ್ಲಿಕಾರ್ಜುನ್?
1: ಹ್ಞೂ.
0: ನಾನೊಂದು ಪ್ರಶ್ನೆ ಕೇಳ್ತೀನಿ, ಉತ್ತರ ಹೇಳಬೇಕು.
1: ಹೇಳಿ ಮೇಡಮ್.
0: ಮಲ್ಲಿಕಾರ್ಜುನನನ್ನು ಕಿರಿದುಗೊಳಿಸಿದಾಗ ರವಿಚಂದ್ರನ್ ಚಿತ್ರ ಒಂದು ಹಾಜರ್. ಮಲ್ಲಿಕಾರ್ಜುನನನ್ನು ಕಿರಿದುಗೊಳಿಸಿದಾಗ ರವಿಚಂದ್ರನ್ ಚಿತ್ರ ಒಂದು ಹಾಜರ್, ಅದು ಯಾವ ಚಿತ್ರ? ಗೊತ್ತಿಲ್ಲ. ಮಲ್ಲಿಕಾರ್ಜುನ ಅವ್ರಿಗೆ ಗೊತ್ತಾಗ್ಲಿಲ್ಲ. ಸರಿ, ಮುಂದಿನ ಕರೆ ನೋಡ್ಬಿಡೋಣ. ಹಲೋ, ನಮಸ್ತೆ.
2: ಹಲೋ,
0: ಯಾರು ಮಾತಾಡುದು?
2: ಮೇಡಮ್, ಹೊನ್ನಾಳಿಯಿಂದ ಮಾತಾಡ್ತಿರೋದು ಮಧುಶ್ರೀ ಅಂತ.
0: ಮಧುಶ್ರೀ?
2: ಹಾ ಮೇಡಮ್.
0: ಓಕೆ ಮಧುಶ್ರೀ, ನಾನು ಒಂದು ಸುಳಿವು ಹೇಳ್ತೀನಿ, ಉತ್ತರ ಹೇಳಬೇಕು.
2: ಪ್ರಶ್ನೆ ಹೇಳಿ ಮೇಡಮ್.
0: ಸರಿ, ಮಲ್ಲಿಕಾರ್ಜುನನನ್ನು ಕಿರಿದುಗೊಳಿಸಿದಾಗ ರವಿಚಂದ್ರನ್ ಚಿತ್ರ ಒಂದು ಹಾಜರ್. ಗೊತ್ತಾಯ್ತಾ?
2: ಸುಳಿವು
0: ಸುಳಿವುನೇ ಹೇಳಿದ್ದೀಗ, ನೀವು ಉತ್ತರ ಹೇಳಬೇಕು.
2: ರವಿ ಮಾಮ
0: ಅಲ್ಲ, ತಪ್ಪು ಉತ್ತರ. ಹಲೋ, ನಮಸ್ತೆ. ಹಲೋ
3: ಹಲೋ,
0: ಯಾರು ಮಾತಾಡಿದ್ರಿ?
3: ಚಂದ್ರಶೇಖರ್.
0: ಚಂದ್ರಶೇಖರ್, ಒಂದು ಸುಳಿವು ಹೇಳ್ತೇನೆ, ಉತ್ತರ ಹೇಳ್ಬೇಕು.

0: ಚಿತ್ರ ಯಾವುದು ಅಂತ ಹೇಳಬೇಕು ನೀವು?
1: ಸರಿ ಮೇಡಮ್,
0: ಮಲ್ಲಿಕಾರ್ಜುನನನ್ನು ಕಿರಿದುಗೊಳಿಸಿದಾಗ ರವಿಚಂದ್ರನ್ ಚಿತ್ರ ಒಂದು ಹಾಜರ್. ಗೊತ್ತಾಗಲ್ದು. ಮುಂದಿನ ಕರೆ ನೋಡೋಣ ಹಾಗಿದ್ರೆ. ನಮಸ್ತೆ, ಹಲೋ.
2: ನಮಸ್ಕಾರ ಮೇಡಮ್.
0: ನಮಸ್ತೆ, ಯಾರು ಮಾತಾಡಿದ್ರಿ?
2: ನಾವು ಇಲ್ಲಿ ರಟ್ಟಳ್ಳಿ ತಾಲೂಕು ಮಕ್ಕಳ ಗ್ರಾಮ.
0: ಹೆಸರು?
2: ರವೀಂದ್ರ ನ್ಯಾಮ್ತಿ ಅಂತ.
0: ಓಕೆ, ಕೇಳಿ. ಮಲ್ಲಿಕಾರ್ಜುನನನ್ನು ಕಿರಿದುಗೊಳಿಸಿದಾಗ ರವಿಚಂದ್ರನ್ ಚಿತ್ರ ಒಂದು ಹಾಜರ್. ಚಿತ್ರ ಯಾವುದು?
2: ಕಲಾಶಿಪಾಳೆ ಇರ್ಬೇಕು.
0: ಇಲ್ಲ, ತಪ್ಪು ಉತ್ತರ. ಹಲೋ, ನಮಸ್ತೆ.
3: ಹಲೋ,
0: ಹಾ, ಸಿನಿ ಕ್ವಿಜ್ ಕಾರ್ಯಕ್ರಮ ಯಾರು ಮಾತಾಡೋದು?
3: ಹಲೋ.
0: ಹಲೋ, ಯಾರು ಮಾತಾಡಿದ್ರಿ?
3: ಮೇಡಮ್, ನಾವು ಹುಬ್ಬಳ್ಳಿಯಿಂದ ಪದ್ಮಾ ಅಂತ ಮಾತಾಡೋದ್ರಿ.
0: ಪದ್ಮಾ ಆದ್ರೂ ಉತ್ತರ ಕೊಡ್ತಾರ ಅಂತ ಹೇಳಿ ನೋಡೋಣ. ನಾನು ಸುಳಿವು ಹೇಳ್ತಾ ಇದ್ದೀನಿ, ಚಿತ್ರದ ಹೆಸರು ಹೇಳಬೇಕು ನೀವು. ಮಲ್ಲಿಕಾರ್ಜುನನನ್ನು ಕಿರಿದುಗೊಳಿಸಿದಾಗ ರವಿಚಂದ್ರನ್ ಚಿತ್ರ ಒಂದು ಹಾಜರ್. ಯಾವ ಚಿತ್ರ? ಮಲ್ಲ. ಸರಿಯಾದ ಉತ್ತರ. ಸರಿ, ನಿಮಗಾಗಿ ಯಾವ ಗೀತೆನ ಪ್ರಸಾರ ಮಾಡೋಣ ಪದ್ಮಾ?
3: ನಮ್ಗ, ನಾವ್ ರಾಜ್ಕುಮಾರ್ ಅಭಿಮಾನಿ ರೀ.
0: ಹಾ,
3: ನಮಗ ಗಿರಿಕನ್ಯ ಒಳಗಿಂದ ಒಂದ್ ಹಾಡದ ನೋಡ್ರಿ.
0: ಗಿರಿಕನ್ಯೆಯ ಯಾವ ಗೀತೆ ಬೇಕು?
3: ಏನೆಂದು ನಾ ಹೇಳಲಿ.
0: ಏನೆಂದು ನಾ ಹೇಳಲಿ. ಸೊ ಗಿರಿಕನ್ಯ ಚಿತ್ರದ ಏನೆಂದು ನಾ ಹೇಳಲಿ ಗೀತೆಯನ್ನ ಈಗ ಕೇಳ್ಬಿಡೋಣ, ಆಯ್ತಾ?
3: ಹಾ, ಥ್ಯಾಂಕ್ ಯು ಮೇಡಮ್.

0: ಹಲೋ, ಸಿನಿ ಕ್ವಿಜ್ ಕಾರ್ಯಕ್ರಮ ಯಾರು ಮಾತಾಡ್ತಿರೋದು?
1: ಹಲೋ,
0: ಯಾರು ಮಾತಾಡೋದು?
1: ನಾನು ಸುಜಾತಾ ಮ್ಯಾಮ್.
0: ಸುಜಾತಾ, ಎಲ್ಲಿಂದ ಮಾತಾಡ್ತೀರಾ?
1: ಹುಬ್ಳಿಯಿಂದ.

0: ಹಲೋ ಸುಜಾತಾ.
1: ಹಲೋ ಮ್ಯಾಮ್.
0: ಯಾವ ಹಾಡು ಅಂತ ಗೊತ್ತಾಯ್ತಾ?
1: ಸ್ವಾತಿ ಮುತ್ತಿನ ಮನೆ ಹಯೋ.
0: ಓಹೋ, ಅಭಿನಂದನೆಗಳು. ಸ್ವಾತಿ ಮುತ್ತಿನ ಮಳೆ ಹನಿ ಗೀತೆ ಇದು. ಬಣ್ಣದ ಗೆಜ್ಜೆ ಚಿತ್ರದು 1990 ಬಿಡುಗಡೆಯಾದ ಚಿತ್ರ. ತಮಗಾಗಿ ಯಾವ ಗೀತೆಯನ್ನ ಪ್ರಸಾರ ಮಾಡ್ಬೇಕೀಗ?
1: ನಾವು ರಾಜ್ಕುಮಾರ ಅಭಿಮಾನಿಗಳು. ನಮ್ಗೆ ರಾಜ್ಕುಮಾರ ಜೀವನ ಚೈತ್ರ ಒಳಗ ನಾದಮಯ ಐತಲ ಆ ಹಾಡ,
0: ದೊಡ್ಡ ಹಾಡು ಕೇಳ್ಬಿಟ್ರಿ ಜೀವನ ಚೈತ್ರ. ಓಕೆ, ನಾದಮಯ ಗೀತೆಯನ್ನ ಪ್ರಸಾರ ಮಾಡೋಣ. ಈ ಸ್ವಾತಿ ಮುತ್ತಿನ ಮಳೆ ಹನಿಯೇ ಬಣ್ಣದ ಗೆಜ್ಜೆ ಚಿತ್ರದಲ್ಲಿ ಯಾರ್ಯಾರು ನಟಿಸಿದ್ರು ಅಂತ ಗೊತ್ತಾ?
1: ಮೇಡಮ್ ರವಿಚಂದ್ರ ಅನ್ನೋರು, ಜುಲಿ ಚಲ
0: ಅಮಲಾ ನಟಿಸಿದ್ರು, ಪೋಷಕ ಪಾತ್ರದಲ್ಲಿ ಭಾರತಿ ಕಲ್ಯಾಣ್ ಕುಮಾರ್, ಸುರೇಶ್ ಹೆಬ್ಳೀಕರ್, ದೇವರಾಜ್ ಅವರು ನಟಿಸಿದ್ರು. ಸೊ ನಿಮ್ಗೋಸ್ಕರ ನಾದಮಯ ಗೀತೆ ಕೇಳಿ.
1: ಥ್ಯಾಂಕ್ ಯು ಮ್ಯಾಮ್.

0: ಹಲೋ, ನಮಸ್ತೆ.
1: ನಮಸ್ತೆ ಮೇಡಮ್.
0: ಯಾರು ಮಾತಾಡೋದು?
1: ಬಾಗಲಕೋಟೆ ಡಿಸ್ಟ್ರಿಕ್ಟ್ ಬಿಳಗಿ ತಾಲೂಕ್ ಕುಂದರಿಗಿಂದ ಮುನ್ನಾ ನದಾಫ್ ಮೇಡಮ್.
0: ಮುನ್ನಾ ನದಾಫ್? ಮುನ್ನಾ, ನಿಮ್ಗಾಗಿ ಪ್ರಶ್ನೆ
1: ಕೇಳಿ ಮೇಡಮ್.
0: 1993 ಟಿ ಎಸ್ ನಾಗಾಭರಣ ಅವರ ನಿರ್ದೇಶನದಲ್ಲಿ ಮೂಡಿ ಬಂದ ಮಕ್ಕಳ ಚಿತ್ರ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಪಡೆಯಿತು. ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ತೆಗೆದುಕೊಳ್ತು ಇದು ಚಿತ್ರ ಯಾವುದು ಅಂತ ಹೇಳಿ? ಮಕ್ಕಳ ಚಿತ್ರ
1: ಇದು ಮೇಡಮ್.
0: ಗೊತ್ತಾಗ್ತಾ ಇಲ್ಲ. ಇಲ್ಲ, ತಪ್ಪು ಉತ್ತರ. ಅವನ ಮುಂದಿನ ಕರೆ ನೋಡೋಣ. ಮುಂದಿನ ಕರೆ ನೋಡೋಣ. ತಪ್ಪು ಉತ್ತರ. ಹಲೋ ಹಲೋ ಹಲೋ
2: ಹಲೋ
0: ಹಲೋ, ಯಾರು ಮಾತಾಡೋದು?
2: ಬೆಳಗಾವಿಯಿಂದ ಸುನಿಲ್ ಮಾತಾಡೋದು.
0: ಸುನಿಲ್, ಪ್ರಶ್ನೆ ಕೇಳಿ. 1993 ಟಿ ಎಸ್ ನಾಗಾಭರಣ ಅವರ ನಿರ್ದೇಶನದಲ್ಲಿ ಮೂಡಿ ಬಂದ ಮಕ್ಕಳ ಚಿತ್ರ ಯಾವುದು?
2: ನಾಗರಹೊಳೆ.
0: ಮಕ್ಕಳ ಚಿತ್ರ ಟಿ ಎಸ್ ನಾಗಾಭರಣ ಅವರ ನಿರ್ದೇಶನದಲ್ಲಿ 1993 ಬಿಡುಗಡೆಯಾದ ಚಿತ್ರ ಕೇಳ್ತಾ ಇದ್ದೀನಿ. ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಯನ್ನ ಪಡೆದುಕೊಂಡ ಚಿತ್ರ ಅದು. ಯಾರು ಉತ್ತರ ಹೇಳ್ತಾರೆ ನೋಡೋಣ. ಹಲೋ, ನಮಸ್ತೆ. ಹಲೋ
3: ಹಲೋ,
0: ಯಾರು ಮಾತಾಡ್ತಾರೆ? ನಮಸ್ಕಾರ, ಯಾರು ಮಾತಾಡಿದ್ರಿ?
3: ನಾವು ಗದಗದ ಶಂಕರ್ ಮೇಡಮ್.
0: ಶಂಕರ್, ಪ್ರಶ್ನೆ ಕೇಳಿದ್ರಾ?
3: ಕೇಳಿ ಸರ್.
0: ಹಾ, 1993 ಟಿ ಎಸ್ ನಾಗಾಭರಣ ಅವರ ನಿರ್ದೇಶನದಲ್ಲಿ ಮೂಡಿ ಬಂದ ಮಕ್ಕಳ ಚಿತ್ರಕ್ಕೆ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ದೊರಕ್ತು. ಆ ಚಿತ್ರ ಯಾವುದು?
3: ಮಕ್ಕಳ ಸೈನ್ಯ ಮೇಡಮ್.
0: ಇಲ್ಲ, ತಪ್ಪು ಉತ್ತರ ಶಂಕರ್. ಮುಂದಿನ ಕರೆ ನೋಡೋಣ. ಹಲೋ, ನಮಸ್ತೆ.
4: ನಮಸ್ಕಾರ ಮೇಡಮ್.
0: ಸಿನಿ ಕ್ವಿಜ್ ಕಾರ್ಯಕ್ರಮ ಮತ್ತೆ ಕಾಲ್ ಮಾಡಿದ್ದಾರೆ ನಮ್ಮ ಶೆಟ್ರು. ಹೌದಾ? ಇರ್ಲಿ, ಇದು ಸಿನಿ ಕ್ವಿಜ್ ರಸಪ್ರಶ್ನೆ.
4: ಕಾಸರಗೋಡು ಹಿರಿಯ ಪ್ರಾಥಮಿಕ ಶಾಲೆ ರೀ ಮೇಡಮ್.
0: ಅಲ್ಲ, ತಪ್ಪು ಉತ್ತರ.

0: ಕಟ್ರೆ ಮುಂದಿನ ಕರೆ ನೋಡೋಣ. ಹಲೋ, ನಮಸ್ತೆ.
1: ನಮಸ್ತೆ,
0: ಯಾರು ಮಾತಾಡೋದು?
1: ನಾವ್ರಿ, ಗುಡಿಗೇರಿಯಿಂದ ಮಂಜುಳಾ ಅಂತ.
0: ಮಂಜುಳಾ, 1993 TS ನಾಗಾಭರಣ ಅವರು ನಿರ್ದೇಶನ ಮಾಡಿದ ಚಿತ್ರ ಬಿಡುಗಡೆಯಾಗಿತ್ತು. ಅದು ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಪಡೆದುಕೊಂಡಿತು. ಮಕ್ಕಳ ಚಿತ್ರ ಅದು. ಯಾವುದು
1: ಅದು? ಚಿನ್ನಾರಿ ಮುತ್ತ.
0: ಚಿನ್ನಾರಿ
1: ಮುತ್ತ.
0: ಸರಿಯಾದ ಉತ್ತರ ಹೇಳಿದ್ರಿ, ಕ್ಲಾಪ್ಸ್ ಹಾಕಿದ್ವಿ ನಾವು. ಸರಿ ಮಂಜುಳಾ, ತುಂಬಾ ಖುಷಿ ಆಯ್ತು ನಮ್ಗೂ ಕೂಡ. ಯಾವ ಗೀತೆನ ಕೇಳ್ಬೇಕಂತೀರಾ ನೀವು? ಜ್ಯೇಷ್ಠ ಚಿತ್ರ ಬೇಕಾ? ಅದ್ರಲ್ಲಿ ಯಾವ ಗೀತೆ?
1: ಯಾವ್ದಾದ್ರು
0: ಹಾಕೋಣ. ಸರಿ, ಈ ಚಿತ್ರದಲ್ಲಿ ಯಾರು ನಟಿಸಿದ್ರು ಅಂತ ಗೊತ್ತಾ? ಹೌದು, ವಿಜಯ ರಾಘವೇಂದ್ರ, ಎಚ್ ಜಿ ದತ್ತಾತ್ರೇಯ ಅವರು ನಟಿಸಿದ್ರು. 41ನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಗಳಲ್ಲಿ ಕನ್ನಡದ ಅತ್ಯುತ್ತಮ ಚಲನಚಿತ್ರ ಪ್ರಶಸ್ತಿ ಈ ಚಿತ್ರಕ್ಕೆ ಬಂದಿತ್ತು. ಅತ್ಯುತ್ತಮ ಮಕ್ಕಳ ಚಿತ್ರ, ಸಂಗೀತ ನಿರ್ದೇಶನ, ಬಾಲನಟ, ಹಿನ್ನೆಲೆ ಗಾಯನ, ಹೀಗೆ ಇದರಲ್ಲೂ ಕೂಡ ರಾಜ್ಯ ಚಲನಚಿತ್ರ ಪ್ರಶಸ್ತಿಯನ್ನ ಪಡೆದುಕೊಂಡ ಚಿತ್ರ ಚಿನ್ನಾರಿ ಮುತ್ತ. ಸೊ ಮಂಜುಳಾ ಅವರಿಗಾಗಿ ಜ್ಯೇಷ್ಠ ಚಿತ್ರದ ಗೀತೆ ಯಾವುದು? ನಿನ್ನೆಗಳ ನೆನಪುಗಳೇ ಹಾಕೊಂಡ್ವಾ? ಓಕೆ, ಕೇಳಿ.

0: नमस्ते। हेलो नमस्ते
1: मैडम। नमस्ते,
0: यार ಮಾತಾಡೋದು?
1: ಮೋನಿಕಾ ಹಾಸನದಿಂದ।
0: ಮೋನಿಕಾ, ಮೋನಿಕಾ ಅವರೇ, ಈಗ ಒಂದು ಗೀತೆಯ ಸಾಲುಗಳನ್ನ ನಾನು ನಿಮಗಾಗಿ ಕೇಳಿಸ್ತೀನಿ। ಇದು ಹಾಡಿದವರು ಯಾರು ಅಂತ ನೀವು ಹೇಳಬೇಕು, ಆಯ್ತಾ?
1: ಹಾ ಹಾ।

0: ಗೊತ್ತಾಯ್ತಾ?
1: ಹಾ ಮೇಡಮ್, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತೆ ನಿತ್ಯಶ್ರೀ.
0: ಓ, ತಪ್ಪು ಉತ್ತರ. ಮುಂದಿನ ಕರೆ.
1: ಕನ್ನಡದಲ್ಲಿ ನಂದಿತ ಹಾಡಿದ್ದಾರೆ.
0: ಹಾ,
1: ಇದು ತೆಲುಗು ಬಂದು ನಿತ್ಯಶ್ರೀ ಅನ್ಕೊಂಡಿದ್ದೆ.
0: ಹೌದಾ? ಅಂದ್ರೆ ನಾನು ಕನ್ನಡದ ಹಾಡನ್ನ ಪ್ರಸಾರ ಮಾಡಿದ್ದೆ, ಸೊ ಹಿಂಗಾಗಿ ಇದು
1: ನಂದಿತ ಮತ್ತೆ ಎಸ್ ಪಿ ಬಿ ಅವ್ರು ಹಾಡಿರೋದು.
0: ಇಲ್ಲ, ಎಸ್ ಪಿ ಬಿ ತಪ್ಪು ಉತ್ತರ. ಮುಂದಿನ ಕರೆ ನೋಡೋಣ. ಹಲೋ, ನಮಸ್ತೆ.
2: ಹಲೋ,
0: ಯಾರು ಮಾತಾಡಿದ್ರಿ?
2: ನಾ ನಮಸ್ತೆ, ರೇಣುಕಾ ಅಂತ ಹೇಳ್ರಿ, ಬಾಳಕೋಟೆ ಜಿಲ್ಲಾ ಶಿರೂರಿಂದ ರೀ.
0: ಓಕೆ, ರೇಣುಕಾ ಗೀತೆಯನ್ನ ಕೇಳಿದ್ರ?
2: ಇಲ್ರಿ, ರೇಡಿಯೋ ಹತ್ತವಲ್ರಿ ಇವತ್ ನಮ್ದ್ರಿ.
0: ಮತ್ತ ಈಗ ಹಾಡು ಪ್ರಸಾರ ಮಾಡಿ ಅದು ಯಾರು ಹಾಡಿದ್ದು ಅಂತ ಕೇಳ್ತಾ ಇದ್ದೆ ನಾನು.
2: ಈಗ ಹಾಕಿ ಕೇಳ್ತಲ್ರಿ, ರೇಡಿಯೋ ಈಗ
0: ಕೇಳಿ ಬಿಡಿ.

0: ಹಲೋ
1: ಆಪ್ತ ಮಿತ್ರದ್ರಿ,
0: ಆಪ್ತ ಮಿತ್ರ ಚಿತ್ರದ ಗೀತೆ ಇದು.
1: ಬಾರಾ ಸನಿಹಕ್ಕೆ ಬಾರಾ ಅಂತ ರಾರಾ ಅಂತ ಐತಲ್ರಿ,
0: ಅದು ಗೀತೆಯನ್ನ ಹಾಡಿದ ಸ್ವರಗಳು ಯಾರು ಅಂತ? ಯಾರು ಹಾಡಿದವರು ಈ ಗೀತೆನ? ಇಲ್ಲ, ತಪ್ಪೋತ್ರ. ಮುಂದಿನ ಕರೆ ನೋಡೋಣ. ಹಲೋ, ನಮಸ್ತೆ.
2: ಹಲೋ,
0: ಯಾರು ಮಾತಾಡೋದು?
2: ನಾವು ಹಸ್ಮತ್ ಅಂತ ಹೇಳಿದ್ರು, ಸವದತ್ತಿಯಿಂದ.
0: ಸವದತ್ತಿಯಿಂದ ನಮ್ಮ ಕೇಳುಗರು. ಓಕೆ, ಗೀತೆನ ಕೇಳಿದ್ರ?
2: ಕೇಳಿದಿರಿ ಮೇಡಮ್.
0: ಅದನ್ನ ಹಾಡಿದವ್ರು ಯಾರು ಅಂತ ಹೇಳಿ ಗೊತ್ತಾಯ್ತಾ?
2: ಹಾರಿ,
0: ಯಾರು?
2: ರಾಜೇಶ್ ಕೃಷ್ಣನ್ ಮತ್ತು ನಂದಿತಾ ರೀ.
0: ಸರಿಯಾದ ಉತ್ತರ, ಸರಿಯಾದ ಉತ್ತರ. ಸೊ ನಿಮ್ಗಾಗಿ ಈಗ ಗೀತೆಯನ್ನ ಪ್ರಸಾರ ಮಾಡುವ ಹೊತ್ತು. ಯಾವ ಗೀತೆಯನ್ನ ನಾವು ಪ್ರಸಾರ ಮಾಡೋಣ?
2: ನಮಗ್ರಿ ಹಾಲು ಜೇನು ಎಂದರೆ.
0: ಹಾಲು ಜೇನು ಚಿತ್ರದ ಯಾವ ಗೀತೆ ಬೇಕು?
2: ಜೇನಿನ ಅದು ಹಾಲು ಜೇನು ಅಲ್ರಿ ಮೇಡಮ್, ಅದ ಚಲಿಸುವ ಮೋಡಗಳು ಇರ್ಬೇಕು ನೋಡ್ರಿ.
0: ಚಲಿಸುವ ಮೋಡಗಳು ಚಿತ್ರದ ಗೀತೆ ಬೇಕಾ?
2: ಹೌನ್ರಿ.
0: ಓಕೆ, ಚಲಿಸುವ ಮೋಡಗಳು ಚಿತ್ರದ ಗೀತೆ ಯಾವುದು?
2: ಜೇನಿನ ಹೊಳೆಯೋ ಹಾಲಿನ ಮಳೆ.
0: ಜೇನಿನ ಹೊಳೆಯೋ ಗೀತೆನ ಕೇಳ್ಬಿಡೋಣ ಹಾಗಿದ್ರೆ. ಏನಾಯ್ತು?
2: ಏನಿಲ್ರಿ ಮೇಡಮ್.
0: ಆಪ್ತ ಮಿತ್ರ ಚಿತ್ರ 2004 ಬಿಡುಗಡೆಗೊಂಡ ಚಿತ್ರ. ಪಿ ವಾಸು ಅವರು ನಿರ್ದೇಶನ ಮಾಡಿದ್ರು. ಚಿತ್ರದಲ್ಲಿ ಯಾರ್ಯಾರು ನಟಿಸಿದ್ರು ಗೊತ್ತಾ ನಿಮ್ಗೆ? ಪ್ರೇಮ, ಅವಿನಾಶ್, ದ್ವಾರಕೇಶ್ ಇವರೆಲ್ಲ.
2: ಹೌದ್ರಿ, ದ್ವಾರಕೇಶ್.
0: ಸರಿ, ಗೀತೆಯನ್ನ ಕೇಳ್ಬಿಡೋಣ. ಓಕೆ,
2: ಹೌನ್ರಿ.

0: ಇದು ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಪ್ರಸಾರವಾಗುತ್ತಿರುವ ಸಿನೆ ಕ್ವಿಜ್ ಕಾರ್ಯಕ್ರಮ. ಮುಂದಿನ ಕರೆ ಯಾರ್ದು ನೋಡೋಣ. ಹಲೋ,
1: ಹಲೋ ರೀ,
0: ನಮಸ್ತೆ. ಯಾರು ಮಾತಾಡೋದು?
1: ನಾವು ರಾಯಬಾಗ್ ತಾಲೂಕ್ ಸೌದಿಯಿಂದ ಶಿಲ್ಪಾ ಪಾಟೀಲ್ ರೀ.
0: ಶಿಲ್ಪಾ, ನಾವೊಂದು ಕಥೆ ಹೇಳ್ತೀನಿ, ಅದು ಯಾವ ಚಿತ್ರ ಅಂತ ಹೇಳ್ಬೇಕು. ಶಿಲ್ಪಾ ಅವ್ರಿಗೆ ಗೊತ್ತಾಗ್ಲಿಕ್ಕೂ ಇಲ್ಲ, ನಮ್ಮ ಕೇಳುಗರು ಕೇಳಿ. ಒಂದೇ ರೀತಿಯ ಅವಳಿಗಳ ಎರಡು ಜೋಡಿಗಳು ಬಾಲ್ಯದಲ್ಲಿ ಕಳೆದು ಹೋಗ್ತವೆ. ಮನೆಯವರು ಯಾರಿಗೂ ಅವಳಿ ಮಕ್ಕಳು ಜೀವಂತ ಇದ್ದಾರಂತ ಗೊತ್ತಿರೋದಿಲ್ಲ. ಒಂದು ಗುಂಪಿನ ಅವಳಿ ಕೆಲಸದ ಮೇಲೆ ಪಟ್ಟಣಕ್ಕೆ ಬರ್ತಾರ, ಇನ್ನೊಂದು ಗುಂಪಿನ ಅವಳಿ ತಮ್ಮ ವಾಸಸ್ಥಳದಲ್ಲೇ ಇರ್ತಾರ. ಪಟ್ಟಣದ ಜನರು ಹೊಸಬರನ್ನ ಪಟ್ಟಣದ ಪ್ರಸಿದ್ಧ ಕೈಗಾರಿಕೋದ್ಯಮಿ ಅಂತ ಗೊಂದಲಕ್ಕೀಡಾಗ್ತಾರ. ಪಾತ್ರಗಳ ಬಗ್ಗೆ ತಪ್ಪು ತಿಳುವಳಿಕೆ, ತಪ್ಪು ಸ್ಥಾನಗಳು, ಗೊಂದಲಗಳ ಸರಣಿ, ಹಾಸ್ಯಾಸ್ಪದ ಸನ್ನಿವೇಶ ಕಂಡು ಬರುವ ಕಥೆ ಯಾವ ಚಿತ್ರದ್ದು? ಹಲೋ, ಇಲ್ಲ, ತಪ್ಪು ಉತ್ತರ ಶಿಲ್ಪಾ. ಮುಂದಿನ ಕರೆಯನ್ನ ನೋಡ್ಬಿಡ್ತೀನಿ. ಹಲೋ, ನಮಸ್ತೆ.

0: ಹಲೋ, ನಮಸ್ತೆ ಮೇಡಮ್.
1: ಯಾರು ಮಾತಾಡೋದು?
0: ಪೂರ್ಣಿಮಾ ಅಂತ ಹೇಳಿ ಕೊಣ್ಣೂರಿಂದ ರೀ ಮೇಡಮ್.
1: ಪೂರ್ಣಿಮಾ, ನಾನೀಗ ಒಂದು ಕಥೆ ಹೇಳಿದೆ, ಆ ಕಥೆ ಆಧಾರಿತ ಚಿತ್ರ ಯಾವುದು ಅಂತ ಹೇಳ್ಬೋದ ತಾವು?
0: ಕಿಟ್ಟು ಪುಟ್ಟು ಇರ್ಬೋದ್ರಿ ಮೇಡಮ್.
1: ಕಿಟ್ಟು ಪುಟ್ಟು ಅಲ್ಲ, ಮತ್ತೆ ಮುಂದಿನ ಕರೆ ನೋಡ್ಬಿಡ್ತೀನಿ. ಹಲೋ, ನಮಸ್ತೆ. ಹಲೋ, ಸನಿ ಕ್ವಿಜ್ ಕಾರ್ಯಕ್ರಮ.
2: ಹಲೋ, ನಮಸ್ತೆ.
1: ನಮಸ್ತೆ,
2: ಸುಜಾತ ಅಂತ ಹೇಳ್ರಿ.
1: ಸುಜಾತ, ಈಗ ಎಷ್ಟನೇ ಸರ್ತಿ ಕಾಲ್?
2: ಇಲ್ರಿ, ಈಗ ಹಚ್ಚಿದೆ.
1: ಈಗ ಹಚ್ಚಿದೀರಾ? ಎಲ್ಲಿಂದ ಮಾತಾಡ್ತಿದ್ದೀರಾ ಸುಜಾತ?
2: ಇಲ್ಲಿ ಕೆರೂರಿಂದ ರೀ.
1: ಕೆರೂರಿಂದ. ಸರಿ, ಈಗ ನಾನ್ ಕಥೆ ಹೇಳಿದೆ, ಕೇಳಿದ್ರಾ?
2: ಇಲ್ರಿ, ರೇಡಿಯೋ ಹಚ್ಚಿಲ್ರಿ ನಾವು.
1: ಸರಿ,
2: ಫೋನ್ ಹೊರಗೆ ಬಂದಿ.
1: ಕೇಳಿ ಕೇಳಿ ಕೇಳಿ. ಒಂದೇ ರೀತಿಯ ಅವಳಿಗಳ ಎರಡು ಜೋಡಿಗಳು ಬಾಲ್ಯದಲ್ಲಿ ಇರ್ತವೆ. ಸೊ ಅವರು ಕಳೆದು ಹೋಗ್ತಾರೆ ಒಂದು ಜೋಡಿ. ಮನೆಯವರಿಗೆ ಗೊತ್ತಿರುವುದಿಲ್ಲ ಅವ್ರು ಜೀವಂತ ಇದ್ದಾರಾ ಅಂತ ಹೇಳಿ. ಒಂದು ಗುಂಪಿನ ಅವಳಿ ಕೆಲಸದ ಮೇಲೆ ಪಟ್ಟಣಕ್ಕೆ ಬರ್ತಾರೆ. ಪಟ್ಟಣದ ಜನರು ಹೊಸಬರನ್ನ ಪಟ್ಟಣದ ಪ್ರಸಿದ್ಧ ಕೈಗಾರಿಕೋದ್ಯಮಿ ಅಂತ ಗೊಂದಲಕ್ಕೀಡಾಗ್ತಾರೆ. ಪಾತ್ರಗಳ ಬಗ್ಗೆ ತಪ್ಪು ತಿಳುವಳಿಕೆ, ತಪ್ಪು ಸ್ಥಾನಗಳು, ಗೊಂದಲಗಳ ಸರಣಿ ಈ ಚಿತ್ರದಲ್ಲಿ ಹಾಸ್ಯಾಸ್ಪದ ಸನ್ನಿವೇಶಗಳನ್ನ ತಂದೊಡ್ಡಿದೆ. ಕಥೆ ಯಾವ ಚಿತ್ರದ್ದು?
2: ಜಗ್ಗೇಶ್ ಅವ್ರದನ್ರಿ.
1: ಜಗ್ಗೇಶ್ ಅವ್ರದ್ದಲ್ಲ. ನಿಮ್ಗೆ ಸುಳಿವು ಕೊಡ್ಲಿ ಅಂತ ಅನಿಸ್ತಾ ಇದ್ರೆ ನಾನು ಸುಳಿವು ಕೊಡ್ತೀನಿ.
2: ಕೊಡ್ರಿ.
1: ರಮೇಶ್ ಅರವಿಂದ್ ಈ ಚಿತ್ರದಲ್ಲಿ ನಟಿಸಿದ್ದಾರೆ. ಉಲ್ಟಾ ಪಲ್ಟಾ ಸರಿಯಾದ ಉತ್ತರ. ಸುಳಿವು ಸಿಕ್ಕ ಮೇಲೆ ಸರಿಯಾದ ಉತ್ತರವನ್ನ ಹೇಳಿದ್ದಾರೆ ಸುಜಾತ ಅವರು. ಅವರಿಗೆ ಅಭಿನಂದನೆಗಳನ್ನ ಹೇಳ್ತಾ ಇದ್ದೀವಿ. ಸರಿ ಸುಜಾತ ಅವರೇ, ಈ ಚಿತ್ರವನ್ನ ನಿರ್ದೇಶನ ಮಾಡಿದವ್ರು ಯಾರು ಅಂತ ಹೇಳಿ ಗೊತ್ತಾ?
2: ಗೊತ್ತಿಲ್ಲ.
1: ಗೊತ್ತಿಲ್ಲ. ಸರಿ, ನಿಮ್ಗೋಸ್ಕರ ಯಾವ ಗೀತೆಯನ್ನ ನಾವು ಪ್ರಸಾರ ಮಾಡೋಣ?
2: ಯಾವ್ದಾದ್ರು ರಮೇಶ್ ಅವ್ರದ್ದು ಯಾವ್ದಾದ್ರು ಹಾಕ್ರಿ.
1: ರಮೇಶ್ ಅವ್ರದ್ದು ಯಾವ್ದಾದ್ರು ಹಾಕ್ಬೇಕಾ? ಸರಿ ಸರಿ. ಈಗ ನಾವು ಅಮೃತ ವರ್ಷಿಣಿ ಚಿತ್ರದ ಗೀತೆನ ಕೇಳ್ಬಿಡೋಣಂತೆ. ಉಲ್ಟಾ ಪಲ್ಟಾ ಚಿತ್ರ 1997 ಬಿಡುಗಡೆಗೊಂಡಿತ್ತು. ನಿರ್ದೇಶನ ಮಾಡಿದವರು NS ಶಂಕರ್. ರಮೇಶ್ ಅರವಿಂದ್ ಅವ್ರ ಜೊತೆಗೆ ಯಾರ್ಯಾರು ನಟಿಸಿದ್ರು ಗೊತ್ತಾ?
2: ಗುಬ್ಬಿ ವೀರಣ್ಣ ಅವ್ರ ಮೊಮ್ಮಗಳ್ರಿ. ಯಾಕೆ
1: ಸಂಕೇತ್, ಕಾಶಿ, ಸುಷ್ಮಾ, ವೀರ್ ಇವರು ನಟಿಸಿದ್ರು. ಶೇಕ್ಸ್ಪಿಯರ್ ಅನ್ನ ದಿ ಕಾಮಿಡಿ ಆಫ್ ಎರರ್ಸ್ ಅನ್ನೋ ಕಥೆ ಆಧರಿಸಿದ ಚಿತ್ರ ಉಲ್ಟಾ ಪಲ್ಟಾ. ಕೇಳೋಣ ಅಮೃತ ವರ್ಷಿಣಿ ಚಿತ್ರದ ಗೀತೆಯನ್ನ. ಚಿತ್ರ ಅವರು ಹಾಡಿದ್ದಾರೆ.

0: हेलो नमस्ते। हेलो
1: हेलो मैडम।
0: नमस्ते
1: नमस्ते रि।
0: यार ಮಾತಾಡೋದು?
1: ರೇಣುಕಾ ರೀ, ಆಗಳ ಉತ್ತರ ತಪ್ಪಾಗಿತ್ತಲ್ರಿ, ಮತ್ತೊಮ್ಮೆ ಲೈನ್ ಸಿಕ್ತ್ರಿ, ಅದಕ್ಕೆ ಹಚ್ಚಿದೇವ್ರಿ. ಹೇಳಿ,
0: ನಮಗೆ ಏನು ಅನ್ಲಿಕ್ಕೆ ಬರಲ್ಲ, ಹಂಗಾಗ್ಬಿಡ್ತದ ರೇಣುಕಾ ಈಗ.
1: ಅದು ಆಗಳ ಉತ್ತರ ತಪ್ಪಾಗಿ
0: ಅಲ್ಲ, ಇರ್ಲಿ, ಆದ್ರೂ ವಾರ ನಿಮ್ದು ಹಿಂಗೆ ಇರ್ತದ, ಕರೆ ತಪ್ಪು ಉತ್ತರ ಹೇಳದೆ ಮತ್ ಕವಲ್ ಮಾಡದೆ ಅಂತೇಳಿ. ಸರಿ, ಈಗ ಬೇಡ, ಅದ್ರ ಬಗ್ಗೆ ನಾವು ಸಮಯ ಹಾಳು ಮಾಡೋದು ಬೇಡ. ಈಗ ಒಂದು ಧ್ವನಿ ಸುರುಳಿಯನ್ನ ಕೇಳಿಸ್ತೀನಿ, ಉತ್ತರ ಹೇಳಿ, ಇದು ಯಾವ ಚಿತ್ರ ಅಂತ ಹೇಳಿ.
2: ಒಂದ್ ಮಾತು, ನಿಮ್ ನೆರಳಿಗೂ ಕಷ್ಟ ಪಡ್ತಿರೋ ಹಾಗೆ ನಾವ್ ನೋಡ್ಕೊತೀವತ್ತು. ನೀವು ಅಂದ್ರೆ ನಮಗ್ ತುಂಬಾ ಇಷ್ಟ ಆಯ್ತು, ತುಂಬಾ ಇಷ್ಟ. ಯಾವತ್ತ ಮಾಡಿರೋ ತಪ್ಪಿಗೆ 25 ವರ್ಷದಿಂದ ಸಾರಿ ಕೇಳ್ತಾನೆ ಇದೀವ. ಸಾಧ್ಯವಾದ್ರೆ ಕ್ಷಮಿಸುತ್ತೆ, ಇಲ್ಲ ಶಿಕ್ಷಿಸು.
0: ಕರೆ ಕಟ್ ಆಯ್ತು, ಮುಂದಿನ ಕರೆಯನ್ನು ನೋಡ್ಬಿಡೋಣ. ಹಲೋ ನಮಸ್ತೆ.
3: ಹಲೋ ನಮಸ್ತೆ ಮೇಡಮ್.
0: ಯಾರ್ ಮಾತಾಡುದ್ರಿ?
3: ಬೆಂಗಳೂರಿನಿಂದ ಸುಬ್ರಹ್ಮಣ್ಯ ಜಯಂತ ಮೇಡಮ್.
0: ಸುಬ್ರಹ್ಮಣ್ಯ, ಈ ಧ್ವನಿ ಸುರುಳಿಯನ್ನ ಕೇಳಿದ್ರ?
3: ಇಲ್ಲ ಮೇಡಮ್, ಆಪಲ್ ಕೇಳೋದಲ್ವಾ ಮೇಡಮ್, ಇಲ್ಲಿ ಪ್ರಯತ್ನ ಮಾಡಿದಾಗ ಕನೆಕ್ಷನ್ ಸಿಕ್ತಾಗ ಏನು ಅಂತಾನೆ ಗೊತ್ತಾಗಲ್ಲ ಮೇಡಮ್.
0: ಸರಿ, ಈಗ ಧ್ವನಿ ಸುರುಳಿ ಕೇಳಿ, ಇದು ಯಾವ ಚಿತ್ರ ಅಂತ ಹೇಳ್ಬೇಕು ನೀವು.
1: ಹಾ ಸರಿ ಮೇಡಮ್.
2: ಕಷ್ಟ ಪಡ್ತಿರೋ ಹಾಗೆ ನಾವ್ ನೋಡ್ಕೊತೀವತ್ತು. ನೀವು ಅಂದ್ರೆ ನಮಗ್ ತುಂಬಾ ಇಷ್ಟ ಆಯ್ತು, ತುಂಬಾ ಇಷ್ಟ. ಯಾವತ್ತ ಮಾಡಿರೋ ತಪ್ಪಿಗೆ 25 ವರ್ಷದಿಂದ ಸಾರಿ.
0: ಹಲೋ
3: ಮೇಡಮ್,
0: ಕೇಳ್ತಾ ಇಲ್ವಾ?
3: ಮೇಡಮ್, ಇದು ಕುಮಾರ್ ಬಂಗಾರಪ್ಪ ಅವ್ರದು ಮೇಡಮ್ ಚಿತ್ರ.
0: ಇಲ್ಲ, ತಪ್ಪು ಉತ್ತರ. ಹಲೋ ನಮಸ್ತೆ.
4: ಹಲೋ ಮೇಡಮ್, ನಮಸ್ಕಾರ.
0: ನಮಸ್ಕಾರ, ಯಾರು ಮಾತಾಡ್ತಿರೋದು?
4: ನಾ ಅಭಿಷೇಕ್ ಅಂತ, ಬಿಜಾಪುರ.
0: ಅಭಿಷೇಕ್, ಈಗ ಧ್ವನಿ ಸುರುಳಿಯನ್ನ ಪ್ರಸಾರ ಮಾಡಿದ್ವಿ, ಅದು ಯಾವ್ದು ಚಿತ್ರ ಅಂತ ಹೇಳ್ಬೋದಾ?
4: ಅದು

0: ಸುದೀಪ್ ಅವ್ರದ್ದು ರನ್ನಾ ಪಿಕ್ಚರ್ ಮೇಡಮ್.
1: ಸುದೀಪ್ ಅವರ ಚಿತ್ರ ರನ್ನಾ ಅಲ್ಲ. ಮುಂದಿನ ಕರೆ ನೋಡ್ಬಿಡೋಣ. ಹಲೋ ನಮಸ್ತೆ.
2: ನಮಸ್ತೆ ಮೇಡಮ್.
1: ಯಾರು ಮಾತಾಡೋದು?
2: ನಾವು ಬೆಳಗಾಂದ ಸಾಗರ್ ಅಂತ ಮಾತಾಡೋದು.
1: ಸಾಗರ್, ಧ್ವನಿ ಸುರುಳಿಯನ್ನ ಕೇಳಿದ್ರಾ?
2: ಇದು ಯೂರೋಪ್ ಪರಂಪರೆ ಮೇಡಮ್. ಯೂರೋಪ್ ಪರಂಪರೆ
1: ಅಲ್ಲ, ತಪ್ಪು ಉತ್ತರ. ಮುಂದಿನ ಕರೆ ನೋಡೋಣ. ಹಲೋ ನಮಸ್ತೆ.
3: ಹಲೋ,
1: ಸಿನಿ ಕ್ವಿಜ್ ಕಾರ್ಯಕ್ರಮ, ಯಾರು ಮಾತಾಡೋದು?
3: ಬಸವರಾಜ್ ಅಂತ, ಬಾಗಲಕೋಟೆ ಜಿಲ್ಲಾ ತೆರಾಳಿಂದ.
1: ಬಸವರಾಜ್, ಧ್ವನಿ ಸುರುಳಿಯನ್ನ ಕೇಳಿದ್ರಾ? ಇನ್ನೊಮ್ಮೆ ಪ್ರಸಾರ ಮಾಡ್ಲಾ? ಸರಿ ಕೇಳಿ, ಧ್ವನಿ ಸುರುಳಿಯನ್ನ ಕೇಳಿ. ಇದು ಯಾವ ಚಿತ್ರ ಅಂತ ಹೇಳ್ಬೇಕು ನೀವು.
4: ಒಂದ್ ಮಾತು, ನಿಮ್ ನೆರಳಿಗೂ ಕಷ್ಟ ಪಡ್ತಿರೋ ಹಾಗೆ ನಾವ್ ನೋಡ್ಕೊತೀವತ್ತು. ನೀವು ಅಂದ್ರೆ ನಮಗ್ ತುಂಬಾ ಇಷ್ಟ ಆಯ್ತು, ತುಂಬಾ ಇಷ್ಟ.
1: ಹೇಳಿ.
3: ರನ್ನಾ?
1: ರನ್ನಾ ಅಲ್ಲ, ರನ್ನಾ ಅಲ್ಲ. ಮುಂದಿನ ಕರೆಯನ್ನ ನೋಡ್ಬಿಡೋಣ. ಹಲೋ, ಹಲೋ, ನಮಸ್ತೆ.
5: ನಮಸ್ತೆ ಮೇಡಮ್.
1: ಯಾರು ಮಾತಾಡಿದ್ರಿ?
5: ನಾವಿಲ್ಲಿ ಗದಗದಿಂದ, ಪರಶುರಾಮ್ ಹಬೀಬ್ ಅಂತ ಹೇಳಿ.
1: ಪರಶುರಾಮ್, ಧ್ವನಿ ಸುರುಳಿಯನ್ನ ಕೇಳಿದ್ರಾ?
5: ಇಲ್ಲ ಮೇಡಮ್.
1: ಸರಿ ಕೇಳಿ.
4: ಒಂದ್ ಮಾತು, ನಿಮ್ ನೆರಳಿಗೂ ಕಷ್ಟ ಪಡ್ತಿರೋ ಹಾಗೆ ನಾವ್ ನೋಡ್ಕೊತೀವತ್ತು. ನೀವು ಅಂದ್ರೆ ನಮಗ್ ತುಂಬಾ ಇಷ್ಟ ಆಯ್ತು, ತುಂಬಾ ಇಷ್ಟ. ಯಾವತ್ತ ಮಾಡಿರೋ ತಪ್ಪಿಗೆ ಇಪ್ಪತ್ತೈದು ವರ್ಷದಿಂದ ಸಾರಿ ಕೇಳ್ತಾನೆ ಇದ್ದೀವಿ. ಸಾಧ್ಯವಾದ್ರೆ ಕ್ಷಮಿಸುತ್ತೆ.
1: ಯಾವ ಚಿತ್ರ ಅಂತ ಗೊತ್ತಾಯ್ತಾ?
5: ವೀರ ಮದಕರಿ ಅಂತ ಮೇಡಮ್.
1: ವೀರ ಮದಕರಿ ಅಲ್ಲ, ತಪ್ಪು ಉತ್ತರ. ಮುಂದಿನ ಕರೆ ನೋಡೋಣ. ಹಲೋ ನಮಸ್ತೆ.
6: ಹಲೋ ನಮಸ್ತೆ ಮೇಡಮ್.
1: ಯಾರು ಮಾತಾಡಿದ್ರಿ?
6: ನಾವು ಗಿರೀಶ್ ಅಂತ, ನಮ್ಮ ಬಳ್ಳಾರಿಯಿಂದ.
1: ಗಿರೀಶ್, ಕೇಳಿದ್ರ ಧ್ವನಿ ಸುರುಳಿಯನ್ನ?
6: ಹೌದು ಮೇಡಮ್.
1: ಯಾವ ಚಿತ್ರ ಅಂತ ಗೊತ್ತಾಯ್ತಾ?
6: ಮಾಣಿಕ್ಯ ಇರಬಹುದು ಅಂತ ಅನ್ಕೊಂಡಿದ್ದೀನಿ.
1: ಇಲ್ಲ, ತಪ್ಪು ಉತ್ತರ ಗಿರೀಶ್. ಮತ್ತೊಮ್ಮೆ ಪ್ರಯತ್ನ ಮಾಡ್ತೀರಾ ಯಾವುದು ಅಂತ ಹೇಳಿ? ಒಂದ್ ಐದ್ ನಿಮಿಷ ಟೈಮ್ ಕೊಡ್ತೇನೆ. ಐದ್ ನಿಮಿಷ ಟೈಮ್, ಐದ್ ನಿಮಿಷ ಅಲ್ಲ, ಒಂದು 30 ಸೆಕೆಂಡ್. ಒಂದ್ 30 ಸೆಕೆಂಡ್.
6: ಕೆಂಪೇಗೌಡ?
1: ಕೆಂಪೇಗೌಡ ಅಲ್ಲ. ಇಲ್ಲ, ತಪ್ಪು ಉತ್ತರ. ಮುಂದಿನ ಕರೆ ನೋಡ್ಬಿಡ್ತೀನಿ. ಹಲೋ,
7: ಹಲೋ, ನಮಸ್ತೆ ಮೇಡಮ್.
1: ನಮಸ್ಕಾರ, ಯಾರು ಮಾತಾಡಿದ್ರಿ?
7: ಯಲಬುರ್ಗ ತಾಲೂಕ್ ಬೇದವಟ್ಟಿಯಿಂದ ಮೇಡಮ್. ವೀರಪ್ಪ ನಾಯಕ ಮೇಡಮ್?
1: ವೀರಪ್ಪ ನಾಯಕ ಅಲ್ಲ. ಇದು ಸುದೀಪ್ ಅವರ ಚಿತ್ರ. ಸುದೀಪ್ ಅವರ ಚಿತ್ರ 2022 ಬಿಡುಗಡೆಗೊಂಡ ಚಿತ್ರ. ಯಾವುದು ಅಂತ ಹೇಳಿ ತಾವು ಹೇಳ್ಬೇಕು.
7: ತಪ್ಪೋತ್ರ.
1: ಹಲೋ ನಮಸ್ತೆ.
8: ನಮಸ್ತೆ,
1: ಯಾರು ಮಾತಾಡೋದು?
8: ನಾವು ಮಲ್ನಳ್ಳಿಯಿಂದ, ಮುಳಗೋಡು ಮಲ್ನಳ್ಳಿಯಿಂದ. ಪ್ರಕಾಶ್ ಮಾಡ್ಲೆ ಅಂತ.
1: ಪ್ರಕಾಶ್, ಧ್ವನಿ ಸುರುಳಿಯನ್ನ ಕೇಳಿದ್ರಾ?
8: ಕೇಳಿದ್ದೀನಿ ಮೇಡಮ್.
1: ಯಾವ ಚಿತ್ರ ಅಂತ ಗೊತ್ತಾಯ್ತಾ?
8: ಪೈಲ್ವಾನ್. ಪೈಲ್ವಾನ್?
1: ಪೈಲ್ವಾನ್, ತಪ್ಪು ಉತ್ತರ. ಕಿಚ್ಚ ಸುದೀಪ್ ಅವರೊಂದಿಗೆ ಮಿಲನ್ ನಾಗರಾಜ್ ಅವರು ನಟಿಸಿರುವ ಚಿತ್ರ ಇದು. ಯಾರು ಹೇಳ್ತಾರೆ ಉತ್ತರ ಸರಿಯಾಗಿ ನೋಡೋಣ. ಹಲೋ,
9: ಹಲೋ, ನಮಸ್ತೆ ಮೇಡಮ್.
1: ನಮಸ್ತೆ, ಯಾರು ಮಾತಾಡ್ತಿರೋದು?
9: ಮೇಡಮ್, ಹನಗಲ್ ತಾಲೂಕಿಂದ ಪವನ್ ಮೇಡಮ್ ಮಾತಾಡೋದು.
1: ಪವನ್, ಗೊತ್ತಾಯ್ತಾ ಯಾವ ಚಿತ್ರ ಅಂತ?
9: ಗೊತ್ತಾಯ್ತ್ರಿ ಮೇಡಮ್.
1: ಯಾವುದು?
9: ರನ್ನಾ ಮೇಡಮ್.
1: ಅಲ್ಲ ಅಲ್ಲ, ರನ್ನಾ ಅಲ್ಲ, ರನ್ನಾ ಅಲ್ಲ. ಹಲೋ, ಹಲೋ,
10: ನಮಸ್ಕಾರ ಮೇಡಮ್.
1: ನಮಸ್ಕಾರ, ಯಾರು ಮಾತಾಡೋದು?
10: ಭರತ್ ಕುಮಾರ್ ಮೇಡಮ್.
1: ಭರತ್ ಕುಮಾರ್, ಗೊತ್ತಾಯ್ತಾ ಯಾವ ಚಿತ್ರ ಅಂತ?
10: ಅದು ಧನಿಮಂದ್ರ ಸುದೀಪ್ ಅವ್ರದ್ರಿ ಮೇಡಮ್. ಅವರ
1: ಸುದೀಪ್ ಅವ್ರದೇ ಧ್ವನಿ. ಅವ್ರ ಜೊತೆಗೆ ಮಿಲನ್ ನಾಗರಾಜ್ ಅವರು ನಟಿಸಿದ ಚಿತ್ರ 2022 ಬಿಡುಗಡೆಗೊಂಡಿತ್ತು. ಆ ಚಿತ್ರ ಯಾವುದು? ಅನೂಪ್ ಭಂಡಾರಿ ನಿರ್ದೇಶ. ಇನ್ನೊಂದು ಸುಳಿವು ಕೊಡ್ತೀನಿ, ಅನೂಪ್ ಭಂಡಾರಿ ಅವರು ನಿರ್ದೇಶನ ಮಾಡಿದ್ರು. ನೋಡೋಣ. ಹಲೋ ನಮಸ್ತೆ.
11: ಹಲೋ,
1: ಯಾರು ಮಾತಾಡೋದು?
11: ಓಂಕಾರ ಮಾತಾಡೋದು.
1: ಓಂಕಾರ, ಧ್ವನಿ ಸುರುಳಿ ಏನ್ ಕೇಳಿದ್ರಾ? ಯಾವ ಚಿತ್ರ ಅಂತ ಗುರುತಾಯ್ತಾ? ಯಾವ್ದು ಹೇಳಿ?
11: ವಿಕ್ರಾಂತ್ ರೋಣ ಮೇಡಮ್.
1: ವಿಕ್ರಾಂತ್ ರೋಣ, ಸರಿಯಾದ ಉತ್ತರ. ಸರಿಯಾದ ಉತ್ತರ ಯಾವುದು? ವಿಕ್ರಾಂತ್ ರೋಣ. ಓಕೆ, ಸೊ ತಮಗಾಗಿ ಯಾವ ಗೀತೆಯನ್ನ ಪ್ರಸಾರ ಮಾಡೋಣ ಇವತ್ತು?
11: ನಿಮಗೆ ಆಕಸ್ಮಿಕದಿಂದ ಹುಟ್ಟಿದರೆ ಕನ್ನಡ ನೋಟ.
1: ಆಕಸ್ಮಿಕ ಚಿತ್ರದ ಗೀತೆ ಬೇಕು. ಹುಟ್ಟಿದ್ರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು. ಓಕೆ, ವಿಕ್ರಾಂತ್ ರೋಣ ಚಿತ್ರವನ್ನ ಅನೂಪ್ ಭಂಡಾರಿ ಅವರು ನಿರ್ದೇಶನ ಮಾಡಿದ್ರು. 2022 ಬಿಡುಗಡೆಗೊಂಡಿತ್ತು.

0: ಸುದೀಪವರೊಂದಿಗೆ ಮಿಲನ್ ನಾಗರಾಜ್, ನಿರೂಪ ಭಂಡಾರಿ, ನೀತಾ ಅಶೋಕ್ ಅವರು ಕೂಡ ನಟಿಸಿದ್ರು. ಸೊ ಆಕಸ್ಮಿಕ ಚಿತ್ರದ ಗೀತೆ ಹುಟ್ಟಿದ್ರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು, ಗೀತೆಯನ್ನು ಪ್ರಸಾರ ಮಾಡ್ತಾ ಇದ್ದೀವಿ, ಕೇಳಿ.
1: ಥ್ಯಾಂಕ್ ಯು.

ಕೇಳುಗರೆ, ಚಂದನವನದ ಸಿಂಗಾರವನ್ನ ಮತ್ತಷ್ಟು ಹೆಚ್ಚು ಮಾಡುವ ಸಿನಿಮಾ ರಂಗು ಹಾಡಿನ ಗುಂಗು ಸಿನಿ ಕ್ವಿಜ್ ನಂದನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತಷ್ಟು ಪ್ರಶ್ನೆಗಳೊಂದಿಗೆ ಮುಂದಿನ ವಾರ ಸಿನಿ ಕ್ವಿಜ್ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ನಮಸ್ಕಾರ.

0: ಭಾರತ. ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555ಕ್ಕೆ ಕರೆ ಮಾಡಿ.
1: ನಿಮ್ಮ ಬಯಕೆಗಳು ವಜ್ರಾಭರಣಗಳೊಂದಿಗೆ ಬಂದರೆ ಹೇಗಿರುತ್ತದೆ?
2: BMW X1 24 ಕ್ಯಾರೆಟ್ ಚಿನ್ನದ ಬಾರ್ ಮತ್ತು ವಜ್ರಾಭರಣದ ಖರೀದಿಯ ಮೇಕಿಂಗ್ ಚಾರ್ಜ್ ನ ಮೇಲೆ 100% ರಿಯಾಯಿತಿ. ನಿಜವಾಗಿ ಇವೆಲ್ಲವೂ ಸಾಧ್ಯವೇ?
1: ಈ ಎಲ್ಲಾ ಕನಸುಗಳನ್ನು ಭೀಮಾ ಬ್ರಿಲಿಯನ್ಸ್ ಡೈಮಂಡ್ ಜುವೆಲ್ಲರಿ ಫೆಸ್ಟಿವಲ್ ನೊಂದಿಗೆ ನನಸಾಗಿಸಿಕೊಳ್ಳಿ. ವಜ್ರಾಭರಣಗಳನ್ನು ಭೀಮಾ ಮಳಿಗೆಯಲ್ಲಿ ಖರೀದಿಸಿ ಆಕರ್ಷಕ ಬಹುಮಾನಗಳನ್ನು ಪಡೆಯಿರಿ.
2: ಕೊಡುಗೆಗಳು July 9-August 9 ಎಲ್ಲಾ ಭೀಮಾ ಮಳಿಗೆಗಳಲ್ಲಿ ಲಭ್ಯ. ಶರತ್ತುಗಳು ಅಂದಯ.
3: ಏನು ರಂಗ, ಕೈಗೆ ಬ್ಯಾಂಡೇಜು?
4: ಬಿದ್ಬಿಟ್ಟಾಕ. ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
3: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೆ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
0: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
5: Mysore Sandal.
6: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
7: ಆಕಾಶವಾಣಿ ಧಾರವಾಡ. ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಅನುಮೋಲ್ ಗೀತ್.

0: ಪ್ರಸ್ತುತಿ ರಾಖಿ ಹಾನಗಲ್. ಕೇಳಿ ಅನುಮೋಲ್ ಗೀತ್.
1: ಸಭಿ ಅನಮೋಲ್ ಗೀತ ಸುನ್ನೆ ವಾಲೆ ಪ್ಯಾರೆ ದೋಸ್ತೋ ಕೋ ರಾಖೀ ಕಾ ಪ್ಯಾರ ಭರಾ ನಮಸ್ಕಾರ. ಅನಮೋಲ್ ಗೀತ್ ಕೇಳುತ್ತಿರುವ ಪ್ರೀತಿಯ ಆತ್ಮೀಯ ಅಭಿಮಾನಿ ಕೇಳುಗರಿಗೆ ರಾಖಿ ಮಾಡುವ ನಮಸ್ಕಾರಗಳು ಹಾಗೂ ಕಾರ್ಯಕ್ರಮಕ್ಕೆ ಸ್ವಾಗತ.

ಸ್ನೇಹಿತರೆ, ಮದುವೆ ಎಂದರೆ ಕೇವಲ ಇಬ್ಬರು ವ್ಯಕ್ತಿಗಳ ಮಿಲನವಲ್ಲ, ಬದಲಿಗೆ ಎರಡು ಕುಟುಂಬಗಳು, ಸಂಸ್ಕೃತಿಗಳು ಮತ್ತು ಮನಸ್ಸುಗಳ ನಡುವಿನ ಸುಂದರವಾದ ಒಪ್ಪಂದ. ಮದುವೆ ಎನ್ನುವುದು ಪ್ರೀತಿ, ನಂಬಿಕೆ, ಜವಾಬ್ದಾರಿ ಮತ್ತು ಸಹನೆಯ ಅಡಿಪಾಯದ ಮೇಲೆ ಆರಂಭವಾಗುವ ಪಯಣ. ನಮ್ಮ ದೇಶದಲ್ಲಿ ಮದುವೆಯನ್ನು ಕೇವಲ ಒಪ್ಪಂದವೆಂದು ಪರಿಗಣಿಸದೆ ಜನ್ಮ ಜನ್ಮಾಂತರಗಳ ಪವಿತ್ರ ಸಂಬಂಧವೆಂದು ನಂಬಲಾಗುತ್ತದೆ. ದೋಸ್ತೋ, ಜಬ್ ಶಾದಿ ಕಿ ತಯಾರಿ ಶುರು ಹೋ ಜಾತಿ ಹೇ, ತಬ್ ಸಗಾ ಸಂಬಂಧಿ, ಪಡೋಸಿ, ದೋಸ್ತ್ ಸಭಿ ಕಾ ಆನಾ ಶುರು ಹೋ ಜಾತಾ ಹೇ. ಸಬ್ ಮಿಲ್ ಜಾನೆ ಕೇ ಬಾದ್ ವಹಾ ಏಕ್ ಖುಷ್ನುಮಾ ಮಾಹೌಲ್ ಪೈದಾ ಹೋ ಜಾತಾ ಹೇ. ಹರ್ ಜಗಹ ಮುಸ್ಕಾನ್, ಕಿಲ್ಕಿಲಾಹಟ್, ಗಾನಾ ಬಜಾನಾ, ಖುಷಿ ಖುಷಿ ಸೇ ಸಬ್ ಮಿಲ್ಕೆ ಇಸ್ ಖೂಬ್ಸೂರತ್ ರಿಶ್ತೆ ಕೋ ಮುಕಮ್ಮಲ್ ಬನಾನೆ ಕೇ ಲಿಯೆ ಅಪ್ನಿ ತರಫ್ ಸೇ ಸಬ್ ಕೋಶಿಶ್ ಕರ್ನೆ ಲಗ್ ಜಾತೆ ಹೇ. ಇಸ್ ಖೂಬ್ಸೂರತ್ ರಿಶ್ತೆ ಕೋ ಮುಕಮ್ಮಲ್ ಬನಾನೆ ಕಾ ಜೊ ಸಫರ್ ಹೋತಾ ಹೇ ವೋ ಇಸ್ ಗಾನೆ ಸೇ ಮಾಲೂಮ್ ಪಡ್ತಾ ಹೇ. ತೋ ಆಯೆ ಸುನ್ತೆ ಹೇ ಹಮ್ ಸಾಥ್ ಸಾಥ್ ಹೇ ಫಿಲ್ಮ್ ಕಾ ಯೇ ಪ್ಯಾರಾ ಸಾ ಗಾನಾ. ಇಸೇ ಗಾಯಾ ಹೇ ಕುಮಾರ್ ಸಾನು, ಕವಿತಾ ಕೃಷ್ಣಮೂರ್ತಿ, ಇಸೇ ಸಂಗೀತ ದಿಯಾ ಹೇ ರಾಮ್ ಲಕ್ಷ್ಮಣ್.

ಸ್ನೇಹಿತರೆ, ಮದುವೆ ಎನ್ನುವುದು ಕೇವಲ ಸಂತೋಷದಿಂದ ಕೂಡಿರುವುದಿಲ್ಲ. ಅಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಸಹಜ. ಆದರೆ ಪರಸ್ಪರ ಅರ್ಥೈಸಿಕೊಳ್ಳುವಿಕೆ, ಬಿಟ್ಟುಕೊಡುವ ಸ್ವಭಾವ ಮತ್ತು ಪ್ರಾಮಾಣಿಕತೆಯೇ ಯಶಸ್ವಿ ದಾಂಪತ್ಯದ ರಹಸ್ಯವಾಗಿದೆ. ಮದುವೆ ಎಂದರೆ ಯಾರನ್ನೂ ಬದಲಾಯಿಸುವುದು ಅಲ್ಲ, ಬದಲಿಗೆ ಇರುವಂತೆಯೇ ಅವರನ್ನು ಸ್ವೀಕರಿಸಿ ಪ್ರೀತಿಸುವುದು. ಇದು ಮದುವೆಯ ನಿಜವಾದ ಅರ್ಥ. ದುನಿಯಾ ಕಿ ದಸ್ತೂರ್ ಹೇ ದೋಸ್ತೋ ಕಿ ಬೇಟಿಯಾ ಪರಾಯಿ ಹೋತಿ ಹೇ, ಜಿಸ್ ಬೇಟಿ ಕೋ ಹಮ್ನೆ ಅಪ್ನೆ ಜಾನ್ ಸೆ ಬಡಕರ್ ಪಾಲಾ ಪೋಸಾ ಔರ್ ಬಡಾ ಕಿಯಾ, ಏಕ್ ದಿನ ವೋ ಅಪ್ನೆ ಸಪ್ನೆ ಕೆ ಲಿಯೆ ಔರ್ ಅಪ್ನಿ ಜೀವನ್ ಕಿ ಶುರುವಾತ್ ಕೆ ಲಿಯೆ ಅಪ್ನೆ ಪೀಹರ್ ಕಾ ಘರ್ ಛೋಡ್ಕರ್ ನಯೇ ಘರ್ ಕೋ ಜಾನೆ ಕಾ ಜೋ ಸಫರ್ ಹೋತಾ ಹೇ ಉಸ್ಕೋ ದರ್ಶಾತಾ ಹೇ ರಾಜಿ ಫಿಲಮ್ ಕಾ ಯೇ ಗಾನಾ. ತೋ ಚಲಿಯೇ ಸುನ್ತೆ ಹೇ ಇಸ್ ಗಾನೆ ಕೋ. ಇಸ್ ಗಾನೆ ಕೋ ಗಾಯಾ ಹೇ ಹರ್ಷದೀಪ್ ಕೌರ್, ವಿಭಾ ಔರ್ ಶಂಕರ್ ಮಹಾದೇವನ್.

0: ಸ್ನೇಹಿತರೆ, ಇಂದಿನ ಈ ಅನ್ಮೋಲ್ ಗೀತ್ ಕಾರ್ಯಕ್ರಮ ತಮಗೆಲ್ಲ ಇಷ್ಟ ಆಗಿರಬಹುದು ಅನ್ಕೊಂಡು ಇಲ್ಲಿಗೆ ಇಂದಿನ ಈ ಕಾರ್ಯಕ್ರಮವನ್ನ ಮುಗಿಸೋಣಂತ. ಮತ್ತೆ ಮುಂದಿನ ವಾರ ಹೊಸ ವಿಷಯ ಹಾಗೂ ಹೊಸ ಭಾವನೆಗಳೊಂದಿಗೆ ನಿಮ್ಮನ್ನ ಭೇಟಿಯಾಗುತ್ತೇನೆ. ಅಲ್ಲಿವರೆಗೂ ದಿಜಿಎ ಇಜಾಜತ್ ಆಪ್ಕಿ ಪ್ಯಾರಿ ಸಿ ರಾಖಿ ಕೋ ನಮಸ್ಕಾರ. ಕಾರ್ಯಕ್ರಮ ನಿರ್ವಹಣೆ ಮಂಜುಳಾ ಪುರಾಣೇಕ್, ಪ್ರಸ್ತುತಿ ಸಹಕಾರ ಕೆ ಶಿವರಾಜ್ ಹಾಗೂ ನವೀನ್ ಮಹಾಲೆ.
1: ಮೂರ್ನೂರ ತೊಂಬತ್ತೆರಡು ಪಾಯಿಂಟ್ ಒಂದು ಆರು ಮೀಟರ್ಗಳು ಅಥವಾ 765 ಕಿಲೋ ಹರ್ಟ್ಸ್ ತರಂಗಾಂತರಗಳು, ನಮ್ಮ ಡಿಜಿಟಲ್ ಪ್ರಸಾರ 756 ಕಿಲೋ ಹರ್ಟ್ಸ್ ಮತ್ತು FM 103 ಮೆಗಾ ಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಧಾರವಾಡ ಕೇಂದ್ರ. ಕೇಳುಗರೆ, ಸಮಯ ಹೊಂದಿಸಿಕೊಳ್ಳಿ. ಸರಿಯಾಗಿ ಬೆಳಗಿನ 11:02 ಸೆಕೆಂಡುಗಳು. ಇದೀಗ ಕನ್ನಡ ಚಿತ್ರಗೀತೆಗಳನ್ನು ಕೇಳೋಣ.

0: ಶ್ರೋತೃ ಬಾಂಧವರೇ, ಪ್ರತಿ ರವಿವಾರ ಮಧ್ಯಾಹ್ನ 1:30 ಪ್ರಸಾರವಾಗುತ್ತಿದೆ ಪ್ರಾಯೋಜಿತ ಕಾರ್ಯಕ್ರಮ ನಡೆ ನುಡಿ. ಪ್ರಾಯೋಜಕರು ಸಂಪ್ರೀತಿ ಇಂಡಿಯಾ.
1: ಶ್ರೀನಿಧಿ ಜಿ ಶಾಸ್ತ್ರಿ ಮತ್ತು ಅನನ್ಯ ಭಟ್ ಅವರ ಯುಗಳ ಧ್ವನಿಗಳಲ್ಲಿ ಕೇಳೋಣ ಕರ್ಕಿ ಚಿತ್ರದ ಗೀತೆ. ಕವಿರಾಜ್ ಅವರ ಗೀತೆಗೆ ಅರ್ಜುನ್ ಜನ್ಯ ಸಂಗೀತ ನೀಡಿದ್ದಾರೆ.

0: ಇದುವರೆಗೆ ಕನ್ನಡ ಚಿತ್ರಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಧಾರವಾಡ. ಇದೀಗ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ನಿಮ್ಮ ಬಯಕೆಗಳು ವಜ್ರಾಭರಣಗಳೊಂದಿಗೆ ಬಂದರೆ ಹೇಗಿರುತ್ತದೆ?
3: BMW X1 24 ಕ್ಯಾರೆಟ್ ಚಿನ್ನದ ಬಾರ್ ಮತ್ತು ವಜ್ರಾಭರಣದ ಖರೀದಿಯ ಮೇಕಿಂಗ್ ಚಾರ್ಜ್ನ ಮೇಲೆ 100% ರಿಯಾಯಿತಿ. ನಿಜವಾಗಿ ಇವೆಲ್ಲವೂ ಸಾಧ್ಯವೇ?
2: ಈ ಎಲ್ಲಾ ಕನಸುಗಳನ್ನು ಭೀಮಾ ಬ್ರಿಲಿಯನ್ಸ್ ಡೈಮಂಡ್ ಜುವೆಲ್ಲರಿ ಫೆಸ್ಟಿವಲ್ನೊಂದಿಗೆ ನನಸಾಗಿಸಿಕೊಳ್ಳಿ. ವಜ್ರಾಭರಣಗಳನ್ನು ಭೀಮಾ ಮಳಿಗೆಯಲ್ಲಿ ಖರೀದಿಸಿ. ಆಕರ್ಷಣೆ

0: ಬಹುಮಾನಗಳನ್ನು ಪಡೆಯಿರಿ.
1: ಕೊಡುಗೆಗಳು ಜುಲೈ 9 ರಿಂದ ಆಗಸ್ಟ್ 9 ರವರೆಗೆ ಎಲ್ಲ ಭೀಮಾ ಮಳಿಗೆಗಳಲ್ಲಿ ಲಭ್ಯ. ಷರತ್ತುಗಳು ಅನ್ವಯ.
2: ಏನು ರಂಗ, ಕೈಗೆ ಬ್ಯಾಂಡೇಜು?
3: ಬಿದ್ದ್ಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
2: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೆ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
4: 18 ರಿಂದ 60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU.WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
5: ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲೀಗ ರೀಟಾ ಗಂಗೂಲಿ ಅವರ ಠುಮ್ರಿ ಗಾಯನ ಕೇಳೋಣ. ಮೊದಲಿಗೆ ರಾಗ್ ಮಿಶ್ರ ಪೀಲು ದಾತ್ರಾ. ಇವರಿಗೆ ತಬಲಾ ಸಾಥ್ ನೀಡಿದ್ದಾರೆ ಮಮ್ಮುಲಾಲ್ ಸಂಗಾಂವ್ಕರ್, ಹಾರ್ಮೋನಿಯಂ ವಸಂತ್ ಕನಕಾಪುರ್.

ರೀಟಾ ಗಂಗೂಲಿ ಅವರ ಠುಮ್ರಿ ಗಾಯನ ಕೇಳುತ್ತಿರುವಿರಿ. ಈಗ ಕೇಳೋಣ ಮಿಶ್ರ ಖಮಾಜ್. ತಬಲಾ ಸಾಥ್ ನೀಡಿದ್ದಾರೆ ಜಿ ಎನ್ ಪರ್ವತಿಕರ್, ಸಾರಂಗಿ ಅಬ್ದುಲ್ ಖಾದರ್, ಹಾರ್ಮೋನಿಯಂ ವಸಂತ್ ಕನಕಾಪುರ್.

ಇದುವರೆಗೆ ರೀಟಾ ಗಂಗುಲಿ ಅವರ ಲಘುಶಾಸ್ತ್ರೀಯ ಗಾಯನದಲ್ಲಿ ಮಿಶ್ರ ಖಮಾಜ್ ಠುಮರಿ ಕೇಳಿದಿರಿ. ತಬಲಾ ಸಾಥ್ ನೀಡಿದವರು ಜಿಎನ್ ಪರ್ವತಿಕರ್, ಸಾರಂಗಿಯಲ್ಲಿ ಅಬ್ದುಲ್ ಖಾದರ್, ಹಾರ್ಮೋನಿಯಂ ಸಾಥ್ ನೀಡಿದವರು ಪಂಡಿತ್ ವಸಂತ್ ಕನಕಾಪುರ್. ಇಲ್ಲಿಗೆ ಲಘುಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಮುಕ್ತಾಯವಾಯಿತು. ಆಕಾಶವಾಣಿ ಧಾರವಾಡ, ಸಮಯ 12 ಗಂಟೆ ಆಗುತ್ತಲಿದೆ. ಇನ್ನು ಮುಂದೆ ಪ್ರದೇಶ ಸಮಾಚಾರ ಕೇಳುತ್ತೀರಿ ನಮ್ಮ ನಿಲಯದಿಂದ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಇಂದು ವಿಶ್ವ ಶ್ರವಣ ದಿನ. ಪರಿಸರ ಜಾಗೃತಿ ಮೂಡಿಸಲು ನಮ್ಮ ಸುತ್ತಮುತ್ತಲಿನ ಶಬ್ದಗಳನ್ನು ಸೌಂಡ್ಸ್ಕೇಪ್ಸ್ ಆಲಿಸುವ ಕಲೆ ಪ್ರೋತ್ಸಾಹಿಸಿ ಶ್ರವಣ ಸಂಸ್ಕೃತಿಯ ಮೂಲಕ ಆಲಿಸುವಿಕೆ ಉದ್ದೀಪಿಸಲು ಈ ದಿನ ಮೀಸಲಿದೆ. ರಾಷ್ಟ್ರಭಕ್ತ ಸ್ವಾತಂತ್ರ್ಯ ಸೇನಾನಿಗಳ ಹೋರಾಟ, ತ್ಯಾಗ ಹಾಗೂ ಬಲಿದಾನದ ಹಿನ್ನೆಲೆ ಸ್ವಾತಂತ್ರ್ಯ ಸಂಗ್ರಾಮದ ಕಿಡಿಗೆ ಬೆದರಿ ಭಾರತೀಯ ಸ್ವಾತಂತ್ರ್ಯ ಕಾಯ್ದೆಗೆ ಬ್ರಿಟಿಷ್ ಸಂಸತ್ತು ಒಪ್ಪಿಗೆ ಸೂಚಿಸಿದ ದಿನ ಜುಲೈ 18. ಈ ನಿರ್ಣಯದ ಅನುಸರಣೆಯಾಗಿ 1947 ಆಗಸ್ಟ್ 15 ಬೆಳಗಿನ ಜಾವ ಭಾರತ ಪಾರತಂತ್ರದಿಂದ ಮುಕ್ತಗೊಂಡು ಸ್ವತಂತ್ರವಾಯಿತು. ಮೈಸೂರು ಸಂಸ್ಥಾನದ ಕೊನೆಯ ದೊರೆ ಉದಾರದಾನಿ ಕರ್ನಾಟಕದ ಪ್ರಥಮ ರಾಜ್ಯಪಾಲರಾದ ಜಯಚಾಮರಾಜೇಂದ್ರ ಒಡೆಯರ್ ಅವರ ಜಯಂತಿಯಿಂದು. ಶಾಂತಿ, ಸಮಾನತೆ ಮತ್ತು ಮಾನವೀಯ ಮೌಲ್ಯಗಳಿಗೆ ಅಮೂಲ್ಯ

0: ಸ್ವತಂತ್ರವಾಯಿತು. ಮೈಸೂರು ಸಂಸ್ಥಾನದ ಕೊನೆಯ ದೊರೆ ಉದಾರದಾನಿ ಕರ್ನಾಟಕದ ಪ್ರಥಮ ರಾಜ್ಯಪಾಲರಾದ ಜಯಚಾಮರಾಜೇಂದ್ರ ಒಡೆಯರ್ ಅವರ ಜಯಂತಿ ಇಂದು. ಶಾಂತಿ, ಸಮಾನತೆ ಮತ್ತು ಮಾನವೀಯ ಮೌಲ್ಯಗಳಿಗೆ ಅಮೂಲ್ಯ ಕೊಡುಗೆ ನೀಡಿದ, ನೊಬೆಲ್ ಶಾಂತಿ ಪುರಸ್ಕಾರದಿಂದ ಸನ್ಮಾನಿತರಾದ ನೆಲ್ಸನ್ ಮಂಡೇಲಾ ಸಂಸ್ಮರಣೆ ಅಂತಾರಾಷ್ಟ್ರೀಯ ದಿನವಿಂದು. ರಾಜ್ಯ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ ಅಂಗಸಂಸ್ಥೆ ಬೆಂಗಳೂರಿನ ವಿಜ್ಞಾನ ಮತ್ತು ತಂತ್ರಜ್ಞಾನ ಅಕಾಡೆಮಿ ಆವರಣದಲ್ಲಿ ಪ್ರಕೃತಿಯ ಔಷಧಾಲಯದ ಅನ್ವೇಷಣೆ, ಆರೋಗ್ಯ, ಜೀವನೋಪಾಯ, ಜೈವಿಕ ಅರ್ಥವ್ಯವಸ್ಥೆ ಮತ್ತು ಸಂರಕ್ಷಣೆಗಾಗಿ ಔಷಧೀಯ ಮತ್ತು ಸುಗಂಧ ಸಸ್ಯಗಳ ಸಾಮರ್ಥ್ಯಗಳು ಎಂಬ ವಿಷಯದ ಕುರಿತ 3 ದಿನಗಳ ರಾಷ್ಟ್ರೀಯ ಸಮ್ಮೇಳನ ಇಂದು ಸಂಪನ್ನಗೊಳ್ಳಲಿದೆ. ದೇಶದ ವಿವಿಧ ಭಾಗಗಳಿಂದ 120 ಪ್ರತಿನಿಧಿಗಳು, ಸಂಶೋಧನಾ ವಿದ್ಯಾರ್ಥಿಗಳು, ಆಯುಷ್ ಇಲಾಖೆಯ 15 ಜನ ವೈದ್ಯಾಧಿಕಾರಿಗಳು ಸಮ್ಮೇಳನದಲ್ಲಿ ಪಾಲ್ಗೊಂಡಿದ್ದಾರೆ. ಹೊಸದಿಲ್ಲಿಯ ಭಾರತ ಮಂಟಪದಲ್ಲಿ ಜರುಗಿದ ಭಾರತ್ ಟೆಕ್ಸ್ 2026 ಜವಳಿ ಉದ್ಯಮದ ಹೂಡಿಕೆದಾರರ ವಿಶ್ವ ಸಮಾವೇಶದಲ್ಲಿ ರಾಜ್ಯ ಸರ್ಕಾರ 12 ಪ್ರಮುಖ ಒಪ್ಪಂದಗಳಿಗೆ ಸಹಿ ಹಾಕಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಂತಸ ವ್ಯಕ್ತಪಡಿಸಿದ್ದು, ರಾಜ್ಯಕ್ಕೆ 2821 ಕೋಟಿ ರೂಪಾಯಿ ಹೂಡಿಕೆ ಖಾತ್ರಿಯಾಗಿದೆ ಎಂದು ಎಕ್ಸ್ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ಕಲಬುರಗಿ, ಚಿತ್ರದುರ್ಗ, ರಾಮನಗರ, ಮೈಸೂರು, ಚಾಮರಾಜನಗರ, ಉಡುಪಿ, ದಕ್ಷಿಣ ಕನ್ನಡ, ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಜಿಲ್ಲೆಗಳ ಜವಳಿ ಪಾರ್ಕ್ಗಳಲ್ಲಿ ಹಣ ಹೂಡಿಕೆಯಾಗಲಿದ್ದು 11,020 ಉದ್ಯೋಗಗಳು ಸೃಷ್ಟಿಯಾಗಲಿವೆ ಎಂದಿದ್ದಾರೆ. ಖೇಲೋ ಇಂಡಿಯಾ ಫಿಟ್ ಇಂಡಿಯಾ ಉಪಕ್ರಮದಡಿ ಕೇಂದ್ರ ಯುವಜನ ವ್ಯವಹಾರ ಹಾಗೂ ಕ್ರೀಡಾ ಸಚಿವಾಲಯ ಗ್ರಾಮೀಣ ಸೊಗಡಿನ ದೇಸಿ ಕ್ರೀಡೆ ಮಲ್ಲಕಂಬವನ್ನು ಮುನ್ನೆಲೆಗೆ ತರುತ್ತಿದೆ. ಧಾರವಾಡದ ನೂತನ ಈಜುಗೊಳ ಹಾಗೂ ಕ್ರೀಡಾ ಸಂಕೀರ್ಣದಲ್ಲಿ ರಾಜ್ಯಮಟ್ಟದ 3ನೇ ಆವೃತ್ತಿಯ ಮಲ್ಲಕಂಬ ಸ್ಪರ್ಧೆಗಳನ್ನು ಮಲ್ಲಕಂಬ ಫೆಡರೇಷನ್ ಆಫ್ ಇಂಡಿಯಾ ಆಯೋಜಿಸಿದೆ. ವಿವಿಧ ವಿಭಾಗಗಳಲ್ಲಿ ಒಟ್ಟು 275 ಮಲ್ಲಕಂಬ ಪಟುಗಳು ಪಾಲ್ಗೊಂಡಿದ್ದಾರೆ. ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ ಮಲ್ಲಕಂಬ ಪಟು ಹಾಗೂ ತರಬೇತುದಾರ ಗದಗ ಜಿಲ್ಲೆ ಶಿರಹಟ್ಟಿಯ ಸೋಮಶೇಖರ್ ಕೊಡ್ಲಿ.
1: ಧಾರವಾಡದಲ್ಲ ಸ್ವಿಮ್ಮಿಂಗ್ ಪೂಲ್ ಕಾಂಪ್ಲೆಕ್ಸ್ ನಲ್ಲಿ ನಡೀತಿರ್ತಕ್ಕಂತ ಮಲ್ಲಕಂಬ ಕ್ರೀಡೋತ್ಸವ 2 ದಿನಗಳಿಂದ ಪ್ರಾರಂಭ ಆಗಿದೆ. ಇದು 3ನೇ ಆವೃತ್ತಿ ಧಾರವಾಡದಲ್ಲಿ ನಡೀತಾ ಇದೆ. 14 ವರ್ಷದ ಒಳಗಿನ ಬಾಲಕರು ಹಾಗೂ ಬಾಲಕಿಯರು, 14 ವರ್ಷ ಮೇಲ್ಪಟ್ಟ ಬಾಲಕರು ಹಾಗೂ ಬಾಲಕಿಯರು ಭಾಗವಹಿಸ್ತಾ ಇದ್ದಾರೆ. ಸ್ಥಿರ ಮತ್ತು ರೋಪ್ ಮಲ್ಲಕಂಬ ನಡೀತಾ ಇದ್ದಾರೆ. ಸುಮಾರು 18 ತಂಡಗಳು ಮಲ್ಲಕಂಬ ಕ್ರೀಡೋತ್ಸವದಲ್ಲಿ ಭಾಗವಹಿಸಿದ್ದಾರೆ. ಧಾರವಾಡದ ಸುಮಾರು 6 ತಂಡಗಳು ಎಲಿವಾಳ, ಸಿರುಗುಪ್ಪಿ, ಅಣ್ಣಿಗೇರಿ, ಹರಲಾಪುರ, ಹುಬ್ಬಳ್ಳಿ, ಉಪ್ಪಿನಪೇಟಿಗೇರಿ, ಅದರ ಜೊತೆ ಬಾಗಲಕೋಟೆ, ವಿಜಯಪುರ, ಬೆಳಗಾವಿ, ರಾಮನಗರ, ಮೈಸೂರು, ದಕ್ಷಿಣ ಕನ್ನಡ, ಶಿವಮೊಗ್ಗ, ಜಮಖಂಡಿ, ಹೀಗೆ 275 ಹೆಚ್ಚು ಕ್ರೀಡಾಪಟುಗಳು ಇಲ್ಲಿ ಭಾಗವಹಿಸಿದ್ದಾರೆ. ಪಾರಿತೋಷಕ ಹಾಗೂ ನಗದು ಬಹುಮಾನವನ್ನು ಸಹಿತ ಕೊಡ್ತಾ ಇದ್ದಾರೆ.
0: ಕೇಂದ್ರ ಚುನಾವಣಾ ಆಯೋಗದ ನಿರ್ದೇಶನದಂತೆ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ 2026 ಹಿನ್ನೆಲೆ ಹಾವೇರಿ ಜಿಲ್ಲೆಯಲ್ಲಿ 13,35,000 ಮತದಾರರಿಗೆ ಗಣತಿ ನಮೂನೆ ವಿತರಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ವಿಜಯ್ ಮಹಾಂತೇಶ್ ತಿಳಿಸಿದ್ದಾರೆ. ಆ ಪೈಕಿ 973,000 ಮತದಾರರ ಗಣಕೀಕರಣ ಪ್ರಕ್ರಿಯೆ ಪೂರ್ಣಗೊಂಡಿದ್ದು ಹಾವೇರಿ ಜಿಲ್ಲೆ ರಾಜ್ಯಕ್ಕೆ 2ನೇ ಸ್ಥಾನದಲ್ಲಿದೆ. ಮೈಸೂರಿನ ಡಾಕ್ಟರ್ ಗಂಗೂಬಾಯಿ ಹಾನಗಲ್ ಸಂಗೀತ ಮತ್ತು ಪ್ರದರ್ಶಕ ಕಲೆಗಳ ವಿಶ್ವವಿದ್ಯಾಲಯ ಹುಬ್ಬಳ್ಳಿ ಪ್ರಾದೇಶಿಕ ಕೇಂದ್ರದ ಸಹಯೋಗದಲ್ಲಿ ನಾಟಕ ವಿಭಾಗದ ಸ್ನಾತಕೋತ್ತರ ಪದವಿಯ ಪ್ರದರ್ಶನದ ಭಾಗವಾಗಿ ವಾರ್ಷಿಕ ನಾಟಕೋತ್ಸವ ಹುಬ್ಬಳ್ಳಿಯ ಸವಾಯಿ ಗಂಧರ್ವ ಸಭಾಭವನದಲ್ಲಿ ಯಶಸ್ವಿಯಾಗಿ ಜರುಗಿತು. ಚಿತ್ರದುರ್ಗದ ಜಿಲ್ಲಾ ಸಶಸ್ತ್ರ ಮೀಸಲು ಪೊಲೀಸ್ ಪಡೆ ಕವಾಯತು ಮೈದಾನದಲ್ಲಿ ಮಾದಕ ದ್ರವ್ಯ ಸಾಗಣೆ ಮತ್ತು ಬಳಕೆ ನಿಷೇಧ ಕುರಿತು ಜನಜಾಗೃತಿ ಜಾಥಾ, ಆಪರೇಷನ್ ರೈಸ್ ಹಾಗೂ ಬೇಡ ಬ್ರೋ ಅಭಿಯಾನಕ್ಕೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ರಂಜಿತ್ ಕುಮಾರ್ ಬಂಡಾರು ಚಾಲನೆ ನೀಡಿದರು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ 1:10 ಗಂಟೆಗೆ.

0: ಬಾಯಿ ಫಡ್ನೀಸ್ ಅವರೊಂದಿಗೆ ಸಂದರ್ಶನ. ಇವರನ್ನು ಸಂದರ್ಶಿಸುತ್ತಾರೆ ವೆಂಕಟೇಶ್ ಬೇವಿನ ಬೆಂಚಿ.
1: ಪ್ರಿಯ ಕೇಳುಗರೆ ನಮಸ್ಕಾರ. ಇವತ್ತು ನಮ್ಮ ಆಕಾಶವಾಣಿಗೆ ರಾಯಚೂರಿನ ಆಯುರ್ವೇದ ತಜ್ಞರಾಗಿರ್ತಕ್ಕಂಥ ಡಾಕ್ಟರ್ ರೂಪಾಬಾಯಿ ಫಡ್ನೀಸ್ ಅವರು ಬಂದಿದ್ದಾರೆ. ಅವರು ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಆಯುರ್ವೇದದಲ್ಲಿ ಆಹಾರ ಪದ್ಧತಿ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ. ಸ್ನೇಹಿತರೆ, ಇವತ್ತು ನಮಗೆಲ್ಲರಿಗೂ ಸಾಕಷ್ಟು ರೀತಿಯ ತೊಂದರೆಗಳು ಬರ್ತಾ ಇದಾವೆ. ವಿಶೇಷವಾಗಿ ಆರೋಗ್ಯ ತೊಂದರೆಗಳು ಅಂದ್ರೆ ಬೇರೆ ಬೇರೆ ಕಾರಣಕ್ಕೆ ಬರ್ತಾ ಇದೆ ಅಂತ ಗೊತ್ತಿದೆ. ವಿಶೇಷವಾಗಿ ಆಹಾರದಿಂದಲೇ ಆರೋಗ್ಯದ ಸಮಸ್ಯೆಗಳು ತುಂಬಾನೇ ಕಾಡ್ತಿದ್ದಾವೆ ಅನ್ನುವಂಥದ್ದು. ತಿನ್ನುವ ಆಹಾರ ತುಂಬಾನೇ ಕಲುಷಿತವಾಗಿದೆ, ಕುಡಿಯುವ ನೀರು ಕಲುಷಿತವಾಗಿದೆ, ಜೊತೆಗೆ ಗಾಳಿನೂ ಕಲುಷಿತವಾಗಿದೆ, ಎಲ್ಲವೂ ಕಲುಷಿತವಾಗಿರ್ತಕ್ಕಂಥ ಈ ಒಂದು ಸಂದರ್ಭದಲ್ಲಿ ಮುಖ್ಯವಾಗಿ ಆಹಾರದ ಬಗ್ಗೆ ನಾವು ಇವತ್ತು ತುಂಬಾನೇ ಮಹತ್ವ ಕೊಡಬೇಕಾಗಿದೆ. ಯಾಕಂದ್ರೆ ಆಹಾರದಲ್ಲಿ ಇತ್ತೀಚೆಗೆ ಸಾಕಷ್ಟು ರೀತಿಯ ಕೆಮಿಕಲ್ ಬಳಸ್ತಾರೆ, ಎಲ್ಲಾ ರೀತಿಯ ಕೆಮಿಕಲ್ ಬಳಸ್ತಾರೆ, ಅದರಿಂದ ದೇಹಕ್ಕೆ ಸಾಕಷ್ಟು ರೀತಿಯ ರೋಗಗಳು ಬರ್ತಾ ಇದಾವೆ ಅನ್ನುವಂಥದ್ದು ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರ. ಆದ್ರೆ ಆಯುರ್ವೇದ ಅದಕ್ಕೆ ಪರಿಹಾರವನ್ನು ಕೊಡತಕ್ಕಂಥ ಒಂದು ಸೂಕ್ತವಾದ ಒಂದು ಪದ್ಧತಿ. ಮೇಡಮ್ ನಮಸ್ಕಾರ.
2: ನಮಸ್ಕಾರ ಸರ್.
1: ಆಯುರ್ವೇದದಲ್ಲಿ ಆಹಾರ ಪದ್ಧತಿ ಈ ವಿಷಯಕ್ಕೆ ಬಂದಾಗ ನಿಜವಾಗ್ಲೂ ಆಯುರ್ವೇದದಲ್ಲಿ ತುಂಬಾನೇ ಒಳ್ಳೆ ಒಂದು ಸೂತ್ರಗಳನ್ನು ನಮ್ಗೆ ಕೊಟ್ಟಿದ್ದಾರೆ. ಯಾವ ತರ ಆಹಾರ ಸೇವನೆ ಮಾಡಬೇಕು, ಆಹಾರ ಅಂದ್ರೆ ಏನು, ಮತ್ತು ಆಹಾರವನ್ನು ತಗೊಳ್ಳುವಂತ ಪದ್ಧತಿ ಹೇಗೆ ಇರುತ್ತದೆ ಅನ್ನುವಂಥದ್ದು ತುಂಬಾ ಜನಗಳಿಗೆ ಗೊತ್ತಿಲ್ಲ. ನಮ್ಮ ಭಾರತೀಯರಾಗಿ ನಾವು ಹುಟ್ಟಿದ ಮೇಲೆ ಆಯುರ್ವೇದವನ್ನು ಅಷ್ಟು ಸೀರಿಯಸ್ ಆಗಿ ತಗೊಂಡಿಲ್ಲ ಅಂತ ನನಗೂ ಕೂಡ ಅನಿಸ್ತದೆ. ಹೇಳಿ ಮೇಡಮ್ ಆಹಾರದ ಬಗ್ಗೆ.
2: ನೋಡಿ, ಈಗ ಆಯುರ್ವೇದದಲ್ಲಿ ಆಹಾರವನ್ನ ತ್ರಯೋಪಸ್ತಂಭಗಳು ಅಂತ ಹೇಳ್ತಾರೆ. ಆಹಾರ ನಿದ್ರಾ ಮೈಥುನ, ಈ ಅಂದ್ರೆ ಈ ಆಹಾರ ಚೆನ್ನಾಗಿದ್ರೆ, ನಿದ್ರೆಯನ್ನ ಚೆನ್ನಾಗಿ ಮಾಡ್ತಿದ್ರೆ, ಮತ್ತು ನಮ್ಮ ಜೀವನ ಲೈಂಗಿಕ ಒಂದು ಕ್ರಿಯೆ. ಇನ್ನು ಆಧುನಿಕ ಪದ್ಧತಿಯವರು ಅದನ್ನ ಏನ್ ಮಾಡಿದ್ದಾರೆ ಅಂದ್ರೆ ಆಹಾರ ವಿಹಾರ ವಿಚಾರ ಮತ್ತು ವಿಹಾರ ಹೀಗೆ ಸೇರ್ಕೊಂಡಿದ್ದಾರೆ. ಅಂದ್ರೆ ಅಲ್ಲೂ ಕೂಡ ಆಹಾರವನ್ನು ಬಿಡ್ಲಿಲ್ಲ ಅವರು. ಇವು ಮೂರು ನಮ್ಮ ಈ ಒಂದು ಸ್ತಂಭ ಕೂಡ ಸರಿಯಾಗಿರ್ಲಿಲ್ಲ, ಗಟ್ಟಿಯಾಗಿರ್ಲಿಲ್ಲ ಅಂದ್ರೆ ನಮಗೆ ಅನಾರೋಗ್ಯ ಶತ ಸಿದ್ಧ. ಯಾಕಂದ್ರೆ ನಮ್ಮ ಆಯದ ಪದ್ಧತಿ ಒಂದು ಹೇಳ್ತಾರೆ ಏನಂದ್ರೆ ರೋಗಸ್ತು ದೋಷ ವೈಷಮ್ಯಂ ಅಂತ ಒಂದ್ ಕಡೆ ಹೇಳ್ತಾರೆ, ಒಂದ್ ಕಡೆ ಸ್ವಸ್ಥಸ್ಯ ಸ್ವಾಸ್ಥ್ಯ ರಕ್ಷಣಂ. ನಮ್ಮ ಜೀವನದ ಮೂಲ ಉದ್ದೇಶ ಏನು, ಸ್ವಸ್ಥನಾಗಿರೋನು ಸ್ವಸ್ಥವಾಗಿ ಆರೋಗ್ಯವಾಗಿರಬೇಕು. ಆರ್ತಸ್ಯ ಅಂದ್ರೆ ಆಯುರ್ವೇದ ಹೇಳಿರೋದು ರೋಗವನ್ನ ಬಂದರೆ ಅಂದ್ರೆ ಆರೋಗ್ಯವಾಗಿ ಹೇಗಿರಬೇಕು ಮತ್ತು ರೋಗ ಬಂದರೆ ಏನು ಮಾಡಬೇಕು. ಆತುರಸ್ಯ ಅಂದ್ರೆ ರೋಗವನಿಗೆ ಏನು ಕೊಡಬೇಕು, ಇದನ್ನೇ ಹೇಳಿರೋ ಅದರ ಒಂದು ಆಧಾರದ ಮೇಲೆ ಆಹಾರವನ್ನು ಹೇಗೆ ಸೇವನೆ ಮಾಡಬೇಕು ಅಂತ ಹೇಳಿದ್ರು. ಯಾಕಂದ್ರೆ ಆಹಾರವೇ ರೋಗಕ್ಕೆ ಕಾರಣ. ಯಾಕಂದ್ರೆ ಉಪನಿಷತ್ತಲ್ಲೂ ಹೇಳ್ತಾರೆ ಏನಂದ್ರೆ ನಿಜವಾದ ಮನುಷ್ಯನ ಆರೋಗ್ಯ ಆಹಾರವನ್ನ ಅವಲಂಬಿಸಿದೆ. ಹಾಗಾಗಿ ನಾವು ಮೊದಲು, ಯಾಕಂದ್ರೆ ಒಂದು ಶ್ಲೋಕ ಆಯುರ್ವೇದದಲ್ಲಿ ಮತ್ತೊಮ್ಮೆ ಹೇಳ್ತೀನಿ ನಾನು, ಸಮದೋಷ ಸಮಾಗ್ನಿಶ್ಚ ಸಮಧಾತು ಮಲಕ್ರಿಯಾಹ ಪ್ರಸನ್ನ ಆತ್ಮ ಮನ ಇಂದ್ರಿಯಾಹ ಸ್ವಸ್ಥ ಇತ್ಯವಿಧೀಯತೆ ಅಂತ. ಅಂದ್ರೆ ಸ್ವಸ್ಥನಾಗಿರಬೇಕಾದ್ರೆ ಇವೆಲ್ಲ ಸರಿ, ಇವೆಲ್ಲ ಇರಬೇಕಂದ್ರೆ ಇವುಗಳನ್ನು ಪೋಷಣೆ ಮಾಡುವಂತಹ ಆಹಾರ ಸರಿಯಾಗಿರಬೇಕು. ಯಾಕಂದ್ರೆ ದೋಷ ಅಂದ್ರೆ ನಿಮ್ಮ ಶಾಬ್ದಿಕ ಅರ್ಥ ದೋಷ ಅಲ್ಲ, ವಾತ ಪಿತ್ತ ಕಫಗಳು ಏನು ಇವುಗಳಿಗೆ ಪೋಷಣೆ ಮಾಡೋದು ಆಹಾರ. ಹಾಗೆ ಧಾತುಗಳು, ಸಪ್ತ ಧಾತುಗಳು ಅಂತ ಹೇಳ್ತಾರೆ, ರಸ ರಕ್ತ ಮಾಂಸ ಮೇಧ ಅಸ್ಥಿ ಮಜ್ಜ ಶುಕ್ರ, ಮತ್ತು ಇವುಗಳ ಸಾರ ಹೊಂದಿದೆ ಓಜಸ್. ಇದು ಕೂಡ ಆಹಾರದ ಮೇಲೆ ಅವಲಂಬಿಸಿದೆ. ಇನ್ನು ಏನಂದ್ರೆ ಮನ ಅನ್ನದಂತೆ ಮನ ಅಂತ ಒಂದು ಸರ್ವಜ್ಞನ ವಚನ ಇದೆ, ನಮ್ಮಲ್ಲೂ ಹೇಳ್ತಾರೆ. ಯಾಕಂದ್ರೆ ಯಾವ ರೀತಿಯ ಅನ್ನವನ್ನ ಸೇವನೆ ಮಾಡ್ತೀವಿ ಈ ರೀತಿಯ ಮನಸ್ಸು ನಮ್ದು ನಿರ್ಮಾಣ ಆಗುತ್ತೆ. ಯಾಕಂದ್ರೆ ಮನಸ್ಸು ಕೂಡ ಸತ್ವ ರಜತಮ ಗುಣಗಳಿಂದ ಕೂಡಿದೆ. ಆಹಾರವು ಸತ್ವ ಗುಣ ಆಹಾರ, ರಾಜಸಿಕ ಆಹಾರ ಮತ್ತು ತಾಮಸಿಕ ಆಹಾರ ಅಂತಿದೆ. ಹಾಗಾಗಿ ಸೇವಿಸುವ ಆಹಾರ ಕೂಡ ಮನಸ್ಸನ್ನ ಅವಲಂಬಿಸಿದೆ. ಹಾಗೆ ಇಂದ್ರಿಯಗಳು, ಈಗ ಎಲ್ಲ ಇಂದ್ರಿಯಗಳ ಕೆಲಸ ಮಾಡ್ಬೇಕಲ್ಲ, ಜೀವಕ್ಕೆ ಪೋಷಣೆನೆ ಒಂದು ಜೀವ. ಎಲ್ಲ ಜೀವಿಗಳು ಆಹಾರದಿಂದನೇ ಅನ್ನದಂದೇ ಮಾಡಿರುವಂತದ್ದು. ಹಾಗಿರುವಾಗ ಇಂದ್ರಿಯಗಳು ಸ್ವಾಸ್ಥ್ಯವಾಗಿರ್ಬೇಕಾದ್ರೆ ಜ್ಞಾನೇಂದ್ರಿಯ ಇರ್ಲಿ ಕರ್ಮೇಂದ್ರಿಯ ಇರ್ಲಿ ಯಾವುದೇ ಇರ್ಲಿ ಏನು ಇವುಗಳು ಚೆನ್ನಾಗಿರ್ಬೇಕಾ, ಆಹಾರ ಮುಖ್ಯ. ಇವುಗಳೆಲ್ಲ ಸಾರ. ಯಾಕಂದ್ರೆ ಪ್ರಸನ್ನ ಆತ್ಮ ಅಂತಿದ್ರು ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ WHO ಕೂಡ ಹೇಳುತ್ತೆ. ಯಾಕಂದ್ರೆ ಶಾರೀರಿಕವಾಗಿ ಮತ್ತು ಮಾನಸಿಕವಾಗಿ ಆರೋಗ್ಯವಾಗಿದ್ರೆ ಆರೋಗ್ಯ ಅಲ್ಲ, ಫಿಸಿಕಲ್ ಮೆಂಟಲ್ ಸೋಷಿಯಲ್ ಅಂಡ್ ಸ್ಪಿರಿಚುವಲ್ ವೆಲ್ ಬೀಯಿಂಗ್ನೆಸ್ ಇಸ್ ಕಾಲ್ಡ್ ಹೆಲ್ತ್. ಸೊ ಫಾರ್ ಆಲ್ ದೀಸ್ ಹೆಲ್ತ್, ಆತ್ಮ ಕೂಡ ನಿನ್ನ ಶುದ್ಧಿ ಆಗಿರಬೇಕಂದ್ರೆ ಆಹಾರ ಬೇಕು. ಈ ಎಲ್ಲ ನಾಲ್ಕು ನಮೂನೆಯ ಒಂದು ನಮ್ಮ ಒಂದು ಸಿಸ್ಟಮ್ ಆಫ್ ಆರೋಗ್ಯದ ಮೂಲ ಬೇಸ್ಡ್ ಅವೆಲ್ಲವೂ ಕೂಡ ಆಹಾರ ಮೇಲೆ ಅವಲಂಬಿಸಿದೆ.
1: ನೀವು ಹೇಳ್ತಕ್ಕಂಥ ವಿಚಾರ ತುಂಬಾನೇ ಅರ್ಥಗರ್ಭಿತವಾದಂತ ವಿಚಾರ ಮೇಡಮ್. ಯಾಕಂದ್ರೆ ನಾವು ತಗೊಳ್ಳುವಂತ ಆಹಾರ ನಮ್ಮ ಮನೆ ಮೇಲೆ ಪರಿಣಾಮ ಬೀರ್ತದೆ, ನಾವು ತಗೊಳ್ಳುವಂತ ಆಹಾರ ನಾವು ಆಲೋಚನೆಗಳ ಮೇಲೆ ಪ್ರಭಾವ ಬೀರ್ತದೆ. ಉತ್ತಮವಾದ ಸಾತ್ವಿಕ ಆಹಾರ ತಗೊಂಡ್ರೆ ನಮ್ಮ ಆಲೋಚನೆಗಳು ಕೂಡ ಉತ್ತಮವಾಗಿ ಇರ್ತವೆ ಅನ್ನುವಂಥದ್ದು. ಸಾತ್ವಿಕ ಆಹಾರ ಅಂದ್ರೆ ಏನು ಮೇಡಮ್?
2: ಈಗ ಸಾತ್ವಿಕ ಆಹಾರ ಅಂದ್ರೆ ಆಹಾರದಲ್ಲಿ ಕೆಲವು ಆರು ರಸಗಳನ್ನ ಹೇಳಿದ್ದಾರೆ ಆಯುರ್ವೇದದಲ್ಲಿ. ಅಂದ್ರೆ ಒಬ್ಬ ಮನುಷ್ಯ ದಿನನಿತ್ಯ ತನ್ನ ಆಹಾರ ಸೇವನೆಯಲ್ಲಿ ಷಡ್ ರಸಗಳಂದ್ರೆ ಮಧುರ ಅಮ್ಲ ಲವಣ ಕಟು ತಿಕ್ತ ಕಷಾಯ ಅಂತ, ಇವು ಬಿಟ್ಟರು ಬೇರೆ ಯಾವ ರಸಗಳು ಇಲ್ಲ. ಮೀನ್ಸ್ ಟೇಸ್ಟ್ ಆಫ್ ನಿಮ್ಮ ಆಹಾರಗಳು, ರುಚಿಯಾದ ಆಹಾರ ತುಂಬಾ ಚೆನ್ನಾಗಿದೆ ಅಂತಲೇ. ಅದರಲ್ಲಿ ಮಧುರ ಅಮ್ಲ ಲವಣಗಳ ರಸಗಳ ಆಹಾರ

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ವನಿತಾ ವಿಹಾರ.
1: ಇವತ್ತಿನ ವನಿತಾ ವಿಹಾರದಲ್ಲಿ ಕೇಳಿ ಆಯುರ್ವೇದ ಮತ್ತು ಆಹಾರ ಪದ್ಧತಿ. ಈ ಕುರಿತು ಆಯುರ್ವೇದ ವೈದ್ಯರಾದ ಡಾಕ್ಟರ್

0: ಪದಾರ್ಥಗಳು ಏನಿದೆ ಅದು ಕಾಯಿಪಲ್ಯ ಇರಬಹುದು, ನೀವು ತಯಾರಿಸುವ ಭೋಜನದಲ್ಲಿರಬಹುದು, ಯಾವುದರಲ್ಲೇ ಅವೆಲ್ಲವೂ ಸಾತ್ವಿಕ ಆಹಾರ. ಕಾಯಿಪಲ್ಯ ಇದೆ, ಮಧುರ ರಸ, ಹಣ್ಣುಗಳಿದೆ, ಆಮ್ಲ. ನೆಲ್ಲಿಕಾಯಿ ತಗೊಳ್ಳಿ, ವಿಶ್ವ ಅಂದ್ರೆ ಇಡೀ ವಿಶ್ವದಲ್ಲೇ ಅದರಲ್ಲಿ ಒಂದು ಉಪ್ಪು ಬಿಟ್ರೆ ಎಲ್ಲ ರಸಗಳಿವೆ. ಒಂದು ಅಲ್ಲ ತಗೊಳ್ರಿ, ವಿಶ್ವ ಭೇಷಜ ಅಂತ ಕರೀತಾರೆ. ಈ ಎಲ್ಲ ಆಹಾರ ಸಂಗ್ರಹ ಅಡಿಗೆ ಮನೆಯಲ್ಲೇ ಇದೆ. ಅದಕ್ಕೆ ನಮ್ಮ ಮಂಕುತಿಮ್ಮ ಒಂದು ಇದೆ ಹೇಳ್ತಾರ್ರಿ, ಔಷಧಿ ಸಂಗ್ರಹ ನಿಮ್ಮ ಮನೆ ಅಡಿಗೆ ಮನೆ. ಒಂದು ಸಣ್ಣ ಸ್ಲೋಗನ್ ಮಂಕುತಿಮ್ಮಂದು, ಮೆಣಸು ಪಿಪ್ಪಲಿ ಶುಂಠಿ ಜೀರಿಗೆಗಳೆಲ್ಲ ಪರಿ ಉಪ್ಪು ಇದ್ರೆ ಅಡಿಗೆ ಮನೆಯಲ್ಲಿ ಅಂದ್ರೆ ಒಂದೊಂದು ರೋಗಕ್ಕೊಂದೊಂದು, ನಿನಗಂತೆಯೇ 100 ಸೂತ್ರಗಳಿರಲು ಅವನರಿಯುವುದಲ್ಲೇ ಜಾಣ. ಅದೆಲ್ಲ ಬಿಟ್ಟು ಎಲ್ಲೆಲ್ಲ ಹೋಗ್ತೀಯಲ್ಲ ನಿನ್ನ ಅಂದ್ರೆ, ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ನಮ್ಮ ಆಹಾರದ ಭಂಡಾರ ಸಂಗ್ರಹಗಾರ ಎಲ್ಲಿದೆ ಅಂದ್ರೆ ಅಲ್ಲೇ ಔಷಧಿ ಅಂದ್ರೆ ಔಷಧಿಗಳ ಸಂಗ್ರಹನೇ ನಮ್ಮ ಅಡಿಗೆ ಮನೆ. ಹಾಗಾಗಿ ಎಲ್ಲ ಸಾತ್ವಿಕ. ಭಾರತೀಯ ಸಂಸ್ಕೃತಿಯ ಒಂದು ಆಹಾರ ಪದ್ಧತಿ ಇದೆಯಲ್ಲ, ಅದೆಲ್ಲವೂ ಸಾತ್ವಿಕ. ಈಗ ಬಂದಿರುವಂತ ನಮ್ಮ ವಿದೇಶಿ ಸಂಸ್ಕೃತಿ ಆಹಾರ ಪದ್ಧತಿಯಿಂದ ನಮ್ಮ ಭಾರತೀಯರಿಗೆ ಒಂದು ಮೋಹ, ಫಾರಿನ್ ಇಂದ ಬಂದಿದೆ ಅಂದ್ರೆ ಅದು ಪಾಶ್ಚಾತ್ಯ ಸಂಸ್ಕೃತಿಗೆ ಮರುಳಾಗಿ ಆ ವಿದೇಶಿ ಸಂಸ್ಕೃತಿ. ಈ ಫಾಸ್ಟ್ ಫುಡ್, ಡ್ರಿಂಕ್ಸ್, ನಮ್ಮಲ್ಲಿ ಹೇಳಿಲ್ಲೇನು ಪಾನಕಗಳನ್ನ, ಆಹಾರ ಲೇಹಗಳನ್ನು ಹೇಳಿಲ್ಲೇನು ಗುಳಂಬ ಅಂತೆ. ಈಗ ನೋಡಿ ಮಾವಿನಹಣ್ಣಿನ ಸೀಸನ್, ಏನೆಲ್ಲ ಮಾಡ್ತಾರೆ ಸಿಗುತ್ತಾ ಅವರಿಗೆ? ನಮಗೆ ಲಭ್ಯವಿರುವ ಯಾವುದೇ ಒಂದು ಭಾರತೀಯ ಸಂಸ್ಕೃತಿ ಆಹಾರ ಅವರಿಗಿಲ್ಲ. ಆದ್ರೆ ಈ ವೈವಿಧ್ಯತೆ ಇವತ್ತು ಮರೆಯಾಗಿ ಹೋಗ್ತಾ ಇದೆ. ನಮ್ಮ ಮನೆಗಳಿಂದಲೇ, ನಮ್ಮ ಅಡಿಗೆ ಮನೆಯಿಂದಲೇ ನಮ್ಮ ಮಕ್ಕಳಿಗೆ ನಮ್ದು, ಯಾಕಂದ್ರೆ ನಮ್ಮ ಹೇಳ್ತಾರೆ ನಮ್ಮ ಮಕ್ಕಳಿಗೆ ಇವತ್ತೊಂದು ಇತ್ತು, ಏನ ಹಳೆದ ಅಜ್ಜಿದು ಮರ ಆಲದ ಮರಕ್ಕೆ ಏನ್ ನೆಣ ಹಾಕೋತಿ ಅಂತ. ಅದರ ಮಹತ್ವ ಗೊತ್ತಿಲ್ಲದೆ ಮಾತಾಡ್ತಿದ್ರು. ಹೊಳೆ ಬೇರು ಹೊಸ ಚಿಗರು, ಕೂಡಿರಲು ಮರ ಸೊಬಗು, ಎಲ್ಲ ನಮ್ಮ ಋಷಿ ಮುನಿಗಳು ಇದನ್ನ ಅಡಿಗೆ ಮನೆಯಿಂದಲೇ ಪ್ರಾರಂಭ ಮಾಡಿದ್ರು. ಇವತ್ತು ನಮ್ಮ ತಾಯಿಯಂದ್ರಿಗೆ ನಾವು ಏನೇನು ವಿಶೇಷವಾಗಿ ಹೇಳ್ಕೊಡ್ಬೇಕಾಗಿಲ್ಲ. ಸಾತ್ವಿಕ ಆಹಾರ ಪದ್ಧತಿ, ಮನೆಯಲ್ಲಿ ತಯಾರು ಮಾಡುವ ಎಲ್ಲ ಮಧುರ ಅಮ್ಲವರಸದ ಎಲ್ಲ ಆಹಾರಗಳು ಕೂಡ ಸಾತ್ವಿಕವೇ. ಅದರಲ್ಲೂ ಮನೆಯಲ್ಲೇ ತಯಾರಿಸಿದ ಆಹಾರ ಮೊದಲಿಗೆ ಸಾತ್ವಿಕ, ಯಾಕಂದ್ರೆ ತಯಾರಿಸುವಾಗ ಮನ ಆನಂದದಿಂದ, ತಾಯಿಯಾದವಳು ತಯಾರಿಸುವ ಎಷ್ಟು ಪ್ರೀತಿಯಿಂದ ತಯಾರಿಸ್ತಾಳೆ ಅದು ಕೂಡ ಅಲ್ಲಿ ಜೋಡಣೆ ಆಗತ್ತೆ, ಅದು ಸಾತ್ವಿಕ. ಏನೋ ಮನಸ್ಸಿಟ್ಕೊಂಡು ಬೇಜಾರಲ್ಲಿ ತುಂಬಾ ಕಹಾರ ಮಾಡೋದು, ತುಂಬಾ ಹುಳಿ ತಿನ್ನೋದು, ಅತಿಯಾಗಿ ಹೇಳ್ತಾರಲ್ಲ ಒಂದು, ಇದಕ್ಕೂ ಒಂದು ಶ್ಲೋಕ ಆಯುರ್ವೇದದಲ್ಲಿ ಹೇಳ್ತಾರೆ, ನಿತ್ಯಂ ಹಿತಾಹಾರ ವಿಹಾರ ಸೇವಿ ಸಮೀಕ್ಷಕಾರಿ ವಿಷಯಾಸಕ್ತ ದಾತಾ ಸಮಹ ಸತ್ಯಪರ ಕ್ಷಮಾವಾನ್ ಆರೋಪ ಸೇವಿಚ ಭವತ್ಯ ರೋಗ. ಅಂದ್ರೆ ಅರ್ಥ ಏನು, ಯಾರು ನಿತ್ಯ ಹಿತವಾದ ಆಹಾರ ಯಾವುದು, ಸಾತ್ವಿಕ ಆಹಾರ, ಹಿತವಾಗಿ ಮಿತವಾಗಿ ವಿಹಾರ ವ್ಯಾಯಾಮಗಳನ್ನ ಮಾಡನೆ, ಹಾಗೆ ಸತ್ಯವಾಗಿರ್ತಾನೆ. ಆಪ್ತ ಉಪ ಸೇವಿಚ ಅಂದ್ರೆ ಆಪ್ತರು ಅಂದ್ರೆ ಅತಿಥಿಗಳು, ಬಂದಂತ ಅತಿಥಿಗಳು, ಯೋ ಬನ್ನಿ ಕೂತ್ಕೊಳ್ಳಿ ಊಟ ಮಾಡಿ ಅನ್ನೋ ಒಂದು ವಾಕ್ಯ ಇದೆಯಲ್ಲ ಪ್ರೇಮದ ಒಂದು ಮಾತು, ಅದು ಕೂಡ ನಮ್ಗೆ ಸಾತ್ವಿಕವನ್ನ ಮತ್ತು ಸಾತ್ವಿಕ ಮನಸ್ಸನ್ನ ಮಾಡ್ತದೆ. ಹಾಗೆ ದಾತಾಸಮ ದಾನವನ್ನು ಕೊಡುವವನು, ದಾನ ಏನ್ ಕೊಡ್ತೀರಿ, ಮನೆಗೆ ಬಂದ ಅತಿಥಿಗಳಿಗೆ ಊಟವನ್ನು ಕೊಡ್ತೀರಿ. ಸತ್ಯವಾನ್ ಕ್ಷಮಾವಾನ್ ಎಷ್ಟು ನೋಡಿ ಗುಣಗಳನ್ನು ಹೇಳಂದ್ರೆ ಆಹಾರದ ಜೊತೆ ಇದನ್ನು ಹೇಳಿದ್ರು, ಒಬ್ಬನು ಅನಾರ್ಥ ಮಾಡಿದ್ರೆ ಅವನಿಗೆ ಕ್ಷಮಿಸುವ ಗುಣ, ಸತ್ಯವಾಗಿರುವವನು ಆತನ ಸೇವಿಸುವನು, ಇವನು ಭವತ್ಯ ರೋಗ, ಇವನ ಜೀವನದಲ್ಲಿ ರೋಗನೇ ಬರುವುದಿಲ್ಲ, ಅವನು ಯಾವಾಗ್ಲೂ ಆರೋಗ್ಯ ಆಗಿರ್ತಾನೆ. ಆರೋಗ್ಯ ಅಂದ್ರೆ ಏನು, ಆರೋಗ್ಯವಾಗಿರ್ತಾನೆ ನೋಡಿ. ಹೀಗೆ ನಮಗೆ ಸಾತ್ವಿಕ ಆದ ಒಂದು ಮಹಿಮೆಯನ್ನ ನಮ್ಮ ಆಯುರ್ವೇದದಲ್ಲಿ ಹೇಳಿದ್ದಾರೆ.
1: ನಿಜವಾಗ್ಲೂ ತುಂಬಾ ಅದ್ಭುತ ಮೇಡಮ್. ಮೇಡಮ್, ಎಲ್ಲಾ ರೋಗಗಳಿಗೆ ಕಾರಣ ಆಯುರ್ವೇದದಲ್ಲಿ ಹೇಳ್ತಾರೆ ವಾತ ಪಿತ್ತ ಕಫ.
0: ಹೌದು,
1: ಈ ಮೂರನ್ನು ಯಾರು ನಿಯಂತ್ರಣ ಕೊಂಡು ಹೋಗ್ತಾರೆ ಅವರು ದೀರ್ಘ ಆಯುಷಗಳಾಗ್ತಾರೆ ಅನ್ನುವಂಥದ್ದು
0: ಖಂಡಿತ.
1: ಈಗ ಆಹಾರದಲ್ಲಿ ಈ ಮೂರನ್ನು ಕಂಟ್ರೋಲ್ ಮಾಡ್ಕೋಬೇಕಂದ್ರೆ ಯಾವ ಆಹಾರ ಸೇವನೆ ಮಾಡಿದ್ರೆ ಈ ಮೂರು ನಮಗೆ ನಿಯಂತ್ರಣದಲ್ಲಿರ್ತವೆ ಅನ್ನುವಂಥದ್ದು?
0: ದೋಷ ಸಾಮ್ಯಂ ಅರೋಗತಃ, ರೋಗ ಬರ್ಲಿಕ್ಕೆ ದೋಷಗಳ ಸಾಮ್ಯತೆ ಇಲ್ಲದಿದ್ದರೆ. ಯಾಕಂದ್ರೆ ಇವತ್ತು ನೋಡಿ ಒಬ್ಬ ವ್ಯಕ್ತಿ ಅಂದ್ರೆ ವಿಶ್ವದಲ್ಲಿ ವ್ಯಕ್ತಿಯ ಸೃಷ್ಟಿನೇ ಆಗ್ಬೇಕಂದ್ರೆ ದೋಷ ಧಾತುಲ ಇವುಗಳು ಮತ್ತು ಪಂಚಮಹಾಭೂತಗಳು ಪಂಚ ನಮ್ದೆಲ್ಲ ಅಗ್ನಿಗಳು 13 ಅಗ್ನಿಗಳಿದೆ. ಹೇಗೆ ದೋಷ ಧಾತು ಮಲಗಳನ್ನ ಹೇಳಿದೀನಿ, ಇವೆಲ್ಲಕ್ಕೂ ಒಂದೊಂದು ಅಗ್ನಿ ಉಂಟು. ಅದಕ್ಕೆ ಮೇನ್ ಅಗ್ನಿ ಪಾಚಕ ಅಗ್ನಿ, ಟೇಲಿರುವ ಅಗ್ನಿ, ಎಲ್ಲದಕ್ಕೂ ಕಾರಣ ಹೊಟ್ಟೆ. ಈ ಅಗ್ನಿ ಮೇನ್ ಸೋರ್ಸ್, ಈ ಅಗ್ನಿ ಸರಿ ಇತ್ತ ಎಲ್ಲ ಅಗ್ನಿಗಳು ಇಂದ್ರಿಯಗಳಲ್ಲಿರುವಂತ ದೋಷಗಳಲ್ಲೂ ಒಂದು ಅಗ್ನಿ ಉಂಟು. ಅವಕ್ಕೂ ಆಹಾರ ಬೇಕಲ್ಲ, ಅಂದ್ರೆ ಸಮನಾದ ಆಹಾರ. ಈಗ ಹೇಳದ್ ನಾನು, ಪ್ರತಿನಿತ್ಯ ಒಬ್ಬ ವ್ಯಕ್ತಿ ಎಲ್ಲ ರಸಗಳ ಆಹಾರವನ್ನ ಸೇವನೆ ಮಾಡ್ಬೇಕಂತ ಹೇಳಿದೀನಿ. ಅದರಲ್ಲೂ ಬೆಳಗ್ಗೆ, ಈಗ ನೋಡಿ ಕೆಲವರಿಗೆ ಬೆಳಗ್ಗೆ ಎದ್ದ ತಕ್ಷಣ ಚಹಾ ಕುಡಿಯೋ ಅಭ್ಯಾಸ, ಒಂದು ಸಣ್ಣದು ಉದಾಹರಣೆ. ದಿನಚರಿ ಅಂತ ಹೇಳಿದ್ದಾರೆ, ಬಹಳ ವಿಸ್ತಾರವಾದದ್ದು. ಅಷ್ಟಾಂಗ ಹೃದಯ ಅಂತ ಒಂದು ಪುಸ್ತಕ ಉಂಟು ನಮ್ದು, ಅದು ಸೂತ್ರಸ್ಥಾನ ಅಂತ ಕೇವಲ ದಿನಚರ್ಯ ಮತ್ತು ಋತುಚರ್ಯಗಳನ್ನು ಹೇಳ್ತಾರೆ. ಯಾಕಂದ್ರೆ ಕಾಲಕ್ಕನುಸಾರ, ದೇಶಕ್ಕನುಸಾರ, ಪ್ರಕೃತಿಗನುಸಾರ ಎಲ್ಲ. ಯಾಕಂದ್ರೆ ಎಷ್ಟು ವ್ಯಕ್ತಿಗಳಿದ್ದಾರೆ ಅಷ್ಟೊಂದು ಪ್ರಕೃತಿ ಇದೆ, ಒಬ್ಬನಾಗಿ ಇನ್ನೊಬ್ಬಿಲ್ಲ. ಹಾಗಾದ್ರೆ ಒಬ್ಬ ವ್ಯಕ್ತಿಯ ದೋಷ ಮತ್ತು ಇನ್ನೊಬ್ಬ ವ್ಯಕ್ತಿಯ ದೋಷ ಬೇರೆ. ಹಾಗಾಗಿ ನನಗೆ ಸಾತ್ಮ್ಯವಾದ, ನನಗೆ ಯಾವುದು ತಿಂದರೆ ಬೇರೆ. ಇವತ್ತು ನೋಡ್ತೀರಿ ಅಲರ್ಜಿಗಳೇ ಜಾಸ್ತಿ, ನನಗೆ ಅದು ಸೇರುವುದಿಲ್ಲ, ನನಗೆ ಇದು ಅಲರ್ಜಿ, ಯಾಕಂದ್ರೆ ಅವನಿಗೆ ಸಾತ್ಮ್ಯವಾದ ಆಹಾರ ಯಾವ್ದಂತ ಗೊತ್ತಿಲ್ಲ. ಹೋ ನಾನು ಇದನ್ನ ತಿಂದ್ರೆ, ಯಾಕಂದ್ರೆ ಇಂಥದೇ ಆಹಾರ ಇದಕ್ಕೆ

0: ಈಗಿಲ್ಲ
1: ಈಗಿಲ್ಲ
0: ನನ್ನ ಪ್ರಕೃತಿಗೆ. ನಾನು ಯಾವ ದೇಶದಲ್ಲಿ ಇದ್ದೇನೆ, ನಾನು ಈಗ ನಮ್ದು ದೇಶ ಬಿಸಿಲಿನ ದೇಶ, ನಾನು ಚೆನ್ನಾಗಿ ಖಾರ ಉಪ್ಪು ಹುಳಿ ತಿಂದು ನನ್ನ ವಿಹಾರವನ್ನು ನಾನು ಬದಲಾವಣೆ ಮಾಡ್ಕೊಂಡು ಬಿಟ್ರೆ ನನ್ಗೆ ವಾತ ಪಿತ್ತ ಕಫಗಳು ಹೇಗೆ ಸಮನಾಗಿರ್ತದೆ? ನಾನು ಅದನ್ನ ನೋಡ್ಕೊಳ್ಬೇಕು. ಇಂಥದೇ ಆಹಾರ ಹೀಗಿಲ್ಲ, ಆದ್ರೆ ಸಾತ್ವಿಕ ಆಹಾರದಲ್ಲಿ ಇದೇ ಸಾತ್ವಿಕ ಇದೆ. ಎಲ್ಲೇ ಪ್ರಪಂಚದ ಯಾವುದೇ ಊರಿಗೆ ಹೋದ್ರು ಸಾತ್ವಿಕ ಆಹಾರ. ಆದರೆ ದೋಷಗಳನ್ನ ಸಾಮ್ಯವಾಗಿಡಬೇಕು ಅಂದ್ರೆ ನಾನೇ ನನ್ನ ಜಡ್ಜ್ ಮಾಡ್ಕೋಬೇಕು. ನನಗೇನು ಸರಿ, ಹೌದು, ನನ್ನ ದೋಷ ಯಾವುದು? ನನಗಿವತ್ತು ನಾನು ಕಫ ಪ್ರಕೃತಿಯವನು, ಹಾಗಾದ್ರೆ ನಾನು ಕಫದ ಆಹಾರವನ್ನ ನನಗೆ ಬಹಳ ತಗೊಳ್ಬಾರ್ದು. ಆದರೆ ಸರ್ವೇ ಸಾಮಾನ್ಯ ಹೇಳ್ತಾರೆ, ಬೆಳಿಗ್ಗೆ ಎದ್ದ ತಕ್ಷಣ ನೀರು, ಮಧ್ಯಾಹ್ನ ಊಟಕ್ಕೆ ಮಜ್ಜಿಗೆ, ರಾತ್ರಿ ಮಲಗುವಾಗ ಹಾಲು. ಇದನ್ನೇ ವ್ಯಕ್ತಿ ಇಟ್ಕೊಂಡ್ಬಿಡ್ಬೇಕು. ಕಾಲಕ್ಕೆ ಸರ್ ಅಂದ್ರೆ ಎಲ್ಲ ವ್ಯಕ್ತಿಗಳಿಗೆ ಸರ್ವೇ ಸಾಮಾನ್ಯ. ನನ್ನ ವಾತ ಪಿತ್ತ ಕಫಗಳು ನಾನು ಸರಿಯಾಗಿ ಇಟ್ಕೋಬೇಕು, ನನ್ನ ಅಗ್ನಿಯನ್ನ ಸರಿಯಾಗಿ ಇಟ್ಕೋಬೇಕು. ಏನು ಯಾವಾಗ್ಲೇ ಹೇಳಿದೆ, ಹಿತವಾದ ಮಿತವಾದ. ಈಗ ಮಿತ ಹಿತವಾಗಿದ್ದು ತಿನ್ಲಿಲ್ಲ, ಮಿತವಾಗಿದ್ದು ತಿನ್ಲಿಲ್ಲ, ದೋಷ ಪ್ರಕೋಪ ಸರಿ. ಈಗ ವಾತ ಜಾಹಾರಗಳಂತಿದೆ, ಎಲ್ಲ ರೂಕ್ಷ ಒಣಗಿದ್ದು ಏನು ಇವೆಲ್ಲ ತಿನ್ನ. ವಾತ ಪ್ರಕೃತಿಯವನು ಇದ್ದಾನೆ, ಅವನಿಗೆ ಸ್ನಿಗ್ಧ ಅಂದ್ರೆ ಸ್ನೇಹನ ಉಪ್ಪು ತುಪ್ಪ ಚೆನ್ನಾಗಿರೋದು, ಯಾಕಂದ್ರೆ ರೂಕ್ಷ ಅಲ್ಲ ವಾತ ಅನ್ನೋದು. ಅಂದ್ರೆ ಸ್ವಲ್ಪ ಕಫದ ಆಹಾರವನ್ನ ಅಂದ್ರೆ ಮೆತ್ತಿಗೆ ತುಪ್ಪ ಹಾಲು ಮಜ್ಜಿಗೆ ಇಂಥವು ತಿನ್ಬೇಕು. ಅವನಿಗೆ ಕಫವನ್ನ ಸರಿಯಾಗಿ ಇಟ್ಕೋಬೇಕಂದ್ರೆ ಸ್ವಲ್ಪ ರೂಪಾದ ಒಣಗಿದ್ದ ಬಿಸಿ ಬಿಸಿಯಾದ ತಿನ್ಬೇಕು. ಈಗ ಪಿತ್ತ ಪ್ರಕೃತಿಯವನು ಇದ್ದಾನೆ, ಅವನಿಗೆ ಅವನ ಪಿತ್ತವನ್ನ ಸರಿಯಾಗಿ ಇಟ್ಕೋಬೇಕು. ಇಲ್ಲ ಚೆನ್ನಾಗಿ ತಿನ್ಬಿಟ್ರೆ ಅವನಿಗೆ ಪಿತ್ತ ಜಾಸ್ತಿ ಆಗಿ, ಎಸಿಡಿಟಿ ಜಾಸ್ತಿ ಆಗಿ, ತಲೆ ಚಕ್ಕರ್ ಬಂದು, ಮೈಗ್ರೇನ್ ಅಂತ ಬೇರೆ ಬೇರೆ ಕಾಯಿಲೆಗಳು. ಅವನು ತನ್ನ ದೋಷ ಮೇನ್ ಯಾವುದಿದೆ ತನಗೆ ಆಗದಿಲ್ಲ ಯಾವುದು, ಅದನ್ನ ಅವನು ಕಂಟ್ರೋಲ್ ಮಾಡ್ಕೊಳ್ಳಿಕ್ಕೆ ಪಿತ್ತ ಶಮನವಾದ ಕಡಿಮೆ ಮಾಡುತ್ತೆ. ಅವನ ಆಹಾರದಲ್ಲಿ ಸ್ವಲ್ಪ ತುಪ್ಪು ತುಪ್ಪ ಅನ್ನ ಮಜ್ಜಿಗೆ ಇಂತರ ತಿನ್ನುವಂಥದ್ದು. ಹೀಗೆ ಪ್ರಕೃತಿಗನುಗುಣವಾಗಿ ವಾತ ಪಿತ್ತಗಳಿರೋದ್ರಿಂದ ಕಫಗಳು, ಅವನು ತನ್ನ ಒಂದು ಶರೀರದ ಆರೋಗ್ಯವನ್ನ ತಾನೇ ಒಂದು ನಿರ್ಣಯ ಮಾಡ್ಕೋಬೇಕು. ಹಿಂದೆ ಹೇಳ್ತೀವಿ ಡಾಕ್ಟರ್ ಆದಾಗ, ನೋಡು ನಿಂದು ಪಿತ್ತ ಪ್ರಕೃತಿ, ನೀನು ತಿನ್ಬೇಡ ಹೇಳಿರ್ತಾರೆ, ಗೊತ್ತಿರ್ತದೆ. ಅಯ್ಯೋ ನಂಗೆ ಕಫ ಅದಪ್ಪ, ನಾನು ತಿನ್ನೋದಿಲ್ಲ, ನಾನು ಇದು ಹೇಳ್ತಾರೆ, ಅಯ್ಯೋ ಕೋಲ್ಡ್ ಜ್ಯೂಸ್ ಬೇಡ. ಹಾ ಹೌದಲ್ಲ, ಹಾಗೆ ಹೇಳ್ತಾರಲ್ಲ, ಗೊತ್ತಾಗೋಗಿಲ್ಲ. ಈಗ ಸ್ವಲ್ಪ ಒಂದು ವಯಸ್ಸಿಗೆ ಬಂದ ಮೇಲೆ ವ್ಯಕ್ತಿ ತನ್ನ ಪ್ರಕೃತಿಯನ್ನ ತಾನು ಜಡ್ಜ್ ಮಾಡ್ಕೊಂಡಿರ್ತಾನೆ, ಅದಕ್ಕನುಗುಣ. ಹೀಗೆ ಎಲ್ಲರದೂ ಸಮನಾಗಿರುತ್ತೆ ದೋಷ? ಖಂಡಿತ ಇಲ್ಲ. ಕಾಲಕ್ಕನುಗುಣ, ದೇಶಕ್ಕನುಗುಣ, ಸ್ಥಳ ಎಲ್ಲ ಅದಕ್ಕನುಗುಣ ನಮ್ದು ಚೇಂಜ್ ಆಗ್ತಿರುತ್ತೆ. ಅದಕ್ಕನುಗುಣ ಋತುಗನುಗುಣ, ಋತು ಅನುಸಾರ. ಈಗ ಬಿಸಿಲುಗಾಲದಲ್ಲಿ ನಾನು ಹುಳಿ ಖಾರ ತಿಂತೀನಿ, ಹೋಗೋದು ಬಿಸಿಲು ಹೇಳ್ ಮಾಡ್ತಾರೆ, ಬಿಸಿಲಲ್ಲಿ ಇರುತ್ತೆ, ತಿರುಗಿ ಬರ್ತಾರೆ, ಇಲ್ಲಿ ಬಂದು ಎಸಿಲಿ ಕೂತ್ಕೊಂಡು ನೀರು ಕುಡಿದು ಬಿಡ್ತಾರೆ, ಏನಾಗ್ತದೆ? ಹಾಗೆ ಪ್ರತಿಯೊಂದನ್ನು ನಾವು ಜಗತ್ತು ಪ್ರಕೃತಿ ನಮಗೆ ಕಲಿಸುತ್ತೆ
1: ಕಲಿಸುತ್ತೆ,
0: ಹಾಗೆ ನಾನಿರ್ಬೇಕು,
1: ಪ್ರಕೃತಿ ತಕ್ಕಂತ ನಾವಿರ್ಬೇಕು
0: ಖಂಡಿತ. ಹಾಗೆ ದೋಷಗಳನ್ನ ಸಾಂಬಾಗಿ ಇಡ್ಲಿಕ್ಕೆ ಪ್ರಯತ್ನ ಮಾಡಬೇಕು ಇದಕ್ಕೆ ಅನುಸಾರ.
1: ಮೇಡಮ್, ಈಗ ಸಾಕಷ್ಟು ಜನಗಳು ಈಗ ಅಲೋಪತಿ ತಗೊಳ್ತಾರೆ, ಅಸಿಡಿಟಿ ಜಾಸ್ತಿ ಆಯ್ತು, ಈ ಸಮಸ್ಯೆಗಳು ಜಾಸ್ತಿ ಆದಾಗ ದೀರ್ಘವಾಗಿ ತಗೊಳ್ತಾನೆ ಹೋಗ್ತಾರೆ.
0: ಹೌದು,
1: ನೀವು ಆಯುರ್ವೇದದಲ್ಲಿ ಸಾಕಷ್ಟು ಪರಿಹಾರಗಳು ಇದಾವೆ, ಆಹಾರ ಪದ್ಧತಿಯನ್ನು ನಾವು ಸರಿಪಡಿಸಿಕೊಂಡ್ರೆ ಪರಿಹಾರ ಸಿಗ್ತದೆ ಅಂತ. ಆ ತರ ಅಸಿಡಿಟಿ ಸಮಸ್ಯೆಗಳು ಇದ್ದವರು ಆಹಾರ ಪದ್ಧತಿಯನ್ನು ಹೇಗೆ ಸರಿಪಡಿಸ್ಕೋಬೇಕು ಅಂತ.
0: ಭೋಜನ ತಯಾರಿಕೆ ವಿಧಾನ, ಭೋಜನವನ್ನು ಸೇವಿಸುವ ಕ್ರಮ ಇದನ್ನ ತಿಳ್ಕೊಂಡ್ರೆ ಖಂಡಿತ ಅಸಿಡಿಟಿ ಬರೋದೇ ಇಲ್ಲ. ಪ್ರಿವೆನ್ಷನ್ ಇಸ್ ಬೆಟರ್ ದ್ಯಾನ್ ಕ್ಯೂರ್. ಈಗ ಬಂದ ಮೇಲೆ ಅದಕ್ಕೆ ಆಯುರ್ವೇದ ತಗೊಳ್ಳ, ಅಲೋಪತಿ ತಗೊಳ್ಳ ಅನ್ನೋದಕ್ಕಿಂತ ನಮ್ಮ, ಯಾಕಂದ್ರೆ ನಮ್ಮ ಆಯುರ್ವೇದ ಹೇಳಿರೋದು ಹಾಗೆ, ನೀವು ರೋಗಿಗಳ ಅಂದ್ರೆ ರೋಗಿಗಳಾಗ್ಬೇಡಿ, ಆರೋಗ್ಯವಾಗಿರ್ಲಿಕ್ಕೆ ಏನ್ ಮಾಡ್ಬೇಕು ಅಂತ ನಾವು ಹೇಳಿದೀವಿ. ಅದರಲ್ಲಿ ಭೋಜನದ ಕ್ರಮ ಇದೆಯಲ್ಲ, ಅದನ್ನ ಪಾಲಿಸ್ಬೇಕು. ನಾ ಬೆಳಗ್ಗೆ ಎದ್ದ ತಕ್ಷಣ ಚಹಾ ಸೇವಿಸ್ತೀನಿ, ಬೇಡ ಅಲ್ಲ, ಯಾಕಂದ್ರೆ ಸ್ವಲ್ಪ ಒಂದು ಗ್ಲಾಸ್ ಬೆಚ್ಚನ್ ನೀರು ಕುಡಿಯೋದು ಅಥವಾ ನೀರನ್ನೇ ಕುಡಿರಿ, ಸ್ವಲ್ಪ ನನ್ನ ಏನು ದೋಷ ಎಲ್ಲ ಕ್ರಮಕ್ಕೆ ಬರುತ್ತೆ. ಆಮೇಲೆ ನಿಮ್ಮ ಸೇವನೆ, ಅದರಲ್ಲೂ ಕಾಫಿ ಟೀ ನಮ್ಮದೇ ಪದ್ಧತಿಯೇ ಅಲ್ಲ. ಹಾಗಾಗಿ ನಮ್ಮಲ್ಲಿ ಕಷಾಯವನ್ನು ಹೇಳ್ತಿತ್ತು, ಧನಿಯಾ ಕಷಾಯ, ಬೇರೆ ಏನೂ ಇಲ್ಲ. ಯಾವುದೇ ಒಂದು ಕಾಲಕ್ಕೆ ದೇಶಕ್ಕೆ ಅನುಗುಣವಾದ ಪಾನೀಯ ಅಂದ್ರೆ ಕಷಾಯ, ಏನಿಲ್ಲ. ಧನಿಯಾ ಜೀರಿಗೆ ಕಷಾಯ ಬಹಳ ಏನು ತಗೊಳ್ಬೇಡ್ರಿ, ಹೆಚ್ಚಂದ್ರೆ ಜ್ಯೇಷ್ಠ ಮಧು ಅಂತ ಒಂದು ಬರ್ತದೆ ಒಂದು ಬೇರು, ದಿ ಬೆಸ್ಟ್ ಕಷಾಯ ಮನೆಯಲ್ಲಿ ತಯಾರು ಮಾಡಿದ್ರೆ ಎಲ್ಲ ಕಾಲಕ್ಕೂ. ಈಗಂತೂ ಗ್ರೀನ್ ಟೀ ಬಂದ್ಬಿಟ್ಟಿದೆ, ಇದನ್ನ ಕುಡಿಯಿರಿ. ಮೊದಲನೇದು ಬ್ರೇಕ್ ಯುವರ್ ಫಾಸ್ಟಿಂಗ್ ಅಂತ, ಏನೂ ತಿನ್ನಲಾರದೆ ಹೋಗುವಂತದ್ದು. ಅಂದ್ರೆ ವೃತ್ತಿ ಜೀವನಗಳು ಇವತ್ತು ಹೇಗಾಗಿದೆ ಅಂದ್ರೆ ಓಡೋಗ್ತಿದೆ, ಪ್ರತಿ ಹೆಣ್ಣಾಗ್ಲಿ ಗಂಡ ಆಗ್ಲಿ ಎಲ್ಲ ಉದ್ಯೋಗಗಳನ್ನ ಅರಸಿ ಹೋಗುವಂತ ಜನ ಏನ್ ಮಾಡ್ತಾರೆ, ತಿನ್ನೋದೇ ಇಲ್ಲ. ಅಲ್ಪ ಆಹಾರವನ್ನಾದರೂ ಸೇವಿಸೋದಿಲ್ಲ. ಅದ್ರ ನಮ್ಮ ಆಯುರ್ವೇದ ಹೇಳಿದ್ದಾರೆ, ಸ್ವಲ್ಪ ಆದ್ರೂ ಆಹಾರ ಸೇವಿಸಬೇಕು. ಆಹಾರ ಸೇವಿಸಿ ಜೀರ್ಣ ಆದ ನಂತರ ಇನ್ನೊಂದು ಆಹಾರವನ್ನ ಸೇವಿಸಬೇಕು ಅಂತ ಹೇಳ್ತಾರೆ. ಹೇಗಂದ್ರೆ ಒಂದು ಪಾರ್ಟಿ ಇತ್ತಂದ್ರೆ ಬೆಳಗ್ಗೆನೂ ತಿಂದಿರ್ತಾರೆ, ಇಲ್ಲ ತಿನ್ನೋದೇ ಇಲ್ಲ, ಇಲ್ಲ ಮಧ್ಯಾಹ್ನ ಸ್ಕಿಪ್ ಮಾಡ್ಬಿಡ್ತಾರೆ. ಮಾಡ್ಬೇಕಲ್ಲ ಭೋಜನ, ಯಾಕಂದ್ರೆ ಅಗ್ನಿ ದೀಪ್ತಿ ಆಗಿರುತ್ತೆ. ಯಾರನ್ನ ತಿನ್ಬೇಕದು, ಅಲ್ಲಿ ಆಹಾರವೇ ಇಲ್ಲದಿದ್ದಾಗ ಉಂಟಾದ ಆಮ್ಲರಸ ಪಾಚಕಾಗ್ನಿ ಆಸಿಡ್ ಇದು ಎಲ್ಲ ಹೇಳ್ತಾರೆ. ನಮ್ಮಲ್ಲಿ ಪಿತ್ತ ಜೀರ್ಣಶಯನ ಹೆಚ್ಚು ಮಾಡ್ಲಿಕ್ಕೆ ಭಗವಂತ ಕೊಟ್ಟಿರೋ ಒಂದು ಪ್ರಾಕೃತಿಕ ಪದಾರ್ಥ, ಅದು ಯಾರನ್ನ ಜೀರ್ಣ ಮಾಡಿಸ್ಬೇಕು?
1: ಅದಕ್ಕೆ ಆಹಾರ ಇದ್ರೆ
0: ಆಹಾರನೇ ಇಲ್ಲ ಅಂದಾಗ ಅಗ್ನಿ ದೀಪ್ತಿ ಆಗ್ಬಿಡುತ್ತೆ, ಪಿತ್ತ ಜಾಸ್ತಿ ಆಗುತ್ತೆ. ಒಂದಕ್ಕೊಂದು ಕನೆಕ್ಷನ್ ಇಂದ ಅವನಿಗೆ ಆರೋಗ್ಯ ಮೇಲೆ ಖಂಡಿತ ಪರಿಣಾಮ ಬೀಳುತ್ತೆ. ಹಾಗಾಗಿ ನಮಗೆ ಬೆಳಗ್ಗೆ ಉಪಾಹಾರ ಅಲ್ಪಾಹಾರ ಸೇವಿಸಿದ ಒಂದು ಅದು ಜೀರ್ಣ ಆದ ಗಂಟೆ ಒಳಗೆ ಆಹಾರ, ಇನ್ನೊಂದು ಅದ ಜೀರ್ಣ ಆದ ಒಂದು ಸಂಜೆಗೆ ಒಂದು ಸ್ವಲ್ಪ ಅಲ್ಪ ಉಪಾಹಾರ, ಅದಾದ ಒಂದು ಎರಡು ಮೂರು ಗಂಟೆ ಒಳಗೆ ಮತ್ತೆ ನಾನು ನೆಕ್ಸ್ಟ್ ಆಹಾರ.

0: ಹೀಗೆ ಸೇವಿಸಬೇಕಂತಿದೆ. ಹಾಗೆ ಊಟದ ನಂತರ ಊಟದಲ್ಲಿ ಏನು ಸೇವನೆ ಮಾಡಬೇಕು, ನಾ ಹೇಳದ್ನಲ್ಲ, ಬೆಳಗ್ಗೆ ನೀರು, ಮಧ್ಯಾಹ್ನ ಮಜ್ಜಿಗೆ, ರಾತ್ರಿ ಮೊಸರನ್ನು ಊಟ ಮಾಡ್ತಾರೆ ನಮ್ಮಲ್ಲಿ ಸರ್ವತ್ರ ವರ್ಜ್ಯಂ. ಹಾಗಾಗಿ ರಾತ್ರಿ ಹಾಲನ್ನೇ ಉಪಯೋಗಿಸಬೇಕು. ಒಳ್ಳೆಯ ನಿದ್ರಾಕಾರಕ, ಒಳ್ಳೆ ನಿದ್ರೆ ಬರ್ಬೇಕು ಹೇಳಿದಿವಲ್ಲ. ಹೌದು, ಧ್ಯಾನ ನೀವು ಖಂಡಿತ ಮಜ್ಜಿಗೆಯನ್ನು ಉಪಯೋಗಿಸ್ರಿ. ರಾತ್ರಿಗೆ ಹಾಲು ಸೇವನೆ ಮಾಡಿಯೇ ಮಲ್ಗಂತಾರೆ. ಒಳ್ಳೆ ಜೀವನ ಆಹಾರ ಪದ್ಧತಿ. ಅಥವಾ ನೀವು ತುಂಬಾ ಲೇಟ್ ಆಗಿ ಊಟ ಮಾಡೋದು, ಜೀರ್ಣ ಆಗ್ಲಿಕ್ಕೆ ಅದು ನಾವ್ ಹೇಳ್ತೀವಿ ಊಟದ ನಂತರ ಮಲ್ಕೊಳ್ಬೇಡ್ರಿ ಅಂತ. ಮಾಡುದೇಂತ, ನಾವು ಬೆಳಿಗ್ಗೆ ಹೋದವ್ರು ರಾತ್ರಿ ಬರ್ತಾರೆ, ಊಟ ಮಾಡ್ತಾರೆ, ತಕ್ಷಣ ಮಲ್ಕೊಂಡು ಬಿಡ್ತಾರೆ. ಹಾಗಾಗಿ ಇದು 10 ಹೆಜ್ಜೆ ಆದ್ರೂ 100 ಹೆಜ್ಜೆ ಆದ್ರೂ ನಡೀರಿ. ಹಾಗಾಗಿ ಅದನ್ನ ಏನಾಗುತ್ತೆ, ಸ್ವಲ್ಪ ಕೆಳಗೆ ಹೋಗುತ್ತೆ ಜೀರ್ಣಶಕ್ತಿ, ಒಂದ್ ಸ್ವಲ್ಪ ಜೀರ್ಣ ಶುರು ಆಗುತ್ತೆ. ಆಮೇಲೆ ಅಟ್ಲೀಸ್ಟ್ 1-2 ಅವರ್ಸ್ ನಮ್ಗೆ ಗ್ಯಾಪ್ ಕೊಡ್ಲೇಬೇಕು. ಕೆಲವರು ನೋಡಿ 7 ಗಂಟೆಗೆ ಊಟ ಮಾಡಿ ಬಿಡ್ತಾರೆ, ಒಂದು 2 ಗಂಟೆಯ ನಂತರ ಒಂದು ಹಾಲ ಹಣ್ಣನ್ನ ಸೇವನೆ ಮಾಡಿ ಮಲಗ್ತಾರೆ. ಕೆಲವರು ಜೀವನ ಶೈಲಿ ಪದ್ಧತಿ, ಯಾಕಂದ್ರೆ ನಮ್ಮ ಋಷಿಮುನಿಗಳು ಅದನ್ನೇ ಹೇಳಿರೋರು. ಆಯುಷ್ಯ ಅಂದ್ರಿ ನೀವು, 1000 ವರ್ಷ ತೋರಿಸಿದ್ರು. ಆದ್ರೆ ಇವತ್ತು ಮನುಷ್ಯನ ಆಯುಷ್ಯ ಇದೇ ಕಾರಣಕ್ಕಾಗಿ, ಜೀವನ ಆಹಾರ ಪದ್ಧತಿ ಸರಿ ಇಲ್ಲ, ಕ್ರಮ ಸರಿ ಇಲ್ಲ, ತಯಾರಿಸುವಂತ ಆಹಾರ ಮನೆಯಲ್ಲೇ ಇಲ್ಲ, ಹೊರಗಿನದೇ ಆಹಾರ. ಹಾಗಾಗಿ ಅಲ್ಲಿ ಏನ್ ತಯಾರ ಮಾಡ್ತಾರಂತ ಗೊತ್ತಿದೆ ನಿಮ್ಗೆ? ವಿಷ ಪದಾರ್ಥಗಳನ್ನೇ ಹೆಚ್ಚಾಗಿ ಸೇವನೆ ಮಾಡುವಂತಹ ಒಂದು ಪದ್ಧತಿ. ಪಾನೀಯಗಳ ಸೇವನೆ, ವಿಚಿತ್ರ ಪಾನೀಯಗಳು, ನಾವ್ ಹೇಳೋದಿಲ್ಲ ಮದ್ಯ ಬಿಟ್ಟು ಬಿಡಿ ದೂರ ಹೊರಟು, ಬೇರೆ ಬೇರೆ ಪಾನೀಯಗಳು ನಾವ್ ಹೇಳಬಾರ್ದು. ಅದನ್ನ
1: ಬೇರೆ ಬೇರೆ
0: ಕಂಪನಿಗಳ ಒಂದು ಪಾನೀಯಗಳನ್ನ ಜೊತೆಯಾಗಿ ಸೇವನೆ ಮಾಡ್ತಾರೆ. ನಿಂಬು ಪಾನಕ ಇಟ್ಕೊಳ್ತಿದ್ರು, ಪಾನಕಗಳನ್ನ ತಯಾರ ಮಾಡಿ ವರ್ಷಾನುಗಟ್ಟಲೆ ಇಟ್ಕೋತಿದ್ರು, ಅದು ಬೇಡ, ಇಟ್ಲಿ ಮನೆಯಲ್ಲೇ ತಯಾರು ಮಾಡಿದ ಪಾನೀಯನ ಇವತ್ತು ಯಾವ ಒಬ್ಬ ವ್ಯಕ್ತಿ ಸೇವನೆ ಮಾಡ್ತಿಲ್ಲ. ಹಾಗಾಗಿ ಆರೋಗ್ಯದ ಮೇಲೆ ಸ್ಪೆಷಲಿ ನೀವಂದ್ರಿ ಪಿತ್ತ ಮತ್ತು ಎಸಿಡಿಟಿ, ಇದು ಪ್ರತಿಯೊಬ್ಬರಿಗೂ ಕಾಡ್ತಾ ಇರೋ. ಇದರ ನೆಕ್ಸ್ಟ್ ಸ್ಟೇಜ್ ಚರ್ಮ ರೋಗಗಳು, ಅಲರ್ಜಿಗಳು, ವ್ಯಾಧಿ ಕ್ಷಮತ್ವ ಇದಾಗೋದು. ಯಾಕಂದ್ರೆ ಒಬ್ಬ ವ್ಯಕ್ತಿಯ ಆಹಾರ ಪದ್ಧತಿಯಿಂದ ಅವನ ವರ್ಣ, ಬಲ, ಓಜಸ್ಸು, ತೇಜಸ್ಸು, ಅವನ ಸ್ವರ, ಆಯುಷ್ಯ ಎಲ್ಲವೂ ಆಹಾರದ ಮೇಲೆ. ಒಳ್ಳೆಯ ಕ್ರಮ ಪದ್ಧತಿಯ ಆಹಾರ ಮನೆಯಲ್ಲಿ ತಯಾರು ಮಾಡಿದ್ದು, ಸಾತ್ವಿಕ ಆಹಾರವನ್ನ ತಿಂದರೆ ಅವನ ಈ ಎಲ್ಲ ಏನೋ ಶಕ್ತಿ ಅವನಿಗೆ ಖಂಡಿತ ಲಭಿಸುತ್ತೆ, ಅವನ ಜೀವನ ಮತ್ತು ಆಯುಷ್ಯ ದೀರ್ಘವಾಗಿರುತ್ತೆ.
1: ಮೇಡಮ್, ಈಗ ತುಂಬಾ ಜನ ವೈದ್ಯರು ಹೇಳ್ತಾರೆ, ವಿಶೇಷವಾಗಿ ಆಯುರ್ವೇದ ವೈದ್ಯರು ಹೇಳ್ತಾರೆ, ಹೊಟ್ಟೆ ತುಂದು ಮೆದುಳು ಅಂತ. ಹೊಟ್ಟೆ ಚೆನ್ನಾಗಿತ್ತಂದ್ರೆ ನಮ್ಮ ಆಲೋಚನೆ ಕ್ರಮಗಳು ಚೆನ್ನಾಗಿರ್ತಾವ ಅಂತೇಳಿ. ನಾವು ಹೊಟ್ಟೆ ಕೆಡಿಸಿಕೊಂಡು ಬಿಟ್ರೆ ಎಲ್ಲ ಕೆಟ್ಟೋದಂಗ. ಈಗಿನ ಜೀವನ ಶೈಲಿಯಲ್ಲಿ ನಿಮ್ಗೆಲ್ಲ ಗೊತ್ತು, ಯುವಕರು ಹೊರಗಿಂದು ಪಿಜ್ಜಾ, ಬರ್ಗರು, ನಾನ್ವೆಜ್ ಏನನ್ನೆಲ್ಲ ಹೊಟ್ಟೆ ಎಲ್ಲ ಹಾಕೊಳ್ತಾರೆ. ಸಿಕ್ಕಾಪಟ್ಟೆ ಹೊಟ್ಟೆ ಎಲ್ಲ ಹಾಕೊಂಡಾದ್ಮೇಲೆ ಬೇರೆ ಬೇರೆ ರೀತಿಯ ಸಮಸ್ಯೆಗಳು ಉತ್ಪತ್ತಿ ಆಗ್ತವೆ. ಆಮೇಲೆ ಕ್ರೌರ್ಯಗಳು ಹೆಚ್ಚಾಗ್ತಿರ್ತವೆ, ಸಿಟ್ಟು ಜಾಸ್ತಿ ಆಗ್ತದೆ, ಏನೆಲ್ಲ ಸ್ಟಾರ್ಟ್ ಆಗ್ತವೆ ನಿಮ್ಗೆ ಗೊತ್ತಿದೆ. ಅಂತ ಒಂದು ಹೊಟ್ಟೆಯನ್ನು ನಾವು ಹಾಳು ಮಾಡ್ಕೊಳ್ಳುವಂತ ಈಗ ದಿನಗಳು ನಾವೀಗ ಕಾಡ್ತಾ ಇದಾವೆ. ಇದಕ್ಕೆ ಪರಿಹಾರ ಅನ್ನೋದು ಹೇಗೆ, ನೀವು ವೈದ್ಯರಾಗಿ ಏನು ಹೇಳ್ತೀರಂತ?
0: ಇವತ್ತು ಜೀವನ ಶೈಲಿನೇ ಆಗಿದೆ. ಹೊಸದಾಗಿ ನಾವೇನಾದ್ರು ನೀವು ಹಾಗೆ ಹೊರಗೆ ಹೋಗಿ ತಿನ್ಬೇಡ್ರಿ, ಮಾಡಬೇಡ್ರಿ ಅಂತ ಹೇಳೋದು ಬಹಳ ಕಷ್ಟದ ಪರಿಸ್ಥಿತಿ ಯುವಕರಿಗೆ, ಇಂದಿನ ಯುವ ಪೀಳಿಗೆಗೆ. ಈಗ ನಾವೆಲ್ಲ ಒಂದು ಹಂತದಲ್ಲಿ ದಾಟಿ ಬಂದಿದೀವಿ. ಏನೇ ಆದ್ರೂ ಮನೆಯಿಂದ ಡಬ್ಬಿ ಕಟ್ಕೊಂಡು ಹೋಗುವಂತಹ ಒಂದು ಪದ್ಧತಿಯನ್ನ ತಂದೆ ತಾಯಿಗಳು ನಮಗ್ ಬೆಳೆಸಿದ್ರು, ಅದನ್ನೇ ನಾವು ಮಕ್ಕಳು ದೊಡ್ಡವರಾಗೋವರೆಗೂ ಮಾಡಿದೀವಿ. ಈಗ ಅವರಿಗೆ ದೊಡ್ಡವರಾದ್ಮೇಲೆ ಈ ಪದ್ಧತಿಯನ್ನು ಅಳವಡಿಸಿಕೊಳ್ಬೇಕು. ಮನೆಯ ಆಹಾರವನ್ನೇ ಪರವಾಗಿಲ್ಲ, 1-2 ಗಂಟೆ ತಯಾರು ಮಾಡಿ ಇಟ್ಟಿದ್ದೀರಾ, ಮನೆಯ ಆಹಾರ ಕೆಡುವುದಿಲ್ಲ. ಇವತ್ತು ಯಾವುದೇ ಹೊರಗಿನ ಆಹಾರ ಚೆನ್ನಾಗಿರುತ್ತೆ ಇದು ಗ್ಯಾರಂಟಿ ಇಲ್ಲ. ಜೀವಂತವಾಗಿ ಇರ್ಲಿಕ್ಕೆ ಊಟ ಮಾಡಬೇಕು ಹೊರತು ತಿನ್ನುವುದಕ್ಕೆ ಜೀವಂತವಾಗಿರೋದಲ್ಲ ನಾವು. ಇದನ್ನ ಒಂದು ನಾವು ನೆನಪಿಟ್ಕೋಬೇಕು. ಸರ್ವಜ್ಞ ಹೇಳಿರೋದು, ಹಸಿದು ಉಣ್ಣಬೇಕು, ಹಸಿವಿಲ್ಲದುಣಬೇಡ, ಹಸಿದು ಮತ್ತಿರಬೇಡ, ಬಿಸಿ ಗೂಡಿ ತಂಗರಬೇಡ, ವೈದ್ಯ ಬೆಸಸಲೇಬೇಡ, ವೈದ್ಯರನ್ನ ಕಾಣಲೇಬೇಡ ಸರ್ವಜ್ಞ. ಹಸಿವಿಲ್ಲದೆ ಊಟ ಮಾಡಬೇಡ, ಹಸ್ಕೊಂಡು ಇರಬೇಡ, ತಂಗಳುಣಬೇಡ. ಏನ್ ಮಾಡ್ಬಿಡ್ತಾರೆ, 4 ದಿನಕ್ಕಾಗುವಷ್ಟು ಜೆಲ್ ಇಟ್ಬಿಡುವಂತದ್ದು. ನೀವು ಮನೇಲಿ ತಿನ್ನಿ ಏನ್ಬಿಟ್ರಲ್ಲ ನಮ್ಗೆ, ನಾವು ಮಾಡಿ ಇಟ್ಬಿಡ್ತೀವಿ, ಬಿಸಿ ಬಿಸಿ ಉಣ್ಣು. ಅದಕ್ಕೆ ಹೇಳ್ತಾರೆ ಈಗ ತಯಾರ್ ಮಾಡಿದ್ದು, ನಮ್ಮ ಅಜ್ಜಿಂದ್ರು ನೆನ್ಪು ಮಾಡ್ಕೋಬೇಕು. ನಾವು ಮಕ್ಳು ಬರ್ತಾರಂದ್ರೆ ಬಿಸಿ ಬಿಸಿದ್ ಮಾಡಿ ಊಟ ಹಾಕ್ತಿದ್ರು. ಎಷ್ಟು ನಾವೆಲ್ಲ ನಿಜವಾಗ್ಲೂ ಇವತ್ತು ಗಟ್ಟಿಯಾಗಿದ್ದೇವೆ. ನಮ್ಮ ಮಕ್ಕಳು ನಮ್ಮಷ್ಟು ಇರ್ತಾರೆ ಅನ್ನೋ ಗ್ಯಾರಂಟಿ ನಮಗೂ ಇಲ್ಲ. ಇದು ಪರಿಸ್ಥಿತಿ ಆಗಿದೆ. ಸರ್ವಜ್ಞರಾಗಲಿ, ಮಂಕುತಿಮ್ಮ ಆಗಲಿ, ಮಂಕುತಿಮ್ಮ ಕಗ್ಗಲಿ ಆಹಾರದ್ದೇ ಬೇಕಾದ ಹೇಳಿದ್ದಾರೆ. ಸರ್ವಜ್ಞರು ಕೇವಲ ಅಧ್ಯಾತ್ಮವನ್ನು ಹೇಳಲಿಲ್ಲ, ಊಟದ ಪದ್ಧತಿಯನ್ನು ಕೂಡ ಹೇಳಿದರು. ಆಯುರ್ವೇದ ಅಂತೂ ಆಹಾರದ ಮೇಲೆ ಅವಲಂಬಿಸಿರುವಂತಹ ಪದ್ಧತಿಯನ್ನು ಹೇಳಿತು. ಹೀಗೆ ಎಲ್ಲರೂ ಸರ್ವೇ ಜನ ಸುಖಿನೋ ಭವಂತು, ಸುಲಭ ಏನು, ಸುಖವಾಗಿರ್ಬೇಕಂದ್ರೆ ನಾನು ಆಹಾರ ಪದ್ಧತಿಯನ್ನ ಕ್ರಮವಾಗಿ ಎಷ್ಟಾಗತ್ತಷ್ಟು. ಕಾಲ ಬದಲಾಗಿದೆ, ಕಲಿಯುಗ ಬಹಳ ಕಷ್ಟ, ಆದರೂ ನನ್ನ ಆರೋಗ್ಯವನ್ನ ನಾನೇ ನೋಡ್ಕೊಳ್ಬೇಕು, ಬೇರೆಯವರು ಯಾರೂ ಇಲ್ಲ. ಹಾಗಾಗಿ ಇದನ್ನ ನಾವು ಗಮನದಲ್ಲಿಟ್ಟುಕೊಂಡು, ಯಾಕಂದ್ರೆ ಇವತ್ತು ಸಂಘರ್ಷ ಜೀವನನೇ ಒಂದು ಸಂಘರ್ಷದಿಂದ ಹೋಗ್ತಾ ಇದೆ. ಯಾಕಂದ್ರೆ ಧರ್ಮಾರ್ಥ ಕಾಮ ಮೋಕ್ಷ ಅಂತ ನಮ್ಮಲ್ಲಿ ಹೇಳಿದ್ದಾರೆ ಇವರು, ನಮ್ಮ ಜನ ಅರ್ಥ ಮತ್ತು ಬರೀ ಕಾಮ, ಧರ್ಮ ಇಲ್ಲ, ಮೋಕ್ಷ ಇಲ್ಲ, ಆಧ್ಯಾತ್ಮಿಕ ಜೀವನ ಅಂತೂ ಇಲ್ಲವೇ ಇಲ್ಲ. ಸೊ ಪ್ರತಿಯೊಬ್ಬ ವ್ಯಕ್ತಿಯು ಇಲ್ಲಿ ಆಹಾರ ಪದ್ಧತಿ ಬಹಳ ಕಷ್ಟ ಇದೆ, ಆದರೆ ಅಟ್ಲೀಸ್ಟ್ ಸ್ಪಿರಿಚುವಲ್ ಪ್ರಾಕ್ಟೀಸ್, ಆಧ್ಯಾತ್ಮಿಕವಾಗಿ ನನ್ನ ಮನಸ್ಸು ತುಂಬಾ, ಯಾಕಂದ್ರೆ ಅನ್ನದಂತೆ ಮನ ಅಂದ್ವಿ, ಅನ್ನ ಅಂತೂ ಮನಕ್ಕೆ ಚೆನ್ನಾಗಿರೋದು ಸಿಗ್ತಾ ಇಲ್ಲ ಅಲ್ಲ, ಅಟ್ಲೀಸ್ಟ್ ಮನವನ್ನ ಮನಸ್ಸನ್ನ ಚೆನ್ನಾಗಿರ್ಲಿಕ್ಕೆ ನಾನು ಆಧ್ಯಾತ್ಮಿಕ ಸಾಧನೆ ಮಾಡ್ಬೇಕು. ಮಕ್ಳಿಗೆ ಹೇಳ್ತೀವಲ್ಲ ಏನ್ ಪುರುಷಾರ್ಥ ಕೊಟ್ಟಿದೀವಿ ಅಂತ, ಮೋಕ್ಷಕ್ಕಾಗಿ, ಮೋಕ್ಷ ಅಂದ್ರೆ ಎಲ್ಲೋ ಇಲ್ಲ, ಇಲ್ಲೇ ಸುಖವಾಗಿರ್ಲಿಕ್ಕೆ ನಾನು ನನ್ನ ಧರ್ಮಾಚರಣೆಯಿಂದ ಅರ್ಥವನ್ನ ಸಂಪಾದನೆ ಮಾಡಿ

0: ನನ್ನ ಆಸೆ ಆಕಾಂಕ್ಷೆನ ಪೂರೈಸಿ ನನ್ನ ಮನಸ್ಸನ್ನ ಚೆನ್ನಾಗಿಟ್ಟು ನಾನು ಆನಂದದಲ್ಲಿರೋದು, ಇದು ಜೀವನ ಪದ್ಧತಿ. ಇದಕ್ಕೆ ನಾನು ಎಷ್ಟು ಸಾಧ್ಯ ಇದೆ ಅಷ್ಟು ಆಹಾರವನ್ನ ಪದ್ಧತಿಯನ್ನು ಬಳಸ್ಕೊಂಡು ಮನಸ್ಸನ್ನ ಚೆನ್ನಾಗಿರ್ಲಿಕ್ಕೆ ಯೋಗ ಪದ್ಧತಿ ಹೇಳ್ತಾರಲ್ಲ, ಈ ಆತ್ಮವನ್ನ ಆ ಭಗವಂತನಲ್ಲಿ ಸೇರಿಸಲಿಕ್ಕೆ ಸ್ವಲ್ಪ ಆದ್ರೂ ಪ್ರಯತ್ನ. ಮೋಕ್ಷ ಅಂದ್ರೆ ಆನಂದ, ಸುಖವಾಗಿರ್ಲಿಕ್ಕೆ, ಆನಂದ ಪ್ರಾಪ್ತಿಗಾಗಿ ಏನು ಪ್ರಯತ್ನ ಮಾಡ್ತೀನಲ್ಲ ಅದನ್ನ ಮಾಡ್ಬೇಕು. ಇವತ್ತು ವ್ಯಕ್ತಿಗಳು ಮನಸ್ಸು ಚೆನ್ನಾಗಿರುತ್ತೆ, ಯಾಕಂದ್ರೆ ಸಣ್ಣ ಸಣ್ಣ ಮಕ್ಕಳಿಗೆ ಡಿಪ್ರೆಷನ್, ಯಾಕಂದ್ರೆ ಬರೀ ಫುಡ್ ಅಲ್ಲ, ಮನಸ್ಸು ಕೂಡ ಕಾರಣ, ವಿಹಾರ ಕೂಡ ಕಾರಣ, ವಿಚಾರ ಕೂಡ ಅನ್ನದಂತೆ ಬರೋದ್ರಿಂದ ನಾನು ಸ್ವಲ್ಪವಾದ್ರೂ ಆಧ್ಯಾತ್ಮಿಕ, ಯಾಕಂದ್ರೆ ಹೇಳಿದಾರಲ್ಲ ಸ್ಪಿರಿಚುವಲ್ ವೆಲ್ ಬೀಯಿಂಗ್ನೆಸ್, ನೀನು ಎಲ್ಲ ಶರೀರ ಮನಸ್ಸು ಸಮಾಜ ಎಷ್ಟೇ ಚೆನ್ನಾಗಿಡು, ಸ್ಪಿರಿಚುವಲಿ ಚೆನ್ನಾಗಿಲ್ಲ, ಆಧ್ಯಾತ್ಮಿಕವಾಗಿ ಸುಖವಾಗಿಲ್ಲ, ಆರೋಗ್ಯವಂತನಲ್ಲ, ಯು ಆರ್ ನಾಟ್ ಸ್ವಾಸ್ಥ್ಯ.
1: ಮೇಡಮ್, ಈಗ ಕೊನೆಯದಾಗಿ ಎಲ್ಲಾ ಆಯುರ್ವೇದ ವೈದ್ಯರು ಹೇಳ್ತಾರೆ, ಇತ್ತೀಚಿನ ದಿನಗಳಲ್ಲಿ ಈ ಕಾರ್ಬೋಹೈಡ್ರೇಟ್ ಇರತಕ್ಕಂಥ ಆಹಾರ ಪದ್ಧತಿ ಜಾಸ್ತಿ ಬಳಸ್ತಾ ಇದ್ದಾರೆ, ಹಂಗಾಗಿ ಶುಗರ್ ಅಂತ ಕಾಯಿಲೆಗಳು ಬರ್ತಾ ಇದಾವೆ ಅನ್ನುವಂಥದ್ದು. ಹಾಗಾಗಿ ಈ ಸಿರಿಧಾನ್ಯಗಳು ಹೆಚ್ಚಾಗಿ ಬಳಸಿದ್ರೆ, ನಮ್ಮ ಹಿಂದಿನ ಒಂದು ಪದ್ಧತಿಯಲ್ಲಿ ಸಾಕಷ್ಟು ಹಿರಿಯರು ಸಿರಿಧಾನ್ಯಗಳು ಬಳಸ್ತಿದ್ರು, ಆರೋಗ್ಯವಂತರಾಗಿದ್ರು, ನೂರಾರು ವರ್ಷಗಳು ಬಾಳ್ತಿದ್ರು, ಭಾರತೀಯ ಪದ್ಧತಿನೇ ಅದು, ಅದನ್ನು ಬಳಸಿದ್ರೆ ನಾವು ಆರೋಗ್ಯವಂತರ ಆಗ್ತೀವಿ ಅನ್ನುವಂಥ ಮಾತು ವೈದ್ಯರು ಎಲ್ಲ ಹೇಳ್ತಾರೆ. ಈ ಸಿರಿಧಾನ್ಯಗಳ ಬಗ್ಗೆ ಏನ್ ಹೇಳ್ತೀರಿ ಮೇಡಮ್?
0: ಯಾಕಂದ್ರೆ ನಮ್ಗೆ ಏನ್ ಸಿಕ್ತಿತ್ತು ಅವಾಗ, ಈಗ
1: ಸೋನಾಮಸರಿ.
0: ಹಾಗಾಗಿ ಭಗವಂತ ಹೇಳಿದಾನೆ ದೇಶ ಕಾಲ ತಕ್ಕಂತೆ ಯಾವ ಆಹಾರ ಪದ್ಧತಿಗಳಿದ್ರು ಅವೆಲ್ಲವನ್ನ ಉಪಯೋಗಿಸಿ ಸಿರಿಧಾನ್ಯಗಳು ಸಹಜೀವನ ನಮ್ಮ ಜೀವನದಲ್ಲಿ ಹಾಸುಹೊಕ್ಕಾಗಿ ಅದೇ ಊಟ ಮಾಡಿ ಗಟ್ಟುಮುಟ್ಟಾಗಿ ಜೀವನವನ್ನ ಕಳೆದಂತಹ ನಮ್ಮ ಹಿರಿಯರು ಒಂದು ಆದರ್ಶ. ಆದರೆ ಇವತ್ತು ಅದು ಏನಾಗೋಗಿದೆ ಅಂದ್ರೆ ಜನರಿಗೆ ಗೊತ್ತೇ ಇಲ್ಲ, ಸುಲಭವಾಗಿ ಸಿಗುವಂತಹ ಒಂದು ಆಹಾರವನ್ನ ಬಳಸ್ತಾ ಇದ್ದಾರೆ. ಅದನ್ನು ಏನು ಕೆಟ್ಟದ್ದಲ್ಲ, ಅದನ್ನು ಹಿತವಾಗಿ ಮಿತವಾಗಿ ಬಳಸಿದ್ರೆ ಸರಿ. ಇವತ್ತು ಅದೇ ಬೇಕು ಇದೇ ಬೇಕು ಅಲ್ಲ, ಯಾಕಂದ್ರೆ ನಮ್ಮಲ್ಲಿ ಇಂಥದೇ ಆಹಾರ ಅಂತ ಹೇಳಿಲ್ಲ, ಸಿರಿಧಾನ್ಯ ಕೂಡ ಅತ್ಯುತ್ತಮ ಅಂತ ಹೇಳಿದ್ರು, ಆಯುರ್ವೇದದಲ್ಲಿ ಹೇಳಿದ್ದಾರೆ, ಒಂದೊಂದು ಆಹಾರ ದ್ರವ್ಯಗಳನ್ನು ಹೇಳಿದ್ದಾರೆ. ಹಾಗಾಗಿ ಖಂಡಿತ ಉಪಯೋಗಿಸ್ಲಿ, ಅದೇ ಉಪಯೋಗಿಸುವಂತಿಲ್ಲ. ಅಥವಾ ಬರೀ ಕಾರ್ಬೋಹೈಡ್ರೇಟ್ಸ್ ಇಂದನೇ ಅಲ್ಲ, ಜೋಳದ ರೊಟ್ಟಿಯನ್ನು ತಿನ್ನಬೇಕು, ಚಪಾತಿಯನ್ನು ಬಳಸಬೇಕು, ನನ್ನ ಜೀವನಕ್ಕೆ ನನ್ನ ಪ್ರಕೃತಿಗೆ ಅನ್ನಲ್ಲ. ಈಗ ಸಿರಿಧಾನ್ಯಗಳು ಎಲ್ಲರಿಗೂ ಸೂಟ್ ಆಗುತ್ತೆ, ಅದರಲ್ಲೂ ನಾನು ಕಂಡ್ಕೊಳ್ಬೇಕು ನನ್ನ ಪ್ರಕೃತಿಗೆ ನಾನು ಯಾವ್ದು ಯಾವುದು ಕೂಡ ಅಷ್ಟೇ. ಅತಿ ಸೇವನೆ ವರ್ಜ್ಯ, ತಿನ್ನೋದಿಂದ ಬಂದಿದೆ ಅನ್ಕೊಳ್ಬೇಡಿ, ಎಲ್ಲವೂ ಕೂಡ ಸೈಕೋಸೊಮ್ಯಾಟಿಕ್ ಡಿಸೀಸಸ್. ಇವತ್ತು ಸಣ್ಣ ಸಣ್ಣವರಿಗೆ ಒತ್ತಡ, ಕೆಲವು ವ್ಯಾಧಿಗಳು ಜನ್ಮಜನ್ಯ ಬಂದಿದೆ ಮಕ್ಕಳಿಗೆ ಬಂದ್ಬಿಟ್ಟಿರುತ್ತೆ. ಆದರೆ ನಮ್ಮ ತಂದೆ ತಾಯಿ ಅಥವಾ ಅಜ್ಜನ ಕಾಲದಲ್ಲಿ ಎಲ್ಲಿತ್ತು ಶುಗರು ಬಿಪಿ? ಈಗಿನ ಒಂದು ಪೀಳಿಗೆ 30-40 ವರ್ಷಕ್ಕೆ ಹಾರ್ಟ್ ಅಟ್ಯಾಕು, ಬಿಪಿ, ಶುಗರ್ ಇದೆಲ್ಲ ಕಾಣ್ತಿರು ಇತ್ತಿನ ಜೀವನ ಶೈಲಿಯಿಂದ. ನನ್ನ ಜೀವನ ಶೈಲಿಯಲ್ಲಿ ನನ್ನ ವ್ಯಾಯಾಮ, ಆಹಾರ ಪದ್ಧತಿ, ನನ್ನ ಮನಸ್ಸನ್ನ ಚೆನ್ನಾಗಿಡುವಂತಹ ಎಲ್ಲ ಕ್ರಮವನ್ನ ನಾನು ಪಾಲಿಸಿದ್ರೆ ಆನಂದವಾಗಿರ್ತೀನಿ, ರೋಗರಹಿತನಾಗಿರ್ತೀನಿ, ಅವ ಇನ್ನೊಬ್ಬನಿಗೂ ನಾನು ಸದುಪಯೋಗವಾಗ್ತೀನಿ. ಇದು ಪರೋಪಕಾರಂ ಇದಂ ಶರೀರಂ, ನಾನು ಒಬ್ಬನೇ ಅಲ್ಲ ಅಲ್ಲ. ಹಾಗಾಗಿ ಈ ತರ ನಮ್ಮ ಜೀವನ ಶೈಲಿ ಇರಲಿ.
1: ಆಯುರ್ವೇದದಲ್ಲಿ ಆಹಾರ ಪದ್ಧತಿ ಸುದೀರ್ಘವಾಗಿ ಆಹಾರವನ್ನು ಹೇಗೆ ಸೇವನೆ ಮಾಡಬೇಕು, ಸಾತ್ವಿಕ ಆಹಾರ ಅಂದ್ರೇನು, ಜೊತೆಗೆ ನಮ್ಮ ಜೀವನ ಶೈಲಿ ಹೇಗೆ ಇಟ್ಕೋಬೇಕು, ಜೊತೆಗೆ ಆಧ್ಯಾತ್ಮದಲ್ಲಿ ನಮ್ಮ ಮನಸ್ಸನ್ನು ಹೇಗೆ ಕೇಂದ್ರೀಕರಿಸಬೇಕು ಅನ್ನುವಂಥದ್ದು, ಒಟ್ಟಾರೆಯಾಗಿ ಭಾರತೀಯ ಪದ್ಧತಿಯಲ್ಲಿ ಈ ಆಹಾರ ಪದ್ಧತಿಯನ್ನು ಆಯುರ್ವೇದದಲ್ಲಿ ತುಂಬಾ ಅಚ್ಚುಕಟ್ಟಾಗಿ ಜಗತ್ತಿಗೆ ತೋರಿಸಿಕೊಟ್ಟಿದ್ದಾರೆ. ಅದನ್ನು ನಾವು ಫಾಲೋಅಪ್ ಮಾಡಿದ್ರೆ ತುಂಬಾ ಒಳ್ಳೆಯ ಆರೋಗ್ಯವನ್ನು ನಾವು ಕಾಪಾಡಿಕೊಂಡು ಹೋಗ್ತೀವಿ ಅನ್ನುವಂಥ ಮಾತನ್ನು ಹೇಳಿದ್ರೆ, ಇದುವರೆಗೆ ನಮ್ಮ ಕಾರ್ಯಕ್ರಮಕ್ಕೆ ಬಂದು ಆಯುರ್ವೇದದಲ್ಲಿ ಆಹಾರ ಪದ್ಧತಿ ಬಗ್ಗೆ ತಾವು ತಮ್ಮ ವಿಚಾರಗಳನ್ನು ಹಂಚಿಕೊಂಡದ್ದಕ್ಕಾಗಿ ತಮಗೆ ಅನಂತ ಧನ್ಯವಾದಗಳು.
0: ನಮಸ್ಕಾರ.
2: ವನ್ಯ ವಿಹಾರ ಕಾರ್ಯಕ್ರಮದಲ್ಲಿ ಇದುವರೆಗೆ ಆಯುರ್ವೇದ ಮತ್ತು ಆಹಾರ ಪದ್ಧತಿ ಕುರಿತು ಆಯುರ್ವೇದ ವೈದ್ಯರಾದ ಡಾಕ್ಟರ್ ರೂಪಾಬಾಯಿ ಫಡ್ನಿಸ್ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ವೆಂಕಟೇಶ್ ಬೇವಿನ ಬೆಂಚಿ. ರಾಜ್ಯವ್ಯಾಪಿಯಲ್ಲಿ ಬಿತ್ತರಿಸಲ್ಪಟ್ಟ ಈ ಕಾರ್ಯಕ್ರಮ ಆಕಾಶವಾಣಿ ರಾಯಚೂರು ಕೇಂದ್ರದ ಕೊಡುಗೆ.
3: ಆಕಾಶವಾಣಿ ಧಾರವಾಡ.
4: ಪಿಎಂ ಜಯ್, ಅಬ್ ಗರೀಬೋ ಕಿ ಜಯ್ ಬನ್ ಗಯಿ ಹೈ.

0: ಸ್ವಾಸ್ಥ್ಯ.
1: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555 ಕರೆ ಮಾಡಿ.
2: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
3: ಏನು ರಂಗ, ಕೈಗೆ ಬ್ಯಾಂಡೇಜು
4: ಬಿದ್ದ್ಬಿಟ್ಟ? ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ

0: ಯಾರ ದಿಕ್ಕು?
1: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೆ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
2: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU.WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: ಆತ್ಮೀಯ ಕೇಳುಗರೆ, ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಪ್ರತಿ ಸೋಮವಾರ ಸಂಜೆ 7:45 ಕಾರ್ಯಕ್ರಮ ಕಥಾ ಕಲರವ.
4: ಹಾ ಮಕ್ಕಳೇ, ಒಂದು ಸಣ್ಣ ಹಳ್ಳಿ, ಅಲ್ಲಿ ಒಬ್ಳು ಅಜ್ಜಿ, ಅಜ್ಜಿ ಜೊತೆ ಮೊಮ್ಮಗಳು ವಾಸವಾಗಿದ್ರು. ಅಜ್ಜಿಗೆ ಬಹಳ ಬಡತನ ಇತ್ತು.
3: ನೀತಿ ಕಥೆಗಳನ್ನಾಧರಿಸಿದ ಕಲಾತ್ಮಕ ರೂಪದ ಕಾರ್ಯಕ್ರಮ ಕಥಾ ಕಲರವ ಪ್ರತಿ ಸೋಮವಾರ ಸಂಜೆ 7:45 ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಪ್ರಸಾರವಾಗಲಿದೆ. ನಿಮ್ಮ ಮತ್ತು ನಿಮ್ಮ ಮಕ್ಕಳ ಮನೋರಂಜನೆಗಾಗಿ ಕಾರ್ಯಕ್ರಮ ಕಥಾ ಕಲರವ.
5: ನರಿರಾಯ, ನರಿರಾಯ, ನೀನು ನಮ್ಮ ಮನೆಗೆ ಊಟಕ್ಕೆ ಬರಬೇಕು.
6: ನಾನು ಬರಬೇಕಾ?
5: ಹೌದು, ಮತ್ತೆ ನಾವಿಬ್ರು ಸೇರಿ ಊಟ ಮಾಡಿ ಎಷ್ಟೊಂದಿದೆ.
6: ಓ ಹೌದು ಹೌದು ಹೌದು, ನಾನ್ ನಿಮ್ ಮನೆಗೆ ಊಟಕ್ಕೆ ಬರ್ತೀನಿ. ಆದ್ರೆ ಒಂದಪ್ಪ ಮೀನಿನ ಭೋಜನಾನೇ ಮಾಡಿಸ್ಬೇಕು, ಆದ್ರೆ ಮಾತ್ರ ನಾನು ಬರ್ತೀನಿ.
3: ತಪ್ಪದೇ ಆಲಿಸಿ, ಆನಂದಿಸಿ. ಕಾರ್ಯಕ್ರಮ ಕಥಾ ಕಲರವಾ.

0: ಹಸಿರೇ ಉಸಿರು, ಉಸಿರೇ ಬದುಕು. ಉಸಿರೆಲ್ಲ ಹಸಿರಾದಾಗ
1: ಉಸಿರಾಗುವೆ
0: ಎಂದು ಪಣ ತೊಡೋಣ ಹಸಿರು ಕ್ರಾಂತಿಗೆ ಎಂದು ವರ ನೀಡುತ್ತಾಳೆ ಭೂಮಾತೆ. ವೃಕ್ಷ ಲಕ್ಷವಾಗಲಿ, ಸಸ್ಯ ಸಂಕುಲ ಸಾವಿರವಾಗಲಿ, ಬದುಕೊಂದು ಬೆಳಕಾಗಲಿ.
1: ಬದುಕುಲ ಉಳಿಸುವ ಹಸಿರಿನ ಪರಿಸರ ಪೂಜಿಸು ನಿರಂತರ.
0: ದಯವಿಟ್ಟು ಮನೆಗೊಂದು ಸಸಿ ನೆಡಿ.

ಇನ್ನು ಮುಂದೆ 12:35 ಆರೋಗ್ಯ ಕಾರ್ಯಕ್ರಮ, 1:00 ಪ್ರಗತಿಪಥ, 1:10 ಕನ್ನಡದಲ್ಲಿ ವಾರ್ತೆ ಕೇಳುತ್ತೀರಿ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

0: ಕಾರ್ಯಕ್ರಮದಲ್ಲಿ ಅಪಾಯದ ಗರ್ಭಧಾರಣೆ ಮತ್ತು ಸುರಕ್ಷಿತ ಹೆರಿಗೆ ಈ ಕುರಿತು ಹೊಸಪೇಟೆಯ ಸ್ತ್ರೀ ಮತ್ತು ಪ್ರಸೂತಿ ತಜ್ಞ ವೈದ್ಯರಾದ ಡಾ ಎಸ್ ಗಂಗೋತ್ರಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಪ್ರಸಾದ್ ಬಿ ಹೆಗಡೆ.
1: ಆತ್ಮೀಯ ಕೇಳುಗರೆ, ತಮ್ಮೆಲ್ಲರಿಗೂ ಸ್ವಾಗತ ಹಾಗೂ ನಮಸ್ಕಾರ. ಇಂದಿನ ಆರೋಗ್ಯ ಭಾಗ್ಯ ಕಾರ್ಯಕ್ರಮದಲ್ಲಿ ಹೈ ರಿಸ್ಕ್ ಪ್ರೆಗ್ನೆನ್ಸಿ, ಅತಿ ಹೆಚ್ಚಿನ ಗರ್ಭಧಾರಣೆ, ಸುರಕ್ಷಿತ ಹೆರಿಗೆ ಮತ್ತು ಬಾಣಂತಿಯ ಆರೈಕೆ, ಈ ವಿಷಯ ಕುರಿತಂತೆ ಅನೇಕ ವೈಜ್ಞಾನಿಕ ಸಲಹೆಗಳು ಹಾಗೂ ಮಾಹಿತಿಯನ್ನು ನೀಡಲಿಕ್ಕೆ ಇಂದು ನಮ್ಮೊಡನಿದ್ದಾರೆ ಹೊಸಪೇಟೆಯ ಸ್ತ್ರೀ ಪ್ರಸೂತಿ ತಜ್ಞರು ಹಾಗೂ ಖ್ಯಾತ ವೈದ್ಯರಾದಂತಹ ಡಾಕ್ಟರ್ ಎಸ್ ಗಂಗೋತ್ರಿ ಅವರು.

0: ಡಾಕ್ಟರ್, ನಮ್ಮೆಲ್ಲ ಕೇಳುಗರ ಪರವಾಗಿ ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೂ ನಮಸ್ಕಾರ.
1: ನಮಸ್ಕಾರ.
0: ಮಹಿಳೆಯ ಜೀವನದಲ್ಲಿ ಈ ಗರ್ಭಧಾರಣೆ, ಪ್ರಸೂತಿ ಅಥವಾ ಈ ಹೆರಿಗೆ, ಇದು ಹೆಣ್ತನಕ್ಕೆ ಒಂದು ಸಾರ್ಥಕತೆಯನ್ನು ತಂದುಕೊಡುವಂತಹ ಒಂದು ಮಹತ್ತರ ಕಾಲಘಟ್ಟವೂ ಕೂಡ ಹೌದು ಅನ್ನುವಂಥದ್ದನ್ನ ತಮ್ಮ ವೈದ್ಯಕೀಯ ಲೋಕ ಈಗಾಗಲೇ ಸಾಬೀತುಪಡಿಸಿದೆ. ಈ ಸಂದರ್ಭದಲ್ಲಿ ಅತಿ ಹೆಚ್ಚಿನ ಗರ್ಭಧಾರಣೆ ಅಂದ್ರೆ ಹೈ ರಿಸ್ಕ್ ಪ್ರೆಗ್ನೆನ್ಸಿ, ಈ ವಾಕ್ಯವನ್ನು ಹೇಗೆ ತಾವು ವ್ಯಾಖ್ಯಾನಿಸ್ತೀರಿ ಡಾಕ್ಟರ್?
1: ಆಕ್ಚುಲಿ ನಾವು ಪ್ರೆಗ್ನೆನ್ಸಿನ ಟೂ ಟೈಪ್ಸ್ ಆಫ್ ಡಿವೈಡ್ ಮಾಡ್ತೀವಿ. ಏನು ಅಂತಂದ್ರೆ, ಒಂದು ಲೋ ರಿಸ್ಕ್, ಇನ್ನೊಂದು ಹೈ ರಿಸ್ಕ್ ಅಂತ. ಇವತ್ತು ನಾವು ಹೈ ರಿಸ್ಕ್ ಅಂದ್ರೆ ಏನು, ಹೈ ರಿಸ್ಕ್ ಪ್ರೆಗ್ನೆನ್ಸಿ ಅಂದ್ರೆ ಏನು, ಯಾರನ್ನ ಹೈ ರಿಸ್ಕ್ ಅಂತ ಹೇಳ್ತೀವಿ ಅನ್ನೋದು ನೋಡೋಣ. ಫಸ್ಟ್ ಥಿಂಗ್ ನಾವು ನೋಡೋದು ಏಜ್. ಏಜ್ ಆಫ್ ದ ಮದರ್ ಮೋರ್ ದೆನ್ 35 ಇಯರ್ಸ್ ಇದ್ರೆ, ಇಲ್ಲ ಅವ್ರದ್ದು ತೂಕ. ತೂಕ ನಾವು ಯೂಶಲಿ ನಾವು ಬಿ ಎಂ ಐ ಲೆಕ್ಕದಲ್ಲಿ ಕ್ಯಾಲ್ಕುಲೇಟ್ ಮಾಡ್ತೀವಿ. ಅದರಲ್ಲಿ 30 kg/m² ದೊಳಗೆ ಜಾಸ್ತಿ ಇದ್ರೆ, ಇಲ್ಲ ಅವರದು ಪ್ರೀವಿಯಸ್ ಹಿಸ್ಟ್ರಿನಲ್ಲಿ ಏನಾದರೂ ಬಿ ಪಿ ಇದೆ, ಶುಗರ್ ಇದೆ, ಇಲ್ಲ ಸರ್ಜರಿ ಡೆಲಿವರಿ ಟೈಮಲ್ಲಿ ಏನಾದರೂ ಕಾಂಪ್ಲಿಕೇಶನ್ ಆಗಿದೆ, ಇಲ್ಲ ಈ ಪ್ರೆಗ್ನೆನ್ಸಿಲಿ ಏನಾದರೂ ಅವರಿಗೆ ಬಿ ಪಿ ಇದೆ, ಶುಗರ್ ಇದೆ ಅಂತಂತಂದರೆ ಅವ್ರನ್ನ ನಾವು ಯೂಶ್ವಲಿ ಹೈ ರಿಸ್ಕ್ ಪ್ರೆಗ್ನೆನ್ಸಿ ಅಂತ ಕನ್ಸಿಡರ್ ಮಾಡ್ತೀವಿ. ಪ್ಲಸ್ ಪ್ರೆಗ್ನೆನ್ಸಿ ಯಾವ ರೀತಿಯಿಂದ ಆಗಿದೆ, ನ್ಯಾಚುರಲ್ ಕನ್ಸೆಪ್ಷನ್, ಇಲ್ಲ ಏನಾದರೂ ಟೆಸ್ಟ್ ಟ್ಯೂಬ್ ಬೇಬಿಯಿಂದ ಕನ್ಸೀವ್ ಆಗಿದ್ರ, ಟೆಸ್ಟ್ ಟ್ಯೂಬ್ ಬೇಬಿ ಪೇಷಂಟ್ಸ್ನೆಲ್ಲ ನಾವು ಹೈ ರಿಸ್ಕ್ ಪೇಷಂಟ್ಸ್ ಅಂತಲೇ ಕನ್ಸಿಡರ್ ಮಾಡ್ತೀವಿ. ಇಲ್ಲ ಫ್ಯಾಮಿಲಿ ಹಿಸ್ಟ್ರಿ, ಇಲ್ಲ ತಾಯಿಗೆ ಅವ್ರ ಗರ್ಭಿಣಿನಲ್ಲಿದ್ದಾಗೆ, ಅಂದರೆ ಈಗಿರೋ ಪ್ರೆಗ್ನೆನ್ಸಿ ಅವ್ರ ಪ್ರೆಗ್ನೆಂಟ್ ಲೇಡೀಸ್ ತಾಯಿಗಳು, ಅವ್ರ ತಾಯಿ ಏನಾದರೂ ಬಿ ಪಿ ಪೇಷಂಟ್ ಇದ್ರೂ ಅವ್ರನ್ನೂ ನಾವು ಹೈ ರಿಸ್ಕ್ ಕ್ಯಾಟಗರಿನಲ್ಲಿ ಕನ್ಸಿಡರ್ ಮಾಡ್ತೀವಿ. ಈಗ ಆ್ಯಕ್ಚುಲಿ ನಾವು ಗೌರ್ಮೆಂಟ್ ಮೂಲಕನೇ, ಅಂದರೆ ನಮ್ಮದು ಫಾಕ್ಸಿ ಕಡೆಯಿಂದನೇ ಜಸ್ಟಿಸ್ ಸ್ಕೋರ್ ಅಂತ ನಾವು ಒಂದು ಕ್ರಿಯೇಟ್ ಮಾಡಿದ್ದೀವಿ. ಸೊ ದಟ್ ಹೈ ರಿಸ್ಕ್ ಪ್ರೆಗ್ನೆನ್ಸಿ, ಹೈ ರಿಸ್ಕ್ ಪ್ರೆಗ್ನೆಂಟ್ ಲೇಡೀಸ್ನ ನಾವು ಸಪ್ರೇಟ್ ಮಾಡಿ ಅವರಿಗೆ ರೆಗ್ಯುಲರ್ ಚೆಕಪ್ಸ್ ಆಗಲಿ, ಇಲ್ಲ ಹೆಚ್ಚು ದರದ ವಿಸಿಟ್ಸ್ನ ಮಾಡಲಿಕ್ಕೆ ಹೇಳ್ತೀವಿ. ಸೊ ಇಂಥ ಪೇಷಂಟ್ಸ್ನ ವಿ ಕನ್ಸಿಡರ್ ಆಸ್ ಹೈ ರಿಸ್ಕ್.
0: ಡಾಕ್ಟರ್, ತಾವು ಮಾತನಾಡ್ತಾ ಹೇಳ್ತಾ ಇದ್ರಿ ಈ ಟೆಸ್ಟ್ ಟ್ಯೂಬ್ ಬೇಬಿ ಪ್ರೆಗ್ನೆನ್ಸಿ ಅಂತ ಹೇಳಿ, ಈ ಒಂದು ಸ್ಥಿತಿ ಯಾವ ಸಂದರ್ಭದಲ್ಲಿ ಮಹಿಳೆಯರಿಗೆ ಅವಶ್ಯಕತೆ ಆಗಿರುತ್ತೆ ಮತ್ತು ಇದರ ಪ್ರಸ್ತುತ ದಿನಗಳಲ್ಲಿ ಇದರ ಅವಶ್ಯಕತೆ ಎಷ್ಟು ಮಟ್ಟಿಗೆ ಇದೆ ಅಂತೀರಿ ಡಾಕ್ಟರ್?
1: ಟೆಸ್ಟ್ ಟ್ಯೂಬ್ ಬೇಬಿ ಅನ್ನೋದನ್ನ ಯಾರಿಗೆ ನಾವು ಸಜೆಸ್ಟ್ ಮಾಡ್ತೀವಿ ಅಂತಂದ್ರೆ, ಆಲ್ಮೋಸ್ಟ್ ಎಲ್ಲಾ ಟ್ರೀಟ್ಮೆಂಟ್ ಮುಗಿದಿದೆ, ಅಂದ್ರೆ ನ್ಯಾಚುರಲ್ ಕನ್ಸೆಪ್ಷನ್ಗೂ ಟ್ರೈ ಮಾಡಿದ್ದಾರೆ, ಓವ್ಯುಲೇಷನ್ ಇಂಡಕ್ಷನ್ ಅಂತ ಅಂದ್ರೆ ಮಾತ್ರೆ ಮೂಲಕ, ಇಂಜೆಕ್ಷನ್ ಮೂಲಕ, ಇಲ್ಲ IUI ಮೂಲಕ, ಇದ್ಯಾವುದೂ ಮೂಲಕನೂ ಕನ್ಸೀವ್ ಆಗಿಲ್ಲ, ಎಲ್ಲಾ ರಿಪೋರ್ಟ್ಸ್ ನಾರ್ಮಲ್ ಇದ್ರೂ ಕನ್ಸೀವ್ ಆಗಿಲ್ಲ ಅಂದ್ರೆ ಅವ್ರನ್ನ ಅನ್ಎಕ್ಸ್ಪ್ಲೇನ್ಡ್ ಆಗಿ ಕನ್ಸಿಡರ್ ಮಾಡಿದ್ರೆ ಟೆಸ್ಟ್ ಟ್ಯೂಬ್ ಬೇಬಿ ಸಜೆಸ್ಟ್ ಮಾಡ್ತೀವಿ. ಇಲ್ಲ ಟ್ಯೂಬ್ಸ್ ಎಲ್ಲ ಬ್ಲಾಕ್ ಇದಾವೆ ಅಂದವರಿಗೂ ಟೆಸ್ಟ್ ಟ್ಯೂಬ್ ಬೇಬಿ ಸಜೆಸ್ಟ್ ಮಾಡ್ತೀವಿ. ಇಲ್ಲ ಪುರುಷರ ಕಡೆಯಿಂದ ಏನ ವೀರಣ ಕಣತಿ ಬಹಳ ಕಡಿಮೆ ಇದ್ರೂ ಅವ್ರಿಗೆ ನಾವು ಟೆಸ್ಟ್ ಟ್ಯೂಬ್ ಬೇಬಿನ ಸಜೆಸ್ಟ್ ಮಾಡ್ತೀವಿ. ಇಚ್ಚಿಚ್ಚು ಕಾಲಿಗೆ ಮ್ಯಾರೇಜ್ ಏಜ್ ಶಿಫ್ಟ್ ಆಗಿರೋದ್ರಿಂದ ಏಜ್ ರಿಲೇಟೆಡ್ ಚೇಂಜಸ್ ಇದೆ ಬಾಡಿನಲ್ಲಿ, ಎಗ್ ಕೌಂಟ್ ಕಡಿಮೆ ಇದೆ, ವೀರಣ ಕೌಂಟ್ ಕಡಿಮೆ ಇದ್ದವ್ರಿಗೆ ಕೂಡ ಟೆಸ್ಟ್ ಟ್ಯೂಬ್ ಬೇಬಿ ನಾವು ಸಜೆಸ್ಟ್ ಮಾಡ್ತೀವಿ. ಮತ್ತೆ ಇಚ್ಚಿಚ್ಚು ಕಾಲದಲ್ಲಿ ಟೆಸ್ಟ್ ಟ್ಯೂಬ್ ಬೇಬಿ ರೇಟ್ ಆಸ್ ಇನ್ಕ್ರೀಸ್ಡ್, ಬಿಕಾಸ್ ಮುಂಚೆ ಕಾಲದಲ್ಲಿ ಅಷ್ಟು ನಮಗೆ ಜ್ಞಾನ ಇರಲಿಲ್ಲ, ಸಿ ಟೆಸ್ಟ್ ಟ್ಯೂಬ್ ಬೇಬಿ ಅನ್ನೋದು ಒಂದು ಪ್ರೊಸೀಜರ್ ಇದೆ, ನಮ್ಮ ಅದರಿಂದ ಪ್ರೆಗ್ನೆನ್ಸಿ ಮಾಡ್ಕೋಬಹುದು ಅನ್ನೋದು ಗೊತ್ತಿರಲಿಲ್ಲ. ಇಚ್ಚಿಚ್ಚಿಗೆ ಎಷ್ಟೋ ಜನಕ್ಕೆ ನಾಲೆಜ್ ಕೂಡ ಗೇನ್ ಆಗಿರೋದ್ರಿಂದ ಪೇಷಂಟೇ ಬರ್ತಿದ್ದಾರೆ, ಮೇಡಮ್ 10 ವರ್ಷ ಆಯಿತು ಮದುವೆ ಆಗಿ, ಸೊ ನಾವು ಟೆಸ್ಟ್ ಟ್ಯೂಬ್ ಬೇಬಿ ಪ್ಲಾನ್ ಮಾಡ್ಕೋಬಹುದಾ ಅಂತ. ಸೊ ಅದು ಅವ್ರ ಟೆಸ್ಟ್ ಟ್ಯೂಬ್ ಬೇಬಿನ ಕನ್ಸೀವ್ ಆದಾಗ ಏನಾಗುತ್ತೆ, ಸ್ವಲ್ಪ ಹಾರ್ಮೋನ್ಸ್ ಎಲ್ಲ ನಾವು ಜಾಸ್ತಿ ಕೊಡ್ತೀವಿ. ಸೊ ಆ ಕಾರಣಕ್ಕೆ ಅವರು ಹೈ ರಿಸ್ಕ್ ಪ್ರೆಗ್ನೆನ್ಸಿ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ.
0: ಡಾಕ್ಟರ್, ಈ ಟೆಸ್ಟ್ ಟ್ಯೂಬ್ ಬೇಬಿ ಪ್ರೆಗ್ನೆನ್ಸಿಯನ್ನ ಎಷ್ಟು ವರ್ಷಗಳವರೆಗೆ ನಾವು ಕಾಯಬಹುದು ಡಾಕ್ಟರ್? ಇಂಥದೊಂದು ಪ್ರೆಗ್ನೆನ್ಸಿಯನ್ನ ಒಬ್ಬ ಮಹಿಳೆ ಈ ಹೈ ರಿಸ್ಕ್ ಪ್ರೆಗ್ನೆನ್ಸಿ ಒಳಗಾಗಬೇಕಾದ ಸಂದರ್ಭ,
1: ಅಕಾರ್ಡಿಂಗ್ ಟು ಗವರ್ಮೆಂಟ್ ರೂಲ್ಸ್ ಪ್ರಕಾರನೇ ನಾವು ಹೋದ್ರೆ 50 ಇಯರ್ಸ್ ಕಟ್ ಆಫ್ ಕೊಟ್ಟಿದ್ದಾರೆ. ಸೊ 50 ಇಯರ್ಸ್ ತನೂ ನಾವು IVF ನ ಪ್ಲಾನ್ ಮಾಡಬಹುದು. ಬಟ್ ಏಜ್ ರಿಲೇಟೆಡ್ ಚೇಂಜಸ್ ಬಾಡಿನಲ್ಲಿ ಡೆಫಿನೆಟ್ಲಿ ಬರಕ್ ಸ್ಟಾರ್ಟ್ ಆಗುತ್ತೆ ಒನ್ಸ್ 40 ಇಯರ್ಸ್ ಕ್ರಾಸ್ ಆದ್ಮೇಲೆ. ಸೊ 40 ಇಯರ್ಸ್ ಕ್ರಾಸ್ ಆದ್ಮೇಲೆ ನ್ಯಾಚುರಲ್ ಪ್ರೆಗ್ನೆನ್ಸಿನ ನಾವು ಹೈ ರಿಸ್ಕ್ ಅಂತ ತಗೋತೀವಿ, ಆದ್ರೆ ಇನ್ನು ಟೆಸ್ಟ್ ಟ್ಯೂಬ್ ಬೇಬಿನ ಇನ್ನೊಂದು ಮೇಜರ್ ವೆರಿ ಹೈ ರಿಸ್ಕ್ ಅಂತಾನೆ ನಾವು ಕನ್ಸಿಡರ್ ಮಾಡೋದು.
0: ಡಾಕ್ಟರ್, ಇತ್ತೀಚಿನ ಯಂಗ್ ಜನರೇಷನ್ ಅಲ್ಲಿ ಈ ತರದ ಒಂದು ಸಮಸ್ಯೆ ಬಹಳಷ್ಟು ಎದ್ದು ಕಾಣ್ತಾ ಇದೆ, ಇದಕ್ಕೆ ಕಾರಣ ಏನು ಅಂತ ಹೇಳ್ತೀರಾ?
1: ಸ್ಟ್ರೆಸ್ ಫ್ಯಾಕ್ಟರ್ ಮೇನ್ಲಿ, ಮತ್ತೆ ಊಟ ಮತ್ತೆ ನಿದ್ದೆ, ಇವು ಮೂರು ಯಾರು ಕರೆಕ್ಟ್ ಆಗಿ ಮಾಡ್ತಿಲ್ಲ. ಯಾಕಂದ್ರೆ ಮಿನಿಮಮ್ 8 ಅವರ್ಸ್ ಸ್ಲೀಪ್ ಅಂತೂ ಇಲ್ಲೇ ಇಲ್ಲ, ಏನು ಕೆಲಸ ಇಲ್ಲ ಅಂತಂದ್ರು ಇಚ್ಚಿಚ್ಚಿಗೆ ರೀಲ್ಸ್ ನೋಡೋದು ಜಾಸ್ತಿ ಆಗಿದೆ, ಮೊಬೈಲ್ ಯೂಸೇಜ್ ಜಾಸ್ತಿ ಆಗಿದೆ, ಮತ್ತೆ ಹಸ್ಬೆಂಡ್ ವೈಫ್ ನಡುವೆ ಇರೋ ಅನ್ಯೋನ್ಯತೆನೂ ಬಹಳನೇ ಕಡಿಮೆ ಆಗಿದೆ. ಪೇಷಂಟ್ಸ್ ಎಷ್ಟೋ ಜನ ಬರ್ತಾರೆ, ಮೇಡಮ್ ನಮಗೆ ಅನ್ಯೋನ್ಯತೆ ಇರಕ್ಕೆ ಆಗ್ತಿಲ್ಲ, ಈ ಕಾರಣದಿಂದ ಏನಾಗ್ತಿದೆ, ಅವ್ರದ್ದು ಪ್ರೆಗ್ನೆನ್ಸಿ ಡಿಲೇ ಆಗಿ ಲಾಸ್ಟಿಗೆ ಅವ್ರು ಎಂಡ್ ಅಪ್ ಆಗೋದು IVF ಅಲ್ಲಿ.
0: ಡಾಕ್ಟರ್, ಸಹಜ ಗರ್ಭಧಾರಣೆ ಮತ್ತೆ ಈ ಕೃತಕ ಗರ್ಭಧಾರಣೆ, ಎರಡು ವ್ಯತ್ಯಾಸಗಳನ್ನು ತಾವು ಅರಿತಿದ್ದೀರಿ ಮತ್ತೆ ಎಷ್ಟೋ ಜನರಿಗೆ ತಾವು ಮಾರ್ಗದರ್ಶನ ಮತ್ತು ಸಲಹೆ ಕೂಡ ನೀಡಿದ್ದೀರಿ. ತಮ್ಮ ಅನುಭವದ ಪ್ರಕಾರ ಈ ಟೆಸ್ಟ್ ಟ್ಯೂಬ್ ಪ್ರೆಗ್ನೆನ್ಸಿ ಅಥವಾ ಈ ಹೈ ರಿಸ್ಕ್ ಪ್ರೆಗ್ನೆನ್ಸಿ ಕೇಸ್ ಅನ್ನ ಕಂಡುಕೊಂಡಂತ ಸಂದರ್ಭದಲ್ಲಿ ತಾವು ಹೆಚ್ಚಾಗಿ ಪ್ರಿಫೇರ್ ಮಾಡುವಂತ ಸಲಹೆ, ಸಾಮಾನ್ಯ ಜೀವನ ಶೈಲಿ?
1: ಮೇನ್ ಥಿಂಗ್ ಅಂತಂದ್ರೆ ನಿದ್ದೆ, 8 ತಾಸು ನಿದ್ದೆ ಕಂಪಲ್ಸರಿ. ಪ್ಲಸ್ ಸ್ಟ್ರೆಸ್, ಎಷ್ಟೇ ಇದ್ರು ಏನೇ ಇದ್ರು ಸ್ಟ್ರೆಸ್ ಫ್ಯಾಕ್ಟರ್ನ ಕಡಿಮೆ ಮಾಡ್ಬೇಕು. ಹೇಗೆ ಸ್ಟ್ರೆಸ್ ಫ್ಯಾಕ್ಟರ್ನ ಕಡಿಮೆ ಮಾಡಬಹುದು ಅಂದ್ರೆ, ನಿಮಗೆ ಏನಾದ್ರೂ ತೊಂದರೆ ಇದ್ರೆ ಬೆಟರ್ ಟು ನಿಮ್ಮ ಪಾರ್ಟ್ನರ್ ಜೊತೆಗೋ, ಇಲ್ಲ ನಿಮ್ಮ ತಂದೆ ತಾಯಿಗೋ, ನಿಮ್ಮ ಅತ್ತೆ ಮಾವ ಜೊತೆಗೆ ಶೇರ್ ಮಾಡಿಕೊಂಡು ಆ ಸ್ಟ್ರೆಸ್ ಲೆವೆಲ್ಸ್ನ ನೀವು ಕಡಿಮೆ ಮಾಡ್ಕೋಬೇಕಾಗದಿಲ್ಲ. ನಿಮ್ಮ ಗೆಳತಿ ಜೊತೆಗೋ ಶೇರ್ ಮಾಡಿಕೊಂಡು ಸ್ಟ್ರೆಸ್

0: ಎಷ್ಟೋ ಜನಕ್ಕೆ ಪ್ರೊಫೆಷನಲ್ ಸ್ಟ್ರೆಸ್ಸು ಇರ್ಬೋದು, ಪರ್ಸನಲ್ ಸ್ಟ್ರೆಸ್ಸು ಇರ್ಬೋದು. ಬಟ್ ಮೇನ್ ಥಿಂಗ್, ನೀವು ಯಾವಾಗ ಅದನ್ನ ನೀವು ಶೇರ್ ಮಾಡ್ಕೋತೀರೋ ಆ ಸ್ಟ್ರೆಸ್, ಇಲ್ಲ ಯಾರೋ ಒಬ್ರು ಸಲಹೆ ಕೊಟ್ಟ ಮೇಲೆ ಆ ಸ್ಟ್ರೆಸ್ ಲೆವೆಲ್ಸು ಕಡಿಮೆ ಆಗುತ್ತೆ. ಮತ್ತೆ ಆರೋಗ್ಯವಾದ ಊಟ, ಎಷ್ಟೋ ಜನ ನೋಡ್ತೀವಿ ಬರೀ ಫಾಸ್ಟ್ ಫುಡ್ ಫಾಸ್ಟ್ ಫುಡ್. ನಾವು ಎಷ್ಟು ಅವಾಯ್ಡ್ ಮಾಡ್ತಿರೋ ಅಷ್ಟು ನಮ್ದು ಹೆಲ್ತ್ ಚೆನ್ನಾಗಿರುತ್ತೆ. ಮನೆಯಲ್ಲಿ ಅಟ್ಲೀಸ್ಟ್ ಫ್ರೂಟ್ಸು ವೆಜಿಟೇಬಲ್ಸ್ ತಿಂದಾಗ ಏನಾಗುತ್ತೆ, ಮತ್ತೆ ಪೌಷ್ಟಿಕ ಆಹಾರ ಅಂದ್ರೆ ಮೇನ್ಲಿ ಪ್ರೋಟೀನ್ಸ್ ಅಂತ ಹೇಳ್ತೀವಿ. ಎಷ್ಟೋ ಜನ ಎಗ್ ತಿಂತೀರಾ, ಸೊ ಬಾಯ್ಲ್ಡ್ ಎಗ್ ತಿನ್ನೋದ್ರಿಂದ ಇವೆಲ್ಲ ಏನಾಗುತ್ತೆ, ನಿಮ್ದು ರಿಸ್ಕ್ ಕ್ಯಾಟಗರಿನ ಕಡಿಮೆ ಮಾಡ್ಕೊಂತ ಹೋಗುತ್ತೆ. ಅಟ್ಲೀಸ್ಟ್ 8 ತಾಸು ನಿದ್ದೆಗಳ ಮಿನಿಮಮ್ 6 hours ಸ್ಲೀಪ್ 6 hours ಗುಡ್ ಸ್ಲೀಪ್ ನ ವಿ ಸಜೆಸ್ಟ್. ಮತ್ತೆ ರೆಗ್ಯುಲರ್ ವಿಸಿಟ್ ಟು ಹಾಸ್ಪಿಟಲ್, ಯಾಕಂದ್ರೆ ಅರ್ಲಿ ಸೈನ್ಸ್ ಏನಾದ್ರೂ ಇದ್ರೆ ನಾವು ಪಿಕ್ ಮಾಡಿ ನಿಮಗೆ ಅದ್ರ ತಕ್ಕಂಗೆ ಸಲಹೆ ಕೂಡ ಕೊಡಬಹುದು.
1: ಡಾಕ್ಟರ್, ಇತ್ತೀಚಿನ ದಿನಮಾನಗಳಲ್ಲಿ ಪುರುಷ ಮತ್ತು ಮಹಿಳೆ ಇಬ್ರು ಕೂಡ ದುಡಿಲೇಬೇಕಾದಂತ ಪರಿಸ್ಥಿತಿ ಇದೆ. ಇಂಥ ಸಂದರ್ಭದಲ್ಲಿ ಸಹಜವಾಗಿ ಇತ್ತೀಚೆಗೆ ಬಹಳಷ್ಟು ಯಂಗ್ ಜನರೇಷನ್ ಈ ಫ್ಯಾಮಿಲಿ ಪ್ಲಾನಿಂಗ್ ಅನ್ನ ಅರ್ಲಿಯಾಗೆ ಪ್ಲಾನ್ ಮಾಡ್ಕೊಳ್ತಾರೆ, ಕನಿಷ್ಠ ಪಕ್ಷ ಒಂದು 3-4 ವರ್ಷ ಆದ್ರೂ ಬೇಡ ಅಂತೇಳಿ. ಇಂಥವ್ರು ಈ ಅರ್ಲಿ ಪ್ರೆಗ್ನೆನ್ಸಿ ಅಥವಾ ಈ ಹೈ ರಿಸ್ಕ್ ಪ್ರೆಗ್ನೆನ್ಸಿಗೆ ಒಳಗಾಗೋ ಅಲ್ಲಿ ಚಾನ್ಸಸ್ ಇದೆಯಾ ಅಂತ?
0: ಡೆಫಿನೆಟ್ಲಿ ಇದೆ, ಬಿಕಾಸ್ 3-4 years ಗ್ಯಾಪ್ ಮಾಡಿದಾಗ ಏನಾಗುತ್ತೆ, ಅವ್ರ ಏಜು ಜಾಸ್ತಿ ಆಗುತ್ತೆ, ಪ್ಲಸ್ ಅವ್ರು ಒಂದ್ಸತೆ ವರ್ಕ್ ಹೋದ್ರು ಅಂದ್ಮೇಲೆ ಸ್ಟ್ರೆಸ್ ಫ್ಯಾಕ್ಟರ್ ಆಡ್ ಆನ್ ಆಗುತ್ತೆ. ಆ ಕಾರಣಕ್ಕೆ ಫಸ್ಟ್ ಮಗುನ ಯಾವಾಗ ಆಸ್ ಅರ್ಲಿ ಆಸ್ ಪಾಸಿಬಲ್ ನ ನೀವು ಪ್ಲಾನ್ ಮಾಡ್ಕೊಂಡು ಸೆಕೆಂಡ್ ನ ಬೇಕಾದ್ರೆ ಗ್ಯಾಪ್ ಕೊಟ್ಟು ಮಾಡಿ ಅಂತ ಹೇಳ್ತೀವಿ. ಒಂದು. ಎರಡನೇದು, ಈಗ ಸಪೋಸ್ ಇಲ್ಲ ನಮಗೆ ಗ್ಯಾಪ್ ಬೇಕೇ ಬೇಕು, ಬಿಕಾಸ್ ಹಸ್ಬೆಂಡ್ ಬೇರೆ ಎಲ್ಲೋ ವರ್ಕ್ ಮಾಡ್ತಿರ್ತಾರೆ, ವೈಫ್ ಎಲ್ಲೋ ವರ್ಕ್ ಮಾಡ್ತಿದ್, ಹಂಗಿದ್ದಾಗ ನಾವೇನ್ ಹೇಳ್ತೀವಿ, ಸೋಷಿಯಲ್ ಫ್ರೀಜಿಂಗ್ ಅಂತ ಒಂದು ಕಾನ್ಸೆಪ್ಟ್ ಇದೆ. ಏನು ಅಂತ ಅಂದ್ರೆ, ನಿಮ್ಮ ಅಂಡಾಶಯನ ನೀವು ಫ್ರೀಜ್ ಮಾಡಿಕೊಂಡು ಮುಂದೆ ಬಳಸಕ್ಕೆ ಅವಕಾಶ ಕೂಡ ಇದೆ.
1: ಬಂಜೆತನ ನಿವಾರಣೆಯನ್ನ ಮಾಡ್ಲಿಕ್ಕೆ ತಾವು ಆ ಮಹಿಳೆಗೆ ಅಥವಾ ಆ ಕುಟುಂಬದ ಸದಸ್ಯರಿಗೆ ನೀಡುವಂತ ಸಲಹೆ?
0: ಬಂಜೆತನ ನಿವಾರಣೆ ಹೇಗ್ ಮಾಡ್ಬೇಕು ಅಂದ್ರೆ, ಫಸ್ಟ್ ಥಿಂಗ್ ಐಡಿಯಲ್ ವೇಟ್, ಎಕ್ಸಸೈಸ್ ಕಂಪಲ್ಸರಿ ಬೇಕೇ ಬೇಕಾಗತ್ತೆ. ಪ್ಲಸ್ ಅವ್ರವ್ರದ್ದು ಸೈಕಲ್ ನ ಅಂದ್ರೆ ಮುಂಚಿತವಾಗಿ ಅವ್ರ ಸೈಕಲ್ ಹೇಗಿದೆ, ಅವ್ರದ್ದು ಓವ್ಯುಲೇಷನ್ ಆಗ್ತಿದೆನಾ ಇಲ್ಲನಾ ಅಂತಂದು ಮುಂಚೆತೆ ಅಂದ್ರೆ, ಈಗ ಅಟ್ಲೀಸ್ಟ್ 1 year ಆದ ತಕ್ಷಣನೇ ಟ್ರೀಟ್ಮೆಂಟ್ಗೆ ಬರೋದು ಬೆಟರ್. ಅಂದ್ರೆ ಅಟ್ಲೀಸ್ಟ್ ಟ್ರೀಟ್ಮೆಂಟ್ ಇಲ್ಲಾದ್ರೂ ಏನು ಸಮಸ್ಯೆ ಅಂತ ಕಂಡಿಡ್ಸ್ಕೊಳ್ಳೋದು ಬಹಳನೆ ಮುಖ್ಯ ಆಗುತ್ತೆ. ದೊಡ್ಡವ್ರು ಏನಂತಾರೆ, ಮನೆಯಲ್ಲಿ ನಮ್ಗೆ 5 ವರ್ಷ ಆದ್ಮೇಲೆ ಮಕ್ಕಳಾಗಿದ್ರು, 7 ವರ್ಷ ಆದ್ಮೇಲೆ ಮಕ್ಕಳಾಗಿದ್ರು, ಅಲ್ಲಿ ತನಕ ವೇಟ್ ಮಾಡಿ ಅಂತ ಬಹಳಷ್ಟು ಜನ ದೊಡ್ಡವ್ರು ಹೇಳ್ತಾರೆ. ಬಟ್ ಅವಾಗಿನ ಕಾಲನೂ ಬೇರೆ, ಈಗಿನ ಕಾಲನೂ ಬೇರೆ. ನಾವು ತಿನ್ನೋ ಆಹಾರ ಆಯ್ತು, ನಾವು ಹೋಗೋ ಸ್ಟ್ರೆಸ್ ಆಯ್ತು, ಅದು ಬಹಳನೆ ಇದೆ. ಆ ಒಂದ್ ಕಾರಣಕ್ಕೆ 1 year ನ್ಯಾಚುರಲ್ ಆಗಿ ಟ್ರೈ ಮಾಡಿ ಆಗ್ಲಿಲ್ಲಪ್ಪ ಅಂದ್ರೆ ಇಮಿಡಿಯೇಟ್ ಆಗಿ ಹಾಸ್ಪಿಟಲ್ ಬಂದು ಏನ್ ಸಮಸ್ಯೆ ಅನ್ನೋದು ಇಬ್ರು ಹಸ್ಬೆಂಡ್ ವೈಫ್ ನ ಎವಾಲ್ಯೂಯೇಷನ್ ಮಾಡ್ಕೊಂಡು ಅದಕ್ಕೆ ತಕ್ಕಂಗೆ ಟ್ರೀಟ್ಮೆಂಟ್ ತಗೊಳ್ಳೋದು ಬೆಟರ್ ಆಪ್ಷನ್ ಇರುತ್ತೆ.
1: ಹೈ ರಿಸ್ಕ್ ಪ್ರೆಗ್ನೆನ್ಸಿ, ಇದಕ್ಕೆ ಒಳಗಾದಂತ ಮಹಿಳೆ ಅಥವಾ ಆ ಕುಟುಂಬದ ಎಲ್ಲ ಸದಸ್ಯರು ಆಕೆಗೆ ನೀಡಬೇಕಾದಂತ ಮಾನಸಿಕ ಮತ್ತು ಭೌತಿಕವಾದ ಸಲಹೆಗಳು ಅಥವಾ ಸಹಕಾರ ಹೇಗಿರ್ಬೇಕು ಅಂತೀರಿ ಡಾಕ್ಟರ್ ತಾವು?
0: ಅದೇ ಬಹಳ ಮುಖ್ಯ ಆಗುತ್ತೆ, ಯಾಕಂದ್ರೆ ಫ್ಯಾಮಿಲಿ ಮೆಂಬರ್ಸ್ ಸಪೋರ್ಟ್ ಇಂದನೇ ಅವಳು ಹೈ ರಿಸ್ಕ್ ಪ್ರೆಗ್ನೆನ್ಸಿನ ಎದುರಿಸಲಿಕ್ಕೆ ಸಾಧ್ಯ. ಹೆಂಗೆ ಅಂತಂದ್ರೆ, ರೆಸ್ಟ್ ಕೊಡೋದು, ಈಗ ಅಟ್ಲೀಸ್ಟ್ ಮಧ್ಯಾಹ್ನ 1 hour ನಿದ್ದೆ ಬರ್ಲಿ ಬಿಡ್ಲಿ, ರೆಸ್ಟ್ ಮಾಡ್ಲಿ. ಸೊ ದಟ್ ಅವಳು ಏನಾಗುತ್ತೆ, ಫಿಸಿಕಲಿ ಮೆಂಟಲಿ ಎರಡೂ ಕಾಮ್ ಆಗುತ್ತೆ ಬಾಡಿ. ಮತ್ತೆ ಎಕ್ಸೆಸಿವ್ ವರ್ಕ್, ಈಗ ಅಟ್ಲೀಸ್ಟ್ ಅವ್ರೇನು ಹೇಳ್ತಾರೆ, ಮಾರ್ನಿಂಗ್ ಎದ್ದ ತಕ್ಷಣ ಫಸ್ಟ್ ವರ್ಕ್ ಎಲ್ಲ ಮುಗಿಸ್ಬಿಡ್ತೀವಿ ಆಮೇಲೆ ಟಿಫನ್ ಮಾಡ್ತೀವಿ, ಹಂಗಿರೋದಿಲ್ಲ. ವರ್ಕ್ನ ಡಿವೈಡ್ ಮಾಡಲಿ, ಸಪೋರ್ಟ್ ಹಸ್ಬೆಂಡ್. ಮೇನ್ಲಿ ನಾವೇನು ಹೇಳ್ತೀವಿ ಯೂಶ್ವಲಿ ನಮ್ಮ ಕಡೆ ಬಂದಾಗ, ಹಸ್ಬೆಂಡ್ ಸಪೋರ್ಟ್ ಇಂಪಾರ್ಟೆಂಟ್. ಪ್ಲಸ್ ನಾನು ಪ್ರತಿ ಸತಿ ವಿಸಿಟ್ ಬಂದಾಗ ಹಸ್ಬೆಂಡ್ ಬಂದಿದ್ದಾರಾ ಅಂತ ಕೇಳ್ತೀನಿ. ಎದಕ್ಕೆ ಅಂತಂದ್ರೆ, ಹಸ್ಬೆಂಡಿಗೆ ಹೇಳಿದಷ್ಟು ಏನಾಗುತ್ತೆ, ಅವರು ಕೇರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಓ, ಪ್ರೆಗ್ನೆನ್ಸಿ ಅಂದ್ರೆ ಅವಳದೊಂದೇ ಅಲ್ಲ, ನಂದು ಇದ್ರಲ್ಲಿ ರೋಲ್ ಇದೆ ಅನ್ನೋದು ಅವರಿಗೂ ತಿಳಿಯುತ್ತೆ. ಈವನ್ ಅವ್ರ ಪೇರೆಂಟ್ಸ್ ಬಂದರೂ ಅದನ್ನ ಹೇಳೋದು, ನೀವು ಅವಳಿಗೆ ಸಪೋರ್ಟ್ ಮಾಡಿ, ಜೊತೆಗೆ ವಾಕಿಂಗ್ ಕರ್ಕೊಂಡು ಹೋಗಿ. ಇಲ್ಲ ಮೇಡಮ್, ನಾ ಬರೋದು 11 ಗಂಟೆ. 11 ಗಂಟೆಗೆ ಬಂದ್ರೂ ಅಟ್ಲೀಸ್ಟ್ ಸಾಯಂಕಾಲ 1 hour ಗ್ಯಾಪ್ ಮಾಡಿದಾಗ ಹೊರಗೆ ಬಂದು ಕರ್ಕೊಂಡು ಹೋಗಿ ವಾಕಿಂಗ್. ಯಾಕಂದ್ರೆ ಇದೇನಾಗುತ್ತೆ, ಅವಳಿಗೆ ಮೆಂಟಲ್ ಚೇಂಜಸ್ಸು ಬರಕ್ಕೆ ಸ್ಟಾರ್ಟ್ ಆಗುತ್ತೆ, ಮತ್ತೆ ಅವಳಿಗೆ ಏನೇನು ಸಮಸ್ಯೆ ಇದ್ರೆ ಅವಳು ಶೇರ್ ಮಾಡ್ಕೊಳಕ್ಕೆ ಸ್ಟಾರ್ಟ್ ಆಗುತ್ತೆ. ಮತ್ತೆ ಪ್ರೆಗ್ನೆನ್ಸಿ ವಿಸಿಟ್ಸ್ ಒಳಗೆ ಅವಳು ಒಬ್ಬಳನೇ ಕಳಿಸ್ಬೇಡ್ರಿ, ಇನ್ನೊಬ್ರು ಯಾರನ್ನ ಜೊತೆಗೆ ಬಂದ್ರೆ ಏನಾಗುತ್ತೆ, ಅವಳ ಕಂಡೀಷನ್ ಹೇಗಿದೆ ಅನ್ನೋದು ಕೂಡ ತಿಳಿತಾರೆ. ಮತ್ತೆ ನಾನು ಯೂಶ್ವಲಿ ನಾನು ನನ್ನ ಪೇಷಂಟ್ಸ್ಗೆ ಏನು ಸಜೆಸ್ಟ್ ಮಾಡ್ತೀನಿ, ಒಂದೇ ಏರಿಯಾದಲ್ಲಿದ್ದರು ಇಲ್ಲ ಒಂದೇ ಊರಲ್ಲಿಂದ ಬಸ್ಸಿಗೆ ಬರ್ತಿದಾರಂದ್ರೆ, ಇಬ್ರು ಕೂಡಿ ಬನ್ನಿ ಮಾ, ಸೊ ದಟ್ ಇಬ್ರು, ಈಗ ನಾನು ವಿಸಿಟಿಗೆ ಹೋಗ್ತಿದ್ದೀನಿ, ನನ್ನ ಜೊತೆ ನಿಂದು ವಿಸಿಟ್ ಇದೆ, ಬಾ ಮಾ ಕಲ್ತೋಗೋಣ ಅಂತ ಹೇಳ್ತಾರೆ. ಸೊ ದಟ್ ಏನಾಗುತ್ತೆ, ರಿಸ್ಕ್ ಮಿಸ್ ಆಗಲ್ಲ, ಫ್ಯಾಮಿಲಿ ಮೆಂಬರ್ಸ್ ಜೊತೆಗೆ ಯಾರು ಬರ್ತಿಲ್ಲ ಅಂತ ಅವ್ರಿಗೂ ಬೇಜಾರಿರೋದಿಲ್ಲ. ಸೊ ಮೇನ್ ಥಿಂಗ್ ಏನಿರುತ್ತೆ, ಫ್ಯಾಮಿಲಿ ಕಮ್ ಸೋಷಿಯಲ್ ಸಪೋರ್ಟ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಒಂದು ಪ್ರೆಗ್ನೆನ್ಸಿನ ಹೆದರ್ಸ್ಬೇಕು ಅಂತಂದ್ರೆ.
1: ಡಾಕ್ಟರ್, ಇತ್ತೀಚಿನ ದಿನಮಾನಗಳಲ್ಲಿ ಬೇರೆ ಬೇರೆ ಯಂತ್ರಗಳ ಮಧ್ಯೆ ಮಹಿಳೆ ಕೆಲಸ ಮಾಡುವಂತ ಪ್ರಸಂಗ, ಮತ್ತೆ ಬೇರೆ ಬೇರೆ ತಂತ್ರಜ್ಞಾನಗಳು, ಬೇರೆ ಬೇರೆ ಸಾಫ್ಟ್ವೇರ್ ಟೆಕ್ನಾಲಜಿಯಲ್ಲಿ ಅಡಾಪ್ಟ್ ಮಾಡ್ಕೊಂಡಂತ ಮಷಿನ್ಗಳ ಮಧ್ಯೆ, ಉದಾಹರಣೆಗೆ ಕಂಪ್ಯೂಟರ್ ಮತ್ತೆ ಬೇರೆ ಬೇರೆ ಬೃಹತ್ ಕಾರ್ಖಾನೆಗಳಲ್ಲಿ ಕೆಲಸ ಮಾಡುವಂತ ಇಂಥ ಒಂದು ಸಂದಿಗ್ಧ ಪರಿಸ್ಥಿತಿಯ ವಾತಾವರಣವು ಕೂಡ ಈ ಹೈ ರಿಸ್ಕ್ ಪ್ರೆಗ್ನೆನ್ಸಿಗೆ ಕಾರಣ ಆಗಬಹುದೇ ಡಾಕ್ಟರ್?
0: ಡೆಫಿನೆಟ್ಲಿ ಆಗ್ಬೋದು. ಬಟ್ ಕೋವಿಡ್ ಬಂದ್ಮೇಲಿಂದ ನಮಗೊಂದು ಬೆನಿಫಿಟ್ ಏನಾಗಿದೆ ಅಂದ್ರೆ, ವರ್ಕ್ ಫ್ರಮ್ ಹೋಮ್ ಆಪ್ಷನ್ ಕೊಟ್ಬಿಟ್ಟಿದ್ದಾರೆ. ಸೊ ಅದರಿಂದ ಎಷ್ಟೋ ಮಹಿಳೆ ಸ್ಟ್ರೆಸ್ ಲೆವೆಲ್ಸ್ ಕಡಿಮೆ ಆಗಿದೆ. ಆಫೀಸ್ಗೆ ಹೋಗ್ಬೇಕು, ಬಸ್ಸಲ್ಲಿ ಕೂಡಬೇಕು, ಆ ಬಸ್ಸಲ್ಲಿ ಪ್ರಾಬ್ಲಮ್ಸು, ಮತ್ತೆ ಎಲ್ಲೋ ಎಷ್ಟೋ ಜನ ಬೆಂಗಳೂರಲ್ಲಿ ಕೆಲಸ ಮಾಡ್ತಿರ್ತಾರೆ, ಅವ್ರ ತಂದೆ ತಾಯಿ ಊರಲ್ಲಿರ್ತಾರೆ, ಸೊ ಅವಕ್ಕೆ ಸಪೋರ್ಟ್ ಇರಂಗಿಲ್ಲ. ಈಗ ಆಲ್ಮೋಸ್ಟ್ ಎಲ್ಲ ಕಂಪ್ನೀಸ್ ಕಡೆಯಿಂದ ಪೋಸ್ಟ್ ಕೋವಿಡ್ ಅದೊಂದು ಒಳ್ಳೆ ಬೆನಿಫಿಟ್ ಏನಂದ್ರೆ, ವರ್ಕ್ ಫ್ರಮ್ ಹೋಮ್ ಅನ್ನೋದು ಬಂದಿದೆ. ಸೊ

0: ಅಕ್ಟೋಬರ್ ದಿನ ಪೇಷಂಟ್ಸ್ ಕೇಳ್ತಾರೆ, ಮೇಡಮ್ ನಮಗೆ ಒಂದು ವರ್ಕ್ ಫ್ರಮ್ ಹೋಮ್ ವರ್ಕ್ ಸ್ಲಿಪ್ ಕೊಡ್ಬೋದಾ ಅಂತ. ಆ ಕಂಡೀಷನ್ ಸಸ್ಟೈನ್ ಮಾಡ್ತಿದ್ರೆ ನಾವು ವರ್ಕ್ ಫ್ರಮ್ ಹೋಮ್ ಕೊಡ್ತೀರಾ, ಅಂಡ್ ಪೇಷಂಟ್ ಆರ್ ಕಂಫರ್ಟಬಲ್, ವಿಸಿಟ್ಸ್ ಫ್ಯಾಮಿಲಿ ಜೊತೆ ಅವರು ಸ್ಪೆಂಡ್ ಮಾಡ್ದಂಗೆ ಕೂಡ ಟೈಮ್ ಇದೆ. ಪ್ಲಸ್ ಈಗ ಏನಾಗುತ್ತೆ ಅಂತ ನಾವು ಅದನ್ನು ಹೇಳ್ತೀವಿ, ಸಪೋಸ್ ನೀವು ಆಫೀಸ್ ಒಳಗೆ ಹೋಗ್ತಿಲ್ಲ ವರ್ಕ್ ಫ್ರಮ್ ಹೋಮ್ ಇದ್ರು, ಯು ಹ್ಯಾವ್ ಟು ಟೇಕ್ ಬ್ರೇಕ್ಸ್. ಯಾಕಂದ್ರೆ ಕೂತಲ್ಲೇ ಕೂತಾಗ ಏನಾಗುತ್ತೆ, ಬ್ಲಡ್ ಸರ್ಕ್ಯುಲೇಷನ್ ಕಮ್ಮಿ ಆಗುತ್ತೆ ಬಾಡಿನಲ್ಲಿ. ಬ್ಲಡ್ ಸರ್ಕ್ಯುಲೇಷನ್ ಕಮ್ಮಿ ಆದಾಗ ಏನಾಗುತ್ತೆ, ಬ್ಲಡ್ ಎಲ್ಲ ಕ್ಲಾಟ್ ಆಗೋ ಚಾನ್ಸಸ್ ಇರುತ್ತೆ ಕಾಲಲ್ಲಿ, ಅವಾಗ ರಿಸ್ಕ್ ಫ್ಯಾಕ್ಟರ್ನ ಜಾಸ್ತಿ ಮಾಡುತ್ತೆ. ಸೊ ಇನ್ ಕೇಸ್ ನೀವು ವರ್ಕ್ ಫ್ರಮ್ ಹೋಮಲ್ಲಿ ಇದ್ದೀರಾ ಅಂದ್ರೆ ಕೂಡ ಎವ್ರಿ 2 hours ಎದ್ದು ವಾಕ್ ಮಾಡಿ, ಅಟ್ಲೀಸ್ಟ್ 10 minutes ವಾಕ್ ಮಾಡಿ, ನೀರು ಕುಡಿದು ಫ್ರೆ ವಾಶ್ರೂಮ್ ಹೋಗಿ ಬಂದು ಮತ್ತೆ ವಾಪಸ್ ವರ್ಕಿಂಗ್ ಕೂಡಿ ಅಂತ ಹೇಳ್ತೀವಿ.
1: ಹಾಗಾದ್ರೆ ಡಾಕ್ಟರ್, ಈ ಕೋವಿಡ್ ನ ಸಂದರ್ಭದಲ್ಲಿ ವರ್ಕ್ ಫ್ರಮ್ ಹೋಮ್ ಈ ಕಾನ್ಸೆಪ್ಟ್ ಈ ಹೈ ರಿಸ್ಕ್ ಪ್ರೆಗ್ನೆನ್ಸಿಗೆ ಒಂದು ಸಲಹೆ ಮತ್ತು ಒಂದು ಗೈಡ್ ಲೈನ್ಸ್ ಆಯ್ತು?
0: ಯೆಸ್, ಒಂದ್ ಸಪೋರ್ಟಿವ್ ಆಗಿದೆ, ಅಟ್ ಲೀಸ್ಟ್ ಸಮ್ ಕಂಪನೀಸ್ ಅದಕ್ಕೆ ಸಪೋರ್ಟ್ ಕೊಡ್ತಿದ್ದಾರೆ, ಅಂಡ್ ಪೇಷಂಟ್ಸ್ ಕೂಡ ಹ್ಯಾಪಿ ಆಗಿದೆ. ಎಷ್ಟೋ ಜನ ಬೆಂಗಳೂರಲ್ಲಿ ಕೆಲಸ ಮಾಡೋರು ಇಲ್ಲೇ ಇದಾರೆ ಹಾಸ್ಪಿಟಲ್ಲಿ, ಸೊ ಅವರಿಗೊಂದು ಅದು ಹೆಲ್ಪ್ ಆದಂಗ್ ಆಗಿದೆ.
1: ಹಾಗಾದ್ರೆ ಡಾಕ್ಟರ್, ಈ ವರ್ಕ್ ಫ್ರಮ್ ಹೋಮ್ ಕಾನ್ಸೆಪ್ಟ್ ನಿಂದ ದಿಢೀರ್ನಂತೇಳಿ ಅವರನ್ನ ಮತ್ತೆ ಯಥಾವತ್ತಾಗಿ ಕೆಲಸಕ್ಕೆ ಬರುವಂತ ಆದೇಶ ಬರುತ್ತೆ ಅಥವಾ ಅಂತದೊಂದು ಪರಿಸ್ಥಿತಿ ಬಂದಾಗ ಹೇಗೆ ಆ ಪರಿಸ್ಥಿತಿ ದಿಢೀರ್ನಂತೇಳಿ ಆ ಮಹಿಳೆ ಅಥವಾ ಒಂದು ಹೈ ರಿಸ್ಕ್ ಪ್ರೆಗ್ನೆನ್ಸಿಗೆ ಒಳಗಾದಂತ ಮಹಿಳೆ ಹೇಗೆ ಆ ವಾತಾವರಣದಲ್ಲಿ ಮತ್ತೆ ತನ್ನನ್ನು ತಾನು ಪುನಶ್ಚೇತನಗೊಳಿಸ್ಕೊಳ್ಬೇಕು ಅಂತ ಹೇಳಿ?
0: 99% ಆ ತರ ಇದ್ರೂ ಪೇಷಂಟ್ ಏನ್ ಮಾಡ್ತಿದ್ದಾರೆ ಅಂತ 15 days ಒಮ್ಮೆ ಹೋಗಿ ವಿಸಿಟ್ ಮಾಡಂತೂ ಬರ್ತಿದ್ದಾರೆ. ಸೊ ಯಾಕಂದ್ರೆ ನಾರ್ಮ್ಸ್ ಏನಿದೆ ಆಫೀಸ್ ನಾರ್ಮ್ಸ್ ಅಂತೂ ಫಾಲೋ ಮಾಡ್ಲೇಬೇಕಾಗುತ್ತೆ, ಯಾಕಂದ್ರೆ ಎಲ್ಲರಿಗೂ ಸೇಮ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರುತ್ತೆ ಅವ್ರಿಗೆ ಸಪರೇಟ್. ಬಟ್ ಸ್ಟಿಲ್ ಏನಾದ್ರೂ ತೀರಾ ಹೈ ರಿಸ್ಕ್ ಇತ್ತು, ಇಲ್ಲ IVF ಕನ್ಸೆಪ್ಷನ್ ಇತ್ತು, BP ಹೆಚ್ಚಾಗಿತ್ತು ಅಂತಂದ್ರು ಸ್ಟಿಲ್ ದ ಕಂಪನಿ ಇಸ್ ಸಪೋರ್ಟಿಂಗ್. ಇಲ್ಲ ಹಂಗಿದ್ರೆ ನೀವು ವರ್ಕ್ ಫ್ರಮ್ ಹೋಮೇ ಮಾಡಿ 15 days ಬಂದು ವಿಸಿಟ್ ಮಾಡಿ ಅಂತಾನೂ ಹೇಳ್ತಿದ್ದಾರೆ. ಅದರಲ್ಲೂ ಪೇಷಂಟ್ಸ್ ಆರ್ ಹ್ಯಾಪಿ, ಅಟ್ ಲೀಸ್ಟ್ 14 days ಮನೇಲಿ ಇರ್ತೀವಲ್ಲ ಅನ್ನೋ ಖುಷಿನಲ್ಲಿ ಇದ್ದಾರೆ.
1: ಹೈ ರಿಸ್ಕ್ ಪ್ರೆಗ್ನೆನ್ಸಿ ಜೊತೆಗೆ ಈ ಟೆಸ್ಟ್ ಟ್ಯೂಬ್ ಪ್ರೆಗ್ನೆನ್ಸಿ ಇವುಗಳನ್ನು ಹೊರತುಪಡಿಸಿ ಮತ್ತಾವುದಾದ್ರೂ ಕಾರಣಗಳು ಕಷ್ಟ ಆಗ್ಬೋದು ಡಾಕ್ಟರ್?
0: ಡಯಾಬಿಟೀಸ್ ಕೂಡ, ಯಾಕಂತಂದ್ರೆ ಇನ್ ಕೇಸ್ ಅವ್ರು ಹೊರಗಡೆನೆ ಇದ್ದಾಗಂದಾಗ ಊಟ ಸಮಸ್ಯೆಗಳು ಜಾಸ್ತಿ ಇರುತ್ತೆ. ಮನೆಗಿದ್ದಾಗ ಏನಾಗುತ್ತೆ, ನಾವು ಕೊಟ್ಟಿರೋ ಡೈಟ್ ಚಾರ್ಟ್ ನ ಮೇಂಟೈನ್ ಮಾಡಬಹುದು, ಬಟ್ ಹೊರಗೆ ಅವ್ರು ಅಷ್ಟೇ ವರ್ಕ್ ಹೋಗ್ತಿದ್ದಾರೆ ಅಂತಂದಾಗ ಆ ಡೈಟ್ ನ ಮೇಂಟೈನ್ ಮಾಡಕ್ ಆಗಲ್ಲ. ಶುಗರ್ ಅನ್ನ ಕಂಟ್ರೋಲ್ ಮಾಡೋದು ಮೇನ್ ಥಿಂಗ್, ಒತ್ತಾಯಕ್ಕೆ ಇಡೋದು ಅನ್ನೋದು ಡೈಟ್ ಮೇಲೆ. ಪ್ಲಸ್ ಇನ್ಸುಲಿನ್, ಸಪೋಸ್ ನಾವು ಇನ್ಸುಲಿನ್ ಹಾಕಿದ್ರು ಆಫೀಸಿಗೆ ತೊಗೊಂಡು ಹೋಗಕ್ ಆಗ್ತಿಲ್ಲ, ಫ್ರಿಡ್ಜ್ ಅಲ್ಲಿ ಇಡಕ್ ಆಗ್ತಿಲ್ಲ, ಆ ಮೇಂಟೆನೆನ್ಸ್ ಇಶ್ಯೂಸ್ ಕೂಡ ಇದೆ. ಸೊ ಹೈ ರಿಸ್ಕ್ ಪ್ರೆಗ್ನೆನ್ಸಿ ಅಲ್ಲಿ ಡಯಾಬಿಟಿ ಕೂಡ ಮೇಜರ್ ರೋಲ್ ಪ್ಲೇ ಮಾಡೇ ಮಾಡುತ್ತೆ.
1: ಹಳೆ ಕಾಲದಲ್ಲೆಲ್ಲ ಬೆಳಗಿನ ಜಾವ ಹೇಳ್ತಾ ಇದ್ರು, ಎಲ್ಲ ಮಹಿಳೆಯರು ದೂರದ ದೂರ ಸ್ಥಳಗಳಿಗೆ ಹೋಗಿ ಕೊಡ ಹೊತ್ಕೊಂಡೋಗಿ ಬಿಂದಿಗೆಯಲ್ಲಿ ನೀರ್ ತರ್ತಾ ಇದ್ರು, ಬೀಸ್ತಾ ಇದ್ರು, ಮನೆಯಲ್ಲಿ ಕುಟ್ತಾ ಇದ್ರು, ಎಲ್ಲಾ ಕೆಲಸಗಳನ್ನು ಕೂಡ ಮಾಡ್ತಾ ಇದ್ರು. ಆದ್ರೆ ಇವತ್ತೆಲ್ಲವೂ ಕೂಡ ಫಾಸ್ಟ್ ಫುಡ್ ಆಗಿ ಫಾಸ್ಟ್ ಆಗಿ ಜೀವನ ಶೈಲಿ ಕೂಡ ರೂಢಿಸ್ಕೊಂಡಿದ್ದಾರೆ. ಹಾಗಾದ್ರೆ ಅಂತದೊಂದು ಜೀವನ ಶೈಲಿ ಇವತ್ತಿನ ವಾಸ್ತವ ಅಥವಾ ಇವತ್ತಿನ ಯುವ ಜನತೆಗೆ ಅವಶ್ಯಕತೆ ಇದೆಯೇ?
0: ನಾವು ಪ್ರತಿ ಪೇಷಂಟ್ಗೂ ಹೇಳೋದು, ಸಿ ಪ್ರೆಗ್ನೆನ್ಸಿನಲ್ಲಿ ಎಲ್ಲರೂ ಏನ್ ಮಾಡ್ತಾರೆ, ಪ್ರೆಗ್ನೆಂಟ್ ಆದ ತಕ್ಷಣ ತಂದೆ ತಾಯಿ ಆಗ್ಲಿ ಅತ್ತೆ ಮಾವ ಕೆಲಸ ಮಾಡು ಕೆಲಸ ಮಾಡು, ಮುಂಚೆ ಅವ್ರಿಗೆ ಅಭ್ಯಾಸನೇ ಇರೋದಿಲ್ಲ. ಸಡನ್ ಆಗಿ ಅವ್ರಿಗೆ ಕೆಲಸ ಮಾಡಿದಾಗ ಏನಾಗುತ್ತೆ, ಮಸಲ್ ಕ್ಯಾಚ್ ಅನ್ನೋದು ಆಗೋ ಚಾನ್ಸ್. ಅವಾಗ ಏನಾಗುತ್ತೆ, ಅವರು ಮೇಡಮ್ ನೆಕ್ಸ್ಟ್ ನಾವು ಡೆಲಿವರಿ ಟೈಮಲ್ಲಿ ಎಕ್ಸಸೈಸ್ ಮಾಡು ಅಂದಾಗೂ ಮಾಡಲ್ಲ. ಸೊ ನಾನು ಎಲ್ಲರಿಗೂ ಏನ್ ಹೇಳ್ತೀನಿ, ಫೋಟೋ ಪ್ರೆಗ್ನೆನ್ಸಿ ಪ್ಲಾನ್ ಮಾಡೋಕಿನ ಮುಂಚೆನೆ ಅಟ್ಲೀಸ್ಟ್ ಸಮ್ ಫಿಸಿಕಲ್ ಆಕ್ಟಿವಿಟಿ, ಹೊರಗೋಗಿ ಎಕ್ಸಸೈಸ್ ಮಾಡಬೇಕು, ಶಟಲ್ ಆಡಬೇಕು, ಅದಾಡಬೇಕು, ಸ್ವಿಮ್ಮಿಂಗ್ ಆತರದಲ್ಲ. ಮನೆ ಕೆಲಸ ಮಾಡಿದ್ರೇನೆ ಅರ್ಧ ಫಿಸಿಕಲ್ ಆಕ್ಟಿವಿಟಿ ವರ್ಕ್ ಬರುತ್ತೆ. ಕೊಡಕ್ಕೆ ನೀರ್ ತಂದು ಹಾಕಿ ಅಂತ ನಾನು, ಯಾಕಂದ್ರೆ ಎಲ್ಲರ ಮನೇಲಿ ಬೋರ್ ಇದೆ, ಎಲ್ಲರ ಮನೇಲಿ ಫಿಲ್ಟರ್ ಇದೆ, ಅಟ್ಲೀಸ್ಟ್ ಮನೆಯಲ್ಲಿ ಕಸ ಗೂಡಿಸ್ಕೊಂಡು ಬಂಡೆ ವರ್ಷ ಕೆಲಸ ಸ್ಟಾರ್ಟ್ ಮಾಡಿದ್ರೇನೆ ಅರ್ಧ ವರ್ಕ್ ಲೋಡ್ ಅಲ್ಲೇ ಸ್ಟಾರ್ಟ್ ಆಗ್ಬಿಡುತ್ತೆ. ಸೊ ನಾವು ಪ್ರೆಗ್ನೆನ್ಸಿನಾಗೂ ಕೂಡ ಹೆಲ್ದಿ ಇರೋ ಚಾನ್ಸಸ್ ಜಾಸ್ತಿ ಇರುತ್ತೆ.
1: ಡಾಕ್ಟರ್, ಇಂಥೊಂದು ಹೈ ರಿಸ್ಕ್ ಪ್ರೆಗ್ನೆನ್ಸಿ ಒಳಗಾದಂತ ಮಹಿಳೆಯರು ದಿಢೀರ್ನ ಅಂತೇಳಿ ಆ ಪೀರಿಯಡ್ ಮುಗಿದೋಗಿರುತ್ತೆ, ಅಂದ್ರೆ ಪ್ರಸವದ ದಿನಗಳು ಹತ್ತಿರ ಆಗಿರ್ತವೆ, ಸಮಯ ಕೂಡ ಮೀರಿರ್ತದೆ, ಅಲ್ಲಿ ನಮ್ಮ ವೈದ್ಯರಿಗೆ ಒಂದು ಸವಾಲೇ ಸರಿ ಆ ಕ್ಷಣದ ಸಂದರ್ಭವನ್ನ, ಮತ್ತು ಆ ಮಹಿಳೆಯನ್ನ ಆ ಸುರಕ್ಷಿತ ಹೆರಿಗೆ ಮಾಡಿಸುವಲ್ಲಿ ವೈದ್ಯರ ಪಾತ್ರ ಬಹು ಮುಖ್ಯವಾಗಿರುತ್ತೆ. ಅಲ್ಲಿ ಅಂಥದೊಂದು ಪ್ರಸಂಗವನ್ನ ಹೇಗೆ ತಾವು ಒಬ್ಬ ನುರಿತ ತಜ್ಞರಾಗಿ ಹೇಗೆ ಪೇಷಂಟ್ ನ ಸಹಕಾರ ಅಂದ್ರೆ ಆ ಮಹಿಳೆಯ ಸಹಕಾರ ಹೇಗಿರಬೇಕು ಅಂತ ಬಯಸ್ತೀರಿ?
0: ಫಸ್ಟ್ ನಾವು ಹೇಳೋದು ಡೆಲಿವರಿ ತನ ಅಷ್ಟೇ ಕಾಯೋದಿಲ್ಲ, ಪ್ರೆಗ್ನೆನ್ಸಿನಲ್ಲಿ ಕೂಡ ರೆಗ್ಯುಲರ್ ವಿಸಿಟ್ಸ್ ಮಾಡಬೇಕಾಗುತ್ತೆ. ಯಾಕಂದ್ರೆ ಸಿ ಹೈ ರಿಸ್ಕ್ ಪ್ರೆಗ್ನೆನ್ಸಿ ಅಂದ್ರೆ ಬರೀ ತಾಯಿನಷ್ಟೇ ನಾವು ರಿಸ್ಕ್ ಅಲ್ಲಿ ಇಟ್ಟಿರಲ್ಲ, ಇವನ್ ಮಗುನೂ ಶಿಶುನೂ ರಿಸ್ಕ್ ಅಲ್ಲಿ ಇರುತ್ತೆ. ಯಾಕಂದ್ರೆ BP ಒತ್ತಡ ಇತ್ತು, ಶುಗರ್ ಒತ್ತಡ, ಇವೆಲ್ಲನೂ ಬೇಬಿ ಮೇಲೆ ಸುಳ್ಳ ಎಫೆಕ್ಟ್ ಇರುತ್ತೆ. ಸೊ ರೆಗ್ಯುಲರ್ ವಿಸಿಟ್ ವಿತ್ ಫ್ಯಾಮಿಲಿ ಅದು ಬಹಳ ಮುಖ್ಯ ಆಗುತ್ತೆ. ಯಾಕಂದ್ರೆ ಏನ್ ಕಾಂಪ್ಲಿಕೇಶನ್ಸ್, ಈಗ ನಾವು BP ತಗೊಂಡ್ವಿ ಅನ್ಕೊಳ್ಳಿ, BP ಹೆಚ್ಚಾದಾಗ ಏನಾಗುತ್ತೆ, ಒಬ್ರಿಗೆ ಫಿಟ್ಸ್ ಬರೋ ಚಾನ್ಸ್ ಇರುತ್ತೆ, ಇಲ್ಲ ಬ್ಲೀಡಿಂಗ್ ಆಗೋ ಚಾನ್ಸ್ ಇರುತ್ತೆ, ಜಾಂಡಿಸ್ ಬರೋ ಚಾನ್ಸ್, ಇವೆಲ್ಲ ನಾವು ಮುಂಚಿತವಾಗಿ ಅವರಿಗೆ ಮೆಂಟಲಿ ಪ್ರಿಪೇರ್ ಮಾಡಕ್ ಸ್ಟಾರ್ಟ್ ಮಾಡ್ತೀವಿ. ಬಾಡಿಲಿ ಫಿಸಿಕಲಿ ಮೆಂಟಲಿ ಪ್ರಿಪೇರ್ ಮಾಡಿದಾಗೆ ಅವ್ರಿಗೂ ಒಂದು ಧೈರ್ಯ, ಆಯ್ತು ನಂಗೆ ರಿಸ್ಕ್ ಇದೆ, ನಾನು ಅದನ್ನ ಹೆದರ್ಸ್ಬೋದಾ, ಈಗ ನಮ್ಗೆ ಬ್ಲಡ್ ಕಡಿಮೆ ಇದೆ, 8 points ಇದೆ, 10 points ಇದೆ, ಎರಡೂ ಪೇಷಂಟಲ್ಲಿ ಡಿಫ್ರೆನ್ಸ್. 10 points ಇರೋ ಮಹಿಳೆ ಎದುರಿಸೋ ಶಕ್ತಿ ಬೇರೆ ಇರುತ್ತೆ, 8 points ಇರೋ ಮಹಿಳೆ ಎದುರಿಸೋ ಶಕ್ತಿ ಬೇರೆ ಇರುತ್ತೆ. ಆ ಒಂದು ಕಾರಣಕ್ಕೆ ಅಟ್ಲೀಸ್ಟ್ ಲಾಸ್ಟ್ ಮೂಮೆಂಟಕ್ಕೆ ಬರಲಾರ್ದಂಗೆ ಮುಂಚಿತವಾಗಿನೇ ಎಲ್ಲ ಚೆಕಪ್ಸ್ ಮಾಡಿಸಿ ಕೂಡ ನೀವು ಅದನ್ನ ಹೆದರ್ಸ್ಬೋದು. ಪ್ಲಸ್ ನಾವು ಡೆಲಿವರಿ ಟೈಮ್ ಬಂದಾಗ ಪೇಷಂಟ್ BP ಇತ್ತು, ಈಗ ಮಿಡ್ ನೈಟಲ್ಲಿ ಬರ್ತಾರೆ, ಅನ್ಬುಕ್ಡ್ ಕೇಸ್ ಅಂತ ಹೇಳ್ತೀವಿ. ಅನ್ಬುಕ್ಡ್ ಕೇಸ್ ಅಂತಂದ್ರೆ ಮುಂಚೆ ಯಾವಾಗೂ ಬುಕ್ಡ್ ಇರೋದಿಲ್ಲ ನಮ್ಮ

0: ಹತ್ರ ಸಡನ್ ಆಗಿ ಬಿ ಪಿ ಜಾಸ್ತಿ ಆಗಿದೆ ಅಂತ ಬರ್ತಾರೆ. ಆ ಕೇಸಲ್ಲಿ ಏನ್ ಮಾಡ್ತೀವಿ, ಫಸ್ಟ್ ನಾವು ಪೇಷಂಟ್ ಗೆ ಹೇಳ್ತೀವಿ, ನೋಡಮ್ಮ ನಿಮ್ದು ಹೈ ರಿಸ್ಕ್ ಕೇಸ್ ಇದೆ, ಸೊ ನಿಮಗೆ ಈ ತರ ಎಲ್ಲ ಟ್ರೀಟ್ಮೆಂಟ್ ಬೇಕಾಗತ್ತೆ, ಸಿ ಸೆಕ್ಷನ್ ಮಾಡ್ಬೇಕಾ ಇಲ್ಲ ನಾರ್ಮಲ್ ಡೆಲಿವರಿ ಮಾಡ್ಬೇಕಾ ಅನ್ನೋದು ಆ ಕಂಡೀಷನ್ ಡಿಸೈಡ್ ಮಾಡ್ತೀವಿ. ಪ್ಲಸ್ ಫ್ಯಾಮಿಲಿ ಮೆಂಬರ್ಸ್ಗೂ, ಯಾಕಂದ್ರೆ ಬರೀ ಡಾಕ್ಟರ್ ಕಡೆಯಿಂದ ಅಷ್ಟೇ ಅಲ್ಲ, ಫ್ಯಾಮಿಲಿ ಸಪೋರ್ಟ್ ಇದ್ರೇನೆ ನಾವು ಕೂಡ ರಿಸ್ಕ್ ಕೇಸ್ ನ ಹಿಡಿಲಿಕ್ಕೆ ಸಾಧ್ಯ ಆಗುತ್ತೆ. ಈಗ ನಮಗೆ ಬ್ಲಡ್ ಬೇಕಾಗ್ಬಹುದು, ಬ್ಲಡ್ ಪ್ರಾಡಕ್ಟ್ಸ್ ಬೇಕಾಗ್ಬಹುದು, ಅವನ್ನೆಲ್ಲಾನು ಅರೇಂಜ್ ಮಾಡ್ಕೊಂಡು, ಇಲ್ಲ ಬೇರೆ ಏನಾದ್ರೂ ಸಪೋಸ್ ಯೂರಿನ್ ಕಟ್ ಆಯ್ತು, ಲಿವರ್ ಫೇಲ್ಯೂರ್ ಬಂತು, ರಿನಲ್ ಫೇಲ್ಯೂರ್ ಬಂತು ಅಂದ್ರೆ ಅದು ತಕ್ಕಂಗ್ ಟ್ರೀಟ್ಮೆಂಟ್ ಕೊಡ್ಲಿಕ್ಕೆ ನಮ್ದು ಒಂದು ಟೀಮ್ ಅಂತ ನಾವು ಫೋನ್ ಮಾಡ್ಕೊಂಡಿರ್ತೀವಿ. ಹೈ ರಿಸ್ಕ್ ಕ್ಯಾಟಗರಿ ಬಂದ್ರೆ ಈ ಡಾಕ್ಟರ್ಸ್ನೆಲ್ಲ ಕರಿಬೇಕು ಅಂತ. ಸೊ ಅದನ್ನ ನಮಗೆ ಮುಂಚಿತವಾಗಿ ಪ್ಲಾನ್ ಮಾಡ್ಕೊಂಡಾಗ ಏನಾಗುತ್ತೆ, ಸುರಕ್ಷತೆ ಹೆರಿಗೆ ತಾಯಿಗೂ ಆಯ್ತು ಮಗುಗೂ ಆಯ್ತು ನಾವು ಕೊಡ್ಲಿಕ್ಕೆ ಸಾಧ್ಯವಾಗುತ್ತೆ.
1: ಡಾಕ್ಟರ್, ಇಷ್ಟೆಲ್ಲ ರಿಸ್ಕ್ ತೆಗೆದುಕೊಂಡು ಒಬ್ಬ ನುರಿತ ವೈದ್ಯರಾಗಿ ಆಕೆಗೆ ಸುರಕ್ಷಿತ ಹೆರಿಗೆತನವನ್ನೇನೋ ಅಂದ್ರೆ ಪ್ರಸೂತಿಯನ್ನೇನೋ ಮಾಡಿಸ್ತಾರೆ ನಿಜ, ಆದ್ರೆ ಈ ಹೈ ರಿಸ್ಕ್ ಪ್ರೆಗ್ನೆನ್ಸಿ ಪೀರಿಯಡ್ ಅಲ್ಲಿಗೆ ಮುಗಿತಾ ಅಂತ?
0: ಇಲ್ಲ, ಸಿ ಹೈ ರಿಸ್ಕ್ ಪ್ರೆಗ್ನೆನ್ಸಿ ಪೀರಿಯಡ್ ನ ನಾವು ಫಾಲೋ ಅಪ್ ಆಗೋದು ಮಿನಿಮಮ್ 6 weeks ತನ, ಅಂದ್ರೆ ಹೆರಿಗೆ ಆಗಿ ಒಂದೂವರೆ ತಿಂಗಳ ತನೂ ಫಾಲೋ ಮಾಡ್ತೀವಿ. ಸಮ್ ಕಂಡೀಷನ್ 6 ತಿಂಗಳ ತನೂ ಫಾಲೋ ಮಾಡ್ತೀವಿ. ಎದಕ್ಕೆ ಅಂತಂದ್ರೆ ಒಬ್ಬರೊಬ್ಬರಿಗೆ ಏನಾಗುತ್ತೆ, ಜಸ್ಟ್ ಡೆಲಿವರಿ ಟೈಮ್ ಅಲ್ಲಿ ಬಿ ಪಿ ಬಂದಿರೋದು ಅವ ಆ ಕ್ಷಣಕ್ಕೆ ಕಡಿಮೆ ಆಗುತ್ತೆ, ಬಟ್ ಮತ್ತೆ ಅದು ಜಾಸ್ತಿ ಆಗೋ ಚಾನ್ಸ್ ಇರುತ್ತೆ. ಈವನ್ ಶುಗರ್ ಕೂಡ ಆಯ್ತು, ಡೆಲಿವರಿ ಆದ್ಮೇಲೆ ಯಾಕಂದ್ರೆ ನಾವು ಊಟ ಸ್ವಲ್ಪ ಚೇಂಜಸ್ ಮಾಡಿರ್ತೀವಿ, ಶುಗರ್ ಕಂಟ್ರೋಲ್ ಅನ್ಸುತ್ತೆ, ಬಟ್ ಆಮೇಲೆ ಮತ್ತೆ ಅದು ಫ್ಲಕ್ಚುಯೇಟ್ ಆಗೋ ಚಾನ್ಸ್ ಇರುತ್ತೆ. ಸೊ ಯಾವುದೇ ಹೈ ರಿಸ್ಕ್ ಪ್ರೆಗ್ನೆನ್ಸಿ ಆಯ್ತು ಅಂತಂದ್ರೂ ಡೆಲಿವರಿನಲ್ಲಿ ಮುಗಿಯೋದಿಲ್ಲ, 6 weeks ತನ ನಾವು ಫಾಲೋ ಅಪ್ ಮಾಡಲೇಬೇಕಾಗತ್ತೆ.
1: ಡಾಕ್ಟರ್, 6 ವಾರಗಳ ತನಕ ಸುರಕ್ಷತೆಯನ್ನ ಆ ಪೇಷಂಟ್ ಮತ್ತೆ ಆಕೆಯ ಗಂಡ ಮತ್ತು ಮನೆಯವರು ವೈದ್ಯರಾಗಿ ತಾವು ನೀಡಿದಂತ ಸಲಹೆಯನ್ನ ಸಕಾಲಕ್ಕೆ ಪರಿಪಾಲನೆ ಮಾಡಿದಾಗ್ಯೂ ಕೂಡ ಮತ್ತಾವುದಾದ್ರು ತೊಂದರೆಗಳು ಆಕೆಯನ್ನು ಬಾಧಿಸೋದು ಕಂಡು ಬರ್ತವೆ ಏನು
0: ಅಂದ್ರೆ, ಮೇನ್ಲಿ ನಾವು ಚೆಕಪ್ ಬರ್ಲಕ್ ಹೇಳ್ತೀವಿ. ಎದಕ್ಕಂತಂದ್ರೆ ರೆಗ್ಯುಲರ್ ಮಾನಿಟರಿಂಗ್ ಆಫ್ ಬಿ ಪಿ ಆಗತ್ತೆ, ಶುಗರ್ಸ್ ಆಗತ್ತೆ, ಮತ್ತೆ ಶಿಶು ಕೂಡ ಗ್ರೋತ್ ಹೇಗಿದೆ ಅನ್ನೋದು ಕೂಡ ಗೊತ್ತಾಗುತ್ತೆ. ಮತ್ತೆ ಯೂಶಲಿ ಹೈ ರಿಸ್ಕ್ ಪ್ರೆಗ್ನೆನ್ಸಿ ಲೇಡೀಸ್ ಗೆ ಏನಾಗುತ್ತೆ ಅಂದ್ರೆ ಹಾಲು ಕಡಿಮೆ ಆಗೋ ಚಾನ್ಸ್ ಇರುತ್ತೆ. ಸೊ ಅದರಿಂದ ಅವ್ರಿಗೆ ಅದು ಗೊತ್ತಾಗೋದಿಲ್ಲ, ಇಲ್ಲ ಹಾಲು ಕುಡಿತಿದೆ ಮಗು, ಇಲ್ಲ ಹಠ ಮಾಡ್ತಿದೆ ಅಂತಂದ್ರೆ ಪೌಡರ್ ಹಾಲು ಹಾಕ್ಬಿಟ್ಟು ಮಲ್ಸ್ಬಿಡ್ತಾರೆ. ಸೊ ನಾವು ರೆಗ್ಯುಲರ್ ವಿಸಿಟ್ಸ್ ಎದಕ್ಕೆ ಮಾಡಿಸ್ತೀವಿ ಅಂದ್ರೆ ಇವೆಲ್ಲ ನೋಡ್ಲಿಕ್ಕೆ, ಮತ್ತೆ ಯೂಟ್ರಸ್ ಅದು ನಾರ್ಮಲ್ ಪೊಸಿಷನ್ ಹೋಗ್ಲಿಕ್ಕೆ 6 ವಾರ ಬೇಕಾಗುತ್ತೆ. ಈ ಹೈ ರಿಸ್ಕ್ ಪ್ರೆಗ್ನೆನ್ಸಿ ಒಳಗೆ ಅದು ಸ್ವಲ್ಪ ಟೈಮ್ ತಗೋಬಹುದು, ಇಲ್ಲ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಆ ಕಾರಣಕ್ಕೆ ರೆಗ್ಯುಲರ್ ಫಾಲೋ ಅಪ್ ಮಾಡಿದಾಗ ಈ ರಿಸ್ಕ್ಗಳು ಏನಾದ್ರೂ ಇದೇನಾ ಈ ಮಹಿಳೆಯಲ್ಲಿ ಅನ್ನೋದು ಅಂದ್ರೆ ಚೆಕ್ ಮಾಡ್ತೀವಿ. ಪ್ಲಸ್ ಏನಾಗುತ್ತೆ, ಯೂಶ್ವಲಿ ಈಗೂ ಅದೇ ಕಾಲ ಏನು ಅಂದ್ರೆ ನೀರು ಕೊಡೋದಿಲ್ಲ, ಪೋಸ್ಟ್ ಡೆಲಿವರಿ ನೀರು ಕೊಡ್ಲಾರ ಕಾರಣಕ್ಕೆ ರಿಸ್ಕ್ ನ ಇದ್ದಿದ್ನ ಇನ್ನೂ ಜಾಸ್ತಿ ಆಗುತ್ತೆ. ಬಿಕಾಸ್ ಡಿಹೈಡ್ರೇಷನ್ ಹೋಗಿ ಕಾಂಪ್ಲಿಕೇಶನ್ಸ್ ಬರೋ ಚಾನ್ಸ್ ಇರುತ್ತೆ. ಆ ಒಂದ್ ಕಾರಣಕ್ಕೆ ನಾವು ರೆಗ್ಯುಲರ್ ವಿಸಿಟ್ಸ್ ಕರಿತೀವಿ, ಏನಾದ್ರು ಡಿಹೈಡ್ರೇಟ್ ಆಗ್ತಿದ್ದಾಳ ತಾಯಿ ಅಂತಂದು. ಸೆಕೆಂಡ್ ಪಾಯಿಂಟ್, ನಾವು ಬಿ ಪಿ ಟ್ಯಾಬ್ಲೆಟ್ಸ್ ಕೊಟ್ಟಿರ್ತೀವಿ, ಶುಗರ್ ಟ್ಯಾಬ್ಲೆಟ್ಸ್ ಕೊಟ್ಟಿರ್ತೀವಿ, ಮೇಡಮ್ ಅವಳು ಏನು ತಿಂದಿಲ್ಲ ಅದಕ್ಕೆ ನಾವು ಬಿ ಪಿ ಟ್ಯಾಬ್ಲೆಟ್ ಕೊಟ್ಟಿಲ್ಲ, ಶುಗರ್ ಟ್ಯಾಬ್ಲೆಟ್ ಕೊಟ್ಟಿಲ್ಲ ಅಂತ ಮಿಸ್ ಮಾಡೋ ಚಾನ್ಸಸ್ ತೀರಾ ಜಾಸ್ತಿ ಇರುತ್ತೆ. ಆ ಒಂದ್ ಕಾರಣಕ್ಕೆ ಹೈ ರಿಸ್ಕ್ ಪ್ರೆಗ್ನೆನ್ಸಿನಲ್ಲಿ 6 weeks ನ ರೆಗ್ಯುಲರ್ ವಿಸಿಟ್ಸ್ಗೂ ಕರಿತೀವಿ.
1: ಡಾಕ್ಟರ್, ಈ ಹೈ ರಿಸ್ಕ್ ಪ್ರೆಗ್ನೆನ್ಸಿಯಿಂದ ಪಾರಾದ ನಂತರ ಮುಂದಿನ ಮಗುವಿಗೆ ಆ ತಾಯಿ ಮುಂದಿನ ಮಗುವಿಗಾಗಿ ಪ್ರಸವಕ್ಕಾಗಿ ಸಿದ್ಧತೆ ಆಗ್ಲಿಕ್ಕೆ ಎಷ್ಟು ಕಾಲಾವಧಿ ಬೇಕು ಅಂತೀರಿ ಡಾಕ್ಟರ್?
0: ನಾವು ಯೂಶಲಿ ಮಿನಿಮಮ್ ಆಫ್ 18 months ಅಂತೂ ಹೇಳ್ತೀವಿ. ಬಿಕಾಸ್ ಪೂರಾ ಬಾಡಿಲಿನ ರಿಕವರ್ ಆಗ್ಲಿಕ್ಕೆ 18 ತಿಂಗಳಂತೂ ಬೇಕಾಗತ್ತೆ. ಯಾವುದೇ ಹೈ ರಿಸ್ಕ್ ಅಷ್ಟೇ ಅಲ್ಲ, ಇವನ್ ಲೋ ರಿಸ್ಕ್ ಪ್ರೆಗ್ನೆನ್ಸಿ ಕೂಡ ಮಿನಿಮಮ್ 18 months ಗ್ಯಾಪ್ ಕೊಟ್ಟಾಗ ಬಾಡಿ ಚೇತರಿಸಿಕೊಂಡು ಅದನ್ನ ಮತ್ತೆ ನೆಕ್ಸ್ಟ್ ಪ್ರೆಗ್ನೆನ್ಸಿಗೆ ರೆಡಿ ಆಗ್ಲಿಕ್ಕೆ ಅನುಕೂಲ ಆಗುತ್ತೆ.
1: ಆಕೆ ಎರಡನೇ ಮಗುವನ್ನ ಕನ್ಸ್ಯೂಮ್ ಮಾಡಿದಾಗ ಅಲ್ಲಿ ಕೂಡ ಪುನಃ ಮತ್ತೆ ಅದೇ ತರನಾದಂತ ಹೈ ರಿಸ್ಕ್ ಪ್ರೆಗ್ನೆನ್ಸಿ ಅದು ಕಂಟಿನ್ಯೂ ಆಗಿರುತ್ತೋ ಅಥವಾ ಸಹಜ ಹೆರಿಗೆಗೆ ಆಕೆ ಸಿದ್ಧವಾಗಿರ್ತಾಳ?
0: ಇಲ್ಲ, ಯೂಶಲಿ ಬಿ ಪಿ ಇತ್ತು ಅಂದ್ರೆ 30% ಪುನಃ ನೆಕ್ಸ್ಟ್ ಪ್ರೆಗ್ನೆನ್ಸಿ ಅಲ್ಲಿ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದನ್ನು ರಿಸ್ಕ್ ಇರುತ್ತೆ, ಬಟ್ ಇಟ್ ಆಲ್ ಡಿಪೆಂಡ್ಸ್ ಯಾವ ಕಾರಣದ್ಲೇ ಅವ್ರ ಫಸ್ಟ್ ಪ್ರೆಗ್ನೆನ್ಸಿ ರಿಸ್ಕ್ ಆಗಿದ್ದಾರೆ ಅದ್ರ ಮೇಲೆ ಕೂಡ ಹೋಗುತ್ತೆ.
1: ಹಾಗಾದ್ರೆ ಎರಡನೇ ಪ್ರೆಗ್ನೆನ್ಸಿಗೆ ಎರಡನೇ ಪ್ರಸವಕ್ಕೆ ಹಳೆಯ ಇತಿಹಾಸ ಬಹಳ ಅಲ್ಲಿ ಮುಂದುವರಿಯೋ ಚಾನ್ಸಸ್ ಇರುತ್ತಂತೆ?
0: ಡೆಫಿನೆಟ್ಲಿ ಇರುತ್ತೆ.
1: ಹಾಗಾದ್ರೆ ಡಾಕ್ಟರ್, ಇಂಥ ಹೈ ರಿಸ್ಕ್ ಪ್ರೆಗ್ನೆನ್ಸಿ ಅಥವಾ ಈ ಅತಿ ಹೆಚ್ಚಿನ ಗರ್ಭಧಾರಣೆಯ ಸುರಕ್ಷಿತ ಪ್ರಸವದ ನಂತರ ಬಾಣಂತಿಯ ಆರೈಕೆ ಬಹಳ ಮುಖ್ಯವಾಗಿರುತ್ತೆ. ಹಾಗಾದ್ರೆ ಆ ಬಾಣಂತಿಯ ಆರೈಕೆ ಬಗ್ಗೆ ತಮ್ಮ ವೈದ್ಯಕೀಯ ಸಲಹೆಗಳು?
0: ನಾವು ಮೇನ್ಲಿ ವಿ ಕಾನ್ಸಂಟ್ರೇಟ್ ಆನ್ ಹೈಡ್ರೇಷನ್ ಅಂಡ್ ಫುಡ್. ಏನು ಅಂತಂದ್ರೆ ಪೌಷ್ಟಿಕ ಆಹಾರ, ಮೇನ್ಲಿ ಪ್ರೋಟೀನ್ಸ್, ವೆಜಿಟೇಬಲ್ಸ್, ಫ್ರೂಟ್ಸ್ ಚೆನ್ನಾಗಿ ತಿನ್ನಿ. ಎಷ್ಟೋ ಜನ ಬರೀ ಏನು ಇಲ್ಲಾಂದ್ರೆ ಬರೀ ಗಂಜಿ, ಉಪ್ಪಿಟ್ಟು ಇಂಥದ್ರಲ್ಲೇನೆ ಕೊಡ್ತಾರೆ, ಯಾವ ಹಣ್ಣು ಯಾವ ತರಕಾರನೂ ಕೊಡೋದಿಲ್ಲ. ಒಂದು ಅದು ತಪ್ಪು ಮಾಡಬೇಡಿ, ಯಾಕಂದ್ರೆ ಎಲ್ಲದಕ್ಕೂ ಪೌಷ್ಟಿಕ ಆಹಾರ, ಮೊದಲೇ ನಮ್ಗೆ ತಿನ್ನೋ ಆಹಾರದಲ್ಲಿ ಅಷ್ಟಕ್ಕಷ್ಟೇ ನ್ಯೂಟ್ರಿಷನ್ ಇದೆ. ಸೊ ನಾವೇನಂತೀವಿ, ಚೆನ್ನಾಗಿ ಕೊಡಿ. ಮತ್ತೆ ಮೆಡಿಸಿನ್ಸ್ ಕಂಪಲ್ಸರಿ ತಗೊಳ್ಳೇಬೇಕಾಗತ್ತೆ. ಮೇಡಮ್ ಡೆಲಿವರಿ ಆಯ್ತಲ್ಲ ಈಗ ಯಾಕೆ ಬೇಕು ಅಂತ ಎಷ್ಟೋ ಜನ ಕೇಳ್ತಾರೆ. ಸಿ, ಇಷ್ಟು ದಿವಸ ತಗೊಂಡಿರೋದು ತಾಯಿ ಮಗು ಸುರಕ್ಷ, ಈಗ ನೆಕ್ಸ್ಟ್ ಡೆಲಿವರಿ ನಂತರ ತಗೊಂತಿರೋದು ತಮ್ಮ ಸ್ವಂತ ಹೆಲ್ತ್ ಕೋಸ್ಕರ. ಯಾಕಂದ್ರೆ ಹೆರಿಗೆ ಟೈಮಲ್ಲಿ ಬ್ಲೀಡ್ ಎಲ್ಲ ಆಗಿ ಬ್ಲಡ್ ಎಲ್ಲ ಕಡಿಮೆ ಆಗುತ್ತೆ. ಸೊ ಅದನ್ನ ರಿಕವರಿ ಮಾಡಬೇಕು ಅಂತಂದ್ರೆ ನೀವು ಮೆಡಿಸಿನ್ಸ್ ತಗೊಳ್ಳೇಬೇಕಾಗತ್ತೆ. ಸೊ ಫುಡ್, ವಾಟರ್, ಮೆಡಿಸಿನ್ಸ್ ಕಂಪಲ್ಸರಿ ಬೇಕಾಗತ್ತೆ. ಮತ್ತೆ ನಿದ್ದೆ, ರಾತ್ರಿಯೆಲ್ಲ ಮಗು ಅಳ್ತಾ ಇದೆ ಅಂತ ನಿದ್ದೆ ಕೆಡ್ಸ್ಕೊಂಡು ಕೂತು ಕುಡಿಸ್ತಿರ್ತಾರ ಹಾಲು, ಆ ತರ ಮಾಡಕ್ ಹೋಗ್ಬಿಡಿ. ಚೆನ್ನಾಗಿ ಫೀಡ್ ಮಾಡಿಸಿ ಯಾರಿಗಾನ ಕೊಟ್ಟು ನೀವು ರೆಸ್ಟ್ ಮಾಡಿ. ಅದೇ ನಾನು ಯಾವಾಗ್ಲೂ ಎಲ್ಲಾ ಪೇಷಂಟ್ ಗೂ ಹೇಳ, ನಿಮ್ ರೆಸ್ಟ್ ಈಸ್ ವೆರಿ ವೆರಿ ವೆರಿ ಇಂಪಾರ್ಟೆಂಟ್.
1: ಹೈ ರಿಸ್ಕ್ ಪ್ರೆಗ್ನೆನ್ಸಿಯಿಂದ ಹೊರಬಂದ ಮಹಿಳೆ ಆಕೆಯ ಜೀವನ ಶೈಲಿ ಮತ್ತೆ ಸಹಜ ಜೀವನ ಶೈಲಿ ಹೇಗಿರ್ಬೇಕಂತ

0: ಮಾಡ್ತೀರಿ ಮತ್ತು ಆಹಾರ ಕ್ರಮ ಇದೆಲ್ಲದ್ರ ಬಗ್ಗೆ ತಮ್ಮ ಸಲಹೆ?
1: ಈಗಾಗ್ಲೇ ಅವಳು ಫಸ್ಟ್ ಪ್ರೆಗ್ನೆನ್ಸಿಗೆ ಅನುಭವಿಸ್ಬಿಟ್ಟಿರ್ತಾಳೆ, ಸೊ ಆ ನೋವು ಅವಳಗಾಗ್ಲೇ ಗೊತ್ತಿರುತ್ತೆ. ಸೊ ಅವಳು ಸಪೋಸ್ ಇನ್ ಕೇಸ್ ವೇಟ್ ಜಾಸ್ತಿ ಇದ್ದಾಳೆ, ಇಲ್ಲ ಅವಳು ತಿನ್ನೋ ಫುಡ್ ಕರೆಕ್ಟ್ ಇಲ್ಲ, ಇಲ್ಲ ಎಕ್ಸಸೈಸ್ ಜೀರೋ ಇದೆ ಅಂತಂದ್ರೆ ಅವಳು ಬೆಟರ್ ಅವಳನ್ನ ನೆಕ್ಸ್ಟ್ ಪ್ರೆಗ್ನೆನ್ಸಿ ಪ್ಲಾನ್ ಮಾಡೋಕ್ಕಿಂತ ಮುಂಚೆ ಐಡಿಯಲ್ ವೇಟ್ ಬರಲಿದ್ದು ಬಹಳ ಬಹಳ ಮುಖ್ಯ ಆಗುತ್ತೆ. ಪ್ಲಸ್ ಫಾಸ್ಟ್ ಫುಡ್ ತಿಂತಿದ್ರೆ ಅದೆಲ್ಲ ಅವಾಯ್ಡ್ ಮಾಡಿ ಮನೆಯಲ್ಲೇ ಆಹಾರವಂತ ಫುಡ್ನ ಕುಕ್ ಮಾಡಿಕೊಂಡು ತಿನ್ನೋದು ಬೆಟರ್ ಆಗುತ್ತೆ. ಸೊ ದಟ್ ಅವಳು ನೆಕ್ಸ್ಟ್, ಯಾಕಂದ್ರೆ ಒಂದ್ಸತಿ ಹೆಲ್ತ್ ಹೊಡೆತ ಬಿದ್ಮೇಲೆ ಸೆಕೆಂಡ್ ಟೈಮ್ ಆಗುತ್ತೆ ಅಂತಂತಂದ್ರೆ ಇನ್ನೂ ಅದರಲ್ಲಿ ಪ್ರಾಬ್ಲಮ್ಸ್ ಜಾಸ್ತಿನೇ ಇರುತ್ತೆ. ಸೊ ಮುಂಚೆ ಸೆಕೆಂಡ್ ಪ್ರೆಗ್ನೆನ್ಸಿ ಪ್ಲಾನ್ ಮಾಡೋಕ್ಕಿಂತ ಮುಂಚೆ ಎಲ್ಲ ಆಲ್ರೆಡಿ ಫಸ್ಟ್ ಪ್ರೆಗ್ನೆನ್ಸಿಲಿ ಇಷ್ಟೆಲ್ಲ ಪ್ರಾಬ್ಲಮ್ಸ್ ಅನುಭವಿಸಿದಾಳಂದ್ರೆ ಅವಳು ಕರೆಕ್ಟ್ ವೇಟ್ ಬರಲಿಕ್ಕೆ ಪ್ಲಸ್ ಅವಳದು ಫುಡ್ನ ಅವಳು ಕಂಟ್ರೋಲ್ ಮಾಡಿ ಅವಳ ಐಡಿಯಲ್ ವೇಟ್ ಅಚೀವ್ ಮಾಡಲಿಕ್ಕೆ ಏನ್ ಇಂಪಾರ್ಟೆಂಟ್ ಅದು ಮಾಡಿದ್ರೆ ಬಹಳ ಬಹಳ ಬಹಳ ಮುಖ್ಯ ಆಗುತ್ತೆ.
0: ಡಾಕ್ಟರ್, ಈ ಕೇಸ್ಗಳು ಹೆಚ್ಚಾಗಿ ನಾವು ಸಿಜರಿಯನ್ ಹೆಚ್ಚಾಗಿ ಕಾಣಲಿಕ್ಕೆ ಸಾಧ್ಯತೆ ಇದೆ ಅಂತ?
1: ಹೌದು, ಹೈ ರಿಸ್ಕ್ ಪ್ರೆಗ್ನೆನ್ಸಿಗಳು ಮೋಸ್ಟ್ ಆಫ್ ದಮ್ ಸಿಜರಿನ್ ಗೆ ಹೋಗ್ತಾರೆ. ಯಾಕಂತಂದ್ರೆ ಒಂದು ಲಾಸ್ಟ್ ಮಿನಿಟ್ಗೆ ಬಿ ಪಿ ಆಲ್ಮೋಸ್ಟ್ ಜಾಸ್ತಿ ಇದ್ದಾಗ ನಾವು ನಾರ್ಮಲ್ ಡೆಲಿವರಿ ಕಾಯಲಿಕ್ಕೆ ಟೈಮ್ ಬಹಳ ಬೇಕಾಗುತ್ತೆ. ಯಾಕಂದ್ರೆ ಅವ್ರು ತಾನಾಗಿ ನ್ಯಾಚುರಲ್ ಪೇನ್ಸ್ ಬಂತು ಅಂತಾನೆ ದಟ್ ಈಸ್ ನಾಟ್ ಎನ್ ಇಶ್ಯೂ, ಬಟ್ ಇನ್ನೂ ಪೇನ್ಸ್ ಬಂದಿಲ್ಲ, ಅವಾಗೆ ಬಿ ಪಿ ಜಾಸ್ತಿ ಇದೆ, ಇಲ್ಲ ಆ ಬಿ ಪಿ ಜಾಸ್ತಿ ಇರೋದ್ರಿಂದ ಪಾಪುಗೆ ಒಳಗೆ ತೊಂದರೆ ಇದೆ ಅಂತಂದ್ರೆ ಹೈ ರಿಸ್ಕ್ ಪ್ರೆಗ್ನೆನ್ಸಿಗಳು ಮೋಸ್ಟ್ ಆಫ್ ಇಟ್ 70% ಅಂತ ಹೇಳ್ಬಹುದು ಅವು ಸೆಕ್ಷನ್ ಗೆ ಸಿಜರಿನ್ ಗೆ ಹೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಬಟ್ ಕಂಟ್ರೋಲ್ಡ್ ರೆಗ್ಯುಲರ್ ಟ್ರೀಟ್ಮೆಂಟ್ ಲೆ ಬಿ ಪಿನೆಲ್ಲ ಕಂಟ್ರೋಲ್ ಶುಗರ್ ನೆಲ್ಲ ಕಂಟ್ರೋಲ್ ಮಾಡ್ಕೊಂಡಿದ್ದಾರೆ ರೆಗ್ಯುಲರ್ ವಿಸಿಟ್ಸ್ ಲೆ ಅಂತಂದ್ರೂ ನಾರ್ಮಲ್ ಚಾನ್ಸಸ್ ಕೂಡ ಇದೆ.
0: ಇತ್ತೀಚಿನ ಯುವ ಜನತೆಯಲ್ಲಿ ಪ್ರಸವ ನೋವು ವೇದನೆಯನ್ನ ತಡ್ಕೊಳ್ಳೋ ಕೆಪಾಸಿಟಿ ಕಡಿಮೆ ಇದೆ ಅನ್ಸುತ್ತಲ್ವ?
1: ಹೌದು ಹೌದು, ಅದು ಮಾತ್ರ ಕರೆಕ್ಟ್ ಹೇಳ್ತಿದ್ದೀರಾ. ಯಾಕಂತಂದ್ರೆ ಇತ್ತೀಚೆ ಅದೇ ಹೇಳಿದ್ದೇನಲ್ಲ, ಒಂದು ಕೆಲ್ಸನೂ ಇಲ್ಲಾರೆ ಅವ್ರಿಗೆ ಆ ನೋವೇ ತಿಂದಿರಲಿಕ್ಕಿಲ್ಲ. ಆ ಒಂದ್ ಕಾರಣಕ್ಕೆ ಈ ಸಡನ್ ಆಗಿ ಹೆರಿಗೆ ನೋವು ಅಂತಂತಂದ್ರೆ ಅವಳಿ ನಿಮ್ಗೆ ಗೊತ್ತಿದೆ ಹೆರಿಗೆ ನೋವು ಅಂತಂದ್ರೆ ಎಷ್ಟೋ ಬಾಡಿನಲ್ಲಿ ಬೋನ್ಸ್ ಬ್ರೇಕ್ ಆಗಷ್ಟು ನೋವು ಇರುತ್ತೆ ಅಂತ. ಆ ಕಾರಣಕ್ಕೆ ಅದಕ್ಕೂ ಪೇನ್ಲೆಸ್ ನಾರ್ಮಲ್ ಡೆಲಿವರಿ ಅಂತಾನು ತಂದಿದೀವಿ. ಬಟ್ ಸ್ಟಿಲ್ ಅದನ್ನ ಇನ್ನ ಪೇಷಂಟ್ಸ್ ಅಕ್ಸೆಪ್ಟ್ ಮಾಡ್ಕೊಂಡು ತಗೊಳ್ಳೋದು ಇನ್ನ ಕಡಿಮೆ ಜನನೇ. ಬಟ್ ಸ್ಟಿಲ್ ನಾವಂತೂ ಅದನ್ನ ಪ್ರಮೋಟ್ ಮಾಡ್ತಿದೀವಿ, ಪೇನ್ಲೆಸ್ ಡೆಲಿವರಿ. ಸೊ ನಾರ್ಮಲ್ ಅಲ್ಲೂ ಕೂಡ ನೀವು ನೋವಿಲ್ಲಾರೆ ಕೂಡ ನಾರ್ಮಲ್ ಡೆಲಿವರಿನ ನೀವು ಮಾಡ್ಕೋಬಹುದು ಅನ್ನೋದು ಸಜೆಸ್ಟ್ ಮಾಡ್ತಿದೀವಿ.
0: ಡಾಕ್ಟ್ರೆ, ಈ ಸಿಜರಿನ್ ಒಳಗಾದಂತ ಮಹಿಳೆಯರ ಒಂದು ಕೂಗು ಅಂತಂದ್ರೆ ಈ ಬೆನ್ನು ಮೂಳೆಯ ನೋವು ಅಥವಾ ಬೆನ್ನು ನೋವು ಬಳಸಲು ಬಾಧಿಸುವಂತದ್ದು. ಮತ್ತೆ ಸಹಜವಾಗಿ ಒಂದು 2-3 ವರ್ಷ ಅಥವಾ 4-5 ವರ್ಷ ಆದ ನಂತರ ಬಾಡಿ ಓವರ್ ವೈಟ್, ಅತಿ ಹೆಚ್ಚಿನ ದೇಹದ ತೂಕ ಹೆಚ್ಚಾಗೋದು, ಬೊಜ್ಜು ಬೆಳೆಯೋದು, ಈ ತರಕ್ಕೆಲ್ಲ ಕಾರಣಗಳು ಒಳಗಾಗ್ತಾರೆ. ಹಾಗಾದ್ರೆ ಅಂತ ಮಹಿಳೆಯರಿಗೆ ತಾವು ವೈಜ್ಞಾನಿಕವಾಗಿ ವೈದ್ಯರಾಗಿ ನೀಡುವ ಮಾರ್ಗದರ್ಶನ?
1: ಎಷ್ಟೋ ಜನ ಅನ್ಕೊಂಡ್ರೆ ಸಿಜರಿನ್ ಆದ ತಕ್ಷಣ ಬೆನ್ನೋ ಬರೋದು ಕಾಮನ್ ಅಂತ, ಆ ತರದ್ ಇರೋದೇ ಇಲ್ಲ. ಯಾಕಂದ್ರೆ ಸಿಜರಿನ್ ನಲ್ಲಿ ನಾವ್ ಯೂಸ್ ಮಾಡೋ ನೀಡಲ್ ಅಂದ್ರೆ ಸ್ಪೈನಲ್ ನೀಡಲ್ ಅಂತ ಹೇಳ್ತೀವಲ್ಲ, ಅದು ಅತಿ ಸಣ್ಣದಾಗಿರುತ್ತೆ. ಸೊ ಅದು ನಮ್ ಬಾಡಿ ಒಳಗೆ ಹೋಗೋದ್ರಿಂದ ಬೆನ್ನೋ ಬರುತ್ತೆ ಅನ್ನೋದೆಲ್ಲ ಇಲ್ಲ. ಅದು ಮೆಡಿಕಲಿನೂ ಅದು ಕನ್ಫರ್ಮ್ಡ್ ಆಗಿದೆ ಅದರಿಂದ ಅಲ್ಲ ಅಂತ. ಮೇನ್ ಥಿಂಗ್ ಅಂದ್ರೆ ಪೋಸ್ಟ್ ಡೆಲಿವರಿ ನಮ್ದು ಪೋಶ್ಚರ್. ಅಂದ್ರೆ ಈಗ ನಾವು ಹಾಲು ಕುಡಿಸೋ ಟೈಮಲ್ಲಿ ನಮಗೆ ಬೆನ್ನಿಗೆ ಸಪೋರ್ಟ್ ಇಲ್ಲಾರೆ, ಇಲ್ಲ ಪಾಪುನ ಮೇಲೆ ಹಾಕೊಂಡಾಗೆ ತೊಡೆಗೆ ಸಪೋರ್ಟ್ ಇಲ್ಲಾರೆ, ನಮ್ಮ ಪೊಸಿಷನ್ ಹೇಗೆ ನಾವು ಹಾಲು ಕುಡಿಸೋದಕ್ಕೆ ತಗೋತೀವೋ ಅದ್ರ ಮೇಲೆ ಬೆನ್ನೋವು ಬರೋ ಚಾನ್ಸ್ ಇರುತ್ತೆ. ಈಗ ಪಾಪು ಅತ್ತ ತಕ್ಷಣ ತಾಯಿ ಏನ್ ಮಾಡ್ತಾಳೆ, ಎಲ್ಲಿ ಸಿಕ್ಕಿರುತ್ತೆ ಅಲ್ಲಿ ಕುಂತು ಕುಡ್ಸಕ್ ಸ್ಟಾರ್ಟ್ ಮಾಡ್ತಾಳೆ. ಅವಳು ಹೇಗೆ ಕೂತಿದ್ದಾಳೆ, ಯಾವ ಪೊಸಿಷನ್ ಕೂತಿದ್ದಾಳೆ ಅಂತ ಕೂಡ ನೋಡೋದಿಲ್ಲ. ಸೊ ಫಸ್ಟ್ ನಾನು ಏನ್ ಸಜೆಸ್ಟ್ ಮಾಡ್ತೀನಿ ಅಂದ್ರೆ ನಿಮ್ದು ಪೊಸಿಷನ್ ಕರೆಕ್ಟ್ ಮಾಡಿಕೊಂಡು ಆಮೇಲೆ ಪಾಪುಗೆ ಹಾಲು ಕುಡಿಸ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಆಲ್ಮೋಸ್ಟ್ ಒಂದಿಂದ ಒಂದು ವರ್ಷದ ತನಕ ಹಾಲು ಕುಡಿಸ್ತೀರ, ಅದೇ ಪೊಸಿಷನ್ ಅಲ್ಲಿ ಕೂತು ಕೂತು ಕೂತು ಬೆನ್ನೋ ಬರೋ ಚಾನ್ಸಸ್ ಇರುತ್ತೆ. ಬಾಣಂತಿ ಆರೈಕಿನಲ್ಲಿ ಫಸ್ಟ್ ಥಿಂಗ್ ವಾಟರ್ ಚೆನ್ನಾಗಿ ತಗೊಳ್ಳಿ, ಡಿಹೈಡ್ರೇಷನ್ ಆಗ್ಲಾರಂಗ್ ನೋಡ್ಕೊಳ್ಳಿ. ಮಿನಿಮಮ್ 3-4 ಲೀಟರ್ಸ್ ವಾಟರ್ ತಗೊಳ್ಳಿ. ನೀವು ಖುದ್ ಹಾಲು ಕುಡಿಬೇಕು, ಯಾಕಂದ್ರೆ ಕ್ಯಾಲ್ಶಿಯಂ ಅನ್ನೋದು ಹಾಲಲ್ಲಿ ಬಹಳ ಮುಖ್ಯ. ಸೊ ನೀವು ಫೀಡಿಂಗ್ ಮಾಡಿಸ್ತಿದ್ರೆ, ಬ್ರೆಸ್ಟ್ ಫೀಡಿಂಗ್ ಮಾಡಿಸ್ತಿದ್ದೀರ ಅಂತ, ನೀವು ನಿಮ್ಮ ಆರೋಗ್ಯ ಕಡೆ ಊಟದ ಕಡೆ ಲಕ್ಷ್ಯ ಕೊಡ್ಬೇಕು. ಯಾಕಂದ್ರೆ ನಿಮಗೂ ಪೌಷ್ಟಿಕ ಆಹಾರವನ್ನು ನೀವು ತಗೋಬೇಕಾಗತ್ತೆ. ಅದ್ರ ತಕ್ಕಂಗೆ ಹಾಲು ಕೂಡ ಅಟ್ಲೀಸ್ಟ್ ಮಾರ್ನಿಂಗ್ ಒಂದ್ ಗ್ಲಾಸ್, ನೈಟ್ ಒಂದ್ ಗ್ಲಾಸ್ ಹಾಲು ಕೂಡ ತಗೊಳ್ಳಿ. ಒಂದ್ 3 ಮಂತ್ಸ್ ನಂತರ ನೀವು ನಿಮ್ದು ನಾರ್ಮಲ್ ವಾಕಿಂಗ್ ಅವೆಲ್ಲ ಸ್ಟಾರ್ಟ್ ಮಾಡ್ಕೊಳ್ಳಿ. ಅದು ಅರ್ಲಿ ಮಾರ್ನಿಂಗ್ ವಾಕ್, ಸೊ ದಟ್ ವಿಟಮಿನ್ D3, ಸನ್ರೈಸ್ ಇಂದ ಸಿಗೋ ನಮಗೆ ವಿಟಮಿನ್ D3 ಕೂಡ ನಿಮ್ ಹೆಲ್ತ್ ನ ನಿಮ್ ದೇಹನ ತೇತಿಸ್ಕೊಳ್ಳಿಕ್ಕೆ ಬಹಳಷ್ಟು ಅನುಕೂಲವಾಗುತ್ತೆ.
0: ಆರೋಗ್ಯ ಕಾರ್ಯಕ್ರಮದಲ್ಲಿ ಹೈ ರಿಸ್ಕ್ ಪ್ರೆಗ್ನೆನ್ಸಿ ಮತ್ತು ಬಾಣಂತಿಯ ಆರೈಕೆ ಈ ಕುರಿತಾಗಿ ಡಾಕ್ಟರ್ ನಮ್ಮೆಲ್ಲ ಕೇಳುಗರಿಗೆ ಅನೇಕ ಸಲಹೆಗಳನ್ನ ಮತ್ತು ಮಾರ್ಗದರ್ಶನವನ್ನ ನೀಡಿದ್ದೀರಿ. ತಮಗೆ ನಮ್ಮೆಲ್ಲ ಕೇಳುಗರ ಪರವಾಗಿ ಧನ್ಯವಾದಗಳು. ನಮಸ್ಕಾರ.
1: ನಮಸ್ಕಾರ.
2: ಇದುವರೆಗೆ ಆರೋಗ್ಯ ಕಾರ್ಯಕ್ರಮದಲ್ಲಿ ಅಪಾಯದ ಗರ್ಭಧಾರಣೆ ಮತ್ತು ಸುರಕ್ಷಿತ ಹೆರಿಗೆ ಈ ಕುರಿತು ಹೊಸಪೇಟೆಯ ಸ್ತ್ರೀ ಮತ್ತು ಪ್ರಸೂತಿ ತಜ್ಞ ವೈದ್ಯರಾದ ಡಾಕ್ಟರ್ ಎಸ್ ಗಂಗೋತ್ರಿ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಪ್ರಸಾದ್ ಬಿ ಹೆಗಡೆ. ಇದು ಆಕಾಶವಾಣಿ ಹೊಸಪೇಟೆ ಕೇಂದ್ರದ ಕೊಡುಗೆ.
3: ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
4: ಆಕಾಶವಾಣಿ ಪ್ರಗತಿಪಥ, ಪಿಎಂ ಬೀದಿ ವ್ಯಾಪಾರಿಗಳ ಆತ್ಮನಿರ್ಭರ ನಿಧಿ ಪಿಎಂ ಸ್ವನಿಧಿ ಯೋಜನೆ ಕುರಿತು ಮಾತನಾಡುತ್ತೆ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕಿಸಾನ್ ವಾಣಿ ಮತ್ತು ಕೃಷಿ ರಂಗ ಕಾರ್ಯಕ್ರಮದ

0: ಪ್ರಸಾರಕರಾದ ಡಾಕ್ಟರ್ ಎಸ್ಎಂ ಸುಧಾಕರ್.
1: ಕೇಳುಗರೆ, ಇವತ್ತು ನಾವು ಪ್ರಧಾನಮಂತ್ರಿ ಬೀದಿ ವ್ಯಾಪಾರಿಗಳ ಆತ್ಮನಿರ್ಭರ ನಿಧಿ ಅಂದರೆ ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆ ಬಗ್ಗೆ ತಿಳಿದುಕೊಳ್ಳೋಣ. ಭಾರತ ಸರ್ಕಾರದ ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವಾಲಯದ ಪ್ರಧಾನಮಂತ್ರಿ ಬೀದಿ ವ್ಯಾಪಾರಿಗಳ ಆತ್ಮನಿರ್ಭರ ನಿಧಿ ಅಂದರೆ ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆಯು ಬೀದಿ ವ್ಯಾಪಾರಿಗಳನ್ನು ಔಪಚಾರಿಕಗೊಳಿಸುವ ಮತ್ತು ಬೀದಿ ವ್ಯಾಪಾರಿಗಳಿಗೆ ಮೇಲಾಧಾರರಹಿತ ಕಾರ್ಯನಿರತ ಬಂಡವಾಳ ಸಾಲ, ಬಡ್ಡಿ ಸಬ್ಸಿಡಿ ಮತ್ತು ಡಿಜಿಟಲ್ ವಹಿವಾಟು ಪ್ರೋತ್ಸಾಹವನ್ನು ಒದಗಿಸುವ ಮೂಲಕ ಅವರ ಆರ್ಥಿಕ ಅವಕಾಶಗಳನ್ನು ಹೆಚ್ಚಿಸುವ ಗುರಿಯನ್ನು ಹೊಂದಿದೆ. ಇದನ್ನು

ಬೀದಿ ವ್ಯಾಪಾರಿಗಳನ್ನ ಔಪಚಾರಿಕಗೊಳಿಸುವ ಮತ್ತು ಬೀದಿ ವ್ಯಾಪಾರಿಗಳಿಗೆ ಮೇಲಾಧಾರರಹಿತ ಕಾರ್ಯನಿರತ ಬಂಡವಾಳ ಸಾಲ, ಬಡ್ಡಿ ಸಬ್ಸಿಡಿ ಮತ್ತು ಡಿಜಿಟಲ್ ವಹಿವಾಟು ಪ್ರೋತ್ಸಾಹವನ್ನು ಒದಗಿಸುವ ಮೂಲಕ ಅವರ ಆರ್ಥಿಕ ಅವಕಾಶಗಳನ್ನು ಹೆಚ್ಚಿಸುವ ಗುರಿಯನ್ನು ಹೊಂದಿದೆ. ಇದನ್ನು ಕೇಂದ್ರ ವಲಯದ ಯೋಜನೆಯಾಗಿ 2020 ಸಾಲಿನ ಜೂನ್ ತಿಂಗಳ 1ನೇ ತಕ್ಕಿನಂದು ಆರಂಭಿಸಲಾಯಿತು. ಈ ಯೋಜನೆಯು ಮಾರಾಟಗಾರರಿಗೆ ತಮ್ಮ ವ್ಯವಹಾರಗಳನ್ನು ಪುನರಾರಂಭಿಸಲು ಮತ್ತು ವಿಸ್ತರಿಸಲು ಸಹಾಯ ಮಾಡುತ್ತದೆ. ಇದು ಆರ್ಥಿಕ ಒಳಗೊಳ್ಳುವಿಕೆಯನ್ನು ಹೆಚ್ಚಿಸಲು ಡಿಜಿಟಲ್ ಪಾವತಿಗಳನ್ನು ಉತ್ತೇಜಿಸುತ್ತದೆ. ಬೀದಿ ಬದಿ ವ್ಯಾಪಾರಿಗಳಲ್ಲಿ ವ್ಯಾಪಾರಿಗಳು ಥೇಲೆವಾಲ, ರೇಹಿವಾಲ ಮತ್ತು ಇತರೆ ಸಣ್ಣ ಪ್ರಮಾಣದ ಮಾರಾಟ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ. ಈ ಯೋಜನೆಯು ಬೀದಿ ಬದಿ ವ್ಯಾಪಾರಿಗಳನ್ನು ಔಪಚಾರಿಕಗೊಳಿಸುವ ಮತ್ತು ಆರ್ಥಿಕ ಏಣಿಯ ಮೇಲೇರಲು ಈ ವಲಯಕ್ಕೆ ಹೊಸ ಅವಕಾಶಗಳನ್ನು ತೆರೆಯುವ ಗುರಿಯನ್ನು ಹೊಂದಿದೆ. ಬೀದಿ ಬದಿ ವ್ಯಾಪಾರಿಗಳು ನಗರ ಅನೌಪಚಾರಿಕ ಆರ್ಥಿಕತೆಯ ಪ್ರಮುಖ ಘಟಕವನ್ನು ಪ್ರತಿನಿಧಿಸುತ್ತಾರೆ ಮತ್ತು ನಗರವಾಸಿಗಳ ಮನೆ ಬಾಗಿಲಿಗೆ ಕೈಗೆಟುಕುವ ದರದಲ್ಲಿ ಸರಕು ಮತ್ತು ಸೇವೆಗಳ ಲಭ್ಯತೆಯನ್ನು ಖಾತ್ರಿಪಡಿಸುವಲ್ಲಿ ಮಹತ್ವದ ಪಾತ್ರವನ್ನು ವಹಿಸುತ್ತಾರೆ. ಅವರನ್ನು ವಿವಿಧ ಪ್ರದೇಶಗಳಲ್ಲಿ ಸಂದರ್ಭಗಳಲ್ಲಿ ಮಾರಾಟಗಾರರು, ವ್ಯಾಪಾರಿಗಳು ಥೇಲೆವಾಲ, ರೇಹಿವಾಲ, ಥೇಲಿ ಫಾಡ್ವಾಲ ಇನ್ನೂ ಇತ್ಯಾದಿ ಹೆಸರುಗಳಿಂದ ಕರೆಯಲಾಗುತ್ತದೆ. ಅವರು ಸರಬರಾಜು ಮಾಡುವ ಸರಕುಗಳಲ್ಲಿ ತರಕಾರಿಗಳು, ಹಣ್ಣುಗಳು, ತಿನ್ನಲು ಸಿದ್ಧವಾದ ಬೀದಿ ಆಹಾರ, ಚಹಾ, ಪಕೋಡಗಳು, ಬ್ರೆಡ್, ಮೊಟ್ಟೆ, ಜವಳಿ, ಉಡುಪು, ಪಾದರಕ್ಷೆಗಳು, ಕುಶಲಕರ್ಮಿಗಳ ಉತ್ಪನ್ನಗಳು, ಪುಸ್ತಕಗಳು, ಸ್ಥಾಯಿ ವಸ್ತುಗಳು ಸೇರಿವೆ. ಈ ಸೇವೆಗಳಲ್ಲಿ ಕ್ಷೌರಿಕ ಅಂಗಡಿಗಳು, ಚರ್ಮಕಾರರು, ಬೀಡಾ ಅಂಗಡಿಗಳು, ಬಟ್ಟೆ ಒಗೆಯುವ ಸೇವೆಗಳು ಕೂಡ ಸೇರಿವೆ. ಇನ್ನು ಈ ಯೋಜನೆಯ ಪ್ರಯೋಜನಗಳಿಗೆ ಬಂದರೆ ಕಾರ್ಯನಿರತ ಬಂಡವಾಳ ಸಾಲ, ಮೊದಲ ಟ್ರ್ಯಾಂಚ್ಗೆ 15,000 ಸಾಲ 12 ಮರುಪಾವತಿಗೆ ಅವಕಾಶವಿರುತ್ತದೆ. ಎರಡನೇ ಭಾಗವಾಗಿ 25,000 ಸಾಲ 18 ಮರುಪಾವತಿಗೆ ಅವಕಾಶವಿರುತ್ತದೆ. ಮೂರನೇ ಭಾಗವಾಗಿ 50,000 ಸಾಲ 36 ಮರುಪಾವತಿಗೆ ಅವಕಾಶವಿರುತ್ತದೆ. ಮುಂದಿನ ಕಂತಿನಲ್ಲಿ ಸಕಾಲದಲ್ಲಿ ಅಥವಾ ಮುಂಚಿತವಾಗಿ ಮರುಪಾವತಿ ಮಾಡಬಹುದು. ಮುಂಚಿತವಾಗಿ ಮರುಪಾವತಿ ಮಾಡಿದರೆ ಯಾವುದೇ ದಂಡ ವಿಧಿಸಲಾಗುವುದಿಲ್ಲ. ಬಡ್ಡಿ ಸಹಾಯಧನ, ಸಾಲದ ಮೊತ್ತದ ಮೇಲೆ ವರ್ಷಕ್ಕೆ 7% ಸಬ್ಸಿಡಿ ಇರುತ್ತದೆ. ತ್ರೈಮಾಸಿಕವಾಗಿ ಫಲಾನುಭವಿ ಬ್ಯಾಂಕ್ ಖಾತೆಗೆ ಜಮಾ ಮಾಡಲಾಗುತ್ತದೆ. ಇದು ಸ್ಟ್ಯಾಂಡರ್ಡ್ NPA ಅಲ್ಲದ ಖಾತೆಗಳಿಗೆ ಮಾತ್ರ ಅನ್ವಯಿಸುತ್ತದೆ. ಈ ಯೋಜನೆಯು 31 ಮಾರ್ಚ್ 2033 ವರೆಗೆ ಮಾನ್ಯವಾಗಿರುತ್ತದೆ. ಇನ್ನು ಡಿಜಿಟಲ್ ವಹಿವಾಟು ಕ್ಯಾಶ್ ಬ್ಯಾಕ್. ಡಿಜಿಟಲ್ ವಹಿವಾಟುಗಳಿಗೆ ತಿಂಗಳಿಗೆ 100 ವರೆಗೆ ಕ್ಯಾಶ್ ಬ್ಯಾಕ್ ಇರುತ್ತದೆ. ಸಾಲ ಖಾತರಿ ಬೆಂಬಲ, ಮೊದಲ ಕಂತಿನ ಸಾಲಕ್ಕೆ 31.87% ಖಾತರಿಯಾಗಿರುತ್ತದೆ. ಎರಡನೇ ಕಂತಿನ ಸಾಲಕ್ಕೆ 8.25% ಖಾತರಿಯಾಗಿರುತ್ತದೆ. ಮೂರನೇ ಕಂತಿನ ಸಾಲಕ್ಕೆ 6% ಖಾತರಿಯಾಗಿರುತ್ತದೆ. ಸಾಲ ನೀಡುವ ಸಂಸ್ಥೆಗಳಿಗೆ ಯಾವುದೇ ಶುಲ್ಕವಿರುವುದಿಲ್ಲ. UPI ಲಿಂಕ್ಡ್ ರೂಪೇ ಕ್ರೆಡಿಟ್ ಕಾರ್ಡ್, ಆರಂಭಿಕ ಸಾಲದ ಮಿತಿಯು 10,000 ಆಗಿದ್ದು ಅದನ್ನು 30,000 ವರೆಗೆ ವಿಸ್ತರಿಸಬಹುದು. 5 ಮಾನ್ಯತೆ ಇರುತ್ತದೆ. ಎರಡನೇ ಕಂತಿನ ಸಾಲವನ್ನು ಯಶಸ್ವಿಯಾಗಿ ಮರುಪಾವತಿ ಮಾಡಿದ ನಂತರ ಇದು ಲಭ್ಯವಿರುತ್ತದೆ. ನಗರ ಸ್ಥಳೀಯ ಸಂಸ್ಥೆಗಳು, UNLBಗಳು ನೀಡುವ ಮಾರಾಟದ ಪ್ರಮಾಣ ಪತ್ರ, ಗುರುತಿನ ಚೀಟಿಯನ್ನು ಹೊಂದಿರುವ ಬೀದಿ ಬದಿ ವ್ಯಾಪಾರಿಗಳು, ಸಮೀಕ್ಷೆಯಲ್ಲಿ ಗುರುತಿಸಲಾಗಿರುವ ಆದರೆ ಮಾರಾಟದ ಪ್ರಮಾಣ ಪತ್ರ ಇಲ್ಲವೇ ಗುರುತಿನ ಚೀಟಿಯನ್ನು ನೀಡದ ಮಾರಾಟಗಾರರು, UNLB ನೇತೃತ್ವದ ಗುರುತಿನ ಸಮೀಕ್ಷೆಯಿಂದ ಹೊರಗುಳಿದಿರುವ ಅಥವಾ ಸಮೀಕ್ಷೆ ಪೂರ್ಣಗೊಂಡ ನಂತರ

0: ಉಲ್ಲೇಖ ಸಂಖ್ಯೆ SRN ಇದು ಕಡ್ಡಾಯವಾಗಿದೆ. ಹಂತ 4, ಈ ಮೂಲ ವಿವರಗಳನ್ನು ನಮೂದಿಸಿದ ನಂತರ ಆನ್ಲೈನ್ನಲ್ಲಿ ಅರ್ಜಿ ನಮೂನೆಯನ್ನು ಭರ್ತಿ ಮಾಡಬೇಕು. ಸಂಬಂಧಿತ ದಾಖಲೆಗಳನ್ನು ಅಪ್ಲೋಡ್ ಮಾಡಿ ಅದನ್ನು ಸಲ್ಲಿಸಬೇಕು. ಯಾವುದೇ ರೀತಿಯ ಸ್ಪಷ್ಟೀಕರಣ ಮತ್ತು ವಿವರವಾದ ಹಂತವಾರು ಪ್ರಕ್ರಿಯೆಗಾಗಿ ಬಳಕೆದಾರರ ಕೈಪಿಡಿ ನೋಡಬಹುದು. ಯಾವುದೇ ಪ್ರಶ್ನೆಗಾಗಿ ರಾಷ್ಟ್ರೀಯ ರಜಾ ದಿನಗಳನ್ನು ಹೊರತುಪಡಿಸಿ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9:30 ಸಂಜೆ 6 ಗಂಟೆವರೆಗೆ ಟೋಲ್ ಫ್ರೀ ಸಂಖ್ಯೆ ಅಂದರೆ 1800110119 ಮಾಡಬಹುದು. ಅರ್ಜಿ ಸಲ್ಲಿಸಲು ಅಗತ್ಯ ದಾಖಲೆಗಳೆಂದರೆ, ಮೊದಲ ಸಾಲಕ್ಕೆ ಎ ಮತ್ತು ಬಿ ವರ್ಗದ ಮಾರಾಟಗಾರರಿಗೆ ಮಾರಾಟದ ಪ್ರಮಾಣ ಪತ್ರ ಬೇಕಾಗಿರುತ್ತೆ, ಗುರುತಿನ ಚೀಟಿ ಕೂಡ ಬೇಕಾಗಿರುತ್ತೆ. ಸಿ ಮತ್ತು ಡಿ ವರ್ಗದ ಮಾರಾಟಗಾರರಿಗೆ ಶಿಫಾರಸು ಪತ್ರ ಬೇಕಾಗಿರುತ್ತದೆ. ಇದರ ಜೊತೆಗೆ ಅಗತ್ಯವಿರುವ KYC ದಾಖಲೆಗಳೆಂದರೆ ಆಧಾರ್ ಕಾರ್ಡ್, ಮತದಾರರ ಗುರುತಿನ ಚೀಟಿ, ಚಾಲನಾ ಪರವಾನಗಿ ಪತ್ರ, ಉದ್ಯೋಗ ಖಾತ್ರಿ ಯೋಜನೆಯ ಕಾರ್ಡ್, ಪ್ಯಾನ್ ಕಾರ್ಡ್ ಅಗತ್ಯವಾಗಿರುತ್ತದೆ. ಶಿಫಾರಸು ಪತ್ರಕ್ಕಾಗಿ ಖಾತೆ ಹೇಳಿಕೆ, ಪಾಸ್ ಪುಸ್ತಕದ ಪ್ರತಿಯನ್ನು ಹೊಂದಿರಬೇಕಾಗಿರುತ್ತದೆ. ಸದಸ್ಯತ್ವ ಕಾರ್ಡಿನ ಪ್ರತಿ, ಸದಸ್ಯತ್ವದ ಯಾವುದೇ ಪುರಾವೆಗಳು ಇರಬೇಕಾಗುತ್ತದೆ. ಮಾರಾಟಗಾರನಾಗಿ ಹಕ್ಕನ್ನು ದೃಢೀಕರಿಸಲು ಯಾವುದೇ ಇತರೆ ದಾಖಲೆಗಳು ಹೊಂದಿರಬೇಕಾಗಿರುತ್ತದೆ. ULBಗೆ ಸಲ್ಲಿಸಿದ ಮನವಿ ಪತ್ರ ಕೂಡ ಇಟ್ಟುಕೊಂಡಿರಬೇಕಾಗಿರುತ್ತದೆ. ಇನ್ನು ಎರಡನೇ ಸಾಲಕ್ಕೆ ಸಾಲದ ಮುಚ್ಚುವಿಕೆಯ ದಾಖಲೆ ಸಲ್ಲಿಸಬೇಕಾಗುತ್ತದೆ.
1: ಇದುವರೆಗೂ ಪಿಎಂ ಸ್ಟ್ರೀಟ್ ವೆಂಡರ್ಸ್ ಆತ್ಮನಿರ್ಭರ ನಿಧಿ ಪಿಎಂ ನಿಧಿ, ಪಿಎಂ ಬೀದಿ ವ್ಯಾಪಾರಿಗಳ ಆತ್ಮನಿರ್ಭರ ನಿಧಿ ಯೋಜನೆ ಕುರಿತು ಮಾತನಾಡಿದವರು ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕಿಸಾನ್ ವಾಣಿ ಮತ್ತು ಕೃಷಿರಂಗ ಕಾರ್ಯಕ್ರಮದ ಪ್ರಸಾರಕರ ಡಾ ಎಸ್ಎಂ ಸುಧಾಕರ್. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.

ಸ್ವೀಕರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೇ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೇ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com. ಆಕಾಶವಾಣಿ ಸಮಯ 1:10 ಆಗ್ತಾ ಇದೆ. ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಕೆವೈ ಭಾರತಿ. ಮುಖ್ಯಾಂಶಗಳು: ದೇಶದ ಮೊದಲ ಖಾಸಗಿ ನಿರ್ಮಿತ ಉಪಗ್ರಹ ಉಡಾವಣಾ ನೌಕೆ ವಿಕ್ರಮ್ 1 ಇಸ್ರೋದ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದಿಂದ ಯಶಸ್ವಿ ಉಡಾವಣೆ. ಭಯೋತ್ಪಾದನೆ ವಿರುದ್ದ ಶೂನ್ಯ ಸಹಿಷ್ಣುತೆ, ಭಾರತದ ದೃಢ ನಿಲುವು, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ಪುಣೆಯಲ್ಲಿಂದು ಮೂರು ಪ್ರಮುಖ ರಾಷ್ಟೀಯ ಹೆದ್ದಾರಿ ಯೋಜನೆಗಳಿಗೆ ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಶಂಕುಸ್ಥಾಪನೆ. ಜಪಾನ್ ಓಪನ್ ಬ್ಯಾಡ್ಮಿಂಟನ್ ಮಹಿಳಾ ಸಿಂಗಲ್ಸ್ ಫೈನಲ್ ಪ್ರವೇಶಿಸಿದ ಭಾರತದ ಪಿವಿ ಸಿಂಧು. ಹಾಗೂ ಫಿಫಾ ವಿಶ್ವಕಪ್ ಫುಟ್ಬಾಲ್ ಮೂರನೇ ಸ್ಥಾನಕ್ಕಾಗಿ ಇಂದು ಮಧ್ಯರಾತ್ರಿ ಫ್ರಾನ್ಸ್ ಇಂಗ್ಲೆಂಡ್ ಸೆಣಸು. ವಾರ್ತೆಗಳ ವಿವರ: ಭಾರತದ ಮೊದಲ ಖಾಸಗಿ ನಿರ್ಮಿತ ಕಕ್ಷೀಯ ದರ್ಜೆಯ ರಾಕೆಟ್ ವಿಕ್ರಮ್ 1 ಇಂದು ಶ್ರೀಹರಿಕೋಟಾದಲ್ಲಿರುವ ಇಸ್ರೋದ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದಿಂದ ಯಶಸ್ವಿಯಾಗಿ ಉಡಾವಣೆಗೊಂಡಿದೆ. ಹೈದರಾಬಾದ್ ಮೂಲದ ಸ್ಕೈರೂಟ್ ಏರೋಸ್ಪೇಸ್ ಸಂಸ್ಥೆ ಹಮ್ಮಿಕೊಂಡಿದ್ದ ಈ ಐತಿಹಾಸಿಕ ಪರೀಕ್ಷಾರ್ಥ ಉಡಾವಣೆಗೆ ಮಿಷನ್ ಆಗಮನ್ ಎಂದು ಹೆಸರಿಸಲಾಗಿತ್ತು. ಮಧ್ಯಾಹ್ನ 12:05 ಉಡಾವಣೆಗೊಂಡ ಈ 7 ಅಂತಸ್ತಿನ ಎತ್ತರದ 4 ಹಂತಗಳ ರಾಕೆಟ್ ದೇಶ ಹಾಗೂ ವಿದೇಶಗಳ ವಿವಿಧ ತಂತ್ರಜ್ಞಾನ ಪ್ರಾತ್ಯಕ್ಷಿಕ ಪೇಲೋಡ್ಗಳೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ಸಂದೇಶ ಇರುವ ಪೋಸ್ಟ್ ಕಾರ್ಡ್ ಅನ್ನು ಹೊತ್ತೊಯ್ದಿದೆ. ತಾಂತ್ರಿಕ ಕಾರಣಗಳಿಂದಾಗಿ ನಿಗದಿತ ಸಮಯಕ್ಕಿಂತ 35 ನಿಮಿಷ ತಡವಾಗಿ ಉಡಾವಣೆಗೊಂಡಿತು. ಭಾರತದ ಬಾಹ್ಯಾಕಾಶ ಕಾರ್ಯಕ್ರಮದ ಪಿತಾಮಹ ವಿಕ್ರಮ್ ಸಾರಾಭಾಯ್ ಅವರ ಸ್ಮರಣಾರ್ಥ ಹೆಸರಿಸಲಾದ ಈ ರಾಕೆಟ್ ಅನ್ನು ಸಂಪೂರ್ಣ ಕಾರ್ಬನ್ ಕಂಪೋಸಿಟ್ ರಚನೆಯಿಂದ ನಿರ್ಮಿಸಲಾಗಿದೆ. ಇದು ದೇಶೀಯವಾಗಿ ಅಭಿವೃದ್ಧಿಪಡಿಸಲಾದ 3D ಪ್ರಿಂಟೆಡ್ ಎಂಜಿನ್ಗಳು ಮತ್ತು ಘನ ಇಂಧನ ರಾಕೆಟ್ ಬೂಸ್ಟರ್ಗಳನ್ನು ಒಳಗೊಂಡಿದೆ. ಈ ರಾಕೆಟ್ ಗ್ರಹ

0: ಸ್ಪೇಸ್, ಕಾಸ್ಮೋಸರು, ಡಿ ಕ್ಯೂಬ್ಡ್ ಮತ್ತು ಸ್ಕೈರೂಟ್ನ ಸ್ಕೋಪ್ ಸಂಸ್ಥೆಗಳ ಪೇಲೋಡ್ಗಳ ಜೊತೆಗೆ ಕಾಸ್ಮಿಕ್ ಬ್ಲೂಮ್ ಎಂಬ ಕಲಾಕೃತಿಯನ್ನು ಬಾಹ್ಯಾಕಾಶಕ್ಕೆ ಕೊಂಡೊಯ್ದಿದೆ. ಯುವ ವಿಜ್ಞಾನಿಗಳ ತಂಡದ ಈ ಸಾಧನೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಶ್ಲಾಘನೆ ವ್ಯಕ್ತಪಡಿಸಿದ್ದು ದೂರವಾಣಿ ಮೂಲಕ ಮಾತನಾಡಿ ಅಭಿನಂದನೆ ಸಲ್ಲಿಸಿದ್ದಾರೆ. ಭಾರತದ ಪಾಲಿಗೆ ಭಯೋತ್ಪಾದನೆ ವಿರುದ್ದದ ಶೂನ್ಯ ಸಹಿಷ್ಣುತೆ ಕೇವಲ ಹೇಳಿಕೆಯಲ್ಲ, ಬದಲಿಗೆ ದೃಢವಾದ ಕ್ರಿಯಾಯೋಜನೆಯಾಗಿದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿಂದು ಫೋರ್ಸಸ್ ಫಸ್ಟ್ ಸಮಾವೇಶ ಉದ್ದೇಶಿಸಿ ಮಾತನಾಡಿದ ಅವರು, ಅಗತ್ಯ ಬಿದ್ದರೆ ಭಾರತ ಶತ್ರುಗಳ ಹಡಗು ತಾಣಗಳಿಗೆ ನುಗ್ಗಿ ಭಯೋತ್ಪಾದಕರನ್ನು ಮಟ್ಟಹಾಕಲಿದೆ. ಆಪರೇಷನ್ ಸಿಂಧೂರ್ ಇದಕ್ಕೆ ಅತ್ಯುತ್ತಮ ಉದಾಹರಣೆಯಾಗಿದೆ ಎಂದರು. ಕಳೆದ 12 ವರ್ಷಗಳಲ್ಲಿ ಕೇಂದ್ರ ಸರ್ಕಾರ ರಕ್ಷಣಾ ವಲಯದ ಸ್ವಾವಲಂಬನೆಗೆ ಗರಿಷ್ಠ ಆದ್ಯತೆ ನೀಡಿದೆ. ಸಶಸ್ತ ಪಡೆಗಳ ಆಧುನೀಕರಣಕ್ಕಾಗಿ ಬಜೆಟ್ನ ಶೇಕಡಾ 75% ದೇಶೀಯ ಉದ್ಯಮಿಗಳಿಗೆ ಕಾಯ್ದಿರಿಸಲಾಗಿದ್ದು ಶೀಘ್ರದಲ್ಲೇ ನೂತನ ರಕ್ಷಣಾ ಸ್ವಾಧೀನ ಪ್ರಕ್ರಿಯೆ ಜಾರಿಗೆ ಬರಲಿದೆ ಎಂದು ತಿಳಿಸಿದರು. 2024ರಲ್ಲಿ 4,000 ಕೋಟಿ ರೂಪಾಯಿಗಳಿದ್ದ ದೇಶದ ರಕ್ಷಣಾ ಉತ್ಪಾದನೆ ದಾಖಲೆಯ 1.78 ಲಕ್ಷ ಕೋಟಿ ರೂಪಾಯಿಗೆ ತಲುಪಿದ್ದು ಈ ವರ್ಷ 2 ಲಕ್ಷ ಕೋಟಿ ರೂಪಾಯಿ ಮೈಲಿಗಲ್ಲು ದಾಟುವ ಗುರಿ ಹೊಂದಲಾಗಿದೆ ಎಂದು ಮಾಹಿತಿ ನೀಡಿದರು. ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ಹಾಗೂ ಮಹಾರಾಷ್ಟ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಇಂದು ಪುಣೆಯಲ್ಲಿ 3 ಪ್ರಮುಖ ರಾಷ್ಟೀಯ ಹೆದ್ದಾರಿ ಯೋಜನೆಗಳಿಗೆ ಜಂಟಿಯಾಗಿ ಭೂಮಿಪೂಜೆ ನೆರವೇರಿಸಲಿದ್ದಾರೆ. ಈ ಯೋಜನೆಗಳಲ್ಲಿ ಪುಣೆ ಸಂಭಾಜಿನಗರ ಗ್ರೀನ್ಫೀಲ್ಡ್ ಎಕ್ಸ್ಪ್ರೆಸ್ ವೇಯ ಮೊದಲ ಹಂತವಾಗಿರುವ ಖರಾಡಿ ಜಂಕ್ಷನ್ ಮತ್ತು ಶಿರೂರು ಬೈಪಾಸ್ ನಡುವಿನ 53 ಕಿಲೋಮೀಟರ್ ಉದ್ದದ ಷಡ್ಪಥ ರಸ್ತೆ, ಹಡಪ್ಸರ್ ಮತ್ತು ಯಾವತ್ ನಡುವಿನ 30.5 ಕಿಲೋಮೀಟರ್ ರಸ್ತೆ ಹಾಗೂ ತಲೆಗಾಂವ್ ಚಾಕನ್ ಶಿಖ್ರಾಪುರ ನಡುವಿನ 54.3 ಕಿಲೋಮೀಟರ್ ರಸ್ತೆ ಅಭಿವೃದ್ದಿ ಕಾಮಗಾರಿಗಳು ಸೇರಿವೆ. ಈ ಯೋಜನೆಗಳು ಪುಣೆ ವಲಯದಲ್ಲಿ ವಾಹನ ದಟ್ಟಣೆಯನ್ನು ಕಡಿಮೆ ಮಾಡುವುದರ ಜೊತೆಗೆ ಕೈಗಾರಿಕಾ ಮತ್ತು ಆರ್ಥಿಕ ಪ್ರಗತಿಗೆ ವೇಗ ನೀಡಲಿವೆ. ಕಾರ್ಯಕ್ರಮದಲ್ಲಿ ಕೇಂದ್ರ ನಾಗರಿಕ ವಿಮಾನಯಾನ ರಾಜ್ಯ ಸಚಿವ ಮುರಳೀಧರ್ ಮೊಹೋಲ್, ಉಪಮುಖ್ಯಮಂತ್ರಿಗಳಾದ ಏಕನಾಥ್ ಶಿಂಧೆ, ಸುನೇತ್ರಾ ಪವಾರ್ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿರಲಿದ್ದಾರೆ. ರಾಷ್ಟಪತಿ ದ್ರೌಪದಿ ಮುರ್ಮು ನಾಳೆಯಿಂದ ಮಾಲ್ಡೋವಾ, ಉತ್ತರ ಮ್ಯಾಸಿಡೋನಿಯಾ ಮತ್ತು ರೊಮೇನಿಯಾ ದೇಶಗಳಿಗೆ ಅಧಿಕೃತ ಪ್ರವಾಸ ಕೈಗೊಳ್ಳಲಿದ್ದಾರೆ. ಈ ಕುರಿತು ನವದೆಹಲಿಯಲ್ಲಿ ಮಾಧ್ಯಮಗಳಿಗೆ ಮಾಹಿತಿ ನೀಡಿದ ವಿದೇಶಾಂಗ ಸಚಿವಾಲಯದ ಕಾರ್ಯದರ್ಶಿ ಸಿಬಿ ಜಾರ್ಜ್, ಇದೇ 25ರವರೆಗಿನ ಈ ಪ್ರವಾಸ ಆಯಾ ದೇಶಗಳ ಅಧ್ಯಕ್ಷರ ಆಹ್ವಾನದ ಮೇರೆಗೆ ಕೈಗೊಳ್ಳಲಾಗುತ್ತಿದೆ ಎಂದು ತಿಳಿಸಿದರು. ಈ ಭೇಟಿಯು ಐತಿಹಾಸಿಕ ಪ್ರಾಮುಖ್ಯತೆ ಹೊಂದಿದ್ದು ಭಾರತದ ರಾಷ್ಟಪತಿಯೊಬ್ಬರು ಮಾಲ್ಡೋವಾ ಮತ್ತು ಉತ್ತರ ಮ್ಯಾಸಿಡೋನಿಯಾ ದೇಶಗಳಿಗೆ ನೀಡುತ್ತಿರುವ ಮೊದಲ ದ್ವಿಪಕ್ಷೀಯ ಭೇಟಿ ಇದಾಗಿದೆ. ಇನ್ನು ರೊಮೇನಿಯಾ ದೇಶಕ್ಕೆ 3 ದಶಕಗಳ ನಂತರ ಭಾರತದ ರಾಷ್ಟಪತಿಯೊಬ್ಬರು ಭೇಟಿ ನೀಡುತ್ತಿದ್ದು, ಇದಕ್ಕೂ ಮುನ್ನ 1994ರಲ್ಲಿ ಭಾರತದ ರಾಷ್ಟಪತಿಯವರು ಅಲ್ಲಿಗೆ ಪ್ರವಾಸ ಕೈಗೊಂಡಿದ್ದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15ಕ್ಕೆ.
0: ನವದೆಹಲಿಯಲ್ಲಿ ಇಂದು ನಡೆಯಲಿರುವ ಪಿಂಚಣಿ ವ್ಯಾಜ್ಯಗಳ 2ನೇ ರಾಷ್ಟೀಯ ಕಾರ್ಯಾಗಾರದ ಅಧಿವೇಶನವನ್ನು ಉದ್ದೇಶಿಸಿ ಕೇಂದ್ರ ಸಿಬ್ಬಂದಿ, ಸಾರ್ವಜನಿಕ ಕುಂದುಕೊರತೆ ಮತ್ತು ಪಿಂಚಣಿ ಖಾತೆ ರಾಜ್ಯ ಸಚಿವ ಡಾ ಜಿತೇಂದ್ರ ಸಿಂಗ್ ಭಾಷಣ ಮಾಡಲಿದ್ದಾರೆ. ಎಲ್ಲಾ ಪಾಲುದಾರರ ನಡುವೆ ಉತ್ತಮ ಸಮನ್ವಯ ಸಾಧಿಸುವ ಮೂಲಕ ಪಿಂಚಣಿ ವ್ಯಾಜ್ಯಗಳ ನಿರ್ವಹಣೆಯನ್ನು ಸುಧಾರಿಸಲು ಸರ್ಕಾರ ಹೊಂದಿರುವ ಬದ್ದತೆಯನ್ನು ಈ ಕಾರ್ಯಾಗಾರ ಪುನರುಚ್ಚರಿಸುತ್ತದೆ ಎಂದು ಸಚಿವಾಲಯ ತಿಳಿಸಿದೆ. ಕೇಂದ್ರ ಸರ್ಕಾರದ ಎಲ್ಲಾ ಸಚಿವಾಲಯಗಳು ಮತ್ತು ಇಲಾಖೆಗಳ ನೋಡಲ್ ಅಧಿಕಾರಿಗಳು ಹಾಗೂ ಕಾನೂನು ಸಲಹೆಗಾರರ ಸಮಿತಿಯು ಈ ಕಾರ್ಯಾಗಾರದಲ್ಲಿ ಭಾಗವಹಿಸಲಿವೆ. ಸಾಮಾಜಿಕ ಕಾರ್ಯಕರ್ತ ಸೋನಂ ವಾಂಗ್ಚುಕ್ ಅವರನ್ನು ಅಗತ್ಯ ವೈದ್ಯಕೀಯ ಆರೈಕೆಗಾಗಿ ಸರ್ಕಾರಿ ಆಸ್ಪತ್ರೆಗೆ ಕರೆದೊಯ್ಯಲಾಗಿದೆ. ದೆಹಲಿ ಹೈಕೋರ್ಟ್ ಆದೇಶದಂತೆ ಮತ್ತು ತಜ್ಞರ ವೈದ್ಯಕೀಯ ಸಲಹೆ ಮೇರೆಗೆ ವಾಂಗ್ಚುಕ್ ಅವರನ್ನು ಸ್ಥಳಾಂತರಿಸಲಾಗಿದೆ ಎಂದು ನವದೆಹಲಿ ಉಪ ಪೊಲೀಸ್ ಆಯುಕ್ತ ಸಚಿನ್ ಶರ್ಮಾ ತಿಳಿಸಿದ್ದಾರೆ. ವಾಂಗ್ಚುಕ್ ಅವರು ಕಳೆದ ಹಲವು ದಿನಗಳಿಂದ ಜಂತರ್ ಮಂತರ್ನಲ್ಲಿ ಉಪವಾಸ ಸತ್ಯಾಗ್ರಹ ಕೈಗೊಂಡಿದ್ದಾರೆ. ಈ ನಡುವೆ ವಾಂಗ್ಚುಕ್ ಅವರ ಸದ್ಯದ ಪರಿಸ್ಥಿತಿ ಕುರಿತು ಮಾಹಿತಿ ನೀಡಿರುವ ಸಫ್ದರ್ಜಂಗ್ ಆಸ್ಪತ್ರೆಯ ವೈದ್ಯಕೀಯ ಅಧೀಕ್ಷಕ ಡಾ ಚಾರು ಬಂಬಾ, ವಾಂಗ್ಚುಕ್ ಅವರನ್ನು ನಿರಂತರ ವೈದ್ಯಕೀಯ ನಿಗಾದಲ್ಲಿಡಲಾಗಿದ್ದು ಚಿಕಿತ್ಸೆ ನೀಡಲಾಗುತ್ತಿದೆ. ಅವರು ಸಂಪೂರ್ಣ ಪ್ರಜ್ಞಾವಸ್ಥೆಯಲ್ಲಿದ್ದು ಆರೋಗ್ಯ ಸ್ಥಿತಿ ಸ್ಥಿರವಾಗಿದೆ ಎಂದಿದ್ದಾರೆ. 4 ದಿನಗಳ ಅಧಿಕೃತ ಭಾರತ ಪ್ರವಾಸ ಕೈಗೊಳ್ಳಲಿರುವ ಜಾನ್ಸಿಬಾರ್ ಅಧ್ಯಕ್ಷ ಡಾ ಹುಸೇನ್ ಅಲಿ ಎಂವಿನಿ ಇಂದು ಸಂಜೆ ನವದೆಹಲಿಗೆ ಆಗಮಿಸಲಿದ್ದಾರೆ. ನಾಳೆ ನವದೆಹಲಿಯಲ್ಲಿ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅವರೊಂದಿಗೆ ಜಾನ್ಜಿಬಾರ್

0: ಅಧ್ಯಕ್ಷರು ಮಾತುಕತೆ ನಡೆಸಲಿದ್ದು, ಭಾರತ ತಾಂಜಾನಿಯಾ ದ್ವಿಪಕ್ಷೀಯ ಸಂಬಂಧಗಳನ್ನು ಪರಿಶೀಲಿಸುವುದರ ಜೊತೆಗೆ ಭವಿಷ್ಯದ ಸಹಕಾರದ ಹೊಸ ಅವಕಾಶಗಳ ಕುರಿತು ಚರ್ಚಿಸಲಿದ್ದಾರೆ. ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಅವರು ಸಹ ಜಾನ್ಜಿಬಾರ್ ಅಧ್ಯಕ್ಷರನ್ನು ಭೇಟಿಯಾಗಲಿದ್ದಾರೆ. ಜಾಗತಿಕ ದಕ್ಷಿಣದ ಪಾಲುದಾರ ರಾಷ್ಟಗಳಾದ ಭಾರತ ಮತ್ತು ತಾಂಜಾನಿಯಾ ವಿವಿಧ ಕ್ಷೇತ್ರಗಳಲ್ಲಿ ದೀರ್ಘಕಾಲದ ಸ್ನೇಹ ಮತ್ತು ಸಹಕಾರದ ಸಂಬಂಧಗಳನ್ನು ಹೊಂದಿವೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ತಿಳಿಸಿದೆ. ಈ ಭೇಟಿ ಉಭಯ ದೇಶಗಳ ಪರಸ್ಪರ ಹಿತಾಸಕ್ತಿಗೆ ಅನುಗುಣವಾಗಿ ದ್ವಿಪಕ್ಷೀಯ ಸಂಬಂಧಗಳನ್ನು ಮತ್ತಷ್ಟು ಬಲಪಡಿಸಲು ಹೊಸ ಉತ್ತೇಜನ ನೀಡುವ ನಿರೀಕ್ಷೆ ಇದೆ. ಪನಾಮಾದ ವಿದೇಶಾಂಗ ಸಚಿವ ಜೇವಿಯರ್ ಎಡ್ವಾರ್ಡೋ ಮಾರ್ಟಿನೆಸ್ ಆಚಾ ವಾಸ್ಕ್ವೆಸ್ ಅವರು ನಾಳೆಯಿಂದ 5 ದಿನಗಳ ಅಧಿಕೃತ ಭಾರತ ಪ್ರವಾಸ ಕೈಗೊಳ್ಳಲಿದ್ದಾರೆ. ಪ್ರವಾಸದ ವೇಳೆ ಅವರು ನಾಡಿದ್ದು ನವದೆಹಲಿಯಲ್ಲಿ ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಅವರನ್ನು ಭೇಟಿ ಮಾಡಲಿದ್ದಾರೆ. ಹೈದರಾಬಾದ್ ಭವನದಲ್ಲಿ ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಅವರೊಂದಿಗೂ ಮಾತುಕತೆ ನಡೆಸಲಿದ್ದಾರೆ. ಇದೇ 22ರಂದು ನವದೆಹಲಿಯಲ್ಲಿ ಜೇವಿಯರ್ ಎಡ್ವಾರ್ಡೋ ಅವರು ಕೇಂದ್ರ ಬಂದರು, ಹಡಗು ಸಾಗಣೆ ಮತ್ತು ಜಲಮಾರ್ಗಗಳ ಸಚಿವ ಸರ್ಬಾನಂದ ಸೋನೋವಾಲ್ ಅವರೊಂದಿಗೆ ಸಭೆ ನಡೆಸಲಿದ್ದಾರೆ. 2 ಬಾರಿಯ ಒಲಿಂಪಿಕ್ ಪದಕ ವಿಜೇತೆ ಭಾರತದ ಪಿವಿ ಸಿಂಧು ಟೋಕಿಯೋದಲ್ಲಿ ನಡೆಯುತ್ತಿರುವ ಜಪಾನ್ ಓಪನ್ ಬ್ಯಾಡ್ಮಿಂಟನ್ ಮಹಿಳಾ ಸಿಂಗಲ್ಸ್ ಫೈನಲ್ಗೆ ಲಗ್ಗೆ ಇಟ್ಟಿದ್ದಾರೆ. ವಿಶ್ವದ 4ನೇ ಶ್ರೇಯಾಂಕಿತ ಚೀನಾದ ಚೆನ್ ಯು ಫೈ ಅವರು ಗಾಯದ ಸಮಸ್ಯೆಯಿಂದಾಗಿ ಪಂದ್ಯದ ಮಧ್ಯದಲ್ಲೇ ನಿವೃತ್ತಿ ಪಡೆದಿದ್ದರಿಂದ ಸಿಂಧು ನೇರವಾಗಿ ಫೈನಲ್ ತಲುಪಿದರು. ಪಂದ್ಯದ ಮೊದಲ ಸೆಟ್ಅನ್ನು ಸಿಂಧು 21-19 ಗೆದ್ದುಕೊಂಡಿದ್ದರು. 2ನೇ ಸೆಟ್ನಲ್ಲಿಯೂ 15-10 ಮುನ್ನಡೆಯಲ್ಲಿದ್ದಾಗ ಚೀನಾ ಆಟಗಾರ್ತಿ ಆಟದಿಂದ ಹೊರನಡೆದರು. ಪ್ರಶಸ್ತಿಗಾಗಿ ನಾಳೆ ನಡೆಯಲಿರುವ ಅಂತಿಮ ಹಣಾಹಣಿಯಲ್ಲಿ ಪಿವಿ ಸಿಂಧು ಅವರು ಜಪಾನ್ನ ಅಕಾನೆ ಯಮಗುಚಿ ಅವರನ್ನು ಎದುರಿಸಲಿದ್ದಾರೆ. ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ ಅಂತಿಮ ಘಟ್ಟ ಸಮೀಪಿಸುತ್ತಿದ್ದು, ಇಂದು ಮಿಯಾಮಿ ಕ್ರೀಡಾಂಗಣದಲ್ಲಿ 3ನೇ ಸ್ಥಾನಕ್ಕಾಗಿ ನಡೆಯಲಿರುವ ಪ್ಲೇಆಫ್ ಪಂದ್ಯದಲ್ಲಿ ಫ್ರಾನ್ಸ್ ಮತ್ತು ಇಂಗ್ಲೆಂಡ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ಭಾರತೀಯ ಕಾಲಮಾನ ಇಂದು ಮಧ್ಯರಾತ್ರಿ 2:30 ಆರಂಭವಾಗಲಿದೆ. ಇನ್ನು ನಾಳೆ ಈ ಪ್ರತಿಷ್ಠಿತ ಪಂದ್ಯಾವಳಿಯ ಫೈನಲ್ ಪಂದ್ಯ ನ್ಯೂಯಾರ್ಕ್ ನ್ಯೂಜರ್ಸಿ ಕ್ರೀಡಾಂಗಣದಲ್ಲಿ ನಡೆಯಲಿದ್ದು, ಅರ್ಜೆಂಟೀನಾ ಮತ್ತು ಸ್ಪೇನ್ ತಂಡಗಳು ಟ್ರೋಫಿಗಾಗಿ ಸೆಣಸಾಟ ನಡೆಯಲಿವೆ. ಈ ಪಂದ್ಯ ಭಾರತೀಯ ಕಾಲಮಾನ ನಾಳೆ ಮಧ್ಯರಾತ್ರಿ 12:30 ಆರಂಭವಾಗಲಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ದೇಶದ ಮೊದಲ ಖಾಸಗಿ ನಿರ್ಮಿತ ಉಪಗ್ರಹ ಉಡಾವಣಾ ನೌಕೆ ವಿಕ್ರಮ್ 1 ಇಸ್ರೋದ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದಿಂದ ಯಶಸ್ವಿ ಉಡಾವಣೆ. ಭಯೋತ್ಪಾದನೆ ವಿರುದ್ದ ಶೂನ್ಯ ಸಹಿಷ್ಣುತೆ, ಭಾರತದ ದೃಢ ನಿಲುವು, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ಪುಣೆಯಲ್ಲಿಂದು 3 ಪ್ರಮುಖ ರಾಷ್ಟೀಯ ಹೆದ್ದಾರಿ ಯೋಜನೆಗಳಿಗೆ ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಶಂಕುಸ್ಥಾಪನೆ. ಜಪಾನ್ ಓಪನ್ ಬ್ಯಾಡ್ಮಿಂಟನ್ ಮಹಿಳಾ ಸಿಂಗಲ್ಸ್ ಫೈನಲ್ ಪ್ರವೇಶಿಸಿದ ಭಾರತದ ಪಿವಿ ಸಿಂಧು. ಹಾಗೂ ಫಿಫಾ ವಿಶ್ವಕಪ್ ಫುಟ್ಬಾಲ್ 3ನೇ ಸ್ಥಾನಕ್ಕಾಗಿ ಇಂದು ಮಧ್ಯರಾತ್ರಿ ಫ್ರಾನ್ಸ್ ಇಂಗ್ಲೆಂಡ್ ಸೆಣಸು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30.
1: ಆಕಾಶವಾಣಿ ಧಾರವಾಡ.
2: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
3: ಏನು ರಂಗ, ಕೈಗೆ ಬ್ಯಾಂಡೇಜು
4: ಬಿದ್ಬಿಟ್ಟಾಕ? ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
3: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
2: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU.WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
5: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ.
6: ಮಷೀನ್ ನಲ್ಲಿ ಬಟ್ಟೆ ಹಾಕೋ ಮೊದಲು ಚೆಕ್ ಮಾಡಿಲ್ವಾ?
5: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ. ಈಗ ಹತ್ತಿರದ ಬ್ಯಾಂಕ್ ಗೆ ಹೋಗಿ ಹರಿದ ಹಳೆ ನೋಟ್ಸ್ ಬದಲಿಸಿ. ಬ್ಯಾಂಕ್ ತಗೊಳ್ಳದಿದ್ರೆ RBI ನ ಓಂಬಡ್ಸ್ಮನ್ ಗೆ ದೂರು ನೀಡಿ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ.
1: ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಈಗ ಹುಬ್ಬಳ್ಳಿ ತಾಲೂಕಿನ ಸುಳ್ಳದ ಶ್ರುತಿ ಸಂತೋಷ್ ಪಾಲನ್ಕರ್ ಹಾಗೂ ಸಂಗಡಿಗರಿಂದ ಡೊಳ್ಳಿನ ಕುಣಿತ ವಾದ್ಯ ಕೇಳುತ್ತೀರಿ. ಆರಂಭದಲ್ಲಿ ಪೆಟ್ಟಿನ 2 ಕುಣಿತ.

0: ಇದುವರೆಗೆ ಹುಬ್ಬಳ್ಳಿ ತಾಲೂಕು ಸುಳ್ಳದ ಶ್ರುತಿ ಸಂತೋಷ್ ಪಾಲನ್ಕರ್ ಮತ್ತು ಸಂಗಡಿಗರಿಂದ ಡೊಳ್ಳಿನ ಕುಣಿತವಾದ್ಯ ಕೇಳಿದಿರಿ. ಜನಪದ ಸಂಗೀತ ಇಲ್ಲಿಗೆ ಮುಕ್ತಾಯವಾಯಿತು. ಆಕಾಶವಾಣಿ ಧಾರವಾಡ. ಇದೀಗ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ
1: ವಚನಾಮೃತ. ಪ್ರತಿ ಸೋಮವಾರ ಹಾಗೂ ಮಂಗಳವಾರ
2: ಎನ್ನ ತನುವ ನಿರ್ಮಲ ಮಾಡಿದ ನೈಯ ಬಸವ.
3: ಧಾರವಾಡ ಆಕಾಶವಾಣಿಯಿಂದ ಪ್ರತಿ ಸೋಮವಾರ ಮುಂಜಾನೆ 6:35 ಹಾಗೂ ಮಂಗಳವಾರ ಮುಂಜಾನೆ 7:15

0: ವಚನ ನಿರ್ವಚನ ಹಾಗೂ ವಚನ ಗಾಯನದ ಸಾಪ್ತಾಹಿಕ ಕಾರ್ಯಕ್ರಮ ವಚನಾಮೃತ.
1: ತಪ್ಪದೆ ಆಲಿಸಿ ವಚನಾಮೃತ.
0: ಮನೆ ಮಾತಾಗಿದೆ ವಚನಾಮೃತ.
2: ಅಕ್ಕ ಕೇಳುವ ನಾನು ಕನಸು ಕಂಡೆ.
1: ಶ್ರೀ ಬಸವೇಶ್ವರ ಪೀಠ ವಚನಾಮೃತ ಪ್ರತಿ ಸೋಮವಾರ ಹಾಗೂ ಮಂಗಳವಾರ.
0: ಪ್ರಾಯೋಜಕರು ಶ್ರೀ ಬಸವೇಶ್ವರ ಪೀಠ, ಕರ್ನಾಟಕ ವಿಶ್ವವಿದ್ಯಾಲಯ, ಧಾರವಾಡ.
3: ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದ ಆರಂಭದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಎಸ್ ಜಾನಕಿ ಅವರ ಯುಗಳ ಸ್ವರಗಳಲ್ಲಿ ಕೇಳಿ ಅನುರಾಗ ಅರಳಿತು ಚಿತ್ರದ

ಚಲಿಸುವ ಮೋಡಗಳು ಚಿತ್ರದ ಗೀತೆ ಇದು. ಗಾಯಕರು ಡಾಕ್ಟರ್ ರಾಜ್ಕುಮಾರ್ ಹಾಗೂ ಎಸ್ ಜಾನಕಿ. ಟಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ರಾಜನ್ ನಾಗೇಂದ್ರ.

ಚಲಿಸುವ ಮೋಡಗಳು ಚಿತ್ರದ ಗೀತೆ ಇದು. ಗಾಯಕರು ಡಾಕ್ಟರ್ ರಾಜ್ಕುಮಾರ್ ಹಾಗೂ ಎಸ್ ಜಾನಕಿ. ಟಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಸಂಗೀತ ರಾಜನ್ ನಾಗೇಂದ್ರ ಅವರದು.

ಧ್ರುವತಾರೆ ಚಿತ್ರದ ಗೀತೆ ಇದು. ಗಾಯಕರು ಡಾಕ್ಟರ್ ರಾಜ್ಕುಮಾರ್ ಹಾಗೂ ವಾಣಿ ಜೈರಾಮ್ ಹಾಗೂ ಬೆಂಗಳೂರು ಲತಾ. ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಉಪೇಂದ್ರ ಕುಮಾರ್.

ಡಾಕ್ಟರ್ ರಾಜ್ಕುಮಾರ್ ಹಾಗೂ ಎಸ್ ಜಾನಕಿ ಅವರ ಯುಗಳ ಸ್ವರಗಳಲ್ಲಿ ನೀ ನನ್ನ ಗೆಲ್ಲಲಾರೆ ಚಿತ್ರದ ಗೀತೆ ಇದು. ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಇಳಯರಾಜ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಕೆವೈ ಭಾರತಿ. ಮುಖ್ಯಾಂಶಗಳು. ರಾಜ್ಯದಲ್ಲಿ ಬರ ಪರಿಸ್ಥಿತಿ ಹಿನ್ನೆಲೆ ನಾಳೆ ಜಿಲ್ಲಾಧಿಕಾರಿಗಳೊಂದಿಗೆ ಮುಖ್ಯಮಂತ್ರಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಸಭೆ. ಸಚಿವ ಸಂಪುಟ ವಿಸ್ತರಣೆ ಕುರಿತಂತೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರೊಂದಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಚರ್ಚೆ. ಬೆಂಗಳೂರಿನಲ್ಲಿ ಟೋಯಿಂಗ್ ಬಳಿಕವೂ ಮಾಲೀಕರು ಬರದಿದ್ದರೆ ವಾಹನಗಳ ಹರಾಜಿಗೆ ನಿರ್ಧಾರ, ಸಚಿವ ಕೃಷ್ಣ ಬೈರೇಗೌಡ ಎಚ್ಚರಿಕೆ. ಶಿರಾ ಬಳಿ ನೂತನ ಅಂತಾರಾಷ್ಟೀಯ ವಿಮಾನ ನಿಲ್ದಾಣ ನಿರ್ಮಿಸುವಂತೆ ಕೇಂದ್ರ ವಿಮಾನಯಾನ ಸಚಿವರಿಗೆ ಸಚಿವ ವಿ ಸೋಮಣ್ಣ ಪತ್ರ. ರಾಜ್ಯದಲ್ಲಿ ಬರ ಪರಿಸ್ಥಿತಿ ಎದುರಿಸಲು ಸರ್ಕಾರ ಜವಾಬ್ದಾರಿಯಿಂದ ಕಾರ್ಯನಿರ್ವಹಿಸುತ್ತಿದೆ ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪ್ರತಿಯೊಂದು ಜಿಲ್ಲಾಡಳಿತಕ್ಕೆ ತಲಾ 5 ಕೋಟಿ ರೂಪಾಯಿ ಕುಡಿಯುವ ನೀರಿಗಾಗಿ ನೀಡಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ರಾಜ್ಯದಲ್ಲಿನ ಬರ ಪರಿಸ್ಥಿತಿಗೆ ಸಂಬಂಧಿಸಿದಂತೆ ಮುಖ್ಯಮಂತ್ರಿ ನೇತೃತ್ವದಲ್ಲಿ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಕಾರ್ಯನಿರ್ವಹಣಾ ಅಧಿಕಾರಿಗಳೊಂದಿಗೆ ನಾಳೆ ವಿಡಿಯೋ ಕಾನ್ಫರೆನ್ಸ್ ನಡೆಯಲಿದೆ ಎಂದು ಹೇಳಿದ್ದಾರೆ.
1: ನಾಳೆ ಮುಖ್ಯಮಂತ್ರಿಗಳು, ನಾನು ವಿಡಿಯೋ ಕಾನ್ಫರೆನ್ಸ್ಗೆ ಎಲ್ಲ ಡೆಪ್ಯೂಟಿ ಕಮಿಷನರ್ಗೆ ಕರೆದಿದ್ದೇವೆ. ವಿಡಿಯೋ ಕಾನ್ಫರೆನ್ಸ್ನಲ್ಲಿ ಮಾತಾಡ್ತೇವೆ, ನಮ್ಮದು ಸರ್ಕಾರದಿಂದ ಏನು ಸೂಚನೆ ಮಾಡಬೇಕು ಮಾಡ್ತೀವಿ. ಈಗಾಗಲೇ ಪ್ರತಿಯೊಂದು ಜಿಲ್ಲಾಧಿಕಾರಿಗಳಿಗೆ 5 ಕೋಟಿ ರೂಪಾಯಿ ಕುಡಿಯೋ ನೀರಿಗೆ ಕೊಟ್ಟಿದ್ದೇವೆ. ಸುಮಾರು 329 ಕೋಟಿ ಈಗಾಗಲೇ ಅವರಲ್ಲಿ ಇದೆ. ಅದರ ಜೊತೆಯಲ್ಲಿ ಪ್ರತಿ ಡಿಸಿ ಹತ್ರ ಪಿಡಿ ಅಕೌಂಟಲ್ಲಿ 600-700 ಕೋಟಿ ರೂಪಾಯಿ ಹಣ ಇಟ್ಟಿದ್ದೀವಿ. ಅದು ಯಾವ ಇಂತಹ ಸಂದರ್ಭದಲ್ಲಿ ಉಪಯೋಗ ಮಾಡಿಕೊಳ್ಳಿ ಅಂತ ಹೇಳಿ ತಿಳಿಸಿದ್ದೇವೆ.
0: ಕುಡಿಯುವ ನೀರಿಗಾಗಿ 329 ಕೋಟಿ ರೂಪಾಯಿ ಲಭ್ಯವಿದ್ದು, ಜಿಲ್ಲಾಧಿಕಾರಿಗಳ ಪಿಡಿ ಖಾತೆಗಳಲ್ಲಿ ಸುಮಾರು 600 ಕೋಟಿ ರೂಪಾಯಿ ಲಭ್ಯವಿದೆ. ಅಗತ್ಯ ಸಂದರ್ಭಗಳಲ್ಲಿ ಬಳಸಿಕೊಳ್ಳುವಂತೆ ಜಿಲ್ಲಾಡಳಿತಕ್ಕೆ ಸೂಚಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಬರ ಕುರಿತಂತೆ ಕೇಂದ್ರ ಸರ್ಕಾರಕ್ಕೆ ಈಗಾಗಲೇ ಪತ್ರ ಬರೆಯಲಾಗಿದ್ದು, ಪ್ರತಿಪಕ್ಷಗಳು ರಾಜ್ಯಕ್ಕೆ ಶೀಘ್ರವೇ ಹಣ ಕೊಡಿಸಲಿ

0: ಎಂದು ಆಗ್ರಹಿಸಿದ್ದಾರೆ. ಸಚಿವ ಸಂಪುಟ ವಿಸ್ತರಣೆ ಹಿನ್ನೆಲೆಯಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಇಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ. ಸಂಪುಟದಲ್ಲಿ ಖಾಲಿ ಇರುವ 20 ಸ್ಥಾನಗಳನ್ನು ಭರ್ತಿ ಮಾಡಲು ರಾಹುಲ್ ಗಾಂಧಿ ಅವರ ಜೊತೆಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ನಿನ್ನೆ ಚರ್ಚೆ ನಡೆಸಿದ್ದರು. ಬಳಿಕ ಪಕ್ಷದ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಹಾಗೂ ಪಕ್ಷದ ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರೊಂದಿಗೆ ಸಮಾಲೋಚನೆ ನಡೆಸಿದ್ದರು. ನವದೆಹಲಿಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಭೇಟಿಯಾಗಲು ಸಾಧ್ಯವಾಗದ ಹಿನ್ನೆಲೆಯಲ್ಲಿ ಇಂದು ಸಂಪುಟ ವಿಸ್ತರಣೆ ಕುರಿತಂತೆ ಮುಖ್ಯಮಂತ್ರಿಯವರು ಚರ್ಚೆ ನಡೆಸಿದ್ದಾರೆ. ಬೆಂಗಳೂರು ನಗರದ ರಸ್ತೆಗಳು ಮತ್ತು ಪಾದಚಾರಿ ಮಾರ್ಗಗಳಲ್ಲಿನ ಅನಾಥ ವಾಹನಗಳನ್ನು ತೆರವುಗೊಳಿಸುವ ಬೃಹತ್ ಕಾರ್ಯಾಚರಣೆಗೆ ಇಂದು ಚಾಲನೆ ನೀಡಲಾಗಿದೆ. ಜಿಬಿಎ ನಗರಾಭಿವೃದ್ದಿ ಸಚಿವ ಕೃಷ್ಣ ಬೈರೇಗೌಡ ಅವರು ಮಲ್ಲೇಶ್ವರಂನಲ್ಲಿದ್ದು ಈ ಕಾರ್ಯಾಚರಣೆಗೆ ಚಾಲನೆ ನೀಡಿದರು. ಈ ವೇಳೆ ಮಾತನಾಡಿದ ಅವರು, ಬೆಂಗಳೂರಿನಲ್ಲಿ ಈಗಾಗಲೇ 2700 ಅನಾಥ ವಾಹನಗಳನ್ನು ಪಟ್ಟಿ ಮಾಡಲಾಗಿದೆ. ಇಂತಹ ವಾಹನಗಳಿಗೆ ನೋಟಿಸ್ ನೀಡಲಾಗಿದ್ದು, ಮಾಲೀಕರು ಬಂದು ವಾಹನ ಪಡೆಯದಿದ್ದರೆ ಟೋಯಿಂಗ್ ಮಾಡಲಾಗುವುದು ಎಂದು ತಿಳಿಸಿದ್ದಾರೆ. ಟೋಯಿಂಗ್ ಬಳಿಕವೂ ಮಾಲೀಕರು ಬರದಿದ್ದರೆ ವಾಹನಗಳನ್ನು ಹರಾಜು ಹಾಕಲಾಗುವುದು ಎಂದು ಸಚಿವ ಕೃಷ್ಣ ಬೈರೇಗೌಡ ಸ್ಪಷ್ಟಪಡಿಸಿದ್ದಾರೆ. ಸಾರ್ವಜನಿಕರು ರಸ್ತೆಗಳನ್ನು ಮತ್ತು ಪಾದಚಾರಿ ಮಾರ್ಗಗಳನ್ನು ಒತ್ತುವರಿ ಮಾಡದಂತೆ ಅವರು ಮನವಿ ಮಾಡಿದ್ದಾರೆ.
1: ದಯವಿಟ್ಟು ಇನ್ನು ಮುಂದೆ ರಸ್ತೆಯಲ್ಲಿ ಫುಟ್ಪಾತ್ ಅಲ್ಲಿ ಅನಾಥವಾಗಿ ವಾಹನಗಳನ್ನು ಬಿಟ್ಟು, ಸಾರ್ವಜನಿಕರ ಸ್ವತ್ತು ಅದು, ರಸ್ತೆ ಫುಟ್ಪಾತ್ ಅಂತ ಹೇಳಿದ್ರೆ ನಮ್ಮ ಪ್ರೈವೇಟ್ ಪ್ರಾಪರ್ಟಿ ಅಲ್ಲ, ಅದು ಪಬ್ಲಿಕ್ ಪ್ರಾಪರ್ಟಿ, ಸಾರ್ವಜನಿಕರ ಜಾಗ, ಅದನ್ನ ಒತ್ತುವರಿ ಮಾಡಿ ಪಾದಚಾರಿಗಳಿಗೆ ವಾಹನ ಸಂಚಾರಕ್ಕೆ ತೊಂದರೆ ಮಾಡೋದನ್ನ ಬಿಡಿ. ಯಾರ್ಯಾರು ವಾಹನ ಮಾಲೀಕರಿದ್ದೀರಾ ಅವರಲ್ಲಿ ಮನವಿ ಮಾಡ್ತಾ ಇದ್ದೇನೆ, ಈ ರೀತಿ ಸಾರ್ವಜನಿಕ ಜಾಗವನ್ನು ಅತಿಕ್ರಮಣ ಮಾಡಬಾರದು.
0: ಈ ವೇಳೆ ಸ್ಥಳೀಯ ಶಾಸಕ ದಿನೇಶ್ ಗುಂಡೂರಾವ್, ಕೇಂದ್ರ ನಗರ ಪಾಲಿಕೆ ಆಯುಕ್ತ ಜಗದೀಶ್ ಸೇರಿದಂತೆ ಹಲವು ಅಧಿಕಾರಿಗಳು ಉಪಸ್ಥಿತರಿದ್ದರು. ಮಾರಿಷಸ್ ರಿಪಬ್ಲಿಕ್ನ ವಿದೇಶಾಂಗ ವ್ಯವಹಾರಗಳು, ಪ್ರಾದೇಶಿಕ ಏಕೀಕರಣ ಹಾಗೂ ಅಂತಾರಾಷ್ಟೀಯ ವ್ಯಾಪಾರದ ಸಚಿವ ನರಸಿಂಗೆನ್ ಹಾಂಬಿರಾಜನ್ ಅವರ ನೇತೃತ್ವದ ನಿಯೋಗ ಇಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರನ್ನು ಭೇಟಿ ಮಾಡಿ ಮಾತುಕತೆ ನಡೆಸಿತು. ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಕುಲಪತಿ ಡಾ ಬಿಸಿ ಭಗವಾನ್ ಹಾಗೂ ಐಬಿಎಂ ಆರ್ಥಿಕ ಸಲಹೆಗಾರರಾದ ಅನನ್ಯ ರಾಧಾಕೃಷ್ಣನ್ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ನೂತನ ಅಂತಾರಾಷ್ಟೀಯ ವಿಮಾನ ನಿಲ್ದಾಣವನ್ನು ತುಮಕೂರು ಜಿಲ್ಲೆಯ ಶಿರಾ ಬಳಿ ನಿರ್ಮಾಣ ಮಾಡುವಂತೆ ಕೇಂದ್ರ ವಿಮಾನಯಾನ ಸಚಿವ ಕೆ ರಾಮಮೋಹನ್ ನಾಯ್ಡು ಅವರಿಗೆ ಕೇಂದ್ರ ಸಚಿವ ವಿ ಸೋಮಣ್ಣ ಪತ್ರ ಬರೆದಿದ್ದಾರೆ. ಶಿರಾದಲ್ಲಿ ವಿಮಾನ ನಿಲ್ದಾಣ ಮಾಡುವುದರಿಂದ ಮಧ್ಯ ಕರ್ನಾಟಕ ಹಾಗೂ ಉತ್ತರ ಕರ್ನಾಟಕದ ಪ್ರಮುಖ ಜಿಲ್ಲೆಗಳ ಪ್ರಗತಿಗೆ ಸಹಾಯಕವಾಗಲಿದೆ ಎಂದು ಪತ್ರದಲ್ಲಿ ತಿಳಿಸಿದ್ದಾರೆ. ರಾಜ್ಯ ಸರ್ಕಾರದ ಯೋಜನೆ ಕುರಿತು ಪತ್ರಿಕಾ ಹೇಳಿಕೆ ಬಿಡುಗಡೆ ಮಾಡಿರುವ ಸಚಿವರು, ರಾಜ್ಯವು ಈಗಾಗಲೇ ಬೆಂಗಳೂರು ಕೇಂದ್ರಿತವಾಗಿ ಅಭಿವೃದ್ಧಿ ಸಾಧಿಸಿದೆ. ಮತ್ತೊಂದು ವಿಮಾನ ನಿಲ್ದಾಣವನ್ನು ಬೆಂಗಳೂರು ಸಮೀಪ ನಿರ್ಮಿಸಿದರೆ ಉತ್ತರ ಮತ್ತು ಮಧ್ಯ ಕರ್ನಾಟಕದ ಅಭಿವೃದ್ಧಿಗೆ ನ್ಯಾಯ ಸಂದಂತೆ ಆಗುವುದಿಲ್ಲ ಎಂದು ಪ್ರತಿಪಾದಿಸಿದ್ದಾರೆ. ಶಿರಾ ಬಳಿ ಹೆಚ್ಚಿನ ಪ್ರಮಾಣದ ಸರ್ಕಾರಿ ಭೂಮಿ ಲಭ್ಯವಿದ್ದು, ಭದ್ರಾ ಮೇಲ್ದಂಡೆ ಕಾಲುವೆ, ಹೇಮಾವತಿ ಮತ್ತು ಎತ್ತಿನಹೊಳೆ ಯೋಜನೆಗಳಿಂದ ನೀರಿನ ಲಭ್ಯತೆಯೂ ಇದೆ ಎಂದು ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ. ಈ ಭಾಗದಲ್ಲಿ ವಿಮಾನ ನಿಲ್ದಾಣವಾದರೆ ಕೈಗಾರಿಕೆ, ಉದ್ಯೋಗ, ಹೂಡಿಕೆ ಮತ್ತು ಪ್ರಾದೇಶಿಕ ಆರ್ಥಿಕ ಬೆಳವಣಿಗೆಗೆ ಉತ್ತೇಜನ ದೊರಕಲಿದ್ದು, ರಾಜ್ಯದ ಸಮತೋಲಿತ ಅಭಿವೃದ್ಧಿಗೆ ಸಹಕಾರಿಯಾಗಲಿದೆ ಎಂದು ಹೇಳಿದ್ದಾರೆ. ಗದಗ ಜಿಲ್ಲೆಯ ವಿವಿಧ ಗ್ರಾಮಗಳಿಗೆ ಇಂದು ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ್ ಭೇಟಿ ನೀಡಿ ಬೆಳೆ ಪರಿಸ್ಥಿತಿಯ ಕುರಿತು ಅವಲೋಕನ ನಡೆಸಿದ್ದಾರೆ. ನರಗುಂದ ತಾಲೂಕಿನ ಕಲಕೇರಿ ಹಾಗೂ ಹದಲ್ಲಿ ಗ್ರಾಮಗಳಿಗೆ ಭೇಟಿ ನೀಡಿದ ಅವರು, ರೈತರು ಬೆಳೆದ ಹೆಸರು, ಉದ್ದು, ಶೇಂಗಾ, ಮೆಕ್ಕೆಜೋಳ, ಈರುಳ್ಳಿ ಹಾಗೂ ಹತ್ತಿ ಜಮೀನುಗಳಿಗೆ ಭೇಟಿ ನೀಡಿ ಮಳೆ ಕೊರತೆಯಿಂದಾಗಿ ಒಣಗುತ್ತಿರುವ ಬೆಳೆಗಳನ್ನು ಪರಿಶೀಲಿಸಿದರು. ರೈತರೊಂದಿಗೆ ಸಂವಾದ ನಡೆಸಿದ ಅವರು, ಜಿಲ್ಲೆಯಲ್ಲಿ ಬೆಳೆದ ವಿವಿಧ ಬೆಳೆಗಳ ಬಿತ್ತನೆ ಪ್ರದೇಶದ ನಿಖರ ಮಾಹಿತಿ ಪಡೆಯಲು ಜಿಲ್ಲೆಯ ಎಲ್ಲಾ ರೈತರು ಬೆಳೆ ಸಮೀಕ್ಷೆ ಆಪ್ ಮೂಲಕ ಬೆಳೆ ಸಮೀಕ್ಷೆ ಪೂರ್ಣಗೊಳಿಸುವಂತೆ ಮನವಿ ಮಾಡಿದರು. ಹಾವೇರಿ ಜಿಲ್ಲೆಯಲ್ಲಿ ಎಸ್ಐಆರ್ ಪ್ರಕ್ರಿಯೆ ಮುಂದುವರೆದಿದ್ದು, ಜಿಲ್ಲೆಯಲ್ಲಿರುವ 13,35,000 ಮತದಾರರಿಗೆ ಗಣತಿ ನಮೂನೆಗಳನ್ನು ವಿತರಿಸಲಾಗಿದೆ.

0: ಆ ಪೈಕಿ 9,73,000 ಮತದಾರರ ಗಣಕೀಕರಣ ಪ್ರಕ್ರಿಯೆ ಪೂರ್ಣಗೊಳಿಸಲಾಗಿದೆ. ಗಣಕೀಕರಣದಲ್ಲಿ ಜಿಲ್ಲೆಯು ಎರಡನೇ ಸ್ಥಾನದಲ್ಲಿದೆ ಎಂದು ಜಿಲ್ಲಾಧಿಕಾರಿ ವಿಜಯ ಮಹಾಂತೇಶ ಮಾಹಿತಿ ನೀಡಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ 2026 ಪ್ರಕ್ರಿಯೆ ಚುರುಕಿನಿಂದ ಸಾಗಿದ್ದು, ಜಿಲ್ಲೆಯಲ್ಲಿ ಒಟ್ಟು 12,30,037 ಮತದಾರರಿದ್ದು ಪ್ರತಿಯೊಬ್ಬರಿಗೂ ಗಣತಿ ನಮೂನೆಗಳನ್ನು ವಿತರಿಸಲಾಗಿದೆ. ಇದುವರೆಗೂ ಜಿಲ್ಲೆಯಾದ್ಯಂತ 8,33,365 ಗಣತಿ ನಮೂನೆಗಳನ್ನು ಗಣಕೀಕರಣಗೊಳಿಸಲಾಗಿದೆ ಎಂದು ಜಿಲ್ಲಾ ಚುನಾವಣಾ ಅಧಿಕಾರಿ ಹಾಗೂ ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯಾ ತಿಳಿಸಿದ್ದಾರೆ. ಗದಗ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಗತಿಯಲ್ಲಿದ್ದು, ಬಿಎಲ್ಒಗಳು ಮನೆ ಮನೆಗೆ ಭೇಟಿ ನೀಡಿ ಇದುವರೆಗೆ 9,02,939 ಗಣತಿ ನಮೂನೆಗಳನ್ನು ವಿತರಿಸಿದ್ದಾರೆ. 5,75,478 ಎನ್ಯುಮರೇಷನ್ ಫಾರಂಗಳು ಡಿಜಿಟಲೀಕರಣಗೊಂಡಿವೆ ಎಂದು ಗದಗ ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ್ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಚಾಮರಾಜನಗರ ಜಿಲ್ಲೆ ಹನೂರು ತಾಲೂಕಿನ ಮೇಣ್ಯಂನಲ್ಲಿ ಮನೆ ಮುಂದೆ ಕುಳಿತಿದ್ದ ಅಜ್ಜಿ ಮೊಮ್ಮಗಳ ಮೇಲೆ ದಾಳಿ ಮಾಡಿದ್ದ ಚಿರತೆಯು ಅರಣ್ಯ ಇಲಾಖೆ ಇರಿಸಿದ್ದ ಬೋನಿಗೆ ಬಿದ್ದಿದೆ. ಮೇಣ್ಯಂ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ತಟ್ಟೆಕೆರೆ ದೊಡ್ಡಿ ಹಾಡಿಯಲ್ಲಿ ಶಿವಮ್ಮ ಹಾಗೂ ಹರ್ಷಿತ ಎಂಬ ಅಜ್ಜಿ ಮೊಮ್ಮಗಳ ಮೇಲೆ ಚಿರತೆ ದಾಳಿ ನಡೆಸಿತ್ತು. ಮಲೆ ಮಹದೇಶ್ವರ ವನ್ಯಜೀವಿಧಾಮದ ಸಿಬ್ಬಂದಿ ಆಯಕಟ್ಟಿನ ಸ್ಥಳಗಳಲ್ಲಿ ಬೋನು ಇರಿಸಿ ನಿರಂತರ ಕಾರ್ಯಾಚರಣೆ ಕೈಗೊಂಡಿದ್ದರು. ಇಂದು ಬೆಳಿಗ್ಗೆ ಆಹಾರದಾಸೆಗೆ ಬಂದ ಚಿರತೆ ಬೋನಿಗೆ ಬಿದ್ದಿದ್ದು, ಪಶುವೈದ್ಯರ ಪರಿಶೀಲನೆ ಬಳಿಕ ಮುಂದಿನ ಕ್ರಮ ಕೈಗೊಳ್ಳಲಾಗುವುದು ಎಂದು ಮಲೆ ಮಹದೇಶ್ವರ ವನ್ಯಜೀವಿಧಾಮದ ಅಧಿಕಾರಿಗಳು ತಿಳಿಸಿದ್ದಾರೆ. ಇನ್ನು ಸಂಕ್ಷಿಪ್ತ ಸುದ್ದಿಗಳು. ಸಾರ್ವಜನಿಕರು 40 ವರ್ಷ ಮೇಲ್ಪಟ್ಟ ನಂತರ ಕಡ್ಡಾಯವಾಗಿ ಆರೋಗ್ಯ ತಪಾಸಣೆ ಮಾಡಿಸಿಕೊಳ್ಳಬೇಕು ಎಂದು ಚೆಸ್ಕಾಂ ಅಧ್ಯಕ್ಷ ಹಾಗೂ ಶಾಸಕ ಎಬಿ ರಮೇಶ್ ಬಂಡಿಸಿದ್ದೇಗೌಡ ತಿಳಿಸಿದ್ದಾರೆ. ಮಂಡ್ಯ ಜಿಲ್ಲಾ ಆರೋಗ್ಯ ಇಲಾಖೆ ವತಿಯಿಂದ ಆಯೋಜಿಸಿದ್ದ ಆರೋಗ್ಯ ತಪಾಸಣೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಇಂದಿನ ಜೀವನ ಶೈಲಿಯಲ್ಲಿ ಆರೋಗ್ಯ ಕಾಪಾಡಿಕೊಳ್ಳುವುದು ಪ್ರತಿಯೊಬ್ಬರ ಹೊಣೆಗಾರಿಕೆಯಾಗಿದೆ ಎಂದು ಹೇಳಿದ್ದಾರೆ. ಕಾರವಾರ ಜಿಲ್ಲೆಯಲ್ಲಿ ಪ್ರಸ್ತುತ ಮಳೆಯ ಪ್ರಮಾಣ ಕಡಿಮೆ ಇರುವುದರಿಂದ ರೈತರಿಗೆ ಕಡಿಮೆ ಅವಧಿಯಲ್ಲಿ ಇಳುವರಿ ನೀಡುವ ಬೆಳೆಗಳನ್ನು ಬೆಳೆಯಲು ಉತ್ತೇಜಿಸುವಂತೆ ಕೃಷಿ ಇಲಾಖೆ ಅಧಿಕಾರಿಗಳಿಗೆ ಉತ್ತರ ಕನ್ನಡ ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿ ಸುಷ್ಮಾ ಗೋಡಬೋಲೆ ನಿರ್ದೇಶನ ನೀಡಿದ್ದಾರೆ. ಪ್ರಸಕ್ತ ಸಾಲಿನ ಮಾವು ಬೆಂಬಲ ಬೆಲೆ ಯೋಜನೆಯಡಿ ತೋತಾಪುರಿ ಮಾವು ಮಾರಾಟ ಮಾಡುತ್ತಿರುವ ಹಾಗೂ ಈಗಾಗಲೇ ಮಾರಾಟ ಮಾಡಿರುವ ಎಲ್ಲಾ ರೈತರು ವ್ಯಾಪಾರಿಯಿಂದ ಮಾರಾಟ ಬಿಲ್ಲನ್ನು ಕಡ್ಡಾಯವಾಗಿ ಪಡೆದು ಗೇಟ್ ಎಂಟ್ರಿ ಚೀಟಿ, ತೂಕದ ಚೀಟಿ, ಆನ್ಲೈನ್ ನೋಂದಣಿ ಪ್ರತಿಯೊಂದಿಗೆ ಅದೇ ದಿನ ಅಥವಾ ಮರುದಿನವೇ ಸಂಬಂಧಿಸಿದ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಕಚೇರಿಗೆ ಸಲ್ಲಿಸಬಹುದು ಎಂದು ಕೃಷಿ ಮಾರಾಟ ಇಲಾಖೆಯ ಸಹಾಯಕ ನಿರ್ದೇಶಕರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದಲ್ಲಿ ಬರ ಪರಿಸ್ಥಿತಿ ಹಿನ್ನೆಲೆ ನಾಳೆ ಜಿಲ್ಲಾಧಿಕಾರಿಗಳೊಂದಿಗೆ ಮುಖ್ಯಮಂತ್ರಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಸಭೆ. ಸಚಿವ ಸಂಪುಟ ವಿಸ್ತರಣೆ ಕುರಿತಂತೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರೊಂದಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಚರ್ಚೆ. ಬೆಂಗಳೂರಿನಲ್ಲಿ ಟೋಯಿಂಗ್ ಬಳಿಕವೂ ಮಾಲೀಕರು ಬರದಿದ್ದರೆ ವಾಹನಗಳ ಹರಾಜಿಗೆ ನಿರ್ಧಾರ, ಸಚಿವ ಕೃಷ್ಣ ಬೈರೇಗೌಡ ಎಚ್ಚರಿಕೆ. ಶಿರಾ ಬಳಿ ನೂತನ ಅಂತಾರಾಷ್ಟೀಯ ವಿಮಾನ ನಿಲ್ದಾಣ ನಿರ್ಮಿಸುವಂತೆ ಕೇಂದ್ರ ವಿಮಾನಯಾನ ಸಚಿವರಿಗೆ ಸಚಿವ ವಿ ಸೋಮಣ್ಣ ಪತ್ರ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.
1: ಆಕಾಶವಾಣಿ ಧಾರವಾಡ.
2: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
3: ಏನು ರಂಗ, ಕೈಗೆ ಬ್ಯಾಂಡೇಜು?
4: ಬಿದ್ಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
3: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ? ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
2: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU.WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
5: जरूर सुनिए शाम 4 बजे पिटारा. इस कार्यक्रम के प्रायोजक हैं AISSMS पुणे, अ प्रीमियर हेरिटेज ग्रुप ऑफ इंस्टीट्यूट्स.
1: कार्यक्रम एळेयर बळग. ಆಕಾಶವಾಣಿ ಧಾರವಾಡ ಕಾರ್ಯಕ್ರಮ ಎಳೆಯರ ಬಳಗ.
6: ಮುದ್ದು ಮಕ್ಕಳೇ, ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಬಾಗಲಕೋಟ್ ಜಿಲ್ಲೆ ಮುಧೋಳ್ ತಾಲೂಕಿನ ಮಹಲಿಂಗ್ಪುರದ ಶ್ರೀ ಬಸವಾನಂದ ಶಾಲೆಯ ಮಕ್ಕಳಿಂದ ಕಾರ್ಯಕ್ರಮ ವೈವಿಧ್ಯ ಕೇಳ್ತೀರಿ.
7: ನಮಸ್ಕಾರ, ನಾನು ಕುಮಾರಿ ಭವಾನಿ ಬುರಾನ್ಪುರ್, ಬಾಗಲಕೋಟ್ ಜಿಲ್ಲೆಯ ಮುಧೋಳ್ ತಾಲೂಕಿನ ಮಹಲಿಂಗಪುರದ ಶ್ರೀ ಬಸವಾನಂದ ಶಾಲೆಯ 7ನೇ

ತರಗತಿಯ ವಿದ್ಯಾರ್ಥಿನಿ. ಪ್ರಿಯ ಕೇಳುಗರೆ, ಈಗ ತಮ್ಮ ಮುಂದೆ ಒಂದು ಪ್ರಾರ್ಥನಾ ಗೀತೆ. ಅದನ್ನು ಹಾಡುವವರು ನನ್ನ ಸ್ನೇಹಿತರಾದ ಮಹಾಲಕ್ಷ್ಮಿ ಯರಗಟ್ಟಿ ಮತ್ತು ಸಂಗಡಿಗರು.

ಪ್ರತಿಭಟನೆಯನ್ನು ಹಾಡಿದ ವಿದ್ಯಾರ್ಥಿನಿಯರಿಗೆ ಧನ್ಯವಾದಗಳು. ಇನ್ನು ಮುಂದೆ ಮಹಾಲಿಂಗಪುರದ ಕನ್ನಡದ ಕಬೀರರು ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರಾದ ಶ್ರೀ ಇಬ್ರಾಹಿಂ ಸುತಾರ್ ಅವರು ರಚಿಸಿದ ಒಂದು ದೇಶಭಕ್ತಿ ಗೀತೆಯನ್ನು ಕೇಳೋಣ. ಇದನ್ನು ಹಾಡುವವರು ಸಹನಾ ಹಡಪತ್ ಮತ್ತು ಸಂಗಡಿಗರು.

0: ದೇಶಭಕ್ತಿ ಗೀತೆಯನ್ನು ಹಾಡಿದ ವಿದ್ಯಾರ್ಥಿನಿಯರಿಗೆ ಧನ್ಯವಾದಗಳು. ಇನ್ನು ಮುಂದೆ ಮಳೆ ನೀರು ಕೊಯ್ಲು ಕುರಿತು ಒಂದು ರೂಪಕ ಕೇಳೋಣ. ರೂಪಕ ನಡೆಸಿಕೊಡುವವರು ಸಮರ್ಥಿರ್ಕಿ, ಪ್ರತಿಷ್ಠಾ ರೇಂಕೆ ಮತ್ತು ಸಂಗಡಿಗರು.
1: ಛೇ ಛೇ ಛೇ, ಇದೇನ್ರಮ್ಮ ನೀರು ಅಮೂಲ್ಯವಾದದ್ದು. ನೀರನ್ನ ಈ ರೀತಿ ಪೋಲು ಮಾಡ್ತಿದ್ದೀರಲ್ಲ. ನೀರನ್ನ ಮಿತವಾಗಿ ಬಳಸಿ ಉಳಿಸ್ಬೇಕು. ಹನಿ ಹನಿ ನೀರನ್ನ ಉಳಿಸದೆ ಹೋದ್ರೆ ಮುಂದೊಂದು ದಿನ ಭಾರಿ ಬೆಲೆ ತರಬೇಕಾಗುತ್ತದೆ. ನಮ್ಮ ಜಿಲ್ಲಾಧಿಕಾರಿಗಳು ಸರ್ಕಾರದ ಅನತಿಯಂತೆ ಎಲ್ಲಾ ಜನರಲ್ಲೂ ನೀರಿನ ಸಂರಕ್ಷಣೆಯ ಮಹತ್ವವನ್ನು ಮನವರಿಕೆ ಮಾಡಿಕೊಡುವ ಸಂಕಲ್ಪ ಮಾಡಿದ್ದಾರೆ. ನಾವೆಲ್ಲರೂ ಅವರೊಂದಿಗೆ ಕೈ ಜೋಡಿಸಬೇಕಲ್ವಾ?
0: ಮೇಷ್ಟ್ರಿ, ಈ ನೀರು ನಮ್ಮದು, ನಮ್ಮಿಷ್ಟ, ನೀವ್ಯಾರಿ ಕೇಳೋಕೆ? ಹೋಗಿ ಹೋಗಿ, ನಿಮ್ ಕೆಲ್ಸ ನೀವು ನೋಡ್ಕೋ ಹೋಗಿ.
1: ಛೇ, ಈ ಜನಕ್ಕೆ ಎಂದು ಬುದ್ಧಿ ಬರುತ್ತೋ ಏನೋ ಗೊತ್ತಿಲ್ಲ. ಈ ಜನಕ್ಕೆ ನೀರಿನ ಬೆಲೆ ಗೊತ್ತಿಲ್ಲ. ಮುಂದಿನ ದಿನಗಳಲ್ಲಿ ದುಡ್ಡು ಕೊಟ್ರೆ

0: ಬೆಳ್ಳಿ, ವಜ್ರ, ವೈಡೂರ್ಯ, ವಸ್ತ್ರ ಏನು ಬೇಕಾದರೂ ಸಿಗಬಹುದು. ಆದರೆ ಒಂದು ಹನಿ ನೀರು ಸಿಗುವುದಿಲ್ಲ. ನಾನಂತೂ ಈ ನೀರನ್ನು ಈ ರೀತಿ ವ್ಯರ್ಥ ಮಾಡಲ್ಲಪ್ಪ. ಅಯ್ಯೋ ಸಾಹುಕಾರಿ, ಏನ್ ಮಾಡ್ತಾ ಇದ್ದೀರಾ? ನೀರನ್ನ ಈ ರೀತಿ ವ್ಯರ್ಥ ಮಾಡುವುದಾ? ಈ ರೀತಿ ಮಾಡಬಾರದಲ್ವಾ?
1: ಇದು ನಮ್ ನೀರು, ನಮ್ಮನೆ, ನಮ್ಮಿಷ್ಟ, ನೀವ್ಯಾರಿ ಕೇಳೋಕೆ? ಹೋಗಿ ಹೋಗಿ, ನಿಮ್ ಕೆಲ್ಸ ನೀವು ನೋಡ್ಕೊ ಹೋಗಿ.
0: ಹಾ, ಇದು ನಿಮ್ ನೀರು, ಈ ನೀರು ಎಲ್ಲಿಂದ ಬರ್ತಾ ಇದೆ?
1: ಸಾವಿರಾರಡಿಗೆ ಕೊಳವೆ ಬಾವಿ ಕೊರೆಸಿ ಅಲ್ಲಿಂದ ನೀರನ್ನು ತೆಗಿಸ್ತಾ ಇದ್ದೀನಿ ಅಣ್ಣ.
0: ಸಾವಿರಾರಡಿಯಿಂದ ನೀರು ತೆಗಿಸ್ತಾ ಇದ್ದೀರಾ? ಆ ನೀರು ಮುಗಿದ್ಮೇಲೆ ಏನ್ ಮಾಡ್ತಿದ್ದೀರಣ್ಣ?
1: ಹೌದಲ್ವಾ,
2: ಕೆಲವು ವರ್ಷಗಳ ನಂತರ ನೀರಿನ ಶಿಲೆಗಳು ಬತ್ತಿ ಹೋದವು. ರೈತರ ಬೆಳೆಗಳು ನಷ್ಟವಾಗಿ ಊರಿನ ರೈತರು, ಮಹಿಳೆಯರು, ಮಕ್ಕಳು ನೀರಿಲ್ಲದೆ ಮುಂದಿನ ದಾರಿ ಕಾಣದೆ ಪರಿತಪ್ಪಿಸುವ ಸಂದರ್ಭ ಒದಗಿ ಬಂತು.
0: ಓಹೋಹೋ, ಏನಣ್ಣ, ಏನಕ್ಕ, ಏನ್ ಸಾಹುಕಾರೆ, ಯಾಕೆ ಏನಾಯ್ತು, ಯಾಕೆ ಹೀಗೆ ಈ ರೀತಿ ಕುಳಿತಿದ್ದೀರಾ?
3: ಏನಂತ ಹೇಳಿ ಮೇಷ್ಟ್ರೇ, ಅಡಿಗೆಗೂ ನೀರಿಲ್ಲ,
4: ಬಳಸೋಕೂ ನೀರಿಲ್ಲ, ಕುಡಿಯಕ್ಕೂ ನೀರಿಲ್ಲ ಮೇಷ್ಟ್ರೇ.
5: ಏನು ಹೇಳಿ ಸ್ವಾಮಿ, ಬೋರ್ ಹಾಕಿ ಇನ್ನೂ ಒಂದು ತಿಂಗಳಾಗಿಲ್ಲ, ಆಗಲೇ ಬೋರ್ನಲ್ಲಿ ನೀರು ನಿಂತು ಹೋಗಿವೆ, ಬೆಳೆಯೆಲ್ಲ ಹಾಳಾಗಿ ಹೋದವು.
1: ಮಳೆಗಳ ಹೊಯ್ದು ಎಷ್ಟೋ ವರ್ಷ ಆಯ್ತು, ಕೆರೆಗೆ ಒಂದು ತಟ್ಟು ನೀರಿಲ್ಲ ಸ್ವಾಮಿ.
5: ಇನ್ನೇನು ಮಾಡೋದು ಸ್ವಾಮಿ, ನೇಣು ಹಾಕೋದು ಇನ್ನು ಒಂದೇ ಬಾಕಿ ಇರೋದು.
0: ಹಾ ಹಾಗ, ಇದಕ್ಕೆ ಒಂದು ಪರಿಹಾರ ಇದೆ, ಬನ್ನಿ ನನ್ನ ಜೊತೆಯಲ್ಲಿ. ನೋಡಿ ಅಕ್ಕ, ನನ್ನ ಮನೆ ಮೇಲೆ ಬಿದ್ದಂತಹ ನೀರನ್ನ ಒಂದು ಹನಿಯೂ ಸಹ ವ್ಯರ್ಥ ಆಗುವುದಕ್ಕೆ ಬಿಡ್ತಾ ಇಲ್ಲ. ಮಳೆ ನೀರಿನ ಕೊಯ್ಲು ಮಾಡಿ ಎಲ್ಲವನ್ನು ದೊಡ್ಡಿಯಲ್ಲಿ ಸಂಗ್ರಹ ಮಾಡಿ ಈ ರೀತಿ ಬಳಸ್ತಾ ಇದ್ದೀನಿ. ಓ ಅಣ್ಣ, ನಿಮಗೆ ಗೊತ್ತಾ, ಹರಿಯೋ ನೀರನ್ನು ನಡೆಸಿ, ನಡೆಯೋ ನೀರನ್ನು ನಿಲ್ಲಿಸು, ನಿಂತ ನೀರನ್ನು ಇಂಗಿಸು ಅನ್ನುವಂತೆ ನಮ್ಮ ಜಮೀನಿನಲ್ಲಿ ಹರಿಯೋ ಹೊಳೆ ನೀರನ್ನು ಇಂಗುಗುಂಡು ನಿರ್ಮಿಸಿ ಭೂಮಿಯಲ್ಲಿ ಇಂಗಿಸ್ತಾ ಇದ್ದೀನಿ. ಹಾಗೆಯೇ ಬೋರ್ವೆಲ್ ರೀಚಾರ್ಜ್ ಪಿಟ್ ಮಾಡಿ ಅಲ್ಲಿಯೂ ಸಹ ನೀರನ್ನು ಸಂರಕ್ಷಿಸುತ್ತಾ ಇದ್ದೀನಿ. ಈ ರೀತಿ ಮಾಡುವುದರಿಂದ ನೀರಿನ ಸೆಲೆಗಳು ಬತ್ತಿ ಹೋಗದೆ ಅಂತರ್ಜಲ ಮಟ್ಟ ಏರುತ್ತದೆ. ಈ ವಿಧಾನಗಳನ್ನು ಅಳವಡಿಸಿಕೊಳ್ಳಲು ಘನ ಸರ್ಕಾರವು ರೈತರಿಗೆ ಮಾರ್ಗದರ್ಶನ ನೀಡುವುದರ ಜೊತೆಗೆ ಆರ್ಥಿಕ ಸಹಾಯವನ್ನು ಮಾಡುತ್ತದೆ. ಬನ್ನಿ ನಾವೆಲ್ಲರೂ ಹೋಗಿ ಮಾರ್ಗದರ್ಶನ ಪಡೆಯೋಣ.
6: ಹೌದು, ಹೀಗೆಲ್ಲ ಮಾಡಬಹುದು, ನಮ್ಗೆ ಗೊತ್ತೇ ಇರಲಿಲ್ಲ. ಇನ್ಮೇಲಾದ್ರೂ ಮಳೆ ನೀರಿನ ಕೊಯ್ಲು ನಾವು ಮಾಡ್ತೀವಿ.
7: ನೀವು ಮಾಡಿ,
0: ನೀರಿನ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ. ಹನಿ ಹನಿ ನೀರು ಜೀವದ ಉಸಿರು.

0: ಅಧ್ಯಾಪಕವನ್ನು ಬಹು ಸುಂದರವಾಗಿ ನಡೆಸಿಕೊಟ್ಟ ಸ್ನೇಹಿತರಿಗೆ ಧನ್ಯವಾದಗಳು. ಇಲ್ಲಿಯವರೆಗೆ ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ಮಹಾಲಿಂಗಪುರದ ಶ್ರೀ ಬಸವಾನಂದ ಪ್ರಾಥಮಿಕ ಶಾಲೆಯ ಮಕ್ಕಳಿಂದ ಕಾರ್ಯಕ್ರಮ ಕೇಳಿದಿರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಭವಾನಿ ಬುರಾನ್ಪುರ್, ಪ್ರತಿಷ್ಠಾ ರೇಣಕೆ, ಸಹನಾ ಅಡ್ಪತ್, ಮಹಾಲಕ್ಷ್ಮೀ ಅರ್ಗಟ್ಟಿ, ಲಾವಣ್ಯ ನಜ್ಜರ್, ಕೌಶಲ್ಯ ನಡ್ಕಟ್ನಿ, ಸಮರ್ಥಿರ್ಕಿ, ಅವಿನಾಶ್ ಅಂದಗುನ್, ಭುವನ್ ಮಠಪತಿ. ಈ ಕಾರ್ಯಕ್ರಮಕ್ಕೆ ಸಂಪೂರ್ಣ ಸಹಕಾರ ನೀಡಿದವರು ನಮ್ಮ ಸಂಸ್ಥೆಯ ಅಧ್ಯಕ್ಷರಾದ ಪರಮ ಪೂಜ್ಯ ಶ್ರೀ ಡಾಕ್ಟರ್ ಶಿವಕುಮಾರ್ ಮಹಾಸ್ವಾಮಿಗಳು ಬೀದರ್, ಉಪಾಧ್ಯಕ್ಷರಾದ ಶ್ರೀ ಬಿಎಂ ಡಪ್ಲಾಪುರ್, ಕಾರ್ಯದರ್ಶಿಗಳಾದ ಶ್ರೀ ಮಲ್ಲಪ್ಪ ಕಟಗಿ, ಮುಖ್ಯ ಗುರುಗಳಾದ ಶ್ರೀ ಎಸ್ ಕೆ ಗಿಂಡೆ ಹಾಗೂ ಶಾಲೆಯ ಎಲ್ಲ ಸಿಬ್ಬಂದಿ ವರ್ಗ. ಈ ಕಾರ್ಯಕ್ರಮವನ್ನು ಸಂಘಟಿಸಿ ಸಂಗೀತ ಸಹಕಾರ ನೀಡಿದ ಹಾರ್ಮೋನಿಯಂ ವಾದಕರಾದ ಶ್ರೀ ಮೆಹಬೂಬ್ ಸನದಿ, ತಬಲಾ ಸಾಥ್ ನೀಡಿದ ಶ್ರೀ ಅಪ್ಪಾನ ಮುಗುಳ್ಕೋಟ್ ಇವರಿಗೆ ಧನ್ಯವಾದಗಳು.
1: ಮುದ್ದು ಮಕ್ಕಳೇ, ಇದುವರೆಗೆ ನೀವು ಬಾಗಲಕೋಟ್ ಜಿಲ್ಲೆ ಮುಧೋಳ್ ತಾಲೂಕಿನ ಮಹಲಿಂಗ್ಪುರದ ಶ್ರೀ ಬಸವಾನಂದ ಶಾಲೆಯ ಮಕ್ಕಳಿಂದ ಕಾರ್ಯಕ್ರಮ ವೈವಿಧ್ಯ ಕೇಳಿದ್ರಿ. ಮತ್ತ ಮುಂದಿನ ಕಾರ್ಯಕ್ರಮದೊಳಗ ಭೇಟಿಯಾಗೋಣ.
2: ಇದುವರೆಗೆ ಎಳೆಯರ ಬಳಗ ಕಾರ್ಯಕ್ರಮ ಪ್ರಸಾರವಾಯಿತು. ನಿರ್ವಹಣೆ ಮಾಲಾ ಸಾಂಬ್ರಾಣಿ.
3: ಆಕಾಶವಾಣಿ ಧಾರವಾಡ.
4: ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
5: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
4: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSUWSSB.karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: ಆಕಾಶವಾಣಿ ಧಾರವಾಡ. ಸಮಯ 3:29. ತರಂಗಾಂತರ 392.16 ಮೀಟರ್ಗಳು ಅಥವಾ 765 kHz ತರಂಗಾಂತರಗಳಲ್ಲಿ ಹಾಗೂ FM 103 MHz ಕಂಪನಾಂಕಗಳಲ್ಲಿ ಆಕಾಶವಾಣಿ ಧಾರವಾಡ ನಿಲಯದ ಈ ಪ್ರಸಾರ ಕಾರ್ಯ ಇಲ್ಲಿಗೆ ಮುಕ್ತಾಯವಾಗುವುದು. ನಿಲಯದ ಸಂಜೆಯ ಪ್ರಸಾರ ಕಾರ್ಯ 5:30 ಟೀ ಟೈಮ್ ಚಿತ್ರಗೀತೆಯೊಂದಿಗೆ ಆರಂಭವಾಗಲಿದೆ. ಇನ್ನು ಮುಂದೆ ಎಫ್ಎಂ 103 MHz ಕಂಪನಾಂಕಗಳಲ್ಲಿ ಮುಂಬೈ ವಿವಿಧ ಭಾರತಿ ಕೇಂದ್ರದ ಕಾರ್ಯಕ್ರಮಗಳು ಮುಂದುವರಿಯುವುದು. ನಮಸ್ಕಾರ.

0: ಇದುವರೆಗೆ ಮುಂಬೈ ವಿವಿಧ ಭಾರತಿ ಕೇಂದ್ರದ ಸಹಪ್ರಸಾರದಲ್ಲಿ ಕಾರ್ಯಕ್ರಮಗಳನ್ನು ಕೇಳಿದಿರಿ. ಆಕಾಶವಾಣಿ ಧಾರವಾಡ 392.16 ಮೀಟರ್ಗಳು ಅಥವಾ 765 ಕಿಲೋ ಹರ್ಟ್ಸ್ ತರಂಗಾಂತರಗಳು, ಎಫ್ಎಂ 103 ಮೆಗಾಹರ್ಟ್ಸ್ ಕಂಪನಾಂಕ ಹಾಗೂ ಡಿಜಿಟಲ್ ಪ್ರಸಾರ 756 ಕಿಲೋ ಹರ್ಟ್ಸ್ ತರಂಗಾಂತರಗಳು. ಈಗ ಸಮಯ 5:30 ನಿಲಯದ ಸಂಜೆ ಪ್ರಸಾರ ಕಾರ್ಯ ಆರಂಭಿಸುತ್ತಿದ್ದೇವೆ. ನಮ್ಮೆಲ್ಲ ಆತ್ಮೀಯ ಕೇಳುಗರಿಗೂ ಸಂಜೆ ನಮಸ್ಕಾರಗಳು. ಆಕಾಶವಾಣಿ ಧಾರವಾಡ ಇದೀಗ ಟೀ ಟೈಮ್ ಚಿತ್ರಗೀತೆಗಳು.
1: ನಿಮ್ಮ ಬಯಕೆಗಳು ವಜ್ರಾಭರಣಗಳೊಂದಿಗೆ ಬಂದರೆ ಹೇಗಿರುತ್ತದೆ?
2: BMW X1 24 ಕ್ಯಾರೆಟ್ ಚಿನ್ನದ ಬಾರ್ ಮತ್ತು ವಜ್ರಾಭರಣದ ಖರೀದಿಯ ಮೇಕಿಂಗ್ ಚಾರ್ಜ್ ನ ಮೇಲೆ 100% ರಿಯಾಯಿತಿ. ನಿಜವಾಗಿ ಇವೆಲ್ಲವೂ ಸಾಧ್ಯವೇ?
1: ಈ ಎಲ್ಲಾ ಕನಸುಗಳನ್ನು ಭೀಮಾ ಬ್ರಿಲಿಯನ್ಸ್ ಡೈಮಂಡ್ ಜುವೆಲ್ಲರಿ ಫೆಸ್ಟಿವಲ್ ನೊಂದಿಗೆ ನನಸಾಗಿಸಿಕೊಳ್ಳಿ. ವಜ್ರಾಭರಣಗಳನ್ನು ಭೀಮಾ ಮಳಿಗೆಯಲ್ಲಿ ಖರೀದಿಸಿ, ಆಕರ್ಷಕ ಬಹುಮಾನಗಳನ್ನು ಪಡೆಯಿರಿ.
2: ಕೊಡುಗೆಗಳು ಜುಲೈ 9 ರಿಂದ ಆಗಸ್ಟ್ 9 ರವರೆಗೆ ಎಲ್ಲಾ ಭೀಮಾ ಮಳಿಗೆಗಳಲ್ಲಿ ಲಭ್ಯ. ಷರತ್ತುಗಳು ಅನ್ವಯ.
3: ವಚನಾಮೃತ ಪ್ರತಿ ಸೋಮವಾರ ಹಾಗೂ ಮಂಗಳವಾರ.
4: ಎನ್ನ ತನುವ ನಿರ್ಮಲ ಮಾಡಿದ ನೈಯ್ಯ ಬಸವಣ್ಣ.
5: ಧಾರವಾಡ ಆಕಾಶವಾಣಿಯಿಂದ ಪ್ರತಿ ಸೋಮವಾರ ಮುಂಜಾನೆ 6:35 ಹಾಗೂ ಮಂಗಳವಾರ ಮುಂಜಾನೆ 7:15

0: ವಚನ ನಿರ್ವಚನ ಹಾಗೂ ವಚನ ಗಾಯನದ ಸಾಪ್ತಾಹಿಕ ಕಾರ್ಯಕ್ರಮ ವಚನಾಮೃತ.
1: ತಪ್ಪದೆ ಆಲಿಸಿ ವಚನಾಮೃತ.
0: ಮನೆ ಮಾತಾಗಿದೆ ವಚನಾಮೃತ.
2: ಅಕ್ಕ ಕೇಳುವ
1: ಶ್ರೀ ಬಸವೇಶ್ವರ ಪೀಠ ವಚನಾಮೃತ ಪ್ರತಿ ಸೋಮವಾರ ಹಾಗೂ ಮಂಗಳವಾರ.
0: ಪ್ರಾಯೋಜಕರು ಶ್ರೀ ಬಸವೇಶ್ವರ ಪೀಠ, ಕರ್ನಾಟಕ ವಿಶ್ವವಿದ್ಯಾಲಯ, ಧಾರವಾಡ.
3: ಈಗ ಟೀ ಟೈಮ್ ಚಿತ್ರಗೀತೆಗಳು ಆರಂಭದಲ್ಲಿದೆ. ಬೆಳ್ಳಿ ಮೋಡ ಚಿತ್ರದ ಗೀತೆ. ಗೀತೆಗೆ ಧ್ವನಿಯಾಗಿದ್ದಾರೆ ಪಿ ಪಿ ಶ್ರೀನಿವಾಸ್ ಹಾಗೂ ಪಿ ಸುಶೀಲಾ.

0: नवीन नवीन ಎಲ್ಲಿ ಹೋದಿವಾ? ಅಲ್ಲೋ, ಹಿಂಗ್ಯಾಕ್ ಮಾರಿ ದಮ್ಮ ಮಾಡ್ಕೊಂಡ್ ಕೂತಿ?
1: ಅಮ್ಮ, ನಾ ಗೆಳನ್ ಜೊತೆ ಪಿಕ್ನಿಕ್ ಹೋಗೋ ನೋಡ್.
0: ಹೋಗೋ ಮಗ, ನಿನ್ಯಾರ್ ಬೇಡಂದಾರ?
1: ಅಮ್ಮ, ನಂಗ್ ಗೊತ್ತಿಲ್ಲ, ನಾ ಗಾಡಿ ಮೇಲೆ ಹೋಗೋ.
0: ಇದು ಮಾತ್ರ ಆಗುದಿಲ್ಲ ನೋಡ್. ನಿನಗ 18 ಆಗುವವರೆಗೂ ಗಾಡಿ ಮುಟ್ಟುವಂಗಿಲ್ಲ. 18 ಆದ್ಮೇಲೂ ರಸ್ತೆ ನಿಯಮ ಮೀರು ಹಂಗಿಲ್ಲ. ಹೌದು ಪಾಲಕರೇ, ಇದೊಂದು ನಿಮಗೆ ಎಚ್ಚರಿಕೆಯ ಗಂಟೆ. ನಿಮ್ಮ ಮಕ್ಕಳಿಗೆ 18 ವರ್ಷ ತುಂಬುವವರೆಗೂ ವಾಹನಗಳನ್ನ ಕೊಡದಿರಿ. ವೇಗದ ಮಿತಿಯ ಬಗ್ಗೆ ಅರಿವು ನೀಡಿ. ರಸ್ತೆಯ ಮೇಲೆ ಗಾಡಿಗಳ ಜೊತೆ ರೇಸ್ ಹಚ್ಚುವುದರ ಬಗ್ಗೆ ಎಚ್ಚರಿಕೆ ನೀಡಿ. ನೀವು ನಿಮ್ಮ ಮಕ್ಕಳ ಹುಟ್ಟಿಗೆ ಕಾರಣ ಆದಂತೆ ಮಕ್ಕಳ ಸಾವಿಗೂ ಕಾರಣ ಆಗದಿರಿ. ಜಾಗೃತರಾಗಿ.
2: ಡಾಕ್ಟರ್ ರಾಜ್ಕುಮಾರ್ ಹಾಗೂ ಬಿ ಆರ್ ಛಾಯಾ ಅವರು ಹಾಡಿರುವ ಗೀತೆ ಚಿತ್ರ ದೇವತಾ ಮನುಷ್ಯ.

0: ನಿಮ್ಮ ಬಯಕೆಗಳು ವಜ್ರಾಭರಣಗಳೊಂದಿಗೆ ಬಂದರೆ ಹೇಗಿರುತ್ತದೆ?
1: ಬಿಎಂಡಬ್ಲ್ಯೂ ಎಕ್ಸ್ 1 24 ಕ್ಯಾರೆಟ್ ಚಿನ್ನದ ಬಾರ್ ಮತ್ತು ವಜ್ರಾಭರಣದ ಖರೀದಿಯ ಮೇಕಿಂಗ್ ಚಾರ್ಜ್ ನ ಮೇಲೆ 100% ರಿಯಾಯಿತಿ. ನಿಜವಾಗಿ ಇವೆಲ್ಲವೂ ಸಾಧ್ಯವೇ?
0: ಈ ಎಲ್ಲಾ ಕನಸುಗಳನ್ನು ಭೀಮಾ ಬ್ರಿಲಿಯನ್ಸ್ ಡೈಮಂಡ್ ಜುವೆಲ್ಲರಿ ಫೆಸ್ಟಿವಲ್ ನೊಂದಿಗೆ ನನಸಾಗಿಸಿಕೊಳ್ಳಿ. ವಜ್ರಾಭರಣಗಳನ್ನು ಭೀಮಾ ಮಳಿಗೆಯಲ್ಲಿ ಖರೀದಿಸಿ, ಆಕರ್ಷಕ ಬಹುಮಾನಗಳನ್ನು ಪಡೆಯಿರಿ.
1: ಕೊಡುಗೆಗಳು ಜುಲೈ 9 ಆಗಸ್ಟ್ 9 ಎಲ್ಲಾ ಭೀಮಾ ಮಳಿಗೆಗಳಲ್ಲಿ ಲಭ್ಯ. ಶರ್ತುಗಳು ಅನ್ವಯ.
2: ಇನ್ನು ಮುಂದೆ ಕೇಳಿ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಸಂಗಡಿಗರು ಹಾಡಿರುವ ಹೃದಯ ಹಾಡಿತು ಚಿತ್ರದ ಈ ಗೀತೆಯನ್ನ.

0: ನಿಮ್ಮ ಬಯಕೆಗಳು ವಜ್ರಾಭರಣಗಳೊಂದಿಗೆ ಬಂದರೆ ಹೇಗಿರುತ್ತದೆ?
1: ಬಿಎಂಡಬ್ಲ್ಯೂ ಎಕ್ಸ್ 1 24 ಕ್ಯಾರೆಟ್ ಚಿನ್ನದ ಬಾರ್ ಮತ್ತು ವಜ್ರಾಭರಣದ ಖರೀದಿಯ ಮೇಕಿಂಗ್ ಚಾರ್ಜ್ ನ ಮೇಲೆ 100% ರಿಯಾಯಿತಿ. ನಿಜವಾಗಿ ಇವೆಲ್ಲವೂ ಸಾಧ್ಯವೇ?
0: ಈ ಎಲ್ಲಾ ಕನಸುಗಳನ್ನು ಭೀಮಾ ಬ್ರಿಲಿಯನ್ಸ್ ಡೈಮಂಡ್ ಜುವೆಲ್ರಿ ಫೆಸ್ಟಿವಲ್ ನೊಂದಿಗೆ ನನಸಾಗಿಸಿಕೊಳ್ಳಿ. ವಜ್ರಾಭರಣಗಳನ್ನು ಭೀಮಾ ಮಳಿಗೆಯಲ್ಲಿ ಖರೀದಿಸಿ, ಆಕರ್ಷಕ ಬಹುಮಾನಗಳನ್ನು ಪಡೆಯಿರಿ.
1: ಕೊಡುಗೆಗಳು ಜುಲೈ 9 ರಿಂದ ಆಗಸ್ಟ್ 9 ರವರೆಗೆ ಎಲ್ಲಾ ಭೀಮಾ ಮಳಿಗೆಗಳಲ್ಲಿ ಲಭ್ಯ. ಷರತ್ತುಗಳು ಅನ್ವಯ.
2: ಕಾರ್ಯಕ್ರಮದ ಕೊನೆಯಲ್ಲಿದೆ ತುತ್ತಮುತ್ತ ಚಿತ್ರದ ಗೀತೆ ಹಾಡಿದ್ದಾರೆ ಚಿತ್ರ.

0: ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ನಿಮ್ಮ ಬಯಕೆಗಳು ವಜ್ರಾಭರಣಗಳೊಂದಿಗೆ ಬಂದರೆ ಹೇಗಿರುತ್ತದೆ?
2: ಬಿಎಂಡಬ್ಲ್ಯೂ ಎಕ್ಸ್ 1 24 ಕ್ಯಾರೆಟ್ ಚಿನ್ನದ ಬಾರ್ ಮತ್ತು ವಜ್ರಾಭರಣದ ಖರೀದಿಯ ಮೇಕಿಂಗ್ ಚಾರ್ಜ್ ನ ಮೇಲೆ 100% ರಿಯಾಯಿತಿ. ನಿಜವಾಗಿ ಇವೆಲ್ಲವೂ ಸಾಧ್ಯವೇ?
1: ಈ ಎಲ್ಲಾ ಕನಸುಗಳನ್ನು ಭೀಮಾ ಬ್ರಿಲಿಯನ್ಸ್ ಡೈಮಂಡ್ ಜುವೆಲ್ಲರಿ ಫೆಸ್ಟಿವಲ್ ನೊಂದಿಗೆ ನನಸಾಗಿಸಿಕೊಳ್ಳಿ. ವಜ್ರಾಭರಣಗಳನ್ನು ಭೀಮಾ ಮಳಿಗೆಯಲ್ಲಿ ಖರೀದಿಸಿ ಆಕರ್ಷಕ ಬಹುಮಾನಗಳನ್ನು ಪಡೆಯಿರಿ.
2: ಕೊಡುಗೆಗಳು ಜುಲೈ 9 ರಿಂದ ಆಗಸ್ಟ್ 9 ರವರೆಗೆ ಎಲ್ಲಾ ಭೀಮಾ ಮಳಿಗೆಗಳಲ್ಲಿ ಲಭ್ಯ. ಷರತ್ತುಗಳು ಅನ್ವಯ.
3: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
4: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
3: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSUWSSB.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
5: ಶ್ರೋತೃ ಬಾಂಧವರೇ, ಪ್ರತಿ ರವಿವಾರ ಮಧ್ಯಾಹ್ನ 1:30 ಪ್ರಸಾರವಾಗುತ್ತಿದೆ ಪ್ರಾಯೋಜಿತ ಕಾರ್ಯಕ್ರಮ ನಡೆ ನುಡಿ. ಪ್ರಾಯೋಜಕರು ಸಂಪ್ರೀತಿ ಇಂಡಿಯಾ.

ಈಗ ಕಾರ್ಯಕ್ರಮ ವಿವರಣೆ. ಇನ್ನು ಮುಂದೆ ಸರಿಯಾಗಿ 6:10 ಸಮಾಚಾರ ದರ್ಶನ ನಮ್ಮ ನಿಲಯದಿಂದ, 7:45 ಬೆಂಗಳೂರು ಕೇಂದ್ರದಿಂದ, 6:30 ವಿಜ್ಞಾನದ ಮುನ್ನಡೆ, 6:51 ಕೃಷಿರಂಗದಲ್ಲಿ ಕೃಷಿ ಮಾಹಿತಿ, ನಂತರ ಬಾಗಲಕೋಟೆ ತಾಲೂಕು ನವನಗರದ ಪದ್ಮಶ್ರೀ ಡಾಕ್ಟರ್ ವೆಂಕಪ್ಪ ಅಂಬಾಚಿ ಸುಗತೇಕರ್ ಹಾಗೂ ಸಂಗಡಿಗರಿಂದ ಗೊಂದಲರ ಆಟ, ಸಂತ ಕಬೀರದಾಸರ ಕಥೆ. ರಾತ್ರಿ 8:30 ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಪುಷ್ಪಹಾರ್. 8:45 ವಾರ್ತಾ ಸಂಚಿಕೆ ದಿಲ್ಲಿ ಕೇಂದ್ರದಿಂದ. 9:15 ಸ್ಪಾಟ್ಲೈಟ್ನ ಅನುವಾದಿತ ಸಂಚಿಕೆ ಪ್ರಸಾರವಾಗುವುದು. 9:30 ಯುವವಾಣಿ. ರಾತ್ರಿ 10:00 ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ದೇವಮಿತ್ರ ಮಿಶ್ರಾ ಅವರ ಸಿತಾರ್ ವಾದನ ಕೇಳುತ್ತೀರಿ. 11:10 ಎಫ್ಎಂ ಗೋಲ್ಡ್ ಕಾರ್ಯಕ್ರಮಗಳು ಮುಂದುವರಿಯುತ್ತವೆ. ನಾಳೆ ಬೆಳಗ್ಗೆ 6:05 ಭಕ್ತಿಗೀತೆಗಳ ಕಾರ್ಯಕ್ರಮ ವಂದನ. 6:25 ಡಾಕ್ಟರ್ ಸಿಎಂ ಕುಂದಗೋಳ್ ಅವರಿಂದ ಚಿಂತನ. 6:30 ರೈತರಿಗೆ ಸಲಹೆಗಳು. 6:35 ಸುನೀತಿ ಪಥ ಕಥಾನಾಟಕ ಸರಣಿ. ನಾಟಕ ಔದಾರ್ಯತೆ, ಮೂಲ ರಚನೆ ಜಗನ್ನಾಥ ಜಮದಾರ್, ನಾಟಕ ರೂಪಾಂತರ ಎಎನ್ ನಾಗರಳ್ಳಿ, ಪ್ರಸ್ತುತಿ ಜಿ ಸುರೇಖಾ ಸುರೇಶ್. 7:15 ಕನ್ನಡದಲ್ಲಿ ಭಾಷಣ. ರೇಡಿಯೋ ಜನಕ ಗೂಗ್ಲಿ ಎಲ್ಮೋ ಪ್ಯಾಕ್ರೋನಿ ಅವರ ಬಗ್ಗೆ ಮಾತನಾಡುತ್ತಾರೆ ಡಾಕ್ಟರ್ ಬಸವರಾಜ್ ಎನ್ ಅಕ್ಕಿ. ನಾಳೆ ಬೆಳಗ್ಗೆ 8:00 ಹಾಗೂ ರಾತ್ರಿ 8:45 ವಾರ್ತಾ ಸಂಚಿಕೆ ದಿಲ್ಲಿ ಕೇಂದ್ರದಿಂದ. 8:30 ಬಸವರಾಜ್ ಗೋನಹಾಳು ಅವರ ಗಾಯನ ಕೇಳುತ್ತೀರಿ. 9:05 ಸುಜಾತ ಕಮಾರ್ ಅವರಿಂದ ಸುಗಮ ಸಂಗೀತ. 9:15 ಕಾರ್ಯಕ್ರಮ ಹಿಂದಿ ಕಲಿಯಿರಿ. ಕಲಿಸಿಕೊಡುತ್ತಾರೆ ಪುಷ್ಪಾ ಬಾಗಲವಾಡಿ, ವಿದ್ಯಾರ್ಥಿಗಳು ವಿಸ್ಮಯ್ ಹಾಗೂ ಗೌತಮಿ. 10:00 ಬಾಳಬುತ್ತಿ ಕಾರ್ಯಕ್ರಮದಲ್ಲಿ ಆಕಾಶವಾಣಿಯ ನಿವೃತ್ತ ಸಂಗೀತ ಕಲಾವಿದರಾದ ಶ್ರೀಪಾದ್ ಹೆಗಡೆ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಮಂಜುಳಾ ಪುರಾಣಿಕ್. 10:15 ಕಿರುನಾಟಕ ನಮಗೂ ಒಂದು ಕನ್ಯಾ ಕೊಡ್ರಿ, ರಚನೆ ಅಶೋಕ್ ಚೊಳಚಗುಡ್ಡ, ನಿರ್ಮಾಣ ಮಂಜುಳಾ ಪುರಾಣಿಕ್. 10:30 ಗಿಳಿಗುಂಡು ಕಾರ್ಯಕ್ರಮದಲ್ಲಿ ಉಡುಕೇರಿಯ ರಾಮಲಿಂಗೇಶ್ವರ ಪ್ರೌಢಶಾಲೆಯ ಮಕ್ಕಳಿಂದ ಕಾರ್ಯಕ್ರಮ ವೈವಿಧ್ಯ. 11:00 ಪೋಸ್ಟ್ ಬಾಕ್ಸ್ ನಂಬರ್ 111. 12:05 ವನಿತಾ ವಿಹಾರ. 12:35 ಆರೋಗ್ಯ ಕಾರ್ಯಕ್ರಮ. ಮಧ್ಯಾಹ್ನ 1:00 ಪ್ರಗತಿ ಪಥ. 1:20 ಕುಂದಗೋಳ ತಾಲೂಕು ಗುಡಿಗೇರಿಯ ಬಸಣ್ಣ ಶಿವಬಸಪ್ಪ ಮುಳುಗುಂದ ಹಾಗೂ ಸಂಗಡಿಗರಿಂದ ಏಕತಾರಿ ಪದಗಳು. 1:30

ಆಯೋಜಿತ ಕಾರ್ಯಕ್ರಮ ನಡೆ ನುಡಿ ಪ್ರಾಯೋಜಕರು ಸಂಪ್ರೀತಿ ಇಂಡಿಯಾ. ಮಧ್ಯಾಹ್ನ 3:01 ವಿವಿಧ ಭಾರತೀಯ ಕಾರ್ಯಕ್ರಮಗಳನ್ನು ಕೇಳುತ್ತೀರಿ. ನಾಳೆ ಸಂಜೆ 5:30 ಟೀ ಟೈಮ್ ಚಿತ್ರಗೀತೆಗಳು, 6:30 ವಿಜ್ಞಾನದ ಮುನ್ನಡೆ, 6:51 ಕೃಷಿರಂಗದಲ್ಲಿ ಮೊದಲಿಗೆ ಹೊಲಕಬುತ್ತಿ, ನಂತರ ಕೃಷಿ ಅನುಭವಗಳ ಕುರಿತು ಗದಗ ಜಿಲ್ಲೆ ಗಜೇಂದ್ರಗಡ ತಾಲೂಕು ದ್ಯಾಮಹುಣಸೆ ಗ್ರಾಮದ ರೈತ ಚಂದ್ರಸ್ವಾಮಿ ಭೂಜನೂರಮಠ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಕುಮಾರ್ ಅಗಡಿ. ನಂತರ ಸವದತ್ತಿ ತಾಲೂಕು ಕರಿಕಟ್ಟಿಯ ಮುದುಕಪ್ಪ ಗಂಗಪ್ಪ ಕರಿಕಟ್ಟಿ ಹಾಗೂ ಸಂಘಟಕರಿಂದ ಭಜನಾ ಪದಗಳನ್ನು ಕೇಳುತ್ತೀರಿ. 7:45 ಭಾರತೀ ಸುತ ಅವರ ಬದುಕು ಹಾಗೂ ಸಾಹಿತ್ಯ ಕುರಿತು ಮಾತನಾಡುತ್ತಾರೆ ಡಾಕ್ಟರ್ ಕೋರನ್ ಸರಸ್ವತಿ ಪ್ರಕಾಶ್. ಇದುವರೆಗೆ ಕಾರ್ಯಕ್ರಮ ವಿವರಣೆ ಕೇಳಿದಿರಿ. ಆಕಾಶವಾಣಿ ಧಾರವಾಡ. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆ.

0: region and another in Elektrostal near Moscow. In FIFA World Cup, European rivals France and England will lock horns in the third-place playoff match at the Miami Stadium tonight. The match is scheduled to begin at 2:30 a.m. Indian Standard Time. And with that, we end this news bulletin.
1: ಆಕಾಶವಾಣಿ ಧಾರವಾಡ.
2: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
3: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
2: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSUWSSB.karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
4: ನಿಮ್ಮ ಬಯಕೆಗಳು ವಜ್ರಾಭರಣಗಳೊಂದಿಗೆ ಬಂದರೆ ಹೇಗಿರುತ್ತದೆ?
5: BMW X1 24 ಕ್ಯಾರೆಟ್ ಚಿನ್ನದ ಬಾರ್ ಮತ್ತು ವಜ್ರಾಭರಣದ ಖರೀದಿಯ ಮೇಕಿಂಗ್ ಚಾರ್ಜ್ನ ಮೇಲೆ 100% ರಿಯಾಯಿತಿ. ನಿಜವಾಗಿ ಇವೆಲ್ಲವೂ ಸಾಧ್ಯವೇ?
4: ಈ ಎಲ್ಲಾ ಕನಸುಗಳನ್ನು ಭೀಮಾ ಬ್ರಿಲಿಯನ್ಸ್ ಡೈಮಂಡ್ ಜುವೆಲ್ಲರಿ ಫೆಸ್ಟಿವಲ್ನೊಂದಿಗೆ ನನಸಾಗಿಸಿಕೊಳ್ಳಿ. ವಜ್ರಾಭರಣಗಳನ್ನು ಭೀಮಾ ಮಳಿಗೆಯಲ್ಲಿ ಖರೀದಿಸಿ ಆಕರ್ಷಕ ಬಹುಮಾನಗಳನ್ನು ಪಡೆಯಿರಿ.
5: ಕೊಡುಗೆಗಳು ಜುಲೈ 9 ರಿಂದ ಆಗಸ್ಟ್ 9 ರವರೆಗೆ ಎಲ್ಲಾ ಭೀಮಾ ಮಳಿಗೆಗಳಲ್ಲಿ ಲಭ್ಯ. ಷರತ್ತುಗಳು ಅನ್ವಯ.
1: ಆಕಾಶವಾಣಿ ಧಾರವಾಡ ಸಮಾಚಾರ ದರ್ಶನ. ಮುಖ್ಯಾಂಶಗಳು: ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ, ಭಾರತೀಯ ಚುನಾವಣಾ ಆಯೋಗದಿಂದ ಆಗಸ್ಟ್ 8ರವರೆಗೆ ವಿಸ್ತರಣೆ, ಗರ್ಭಕಂಠದ ಕ್ಯಾನ್ಸರ್ ತಡೆ, HPV ಲಸಿಕಾ ಅಭಿಯಾನ 95% ಗುರಿ ಸಾಧನೆಯೊಂದಿಗೆ ವಿಜಯನಗರ ಜಿಲ್ಲೆ ರಾಜ್ಯಕ್ಕೆ ಪ್ರಥಮ, ಖೇಲೋ ಇಂಡಿಯಾ ಫಿಟ್ ಇಂಡಿಯಾ ಧಾರವಾಡದಲ್ಲಿ 3ನೇ ಆವೃತ್ತಿಯ ರಾಜ್ಯಮಟ್ಟದ ಮಲ್ಲಕಂಬ ಸ್ಪರ್ಧೆ ಸಂಪನ್ನ. ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ SIR ವೇಳಾಪಟ್ಟಿಯನ್ನು ಕರ್ನಾಟಕ ಸೇರಿದಂತೆ 4 ರಾಜ್ಯಗಳಲ್ಲಿ 10 ದಿನಗಳಿಗೆ ವಿಸ್ತರಿಸಿ ಭಾರತೀಯ ಚುನಾವಣಾ ಆಯೋಗ ಆದೇಶಿಸಿದೆ. ಆಗಸ್ಟ್ 8ನೇ ತಾರೀಖಿನವರೆಗೆ ಬೂತ್ ಮಟ್ಟದ ಅಧಿಕಾರಿಗಳು ಗಣತಿ ನಮೂನೆ ವಿತರಣೆ, ಸಂಗ್ರಹಣೆ ಮತ್ತು ಗಣಕೀಕರಣ ಕಾರ್ಯ ಕೈಗೊಳ್ಳಲಿದ್ದಾರೆ. ಅಂತಿಮ ಮತದಾರರ ಪಟ್ಟಿ ಅಕ್ಟೋಬರ್ 19ಕ್ಕೆ ಪ್ರಕಟವಾಗಲಿದೆ. ರಾಜ್ಯಾದ್ಯಂತ ಈವರೆಗೆ 5,30,00,000 ಗಣತಿ ನಮೂನೆಗಳನ್ನು ವಿತರಿಸಲಾಗಿದೆ. 2,11,000 ಮತದಾರರು ಆನ್ಲೈನ್ ಮೂಲಕ ಸ್ವತಃ ಗಣತಿ ನಮೂನೆ ಭರ್ತಿ ಮಾಡಿದ್ದಾರೆ. ಧಾರವಾಡ ನಗರದ ಮತಗಟ್ಟೆ ಸಂಖ್ಯೆ 164ರ ಅಧಿಕಾರಿ ವಿಜಯಕುಮಾರ್ ಗೋವಿಂದಣ್ಣವರ್ 99% ಗಣತಿ ನಮೂನೆ ವಿತರಿಸಿ ಗಣಕೀಕರಣ ಕಾರ್ಯ ಆರಂಭಿಸಿದ್ದಾರೆ. ಸಮಾಚಾರ ದರ್ಶನಕ್ಕಾಗಿ ಮಾಹಿತಿ ನೀಡಿದ್ದಾರೆ.
6: ನಾನು ಈಗಾಗಲೇ ನನ್ನ ದಿನದಡಿ 1067 ಮತದಾರರು ನೋಂದಾಯಿತರಾಗಿರುತ್ತಾರೆ. ಅದರಲ್ಲಿ ನಾನು 99% ಮತದಾರರಿಗೆ ಮತದಾನದ ಗಣತಿ ನಮೂನೆಗಳನ್ನು ತಲುಪಿಸಿರ್ತೀನಿ. ಅದರಲ್ಲಿ 35% ನಾನು ಮತದಾರರ ಗಣತಿ ನಮೂನೆಗಳನ್ನು ವಾಪಸ್ಸು ಪಡ್ಕೊಂಡಿರ್ತೀನಿ. ಎಲ್ಲಾ ಮತದಾರರಿಗೂ ವಿನಂತಿ ಮಾಡ್ಕೊಳ್ಳೋದು ಏನಂದ್ರೆ, ಅವರವರ ಮತದಾನದ ಹಕ್ಕನ್ನು ಉಳಿಸಿಕೊಳ್ಳಿ. ಅವ್ರಿಗೇನು ಗಣತಿ ನಮೂನೆಗಳನ್ನು ಕೊಟ್ಟಿರ್ತೀವಿ ಅದನ್ನೆಲ್ಲ ಸರಿಯಾಗಿ ಭರ್ತಿ ಮಾಡಿ ನಮ್ಗಳಿಗೆ ತಲುಪಿಸ್ಲಿ, ಅಥವಾ ನಮಗೆ ಒಂದು ಕಾಲ್ ಮಾಡಿದ್ರೆ ನಾವೇ ಬಂದು ಕಲೆಕ್ಟ್ ಮಾಡ್ಕೊಂಡು ಹೋಗ್ತೀವಿ. ಅದನ್ನ ಒಂದ್ ಸ್ವಲ್ಪ ಇಂಟಿಮೇಶನ್ ಮಾಡ್ರಿ. ಥ್ಯಾಂಕ್ ಯು.
1: ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯ ಕರ್ನಾಟಕ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಸಂಶೋಧನಾ ಸಂಸ್ಥೆ KMCRI ಸರ್ಕಾರದ ಅನುದಾನ ಹಾಗೂ ದಾನಿಗಳ ನೆರವಿನಿಂದ ಮಕ್ಕಳ ಅತ್ಯಾಧುನಿಕ ವೈದ್ಯಕೀಯ ಚಿಕಿತ್ಸೆ ಹಾಗೂ ಗುಣಮಟ್ಟದ ಆರೈಕೆಗೆ ಹೆಸರಾಗಿದೆ. ಉತ್ತರ ಕರ್ನಾಟಕದ ಬಡ ಮತ್ತು ಮಧ್ಯಮ ವರ್ಗದ ಕುಟುಂಬಗಳ ಮಕ್ಕಳಿಗೆ ಉಚಿತವಾಗಿ ಗುಣಮಟ್ಟದ ಆರೋಗ್ಯ ಸೇವೆ ಇಲ್ಲಿ ಲಭ್ಯವಿದೆ. ಧಾರವಾಡ, ಹಾವೇರಿ, ಗದಗ್, ಉತ್ತರ ಕನ್ನಡ, ರಾಯಚೂರು ಹಾಗೂ ಬಾಗಲಕೋಟೆ ಜಿಲ್ಲೆಗಳಿಂದ ಆರೋಗ್ಯಾಕಾಂಕ್ಷಿ ಮಕ್ಕಳು KMCRI ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಎಂದು ವೈದ್ಯಕೀಯ ಅಧೀಕ್ಷಕ ಡಾ ಈಶ್ವರ್ ಹಸ್ಬಿ ತಿಳಿಸಿದ್ದಾರೆ. KMCRI ಮಕ್ಕಳ ಚಿಕಿತ್ಸಾ ವಿಭಾಗದ ಮುಖ್ಯಸ್ಥ ಹಾಗೂ ತಜ್ಞ ವೈದ್ಯ ಡಾ ವಿನೋದ್ ರಟಗೇರಿ ಸಮಾಚಾರ ದರ್ಶನಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ.
7: ಉತ್ತರ ಕರ್ನಾಟಕದ ಮಕ್ಕಳ ಆರೋಗ್ಯ ಸೇವೆಯಲ್ಲಿ ಕರ್ನಾಟಕ ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಸಂಶೋಧನಾ ಸಂಸ್ಥೆ ಹುಬ್ಬಳ್ಳಿಯ ಮಕ್ಕಳ ವೈದ್ಯಕೀಯ ವಿಭಾಗವು ಹಲವು ದಶಕಗಳಿಂದ ವಿಶಿಷ್ಟ ಸೇವೆ ಸಲ್ಲಿಸುತ್ತಿದೆ. ಅತಿದೊಡ್ಡ ಹಾಗೂ ಅತ್ಯಾಧುನಿಕ ಮಕ್ಕಳ ತೀವ್ರ ನಿಗಾ ಘಟಕ ಹೊಂದಿರುವುದು ಮತ್ತು ನವಜಾತ ಶಿಶುಗಳ ತೀವ್ರ ನಿಗಾ ಘಟಕ ಹೊಂದಿರುವುದು, ಅದರ ಮೂಲಕ ಸಾವಿರಾರು ಮಕ್ಕಳ ಜೀವ ಉಳಿಸಿರುವ ಹೆಮ್ಮೆ ನಮ್ಮದಾಗಿದೆ. ರೋಟರಿ ಜೀವಾಮೃತ ದಾನಿ ತಾಯಿ ಹಾಲು ಬ್ಯಾಂಕ್ ಮೂಲಕ ತಾಯಿಯ ಹಾಲು ಲಭ್ಯವಿಲ್ಲದ ನವಜಾತ ಶಿಶುಗಳಿಗೆ ಸುರಕ್ಷಿತ ದಾನಿ ತಾಯಿ ಹಾಲು ಒದಗಿಸಿ ಆರೋಗ್ಯಕರ ಜೀವನಕ್ಕೆ ಭದ್ರ ಬುನಾದಿ ನಿರ್ಮಿಸಿದೆ. ನಿರ್ಮಾಣ ಮಾಡುತ್ತಿದೆ. ಪೌಷ್ಟಿಕ ಪುನರ್ವಸತಿ ಕೇಂದ್ರ ಮೂಲಕ ತೀವ್ರ ಅಪೌಷ್ಟಿಕ ಮಕ್ಕಳಿಗೆ ಸಮಗ್ರ

0: ಚಿಕಿತ್ಸೆ ಹಾಗೂ ಪುನರ್ವಸತಿ ಸೇವೆ ಒದಗಿಸುತ್ತಿದೆ. ಪ್ರತಿಯೊಂದು ಮಗುವಿನ ಆರೋಗ್ಯವೇ ನಮ್ಮ ಧ್ಯೇಯ, ನಮ್ಮ ಬದ್ಧತೆ.
1: ವಿಜಯನಗರ ಜಿಲ್ಲೆ 14-15 ವರ್ಷದೊಳಗಿನ ಹೆಣ್ಣು ಮಕ್ಕಳಿಗೆ ಗರ್ಭಕಂಠದ ಕ್ಯಾನ್ಸರ್ ತಡೆ HPV ಲಸಿಕಾ ಅಭಿಯಾನದಲ್ಲಿ 95% ಗುರಿ ಸಾಧಿಸಿ ರಾಜ್ಯಕ್ಕೆ ಪ್ರಥಮ ಸ್ಥಾನ ಗಳಿಸಿದೆ ಎಂದು ಜಿಲ್ಲಾ ಮಕ್ಕಳ ಆರೋಗ್ಯಾಧಿಕಾರಿ ಡಾ. ಜಂಬಯ್ಯ ತಿಳಿಸಿದ್ದಾರೆ.
2: ವಿಜಯನಗರ ಜಿಲ್ಲೆ ಇಡೀ ರಾಜ್ಯದಲ್ಲಿಯೇ HPV ಲಸಿಕಾ ಕಾರ್ಯಕ್ರಮದಲ್ಲಿ ಪ್ರಥಮ ಸ್ಥಾನ ಪಡೆದಿದೆ. ಜಿಲ್ಲೆಯಲ್ಲಿ ಒಟ್ಟಾರೆ 10,793 ಮಕ್ಕಳಿಗೆ HPV ಲಸಿಕೆಯನ್ನು ನೀಡಿ ಇದಕ್ಕೆ ಸಹಕಾರ ನೀಡಿದ ಜಿಲ್ಲೆಯ ಎಲ್ಲ ವೈದ್ಯಾಧಿಕಾರಿಗಳು, ಶುಶ್ರೂಷಣಾಧಿಕಾರಿಗಳು, ಪ್ರಾಥಮಿಕ ಆರೋಗ್ಯ ಸುರಕ್ಷಣಾಧಿಕಾರಿಗಳು, CHO, HIO ಇವರೆಲ್ಲರಿಗೂ ಧನ್ಯವಾದಗಳು ತಿಳಿಸ್ತೀನಿ.
1: ಧಾರವಾಡ ಬಳಿಯ ಸತ್ತೂರಿನ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ದಂತವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆಯಲ್ಲಿ ಕಳೆದ 25 ವರ್ಷಗಳಲ್ಲಿ ಸೀಳು ತುಟಿ ಹಾಗೂ ಸೀಳು ಅಂಗುಳಿನ 10,000 ಮಕ್ಕಳಿಗೆ ಸ್ಮೈಲ್ ಟ್ರೈನ್ ಯೋಜನೆ ಅಡಿ ಉಚಿತವಾಗಿ ಶಸ್ತ್ರಚಿಕಿತ್ಸೆಗಳನ್ನು ಯಶಸ್ವಿಯಾಗಿ ನೆರವೇರಿಸಲಾಗಿದೆ. ಬಾಯಿ ಮತ್ತು ಮ್ಯಾಕ್ಸಿಲೋಫೇಷಿಯಲ್ ಶಸ್ತ್ರಚಿಕಿತ್ಸಾ ವಿಭಾಗದ ಪ್ರಾಧ್ಯಾಪಕ ಹಾಗೂ ಮುಖ್ಯಸ್ಥ ಡಾ. ವೆಂಕಟೇಶ್ ಆನೆ ಹೊಸೂರ್ ಸಮಾಚಾರ ದರ್ಶನಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ.
3: ಸೀಳು ತುಟಿ ಹಾಗೂ ಅಂಗಳದ ನ್ಯೂನತೆಯಿಂದ ಮಗು ಹುಟ್ಟಿದಾಗ ಪಾಲಕರಿಗೆ ಹಾಗೂ ಸಂಬಂಧಪಟ್ಟವರಿಗೆ ಆಗುವ ಆಘಾತ ಅಷ್ಟಿಷ್ಟಲ್ಲ. ಇವರಿಗೆ ಏನು ಮಾಡಬೇಕೆಂಬುದು ದಿಕ್ಕೇ ತೋಚುವುದಿಲ್ಲ. ಆದರೆ ಈಗ ಇಂಥ ಮಕ್ಕಳಿಗೆ ವರದಾನವಾಗಿ ಧಾರವಾಡದ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ದಂತ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಹಾಗೂ ಅಮೆರಿಕದ ವಿಶ್ವವ್ಯಾಪಿ ಸ್ಮೈಲ್ ಟ್ರೈನ್ ಸಂಸ್ಥೆ ಇವರ ಜಂಟಿ ಆಶ್ರಯದಲ್ಲಿ ಉಚಿತ ಶಸ್ತ್ರಚಿಕಿತ್ಸಾ ಕಾರ್ಯಕ್ರಮವನ್ನು ಕಳೆದ 25 ವರ್ಷದಿಂದ ನಡೆಸಲಾಗುತ್ತಿದೆ. ವರ್ಷವಿಡೀ ನಡೆಯುವ ಈ ಕಾರ್ಯಕ್ರಮದಲ್ಲಿ ನುರಿತ ಬಾಯಿ ಮತ್ತು ಮುಖದ ಶಸ್ತ್ರಚಿಕಿತ್ಸಕರು, ಪ್ಲಾಸ್ಟಿಕ್ ಸರ್ಜನರು, ಅಳವಳಿಕೆ ತಜ್ಞರು ಮುಂತಾದವರು, ನುರಿತ ಡಾಕ್ಟರ್ಗಳು ಭಾಗವಹಿಸುತ್ತಿದ್ದಾರೆ. ಸಂಪೂರ್ಣ ಉಚಿತವಾದ ಈ ಕಾರ್ಯಕ್ರಮದ ಲಾಭವನ್ನು ಸೀಳು ತುಟಿ ಹಾಗೂ ಅಂಗಳದ ಎಲ್ಲ ಮಕ್ಕಳು ಪಡೆಯಬಹುದಾಗಿದೆ.
1: ರಾಜ್ಯ ಕಾನೂನು ಸೇವಾ ಪ್ರಾಧಿಕಾರ ಹಾವೇರಿ ಜಿಲ್ಲೆಯ ನ್ಯಾಯಾಲಯಗಳಲ್ಲಿ ಆಯೋಜಿಸಿದ್ದ ಜನತಾ ನ್ಯಾಯಾಲಯದಲ್ಲಿ 4,565 ಪ್ರಕರಣಗಳು ರಾಜಿ ಸಂಧಾನದ ಮೂಲಕ ಇತ್ಯರ್ಥಗೊಂಡಿವೆ. 20,61,00,000 ರೂಪಾಯಿ ಪರಿಹಾರ ಕಕ್ಷಿದಾರರಿಗೆ ಆದೇಶಿಸಲಾಗಿದೆ ಎಂದು ಪ್ರಧಾನ ಜಿಲ್ಲಾ ನ್ಯಾಯಾಧೀಶ ದೇವೇಂದ್ರಪ್ಪ ಬಿರಾದಾರ್ ಮಾಹಿತಿ ನೀಡಿದ್ದಾರೆ.
4: ಲೋಕ ಅದಾಲತ್ ಪಕ್ಷಕಾರರನ್ನು ಒಂದು ಕಡೆ ಸೇರಿಸಿ ಪ್ರಕರಣವನ್ನು ರಾಜ್ಯದಲ್ಲಿ ಇತ್ಯರ್ಥಗೊಳಿಸುವುದರಿಂದ ಅಪೀಲು ಅಂತಕ್ಕಂಥ ಒಂದು ಪ್ರಾವಿಷನ್ ಇರುವುದಿಲ್ಲ. ಆದುದರಿಂದ ಪ್ರಕರಣಕ್ಕೆ ಅಂತಿಮ ನಿರ್ಣಯ ಅನ್ನುವಂಥದ್ದು ಬರ್ತದೆ. ಆ ಮೂಲಕ ಜನರಿಗೆ ಸಾಕಷ್ಟು ಸಮಯ ಉಳಿತಾಯ ಆಗ್ತದೆ. ಎರಡನೇದಾಗಿ ಈಗಾಗಲೇ ಪಾವತಿ ಮಾಡಿರುವಂತಹ ಕೋರ್ಟ್ ಫೀಯನ್ನು ರೀಫಂಡ್ ಮಾಡ್ತೇವೆ. ಎರಡು ಪಕ್ಷಕಾರರಲ್ಲಿ ಉಂಟಾದ ಮನಸ್ತಾಪ ಕಡಿಮೆ ಆಗಿ ಸಂಬಂಧ ಗಟ್ಟಿಗೊಳ್ಳುತ್ತದೆ. ಈ ಲೋಕ ಅದಾಲತ್ನಲ್ಲಿ ನಮ್ಮ ಜಿಲ್ಲೆಯಲ್ಲಿ ಒಟ್ಟು 6,228 ಬಾಕಿ ಪ್ರಕರಣಗಳನ್ನು ವಿಲೇವಾರಿಗೆ ಗುರುತಿಸಿ 4,565 ಪ್ರಕರಣಗಳು ಇತ್ಯರ್ಥಗೊಂಡಿವೆ. ಆ ಮೂಲಕ ಜನರಿಗೆ ಸಾಕಷ್ಟು ಅನುಕೂಲ ಆಗಿದೆ.
1: ಮಲ್ಲಕಂಬ ಗ್ರಾಮೀಣ ಸೊಗಡಿನ ಭಾರತೀಯ ಸಾಂಪ್ರದಾಯಿಕ ಕ್ರೀಡೆ. ನಿನ್ನೆಯಿಂದ ಧಾರವಾಡದ ನೂತನ ಈಜುಗೊಳದ ಒಳಾಂಗಣ ಕ್ರೀಡಾಂಗಣದಲ್ಲಿ 3ನೇ ಆವೃತ್ತಿಯ ಮಲ್ಲಕಂಬ ರಾಜ್ಯಮಟ್ಟದ 14 ವರ್ಷದೊಳಗಿನ ಹಾಗೂ ಮೇಲ್ಪಟ್ಟವರ ಸ್ಪರ್ಧೆಗಳು ಇಂದು ಸಂಪನ್ನಗೊಂಡವು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಆಶಯದಂತೆ ಖೇಲೋ ಇಂಡಿಯಾ ಫಿಟ್ ಇಂಡಿಯಾ ಉಪಕ್ರಮದಡಿ ಕೇಂದ್ರ ಯುವಜನ ವ್ಯವಹಾರ ಹಾಗೂ ಕ್ರೀಡಾ ಸಚಿವಾಲಯ ದೇಸಿ ಕ್ರೀಡೆ ಮಲ್ಲಕಂಬವನ್ನು ಪುನರುಜ್ಜೀವಿತಗೊಳಿಸಿ ಪ್ರೋತ್ಸಾಹಿಸುತ್ತಿದೆ. ಗದಗ್ ಜಿಲ್ಲೆ ಲಕ್ಷ್ಮೇಶ್ವರದ ಖ್ಯಾತ ಮಲ್ಲಕಂಬ ತರಬೇತುದಾರ, ಕರ್ನಾಟಕ ಮಲ್ಲಕಂಬ ಅಮೆಚ್ಯೂರ್ ಫೆಡರೇಷನ್ ಕಾರ್ಯದರ್ಶಿ ಸೋಮಶೇಖರ್ ಕೊಡ್ಲಿ ಸಮಾಚಾರ ದರ್ಶನಕ್ಕಾಗಿ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
5: ಮಲ್ಲಕಂಬ ಕ್ರೀಡೋತ್ಸವ 2026 ವಿವಿಧ ಜಿಲ್ಲೆಗಳಿಂದ ಸುಮಾರು 250 ಹೆಚ್ಚು ಬಾಲಕ ಬಾಲಕಿಯರು ಈ ಮೀಟ್ನಲ್ಲಿ ಭಾಗವಹಿಸ್ತಾ ಇದ್ದಾರೆ. 14 ವರ್ಷದ ಒಳಗಿನ ಬಾಲಕರು ಹಾಗೂ ಬಾಲಕಿಯರು ಸ್ಥಿರ ಮತ್ತು ರೋಪ್ ಮಲ್ಲಕಂಬದಲ್ಲಿ ತಮ್ಮ ಸ್ಪರ್ಧೆಯನ್ನು ಮಾಡ್ತಾ ಇದ್ದಾರೆ. ಇನ್ನು 14 ವರ್ಷ ಮೇಲ್ಪಟ್ಟ ಬಾಲಕರು ಹಾಗೂ ಬಾಲಕಿಯರು ಸ್ಥಿರ ಹಾಗೂ ರೋಪ್ ಮಲ್ಲಕಂಬದಲ್ಲಿ ಭಾಗವಹಿಸ್ತಾ ಇದ್ದಾರೆ. ವಿವಿಧ ಜಿಲ್ಲೆಗಳಿಂದ 17 ತಂಡಗಳು ಭಾಗವಹಿಸ್ತಾ ಇದ್ದು 2 ದಿನಗಳ ಸ್ಪರ್ಧೆ ನಡೀತಾ ಇದೆ. ನಗದು ಪುರಸ್ಕಾರವನ್ನು ಸಹಿತ ನೀಡ್ತಾ ಇದ್ದಾರೆ.
1: ಇದು ಈ ವಾರದ ಸಮಾಚಾರ ದರ್ಶನ. ಪ್ರಸ್ತುತಿ ಧಾರವಾಡ ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗ. ಸಂಪಾದಕರು ಧಾರವಾಡ ಹಾಗೂ ಬೆಂಗಳೂರು.

0: ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್, ನಿರೂಪಣೆ ಹರ್ಷವರ್ಧನ್ ಶೀಲ್ವಂತ್, ಸಂಕಲನ ವಿವೇಕಾದಿತ್ಯ ಕನಿಯಾಲ, ಸಹಕಾರ ಮುರ್ತುಜಾ ಹೊಂಗಲ್ ಹಾಗೂ ಉಮೇಶ್ ಗುಳಣ್ಣವರ್. ಮುಂದಿನ ವಾರ ಇದೇ ವೇಳೆಗೆ ಮತ್ತೆ ಮೂಡಿ ಬರಲಿದೆ ವಾರದ ವಾರ್ತಾ ಚಿತ್ರ ಸಮಾಚಾರ ದರ್ಶನ.
1: ಆಕಾಶವಾಣಿ ಧಾರವಾಡ. ಈಗ ಸಂಸ್ಕೃತದಲ್ಲಿ ವಾರ್ತೆಗಳು ದಿಲ್ಲಿ ಕೇಂದ್ರದಿಂದ.

0: ಸಮಯ 6:30. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ವಿಜ್ಞಾನದ ಮುನ್ನಡೆ, ವಿಜಯ್ ನಿಶಾಂತ್ ಅವರಿಂದ.
1: ವಿಜ್ಞಾನದ ಮುನ್ನಡೆ, ಹೊಸತನವ ಪ್ರತಿಫಲಿಸುವ ಕಡೆಗೆ.
2: ನಾವು ವರ್ಷಕ್ಕೆ ಇಷ್ಟೇ ಕ್ಲೋತ್ ತಗೊಂತೀವಿ ಅಥವಾ ನಾವು ಇಷ್ಟೇ ದವಸ ಧಾನ್ಯಗಳನ್ನ ಯೂಸ್ ಮಾಡ್ತೀವಿ. ನಾವು ಬೇಡದೆ ಇರೋ ಎಲೆಕ್ಟ್ರಿಸಿಟಿನ ನಾವು ಮುಟ್ಟೋದಿಲ್ಲ. ನಾವು ಬೇಡದೆ ಇರೋ ನೀರನ್ನ ನಾವು ಮುಟ್ಟೋದಿಲ್ಲ. ಆಮೇಲಿಂದ ಗಿಡ ನೆಡೋದು, ಮರ ನೆಡೋದು, ಅಥವಾ ಎಲ್ಲಾದ್ರೂ ಒಂದು ಇಶ್ಯೂಸ್ ಆಗ್ತಾ ಇದ್ರೆ, ಅಥವಾ ರೋಡ್ ಮಾಡ್ಬೇಕಾದ್ರೆ ಮರ ಕಟ್ ಮಾಡ್ತಾ ಇದಾರೆ ಅಂತ ಹೇಳಿದಾಗ, ಅಥವಾ ಕೆರೆನ ಎನ್ಕ್ರೋಚ್ ಮಾಡ್ತಾ ಇದಾರೆ, ಇದೆಲ್ಲಾನು ಅರ್ತ್ ಡೇದ ಭಾಗ ಆಗುತ್ತೆ. ಆಕ್ಚುಲಿ ಇದ್ರದ್ದು ಎಲ್ಲಾದ್ರಲ್ಲೂ ನೀವ್ ಏನ್ಬೇಕಾದ್ರೆ ಇನ್ವಾಲ್ವ್ ಮಾಡ್ಬೋದು. ದೆನ್ ಇಟ್ ಬಿಕಮ್ಸ್ ನಿಮ್ದು ಅರ್ತ್ ಡೇ ಆಗತ್ತೆ. ಆಕ್ಚುಲಿ ಏನಕ್ಕೆ ಭೂತಾಯಿನ ನಾವು ರಕ್ಷಣೆ ಮಾಡ್ಬೇಕಂದ್ರೆ, ಕನ್ಸರ್ವೇಟಿವ್ ನೇಚರ್, ನಮ್ಮ ವ್ಯವಸಾಯ, ನಮ್ಮ ಕಾಡುಗಳು ಅಥವಾ ನಮ್ಮ ಪ್ರಾಣಿ ಪಕ್ಷಿ ಸಂಕುಲ, ನದಿ ನೀರು, ಇದ್ರದ್ದೆಲ್ಲ ಮೂಲ ಅದೇ. ಆಕ್ಚುಲಿ ವಿ ಆರ್ ಅ ಪಾರ್ಟ್ ಆಫ್ ಇಟ್, ಬಟ್ ಟುಡೇ ವಾಟ್ ಈಸ್ ಹ್ಯಾಪನಿಂಗ್, ವಿ ಆರ್ ಬಿಹೇವಿಂಗ್ ಆಸ್ ಇಟ್ ಬಟ್ ನಾಟ್ ಅ ಪಾರ್ಟ್ ಆಫ್ ಇಟ್. ವಿ ಆರ್ ಅ ಮಾಸ್ಟರ್ ಆಫ್ ಇಟ್ ಅಂಡ್ ದಟ್ ಈಸ್ ಅ ಪ್ರಾಬ್ಲಮ್. ಬೆಂಗಳೂರಲ್ಲಿ ಇವತ್ತು ಟೆಂಪರೇಚರ್ ಆಗ್ತಿರೋದ್ರಿಂದ ಎಲ್ಲ ಓ ಏನ್ ಬಿಸಿ ಗಾಳಿ, ಬೆಂಗಳೂರು ಹಾಳಾಗೋಯ್ತು ಈ ತರ ಅಂತೆಲ್ಲ ಮಾತಾಡ್ತಾ ಇದಾರೆ. ಒಂದು ರೇನ್ ಆಗಿದ ತಕ್ಷಣ ಎಲ್ಲ ಸೈಲೆಂಟ್ ಆಗ್ಬಿಡ್ತಾರೆ. ಅದಕ್ಕೆ ಏನ್ ಮಾಡ್ಬೇಕು, ಒಂದು 33% ಗ್ರೀನ್ ಇದೆಯಾ ನಮ್ಗೆ ಅನ್ನೋದಕ್ಕೆ ಈ ಅರ್ತ್ ಡೇ ಅಲ್ಲಿ ತುಂಬಾ ಮೀನಿಂಗ್ಫುಲ್ ಆಗಿ ಇಂಡಿವಿಜುವಲ್ ಪಾರ್ಟಿಸಿಪೇಷನ್ ಅಂತ ಹೇಳ್ತಾರೆ. ಇಂಡಿವಿಜುವಲ್ ಆಗಿ ನೀವೇನ್ ಮಾಡಬಹುದು ಅನ್ನೋದಕ್ಕೆ ಸಣ್ಣ ಸಣ್ಣ ಒಂದು ಪ್ರಾಕ್ಟೀಸ್ ಕೊಡ್ತಾ ಇದಾರೆ. ಆ ಪ್ರಾಕ್ಟೀಸ್ ಅಲ್ಲಿ ಹೇಳ್ದಲ್ಲ, ಪ್ಲಾಂಟಿಂಗ್ ಟ್ರೀ ಆಗಲಿ ಅಥವಾ ನೀವು ಎಲೆಕ್ಟ್ರಿಸಿಟಿ ಯೂಸ್ ಮಾಡದೇ ಇರೋದು, ಪ್ಲಾಸ್ಟಿಕ್ ಯೂಸ್ ಮಾಡಿ, ಇದನ್ನೆಲ್ಲ ಹೇಳ್ಬೇಕಾರೆ ಇಟ್ ಈಸ್ ಟು ಮೀನ್ಸ್ ಟು ಎಂಡ್, ಇಟ್ಸ್ ನಾಟ್ ಮೀನಿಂಗ್ ಇಟ್ ಸೆಲ್ಫ್. ಆ ಸಣ್ಣ ಸಣ್ಣದನ್ನ ಪಿಕ್ ಮಾಡಿ ನೀವು ದೊಡ್ಡ ಇಶ್ಯೂಸ್ ನ, ಕ್ಲೈಮೇಟ್ ಕ್ರೈಸಿಸ್, ಅಥವಾ ಎಲ್ಲಾದ್ರೂ ಆಯಿಲ್ ಜಾಸ್ತಿ ಹೋಗ್ತಾ ಇದೆಯಾ, ಅಲ್ಲ ಕಾಡ್ ಕಡಿತಾ ಇದಾರ, ಇಲ್ಲ ಬಯೋಡೈವರ್ಸಿಟಿ ಕಿಲ್ ಆಗ್ತಾ ಇದೆಯಾ, ಅದನ್ನ ಡಿಸ್ಟ್ರಾಯ್ ಮಾಡ್ತಾ ಇದಾರ, ಅದು ಹೋಲಿಸ್ಟಿಕಲಿ ನಮ್ಮ ಲೋಕಲಿ ಅಥವಾ ಗ್ಲೋಬಲಿ ಹೆಂಗ್ ಇಂಪ್ಯಾಕ್ಟ್ ಆಗತ್ತೆ ಅಂತ ತಿಳ್ಕೊಂಡು ಕುವೆಂಪು ಅವರು ವಿಶ್ವ ಮಾನವ ಅಂತ ಹೇಳ್ಬೇಕಾದ್ರೆ ಇವತ್ತು ಇವ್ರು ಹೇಳ್ತಾ ಇದಾರೆ ಅಂದ್ರೆ ಯು ಹ್ಯಾವ್ ಟು ಪಾರ್ಟಿಸಿಪೇಟ್ ಆಸ್ ಎ ವರ್ಲ್ಡ್ ಸಿಟಿಸನ್, ಅದನ್ನ ನಮ್ಗೆ ಕುವೆಂಪು ಅವರು ಆಗ್ಲೇ ಹೇಳ್ಕೊಟ್ಟಿದ್ದಾರೆ. ಆಮೇಲೆ ನಮ್ಮಲ್ಲಿ ವಸುದೈವಕ ಕುಟುಂಬಕಂ ಅಂತ ಹೇಳಿ ನಮ್ಮ ಪದ ಇದೆ. ನಮ್ಮ ಇದರಲ್ಲಿ ಎಲ್ಲಾನು ನಮ್ಮ ಟ್ರೆಡಿಷನ್ ಕಲ್ಚರ್ ಅಲ್ಲಿ ಎಲ್ಲಾನು ಇನ್ಕ್ಲೂಡ್ ಮಾಡಬೇಕು ಅಂತ ಹೇಳ್ತಾರೆ. ನೀವು ಗ್ರಾಸ್ ಇಂದ ಹಿಡಿದು ಹಸು ಹಾಲಿಂದ ಹಿಡಿದು ಅಥವಾ ಹುಲಿ ಸಿಂಹ ಎಲ್ಲ ನಮ್ಮ ಏನ್ ಹೇಳ್ತಾರೆ ಟ್ರೆಡಿಷನ್ ಕಲ್ಚರ್ ಅಲ್ಲಿ ಅಥವಾ ಟ್ರೈಬಲ್ ಕಮ್ಯುನಿಟೀಸ್ ಅಲ್ಲಿ ಯಾಕೆ ಇದು ಇನ್ವಾಲ್ವ್ ಮಾಡಿದಾರೆ ಅಂದ್ರೆ, ಇಟ್ ಇಸ್ ಟು ಟೇಕ್ ಕೇರ್ ಆಫ್ ದ ಅರ್ತ್. ಡಿಫೈನ್ ಮಾಡಿದೆ ಅರ್ಬನ್ ಸ್ಪೇಸಸ್ ಅಲ್ಲಿ, ಸ್ಟೇಟ್ ಅಲ್ಲಿ, ನ್ಯಾಷನಲ್ ವೈಡ್ ಅಲ್ಲಿ 33% ನಮ್ಗೆ ಇರಬೇಕು ಅಂತ ಹೇಳಿ ಡಿಫೈನ್ ಮಾಡಿದಾಗ ಏನು ಅಂತ, ನಾನು ಅವತ್ತು ಸ್ಟಾರ್ಟ್ ಮಾಡ್ಬೇಕಾದ್ರೆ ಬೆಂಗಳೂರಲ್ಲಿ ಅವತ್ತು ನಮ್ಗೆ ಅರ್ಬನೈಸೇಷನ್ ಇಂದ ಮರಗಳನ್ನ ಕಟ್ ಮಾಡಕ್ ಸ್ಟಾರ್ಟ್ ಆಗಿದ್ರು. ನನ್ ಸಿಟಿ, ನನ್ ಜಾಗ, ನಾನು ಏನಾದ್ರೂ ಮಾಡ್ಬೇಕಲ್ಲ ಅಂತ ಹೇಳಿ ನಾನು ಯೋಚನೆ ಮಾಡ್ಬೇಕಾದ್ರೆ ಹೌದು, ಹ್ಯಾವ್ ಟು ಏನಿದೆ ಅಂತ ಗೊತ್ತಾಗುತ್ತೆ ಏನ್ ಮಾಡ್ಬೇಕು ಅಂತ ಹೇಳಿ. ನಾನು ಅವಾಗ ಕನ್ಸೆಪ್ಷನ್ ಮಾಡೋ ಇದಾಗೋದಿಲ್ಲ, ತುಂಬಾ ಕಷ್ಟ ಆಗುತ್ತೆ ಹಿಂಗೆ ಅಂತ ಹೇಳ್ತಾ ಇದ್ರು. ಬಟ್ ಟುಡೇ ಐಮ್ ಸೋ ಹ್ಯಾಪಿ. ಬೆಂಗಳೂರಲ್ಲಿ 10-10-10 ಅಂದ್ರೆ ಒಂದು 15-20 ವರ್ಷದ ಮುಂಚೆ ಅದನ್ನ ಮಾಡಿದಾಗ ಚೀಫ್ ಜಸ್ಟಿಸ್ ಎಂ ಎನ್ ವೆಂಕಟಾಚಲಯ್ಯ ಅವರು ಅವತ್ತಿನ ಕಾಲಕ್ಕೆ ಬಂದು ನಂದು ಆ ವೆಬ್ಸೈಟ್ ಮಾಡಿ ಇದು ಎಷ್ಟು ಒಳ್ಳೆ ಐಡಿಯಾ, ಒಬ್ರು ಯಾರೋ ಟೆಕ್ನಾಲಜಿನ ಯೂಸ್ ಮಾಡಿ ಒಂದು ಸಿಟಿನ ಟೆಂಪರೇಚರ್, ಅಲ್ಲಿಂದ ಎಸ್ಥೆಟಿಕ್, ಅಲ್ಲಿ ಇಂಪಾರ್ಟೆನ್ಸ್, ಅಲ್ಲಿ ಕಲ್ಚರ್, ಆ ಹಿಸ್ಟೋರಿ ಎಲ್ಲಾನು ಒಂದ್ ಕಡೆ ತಂದು ಇಟ್ಕೊಬೇಕು ಅಂತ ಹೇಳಿ ಪ್ರಯತ್ನ ಮಾಡ್ತಾರೆ. ಇಟ್ಸ್ ಅ ವೆರಿ ಗುಡ್ ಥಾಟ್ ಅಂತ ಹೇಳಿ. ಇವತ್ ಮೈಸೂರಲ್ಲೂ ಒಂದು ವಾರ್ಡ್ ಕಂಪ್ಲೀಟ್ ಸೆನ್ಸಸ್ ಆಗಿದ್ದಾರೆ. ಮೈಸೂರು ಮಹಾರಾಣಿ ಅವರೇ ಬಂದು ಒಂದೇ ಒಂದು ಮರದ ಕೆಳಗಡೆ ನಿಂತ್ಕೊಂಡು, ನಾವು ಒಂದು ಚೇರ್ ಕೂಡ ಹಾಕಿರ್ಲಿಲ್ಲ, ಒಂದು ಬಾಟಲ್ ನೀರು ಕೂಡ ಕೊಟ್ಟಿಲ್ಲ, ಸೆನ್ಸಸ್ ಟ್ರೀ ಇಂಪಾರ್ಟೆನ್ಸ್ ಎಂದು ಅಮ್ಮ ಬಂದು, ಪ್ರಮೋದಾ ದೇವಿ ಅಮ್ಮ ಬಂದು ಮರದ ಕೆಳಗಡೆ ನಿಂತು ಅದನ್ನ ಇನಿಶಿಯೇಟ್ ಮಾಡಿಕೊಟ್ರು. ಆ ಫಸ್ಟ್ ಡಿಜಿಟಲೈಸ್ ಡೇಟಾ ಏನ್ ಮಾಡಿದ್ರು, ಮೈಸೂರು ಮಹಾರಾಜ ಯದುವೀರ್ ಸರ್ ಬಂದು ಲಾಂಚ್ ಮಾಡಿಕೊಟ್ರು. ಆಕ್ಚುಲಿ ಅದು ತೋರಿಸುತ್ತೆ ಎಷ್ಟು ಇಂಪಾರ್ಟೆನ್ಸ್. ಅಂಡ್ ನಾವು ಆಲ್ ದ ಅದರ್ ಸಿಟಿ ಇನ್ ಮಂಗಳೂರಲ್ಲಿ ಯಾರೋ ಮಾಡಿದ್ರು, ಮತ್ತೆ ಮೈಸೂರಲ್ಲಿ ಇವತ್ತು ಯಾರು ಇನಿಶಿಯೇಟ್ ಮಾಡಿದ್ದಾರೆ. ಆಕ್ಚುಲಿ ಇವಾಗ ವಡೋದರ, ಬೇರೆ ಕಡೆ ಎಲ್ಲ ಕಡೆ ನಾನು ಕೇಳ್ತಾ ಇದಾರೆ. ಆಕ್ಚುಲಿ ಸೊ ಏನಕ್ಕೆ ಇದು ಹೇಳಿದೆ ಅಂದ್ರೆ, ನೋಡಿ ಇವತ್ತು ನಿಮ್ಗೆ ಏನಕ್ಕೆ ಏನಕ್ಕೆ ಟ್ರೀ ಸೆನ್ಸಸ್ ಮಾಡ್ಬೇಕು ಅಂತ ಹೈಕೋರ್ಟ್ ಕೂಡ ಹೇಳಿದೆ, ದುಡ್ಡು ಕೊಟ್ಟು ಇವತ್ತು ಟ್ರೀ ಸೆನ್ಸಸ್ ಮಾಡ್ಬೇಕು ಅಂತ ಹೇಳಿ. ಯಾಕಂದ್ರೆ ಒಂದು ರೆಫರೆನ್ಸ್ ಪಾಯಿಂಟ್ ಸಿಗುತ್ತೆ, 1%ಗೆ 7-8 ಮರ ಇರುತ್ತೆ, ಬಿಕೋ ಅದು ಕಂಫರ್ಟಬಲ್ ಲಿವಿಂಗ್ ಅಂತ ಹೇಳಿ ಆ 33% ಡಿಫೈನ್ ಮಾಡಕ್ಕಾಗತ್ತೆ. ಸೊ ಅರ್ಬನ್ ಲಿವಿಂಗ್ ಯಾಕೆ ಬರ್ತೀರಾ ನೀವು, ಆಕ್ಚುಲಿ ಒಳ್ಳೆ ಗಾಳಿ ಬೆಳಕು ನೀರಿಗೆ ಬರ್ತೀರಾ. ಸೊ ಈ ಸಿಟಿಲೇ ಕನ್ಸಂಪ್ಷನ್ಸ್ ಇದೆಲ್ಲ ಆಗ್ತಾ ಇರೋದ್ರಿಂದ ಇಲ್ಲಿ ಡಿಫೈನ್ ಮಾಡಿಲ್ಲ ಅಂದ್ರೆ ಕಾಡ್ ಹೆಂಗ್ ಉಳಿಸ್ತಾರೆ? ಆಮೇಲೆ ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದ್ರೆ, ಇವತ್ತು ನಾನು ಯಾವುದೇ ಸ್ಕೂಲು ಕಾಲೇಜಸ್ಗೆ ಹೋದ್ರೆ ಮಕ್ಕಳಿಗೆ ಬೆಂಗಳೂರಲ್ಲಿ 10 ಮರನ ಹೆಸರು ಮಾಡಕ್ಕಾಗತ್ತೆ ಅಂದ್ರೆ ಒಬ್ರು ಹೇಳಕ್ಕಾಗ್ತಾ ಇಲ್ಲ. ದಟ್ ಈಸ್ ದ ಡಿಸ್ಕನೆಕ್ಟ್ ಇನ್ ದ ಅರ್ಬನ್ ಸ್ಪೇಸ್ ವಿ ಆರ್ ಫೇಸಿಂಗ್.
1: ವಿಜ್ಞಾನದ ಮುನ್ನಡೆ, ಮಾನವನ ನಿಜ ವಿಕಾಸದ ಕಡೆಗೆ. ಕಾರ್ಯಕ್ರಮ ನಿರ್ಮಾಣ ರೋಸಲಿನ್ ಮ್ಯಾಥ್ಯೂ,
0: ವಿಜಯ್ ನಿಶಾಂತ್ ಅವರಿಂದ ವಿಜ್ಞಾನದ ಮುನ್ನಡೆ ಕೇಳಿದರೆ.

0: ಶ್ರೋತೃಗಳೇ ಗಮನಿಸಿ, ಇಂದು ರಾತ್ರಿ 9:30 ಯುವವಾಣಿ ಕಾರ್ಯಕ್ರಮದಲ್ಲಿ 2026ನೇ ಸಾಲಿನ ಕೇಂದ್ರ ಲೋಕಸೇವಾ ಆಯೋಗದ ಭಾರತೀಯ ಅರಣ್ಯ ಸೇವಾ ಪರೀಕ್ಷೆಯಲ್ಲಿ ತೇರ್ಗಡೆಯಾಗಿರುವ ಶ್ರೀರಂಗಪಟ್ಟಣ ತಾಲೂಕು ಗಂಜಾಂನ ಅಭಿಷೇಕ್ ನಾಯಕ್ ಜಿಎಸ್ ಅವರೊಂದಿಗೆ ಮಾತುಕತೆ ಪ್ರಸಾರವಾಗಲಿದೆ. ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. ಆಕಾಶವಾಣಿ ಬೆಂಗಳೂರು, ಸಮಯ ಆಗಿದೆ 6:35.
1: ಪಿಎಂ ಜಯ್ ಅಬ್ ಗರೀಬೋ ಕೆ ಜಯ್.
2: ಆಕಾಶವಾಣಿ ಧಾರವಾಡ.
3: ಮೈಸೂರ್ ಸ್ಯಾಂಡಲ್
4: ನೋಡು, ಇದೇ ನನ್ನ ಫೇವರೇಟ್ ಸೋಪ್. ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
5: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
6: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
5: ಕೇವಲ ₹50 ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ.
4: ಇಂದೇ KSU.WSSB.Karnataka.GOV.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
7: ನಿಮ್ಮ ಬಯಕೆಗಳು ವಜ್ರಾಭರಣಗಳೊಂದಿಗೆ ಬಂದರೆ ಹೇಗಿರುತ್ತದೆ?
8: BMW X1 24 ಕ್ಯಾರೆಟ್ ಚಿನ್ನದ ಬಾರ್ ಮತ್ತು ವಜ್ರಾಭರಣದ ಖರೀದಿಯ ಮೇಕಿಂಗ್ ಚಾರ್ಜ್ ನ ಮೇಲೆ 100% ರಿಯಾಯಿತಿ. ನಿಜವಾಗಿ ಇವೆಲ್ಲವೂ ಸಾಧ್ಯವೇ?
7: ಈ ಎಲ್ಲಾ ಕನಸುಗಳನ್ನು ಭೀಮಾ ಬ್ರಿಲಿಯನ್ಸ್ ಡೈಮಂಡ್ ಜುವೆಲ್ರಿ ಫೆಸ್ಟಿವಲ್ ನೊಂದಿಗೆ ನನಸಾಗಿಸಿಕೊಳ್ಳಿ. ವಜ್ರಾಭರಣಗಳನ್ನು ಭೀಮಾ ಮಳಿಗೆಯಲ್ಲಿ ಖರೀದಿಸಿ, ಆಕರ್ಷಕ ಬಹುಮಾನಗಳನ್ನು ಪಡೆಯಿರಿ.
8: ಕೊಡುಗೆಗಳು July 9 ಆಗಸ್ಟ್ 9 ಎಲ್ಲಾ ಭೀಮಾ ಮಳಿಗೆಗಳಲ್ಲಿ ಲಭ್ಯ. ಶರತ್ತುಗಳು ಅನ್ವಯ.
2: ಆಕಾಶವಾಣಿ ಧಾರವಾಡ. ಇನ್ನು ಮುಂದೆ ಸರಿಯಾಗಿ 6:40 ಪ್ರದೇಶ ಸಮಾಚಾರ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.

ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

0: ಜೀವತಂತುವೊಂದು ಮೂರ್ತ ರೂಪ ಪಡೆಯಲು ಸ್ತ್ರೀತ್ವದ ಗರ್ಭಾಶ್ರಯ ಬೇಕು.
1: ನಿನಗೆ ಬೇರೆ ಹೆಸರು ಬೇಕೇ?
2: ತಾಯಿ ಸ್ತ್ರೀ ರೂಪದ ಪರಿಪೂರ್ಣ ಪವಿತ್ರ ಮೂರ್ತಿ.
1: ಸ್ತ್ರೀ ಎಂದರೆ ಅಷ್ಟೇ ಸಾಕೆ.
0: ಆಕೆ ಮೊದಲು ಮಗಳಾಗಿ, ಸಹೋದರಿಯಾಗಿ, ಪತ್ನಿಯಾಗಿ, ಸೊಸೆಯಾಗಿ, ಮತ್ತೆ ತಾಯಿಯಾಗಿ ಇಡೀ ಮನುಕುಲವನ್ನು ಬೆಳಗುವುದರ ಮೂಲಕ ಸಮಾಜವನ್ನು ಬೆಳಗುವಂತಹ ಮಾತೆ.
1: ಮನೆ ಮನೆಯಲ್ಲಿ ದೀಪ ಮೂಡಿಸಿ, ಹೊತ್ತು ಹೊತ್ತಿಗೆ ಅನ್ನ ಉಣಿಸಿ,
2: ಸವಾಲುಗಳನ್ನು ಎದುರಿಸುವ ಸಮಬಲ ಹೊಂದಿರುವ ಶಕ್ತಿಯುಕ್ತಿ ಸ್ವರೂಪಿಣಿ.

0: ನೀರಿನ ಅಭಾವವನ್ನು ಕಡೆಗಾಣಿಸಲು ನಾವೆಲ್ಲ ಪಣ ತೊಡಬೇಕು. ನೀರಿಲ್ಲದೆ ಜೀವಿಗಳು ಇರಲಾರವು, ಜೀವ ಉಳಿಯಲಾರದು.
1: ರೈತನ ನೋವಿಗೆ ಕರಗಿದು ಮೋಡ, ಸುರಿಯುತ ನೆಲದಲ್ಲಿ ಹರಿದಿದೆ ನೋಡ.
0: ನೀರನ್ನು ಮಿತವಾಗಿ ಬಳಸಿರಿ. ತ್ಯಾಜ್ಯ ವಸ್ತುಗಳನ್ನು ಕೆರೆ ಬಾವಿ ನದಿಗಳಿಗೆ ಎಸೆಯದಿರಿ. ಕೈಗಾರಿಕೆಯ ತ್ಯಾಜ್ಯಗಳನ್ನು ವೈಜ್ಞಾನಿಕವಾಗಿ ಸಂಸ್ಕರಿಸಿರಿ. ಮಳೆಗಾಲದಲ್ಲಿ ಭೂಮಿಗೆ ಬಿದ್ದ ನೀರು ವ್ಯರ್ಥ ಹರಿದು ಹೋಗದಂತೆ ನೋಡಿಕೊಳ್ಳಿ.
2: ಈ ನೆಲ, ಈ ಜಲ, ಈ ಮಣ್ಣು ನಮ್ಮದು.
0: ಜೀವನಾಧಾರವಾದ ನೀರಿನ ಮತ್ತು ಜಲಮೂಲದ ರಕ್ಷಣೆ ಪ್ರತಿಯೊಬ್ಬನ ಕರ್ತವ್ಯ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಪೂಜಾ ಪ್ರಸಾದ್. ಮುಖ್ಯಾಂಶಗಳು. ರಾಜ್ಯದಲ್ಲಿ ಬರ ಪರಿಸ್ಥಿತಿ ಹಿನ್ನೆಲೆ ನಾಳೆ ಮುಖ್ಯಮಂತ್ರಿ ಅಧ್ಯಕ್ಷತೆಯಲ್ಲಿ ತುರ್ತು ಸಚಿವ ಸಂಪುಟ ಸಭೆ. ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ ಹೆಡ್ ಕಾನ್ಸ್ಟೇಬಲ್ಗಳ ನಿಯೋಜನೆಗೆ ಹೊಸ ನಿಯಮಾವಳಿ ಜಾರಿಗೊಳಿಸಿದ ಪೊಲೀಸ್ ಇಲಾಖೆ. 72ನೇ ರಾಷ್ಟೀಯ ಚಲನಚಿತ್ರ ಪ್ರಶಸ್ತಿ ಪ್ರಕಟ. ನಾನಿರುವುದು ನಿಮಗಾಗಿ, ನಾಡಿರುವುದೇ ನನಗಾಗಿ ಕನ್ನಡ ಸಿನಿಮಾದ ತತ್ವ ಮತ್ತು ರಾಜಕೀಯ ಕೃತಿಗೆ ಉತ್ತಮ ಬರಹ ಪ್ರಶಸ್ತಿ. ರಾಜ್ಯದ ಹಲವೆಡೆ ಇಂದು ಭಾರೀ ಮಳೆ ಸಾಧ್ಯತೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಹಾಗೂ ಮಾಜಿ ಪ್ರಧಾನಿ ದೇವೇಗೌಡರಿಗೆ ಪತ್ನಿ ವಿಯೋಗ, ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಚೆನ್ನಮ್ಮ ನಿಧನ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನಾಳೆ ರಾಜ್ಯದಲ್ಲಿನ ಬರ ಪರಿಸ್ಥಿತಿ ಕುರಿತಂತೆ ಜಿಲ್ಲಾಧಿಕಾರಿಗಳೊಂದಿಗೆ ವಿಡಿಯೋ ಸಂವಾದದ ಮೂಲಕ ಸಭೆ ನಡೆಸಲಿದ್ದಾರೆ. ಬಳಿಕ ಬರ ನಿರ್ವಹಣೆ ಕುರಿತಂತೆ ತುರ್ತು ಸಚಿವ ಸಂಪುಟ ಸಭೆ ನಡೆಸಲಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಸಂಪುಟ ಸಭೆಗೂ ಮುನ್ನ ಜಿಲ್ಲಾಧಿಕಾರಿಗಳೊಂದಿಗೆ ಚರ್ಚಿಸಲಾಗುವುದು ಎಂದು ತಿಳಿಸಿದ್ದಾರೆ. ಬರದ ಹಿನ್ನೆಲೆಯಲ್ಲಿ ಗುಳೆ ಹೋಗುವುದನ್ನು ತಪ್ಪಿಸಲು ತೆಗೆದುಕೊಳ್ಳಬಹುದಾದ ಅಗತ್ಯ ಕ್ರಮಗಳನ್ನು ಚರ್ಚಿಸಲಾಗುವುದು. ಈ ಕುರಿತಂತೆ ಈಗಾಗಲೇ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆಯಲಾಗಿದೆ ಎಂದು ಹೇಳಿದ್ದಾರೆ. ಕಾವೇರಿ ನೀರನ್ನು ಮಂಡ್ಯ ರೈತರು ಕುಡಿಯುವುದಕ್ಕೆ ಮಾತ್ರ ಉಪಯೋಗ ಮಾಡಬೇಕು, ನೀರು ಬಿಡಲಾಗಿದೆ ಎಂದು ವ್ಯವಸಾಯಕ್ಕೆ ಯಾರೂ ಉಪಯೋಗ ಮಾಡಬಾರದು ಎಂದು ಎಚ್ಚರಿಕೆ ನೀಡಿದ್ದಾರೆ. ಜಲಾಶಯಗಳು ಭರ್ತಿಯಾದ ಬಳಿಕವೇ ಕೃಷಿ ಚಟುವಟಿಕೆಗಳಿಗೆ ನೀರು ಬಿಡಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಕಾವೇರಿ ನೀರು ಕರ್ನಾಟಕದ ಹಕ್ಕು ಎಂಬುದರಲ್ಲಿ ಯಾವುದೇ ಅನುಮಾನವಿಲ್ಲ. ಮೇಕೆದಾಟು ಅಣೆಕಟ್ಟು ಯೋಜನೆಯಿಂದ ರಾಜ್ಯಕ್ಕಿಂತ ತಮಿಳುನಾಡಿಗೆ ಹೆಚ್ಚು ಲಾಭದಾಯಕವಾಗಿದೆ ಎಂದು ಪುನರುಚ್ಚರಿಸಿದ್ದಾರೆ. ರಾಜ್ಯದ ಎಲ್ಲಾ ಪೊಲೀಸ್ ಠಾಣೆಗಳ ವಿಶೇಷ ಶಾಖೆಗಳಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ ಹೆಡ್ ಕಾನ್ಸ್ಟೇಬಲ್ಗಳ ನಿಯೋಜನೆಗೆ ಹೊಸ ನಿಯಮಾವಳಿ ಜಾರಿಗೊಳಿಸಲಾಗಿದೆ. ಪೊಲೀಸ್ ಇಲಾಖೆಯ ಕಾರ್ಯಪಟುತ್ವ ಹಾಗೂ ವೃತ್ತಿಪರತೆಯನ್ನು ಹೆಚ್ಚಿಸುವ ನಿಟ್ಟನಲ್ಲಿ ರಾಜ್ಯ ಪೊಲೀಸ್ ಮಹಾನಿರ್ದೇಶಕರು ಈ ಮಹತ್ವದ ಆದೇಶ ಹೊರಡಿಸಿದ್ದಾರೆ. ಆದೇಶದ ಪ್ರಕಾರ ವಿಶೇಷ ಶಾಖೆಯಲ್ಲಿ ಕರ್ತವ್ಯ ಅವಧಿ ಕೇವಲ ಒಂದು ವರ್ಷಕ್ಕೆ ಮಾತ್ರ ಸೀಮಿತವಾಗಿರಲಿದೆ. ಹೊಸದಾಗಿ ನಿಯೋಜನೆಗೊಳ್ಳುವ ಸಿಬ್ಬಂದಿ ಕನಿಷ್ಠ 15 ದಿನಗಳ ಗುಪ್ತವಾರ್ತೆ ಸಂಗ್ರಹಣೆ ತರಬೇತಿ ಪಡೆದಿರಬೇಕು. ತರಬೇತಿ ಪಡೆದವರನ್ನೇ ವಿಶೇಷ ಶಾಖೆಗೆ ನಿಯೋಜಿಸಲು ನಿರ್ಧರಿಸಲಾಗಿದೆ. ಒಂದು ವರ್ಷದ ಕರ್ತವ್ಯ ಪೂರೈಸಿದ ಸಿಬ್ಬಂದಿಯನ್ನು ಕಡ್ಡಾಯವಾಗಿ ದೈನಂದಿನ ಕಾರ್ಯನಿರ್ವಾಹಕ ಕರ್ತವ್ಯಕ್ಕೆ ಮರು ನಿಯೋಜಿಸಲಾಗುವುದು. ಘಟಕಾಧಿಕಾರಿಗಳು ಈ ಆದೇಶವನ್ನು ಕಟ್ಟುನಿಟ್ಟಾಗಿ ಪಾಲಿಸಿ ವರದಿ ಸಲ್ಲಿಸಲು ಸೂಚಿಸಲಾಗಿದೆ. 72ನೇ ರಾಷ್ಟೀಯ ಚಲನಚಿತ್ರ ಪ್ರಶಸ್ತಿ ಪ್ರಕಟಗೊಂಡಿದೆ. ನಾನಿರುವುದು ನಿಮಗಾಗಿ, ನಾಡಿರುವುದೇ ನನಗಾಗಿ ಕನ್ನಡ ಸಿನಿಮಾದ ತತ್ವ ಮತ್ತು ರಾಜಕೀಯ ಕೃತಿಗೆ ಸಿನಿಮಾದ ಉತ್ತಮ ಬರಹಕ್ಕಾಗಿ ಪ್ರಶಸ್ತಿ ದೊರೆತಿದೆ. ಕೆ ಪ್ರದೀಪ್ ಕುಮಾರ್ ಶೆಟ್ಟಿ ಈ ಪುಸ್ತಕದ ಬರಹಗಾರರಾಗಿದ್ದಾರೆ. ಕನ್ನಡದ ಮಿಥ್ಯಾ ಚಿತ್ರಕ್ಕಾಗಿ ಉತ್ತಮ ಪೋಷಕ ನಟಿ ಪ್ರಶಸ್ತಿಯನ್ನು ರೂಪಶ್ರೀ ವರ್ಕಾಡಿ ಪಡೆದುಕೊಂಡಿದ್ದಾರೆ. ಶಿವಧ್ವಜ್ ಶೆಟ್ಟಿ ನಿರ್ದೇಶನದ ಇಂಬು ಚಿತ್ರ ಉತ್ತಮ ತುಳು ಪ್ರಶಸ್ತಿಗೆ ಭಾಜನವಾಗಿದೆ. ಬೆಳ್ಳಂದೂರು ಬಫರ್ ರಸ್ತೆ ನಿರ್ಮಾಣ ಕಾಮಗಾರಿಗೆ ವೇಗ ನೀಡುವಂತೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಮುಖ್ಯ ಆಯುಕ್ತ ಮಹೇಶ್ವರ್ ರಾವ್ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಬೆಂಗಳೂರು ಪೂರ್ವ ನಗರ ಪಾಲಿಕೆ ವ್ಯಾಪ್ತಿಯ ವಿವಿಧ ಸ್ಥಳಗಳಿಗೆ ಇಂದು ಭೇಟಿ ನೀಡಿ ಪರಿಶೀಲನೆ ನಡೆಸಿದ ವೇಳೆ ಮಾತನಾಡಿದ ಅವರು, ಮೊದಲ ಹಂತದಲ್ಲಿ ಕೈಗೆತ್ತಿಕೊಂಡಿರುವ ಬಫರ್ ರಸ್ತೆ ಕಾಮಗಾರಿ ಪ್ರಗತಿಯಲ್ಲಿದ್ದು, ಭೂಸ್ವಾಧೀನ ಪ್ರಕ್ರಿಯೆಗೆ ಸಂಬಂಧಿಸಿದ ಸಮಸ್ಯೆಗಳನ್ನು ಕೂಡಲೇ ಬಗೆಹರಿಸಿ ಕಾಮಗಾರಿಯನ್ನು ತ್ವರಿತಗತಿಯಲ್ಲಿ ಪೂರ್ಣಗೊಳಿಸುವಂತೆ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಬಫರ್ ರಸ್ತೆ ನಿರ್ಮಾಣಕ್ಕೂ ಮುನ್ನ ರಾಜಕಾಲುವೆಯ ಅಗತ್ಯ ಅಗಲವನ್ನು ಕಾಯ್ದಿರಿಸಬೇಕು. ದೇವರಬೀಸನಹಳ್ಳಿ ಖಾಸಗಿ ಆಸ್ಪತ್ರೆ ಸಮೀಪ ರಾಜಕಾಲುವೆಯ ಅಗಲ ಕಡಿಮೆ ಇರುವುದರಿಂದ ಮಳೆಗಾಲದಲ್ಲಿ ಜಲಾವೃತ ಸಮಸ್ಯೆ ಉಂಟಾಗುತ್ತಿದೆ. ಇದನ್ನು ತಡೆಯುವ ನಿಟ್ಟನಲ್ಲಿ ಕೂಡಲೇ ಸರ್ವೆ ನಡೆಸಬೇಕು ಎಂದು ಸೂಚನೆ ನೀಡಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.

0: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
2: ಮಾಜಿ ಪ್ರಧಾನಿ HD ದೇವೇಗೌಡ ಅವರ ಪತ್ನಿ ಚೆನ್ನಮ್ಮ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಇಂದು ನಿಧನ ಹೊಂದಿದ್ದಾರೆ. ಅವರಿಗೆ 89 ವರ್ಷ ವಯಸ್ಸಾಗಿತ್ತು. ಉಸಿರಾಟದ ಸಮಸ್ಯೆ ಹಿನ್ನೆಲೆಯಲ್ಲಿ ಬುಧವಾರ ಅವರು ಆಸ್ಪತ್ರೆಗೆ ದಾಖಲಾಗಿದ್ದರು. ಕಳೆದ 4 ದಿನಗಳಿಂದ ಪಡೆಯುತ್ತಿದ್ದ ಚಿಕಿತ್ಸೆ ಫಲಕಾರಿಯಾಗದ ಹಿನ್ನೆಲೆಯಲ್ಲಿ ಇಂದು ನಿಧನ ಹೊಂದಿದ್ದಾರೆ. ನಾಳೆ ಹಾಸನದ ಹರದನಹಳ್ಳಿ ಮಾವಿನಕೆರೆ ಗ್ರಾಮದಲ್ಲಿ ಅಂತ್ಯಕ್ರಿಯೆ ನಡೆಯಲಿದೆ. ಚೆನ್ನಮ್ಮ ಅವರ ನಿಧನಕ್ಕೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಂತಾಪ ಸೂಚಿಸಿದ್ದಾರೆ. ಮಾಜಿ ಪ್ರಧಾನಿ ಮಡದಿಯಾಗಿದ್ದರೂ ಎಲ್ಲರನ್ನೂ ಅಕ್ಕರಿಯಂತೆ ಕಾಣುತ್ತಿದ್ದ ಚೆನ್ನಮ್ಮನವರು ಮಾದರಿ ಸತಿಯಾಗಿ ತುಂಬು ಜೀವನ ಸಾಗಿಸಿದ್ದಾರೆ ಎಂದು ಬಣ್ಣಿಸಿದ್ದಾರೆ. ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಚೆನ್ನಮ್ಮ ನಿಧನಕ್ಕೆ ಸಂತಾಪ ಸೂಚಿಸಿದ್ದು, ಈ ಆಘಾತದಿಂದ ದೇವೇಗೌಡರ ಕುಟುಂಬ ಆದಷ್ಟು ಬೇಗ ಹೊರಬರಲಿ ಎಂದು ಹಾರೈಸಿದ್ದಾರೆ. ಬಿಡದಿಯಲ್ಲಿ ತಲತಲಾಂತರದಿಂದ ಬಂದ ಕೃಷಿ ಭೂಮಿಯನ್ನು ಉಳಿಸಿಕೊಳ್ಳಲು ಹೋರಾಡುತ್ತಿರುವ ಬಿಡದಿ ರೈತರ ಮೇಲೆ ದೌರ್ಜನ್ಯ ನಡೆಸಿ ಪ್ರಕರಣ ದಾಖಲಿಸಿರುವುದು ಖಂಡನೀಯ ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ ತಿಳಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿರುವ ಅವರು, ಬಿಡದಿ ರೈತರ ಹೋರಾಟವನ್ನು ತಾರ್ಕಿಕ ಅಂತ್ಯಕ್ಕೆ ಕೊಂಡೊಯ್ಯಲಾಗುವುದು ಎಂದು ಹೇಳಿದ್ದಾರೆ. ಯಾವುದೇ ಕಾರಣಕ್ಕೂ ಬಿಡದಿ ಟೌನ್ಶಿಪ್ ಯೋಜನೆ ಜಾರಿಯಾಗಲು ಬಿಡುವುದಿಲ್ಲ ಎಂದು ತಿಳಿಸಿದ್ದಾರೆ. ಕೋಲಾರ ಜಿಲ್ಲೆಯನ್ನು ರಾಜ್ಯದ ಪ್ರಥಮ ಕಾರ್ಬನ್ ಜಿಲ್ಲೆಯನ್ನಾಗಿ ರೂಪಿಸುವ ಯೋಜನೆಯೊಂದು ಸಿದ್ದಗೊಳ್ಳುತ್ತಿದೆ. ಕೃಷಿ ಅರಣ್ಯ ಬೆಳೆಸುವ ರೈತರಿಗೆ ಕಾರ್ಬನ್ ಕ್ರೆಡಿಟ್ ಮೂಲಕ ಜಾಗತಿಕ ಮಾರುಕಟ್ಟೆಯಿಂದ ಹೆಚ್ಚುವರಿ ಆದಾಯ ತಂದುಕೊಡುವುದು ಪ್ರಮುಖ ಗುರಿಯಾಗಿದೆ ಎಂದು ಕರ್ನಾಟಕ ಹವಾಮಾನ ರಾಯಭಾರಿ ಉಪೇಂದ್ರ ತ್ರಿಪಾಠಿ ತಿಳಿಸಿದ್ದಾರೆ. ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ನಡೆದ ಉನ್ನತ ಮಟ್ಟದ ಸಭೆಯಲ್ಲಿ ಮಾತನಾಡಿದ ಅವರು, ಈ ಯೋಜನೆಯನ್ನು ಕೇವಲ ಸರ್ಕಾರಿ ಕಾರ್ಯಕ್ರಮವನ್ನಾಗಿಸದೆ ರೈತರ ಪಾಲ್ಗೊಳ್ಳುವಿಕೆಯೊಂದಿಗೆ ಯಶಸ್ವಿಗೊಳಿಸಬೇಕು ಎಂದು ಹೇಳಿದ್ದಾರೆ. ಜಿಲ್ಲೆಯಾದ್ಯಂತ ಕೇವಲ ಮಾವು ಬೆಳೆಯುವುದಷ್ಟೇ ಅಲ್ಲದೆ ತೇಗ, ಮಹಾಗನಿ, ಸಿಲ್ವರ್ ಓಕ್, ಬೇವು, ಹೊಂಗೆ ಮತ್ತು ಹಲಸು ಮುಂತಾದ ಮರಗಳನ್ನು ಬೆಳೆಸುವ ರೈತರು ಹೆಚ್ಚಿನ ಪ್ರಮಾಣದಲ್ಲಿ ಕಾರ್ಬನ್ ಕ್ರೆಡಿಟ್ ಪಡೆಯಲು ಉತ್ತೇಜಿಸಬೇಕು ಎಂದು ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಕೊಪ್ಪಳ ಜಿಲ್ಲೆಯ ಹನುಮನಹಳ್ಳಿ ಗ್ರಾಮದ ರೈತ ಕುಟುಂಬದ ವಿದ್ಯಾರ್ಥಿಯೊಬ್ಬ ನೀಟ್ ಪರೀಕ್ಷೆಯಲ್ಲಿ ರ್ಯಾಂಕ್ ಪಡೆಯುವ ಮೂಲಕ ಜಿಲ್ಲೆಗೆ ಕೀರ್ತಿ ತಂದಿದ್ದಾನೆ. ಹನುಮನಹಳ್ಳಿ ಗ್ರಾಮದ ಪುಟ್ಟರಾಜ ಭೀಮನೂರು ರಜೆ ಸಂದರ್ಭದಲ್ಲಿ ಕುರಿ ಹಾಗೂ ದನಗಳನ್ನು ಮೇಯಿಸಿ ಜೀವನ ನಡೆಸುತ್ತಿದ್ದ. ಇದೀಗ ನೀಟ್ ಫಲಿತಾಂಶದಲ್ಲಿ 647 ರ್ಯಾಂಕ್ ಪಡೆದು ಉತ್ತಮ ಸಾಧನೆ ಮಾಡಿದ್ದಾನೆ. ಈ ಕುರಿತಂತೆ ಪುಟ್ಟರಾಜ ಭೀಮನೂರು ಆಕಾಶವಾಣಿಯೊಂದಿಗೆ ಸಂತಸ ಹಂಚಿಕೊಂಡಿದ್ದಾರೆ.
3: ಎತ್ತಿಗೆ ಮೇವು ಹಾಕೋದು, ಕುರಿ ಕಾಯೋದು, ಕೆಲಸ ಮಾಡ್ತಿದ್ದೆ ರಜೆಯಲ್ಲಿ. ಡೈಲಿ 8 hours ಓದ್ತಿದ್ದೆ. ಲೆಕ್ಚರ್ಸ್ ಎಲ್ಲ ತುಂಬಾ ಸಪೋರ್ಟ್ ಮಾಡಿದ್ರು. ನಾವು ನೀಟಲ್ಲಿ 76,000 ರ್ಯಾಂಕಿಂಗ್ ಬಂದಿದೆ. ಎಸ್ಟಿ ಕ್ಯಾಟಗರಿ ಅಲ್ಲಿ ಇಡೀ ದೇಶಾದ್ಯಂತ 694 ರ್ಯಾಂಕ್ ಬಂದಿದೆ. ಮುಂದೆ ಒಂದೊಳ್ಳೆ ಡಾಕ್ಟರ್ ಆಗಿ ಎಲ್ಲ ಜನರಿಗೆ ಒಂದು ಸೋಷಿಯಲ್ ಸರ್ವಿಸ್ ಮಾಡಬೇಕನ್ನೋದು ನನ್ನ ಆಸೆ.
2: ಭಾರತದ ಕಾಫಿಯನ್ನು ವಿಶ್ವಮಟ್ಟಕ್ಕೆ ಕೊಂಡೊಯ್ಯಲು ಕಾಫಿ ಮಂಡಳಿಯು ಎಲ್ಲಾ ರೀತಿಯ ಕ್ರಮಗಳನ್ನು ಕೈಗೊಳ್ಳುತ್ತಿದ್ದು ಇಂಡಿಕಾ ಕಾಫಿ ಬ್ರಾಂಡ್ ನಿರ್ಮಾಣ ಮಾಡಲಾಗಿದೆ ಎಂದು ಭಾರತೀಯ ಕಾಫಿ ಮಂಡಳಿ ಅಧ್ಯಕ್ಷ ಎಂಜೆ ದಿನೇಶ್ ತಿಳಿಸಿದ್ದಾರೆ. ಚಿಕ್ಕಮಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಯುರೋಪ್ ದೇಶಗಳ ಒಕ್ಕೂಟಕ್ಕೆ ಶೇಕಡ 45% ಕಾಫಿಯನ್ನು ರಫ್ತು ಮಾಡಲಾಗುತ್ತಿದೆ. ಈಗಾಗಲೇ ಬ್ರಿಟನ್ ಹಾಗೂ ಭಾರತದ ನಡುವೆ ವಾಣಿಜ್ಯ ಒಪ್ಪಂದ ಮಾಡಿಕೊಳ್ಳಲಾಗಿದೆ. ಇವೆಲ್ಲವೂ ಭಾರತದ ಕಾಫಿಯನ್ನು ವಿಶ್ವಮಟ್ಟಕ್ಕೆ ಪರಿಚಯಿಸಲು ಭದ್ರ ಬುನಾದಿಯಾಗಲಿದೆ ಎಂದು ಹೇಳಿದ್ದಾರೆ. ರಾಯಚೂರು ಜಿಲ್ಲೆಯ ಅಭಿವೃದ್ಧಿಗೆ ಕಾರ್ಪೊರೇಟ್ ಸಾಮಾಜಿಕ ಹೊಣೆಗಾರಿಕೆ ನಿಧಿ ಮಾತ್ರವಲ್ಲ, ಕಂಪನಿಗಳ ಪರಿಣತಿ, ಅನುಭವ, ತಾಂತ್ರಿಕ ಜ್ಞಾನ ಹಾಗೂ ಸಮಾಜದೊಂದಿಗೆ ದೀರ್ಘಕಾಲದ ಸಹಭಾಗಿತ್ವವೂ ಅಗತ್ಯವಾಗಿದೆ ಎಂದು ಸಂಸದ ಕುಮಾರನಾಯಕ ತಿಳಿಸಿದ್ದಾರೆ. ರಾಯಚೂರು ಇಂಪ್ಯಾಕ್ಟ್ ಸಮ್ಮಿತ್ 2026 ಜಿಲ್ಲಾ ಮಟ್ಟದ ಸಾಂಸ್ಥಿಕ ಸಾಮಾಜಿಕ ಹೊಣೆಗಾರಿಕೆ ಸಮಾವೇಶ ಉದ್ಘಾಟಿಸಿ ಮಾತನಾಡಿದ ಅವರು, ಅಭಿವೃದ್ಧಿ ವಿಚಾರದಲ್ಲಿ ಸರ್ಕಾರದ ಜೊತೆಗೆ ಖಾಸಗಿ ಸಂಸ್ಥೆಗಳ ಸಹಭಾಗಿತ್ವ ಅತ್ಯಗತ್ಯವಾಗಿದೆ ಎಂದು ತಿಳಿಸಿದ್ದಾರೆ. ಇನ್ನು ಹವಾವರ್ತಮಾನ. ರಾಜ್ಯಾದ್ಯಂತ ನೈರುತ್ಯ ಮುಂಗಾರು ಸಾಮಾನ್ಯವಾಗಿತ್ತು. ಕರಾವಳಿ ಕರ್ನಾಟಕದ ಹೆಚ್ಚಿನ ಸ್ಥಳಗಳಲ್ಲಿ ಮತ್ತು ಒಳನಾಡಿನ ಕೆಲವು ಸ್ಥಳಗಳಲ್ಲಿ ಮಳೆಯಾಗಿದೆ. ಬಂಟ್ವಾಳ, ಗೇರುಸೊಪ್ಪೆ, ತಾಳಗುಪ್ಪದಲ್ಲಿ ತಲಾ 9 cm ಮಳೆಯಾಗಿದೆ. ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ ಜಿಲ್ಲೆಗಳಲ್ಲಿ ಇಂದು ಗಾಳಿಯೊಂದಿಗೆ ಭಾರಿ ಮಳೆಯಾಗುವ ಸಾಧ್ಯತೆ ಇದೆ. ರಾಜ್ಯದಲ್ಲಿ ಬರ ಪರಿಸ್ಥಿತಿ ಹಿನ್ನೆಲೆ ನಾಳೆ ಮುಖ್ಯಮಂತ್ರಿ ಅಧ್ಯಕ್ಷತೆಯಲ್ಲಿ ತುರ್ತು ಸಚಿವ ಸಂಪುಟ ಸಭೆ. ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ ಹೆಡ್ ಕಾನ್ಸ್ಟೇಬಲ್ಗಳ ನಿಯೋಜನೆಗೆ ಹೊಸ ನಿಯಮಾವಳಿ ಜಾರಿಗೊಳಿಸಿದ ಪೊಲೀಸ್ ಇಲಾಖೆ. 72ನೇ ರಾಷ್ಟೀಯ ಚಲನಚಿತ್ರ ಪ್ರಶಸ್ತಿ ಪ್ರಕಟ. ನಾನಿರುವುದು ನಿಮಗಾಗಿ, ನಾಡಿರುವುದೇ ನನಗಾಗಿ ಕನ್ನಡ ಸಿನಿಮಾದ

0: ತತ್ವ ಮತ್ತು ರಾಜಕೀಯ ಕೃತಿಗೆ ಉತ್ತಮ ಬರಹ ಪ್ರಶಸ್ತಿ. ರಾಜ್ಯದ ಹಲವೆಡೆ ಇಂದು ಭಾರಿ ಮಳೆ ಸಾಧ್ಯತೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಹಾಗೂ ಮಾಜಿ ಪ್ರಧಾನಿ ದೇವೇಗೌಡರಿಗೆ ಪತ್ನಿಯೋಗ, ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಚೆನ್ನಮ್ಮ ನಿಧನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ರಾತ್ರಿ 7:35.
1: ಕನ್ನಡ ಬಳಕೆಗೆ ಮನೆಯೇ ಮೊದಲ ಪಾಠಶಾಲೆ.
2: ನಮ್ಮ ನಮ್ಮ ಮನೆಯಲ್ಲಿ ನಾವಷ್ಟೇ ಕನ್ನಡ ಮಾತನಾಡದೆ ಮಕ್ಕಳ ಜೊತೆಲೂ ಕೂಡ ಕನ್ನಡ ಮಾತಾಡೋಣ.
1: ಆಗ ತಾನಾಗಿ ಮಕ್ಕಳಲ್ಲೂ ಕೂಡ ಕನ್ನಡದ ಬಗ್ಗೆ ಪ್ರೀತಿ ಹುಟ್ಟುತ್ತೆ, ನಾವು ನಮ್ಮ ಭಾಷೆ ನಮ್ಮ ನಾಡು ಅನ್ನುವಂತಹ ಅಭಿಮಾನ ಕೂಡ ಹುಟ್ಟುತ್ತೆ.
2: ಕನ್ನಡದಲ್ಲೇ ಕಲ್ಪನೆಯನ್ನ ಮಾಡೋಣ, ಕನ್ನಡದಲ್ಲೇ ಕನಸನ್ನ ಕಾಣೋಣ,
1: ಕನ್ನಡದಲ್ಲೇ ವ್ಯವಹಾರವನ್ನು ಕೂಡ ಮಾಡೋಣ.

0: ಅಂಚೆ ಜೀವ ವಿಮಾ ವಿಭಾಗ ಭಾರತೀಯ ಅಂಚೆ ಇಲಾಖೆ ಉತ್ತರ ಕರ್ನಾಟಕ ವಲಯದ ಧಾರವಾಡದ ಪ್ರಕಟಣೆ.
1: ಶತಮಾನಗಳ ವಿಶ್ವಾಸ, ಲಕ್ಷಾಂತರ ಕುಟುಂಬಗಳ ಆಯ್ಕೆ, ಅಂಚೆ ಜೀವ ವಿಮೆ.
0: ಕಡಿಮೆ ಪ್ರೀಮಿಯಂ, ಉತ್ತಮ ಬೋನಸ್ ಸೌಲಭ್ಯಗಳು ಹಾಗೂ ವಿಶ್ವಾಸಾರ್ಹ ಭದ್ರತೆಯೊಂದಿಗೆ
1: ಗ್ರಾಮದಿಂದ ನಗರದವರೆಗೆ ಎಲ್ಲರಿಗೂ ಅಂಚೆ ಜೀವ ವಿಮೆ, ವಿಶ್ವಾಸದ ಭರವಸೆ.
0: ವಿಮೆಗೆ ಸಂಪರ್ಕಿಸಿ ನಿಮ್ಮ ಪೋಸ್ಟ್ಮ್ಯಾನ್.
1: ಡಾಕ್ ಸೇವಾ ಆಪ್ನಲ್ಲಿ ನಿಮ್ಮ ವಯಸ್ಸು ಮತ್ತು ಬೇಕಾದ ವಿಮಾ ಮೊತ್ತಕ್ಕೆ ಅನ್ವಯಿಸುವ ಪ್ರೀಮಿಯಂ ಅನ್ನು ತಕ್ಷಣ ಪರಿಶೀಲಿಸಿ.
2: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನಮ್ಮ ವಾಟ್ಸಪ್ ಸಹಾಯವಾಣಿ 9449849350.
3: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ?
4: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
3: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSUWSSB.karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
5: ನಿಮ್ಮ ಬಯಕೆಗಳು ವಜ್ರಾಭರಣಗಳೊಂದಿಗೆ ಬಂದರೆ ಹೇಗಿರುತ್ತದೆ?
6: BMW X1 24 ಕ್ಯಾರೆಟ್ ಚಿನ್ನದ ಬಾರ್ ಮತ್ತು ವಜ್ರಾಭರಣದ ಖರೀದಿಯ ಮೇಕಿಂಗ್ ಚಾರ್ಜ್ನ ಮೇಲೆ 100% ರಿಯಾಯಿತಿ. ನಿಜವಾಗಿ ಇವೆಲ್ಲವೂ ಸಾಧ್ಯವೇ?
5: ಈ ಎಲ್ಲಾ ಕನಸುಗಳನ್ನು ಭೀಮಾ ಬ್ರಿಲಿಯನ್ಸ್ ಡೈಮಂಡ್ ಜುವೆಲ್ರಿ ಫೆಸ್ಟಿವಲ್ನೊಂದಿಗೆ ನನಸಾಗಿಸಿಕೊಳ್ಳಿ. ವಜ್ರಾಭರಣಗಳನ್ನು ಭೀಮಾ ಮಳಿಗೆಯಲ್ಲಿ ಖರೀದಿಸಿ ಆಕರ್ಷಕ ಬಹುಮಾನಗಳನ್ನು ಪಡೆಯಿರಿ.
6: ಕೊಡುಗೆಗಳು July 9 to August 9 ಎಲ್ಲ ಭೀಮಾ ಮಳಿಗೆಗಳಲ್ಲಿ ಲಭ್ಯ. ಷರತ್ತುಗಳು ಅನ್ವಯ.
7: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಟ್ಟಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
8: ಸಾಯಿ ಬಾಲ್.
9: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸೈಬಾಲ್.
10: ಅರೆ ಮೋಹನ್ ಭಾಯ್, ಕಾಫಿ ಬಿಜಿ ಲಗ್ ರೇ ಹೋ.
11: ಮೈ ಸೋಚ ರಹಾ ಹೂ ಕಿ ಬಿಸ್ನೆಸ್ ಶುರು ಕರೂ. ಏಕ್ ಏಜೆಂಟ್ ನೇ ಕಹಾ ಕಿ ಮುದ್ರಾ ಲೋನ್ ಜಲ್ದಿ ಸ್ಯಾಂಕ್ಷನ್ ಕರ್ವಾ ದೇಗಾ, ಬಸ್ ಪ್ರೋಸೆಸಿಂಗ್ ಫೀಸ್ ಔರ್ ಲೀಗಲ್ ಫೀಸ್ ದೇನಿ ಹೋಗಿ. ಪೇಮೆಂಟ್ ಲಿಂಕ್ ಭಿ ಭೇಜಾ ಹೈ.
10: ಅರೆ ಮೋಹನ್ ಭಾಯ್, ಪ್ರಧಾನ ಮಂತ್ರಿ ಮುದ್ರಾ ಯೋಜನಾ ಮೇ ಕೋಯಿ ಏಜೆಂಟ್ ನಹೀ ಹೋತಾ ಹೈ. ಧೋಕೆಬಾಜ್ ನಕಲಿ ವೆಬ್ಸೈಟ್, ಸ್ಯಾಂಕ್ಷನ್ ಲೆಟರ್ಸ್ ಔರ್ ದಸ್ತಖತ್ ಸೇ ಲೋಗೋ ಕೋ ಫಸಾತೇ ಹೈ.
11: ಸಚ್?
10: ಸೀಧಾ ಬ್ಯಾಂಕ್ ಯಾ ವಿತ್ತ ಸಂಸ್ಥಾ ಮೇ ಜಾಓ ಯಾ ಸರ್ಕಾರಿ ವೆಬ್ಸೈಟ್ ಸೇ ಲೋನ್ ಅಪ್ಲೈ ಕರೋ. ಸತರ್ಕ ರಹೇ ಔರ್ ಆನ್ಲೈನ್ ಠಗೋ ಸೇ ಬಚೇ.
11: ಸಮಜ್ ಗಯಾ.
3: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ?
4: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
3: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSUWSSB.karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
12: PM ಜಯ್, ಅಬ್ ಗರೀಬೋ ಕೆ ಜಯ್.

0: ಸ್ವಾಸ್ಥ್ಯ. ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555ಕ್ಕೆ ಕರೆ ಮಾಡಿ. ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಅಂದರೆ ಎಸ್ಐಆರ್ 2026 ಕರ್ನಾಟಕದಲ್ಲಿ ನಡೆಸಲಾಗುತ್ತಿದ್ದು, ಜುಲೈ 29ರವರೆಗೆ ವಿಎಲ್ಒಗಳು ತಮ್ಮ ಮನೆ ಬಾಗಿಲಿಗೆ ಬಂದು ಗಣತಿ ನಮೂನೆಯನ್ನು ನೀಡಿ ತಮ್ಮಿಂದ ಸಹಿ ಪಡೆದು ಸ್ವೀಕೃತಿ ನೀಡಲಿದ್ದಾರೆ. 2002 ಮತದಾರರ ಪಟ್ಟಿಯಲ್ಲಿ ತಮ್ಮ ಹೆಸರು ಇದ್ದರೆ ಅದನ್ನು ಒದಗಿಸಿ, ಇಲ್ಲದಿದ್ದಲ್ಲಿ ತಮ್ಮ ಕುಟುಂಬದ ಸದಸ್ಯರ ಮಾಹಿತಿ ನೀಡಿ ಸಹಕರಿಸಿ. ಇಸಿಐ ನೆಟ್ ಆಪ್ನಲ್ಲಿ ಹೆಚ್ಚಿನ ಮಾಹಿತಿಯನ್ನು ಪಡೆಯಬಹುದು. ಇದು ಕರ್ನಾಟಕದ ಮುಖ್ಯ ಚುನಾವಣಾಧಿಕಾರಿಗಳ ಪ್ರಕಟಣೆ.
1: ಮನುಷ್ಯನಿಗೆ ಆರೋಗ್ಯವೇ ಅತಿದೊಡ್ಡ ಭಾಗ್ಯ. ಆದರೆ ಇಂದಿನ ಜಂಜಾಟದ ಬದುಕಿನಲ್ಲಿ ಎಲ್ಲರೂ ಆರೋಗ್ಯದ ಸಮಸ್ಯೆಯನ್ನು ನಿರ್ಲಕ್ಷ್ಯ ಮಾಡುತ್ತಾರೆ. ಆಸ್ಪತ್ರೆಗೆ ಹೋಗಲು ಸಮಯ ಅಥವಾ ಸಾರಿಗೆ ಸೌಲಭ್ಯದ ಸಮಸ್ಯೆ ಇಲ್ಲವೇ ಹಣಕಾಸು ಸಮಸ್ಯೆಯಿಂದ ಎಷ್ಟೋ ಕುಟುಂಬಗಳು ಕಂಗಾಲಾಗಿವೆ. ಇನ್ನು ಆತಂಕ ಬೇಡ. ರೋಗ ಬರುವ ಮುನ್ನ ಆರೋಗ್ಯ ಸೇವೆಗಳೇ ನಿಮ್ಮ ಮನೆ ಬಳಿಗೆ ಬಂದರೆ? ಹೌದು, ಇದು ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆ ಗೃಹ ಆರೋಗ್ಯ. ಆಸ್ಪತ್ರೆಗೆ ರೋಗಿ ಬರುವುದಕ್ಕಿಂತ ಮೊದಲೇ ರೋಗ ಬರದಂತೆ ತಡೆಗಟ್ಟುವುದೇ ಈ ಯೋಜನೆಯ ಗುರಿ. ಈ ಯೋಜನೆ ಅಡಿ ಬಿಪಿ, ಸಕ್ಕರೆ ಕಾಯಿಲೆ, ಅನಿಮಿಯಾ, ಬಾಯಿ, ಸ್ತನ, ಗರ್ಭಕಂಠದ ಕ್ಯಾನ್ಸರ್ ಸೇರಿದಂತೆ 14 ಬಗೆಯ ಅಸಾಂಕ್ರಾಮಿಕ ರೋಗಗಳಿಗೆ ನಿಮ್ಮ ಮನೆಯಲ್ಲೇ ಉಚಿತ ತಪಾಸಣೆ ಲಭ್ಯವಿದೆ. ಈಗಾಗಲೇ 1 ಕೋಟಿಗೂ ಅಧಿಕ ಜನರನ್ನು ತಲುಪಿರುವ ಈ ಆರೋಗ್ಯ ಕ್ರಾಂತಿಗೆ ಕೈಜೋಡಿಸಿ. ಆಶಾ ಕಾರ್ಯಕರ್ತೆಯರು ನಿಮ್ಮ ಬಳಿ ಬಂದಾಗ ಮಾಹಿತಿ ನೀಡಿ ಸಹಕರಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
2: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
0: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
3: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
0: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSUWSSB.karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
4: ನಿಮ್ಮ ಬಯಕೆಗಳು ವಜ್ರಾಭರಣಗಳೊಂದಿಗೆ ಬಂದರೆ ಹೇಗಿರುತ್ತದೆ?
5: BMW X1 24 ಕ್ಯಾರೆಟ್ ಚಿನ್ನದ ಬಾರ್ ಮತ್ತು ವಜ್ರಾಭರಣದ ಖರೀದಿಯ ಮೇಕಿಂಗ್ ಚಾರ್ಜ್ನ ಮೇಲೆ 100% ರಿಯಾಯಿತಿ. ನಿಜವಾಗಿ ಇವೆಲ್ಲವೂ ಸಾಧ್ಯವೇ?
4: ಈ ಎಲ್ಲಾ ಕನಸುಗಳನ್ನು ಭೀಮಾ ಬ್ರಿಲಿಯನ್ಸ್ ಡೈಮಂಡ್ ಜುವೆಲ್ರಿ ಫೆಸ್ಟಿವಲ್ನೊಂದಿಗೆ ನನಸಾಗಿಸಿಕೊಳ್ಳಿ. ವಜ್ರಾಭರಣಗಳನ್ನು ಭೀಮಾ ಮಳಿಗೆಯಲ್ಲಿ ಖರೀದಿಸಿ ಆಕರ್ಷಕ ಬಹುಮಾನಗಳನ್ನು ಪಡೆಯಿರಿ.
5: ಕೊಡುಗೆಗಳು ಜುಲೈ 9ರಿಂದ ಆಗಸ್ಟ್ 9ರವರೆಗೆ ಎಲ್ಲಾ ಭೀಮಾ ಮಳಿಗೆಗಳಲ್ಲಿ ಲಭ್ಯ. ಷರತ್ತುಗಳು ಅನ್ವಯ.
6: ನಮ್ಮೆಲ್ಲ ರೈತ ಬಾಂಧವರಿಗೂ ಶರಣು ಶರಣಾರ್ಥಿಗಳು. ಕೃಷಿ ರಂಗದಲ್ಲಿ ಮೊದಲಿಗೆ ಕೃಷಿ ಮಾಹಿತಿ.
7: ಕೋಳಿ ಸಾಕಾಣಿಕೆ ಉದ್ದಿಮೆಯು ಯಶಸ್ವಿಯಾಗಿ ನಡೆಯಲು ಹಾಗೂ ಲಾಭ ಪಡೆಯಲು ವೈಜ್ಞಾನಿಕ ಪದ್ಧತಿಗಳನ್ನು ಅನುಸರಿಸುವುದು ಅತಿ ಮುಖ್ಯ. ಕೋಳಿ ಸಾಕಾಣಿಕೆ ಒಂದು ಲಾಭದಾಯಕ ಉದ್ದಿಮೆಯಾಗಬೇಕಾದಲ್ಲಿ 5 ಮುಖ್ಯ ಅಂಶಗಳ ಕಡೆಗೆ ಗಮನ ನೀಡಬೇಕಾಗುತ್ತದೆ. ಉತ್ತಮ ತಳಿಗಳು, ಅವುಗಳ ಆಹಾರ, ಸಾಕುವ ಕ್ರಮ ಹಾಗೂ ನಿರ್ವಹಣೆ, ರೋಗಗಳು ಮತ್ತು ಅವುಗಳ ನಿವಾರಣೆ, ತತ್ತಿ ಹಾಗೂ ಮಾಂಸದ ಮಾರಾಟ. ತತ್ತಿಯೊಂದು ಸಂಪೂರ್ಣ ಆಹಾರ, ಅನ್ನಾಂಗ C1 ಬಿಟ್ಟು ಉಳಿದ ಎಲ್ಲ ಅನ್ನಾಂಗಗಳು ಸಿಗುವಂಥ ಏಕೈಕ ಆಹಾರ. ತಾಯಿಯ ಹಾಲಿನ ನಂತರ ಸಸಾರಜನಕದ ಜೈವಿಕ ಮೌಲ್ಯದಲ್ಲಿ ತತ್ತಿಗೆ 2ನೇ ಸ್ಥಾನ. ಭಾರತೀಯ ವೈದ್ಯಕೀಯ ಅನುಸಂಧಾನ ಸಂಸ್ಥೆ ಪ್ರಕಾರ ಪ್ರತಿದಿನಕ್ಕೆ ಕನಿಷ್ಠ 1/2 ಮೊಟ್ಟೆಯಾದರೂ ಸೇವಿಸಬೇಕು. ಕೋಳಿ ತಳಿಗಳನ್ನು ಮುಖ್ಯವಾಗಿ ದೇಶಿ ತಳಿಗಳು, ವಿದೇಶಿ ತಳಿಗಳು, ಮಿಶ್ರ ತಳಿಗಳು ಎಂದು 3 ಗುಂಪುಗಳಾಗಿ ವಿಂಗಡಿಸಬಹುದು. ಕೋಳಿಗಳನ್ನು ಅವುಗಳ ಉತ್ಪಾದನಾ ಸಾಮರ್ಥ್ಯದ ಮೇಲೆ ಮೊಟ್ಟೆ ತಳಿ, ಮಾಂಸದ ತಳಿ, ಉಭಯ ತಳಿ ಎಂದು ವಿಂಗಡಿಸಲಾಗಿದೆ. ಮೊಟ್ಟೆ ತಳಿಗಳು ಅಧಿಕ ಮೊಟ್ಟೆ ಉತ್ಪಾದನಾ ಸಾಮರ್ಥ್ಯವನ್ನು ಹೊಂದಿರುತ್ತವೆ. ಈ ತಳಿಯ ಕೋಳಿಗಳು ಗಾತ್ರದಲ್ಲಿ ಸಣ್ಣವು, ತಿನ್ನುವ ಆಹಾರ ಕಡಿಮೆ, ಇಡುವ ಮೊಟ್ಟೆಗಳ ಗಾತ್ರ ದೊಡ್ಡದು. ಇವು ತಿನ್ನುವ ಆಹಾರದಲ್ಲಿ ಹೆಚ್ಚಿನ ಭಾಗವನ್ನು ಮೊಟ್ಟೆ ಇಡಲು ಬಳಸಿಕೊಳ್ತವೆ. ಸುಮಾರು 18ರಿಂದ 20 ವಾರಗಳಲ್ಲಿ ಮೊಟ್ಟೆ ಇಡಲು ಪ್ರಾರಂಭ ಮಾಡ್ತವೆ. ವರ್ಷಕ್ಕೆ ಸರಾಸರಿ 300ರಿಂದ 320 ಮೊಟ್ಟೆ ಇಡಬಲ್ಲವು. ಆಹಾರ ಸಾಮರ್ಥ್ಯ ಪ್ರತಿ 12 ಮೊಟ್ಟೆಗಳಿಗೆ 1

0: ಪಾಯಿಂಟ್ 8 ಕಿಲೋಗ್ರಾಂ ಇರುತ್ತೆ. ಮೊಟ್ಟೆ ತಳಿಯ ಮೂಲ ಹೆಸರು ವೈಟ್ ಲೆಗ್ಹಾರ್ನ್. ಮಾರುಕಟ್ಟೆಯಲ್ಲಿ ದೊರೆಯುವಂಥ ಕೆಲವು ಮುಖ್ಯವಾದ ಮೊಟ್ಟೆ ತಳಿಯ ಪ್ರಭೇದಗಳು ಅಂದರೆ ಡಿಕಾಲ್ಬ್, ಬಿವಿ 300, ಕೀಸ್ಟೋನ್, ಪುನಾಪರ್ಲ್, HH 280, ಹೈಲೈನ್, ಹೈಸೆಕ್ಸ್, ರಾಣಿ ಶೇವರ್, ಮೈಚಿಕ್ಸ್, ಬೋವಾನ್ಸ್ 300 ಮುಂತಾದವು. ಮಾಂಸದ ತಳಿಗಳು ಮಾಂಸ ಉತ್ಪಾದನೆಗೆ ತಕ್ಕದ್ದಾಗಿವೆ. ಇವುಗಳ ಗಾತ್ರ ದೊಡ್ಡದು, ತೂಕ ಹೆಚ್ಚು, ಮೈಯಲ್ಲಿ ಹೆಚ್ಚು ಮಾಂಸ ಕೂಡಿಸಿಕೊಳ್ಳಲು ಸಾಧ್ಯವಾಗುವಂತೆ ಮೈಕಟ್ಟು ರಚನೆಯಾಗಿರುತ್ತದೆ. ಮಾಂಸ ವಿಶೇಷವಾಗಿ ಎದೆ ಮತ್ತು ತೊಡೆ ಭಾಗಗಳಲ್ಲಿ ಕೂಡಿಕೊಂಡಿರುತ್ತೆ. ಮಾಂಸ ಹೆಚ್ಚು ಮೃದು. ಮಾಂಸಕ್ಕಾಗಿ ಈ ತಳಿಗಳನ್ನೇ ಸಾಕುವುದು ಲಾಭಕರ. ಇವು 6 ವಾರಗಳಲ್ಲಿ 3-3.5 ಕಿಲೋಗ್ರಾಂ ಆಹಾರ ತಿಂದು 1.8-2 ಕಿಲೋಗ್ರಾಂ ತೂಕ ಹೊಂದುತ್ತವೆ. ಆಹಾರ ಸಾಮರ್ಥ್ಯ 1.8 ಇರುತ್ತೆ. ಮಾರುಕಟ್ಟೆಯಲ್ಲಿ ದೊರೆಯುವಂಥ ಮುಖ್ಯ ಮಾಂಸದ ಕೋಳಿ ಪ್ರಭೇದಗಳು ಅಂದರೆ ಕಾಬ್, ರಾಸ್, ಹಬರ್ಡ್, ಅನಕ್ 40, ಅನಕ್ 2000, ಕೆಗ್ ಬ್ರೋ, ಸ್ಟಾರ್ ಬ್ರೋ, IBT 83, ಲೋಮ್ಯಾನ್ ಮುಂತಾದವು. ಉಭಯ ತಳಿಗಳು ಮಾಂಸದ ಉತ್ಪಾದನೆಗೂ ಮೊಟ್ಟೆ ಉತ್ಪಾದನೆಗೂ ಅನುಕೂಲವಾದ ಕೋಳಿಗಳು. ಇವು ಶ್ರೇಷ್ಠ ಮಟ್ಟದ ಮಾಂಸವನ್ನು ಕೊಡ್ತವೆ, ಹೆಚ್ಚಿಗೆ ಮೊಟ್ಟೆಗಳನ್ನು ಇಡ್ತವೆ. ಇವುಗಳ ಮೊಟ್ಟೆ ಸಾಕಷ್ಟು ದೊಡ್ಡವು. ಇವು ಮೊದಲ ಗರಿ ಉದುರುವವರೆಗೆ ಮೊಟ್ಟೆ ಇಡ್ತವೆ. ಆನಂತರ ಮೊಟ್ಟೆ ಉತ್ಪಾದನೆ ಕಡಿಮೆಯಾಗಿ ಮೈಯಲ್ಲಿ ಮಾಂಸ ಕೊಬ್ಬು ಕೂಡಿಸಿಕೊಂಡು ಮಾಂಸದ ಕೋಳಿಗಳಾಗಿ ಪರಿವರ್ತನೆಯಾಗುತ್ತವೆ. ರೋಡ್ ಐಲೆಂಡ್ ರೆಡ್, ಪ್ಲೈಮತ್ ರಾಕ್, ನ್ಯೂ ಹ್ಯಾಂಪ್ಶೈರ್, ಆಸ್ಟ್ರಲಾರ್, ಆರ್ವಿಂಗ್ಟಾನ್, ಸಸೆಕ್ಸ್ ಮುಂತಾದವು ಉಭಯ ಕೋಳಿ ತಳಿಗಳು. ಇದಲ್ಲದೆ ಸುಧಾರಿತ ಹಿತ್ತಲಲ್ಲಿ ಸಾಕುವಂಥ ತಳಿಗಳು ಅಂತಂದರೆ ಗಿರಿರಾಜ, ಸ್ವರ್ಣಧಾರ, ರಾಜ 2. ಇವು ಹಲವು ತಳಿಗಳ ಸಂಕರಣದಿಂದ ಅಭಿವೃದ್ಧಿಪಡಿಸಿ ಹೊರತರಲಾದಂಥ ವಿಶೇಷ ತಳಿಗಳು. ನೋಡಲು ಜವಾರಿ ಕೋಳಿಯಂತೆ ಹಲವು ಬಣ್ಣಗಳಿಂದ ಕೂಡಿರುವ ಈ ತಳಿಗಳನ್ನು ಹಿತ್ತಲಲ್ಲಿ ಬಿಟ್ಟು ಬೆಳೆಸಬಹುದು. ತತ್ತಿ ಹಾಗೂ ಮಾಂಸದ ಉತ್ಪಾದನೆಯಲ್ಲಿ ಜವಾರಿ ಕೋಳಿಗಿಂತ ಸುಮಾರು 2-3 ಪಟ್ಟು ಹೆಚ್ಚು ಸಾಮರ್ಥ್ಯ ಹೊಂದಿರ್ತವೆ. ಇವು ಯಾವುದೇ ಪ್ರದೇಶ ಇಲ್ಲವೇ ಹವಾಮಾನಕ್ಕೆ ಬಹಳ ಸುಲಭವಾಗಿ ಹೊಂದಿಕೊಳ್ಳುತ್ತವೆ. ಮೊದಲ 3-4 ವಾರಗಳ ತನಕ ಮರಿಗಳ ಸಾಕಾಣಿಕೆ ಬಗ್ಗೆ ಹೆಚ್ಚಿನ ಗಮನ ವಹಿಸಬೇಕು. ಸಾಕಲು 1 ದಿನದ ಮರಿ ತಂದಾಗ 3-4 ವಾರಗಳವರೆಗೆ ಕೃತಕ ಕಾವು ಕೊಟ್ಟು ಹಾಗೂ ಸ್ವಾಭಾವಿಕ ಶತ್ರುಗಳ ವಿರುದ್ಧ ರಕ್ಷಣೆ ಒದಗಿಸಬೇಕು. 4ನೇ ವಾರದಿಂದ ದಿನದ ಸ್ವಲ್ಪ ಕಾಲ ಮರಿಗಳನ್ನು ಹಿತ್ತಲಲ್ಲಿ ಬಿಟ್ಟು ಕ್ರಮೇಣ ಈ ಅವಧಿಯನ್ನು ಹೆಚ್ಚಿಸಿ ಹೊಸ ಪದ್ಧತಿಗೆ ಹೊಂದಿಕೊಳ್ಳುವಂತೆ ಮಾಡಬೇಕು. ಮರಿಗಳಿಗೆ ಯಾವಾಗಲೂ ಶುದ್ಧವಾದ ನೀರು ಕುಡಿಯಲು ದೊರಕೋ ಹಾಗೆ ನೋಡಿಕೊಳ್ಳಬೇಕು.
1: ಕೃಷಿ ಮಾಹಿತಿ ಕೇಳಿದ್ರಿ. ಕೃಷಿರಂಗದಲ್ಲಿ ಇನ್ನು ಮುಂದೆ ಬಾಗಲಕೋಟೆ ತಾಲೂಕು ನವಲಗುಂದದ ಪದ್ಮಶ್ರೀ ಡಾಕ್ಟರ್ ವೆಂಕಪ್ಪ ಅಂಬಾಚಿ ಸುಕ್ತೇಕರ್ ಹಾಗೂ ಸಂಗಡಿಗರಿಂದ ಗೊಂದಲ್ಗರ ಆಟ, ಸಂತ ಕಬೀರದಾಸರ ಕೃತ್ ಕಥೆ

0: ಪರಮಾತ್ಮನ ಪರಮ ಭಕ್ತನಾದ ಕಬೀರದಾಸರು, ಜ್ಞಾನೇಶ್ವರ ಮಹಾರಾಜರು, ಪಂಢರಪುರದಿಂದ ನೂರ ಒಂದ ಸಂತರು ಎಲ್ಲಿ ಬಂದ್ರು?
1: ಕಬೀರದಾಸರ ಮನೆಗೆ ಬಂದಾರು.
0: ಕಬೀರದಾಸರ ಮಹಾತ್ಮರ ಮನಿ ಎರಡು ಮೈಲಿತ್ತು. ಅವ್ರೇನಂದ್ರು, ಕಬೀರದಾಸರು ಅದಾರೋ ಏನ ಇಲ್ಲೋ
1: ಇಲ್ಲವನು ನೋಡಲರಿ.
0: ಏನಂತಾರ್? ಕಬೀರದಾಸರು ಅದಾರೋ ಏನ
1: ಇಲ್ಲವನು ನೋಡ್ರಿ.
0: ಕಬೀರದಾಸರಿಗೆ ಫೋನ್ ಹಚ್ಚಿದಂಗ
1: ನೋಡಲ
0: ಬಾನು ತನ್ನ ಪತ್ನಿ ಹೇಳ್ತಾನ್,
1: ಏ
0: ಮಹಾರಾಣಿ, ಇವತ್ತು ನಮ್ಮ ಮನೆಗೆ ಜ್ಞಾನೇಶ್ವರ ಮಹಾತ್ಮ
1: ಬರ್ತಾರ.
0: ಮಹಾತ್ಮರು ಬರ್ತಾರ. ಅಕ್ಕಿ ಪತ್ನಿ ಅಂದ್ರೆ ಎಂತಾಗ್ರಿ? ತ್ರಿಕಾಲ ಜ್ಞಾನಿ
1: ಇದ್ದಲ್ರಿಪ್ಪ.
0: ದೇವ ಹರಿನ ಬರಬಹುದು, ಶಿವನು ಬರಬಹುದು, ಬ್ರಹ್ಮನೇ ಬರಬಹುದು. ಕಬೀರದಾಸರು ಜ್ಞಾನೇಶ್ವರ ಮಹಾರಾಜರು ಬರ್ತಾರ. ಅಣ್ಣ ನಾ ಬಾನು

0: ಅಂತಾಳ. ಇವತ್ತ ನಮ್ಮ ಮನೆಗೆ ಜ್ಞಾನೇಶ್ವರ ಮಹಾರಾಜರು ಬರುದು ದುರ್ಲಾಭ. ಯಾಕಂದ್ರಿ, ಅರ್ಜಿವ ನಡೆಸಿದವ ಜ್ಞಾನೇಶ್ವರ. ಅರ್ಜಿವ ಅಂದ್ರೆ ಗ್ವಾಡಿ
1: ನಡೆಸಿದವರು.
0: ದೇವಾ, ಈ ನಮ್ಮ ಬಡವರ ಮನೆಗೆ ಅಂಥವ್ರೇನು ಬರ್ತಾರ? ಇಲ್ಲ, ಅವರೇ ಬರ್ತಾರ, ಅವರೇ ಬರ್ತಾರ. ಹಾಗಲಿ, ಪತಿ ಆಜ್ಞೆಯನ್ನು ಮೀರಲಾರದ ಪಾತ್ರಿಗಳನ್ನು ತುಂಬಿ ನೀರು ಎಲ್ಲ ತಯಾರು ಮಾಡಿದಳು. ನೂರಾ

0: ಕೋಳಿ ಹಾಕಿಲ್ಲ ತಾಂಬರು ದುಡ್ಡು ತಮ್ಮಲ್ಲಿ ಇಲ್ಲ. ನೂರ ಒಂದು ಮಹಾತ್ಮರು ನಮ್ಮ ಮನೆಗೆ ಬಂದಾರ. ದೇವ ನಾನೇನು ಮಾಡಲಿ, ಏನು ಮಾಡಲಿ, ಊಟ ಏನು, ಉಪಚಾರ ಏನು, ಮಹಾತ್ಮರಿಗೆ ಏನೆಂದೂ ಇಲ್ಲ. ಪಾಂಡುರಂಗ ಏನಿನ್ನು ನಿನ್ನ ಸತ್ಯ ಪರೀಕ್ಷವೇ, ಏನು ಇಲ್ಲದ ಇಷ್ಟೆಲ್ಲ ಬಳಗವನ್ನು ಕಳಿಸಿದಿ, ನಾನು ಏನು ಮಾಡಲಿ. ಬಡತನ ಸಂಸಾರ
1: ಹೌದು.
0: ಪರಮಾತ್ಮ ಬ್ರಹ್ಮದೇವ
1: ಹೌದ್ರಿಪ್ಪ,
0: ಮಾ ನನ್ನ ಭಕ್ತಿ ಪರೀಕ್ಷೆ ಮಾಡ್ಲಿಕ್ಕೆ ಕಳಿಸಿದೇನು
1: ಹರಿಯೇ.
0: ಏನಿನ್ನು ನಿನ್ನ ಮಹಿಮಾ, ನೀರು ಪಾವನ ಮಾಡಿ ಎಲ್ಲಾರು ಮಲಗಿದರು. ಭರ್ತಿ ಆರ್ತಾಸ ರಾತ್ರಿ ಆರ್ತಾಸ ರಾತ್ರಿ ಅನ್ನೋರೊಳಗೆ ಕಬೀರ್ ದಾಸರಿಗೆ ನಿದ್ದೆ ಹತ್ತಲಿಲ್ಲ, ಎಚ್ಚರಾಗಿ ದುಃಖ ಮಾಡ್ತಾನೆ. ದೇವಾ ಇರಬಾರ್ದು.

0: ಕವಿರದ ಆಸುರಿಗೆ
1: ಪರಮಾತ್ಮ
0: ಏನೊಂದು ಆದರೂ ಇಂತಹ ಪರಿಸ್ಥಿತಿಯನ್ನು ಹರಿಯೇ ಬ್ರಹ್ಮದೇವ ಭೋಗದಲ್ಲಿ ಇಂತಾದ ಬರದೇನು ಬ್ರಹ್ಮ
1: ಬ್ರಹ್ಮದೇವ
0: ಬ್ರಹ್ಮನೇ ಈ ನಮೂನಿ ಬರಿಬಾರದಿತ್ತು. ಕಬೀರದಾಸರ ಮಗ ಕಮಲ್ ದಾಸ್ ಎದ್ದ ಬಾಬಾ ಯಾಕೆ ಅಳತಿ ಅಳಬೇಡ
1: ಅಳಬಾರದು ತಂದೆ ಅಳಬಾರದು
0: ಎದಕ್ಕೆ ಅಳತಿ ಮೊದಲು ಹೇಳಂದ
1: ನೋಡಿಲ್ಲ.
0: ಕಬೀರದಾಸರು ತ್ರಿಕಾಲ ಜ್ಞಾನಿಗಳು, ಆರು ಶಾಸ್ತ್ರ ಹದಿನೆಂಟು ಪುರಾಣದ ಮಹಿಮಗಳನ್ನು ತಿಳಿಸಿ ಹೇಳುವಂಥವರು. ಕಾಶಿ ಒಳಗ ವಿಷಯನ್ನು ತಿಳಿಸಿ ಹೇಳುವವರು
1: ಮಹಾಪಂಡಿತರು.
0: ಹಂತವನ ಮಗನಾದ ಕಮಲದಾಸ್ ಬಾಬಾ ಯಾಕಳತಿ ಏನ ಕಾರಣ ಏ ಸ್ವಚ್ಛಾಗಿ ಹೇಳಂದ. ಇದರ ವಿಷಯ ನಿನಗೂ ತಿಳಿದಿದ್ರೆ ನನ್ನಂಗ ನೀನು ಅಳತಿದ್ದಿ ಅಂದ. ಅದರ ವಿಷಯ ತಿಳಿದಿಲ್ಲ ನಿನಗ ನಗಿ ಹತ್ತದ ನಿನಗ ನಗಿ ಹತ್ತದ ಆದ್ರೆ ಈ ವಿಷಯ ತಿಳಿದಿದ್ರೆ ನೀನು ದುಃಖವಾಗಿ ಅಳತಿದ್ದೀಯಲ್ಲ. ಯಾ ವಿಷಯನ್ನು ತಿಳಿಸಿ ಹೇಳೋ ತಂದೆ ತಿಳಿಸಿ ಹೇಳು.
1: ಅಪ್ಪ ಒಂದು ನೂರ ಒಂದು ಮಂದಿ ಸಂತರು ಬಂದಾರ ತಂದೆ ಮಗನೇ, ಅದಕ್ಕೇನದ ಮುಂಜಾನೆ ಸೂರುವುದೇ ಕಾಲಕ್ಕ ದ್ವಾದಶಿ ಅವರಿಗೆ
0: ಭೋಜನವನ್ನು ಭೋಜನವನ್ನು ಮಾಡಲಿಕ್ಕೆ ಸಾಹಿತ್ಯಗಳ ಇಲ್ಲ, ಅದಕ್ಕೆ ನನಗ ದುಃಖ ಆಗ್ಯದ. ಇದಕ್ಕಾಗಿ ನನಗೆ ಕಣ್ಣೀರು ಬರ್ಲಿಕ್ಕತ್ತಾವ. ಕಮಲ್ ದಾಸ್ ಅಂತಾನ ಇದರ ಸಲುವಾಗಿ ಏನು ಹುಚ್ಚದಿಯೋ ನನ್ನಪ್ಪ ಅಳಬಾರದು. ಯಾಕಂದ್ರೆ ಅಳಬಾರದು ನಮ್ಮ ಕಡೆ ಇಲ್ಲ ಅಂತ ನಿನಗೆ ಅಳಲಿಕ್ಕತ್ತಿದೆ. ನಿನಗ ಹರಿ ಕೊಟ್ಟಿದ್ರೆ ನಿನಗೆ ಹರಿ ಕೊಟ್ಟಿದ್ರೆ ಅಕ್ಕಿ ಗೋಧಿಗಳನ್ನ ಹಸ ಮಾಡ್ಲಿಕ್ಕೆ ಹತ್ತಿಪ್ಪತ್ತು ಮಂದಿನ ತಂದು ಸಾಹಿತ್ಯ ಮಾಡುತ್ತಿದ್ದೆ. ಕೊಟ್ಟರು ಅಷ್ಟೇ ಕೊಡದಿದ್ರು ಅಷ್ಟೇ ಎಲ್ಲಾನು ನೀ ನದಿಯೋ ಹರಿಯೇ. ಅಪ್ಪ ಎಲ್ಲಾರು ಮಲಿಗ್ಯಾರ ಮಲಿಗ್ಯಾರ ಹೌದಲ್ಲ ಅಪರಾತ್ರಿ.

ತೊಡಗ ಮಾಡುನು ಶ್ರೀಮಂತ್ರ ಅಂಗಡಿ ಹೊಡಿನು, ತೊಡಗ ಮಾಡಿ ಸಾಹಿತ್ಯ ತಾಯಿ ಕೈಯಾಗಿ ತಂದುಕೊಡು, ಸಾಹಿತ್ಯ ತಂದುಕೊಡುನು, ಪಕ್ವಾನ್ ಮಾಡ್ತಾಳ ಸಂತರ ಆಶೀರ್ವಾದ ಪಡಿ, ಏನೆಂದು ಎಲ್ಲಾನು ನೀನು ಹರಿಯೇ ತೊಡಗ ಮಾಡು. ಕಮಲ್ದಾಸ ಎಲ್ಲಿ ಆದರೂ ಇದ್ರು ಏನ್ ಮಾಡಿದ್ರು ನಡೀತದ, ಕಾಶಿ ಕ್ಷೇತ್ರದಲ್ಲಿ ತುಡುಗು ಸುಳ್ಳು ಹೇಳುವಂಗಿಲ್ಲ, ಸುಳ್ಳು ಹೇಳುವಂಗಿಲ್ಲ, ತುಡುಗು ಮಾಡುವಂಗಿಲ್ಲ. ಪವಿತ್ರವಾದ ಪುಣ್ಯ ಕ್ಷೇತ್ರ ಕಾಶಿ, ವಿಶ್ವನಾಥದ ಪುಣ್ಯ ಸ್ಥಾನ, ಇಲ್ಲಿ ತುಡುಗು ಮಾಡುವಂಗಿಲ್ಲ. ಹೇಯಪ್ಪ, ತುಡುಗು ಮಾಡಿ ನಾವು ಮನಿ ಕಟ್ಟಿ ಬಿಲ್ಡಿಂಗ್ ಕಟ್ಟಿ ನಾವೇನಾರ ಬಾಡಿಗೆ ಕೊಟ್ಟು ಗುಡಿಸಲಾಗಿರುವಂಗಿಲ್ಲ. ಮಹಾತ್ಮರ ಸಲವಾಗಿ ತುಡುಗು ಮಾಡು ನಡು, ಮಹಾತ್ಮರ ಸಲವಾಗಿ ತುಡುಗು ಮಾಡೋಣ ನಡಿ. ಬೇಡ ಅನ್ಯಾಯ, ಅನ್ಯಾಯ ಅನ್ಯಾಯ ಯಾರಿಗೆ ಏನಾರ ನಾವು ಬಚ್ಚಿಟ್ರೆ ಅನ್ಯಾಯ. ಅನ್ನ ದಾನ ಪ್ರಸಾದ ನಮಗಿಲ್ಲ ಅಂದ್ಬಿಡ ತುಡುಗು ಮಾಡೋನು. ಹರಿ ಎಂದ ಕೊಡತಾನ ಅವ ಎಂದ ಕೊಡತಾನ ದೇವನು,

0: ಎಲ್ಲ ತಂದು ಹೊರಗಿಟ್ಟು
1: ಎಲ್ಲಾನೇ ಸಾಹಿತ್ಯ ತಂದಿಟ್ಟು
0: ಶುಶು ಮಾದಿ ಅವಾಗ ನೋಡ್ರಿ ಸಾಹುಕಾರನು ಏನಂತ, ನಾಳೆ ಬೆಳಗಾದರೂ ಸಮಯದಲ್ಲಿ ಯಾವ ಪಾಪಿನೂ ಬಂದು ಇಷ್ಟೆಲ್ಲ ಸಾಹಿತ್ಯ ಓದಿರ್ಬೇಕು ಅಂದರೆ ಆ ಭಗವಂತಗೆ ನಾಕುದು ಬೇಸಿದಂಗ
2: ಆಗ್ತದೆ.
0: ದೇವಾ ಇನ್ನೆಲ್ಲ ಪರ್ತ ಪಾವತಿಯನ್ನು ಬರೆದಿಟ್ಟ, ಇಷ್ಟ ಸಾಹಿತ್ಯ ನಾ ಓದೀನಿ ನನಗೆ ಎಂದು ದೇವನು ಕೊಡ್ತಾನ, ಅಂದ ತಂದು ಒಂದಕ್ಕೆರಡ ನಿನ್ನ ಬಾಕಿ ಕೊಡ್ತೀನಿ,
1: ಗಂಟು ಬಡ್ಡಿ ಸಮೇತವಾಗಿ
0: ಒಂದಕ್ಕೆರಡು ಕೊಡ್ತೀನಿ ಎಂದು ಪರ್ತ ಪಾವತಿಯನ್ನು ಬರೆದು ಆ ಗಲ್ಲೆದ ಮೇಲೆ ಇಟ್ಟು ಬರ್ತಿದ್ದ ಮಗ. ಇಟ್ಟ ಬರುವಾಗ ಶೆಟ್ಟಿ ಅಲ್ಲೇ ಮಕ್ಕೊಂಡ, ಕತ್ತಲ್ದಾಗ ಏನೂ ತಿಳಿದಿಲ್ಲ, ಕಂಬಳಿ ಹೊತ್ಕೊಂಡು ಮಕ್ಕೊಂಡನ್ರಿ ಯಾರು ಶೆಟ್ಟಿ ಅಂಗಡಿಯಾಗ. ಮಗಾಗ ಏನು ಆ ಮಗ್ಗೇನು ಗುರುತಾಗಲಿಲ್ಲ, ಗಡಬಡ್ಲೆ ಬರುವಾಗ ತುಳಿದ, ತುಳಿದಿಂದ ಮತ್ತು ಮನುಷ್ಯನ ಮೇಲೆ ಮನುಷ್ಯನ ಕಾಲಿಟ್ಟ ಎತ್ತರ ಆಗುದಿಲ್ಲೇನು, ಅವಾಗ ಎತ್ತರ ಕಣ್ಣು ತೆಗೆದು ನೋಡ್ತಾನೆ ಶೆಟ್ಟಿ, ವಿಠಲ ವಿಠಲ ವಿಠಲ ವಿಠಲ ವಿಠಲ ವಿಠಲ ವಿಠಲ ಅಂತಿದ್ದ.
1: ಕಮಲದಾಸನು
0: ಎದ್ದ ನೋಡಿದ ಕವಿ ಶೆಟ್ಟಿ ಇವ ತುಡುಗ ಮಾಡ್ಲಿಕ್ ಬಂದಾನು ಬಾಯಿಲಿ ಇಟ್ಟಲ ಇಟ್ಟಲ ಅಂತ, ಇವ ಪಕ್ಕ ನೀಚದಂತೇಳಿ ಯಂಗ ವಯಸ್ಸದ ಮಗ ಬಾಲ್ಯ ವಯಸ್ಸ ರತ್ನದಂತವ, ಓಡಿ ಹೋಗುವಾಗ ಮಗನ ತಿರುವಿ ನೆಲಕ ಮಾಡದ ತಿರುವಿ ನೆಲಕ.

0: ಆದರೂ ಬರ್ತಿದ್ರು.
1: ಅವಧು
0: ಸಾಹಿತ್ಯ ಮನೆಯಾಗಿ ಇಟ್ಟು ಬರ್ತಿದ್ದೀನ್ರಿ ಮಹಾತ್ಮರು. ಅಪ್ಪಾಜಿ ನಾನು ಶ್ರೀಮಂತನ ಕೈಯಾಗ ಸಿಕ್ಕೇನಿ, ಶೆಡ್ಡಿ ನನಗ ಹಾಕೊಂಡು ಬಡಿಲಿಕತ್ತ, ಹದಾರಿ ತಗೊಂಬ
2: ಉಂಡ
0: ಕಡದ ಮನೆಯಾಗಿಡೋ ತಂದೆ.

0: ಪಂಚಭೂತ ಶರೀರವೇ. ಅಲಾ ಶಿವಶಿವ ಪಾಂಡುರಂಗ
1: ವಿಠಲ
0: ಹೇಳಿದ್ರು ಕೇಳಲಿಲ್ಲ, ಹೇಳಿದ್ರು ಕೇಳಲಿಲ್ಲ. ತುಡುಗ ಮಾಡುವುದು ಅನ್ಯಾಯ, ಮಾಡಬಾರದು. ನಾನು ಮೊದಲೇ ಹೇಳಿದನೆಲ್ಲ ಇನ್ನು ಶೆಟ್ಟಿ ಕೈಯಾಗಿ ಸಿಕ್ಕಾನ. ನಾಳೆ ಪಂಚರು ಕೂಡಿ ಕಾಶಿ ಕ್ಷೇತ್ರದಲ್ಲಿ ನನ್ನ ಮಾನ ಅಪಮಾನ ಮಾಡ್ತಾರೆ. ಏನು ಮಾಡಲಿ ಹರಿಯೇ, ಏನು ಮಾಡಲಿ? ಪಂಚಭೂತ ಶರೀರ ದಗ ದಗ ದಗ ದಗ ದಗ ದಗ ದಗ ದಗ ಕಡಿಗೆ ಒಲೆ ಆಗಿಟ್ರಿ ಹ್ಯಾಂಗ ಸುಡುತ್ತದ? ದೇಹಕ್ಕ ಉರಿ ಹಚ್ಚಿದಂಗ. ಅವಾಗ ಮಗ ಏನಂತ, ಬಾಬಾ ಯಾಕೆ ಅಳತಿ? ಕಡಿಯ ರುಂಡವೇ
1: ಕಮಲನೆಂದು ಕರಿಯಬೇಡ.
0: ಕಡಿ ಹೆಸರುಗೊಂಡ ಕರಿಬೇಡ, ಹೆಸರುಗೊಂಡ ಕರಿಬೇಡ. ಕಡದ ಮನೆಯಲ್ಲಿ ಮುಚ್ಚಿಡು, ಹುಡುಗು ಮುಚ್ಚಿ ಹೋಗ್ತದ. ಸಾಧು ಸಂತರು ಊಟ ಆಗ್ತದ, ಸಂತರ ಆಶೀರ್ವಾದ ಪಡಿ. ನನ್ನಂತ ಮಕ್ಕಳು ಎಟ್ಟ ಕಂಡಿಯೋ ಹರಿಯೇ ಕಂಡಿ. ಹರ ಮುನದರೆ ಗುರುಕಾಯಿ ದೊಡ್ಡವನು, ಗುರು ಮುನದರೆ ಹರಣೆ
1: ಕಾಯುವುದಿಲ್ಲ.
0: ಅವನ ಕೃಪಾಚಾರ ಕರ್ತ ಇದ್ರೆ ನನ್ನಂತ ಪುತ್ರ ಎಷ್ಟ ಕಂಡಿ. ಕಡಿಯಪ್ಪ ಕಮಲ್ದಾಸ ಏತು ಜಲ ಮಗಳ ತಿರುಗಿದರೆ ನಿನ್ನಂತ ಮಗನ ಕಂಡೇನು ಹರಿಯೇ ಕಮಲ್ದಾಸ.

0: 장님 허락 할까?
1: 그비라. 마라베 나와라베 닌다가리 세다리 바두라.
0: 바두라베.
1: 푸틴다 왔는데 크리티반트라 아그비.
0: 아그비 칼리파.
1: 반디 앤드 벌어꾼 구르트 울리비.
0: 울리리케 오네 베칼리.
2: 울리리케 베곰.
1: 대와. ಸಂತರು ಮನೆಗೆ ಬಂದಾರ
0: ನಮಸ್ಕಾರ
1: ಬಿಡ್ತೀನಿ
2: ಒಂದು ತಪ್ಪು
1: ನಾಳೆ ಅಪಮಾನ ಆಗ್ತದೆ
0: ಆಗ್ತದೆ ನೋಡ್ರಿ
1: ಎಲ್ಲ ಗ್ರಾಮಕರು ಕೂಡಿ ಪಂಚಾಯತಿ ಕರೆಸಿ ಕುಲದು ಹೊರಗಲ್ಲ ಊರ್ ಹೊರಗ ಇಡ್ತಾರ ನಡಿ ಅಂತಾರ
2: ಅಪಮಾನ ಆಗ್ತದೆ
1: ಕಾಶಿ ಬಿಟ್ಟು ನಡಿ ಅಂತಾರ ನನ್ನ ಹೊರಗ ಹಾಕಿದ್ರ ಇದ್ದು ಸತ್ತಂಗ
2: ಪರಮಾತ್ಮ
1: ನೀನು ಮಗ ಅಂತ ಯಾಕೆ ಇಷ್ಟೆಲ್ಲ ಗುದ್ದಾಡ್ತಿ ಅಂದ ಸತ್ತರೆ ಮಿಣಿಯಾಗುವುದಿಲ್ಲ ಏನೆಂದು ಸಾಹಿತ್ಯ ಆಗುವುದಿಲ್ಲ ಒಂದಲ್ಲದೆ ಒಂಬತ್ತಲ್ಲದೆ ಹನ್ನೊಂದಾದ ಮನೆ ಹಾಕಿಟ್ರೆ ಗಬ್ಬನ ಹರವು ಶರೀರ ಇದಕ್ಕೆ ಯಾಕೆ ಹೇಳ್ತಿ ಹಂಗ ಹರದಿಂದ ನಿಂಗದ ಪರಿಯೇನು ತಂದೆ ಆ ಮಹಾತ್ಮರ ಸಲುವಾಗಿ ನನ್ನನ್ನು ವಧ
0: ಮಾಡಲಿಕ್ಕೆ
1: ನಿನ್ನ ಹಿತಕ್ಕಾಗಿ ಅಲ್ಲ ನಿನಗೇನು ಇಲ್ಲ ಹಿಂಗಾತು ಇದಕ್ಕೆ ನಾ ಕಡದ್ಯ ಎಲ್ಲ ನೀನಪ್ಪ ಎಂದು ಆ ಭಗವಂತನ ಮೇಲೆ ಭಾರ ಹಾಕಿ ತಗೋ ಹತಾರಿ.

ಕಾಲಗಲ್ಲಮ್ಮಾ ಅಜ್ಞಾನಿ ಬಾಲಗ ಒಂದ ಉಡಿಯಲ್ಲಿ ಆಲ ಒಂದ ಉಡಿಯಲ್ಲಿ ರಕ್ತ ಅಜ್ಞಾನಿ ಬಾಲಕ ಹತ್ತು ವರ್ಷದ ಮಗು ಭಗವಂತನ ಧ್ಯಾನ ಮಾಡ್ತದ ಇಟ್ಟಲ ಇಟ್ಟಲ ವಿಠಲ ವಿಠಲ ಅಂತನ ಹೆಡಿ ಅಂತಾನ್ರಿ ನಕ್ಕೋತಿರ್ತಾನ ಕಬೀರ ಜನ್ಮ ಕೊಟ್ಟ ತಂದಿ ದೇವಾ ಗಿಡವು ಬೆಳೆದಿ ಫಲಗಳಾದಾಗ ಫಲವು ತಿನ್ನಲಾರದೆ ಮರವು ಕಡದು ಬಗದಂತೆ ಕಮಲ ಆಗಲಿ ಯಾಕೆ ನಾಳೆ ಅಪಮಾನ ಆಗ್ತದೆ ಏನಾಗುವುದಾಗಲಿ ನಿನ್ನ ಕೃಪವೂ ಇರಲಿ.

0: மணியாருண்டா தந்திட்டு
1: தந்திட்டா
0: பத்னி அந்தாள
1: ஹவாத்தியவன நோடல
0: யாக்ரி மக யாக பரலில்ல
1: ಮಹಾರಾಣಿ ಗುರು ಮಗ
0: ಮಗ ಸಾಹಿತ್ಯಗಳನ್ನ ಕೊಡಿಸಿ ತನ್ನ ಮೇತ್ರ ಕಡೆ ಹೋಗ್ಯ ಮೇತ್ರ ಕಡೆ ವಾದ ಖರೆ ಏನ್ರಿ ಖರೇನ್ರಿ
1: ಮಹಾರಾಣಿ ಖರೇನೆ ಮಹಾರಾಣಿ
0: ಅಲ್ಲನ ಸುಳ್ಳ್ಯಾಕ ಹೇಳಿ ಅಪರಾತ್ರಿ ಆಗಿ ಹಾಕ್ವಾದ ಏನೋ ತಮ್ಮ ಗುರುಗಳ ಕಡೆ ಹೋಗ್ತೇನಂತ ಅವ ಇವನು ಕೂಡಿ ಹೋಗ್ತೀವಿ ಅಂತ ಹೇಳಿದ್ರ ಗುರುಗಳ ಕಡೆ ಹೋಗ್ಯಾರೋ ಇನ್ನು ಎಲ್ಲಿ ಹಾದರೂ ನನಗೆ ಸಾಹಿತ್ಯ ಕೊಡಿಸಿ ಹಾದ ರುಂಡಾತನ ಮನೆಯಾಗ ಇಟ್ಟಾನ ಪಟ್ಟಂದ ಕಣ್ಣೀರು ಬರಲಿಲ್ವೋ ಅರಿಯೇ ಪಂಚಭೂತ ಶರೀರವನ್ನು ಬೆಳೆಸಿದ ಜನ್ಮ ಕೊಟ್ಟದ ತಂದಿ ಒಂಬತ್ತು ತಿಂಗಳ ರೋಮ ರೋಮಾದಿ ಒಳಗಿನ ರಸಗಳನ್ನು ಕುಡಿಸಿ ಅಮೃತ ಹಾಲವನ್ನು ಕುಡಿಸಿದ ಮಾಹಿ ಮುಂದೇನಿದ್ದಾಳ ಯಾಕೆ ಬಾಳ ನಗಿತೀರಿ ಅಂತಾಳ ಸಂತೋಷದ ನಗಿ ಕಬೀರಂತಾನ ಸಂತೋಷದ ನಗಿ ಆತ್ರಿ ಪಾಂಡುರಂಗ ನಮ್ಮನ್ನು ಮಾನ ಕಾದ ಪಂಡರಿ ನಮ್ಮನ್ನು ಮಾನ ಕಾದ ಈಕಿ ಅಂತಾಳ ಮನೆಯಾಗೈತಿ ಹರಿಯೇ
1: ಮಾಹಿತಿನೇ ಇಲ್ಲ
0: ರುಂಡ ಮನೆಯಾಗಿಟ್ಟಾನ ಸಂತೋಷದ ನಗಿ ಅಂತಾನ ಪಂಚಭೂತ ಶರೀರದೊಳಗಿನ ಆತ್ಮದ ವಿಷಯನು ತಿಳಿಸಿ ಹೇಳಲಿಲ್ಲ ಅದಕ್ಕಂತಾರ್ ಮಹಾತ್ಮರಿಗಿಂತ ಕಬೀರ ಏನು ಅನ್ಲಿಲ್ಲ
1: ಅಂದಿಲ್ಲ ಅಂದ ಬಳಕೆ ನೋಡ್ರಲ್ಲ
0: ಅನಂದಾಥ ಇರ್ಲಿ ಅಡಿಗೆ ಆಗ್ಯದ
1: ಆಗದ ಅಂದ ಬಳಕೆ

0: ಗುಲು ಗುಲು ಗುಲು ನಗಂದ ಯಾಕ್ರಿ ಬಹಳ ಬಹಳ ನಗಲಿಕತ್ತಿರಲ್ಲ
1: ಸಂತೋಷ ಮಹಾರಾಣಿ
0: ಸಂತೋಷದ ನಗಿ ಅಂತಾನ
1: ಶರಣರು ಬಂದಾರು
0: ಅಡಿಗೆ ಆಗಿಯದಿಲ್ಲೋ ಬಹಳ ಆನಂದ ಆತು ಕಬೀರ್ ದಾಸರು ಇಷ್ಟೆಲ್ಲ ಮಾಡಿದ್ದು ಯಾರಿಗೆ ಗುರುತಿಲ್ಲೋ ಹರಿಯೇ
1: ಯಾರ್ಯಾರಿಗೆ ಗುರುತವಿಲ್ಲ
0: ಅದರಾಗ ಜ್ಞಾನೇಶ್ವರ ಮಹಾರಾಜರು ಒಬ್ಬರಿಗೆ ಗುರುತ
1: ಜ್ಞಾನ ದೃಷ್ಟಿಯಿಂದ ವಿಚಾರ ಮಾಡಿದರು
0: ನೋಡ್ತಾರ ಏನು ಮಾಡುವುದು ಮಾಡಿದ
1: ನೋಡಲರಿ
0: ಮಗನ ಕಡದ ರುಂಡ ಮನೆಯಾಗಿಟ್ಟ ಪಟ್ಟಂತ ಅಳವಲ್ರಲ್ಲ ಪರಮಾತ್ಮ ಎಲ್ಲಾರಿಗೇನು ಕೊಡುದು ಕೊಟ್ಟಿ.

0: ಇಂಥವ್ರಿಗೆ ಯಾಕೆ ಕೊಡಬಾರದು ಹರಿ? ಏನೂ ಇಲ್ಲದಂಗ ಮಾಡಿಟ್ಟಿಯಲ್ಲ, ಎಲ್ಲಾರಿಗೆ ಕೊಡದು ಕೊಟ್ಟಿ ಇಲ್ಲ, ಇಂಥವ್ರಿಗೆ ಯಾಕೆ ಕೊಡಬಾರದು? ಬ್ರಹ್ಮದೇವ ಈ ನಮೂನಿ ಬರೀಬಾರದು. ಜ್ಞಾನ ದೃಷ್ಟಿ ಸಿ ನೋಡಿ ಕಣ್ಣೀರು ಸುರ್ಕೋತ ಎದ್ರು
1: ನೋಡ್ರಿ,
0: ಅಷ್ಟನ್ನೂರೊಳಗ ಪ್ರಕಾಶ ಆಗಿತ್ತು, ಪ್ರಕಾಶ ಆಗಿತ್ತು. ಏಡ್ರಿ ಏಡ್ರಿ ಏಡ್ರಿ ಅಣ್ಣ, ಎಲ್ಲಾರು ಎದ್ರು, ಸ್ನಾನಕ್ ಹೋಗು ನಡೀರಿ, ಸ್ನಾನಕ್ ಹೋಗು. ಒಬ್ರು ಇಬ್ರು ಆದ್ರ ಮನ್ಯಾಗ ಸ್ನಾನ ಮಾಡ್ತಿದ್ರ ಅನ್ರಲ್ಲ, ನೂರ ಒಂದು ಮಂದಿ ಅದಾರ, ನದಿಗೆ ಹೋಗು ನಡ್ರಿ
1: ನಡೀರಿ.
0: ಅಷ್ಟನ್ನೋದ್ರೊಳಗ ಈ ಅಪರಾತ್ರಿಯಾಗ ಶೆಟ್ಟಿ ಅವ ಏನ ಕಮಲದಾಸನ ದಿಂಬ ಅಂಗಡಿಯಾಗ ಬಿದ್ದಿತ್ತಲ್ಲ, ಅವ ರುಂಡಿಲ್ಲ ದಿಂಬ ಅಂಗಡಿಯಾಗ ಬಿದ್ದದ, ಅಂಗಡಿಯಾಗ ಬಿದ್ದದ ಅಂದ ಬಳಕ ನನ್ನು ಇದರಂತೆ ನನ್ನು ಕಡದಾರಂತೇಳಿ ಅವ ಅಪರಾತ್ರಿಯಾಗ ಆ ದಿಂಬ ತಂದ ಅಕ್ಷಿ ಮುಂದೆ ಒಗೆದಿದ್ದ. ಕಮಲದಾಸನ ದಿಂಬ ಶೆಟ್ಟಿ ಅಂಗಡಿಯಾಗ ಬಿದ್ದಿತ್ತಲ್ಲ, ಆ ದಿಂಬ ತಂದ ಅವ ಅಕ್ಷಿ ಮುಂದೆ ಒಗೆದಿದ್ದ. ಅಪರಾತ್ರಿ ಹಾಗೆ ಅಪರಾತ್ರಿ ಒಳಗೆ ನಾ ಏನ್ ಮಾಡಿದ್ರು ಇದನ್ನು ಮುಚ್ಚಿ ಹೋಗಲಿ ಪಾಂಡುರಂಗ, ಓಂ ನಮ ಶಿವಾ. ಆ ದಿಂಬ ಅಕ್ಷಿ ಮುಂದೆ ಹೋಗದಾನ್ರಿ, ಆಗಿದ ಪ್ರಕಾಶ ಆಗಿದ್ದಿಲ್ಲ ಉದಯ ಸಮಯ. ಇವರು ನೂರಾ ಮಂದಿ ಮಂದಿ ನಡೆದಿದ್ರಲ್ಲ ಅಕ್ಷಿ ಒಳಗಿಂದ ಹೋಗುರ್ ಒಳಗ ಆ ದಿಂಬ ಬಿದ್ದದ. ದಿಂಬ ಯಾಟ್ ಇವ್ರು ಬರ್ತಾರಲ್ಲ, ರಾಮಕೃಷ್ಣ ಹರಿ ರಾಮಕೃಷ್ಣ ಹರಿ ರಾಮಕೃಷ್ಣ ಹರಿ ರಾಮಕೃಷ್ಣ ಹರಿ ವಿಠಲ ವಿಠಲ ಅಂತ ಇವ್ರು ಅನ್ಕೋತೇನು ಬರ್ತಾರ, ಆ ದಿಂಬ ಯಾಡು ಗೆಲೆ ಬದನಿ.

0: ಮಹಾತ್ಮರ ಮೈಮಯ ಅಂತ
1: ಏನು ಅರಮಾದಾಜಿ
0: ಮಹಾತ್ಮರ ಮಹಿಮೆ ಅಂತ ನೋಡ್ತಾನ ಜ್ಞಾನೇಶ್ವರ.
1: ಅವರು
0: ನಿಂದರಿ ಎಲ್ಲಾರು ಅಂದ್ರು, ಏನಿದು ಇವ್ರು ಯಾರು
1: ನೋಡ್ರಿ?
0: ಯಾರೋ ಹರಿಭಕ್ತನ ಮಗನಿರಬಹುದು, ಶಿವಭಕ್ತನೇ ಶಿವಭಕ್ತನೇ ಮಗನಿರಬಹುದು.
1: ಶರಣರು ಮಾತಾಡ್ತಾರ,
0: ಇವ್ರು ಯಾರು ಅಂದ್ರ, ಏ ಕಬೀರಾಯ ಇವ ನಿನ್ನ ಮಗ, ಇವ ನಿನ್ನ ಮಗ ಅಲ್ರಿ ಅಲ್ರಿ
1: ಅಲ್ರಿ
0: ಅಲ್ಲ ನಮ್ಮ ಮಗನಂದೇ ಶೋಭಾ ಮೈಕಟ್ಟು ಯಾರಂಗ ಯಾರಾದ್ರೂ ಇರಬಾರದೇ, ಯಾರಾದ್ರೂ ಇರಬಾರದೇ ಅಲ್ಲ ಕಬೀರ ನಿನ್ನ ಮಗ ಅಲ್ಲ. ಹರುವ ನೀರನ್ನು ನಿಲ್ಲಿಸಿ ಬೆಳೆಯ ಬೆಳೆಸಿದಂತೆ ಮನಸ್ಸ ನಿಲ್ಲಿಸಿ ಕಬೀರ ಮಗ ಸತ್ರಾಳದಲ್ಲಿ ಯಾರ ಸತ್ರಾಳತಿ ಅಲ್ರಿ ಇವ ನಮ್ಮ ಮಗನೇ ಅಲ್ಲ,
1: ಇವನು ಮಗನೇ ಅಲ್ಲಂತ ಭಕ್ತ ಕಬೀರದಾಸ,
0: ಇವ ನಮ್ಮ ಮಗನೇ ಅಲ್ಲ. ನಡೀರಿ ಸ್ನಾನಕ್ಕೆ ಹೋಗೋಣ, ಗಂಗಾ ಸ್ನಾನ ಮಾಡಿ ಹೊಂಟೆದ್ ಮತ್ತ ಅದ ಅಕ್ಷಾಗಿಂದ ಬರಬೇಕು. ಹೊಳ್ಳಿ ವಾಪಸ್ ಬರುವಾಗ ಸತ್ತ ದಿಂಬ ಎತ್ತ

ಅಮ್ಮನಿಗೆ ಬರ ಅನಕಾಸಿ ಪಂಡಿತರು ಎಲ್ಲಾರು ಕೂಡಿದ್ರು. ಹಿಂದಕ ಲಂಕಾಧಿಪತಿ ರಾವಣ ಲಿಂಗವನ್ನು ತನ್ನ ಸಿರಪವನ್ನು ಕೋದು ಲಿಂಗಕ್ಕೆ ಅರ್ಪಿಸಿದನಂತ ನಾವು ಹಿಂದಕ್ಕೆ ಹೇಳ್ತಿದ್ದೀವಿ. ಈಗ ದಿಂಬವಿಲ್ಲ, ರುಂಡವೇ ಇಲ್ಲದೆ ದಿಂಬ ಕುಣದಾಡ್ತದೆ. ಇವ ನಿಜವಾದ ಪರಮಾತ್ಮನ ಪರಮ ಭಕ್ತ ಜ್ಞಾನೇಶ್ವರ ಮಹಾರಾಜರು ತಾಯಿ ಆ ಭಾನುಮ ಮಾತೇಶ್ವರಿ ಪಾದಕ್ಕೆ ನೀರಾಕಿ ಎಲ್ಲ ಮಹಾತ್ಮರ ಪಾದಕ್ಕೆ ಸಿರವಾಕುವಂತ ಬರುವಾಗ ತಡಕ್ಕೆನೆ ಬಂದು ಆ ಪಾದಕ್ಕೆ ನೀರು ಹಾಕ್ತಿದ್ದಳು. ಯಾರಿಗೆ? ಕಮಲ್ದಾಸ. ಜ್ಞಾನೇಶ್ವರ ಮಹಾರಾಜರು ಓಡಿ

ಆಯಿ ತಾಯಿ ಕೂತು ಮಗನ ಕಾಲ ಹಿಡಿಬಾರದು, ಇವ ನಮ್ಮ ಮಗನಿಯಲ್ಲ ನಮ್ಮ ಮಗ. ಒಂಬತ್ತು ತಿಂಗಳ ಹೊತ್ತು ಸಲವಿದ ತಾಯಿ ನೀನು, ಒಂಬತ್ತು ತಿಂಗಳ ಒಂಬತ್ತು ದಿವಸ ಹೊತ್ತು ಸಲವಿದ ತಾಯಿ ನೀನು, ನೀನು ನಿನ್ನ ಮಗ ಅಲ್ಲ ಅಲ್ಲ. ಹಂಗಾರ ಈ ಮಗನ ರುಂಡಾ ಕಡದ ಮನೆಯಾಗಿಟ್ಟೀರೇ ಇಲ್ಲೋ, ಕರೆ ಹೇಳ್ರಿ, ಸುಳ್ಳು ಹೇಳಬಾರ್ದಂತ. ಎಲ್ಲಾರ ಮುಂದೆ ಸುಳ್ಳು ಹೇಳಿದ್ರು ಮಹಾತ್ಮರ ಮುಂದೆ ಸುಳ್ಳು ಹೇಳುವಾಗ ಐತ್ರಿ. ಆದ್ರೆ ರುಂಡಾ ಕಡದ ಮಾಡದಾಗಿಟ್ಟೇನಿ, ತಗೊಂಬರ್ರಿ ಮಹಾತ್ಮರ ಮುಂದೆ ಹೇಳು, ಸುಳ್ಳು ಹೇಳುವಂಗಿಲ್ಲ. ಇಬ್ರು ಕೂಡಿ ರುಂಡ ಅಂತ ಮಹಾತ್ಮರ ಕೈ ಹಾಕೊಟ್ರು. ಜನನ ಮರಣ ಆಗಲಿ, ಜೀವನ ಪುನಾರ್ಪಿಯಾದವನ್ನು ಜ್ಞಾನೇಶ್ವರ ಮಹಾರಾಜರು ಆಶೀರ್ವಾದ, ಕಮಲದಾಸನ ಜನ್ಮ ಉದ್ಧಾರ ಆಗಲಿ ಎಂದು ಆಶೀರ್ವಾದ ಆಯ್ತು. ಪುನಾರ್ಪಿ ಜನ್ಮ ಉದ್ಧಾರ ಮಾಡೋ ಶ್ರೀಹರಿ.

ಅರಬಿ ಜಲಂ ಉದ್ದಾರಾತು. ಜ್ಞಾನೇಶ್ವರ ಮಹಾತ್ಮರ ಸಂತರ ಪಾದಕ್ಕೆ ಕಮಲದಾಸನ ಶಿರವಾಗಿದ ಮಗ ಪುನಾರಿಪಿ ಜಲಂ ಉದ್ಧಾರಾತು. ಕಬೀರ ದಾಸನ್ ಎಂಬ ನಾಮ ಎಲ್ಲಿ ಬಂತ್ರಿ ಮಹಾತ್ಮರ? ಕಬೀರ ಸಾಹೇಬನು ಹೋಗಿ ದಾಸನಿದ್ರ ನಿನ್ನಂದವನಾದ ಕಬೀರ ದಾಸನ ಪರಮಾತ್ಮನ ಪರಮಾತ್ಮನ ಪರಮ ಭಕ್ತನಾದ ಕಬೀರ ದಾಸರು ಎಂದು ಆಶೀರ್ವಾದ ಆಯಿತು. ಪಾಂಡುರಂಗನ ಮಹಿಮಾ ಇಲ್ಲಿವರೆಗೆ ಹೇಳದ ವಿಷಯನ್ನು ಪುಣ್ಯಕ್ಷೇತ್ರ ಕಾಶಿಯಲ್ಲಿ ಆದಂತ ಮಹಾತ್ಮರ ಚರಿತ್ರ ಇಲ್ಲಿ

0: ಗೊಂದಲಿಗರ ಆಟ ಸಂತ ಕಬೀರದಾಸರ ಕಥೆ ಇದುವರೆಗೆ ಪ್ರಸಾರವಾಯಿತು. ಪ್ರಸ್ತುತಪಡಿಸಿದವರು ಬಾಗಲಕೋಟೆ ತಾಲೂಕು ನವನಗರದ ಪದ್ಮಶ್ರೀ ಡಾಕ್ಟರ್ ವೆಂಕಪ್ಪ ಅಂಬಾಜಿ ಸುಕ್ತೇಕರ್ ಹಾಗೂ ಸಂಗಡಿಗರು.
1: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
2: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
1: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSU.WSSB.Karnataka.GOV.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.

0: ಇದು ಇಂದಿನ ಕೃಷಿ ರಂಗ.
1: ಸಮಯ 7:34. ಮೊದಲಿಗೆ ಒಂದು ಪ್ರಕಟಣೆ, ನಂತರ ಕನ್ನಡದಲ್ಲಿ ವಾರ್ತೆಗಳು.
2: ಜೀವನಂ ಎಂಬುದು ನೀರಿಗಿರುವ ಅನ್ವರ್ಥವಾದ ಪರ್ಯಾಯ ಪದ.
3: ಹಾಗಾಗಿ ಓಡುವ ನೀರನ್ನು ನಡೆಯುವಂತೆ ಮಾಡೋಣ, ನಡೆಯುವ ನೀರನ್ನು ನಿಲ್ಲುವಂತೆ ಮಾಡೋಣ, ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
4: ಏಕೆಂದರೆ ನೀರು ಜೀವಜಲ.
2: ಜೀವನಂ ಇಲ್ಲದೆ ಅಂದರೆ ನೀರಿಲ್ಲದೆ ಜೀವನವಿಲ್ಲ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಪೂಜಾ ಪ್ರಸಾದ್. ಮುಖ್ಯಾಂಶಗಳು. ದೇಶದ ಮೊದಲ ಖಾಸಗಿ ನಿರ್ಮಿತ ರಾಕೆಟ್ ವಿಕ್ರಮ್ ಒಂದು ಯಶಸ್ವಿ ಉಡಾವಣೆ. ಪ್ರಧಾನಿ ಸೇರಿ ಗಣ್ಯರಿಂದ ಅಭಿನಂದನೆ. 72ನೇ ರಾಷ್ಟೀಯ

0: ಚಲನಚಿತ್ರ ಪ್ರಶಸ್ತಿ ಪ್ರಕಟ. ಉತ್ತಮ ಪೋಷಕ ನಟಿ ಪ್ರಶಸ್ತಿಗೆ ಕನ್ನಡದ ರೂಪಶ್ರೀ ವರ್ಕಾಡಿ. ಅತ್ಯುನ್ನತ ಬಾಲನಟ ಪ್ರಶಸ್ತಿಗೆ ಅತೀಶ್ ಶೆಟ್ಟಿ ಭಾಜನ. ಸುಸ್ಥಿರ ಆರೋಗ್ಯವಂತ ಸಮಾಜವೇ ಬಲಿಷ್ಠ ರಾಷ್ಟದ ಅಡಿಪಾಯ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅಭಿಮತ. ಹಾಗೂ ರಷ್ಯಾ ಮೇಲೆ ಉಕ್ರೇನ್ ದಾಳಿ, 7 ಜನರು ಸಾವು, 51 ಮಂದಿಗೆ ಗಾಯ. ಈಗ ವಾರ್ತೆಗಳ ವಿವರ. ಭಾರತದ ಮೊದಲ ಖಾಸಗಿ ನಿರ್ಮಿತ ರಾಕೆಟ್ ವಿಕ್ರಮ್ 1 ಇಂದು ಇಸ್ರೋದ ಶ್ರೀಹರಿಕೋಟಾದ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದಿಂದ ಯಶಸ್ವಿಯಾಗಿ ಉಡಾವಣೆಗೊಂಡಿದೆ. ಹೈದರಾಬಾದ್ ಮೂಲದ ಸ್ಕೈರೂಟ್ ಏರೋಸ್ಪೇಸ್ ಸಂಸ್ಥೆ ಹಮ್ಮಿಕೊಂಡಿದ್ದ ಈ ಐತಿಹಾಸಿಕ ಪರೀಕ್ಷಾರ್ಥ ಉಡಾವಣೆಗೆ ಮಿಷನ್ ಆಗಮನ್ ಎಂದು ಹೆಸರಿಸಲಾಗಿತ್ತು. ಮಧ್ಯಾಹ್ನ 12:05 ಉಡಾವಣೆಗೊಂಡ ಈ ರಾಕೆಟ್ ದೇಶ ಹಾಗೂ ವಿದೇಶಗಳ ವಿವಿಧ ತಂತ್ರಜ್ಞಾನ ಪ್ರಾತ್ಯಕ್ಷಿಕ ಪೇಲೋಡ್ಗಳೊಂದಿಗೆ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಸಂದೇಶ ಇರುವ ಪೋಸ್ಟ್ ಕಾರ್ಡ್ ಅನ್ನು ಹೊತ್ತೊಯ್ದಿದೆ. ತಾಂತ್ರಿಕ ಕಾರಣಗಳಿಂದಾಗಿ ನಿಗದಿತ ಸಮಯಕ್ಕಿಂತ 35 ನಿಮಿಷ ತಡವಾಗಿ ಉಡಾವಣೆಗೊಂಡಿತು. ಭಾರತದ ಬಾಹ್ಯಾಕಾಶ ಕಾರ್ಯಕ್ರಮದ ಪಿತಾಮಹ ವಿಕ್ರಮ್ ಸಾರಾಭಾಯ್ ಅವರ ಸ್ಮರಣಾರ್ಥ ಹೆಸರಿಸಲಾದ ಈ ರಾಕೆಟ್ ಅನ್ನು ಸಂಪೂರ್ಣ ಕಾರ್ಬನ್ ಕಂಪೋಸಿಟ್ ರಚನೆಯಿಂದ ನಿರ್ಮಿಸಲಾಗಿದೆ. ಇದು ದೇಶೀಯವಾಗಿ ಅಭಿವೃದ್ಧಿಪಡಿಸಲಾದ 3D ಪ್ರಿಂಟೆಡ್ ಇಂಜಿನ್ಗಳು ಮತ್ತು ಘನ ಇಂಧನ ರಾಕೆಟ್ ಬೂಸ್ಟರ್ಗಳನ್ನು ಒಳಗೊಂಡಿದೆ. ಈ ರಾಕೆಟ್ ಸ್ಪೇಸ್ ಕಾಸ್ಮೋಸರ್ವ್, ಡಿಕ್ಯೂಬ್ಡ್ ಮತ್ತು ಸ್ಕೈರೂಟ್ನ ಸ್ಕೋಪ್ ಸಂಸ್ಥೆಗಳ ಪೇಲೋಡ್ಗಳ ಜೊತೆಗೆ ಕಾಸ್ಮಿಕ್ ಬ್ಲೂಮ್ ಎಂಬ ಕಲಾಕೃತಿಯನ್ನು ಬಾಹ್ಯಾಕಾಶಕ್ಕೆ ಕೊಂಡೊಯ್ದಿದೆ. ಈ ಸಾಧನೆಗೆ ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ ಅನೇಕ ಗಣ್ಯರು ವಿಜ್ಞಾನಿಗಳಿಗೆ ಅಭಿನಂದನೆ ಸಲ್ಲಿಸಿದ್ದಾರೆ. ವಿಕ್ರಮ್ 1 ಯಶಸ್ವಿ ಉಡಾವಣೆಗೆ ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಡಾ ಜಿತೇಂದ್ರ ಸಿಂಗ್ ಅವರು ಸ್ಕೈರೂಟ್ ಏರೋಸ್ಪೇಸ್ ಸಂಸ್ಥೆಯನ್ನು ಅಭಿನಂದಿಸಿದ್ದಾರೆ. ದೇಶದಲ್ಲಿ ವಿಸ್ತರಿಸುತ್ತಿರುವ ಖಾಸಗಿ ಬಾಹ್ಯಾಕಾಶ ವಲಯಕ್ಕೆ ಈ ಮಿಷನ್ ಒಂದು ಪ್ರಮುಖ ಮೈಲಿಗಲ್ಲು ಎಂದು ಅವರು ಹೇಳಿದ್ದಾರೆ. 72ನೇ ರಾಷ್ಟೀಯ ಚಲನಚಿತ್ರ ಪ್ರಶಸ್ತಿಗಳನ್ನು ಇಂದು ಪ್ರಕಟಿಸಲಾಗಿದೆ. ಅತ್ಯುತ್ತಮ ಚಲನಚಿತ್ರ ವಿಮರ್ಶಕ ಪ್ರಶಸ್ತಿಗೆ ಸಂಜೀವ್ ಶ್ರೀವಾಸ್ತವ ಭಾಜನರಾಗಿದ್ದಾರೆ. ಕೆ ಪ್ರದೀಪ್ ಕುಮಾರ್ ಶೆಟ್ಟಿ ಅವರ ನಾನಿರುವುದು ನಿಮಗಾಗಿ, ನಾಡಿರುವುದೇ ನನಗಾಗಿ, ಕನ್ನಡ ಸಿನಿಮಾದ ತತ್ವ ಮತ್ತು ರಾಜಕೀಯ ಎಂಬ ಕೃತಿಗೆ ಸಿನಿಮಾ ಕುರಿತ ಅತ್ಯುತ್ತಮ ಬರಹ ಪ್ರಶಸ್ತಿ ಸಂದಿದೆ. ಕನ್ನಡದ ಮಿಥ್ಯಾ ಚಿತ್ರಕ್ಕಾಗಿ ಉತ್ತಮ ಪೋಷಕ ನಟಿ ಪ್ರಶಸ್ತಿಗೆ ರೂಪಶ್ರೀ ವರ್ಕಾಡಿ ಹಾಗೂ ಅತ್ಯುನ್ನತ ಬಾಲನಟ ಪ್ರಶಸ್ತಿಗೆ ಅತೀಶ್ ಶೆಟ್ಟಿ ಭಾಜನರಾಗಿದ್ದಾರೆ. ಶಿವಧ್ವಜ ಶೆಟ್ಟಿ ನಿರ್ದೇಶನದ ಇಂಬು ಚಿತ್ರ ಉತ್ತಮ ತುಳು ಪ್ರಶಸ್ತಿ ಪಡೆದಿದೆ. ನಾನ್ ಫೀಚರ್ ಫಿಲಂ ವಿಭಾಗದಲ್ಲಿ ಶಿವಪಾಲ್ ಸಿಂಗ್ ಕಾಂಗ್ ಅವರು ಪರಾಟ್ 41 ಡಿಗ್ರಿ ಚಯ ಮಗವರ್ಗಾಗಿ ಅತ್ಯುತ್ತಮ ಸಂಗೀತ ನಿರ್ದೇಶನ ಪ್ರಶಸ್ತಿ ಪಡೆದಿದ್ದಾರೆ. ಸ್ಟ್ಯಾಚ್ಯೂ ಆಫ್ ಯುನಿಟಿ ಏಕತಾಕಾ ಪ್ರತೀಕ್ಗಾಗಿ ಆನಂದ್ ಎಲ್ ರೈ ಅವರು ಅತ್ಯುತ್ತಮ ನಿರ್ದೇಶನ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಅತ್ಯುತ್ತಮ ಕಿರುಚಿತ್ರ ವಿಭಾಗದಲ್ಲಿ ಮರಾಠಿಯ ಹಮಸಾಫರ್ ಹಾಗೂ ಅತ್ಯುತ್ತಮ ನಾನ್ ಫೀಚರ್ ಚಿತ್ರ ವಿಭಾಗದಲ್ಲಿ ಸುಮೀರಾ ರಾಯ್ ನಿರ್ದೇಶನದ ಭಂಗಾ ಚಿತ್ರ ಪ್ರಶಸ್ತಿಗೆ ಆಯ್ಕೆಯಾಗಿದೆ. ರಾಷ್ಟಪತಿ ದ್ರೌಪದಿ ಮುರ್ಮು ನಾಳೆಯಿಂದ 25ರವರೆಗೆ ಮೊಲ್ಡೋವಾ, ಉತ್ತರ ಮ್ಯಾಸಿಡೋನಿಯಾ ಮತ್ತು ರೊಮೇನಿಯಾಗೆ ಅಧಿಕೃತ ಭೇಟಿ ನೀಡಲಿದ್ದಾರೆ. ಮೊಲ್ಡೋವಾ ಗಣರಾಜ್ಯ, ಉತ್ತರ ಮ್ಯಾಸಿಡೋನಿಯಾ ಗಣರಾಜ್ಯ ಮತ್ತು ರೊಮೇನಿಯಾದ ಅಧ್ಯಕ್ಷರ ಆಹ್ವಾನದ ಮೇರೆಗೆ ರಾಷ್ಟಪತಿ ದ್ರೌಪದಿ ಮುರ್ಮು ಈ ಭೇಟಿ ಕೈಗೊಂಡಿದ್ದಾರೆ. ಇದು ಮೊಲ್ಡೋವಾ ಗಣರಾಜ್ಯ ಮತ್ತು ಉತ್ತರ ಮ್ಯಾಸಿಡೋನಿಯಾಗೆ ಭಾರತದ ರಾಷ್ಟಪತಿ ಅವರ ಮೊದಲ ದ್ವಿಪಕ್ಷೀಯ ಭೇಟಿಯಾಗಿದೆ. ಅಲ್ಲದೆ ರೊಮೇನಿಯಾಗೆ 3 ದಶಕಗಳಲ್ಲಿ ಭಾರತದ ರಾಷ್ಟಪತಿ ಅವರ ಮೊದಲ ಭೇಟಿಯಾಗಲಿದೆ. ಸುಸ್ಥಿರ ಮತ್ತು ಆರೋಗ್ಯವಂತ ಸಮಾಜವೇ ಬಲಿಷ್ಠ ರಾಷ್ಟದ ಅಡಿಪಾಯ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅಭಿಪ್ರಾಯಪಟ್ಟಿದ್ದಾರೆ. ನವದೆಹಲಿಯಲ್ಲಿಂದು ಭಾರತೀಯ ವೈದ್ಯಕೀಯ ಸಂಘ ಐಎಂಎ ಆಯೋಜಿಸಿದ್ದ ಪ್ರಶಸ್ತಿ ಪ್ರದಾನ ಸಮಾರಂಭ ಉದ್ದೇಶಿಸಿ ಮಾತನಾಡಿದ ಅವರು, ವೈದ್ಯಕೀಯ ವೃತ್ತಿಪರರು ಕೇವಲ ಆರೋಗ್ಯ ಸೇವೆಗಳನ್ನು ನೀಡುವುದಲ್ಲದೆ ದೇಶದ ಅಭಿವೃದ್ದಿಯ ಪಯಣವನ್ನು ಬಲಪಡಿಸುತ್ತಿದ್ದಾರೆ ಎಂದರು. ವೈದ್ಯರು ತಮ್ಮ ಸಮರ್ಪಣೆ ಮತ್ತು ಸೇವೆಯ ಮೂಲಕ ರಾಷ್ಟ ನಿರ್ಮಾಣದಲ್ಲಿ ಮಹತ್ವದ ಪಾತ್ರ ವಹಿಸುತ್ತಿದ್ದಾರೆ. ವೈದ್ಯರನ್ನು ಗೌರವಿಸುವುದು ಎಂದರೆ ರಾಷ್ಟ ಸೇವೆ ಹಾಗೂ ರಾಷ್ಟ ನಿರ್ಮಾಣದ ಮನೋಭಾವವನ್ನು ಗೌರವಿಸಿದಂತೆಯೇ ಎಂದು ಸಚಿವ ರಾಜನಾಥ್ ಸಿಂಗ್ ಹೇಳಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೇಂದ್ರ ರೈಲ್ವೆ ಸಚಿವ

0: ಅಶ್ವಿನಿ ವೈಷ್ಣವ್ ಅವರು ಇಂದು ವರ್ಚುವಲ್ ಮೂಲಕ ಉತ್ತರಾಖಂಡದ ರಾಮನಗರ ಡೆಹ್ರಾಡೂನ್ ಎಕ್ಸ್ಪ್ರೆಸ್ ರೈಲಿಗೆ ಚಾಲನೆ ನೀಡಿದರು. ಇದರೊಂದಿಗೆ ರಾಮನಗರ ಮತ್ತು ಡೆಹ್ರಾಡೂನ್ ನಡುವೆ ಮೊದಲ ಬಾರಿಗೆ ನೇರ ಎಕ್ಸ್ಪ್ರೆಸ್ ರೈಲು ಸೇವೆ ಆರಂಭವಾಗಿದೆ. ಈ ಹೊಸ ರೈಲು ಸೇವೆಯು ಈ ಭಾಗದ ಜನರ ಬಹುಕಾಲದ ಬೇಡಿಕೆಯನ್ನು ಈಡೇರಿಸಿದ್ದು, ಉತ್ತರಾಖಂಡದ ಕುಮಾವೋನ್ ಮತ್ತು ಗಢ್ವಾಲ್ ಪ್ರದೇಶಗಳ ನಡುವಿನ ರೈಲು ಸಂಪರ್ಕವನ್ನು ಮತ್ತಷ್ಟು ಬಲಪಡಿಸಲಿದೆ. ಈ ಸಂದರ್ಭದಲ್ಲಿ ಮಾತನಾಡಿದ ಸಚಿವ ಅಶ್ವಿನಿ ವೈಷ್ಣವ್, ರಾಮನಗರ ಡೆಹ್ರಾಡೂನ್ ಎಕ್ಸ್ಪ್ರೆಸ್ ರೈಲು ರಾಜ್ಯದ ಜನರಿಗೆ ವೇಗವಾದ, ಸುಲಭ ಹಾಗೂ ವಿಶ್ವಾಸಾರ್ಹ ರೈಲು ಸಂಪರ್ಕ ಒದಗಿಸಲಿದೆ. ಎರಡೂ ನಗರಗಳ ನಡುವೆ ಸಂಚರಿಸುವ ಮೊದಲ ನೇರ ಎಕ್ಸ್ಪ್ರೆಸ್ ರೈಲು ಇದಾಗಿದೆ ಎಂದು ಹೇಳಿದರು. ಪಶ್ಚಿಮ ಬಂಗಾಳದಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಇಂದು ಸಿಲಿಗುರಿಯ ಜುಮಾಗಚ್ನಲ್ಲಿರುವ ಗಡಿ ಭದ್ರತಾ ಪಡೆ ಬಿಎಸ್ಎಫ್ ಶಿಬಿರಕ್ಕೆ ಭೇಟಿ ನೀಡಿ ಯೋಧರೊಂದಿಗೆ ಸಂವಾದ ನಡೆಸಿದರು. ಗಡಿ ಪ್ರದೇಶಗಳ ಭದ್ರತೆಯನ್ನು ಮತ್ತಷ್ಟು ಬಲಪಡಿಸುವುದು, ಜನನ ಮತ್ತು ಮರಣ ನೋಂದಣಿ ವ್ಯವಸ್ಥೆ ಹಾಗೂ ಕಾನೂನು ಮತ್ತು ಸುವ್ಯವಸ್ಥೆ ಪರಿಸ್ಥಿತಿಯ ಪರಿಶೀಲನೆ ಕುರಿತು ಸಭೆಯಲ್ಲಿ ಚರ್ಚೆ ನಡೆಯಿತು. ಪಿಂಚಣಿದಾರರ ಕುಂದುಕೊರತೆಗಳ ನಿವಾರಣೆ ಎಂದರೆ ಕೇವಲ ದೂರುಗಳನ್ನು ವಿಲೇವಾರಿ ಮಾಡುವುದಷ್ಟೇ ಅಲ್ಲ, ಅವರ ಸಮಸ್ಯೆಗಳು ಮತ್ತು ನಿರೀಕ್ಷೆಗಳಿಗೆ ಸಮರ್ಪಕ ಪರಿಹಾರ ಕಲ್ಪಿಸುವತ್ತ ಗಮನಹರಿಸಬೇಕು ಎಂದು ಕೇಂದ್ರ ಸಿಬ್ಬಂದಿ, ಸಾರ್ವಜನಿಕ ಕುಂದುಕೊರತೆಗಳು ಮತ್ತು ಪಿಂಚಣಿ ಖಾತೆ ರಾಜ್ಯ ಸಚಿವ ಡಾ ಜಿತೇಂದ್ರ ಸಿಂಗ್ ಹೇಳಿದ್ದಾರೆ. ನವದೆಹಲಿಯಲ್ಲಿಂದು ನಡೆದ ಎರಡನೇ ರಾಷ್ಟೀಯ ಪಿಂಚಣಿ ವ್ಯಾಜ್ಯಗಳ ಕಾರ್ಯಾಗಾರವನ್ನುದ್ದೇಶಿಸಿ ಮಾತನಾಡಿದ ಅವರು, ಪಿಂಚಣಿಗೆ ಸಂಬಂಧಿಸಿದ ವಿವಾದಗಳನ್ನು ಆಡಳಿತಾತ್ಮಕ ಮಟ್ಟದಲ್ಲಿಯೇ ಇತ್ಯರ್ಥಪಡಿಸಬೇಕು, ಪಿಂಚಣಿದಾರರು ನ್ಯಾಯಾಲಯದ ಮೊರೆ ಹೋಗುವ ಪರಿಸ್ಥಿತಿ ನಿರ್ಮಾಣವಾಗಬಾರದು ಎಂದರು. ಪಿಂಚಣಿ ಮತ್ತು ಪಿಂಚಣಿದಾರರ ಕಲ್ಯಾಣ ಇಲಾಖೆಯು ನಾಗರಿಕ ಕೇಂದ್ರಿತ ಹಲವು ಸುಧಾರಣೆಗಳನ್ನು ಜಾರಿಗೆ ತಂದಿದ್ದು, ಪಾರದರ್ಶಕತೆ ಮತ್ತು ಕಾರ್ಯಕ್ಷಮತೆಯನ್ನು ಹೆಚ್ಚಿಸುವ ಉದ್ದೇಶದಿಂದ ಪಿಂಚಣಿ ಸೇವೆಗಳನ್ನು ಆನ್ಲೈನ್ ವ್ಯವಸ್ಥೆಯ ಮೂಲಕ ಡಿಜಿಟಲೀಕರಣಗೊಳಿಸಲಾಗಿದೆ ಎಂದು ಅವರು ತಿಳಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅಟಾರ್ನಿ ಜನರಲ್ ಆರ್ ವೆಂಕಟರಮಣಿ, ಪಿಂಚಣಿ ವ್ಯಾಜ್ಯಗಳ ಶೂನ್ಯೀಕರಣ ಗುರಿ ಸಾಧಿಸಲು ಎಲ್ಲ ಸಂಬಂಧಿತ ಸಂಸ್ಥೆಗಳು ಸಮನ್ವಯದಿಂದ ಕಾರ್ಯನಿರ್ವಹಿಸುವ ಅಗತ್ಯವಿದೆ ಎಂದು ತಿಳಿಸಿದರು. ಗುಜರಾತ್ನ ಅಹಮದಾಬಾದ್ನ ರಾಮೋಲ್ ಗತ್ರಾಡ್ ರಸ್ತೆಯಲ್ಲಿರುವ ಪಟಾಕಿ ತಯಾರಿಕೆ ಮತ್ತು ಸಂಸ್ಕರಣಾ ಘಟಕದಲ್ಲಿ ಇಂದು ಸಂಭವಿಸಿದ ಅಗ್ನಿ ಅವಘಡದಲ್ಲಿ 8 ಜನರು ಸಾವನ್ನಪ್ಪಿದ್ದು 10 ಜನರು ಗಾಯಗೊಂಡಿದ್ದಾರೆ. ಕ್ಷಿಪ್ರ ಕಾರ್ಯಪಡೆ ಸಿಬ್ಬಂದಿ ತಕ್ಷಣ ಸ್ಥಳಕ್ಕೆ ಧಾವಿಸಿ ಗಾಯಗೊಂಡ ಕಾರ್ಮಿಕರನ್ನು ರಕ್ಷಿಸಿದರು. ಗಾಯಾಳುಗಳನ್ನು ಚಿಕಿತ್ಸೆಗಾಗಿ ಹತ್ತಿರದ ಆಸ್ಪತ್ರೆಗಳಿಗೆ ದಾಖಲಿಸಲಾಗಿದೆ. ಅಗ್ನಿಶಾಮಕ ವಾಹನಗಳು ಸ್ಥಳಕ್ಕೆ ಧಾವಿಸಿ ಬೆಂಕಿಯನ್ನು ನಂದಿಸಿವೆ. ರಷ್ಯಾ ಮೇಲೆ ಉಕ್ರೇನ್ ನಡೆಸಿದ ಡ್ರೋನ್ ದಾಳಿಯಲ್ಲಿ 7 ಜನರು ಸಾವನ್ನಪ್ಪಿದ್ದು 51 ಮಂದಿ ಗಾಯಗೊಂಡಿದ್ದಾರೆ. ಉಕ್ರೇನ್ ಡ್ರೋನ್ ದಾಳಿಯಿಂದಾಗಿ ರಷ್ಯಾದ ಪ್ರಮುಖ ಆನ್ಲೈನ್ ಚಿಲ್ಲರೆ ಮಾರುಕಟ್ಟೆಯ 2 ವಿಶಾಲವಾದ ಗೋದಾಮುಗಳಿಗೆ ಹಾನಿಯಾಗಿವೆ. ಟಾಂಬೋವ್ ಪ್ರದೇಶದ ಕೊಟೋವ್ಸ್ಕ್ ಪಟ್ಟಣದಲ್ಲಿ ಮತ್ತು ಮಾಸ್ಕೋ ಬಳಿಯ ಎಲೆಕ್ಟ್ರೋಸ್ಟ್ರೋಲ್ ದಾಳಿಗಳು ನಡೆದಿವೆ ಎಂದು ರಷ್ಯಾದ ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ. ಡ್ರೋನ್ ಉತ್ಪಾದನೆಗೆ ಸೇರಿದ 2 ಮಹತ್ವದ ಲಾಜಿಸ್ಟಿಕ್ ಸೌಲಭ್ಯಗಳನ್ನು ಗುರಿಯಾಗಿಸಿಕೊಂಡು ಇಂದಿನ ದಾಳಿಗಳು ನಡೆದಿವೆ. ತೈಲ ಸೌಲಭ್ಯವನ್ನೂ ಸಹ ಹೊಡೆದುರುಳಿಸಲಾಗಿದೆ ಎಂದು ಉಕ್ರೇನ್ ಅಧ್ಯಕ್ಷ ವೊಲೊಡಿಮಿರ್ ಜೆಲೆನ್ಸ್ಕಿ ತಿಳಿಸಿದ್ದಾರೆ. ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ ಅಂತಿಮ ಘಟ್ಟ ಸಮೀಪಿಸುತ್ತಿದ್ದು, ಇಂದು ಮಿಯಾಮಿ ಕ್ರೀಡಾಂಗಣದಲ್ಲಿ 3ನೇ ಸ್ಥಾನಕ್ಕಾಗಿ ನಡೆಯಲಿರುವ ಪ್ಲೇ ಆಫ್ ಪಂದ್ಯದಲ್ಲಿ ಫ್ರಾನ್ಸ್ ಮತ್ತು ಇಂಗ್ಲೆಂಡ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ಭಾರತೀಯ ಕಾಲಮಾನ ಇಂದು ಮಧ್ಯರಾತ್ರಿ 2:30 ಆರಂಭವಾಗಲಿದೆ. ಪಂದ್ಯಾವಳಿಯ ಫೈನಲ್ ಪಂದ್ಯ ನಾಳೆ ನ್ಯೂಯಾರ್ಕ್ನ ನ್ಯೂಜೆರ್ಸಿ ಕ್ರೀಡಾಂಗಣದಲ್ಲಿ ನಡೆಯಲಿದ್ದು, ಅರ್ಜೆಂಟೀನಾ ಮತ್ತು ಸ್ಪೇನ್ ತಂಡಗಳು ಟ್ರೋಫಿಗಾಗಿ ಸೆಣಸಾಟ ನಡೆಸಲಿವೆ. ಪಂದ್ಯ ಭಾರತೀಯ ಕಾಲಮಾನ ನಾಳೆ ಮಧ್ಯರಾತ್ರಿ 12:30 ಆರಂಭವಾಗಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದೇಶದ ಮೊದಲ ಖಾಸಗಿ ನಿರ್ಮಿತ ರಾಕೆಟ್ ವಿಕ್ರಮ್-1 ಯಶಸ್ವಿ ಉಡಾವಣೆ, ಪ್ರಧಾನಿ ಸೇರಿ ಗಣ್ಯರಿಂದ ಅಭಿನಂದನೆ. 72ನೇ ರಾಷ್ಟೀಯ ಚಲನಚಿತ್ರ ಪ್ರಶಸ್ತಿ ಪ್ರಕಟ, ಉತ್ತಮ ಪೋಷಕ ನಟಿ ಪ್ರಶಸ್ತಿಗೆ ಕನ್ನಡದ ರೂಪಶ್ರೀ ವರ್ಕಾಡಿ, ಅತ್ಯುನ್ನತ ಬಾಲನಟ ಪ್ರಶಸ್ತಿಗೆ ಅತೀಶ್ ಶೆಟ್ಟಿ ಭಾಜನ. ಸುಸ್ಥಿರ ಆರೋಗ್ಯವಂತ ಸಮಾಜವೇ ಬಲಿಷ್ಠ ರಾಷ್ಟದ ಅಡಿಪಾಯ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅಭಿಮತ. ಹಾಗೂ ರಷ್ಯಾ ಮೇಲೆ ಉಕ್ರೇನ್ ದಾಳಿ, 7 ಜನರು ಸಾವು, 51 ಮಂದಿಗೆ ಗಾಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.
1: ಆಕಾಶವಾಣಿ ಸಮಾಚಾರ ದರ್ಶನ. ಮುಖ್ಯಾಂಶಗಳು. ಅಮೃತ್ ಭಾರತ್ ಯೋಜನೆಯಡಿ ನವೀಕರಿಸಲಾದ ರಾಜ್ಯದ ಅಳ್ನಾವರ್, ಬಾದಾಮಿ, ಬಂಟ್ವಾಳ, ಕೊಪ್ಪಳ ರೈಲ್ವೆ ನಿಲ್ದಾಣ ಲೋಕಾರ್ಪಣೆಗೊಳಿಸಿದ ಪ್ರಧಾನಿ ನರೇಂದ್ರ ಮೋದಿ. ಡಿಸೆಂಬರ್ ಒಳಗೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಚುನಾವಣೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ರಾಜ್ಯದಲ್ಲಿ

0: ಹಿನ್ನೆಲೆ ಎನ್ಡಿಆರ್ಎಫ್ ಹಣ ಶೀಘ್ರ ಬಿಡುಗಡೆ ಕೋರಿ ಕೇಂದ್ರಕ್ಕೆ ರಾಜ್ಯ ಸರ್ಕಾರ ಪತ್ರ. ದೇವಸ್ಥಾನಗಳ ಹುಂಡಿ ಮೇಲೆ ನಿಗಾ ವಹಿಸಲು ಕೇಂದ್ರ ಕಚೇರಿಯಲ್ಲಿ ನಿಯಂತ್ರಣ ಕೊಠಡಿ ತೆರೆಯಲು ಸರ್ಕಾರ ನಿರ್ಧಾರ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ನವೀಕರಿಸಲಾದ ರಾಜ್ಯದ 4 ಅಮೃತ್ ಭಾರತ್ ನಿಲ್ದಾಣ ಸೇರಿದಂತೆ ಪುನರ್ ಅಭಿವೃದ್ದಿಗೊಳಿಸಲಾದಂತಹ ಒಟ್ಟು 75 ರೈಲ್ವೆ ನಿಲ್ದಾಣಗಳನ್ನು ವರ್ಚುವಲ್ ಮೂಲಕ ಉದ್ಘಾಟಿಸಿದರು. ಅಮೃತ್ ಭಾರತ್ ನಿಲ್ದಾಣ ಯೋಜನೆಯಡಿ ರಾಜ್ಯದ ಅಳ್ನಾವರ್ ನಿಲ್ದಾಣವನ್ನು 17 ಕೋಟಿ 20 ಲಕ್ಷ, ಬಾದಾಮಿ 15 ಕೋಟಿ 10 ಲಕ್ಷ, ಬಂಟ್ವಾಳ 26 ಕೋಟಿ 18 ಲಕ್ಷ ಹಾಗೂ ಕೊಪ್ಪಳ ರೈಲ್ವೆ ನಿಲ್ದಾಣವನ್ನು 21 ಕೋಟಿ 14 ಲಕ್ಷ ರೂಪಾಯಿಗಳಲ್ಲಿ ಆಧುನಿಕ ಸೌಲಭ್ಯಗಳ ಜೊತೆಗೆ ಸಮಗ್ರವಾಗಿ ಅಭಿವೃದ್ದಿಪಡಿಸಲಾಗಿದೆ. ದೇಶದ ನಿರಂತರ ಅಭಿವೃದ್ದಿಯಲ್ಲಿ ಸುಗಮ ಮತ್ತು ಸಂಘಟಿತ ರೈಲು ಸಾರಿಗೆ ವ್ಯವಸ್ಥೆಯು ಪ್ರಮುಖ ಪಾತ್ರ ವಹಿಸುತ್ತದೆ. ಭಾರತೀಯ ರೈಲ್ವೆ ದೇಶದ ಪ್ರಮುಖ ಸಾರಿಗೆ ವಿಧಾನವಾಗಿರುವುದರ ಜೊತೆಗೆ ಆರ್ಥಿಕ ಮತ್ತು ಒಟ್ಟಾರೆ ಅಭಿವೃದ್ದಿಯ ಬೆನ್ನೆಲುಬಾಗಿದೆ ಎಂದು ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಹೇಳಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ವರ್ಚುವಲ್ ಮೂಲಕ ಉದ್ಘಾಟಿಸಿದ ಧಾರವಾಡದ ಅಳ್ನಾವರ ರೈಲು ನಿಲ್ದಾಣ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಅವರು ಮಾತನಾಡಿದರು. ಪ್ರಧಾನಮಂತ್ರಿಯವರ ದೂರದೃಷ್ಟಿಯ ನಾಯಕತ್ವದಲ್ಲಿ ಭಾರತೀಯ ರೈಲ್ವೆ ಸಮಗ್ರ ಪರಿವರ್ತನೆಯ ಅವಧಿಗೆ ಒಳಗಾಗುತ್ತಿದೆ. ಪ್ರಯಾಣಿಕರಿಗೆ ಉತ್ತಮ ಮತ್ತು ಆಧುನಿಕ ಸೌಲಭ್ಯಗಳನ್ನು ಒದಗಿಸಲು ರೈಲು ನಿಲ್ದಾಣಗಳನ್ನು ತ್ವರಿತಗತಿಯಲ್ಲಿ ಪುನರಾಭಿವೃದ್ದಿ ಮತ್ತು ಆಧುನೀಕರಣಗೊಳಿಸಲಾಗುತ್ತಿದೆ ಎಂದು ಹೇಳಿದ್ದಾರೆ. ಕೇಂದ್ರ ಹೊಸ ಮತ್ತು ನವೀಕರಿಸಬಹುದಾದಂತಹ ಇಂಧನ ಸಚಿವ ಪ್ರಹ್ಲಾದ್ ಜೋಶಿ ಮಾತನಾಡಿ, ಭಾರತ ಇಂದು ವಿಶ್ವದಲ್ಲೇ ಅತಿ ಹೆಚ್ಚು ರೈಲ್ವೆ ಜಾಲವನ್ನು ಹೊಂದಿದ್ದು ಸಂಪೂರ್ಣ ವಿದ್ಯುದೀಕರಣದತ್ತ ಸಾಗಿದೆ. ಮಧ್ಯಪ್ರಾಚ್ಯದ ಯುದ್ದದಿಂದಾಗಿ ಇಂಧನ ಬೆಲೆ ಏರಿಕೆಯಾಗಿದ್ದರೂ ಡೀಸೆಲ್ ರೈಲುಗಳನ್ನು ವಿದ್ಯುತ್ ರೈಲುಗಳಾಗಿ ಪರಿವರ್ತಿಸಿದ್ದರಿಂದ ಇಂಧನ ಮೇಲಿನ ಅವಲಂಬನೆ ಕಡಿಮೆಯಾಗಿದೆ ಎಂದು ಹೇಳಿದ್ದಾರೆ.
1: ಸೂರ್ಯನ ಶಕ್ತಿಯನ್ನು ಗುರುತಿಸಲಿಕ್ಕೆ ಒಂದು ನೇತೃತ್ವ ಬೇಕಾಗಿತ್ತು. ಆ ನೇತೃತ್ವವನ್ನು ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕೊಟ್ಟರು. 2.6 ಗಿಗಾವಾಟ್ ಇತ್ತು ನಮ್ದು 2014ರಾಗ, 2.6 ಗಿಗಾವಾಟ್ ದಿಂದ 162 ಇವತ್ತು ನಮ್ದು ರಿನ್ಯೂವಬಲ್ ಎನರ್ಜಿ ಕೇವಲ ಸೋಲಾರ್ ದಿಂದ, ಸರಿಸುಮಾರು 60 ಗಿಗಾವಾಟ್ ವಿಂಡ್ ದಿಂದ ಮತ್ತು ಪಂಪ್ ಸ್ಟೋರೇಜ್ ದಿಂದ ಬ್ಯಾಟರಿ ಸ್ಟೋರೇಜ್ ದಿಂದ ಭಾರಿ ದೊಡ್ಡ ಪ್ರಮಾಣದಲ್ಲಿ ನಾವು ಒಂದು ವಿದ್ಯುತ್ ಅನ್ನು ಒದಗಿಸುವಂತ ಕೆಲಸವನ್ನ ಮಾಡ್ತಾ ಇದ್ವಿ ಮತ್ತು ದೇಶದಲ್ಲಿ ಕಲ್ಲಿದ್ದಲು ಉತ್ಪಾದನೆ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಉತ್ಪಾದನೆ ಆಗುವಂತಹ ಈ ವಿದ್ಯುತ್ ಅನ್ನ ನಾವು ಟ್ರೈನ್ಗಳಿಗೆ ವಾಹನಗಳಿಗೆ ಬಳಸಿದಾಗ ನಮ್ಮ ದೇಶದ ಫಾರಿನ್ ಎಕ್ಸ್ಚೇಂಜ್ ಮೇಲೆ ಏನೊಂದು ಒತ್ತಡ ಇತ್ತು ಅದು ಒತ್ತಡ ಕಮ್ಮಿ ಆಗ್ತದೆ.
0: ವಿಧಾನ ಪರಿಷತ್ತಿನ ಸಭಾಪತಿ ಬಸವರಾಜ ಹೊರಟ್ಟಿ ಸೇರಿದಂತೆ ಗಣ್ಯರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಅಮೃತ ಭಾರತ ನಿಲ್ದಾಣ ಯೋಜನೆಯಡಿ 15 ಕೋಟಿ 1 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಪುನರಾಭಿವೃದ್ದಿಗೊಂಡ ಬಾದಾಮಿ ರೈಲು ನಿಲ್ದಾಣದ ಉದ್ಘಾಟನಾ ಕಾರ್ಯಕ್ರಮ ಜರುಗಿತು. ಕೇಂದ್ರ ರೈಲ್ವೆ ಮತ್ತು ಜಲಶಕ್ತಿ ರಾಜ್ಯ ಸಚಿವ ವಿ ಸೋಮಣ್ಣ ಅವರು ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಬಳಿಕ ಮಾತನಾಡಿದ ಅವರು, ದೇಶದಾದ್ಯಂತ 75 ಅಮೃತ ಭಾರತ ರೈಲು ನಿಲ್ದಾಣಗಳನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಉದ್ಘಾಟನೆ ಮಾಡಿದ್ದು ರೈಲು ನಿಲ್ದಾಣಗಳ ಆಧುನೀಕರಣ, ಸ್ವಚ್ಛತೆ ಮತ್ತು ಮೂಲಭೂತ ಸೌಕರ್ಯಗಳ ಅಭಿವೃದ್ದಿಗೆ ಕೇಂದ್ರ ಸರ್ಕಾರ ವಿಶೇಷ ಆದ್ಯತೆ ನೀಡುತ್ತಿದೆ ಎಂದು ಹೇಳಿದ್ದಾರೆ. ರಾಜ್ಯದ 61 ರೈಲು ನಿಲ್ದಾಣಗಳ ಅಭಿವೃದ್ದಿಗಾಗಿ ಪ್ರಧಾನಿಯವರು 2110 ಕೋಟಿ ರೂಪಾಯಿ ಒದಗಿಸಿದ್ದಾರೆ ಎಂದು ಈ ಸಂದರ್ಭದಲ್ಲಿ ಸಚಿವ ಸೋಮಣ್ಣ ತಿಳಿಸಿದ್ದಾರೆ.
2: ಬಾದಾಮಿಯಲ್ಲಿ 15 ಕೋಟಿ, ಅಳ್ನಾವರದಲ್ಲಿ 17 ಕೋಟಿ ರೂಪಾಯಿ ಖರ್ಚು ಮಾಡಿದ್ದೇವೆ, ಕೊಪ್ಪಳದಲ್ಲಿ 22 ಕೋಟಿ ಖರ್ಚು ಮಾಡಿದ್ದೇವೆ, ಬಂಟ್ವಾಳದಲ್ಲಿ 18 ಕೋಟಿ ರೂಪಾಯಿ ಖರ್ಚು ಮಾಡಿದ್ದೇವೆ. ಇದೆಲ್ಲಕ್ಕಿಂತ 25,000 ಕೋಟಿ ರೂಪಾಯಿಗಳನ್ನ ಈ ಸಾರಿ ನಾವು ಖರ್ಚು ಮಾಡ್ತಾ ಇದ್ವಿ. ಒಟ್ಟು ರಾಷ್ಟ್ರದ ಪ್ರಧಾನಮಂತ್ರಿಗಳು ನಮ್ಮ ರಾಜ್ಯಕ್ಕೆ 61 ಸ್ಟೇಷನ್ಗಳನ್ನ ಕೊಟ್ಟು ಆಧುನೀಕರಣಕ್ಕೆ 2,110 ಕೋಟಿ ರೂಪಾಯಿಗಳನ್ನ ಬಿಡುಗಡೆ ಮಾಡಿದ್ದಾರೆ. ಆದ್ರಿಂದ ಇವತ್ತು ಏನ್ ಅಮೃತ್ ಭಾರತ್ ನಿಲ್ದಾಣವನ್ನ ಮಾಡ್ತಕ್ಕಂಥದ್ರಲ್ಲಿ ಏನೇನ್ ಫೆಸಿಲಿಟೀಸ್ ಬೇಕೋ ಎಲ್ಲವನ್ನು ಕೂಡ ಮಾಡಿರ್ತಕ್ಕಂಥದ್ದು.
0: ರಾಜ್ಯಸಭಾ ಸದಸ್ಯ ನಾರಾಯಣ ಸಾಭಾಂಡಗೆ ಹಾಗೂ ಸಂಸದ ಪಿಸಿ ಗದ್ದಿಗೌಡರ ಮಾತನಾಡಿ, ಐತಿಹಾಸಿಕ ಪ್ರವಾಸಿ ತಾಣವಾದ ಬಾದಾಮಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರವಾಸಿಗರು ಆಗಮಿಸುತ್ತಿದ್ದು ರೈಲು ನಿಲ್ದಾಣದ ಅಭಿವೃದ್ದಿಯಿಂದ ಪ್ರಯಾಣಿಕರಿಗೆ ಅನುಕೂಲವಾಗುವುದರ ಜೊತೆಗೆ ಪ್ರವಾಸೋದ್ಯಮಕ್ಕೂ ಉತ್ತೇಜನ ದೊರೆಯಲಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಕೊಪ್ಪಳ ರೈಲು ನಿಲ್ದಾಣವನ್ನು ಮುನಿರಾಬಾದ್ನ ಕಾಡಾ ಅಧ್ಯಕ್ಷ ಹಾಸೇನಸಾಬ ದೋಟಿಹಾಡ ದೀಪ ಬೆಳಗಿಸುವ ಮೂಲಕ ಲೋಕಾರ್ಪಣೆ ಮಾಡಿದರು. ಕಾರ್ಯಕ್ರಮದಲ್ಲಿ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತ ಭೀಮವ್ವ ಸಿಳ್ಳೆಖ್ಯಾತ ಮತ್ತು ಸ್ವಾತಂತ್ರ್ಯ ಹೋರಾಟಗಾರರಿಗೆ ಸನ್ಮಾನ ಮಾಡಲಾಯಿತು. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದಡಿ ಬರುವ ಮಹಾನಗರ ಪಾಲಿಕೆಗಳಿಗೆ ಚುನಾವಣೆ ನಡೆಸಲು ಸರ್ವೋಚ್ಚ ನ್ಯಾಯಾಲಯ ಸಮಯ ನೀಡಿದ್ದು ಡಿಸೆಂಬರ್ ಒಳಗೆ ಚುನಾವಣೆ ನಡೆಸಲಾಗುವುದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಗ್ರಾಮ ಪಂಚಾಯಿತಿಗಳಲ್ಲಿ ಅಧಿಕಾರಿಗಳ ಮೂಲಕ ಆಡಳಿತ ನಡೆಸುವುದು ಸರಿಯಲ್ಲ, ಈ ಹಿನ್ನೆಲೆಯಲ್ಲಿ ಶೀಘ್ರವೇ ಗ್ರಾಮ ಪಂಚಾಯಿತಿಗಳಿಗೂ ಕೂಡ ಚುನಾವಣೆ ನಡೆಸಲಾಗುವುದು ಎಂದು ಹೇಳಿದ್ದಾರೆ. ರಾಜ್ಯವು ತೀವ್ರ ಮಳೆಯ ಕೊರತೆ, ಕುಡಿಯುವ ನೀರಿನ ಬಿಕ್ಕಟ್ಟು ಹಾಗೂ ಕೃಷಿ ಮತ್ತು ಗ್ರಾಮೀಣ ಜೀವನೋಪಾಯದ ಮೇಲೆ ಗಂಭೀರ ಪರಿಣಾಮಗಳನ್ನು ಎದುರಿಸುತ್ತಿರುವ ಹಿನ್ನೆಲೆಯಲ್ಲಿ ವಿಶೇಷ ನೆರವು ಕೋರಿ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್, ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ

0: ಹಾಗೂ ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಅವರಿಗೆ ಪ್ರತ್ಯೇಕವಾಗಿ ಪತ್ರ ಬರೆದಿದ್ದಾರೆ. ಪತ್ರದಲ್ಲಿ ರಾಜ್ಯದಲ್ಲಿ ಜೂನ್ ಮತ್ತು ಜುಲೈ ತಿಂಗಳಲ್ಲಿ ಮಳೆ ಕೊರತೆ ಉಂಟಾಗಿ ಬರದ ವಾತಾವರಣ ನಿರ್ಮಾಣವಾಗಿದ್ದು ಕೇಂದ್ರ ಸರ್ಕಾರ ಕೂಡಲೇ ಎನ್ಡಿಆರ್ಎಫ್ ಹಣ ಬಿಡುಗಡೆ ಮಾಡಬೇಕು ಎಂದು ಒತ್ತಾಯಿಸಿದ್ದಾರೆ. ಬೆಳೆ ನಷ್ಟ, ಕುಡಿಯುವ ನೀರಿನ ಸಮಸ್ಯೆಗೆ ಪರಿಹಾರ ಕಲ್ಪಿಸಿ ಜನರು ಗುಳೆ ಹೋಗುವುದನ್ನು ತಪ್ಪಿಸಿ ಅವರಿಗೆ ಉದ್ಯೋಗ ನೀಡಬೇಕು ಎಂದು ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ. ದೇವಸ್ಥಾನಗಳನ್ನು ಸಂಪೂರ್ಣವಾಗಿ ಸಿಸಿಟಿವಿ ಮೂಲಕ ನಿಗಾ ವಹಿಸಲು ನಿಯಂತ್ರಣ ಕೊಠಡಿ ತೆರೆಯಲಾಗುವುದು ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ರಾಜ್ಯದಲ್ಲಿ ಮುಜರಾಯಿ ಇಲಾಖೆಗೆ ಸೇರಿದ 39,000 ದೇವಸ್ಥಾನಗಳಿದ್ದು ಎ ವರ್ಗದ ದೇವಸ್ಥಾನಗಳಿಗೆ ಸಾಕಷ್ಟು ಹಣ ಬರುತ್ತಿದೆ. ಈ ನಿಟ್ಟನಲ್ಲಿ ಪ್ರತಿಯೊಂದು ಹುಂಡಿ ಮೇಲೆ ನಿಗಾ ವಹಿಸಲು ಸಿಸಿಟಿವಿ ಅಳವಡಿಸಿ ಕೇಂದ್ರ ಕಚೇರಿಯಿಂದ ನಿಗಾ ವಹಿಸುವ ಕುರಿತಂತೆ ಕ್ರಮ ವಹಿಸಲಾಗುವುದು ಎಂದು ಹೇಳಿದ್ದಾರೆ. ದೇವಸ್ಥಾನಗಳಲ್ಲಿ ಎಣಿಕೆ ಹುಂಡಿ ಕಳ್ಳತನ ಮತ್ತು ಲೆಕ್ಕಪತ್ರ ನಿರ್ವಹಣೆಯಲಾಗುತ್ತಿರುವಂತಹ ದುರುಪಯೋಗ ತಡೆಗಟ್ಟಲು ಈ ಕ್ರಮ ಕೈಗೊಳ್ಳಲಾಗುತ್ತಿದೆ ಎಂದು ತಿಳಿಸಿದ್ದಾರೆ. ಯಾವುದೇ ಕಾರಣಕ್ಕೂ ದೇವಸ್ಥಾನಗಳ ಹಣ ಅನ್ಯ ಉದ್ದೇಶಕ್ಕೆ ಬಳಸುವುದಿಲ್ಲ. ಶೇಕಡ 10% ಹಣವನ್ನು ಮಾತ್ರ ಸಿ ವರ್ಗದ ದೇಗುಲಗಳ ಅಭಿವೃದ್ಧಿಗೆ ಬಳಸಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ನಾಗರಿಕ ಹಕ್ಕು ಜಾರಿ ನಿರ್ದೇಶನಾಲಯ ಡಿಸಿಆರ್ಇ ಘಟಕದ ಪೊಲೀಸ್ ಠಾಣೆಗಳಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವಂತಹ ಪೊಲೀಸ್ ಕಾನ್ಸ್ಟೇಬಲ್ ಮತ್ತು ಹೆಡ್ ಕಾನ್ಸ್ಟೇಬಲ್ ಹುದ್ದೆಯ ಸಿಬ್ಬಂದಿಗಳಿಗೆ ವಾರದಲ್ಲಿ ಒಂದು ದಿನ ಕಡ್ಡಾಯವಾಗಿ ರಜೆ ನೀಡುವಂತೆ ನಾಗರಿಕ ಹಕ್ಕು ಜಾರಿ ನಿರ್ದೇಶನಾಲಯ ಆದೇಶ ನೀಡಿದೆ. ಪಾಳಿ ಆಧಾರದ ಮೇಲೆ ಪ್ರತಿಯೊಬ್ಬ ಸಿಬ್ಬಂದಿಗೂ ವಾರದಲ್ಲಿ ಒಂದು ದಿನ ರಜೆ ನೀಡಬೇಕು ಎಂದು ಸ್ಪಷ್ಟ ಸೂಚನೆ ನೀಡಲಾಗಿದೆ. ಬೆಂಗಳೂರಿನಲ್ಲಿ ಭಾರತದ ಮೊದಲ ಸರ್ಕಾರಿ ಪ್ರಾಯೋಜಿತ ಕೃತಕ ಬುದ್ದಿಮತ್ತೆ ವಿಶ್ವವಿದ್ಯಾಲಯ ಆರಂಭಿಸುವುದಾಗಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಘೋಷಿಸಿದ್ದಾರೆ. ಬೆಂಗಳೂರು ಅಂತಾರಾಷ್ಟೀಯ ವಸ್ತು ಪ್ರದರ್ಶನ ಕೇಂದ್ರದಲ್ಲಿ ನಡೆದ ಗೂಗಲ್ ಐಒ ಕನೆಕ್ಟ್ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಎಐ ಪ್ರತಿಭೆಗಳನ್ನು ಅಭಿವೃದ್ಧಿಪಡಿಸಲು, ಸುಧಾರಿತ ಸಂಶೋಧನೆಗಳನ್ನು ಉತ್ತೇಜಿಸಲು ಮತ್ತು ಶಿಕ್ಷಣ ಸಂಸ್ಥೆಗಳು, ಉದ್ಯಮ ಹಾಗೂ ಸರ್ಕಾರದ ನಡುವೆ ಸಹಯೋಗ ಬೆಳೆಸಲು ಎಐ ವಿಶ್ವವಿದ್ಯಾಲಯ ಆರಂಭಿಸಲಾಗುವುದು ಎಂದು ತಿಳಿಸಿದ್ದಾರೆ.
1: As we build as an AI innovation hub that will bring together startup researchers, academics and industries to the development of AI solution in Karnataka. We are taking AI beyond research labs in everyday life, AI learning from the school level also. We are just looking as Karnataka's position India's technology capital. We are laying the foundation for AI first and the largest university, as I said, an ecosystem that will nurture the world-class riches and the next generation.
0: ತಂತ್ರಜ್ಞಾನ ಬೆಂಗಳೂರಿನ ದೈನಂದಿನ ಭಾಗವಾಗಿದ್ದು ಕರ್ನಾಟಕವು ಭಾರತದ ಸಾಫ್ಟ್ವೇರ್ ರಫ್ತಿನ ಶೇಕಡ 40% ಕೊಡುಗೆಯನ್ನು ನೀಡುತ್ತಿದೆ. ಬೆಂಗಳೂರು 17,000 ಹೆಚ್ಚು ನವೋದ್ಯಮಗಳಿಗೆ ನೆಲೆಯಾಗಿದೆ ಎಂದು ಹೇಳಿದ್ದಾರೆ. ಸರ್ಕಾರದ ಈ ಪ್ರಯಾಣದಲ್ಲಿ ಗೂಗಲ್ ಅತ್ಯದ್ಭುತ ಪಾಲುದಾರನಾಗಿದ್ದು, ಕಳೆದ 2 ದಶಕಗಳಿಂದ ಗೂಗಲ್ ಬೆಂಗಳೂರನ್ನು ಕೇವಲ ಕಚೇರಿ ಸ್ಥಳವಾಗಿ ಮಾತ್ರವಲ್ಲದೆ ಎಂಜಿನಿಯರಿಂಗ್, ಸಂಶೋಧನೆ ಮತ್ತು ನಾವೀನ್ಯತೆಗಾಗಿ ಅತ್ಯಂತ ಪ್ರಮುಖ ಜಾಗತಿಕ ಕೇಂದ್ರಗಳಲ್ಲಿ ಒಂದಾಗಿ ಆಯ್ಕೆ ಮಾಡಿಕೊಂಡಿದೆ ಎಂದು ತಿಳಿಸಿದ್ದಾರೆ. ಕೇಳುಗರನ್ನು ಎಂದಿಗೂ ಲಘುವಾಗಿ ಪರಿಗಣಿಸಬಾರದು ಎಂದು ಪ್ರಸಾರ ಭಾರತಿ ಅಧ್ಯಕ್ಷ ಪ್ರಸೂನ್ ಜೋಶಿ ಅಭಿಪ್ರಾಯಪಟ್ಟಿದ್ದಾರೆ. ಬೆಂಗಳೂರು ಆಕಾಶವಾಣಿ ಕೇಂದ್ರಕ್ಕೆ ಭೇಟಿ ನೀಡಿದ ಅವರು, ಸಿಬ್ಬಂದಿಯೊಂದಿಗೆ ಸಂವಾದ ನಡೆಸಿ ಮಾಧ್ಯಮ ಕ್ಷೇತ್ರದಲ್ಲಿ ಬದಲಾಗುತ್ತಿರುವ ಸ್ವರೂಪವನ್ನು ಸಿಬ್ಬಂದಿ ಅರ್ಥ ಮಾಡಿಕೊಂಡಿರುವುದು ಸಂತಸದಾಯಕವಾಗಿದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಇಂದಿನ ದಿನಗಳಲ್ಲಿ ತಂತ್ರಜ್ಞಾನ ಮತ್ತು ಜನರ ಜೀವನ ಶೈಲಿ ಅತ್ಯಂತ ವೇಗವಾಗಿ ಬದಲಾಗುತ್ತಿದ್ದು, ಶ್ರೋತೃಗಳು ನಿರ್ದಿಷ್ಟ ಕಾರ್ಯಕ್ರಮಗಳ ಪ್ರಾಕಾರಕ್ಕಿಂತ ತಮ್ಮ ಅನುಕೂಲಕ್ಕೆ ತಕ್ಕಂತೆ ವಿಷಯಗಳನ್ನು ಆಲಿಸಲು ಆದ್ಯತೆ ನೀಡುತ್ತಿದ್ದಾರೆ ಎಂದು ತಿಳಿಸಿದ್ದಾರೆ. ಹೊಸ ಕಾಲಘಟ್ಟದ ಅಗತ್ಯಗಳಿಗೆ ಅನುಗುಣವಾಗಿ ಪ್ರಸ್ತುತತೆಯನ್ನು ಉಳಿಸಿಕೊಳ್ಳುವುದು ಅಷ್ಟೇ ಮುಖ್ಯವಾಗಿದೆ ಎಂದು ಸಿಬ್ಬಂದಿಗೆ ಕಿವಿಮಾತು ಹೇಳಿದ್ದಾರೆ.
2: ಪೀಪಲ್ ಸಿ ಕಾಂಟೆಂಟ್ ಆಸ್ ವೆನ್ ದೇ ಹ್ಯಾವ್ ಟೈಮ್ ಅಂಡ್ ಯು ಡೋಂಟ್ ಹ್ಯಾವ್ ಎನಿ ಎಕ್ಸ್ಕ್ಯೂಸಸ್ ವೆನ್ ಯು ಕ್ಯಾನ್ ರೀಚ್ ಔಟ್ ಟು ದೆಮ್. ಇಟ್ ಇಸ್ ಗುಡ್ ಫಾರ್ ದೆಮ್ ಆರ್ ಇಟ್ಸ್ ನಾಟ್ ಗುಡ್ ಫಾರ್ ದೆಮ್. ಸೊ ಐ ಥಿಂಕ್ ಹ್ಯಾವಿಂಗ್ ಸೆಡ್ ದಟ್ ಆಕಾಶವಾಣಿ ಆಲ್ರೆಡಿ ನೋಸ್ ದಟ್ ಅಂಡ್ ಆಲ್ವೇಸ್ ಹ್ಯಾಡ್ ಅ ಸೋಲ್. ಸೋಲ್ ಆಫ್ ಎನಿ ಆರ್ಗನೈಸೇಷನ್, ಎನಿ ಪರ್ಸನ್, ಎನಿ ಕಲೆಕ್ಟಿವ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಮೀ. ದಟ್ ಇಸ್ ಟು ಬಿ ಕೆಪ್ಟ್ ಇನ್ ಟಚ್ ಅಂಡ್ ಆಲ್ಸೋ ನಾಟ್ ಫೋರ್ಗೆಟಿಂಗ್ ದಟ್ ವಿ ಆರ್ ಲಿವಿಂಗ್ ಇನ್ ನ್ಯೂ ಟೈಮ್ಸ್ ಅಂಡ್ ನ್ಯೂ ಚಾಲೆಂಜಸ್ ವಿಲ್ ಕಮ್. ಬಟ್ ಡಸಂಟ್ ಮೀನ್ ದಟ್ ವಿ ಹ್ಯಾವ್ ಟು ಲೂಸ್ ಅವರ್ ಸೋಲ್. ಹೌ ಟು ಕೀಪ್ ಅ ಸೋಲ್ ಇನ್ ಟೆಕ್ ಅಂಡ್ ಯಟ್ ಬಿ ರೆಲೆವೆಂಟ್ ಅಂಡ್ ಕಾಂಟೆಕ್ಚುಯಲ್ ವುಡ್ ಬಿ ದ ಚಾಲೆಂಜ್ ಅಂಡ್ ಐ ಆಮ್ ಶೋರ್ ದಟ್ ಇನೋವೇಷನ್ ವಿಲ್ ಸಿ ಅಸ್ ಥ್ರೂ.
0: ಭಾರತ ಮತ್ತು ಯುಕೆ ನಡುವಿನ ಐತಿಹಾಸಿಕ ಸಮಗ್ರ ಆರ್ಥಿಕ ಮತ್ತು ವ್ಯಾಪಾರ ಒಪ್ಪಂದ ಸಿಇಟಿಎ ಹಾಗೂ ಸಾಮಾಜಿಕ ಭದ್ರತೆ ಒಪ್ಪಂದವಾದ ದ್ವಿಗುಣ ಕೊಡುಗೆ ಒಪ್ಪಂದ ಡಿಸಿಸಿ ಅಧಿಕೃತವಾಗಿ ಅನುಷ್ಠಾನಗೊಂಡಿದೆ. ಈ ಒಪ್ಪಂದ ಬ್ರಿಟನ್ ಮಾರುಕಟ್ಟೆಯಲ್ಲಿ ಶೇಕಡ 99% ಭಾರತೀಯ ಉತ್ಪನ್ನಗಳಿಗೆ ಸಂಪೂರ್ಣ ಸುಂಕರಹಿತ ಪ್ರವೇಶ ಕಲ್ಪಿಸಿದ್ದು, ಉಭಯ ದೇಶಗಳ ನಡುವಿನ ವ್ಯಾಪಾರ ಮತ್ತು ಹೂಡಿಕೆ ಸಂಬಂಧಗಳಲ್ಲಿ ಹೊಸ ಅಧ್ಯಾಯಕ್ಕೆ ನಾಂದಿ ಹಾಡಲಿದೆ. ಈ ಒಪ್ಪಂದದ ಅಡಿಯಲ್ಲಿ ಬೆಂಗಳೂರಿನ ಜಿಂದಾಲ್ ಅಲ್ಯೂಮಿನಿಯಂನಿಂದ ಅಲ್ಯೂಮಿನಿಯಂ ಉತ್ಪನ್ನಗಳನ್ನು ಮೊದಲ ಬಾರಿಗೆ ರವಾನಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ರಾಜ್ಯದಲ್ಲಿರುವ ಬ್ರಿಟಿಷ್ ಡೆಪ್ಯೂಟಿ ಹೈಕಮಿಷನರ್ ಚಂದ್ರು ಅಯ್ಯರ್ ಮಾತನಾಡಿ, ಈ ಒಪ್ಪಂದದಿಂದಾಗಿ

0: ದಕ್ಷಿಣ ಭಾರತದಿಂದ ರಫ್ತಾಗಲಿರುವ ಹೆಚ್ಚಿನ ಉತ್ಪನ್ನಗಳು ಯುಕೆಯಲ್ಲಿ ಕಡಿಮೆ ಬೆಲೆಗೆ ಸಿಗಲಿದೆ ಎಂದು ತಿಳಿಸಿದ್ದಾರೆ. ರಾಜ್ಯದಿಂದ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಕಾಫಿ, ಮಸಾಲೆ ಪದಾರ್ಥಗಳು ಮತ್ತು ಮೀನಿನ ಉತ್ಪನ್ನಗಳು ರವಾನೆಯಾಗಲಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಸ್ಕಾಚ್, ವಿಸ್ಕಿ, ಮಿಠಾಯಿ ಉತ್ಪನ್ನಗಳು, ಐಷಾರಾಮಿ ಕಾರುಗಳು ಭಾರತದಲ್ಲಿ ಕಡಿಮೆ ಸುಂಕದೊಂದಿಗೆ ಲಭ್ಯವಾಗಲಿದೆ ಎಂದು ಹೇಳಿದ್ದಾರೆ.
1: ದಿಸ್ ಇಸ್ ಗೋಯಿಂಗ್ ಟು ಬಿ ಎ ಗೇಮ್ ಚೇಂಜರ್ ಆಫ್ ಎ ಡೀಲ್. ದಿಸ್ ಇಸ್ ಆಲ್ರೆಡಿ ಹ್ಯಾಸ್ ಎ ಪಾಸಿಟಿವ್ ಇಂಪ್ಯಾಕ್ಟ್ ಆನ್ ದಿ ಬೈಲಟರಲ್ ಟ್ರೇಡ್ ಅಂಡ್ ವಿ ಎಕ್ಸ್ಪೆಕ್ಟ್ ಮೋರ್ ಪ್ರಾಡಕ್ಟ್ಸ್ ಫ್ರಮ್ ಅಂಡ್ ಸರ್ವಿಸಸ್ ಫ್ರಮ್ ಬ್ಯಾಂಗ್ಳೂರ್ ಫ್ರಮ್ ಅದರ್ ಪಾರ್ಟ್ಸ್ ಆಫ್ ಕರ್ನಾಟಕ ಅಂಡ್ ದ ವೈಡರ್ ಸೌತ್ ಇಂಡಿಯಾ ಟು ಬಿ ನೌ ಅವೈಲೇಬಲ್ ಇನ್ ಯುನೈಟೆಡ್ ಕಿಂಗ್ಡಮ್ ಅಂಡರ್ ರೆಡ್ಯೂಸ್ ಟ್ಯಾರಿಫ್ ರೇಟ್ಸ್. ದ ಫಸ್ಟ್ ಕನ್ಸೈನ್ಮೆಂಟ್ ಆಫ್ ಅಲ್ಯೂಮಿನಿಯಂ ಪ್ರಾಡಕ್ಟ್ಸ್ ಫ್ರಮ್ ಜಿಂದಲ್ ಅಲ್ಯೂಮಿನಿಯಂ ಈಸ್ ಲೀವಿಂಗ್ ಬ್ಯಾಂಗ್ಳೂರ್ ಅಂಡರ್ ದ ನ್ಯೂ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಅಂಡ್ ಇಟ್ ವಿಲ್ ಬಿ ರೀಚಿಂಗ್ ದ ಯುನೈಟೆಡ್ ಕಿಂಗ್ಡಮ್ ವೆರಿ ಸೂನ್. ಇಟ್ಸ್ ಅ ವಿನ್ ವಿನ್ ಫಾರ್ ಬೋತ್ ಇಂಡಿಯಾ ಅಂಡ್ ಯುನೈಟೆಡ್ ಕಿಂಗ್ಡಮ್ ಅಂಡ್ ಇಟ್ಸ್ ಅನ್ ಅಬ್ಸಲ್ಯೂಟ್ ಪ್ಲೆಜರ್ ಅಂಡ್ ಆನರ್ ಟು ಬಿ ಪಾರ್ಟ್ ಆಫ್ ದಿಸ್ ಸೆಲೆಬ್ರೇಷನ್.
0: ಇದೇ ವೇಳೆ ಮಾತನಾಡಿದ ವಾಣಿಜ್ಯ ಸಚಿವಾಲಯದ ನಿರ್ದೇಶಕಿ ಡೊನ್ನಾ ಘೋಷ್, ಈ ಒಪ್ಪಂದದಿಂದ ಸಣ್ಣ ಮತ್ತು ಮಧ್ಯಮ ಉದ್ಯಮಿಗಳು, ಎಂಎಸ್ಎಂಇಗಳು ಹೆಚ್ಚಿನ ಪ್ರಯೋಜನ ಪಡೆಯಲಿದ್ದಾರೆ ಎಂದು ತಿಳಿಸಿದ್ದಾರೆ.
2: ದಿಸ್ ಅಗ್ರಿಮೆಂಟ್ ಬಿಟ್ವೀನ್ ಇಂಡಿಯಾ ಅಂಡ್ ಯುಕೆ ಮಾರ್ಕ್ಸ್ ದ ಸಿಗ್ನಲಿಂಗ್ ಆಫ್ ಅ ಪೀರಿಯಡ್ ಆಫ್ ಗ್ರೋತ್ ವಿಚ್ ಇಸ್ ಅನ್ಪ್ರೆಸಿಡೆಂಟೆಡ್ ಫಾರ್ ದ ಕಂಟ್ರಿ ಬಿಕಾಸ್ ವಿ ಆರ್ ಗೋಯಿಂಗ್ ಟು ಗೆಟ್ ಮೇಜರ್ ಶೇರ್ ಆಲ್ಮೋಸ್ಟ್ ಟ್ಯಾರಿಫ್ ಲೈನ್ ರಿಡಕ್ಷನ್ ಟು 0% ಅಕ್ರಾಸ್ 99 ಎಚ್ಎಸ್ ಟ್ಯಾರಿಫ್ ಲೈನ್ಸ್. ದಿಸ್ ಇಸ್ ಅ ಹಿಸ್ಟಾರಿಕ್ ಇವೆಂಟ್ ಫಾರ್ ದಟ್.
0: ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ಬಲವಂತವಾಗಿ ಯಾವುದೇ ರೈತರ ಜಮೀನು ಪಡೆದುಕೊಳ್ಳುವುದಿಲ್ಲ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸ್ಪಷ್ಟಪಡಿಸಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ದಾಖಲೆ ಸಮೇತ ಹಲವು ಮಾಹಿತಿಗಳನ್ನು ಬಹಿರಂಗಪಡಿಸಿದ್ದಾರೆ. ಜಮೀನು ನೀಡಲು ಇಷ್ಟ ಇಲ್ಲದೇ ಇರುವವರು ಕೃಷಿ ಮುಂದುವರಿಸಬಹುದು ಎಂದು ತಿಳಿಸಿದ್ದಾರೆ. ಬಲವಂತವಾಗಿ ಯಾವುದೇ ರೈತರ ಒಂದು ಗುಂಟೆ ಜಮೀನನ್ನು ಪಡೆದುಕೊಳ್ಳುವುದಿಲ್ಲ ಎಂದು ಹೇಳಿದ್ದಾರೆ. ರಾಜಕೀಯ ಪ್ರೇರಿತ ಕುಮ್ಮಕ್ಕಿನಿಂದ ಅಧಿಕಾರಿಗಳಿಗೆ ತೊಂದರೆ ನೀಡಿದ್ದು ರೈತರನ್ನು ತಪ್ಪುದಾರಿಗೆ ಎಳೆಯುವ ಸಂಚು ನಡೆಯುತ್ತಿದೆ ಎಂದು ಬೇಸರ ವ್ಯಕ್ತಪಡಿಸಿದ್ದಾರೆ. ಈ ಯೋಜನೆಯನ್ನು 2 ತಿಂಗಳು ಮುಂದೂಡುವುದಾಗಿ ಹೇಳಿದ ಅವರು, ಸಂಪುಟ ಸಭೆಯಲ್ಲಿ ತೀರ್ಮಾನಿಸಿ ಸಮಿತಿ ರಚಿಸುವ ಮೂಲಕ 2 ತಿಂಗಳಲ್ಲಿ ವರದಿ ಪಡೆಯಲಾಗುವುದು ಎಂದು ತಿಳಿಸಿದ್ದಾರೆ. ಇದೇ ವೇಳೆ ಬಿಡದಿ ಟೌನ್ಶಿಪ್ ಯೋಜನೆಗೆ ತಾವು ಶಂಕುಸ್ಥಾಪನೆ ಮಾಡಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ.
3: ಯಾರ ಆಸ್ತಿ ಕೂಡ ಬಲವಂತವಾಗಿ ನಾನು ತೆಗೆದುಕೊಳ್ಳುವಂತಹ ಅವಶ್ಯಕತೆ ಇಲ್ಲ. ಅವರು ನೆಮ್ಮದಿಯಾಗಿರಬಹುದು, ಯಾವ ಸ್ಟ್ರೈಕು ಬೇಡ. ಯಾರಿಗೂ ಬಲವಂತ ಮಾಡುವಂತ ಪ್ರಶ್ನೆ ಇಲ್ಲಿ ಬರುವುದಿಲ್ಲ. ಯಾರು ಬೇಕಾದ್ರೆ ಸರ್ಕಾರಕ್ಕೆ ಭೂಮಿ ಕೊಡಬಹುದು. ಇದು ಯಾವ ಕಾರಣಕ್ಕೂ ಪ್ರೈವೇಟ್ ಇನ್ವೆಸ್ಟ್ಮೆಂಟ್ ಪ್ರೈವೇಟ್ ಅವರ ಹತ್ರ ನಾವು ದಂಧೆ ಮಾಡುವಂತ ವಿಷಯ ಇಲ್ಲ. ಇದು ಸರ್ಕಾರದ ಯೋಜನೆ ನಡೀತದೆ. ಸರ್ಕಾರ ಯಾವ ರೂಪಕ್ಕೆ ಆಗಬೇಕು ಆಗ್ತದೆ. ನಾನು ಇದಕ್ಕೆ ಒಂದು ಸಣ್ಣ ಸಮಿತಿಯನ್ನ ರಚನೆ ಮಾಡ್ತೀನಿ. ನನ್ನ ಸಂಪುಟದ ಸಭೆಯಲ್ಲಿ ನಾನು ಮುಂದಕ್ಕೆ ನಾನು ಚರ್ಚೆ ಮಾಡಿಬಿಟ್ಟು ನಾನು ತೀರ್ಮಾನವನ್ನು ಮಾಡ್ತೇನೆ.
0: ಕಾವೇರಿ ನೀರನ್ನು ಕುಡಿಯಲು ಮಾತ್ರ ಮೀಸಲು ಇಡುವಂತೆ ದೆಹಲಿಯಲ್ಲಿ ನಡೆದ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಮತ್ತು ಕಾವೇರಿ ನೀರು ನಿಯಂತ್ರಣ ಸಮಿತಿ ಸಭೆ ಆದೇಶ ನೀಡಿದೆ ಎಂದು ಜಲಸಂಪನ್ಮೂಲ ಸಚಿವ ರಾಮಲಿಂಗಾರೆಡ್ಡಿ ತಿಳಿಸಿದ್ದಾರೆ. ವಿಧಾನಸೌಧದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ತಮಿಳುನಾಡು ಸರ್ಕಾರ ನೀರು ಬಿಡಲು ಬೇಡಿಕೆ ಇಟ್ಟಿದ್ದು ರಾಜ್ಯದ ಅಧಿಕಾರಿಗಳು ರಾಜ್ಯದ ಸ್ಥಿತಿಗತಿ ಬಗ್ಗೆ ಮಾಹಿತಿ ನೀಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ತಮಿಳುನಾಡಿಗೆ ನೀರು ಬಿಡಿ ಎಂದು ಸಿಡಬ್ಲ್ಯೂಆರ್ಸಿ ಆದೇಶ ನೀಡಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಪ್ರಸ್ತುತ ತಮಿಳುನಾಡಿಗೆ ನೀರು ಬಿಡುವ ಅವಶ್ಯಕತೆ ಇಲ್ಲ ಎಂದು ತಿಳಿಸಿದ ಅವರು, ಇದೇ 28ಕ್ಕೆ ಸಿಡಬ್ಲ್ಯೂಆರ್ಸಿ ಸಭೆ ನಡೆಯಲಿದೆ ಎಂದು ತಿಳಿಸಿದ್ದಾರೆ. ಬೆಂಗಳೂರು ನಗರದ ಸಂಚಾರ ದಟ್ಟಣೆ ಸಮಸ್ಯೆಯನ್ನು ಪರಿಣಾಮಕಾರಿಯಾಗಿ ನಿಯಂತ್ರಿಸಿ ಸಾರ್ವಜನಿಕರಿಗೆ ಸುಗಮ ಮತ್ತು ಸುರಕ್ಷಿತ ಸಂಚಾರ ವ್ಯವಸ್ಥೆ ಕಲ್ಪಿಸುವ ನಿಟ್ಟನಲ್ಲಿ ತಂತ್ರಜ್ಞಾನ ಆಧಾರಿತ ಪರಿಹಾರಗಳಿಗೆ ಹೆಚ್ಚಿನ ಒತ್ತು ನೀಡಬೇಕೆಂದು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಬೆಂಗಳೂರು ನಗರದ ಎಲ್ಲಾ ಸಂಚಾರ ವಿಭಾಗದ ಡಿಸಿಪಿಗಳಿಗೆ ಸೂಚನೆ ನೀಡಿದ್ದಾರೆ. ಬೆಂಗಳೂರು ನಗರದ ಟ್ರಾಫಿಕ್ ಡಿಸಿಪಿಗಳ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಬೆಂಗಳೂರು ಇಂದು ಜಾಗತಿಕ ಮಟ್ಟದಲ್ಲಿ ತನ್ನದೇ ಆದ ಸ್ಥಾನವನ್ನು ಗಳಿಸಿದ್ದು ವಿಶ್ವದ ಪ್ರಮುಖ ಐಟಿ ಕಂಪನಿಗಳು, ಬಹುರಾಷ್ಟೀಯ ಸಂಸ್ಥೆಗಳು ಹಾಗೂ ಹೂಡಿಕೆದಾರರು ಬೆಂಗಳೂರನ್ನು ತಮ್ಮ ವ್ಯವಹಾರ ಮತ್ತು ಹೂಡಿಕೆಯ ಕೇಂದ್ರವಾಗಿ ಆಯ್ಕೆ ಮಾಡುತ್ತಿದ್ದಾರೆ. ಇಂತಹ ಜಾಗತಿಕ ನಗರಕ್ಕೆ ತಕ್ಕಂತೆ ವಿಶ್ವಮಟ್ಟದ ಸಂಚಾರ ನಿರ್ವಹಣಾ ವ್ಯವಸ್ಥೆಯನ್ನು ರೂಪಿಸುವುದು ಎಲ್ಲರ ಜವಾಬ್ದಾರಿಯಾಗಿದೆ ಎಂದು ತಿಳಿಸಿದ್ದಾರೆ. ಕೃತಕ ಬುದ್ದಿಮತ್ತೆ, ಸ್ಮಾರ್ಟ್ ಸಿಗ್ನಲ್ ವ್ಯವಸ್ಥೆ, ರಿಯಲ್ ಟೈಮ್ ಟ್ರಾಫಿಕ್ ಮಾನಿಟರಿಂಗ್ ಮತ್ತು ಡೇಟಾ ಆಧಾರಿತ ಸಂಚಾರ ನಿರ್ವಹಣಾ ಕ್ರಮಗಳನ್ನು ಇನ್ನಷ್ಟು ವ್ಯಾಪಕವಾಗಿ ಅಳವಡಿಸಿಕೊಳ್ಳುವ ಕುರಿತು ಅಧಿಕಾರಿಗಳು ಕಾರ್ಯಯೋಜನೆ ರೂಪಿಸಬೇಕು ಎಂದು ನಿರ್ದೇಶನ ನೀಡಿದ್ದಾರೆ. ಇದುವರೆಗೂ ಸಮಾಚಾರ ದರ್ಶನ ಕೇಳಿದಿರಿ. ಸುದ್ದಿ ಸಂಪಾದಕರು ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ತುಕಾರಾಮ ಗೌಡ ಜಿ, ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ಸುಹಾಸ್ ಆರ್, ಪ್ರಸಾರ ನಿರ್ವಹಣೆ ಮತ್ತು ಪ್ರಸ್ತುತಿ ಚೇತನ್ ಸಿವಿ. ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗ ಪ್ರಸ್ತುತಪಡಿಸಿದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಲ್ಲಿ ಏಕಕಾಲಕ್ಕೆ ಪ್ರಸಾರವಾಯಿತು. ಮತ್ತೆ ಮುಂದಿನ ವಾರ ಮೂಡಿಬರಲಿದೆ ವಾರದ ವಾರ್ತಾಚಿತ್ರ ಸಮಾಚಾರ ದರ್ಶನ.

0: ಆಕಾಶವಾಣಿ ಧಾರವಾಡ ಇದೀಗ ಕನ್ನಡ ಚಿತ್ರಗೀತೆಗಳು.
1: ನೋಡು ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ.
3: ಮಷೀನ್ ನಲ್ಲಿ ಬಟ್ಟೆ ಹಾಕುವ ಮೊದಲು ಚೆಕ್ ಮಾಡಿಲ್ವಾ?
2: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ. ಈಗ ಹತ್ತಿರದ ಬ್ಯಾಂಕ್ ಗೆ ಹೋಗಿ ಹರಿದ ಹಳೆ ನೋಟ್ಸ್ ಬದಲಿಸಿ. ಬ್ಯಾಂಕ್ ತಗೊಳ್ಳೋದಿದ್ರೆ RBI ನ ಓಂಬಡ್ಸ್ಮನ್ ಗೆ ದೂರು ನೀಡಿ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ.
4: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
5: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
4: ಕೇವಲ ₹50 ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಇಂದೇ KSUWSSB.karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
0: ಈಗ ಕನ್ನಡ ಚಿತ್ರಗೀತೆಗಳು ಆರಂಭದಲ್ಲಿದೆ. ಖುಷಿ ಚಿತ್ರದ ಗೀತೆ ಹಾಡಿದ್ದಾರೆ ಶ್ರೀನಿವಾಸ್ ಹಾಗೂ ಚಿತ್ರಾ.

0: ಇದುವರೆಗೆ ಕನ್ನಡ ಚಿತ್ರಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಧಾರವಾಡ. ಇದೀಗ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಪುಷ್ಪಹಾರ್.
1: ಪಿಎಂ ಜಯ್ ಅಬ್ ಗರೀಬೋ ಕೆ ಜಯ್ ಬನ್ ಗಯಿ ಹೈ.

ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ

0: 4555 ಕರೆ ಮಾಡಿ.
1: ನಿಮ್ಮ ಬಯಕೆಗಳು ವಜ್ರಾಭರಣಗಳೊಂದಿಗೆ ಬಂದರೆ ಹೇಗಿರುತ್ತದೆ?
2: BMW X1 24 ಕ್ಯಾರೆಟ್ ಚಿನ್ನದ ಬಾರ್ ಮತ್ತು ವಜ್ರಾಭರಣದ ಖರೀದಿಯ ಮೇಕಿಂಗ್ ಚಾರ್ಜ್ ನ ಮೇಲೆ 100% ರಿಯಾಯಿತಿ. ನಿಜವಾಗಿ ಇವೆಲ್ಲವೂ ಸಾಧ್ಯವೇ?
1: ಈ ಎಲ್ಲಾ ಕನಸುಗಳನ್ನು ಭೀಮಾ ಬ್ರಿಲಿಯನ್ಸ್ ಡೈಮಂಡ್ ಜುವೆಲ್ರಿ ಫೆಸ್ಟಿವಲ್ ನೊಂದಿಗೆ ನನಸಾಗಿಸಿಕೊಳ್ಳಿ. ವಜ್ರಾಭರಣಗಳನ್ನು ಭೀಮಾ ಮಳಿಗೆಯಲ್ಲಿ ಖರೀದಿಸಿ, ಆಕರ್ಷಕ ಬಹುಮಾನಗಳನ್ನು ಪಡೆಯಿರಿ.
2: ಕೊಡುಗೆಗಳು July 9 August 9 ಎಲ್ಲಾ ಭೀಮಾ ಮಳಿಗೆಗಳಲ್ಲಿ ಲಭ್ಯ. ಷರತ್ತುಗಳು ಅನ್ವಯ.
3: ಈಗ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಪುಷ್ಪಹಾರ್ ಆರಂಭದಲ್ಲಿ ಕೇಳಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವ ಸಾಜನ್ ಚಿತ್ರದ ಈ ಗೀತೆಯನ್ನು.

0: ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಪುಷ್ಪಹಾರ್ ಇದುವರೆಗೆ ಪ್ರಸಾರವಾಯಿತು. ಆಕಾಶವಾಣಿ ಧಾರವಾಡ. ಸಮಯ 8:45 ಆಗುತ್ತಲಿದೆ. ಇನ್ನು ಮುಂದೆ ವಾರ್ತಾ ಸಂಚಿಕೆ ದಿಲ್ಲಿ ಕೇಂದ್ರದಿಂದ.
1: ನಮಸ್ಕಾರ. ಆಕಾಶವಾಣಿ ಸೇ ಸಮಾಚಾರ ಸಂಧ್ಯಾ ಕೆ ಸಾಥ್ ಮೈ ಜಯಾ ಭಾರತಿ. ಬಹತ್ತರವೇ ರಾಷ್ಟೀಯ ಫಿಲ್ಮ್ ಪುರಸ್ಕಾರೋ ಕಿ ಘೋಷಣಾ. ಆರ್ಟಿಕಲ್ 370 ಫಿಲ್ಮ್ ಕೆ ಲಿಯೆ ಯಾಮಿ ಗೌತಮ್ ಕೋ ಸರ್ವಶ್ರೇಷ್ಠ ಅಭಿನೇತ್ರಿ ಕಾ ಪುರಸ್ಕಾರ. ಬ್ರಹ್ಮಯುಗಮ್ ಕೆ ಲಿಯೆ ಮಮೂಟಿ ಔರ್ ಚಂದು ಚಾಂಪಿಯನ್ ಕೆ ಲಿಯೆ ಕಾರ್ತಿಕ್ ಆರ್ಯನ್ ಕೋ ಸಂಯುಕ್ತ ರೂಪ ಸೇ ಸರ್ವಶ್ರೇಷ್ಠ ಅಭಿನೇತಾ ಕಾ ಪುರಸ್ಕಾರ ಮಿಲೇಗಾ. ತೃಣಮೂಲ ಕಾಂಗ್ರೆಸ್ ಕೆ 20 ಬಾಗಿ ಸಾಂಸದೋ ಕೆ ಶಾಮಿಲ್ ಹೋನೆ ಕೆ ಬಾದ್ ನ್ಯಾಷನಲ್ ಸಿಟಿಜನ್ಸ್ ಪಾರ್ಟಿ ಆಫ್ ಇಂಡಿಯಾ ಕೋ ಲೋಕಸಭಾ ಅಧ್ಯಕ್ಷ ನೇ ಸದನ್ ಮೇ ಅಲಗ್ ಬ್ಯಾಠನೆ ಕಿ ಅನುಮತಿ ದಿ. ಅಹಮದಾಬಾದ್ ಮೇ ಪಟಾಖೋ ಕೆ ಕಾರ್ಖಾನೆ ಮೇ ಭೀಷಣ ಆಗ ಮೇ 5 ಲೋಗೋ ಕಿ ಮೃತ್ಯು.

0: ಇದು ಆಕಾಶವಾಣಿ ಬೆಂಗಳೂರು. ಸಮಯ ಆಗಿದೆ 9:15. ಇನ್ನು ಮುಂದೆ ಕೇಳಿ ಬಿಜಿ ವಿನುತ ಅವರು ಹಾಡಿರುವ ಭಾವಗೀತೆಗಳು.
1: ಆಕಾಶವಾಣಿ ಧಾರವಾಡ, ಇದೀಗ ಕಾರ್ಯಕ್ರಮ ಸ್ವರ ಸೌರಭ.
2: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
3: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
2: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSU.WSSB.Karnataka.GOV.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
1: ಕಾರ್ಯಕ್ರಮ ಸ್ವರ ಸೌರಭ ಆರಂಭದಲ್ಲಿ ಕೇಳಿ ಎಂಡಿ ಪಲ್ಲವಿಯವರು ಹಾಡಿರುವ ಡಾಕ್ಟರ್ HS ವೆಂಕಟೇಶ್ ಮೂರ್ತಿಯವರ ಈ ರಚನೆಯನ್ನು

0: ಕಾರ್ಯಕ್ರಮ ಸ್ವರಸೌರಭ ಇದುವರೆಗೆ ಪ್ರಸಾರವಾಯಿತು. ಆಕಾಶವಾಣಿ ಧಾರವಾಡ. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.
1: ಸಮಯ 9:30. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
2: ಆಕಾಶವಾಣಿ ಯುವ ವಾಣಿ.

0: ಯುವ ಸ್ನೇಹಿತರೆ ನಮಸ್ಕಾರ, ಯುವವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ನೇಹಿತರೆ, ಇಂದಿನ ಕಾರ್ಯಕ್ರಮದಲ್ಲಿ 2026ನೇ ಸಾಲಿನ ಕೇಂದ್ರ ಲೋಕಸೇವಾ ಆಯೋಗದ ಭಾರತೀಯ ಅರಣ್ಯ ಸೇವಾ ಪರೀಕ್ಷೆಯಲ್ಲಿ ತೇರ್ಗಡೆಯಾಗಿರುವ ಶ್ರೀರಂಗಪಟ್ಟಣ ತಾಲೂಕು ಗಂಜಾಂನ ಅಭಿಷೇಕ್ ನಾಯಕ್ ಜಿಎಸ್ ಅವರೊಂದಿಗೆ ಮಾತುಕತೆ ಕೇಳಬಹುದು.
1: ಕೇಳಿದ್ರೆ ನಮಸ್ಕಾರ, ಇಂದಿನ ಯುವವಾಣಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇಂದು 2026ನೇ ಸಾಲಿನ ಯುಪಿಎಸ್ಸಿ ಪರೀಕ್ಷೆಯಲ್ಲಿ ಉತ್ತೀರ್ಣರಾದಂತಹ ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ ಗಂಜಾಂನ ಜಿಎಸ್ ಅಭಿಷೇಕ್ ನಾಯಕ್ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದಾರೆ. ಅವರನ್ನ ಕಾರ್ಯಕ್ರಮ ಸ್ವಾಗತ ಕೋರ್ತಾ ಕಾರ್ಯಕ್ರಮ ಆರಂಭ ಮಾಡ್ತೀನಿ. ಅಭಿಷೇಕ್ ಅವರು ನಮಸ್ಕಾರ, ಕಾರ್ಯಕ್ರಮ ಸ್ವಾಗತ.
2: ನಮಸ್ಕಾರ ಸರ್.
1: ಮೊದಲನೇದಾಗಿ ತಮಗೆ ಅಭಿನಂದನೆಗಳು.
2: ಥ್ಯಾಂಕ್ ಯು.
1: ಬಹಳ ಸಂತೋಷದ ವಿಚಾರ, ಅಭಿಷೇಕ್ ಅವರು ಈ ಬಾರಿ ಯುಪಿಎಸ್ಸಿ ಕ್ಲಿಯರ್ ಮಾಡಿದ್ದಾರೆ, ಆದರೆ IFS ಸರ್ವಿಸ್, ಇಂಡಿಯನ್ ಫಾರೆಸ್ಟ್ ಸರ್ವಿಸ್. ಹೌದಾ?
2: ಹೌದು.
1: ಬಹಳ ಖುಷಿ ಆಗ್ತಿದೆ ಅಭಿಷೇಕ್, ಹೇಗ್ ಫೀಲ್ ಮಾಡ್ತೀರಿ ಮೊದಲನೇದಾಗಿ?
2: ಫಸ್ಟ್ ಇಂಪ್ರೆಷನ್ ಅಂತ ಅಂದ್ರೆ

0: ರಿಲೀಫ್ ಇದೆ, ಹ್ಯಾಪಿನೆಸ್ ಇದೆ, ಎಲ್ಲ ಇದೆ.
1: ಎಷ್ಟು ವರ್ಷದ ಪ್ರಯತ್ನ?
0: 2021 ಅಲ್ಲಿ ಪ್ರಿಪರೇಷನ್ ಸ್ಟಾರ್ಟ್ ಮಾಡಿದ್ದು, ಸೊ ಇಟ್ಸ್ ಅನ್ 5 years ಆಫ್ ಜರ್ನಿ.
1: 5 ವರ್ಷದ ಜರ್ನಿ, 5 ವರ್ಷದ ಜರ್ನಿಗೆ ಒಂದು ಫಲ ಸಿಕ್ಕಿದೆ ಅಂತಂದಾಗ ಅದು ಬಹಳ ದೊಡ್ಡ ವಿಚಾರನೆ. ಯಾಕೆ ಅಂತಂದ್ರೆ 4 ವರ್ಷ ಇಂಜಿನಿಯರಿಂಗ್ ಓದ್ತೀವಿ, 5 ವರ್ಷ ಮೆಡಿಕಲ್ ಓದ್ತೀವಿ. ರಿಲೀಫ್ ಆದಾಗ ಅದಕ್ಕಿಂತ ಹೆಚ್ಚಿನ ತೃಪ್ತಿ ಸಿಗುತ್ತೆ ನಮಗೆ. ಯಾಕೆ ಅಂತಂದ್ರೆ ಕಂಟಿನ್ಯೂಸ್ ಓದುವಂತದ್ದು ಇದೆಯಲ್ಲ, ಓದು ಓದು ಓದು ಓದು, ಅದಕ್ಕೆ ಬ್ರೇಕೇ ಇಲ್ಲ.
0: ಹೌದು,
1: ನಾವು ಒಂದು ದಿನದ ಎಡವು ಮೈ ಮರೆಯುವಿಕೆ ನಮ್ಮ ಇಡೀ ಕರಿಯರ್ ಅನ್ನ ಬದಲಾಯಿಸ್ಬಿಡುತ್ತೆ. ಹೌದಾ?
0: ಹೌದು.
1: ಆ ನಿಟ್ಟಿನಲ್ಲಿ UPSC ಪರೀಕ್ಷೆ ಒಂದು ಉದಾಹರಣೆ ಅಂತ ಕಾಣಿಸುತ್ತೆ.
0: ಖಂಡಿತ.
1: ಈಗ ನಮ್ಮ ಕೇಳುಗರಿಗೆ ಹೇಳೋದೇನಂತ ಹೇಳಿದ್ರೆ, 2026 UPSC ಕ್ಲಿಯರ್ ಮಾಡಿದಂತಹ ಇಬ್ಬರು ವಿದ್ಯಾರ್ಥಿಗಳು ಅದು ಮಂಡ್ಯ ಜಿಲ್ಲೆಯವರೇ.
0: ಹೌದು.
1: ನಾವು ಈಗಾಗಲೇ ಧನಂಜಯ್ ಅವರನ್ನ ನಾವು ಸಂದರ್ಶನ ಮಾಡಿದ್ವಿ, ಅದ ನಂತರ ಬಂದಂತವರು ಈಗ ನಮ್ಮ GS ಅಭಿಷೇಕ್ ಅವರು. ಏನಿದು ಗುಟ್ಟು ಅಂತ ಗೊತ್ತಿಲ್ಲ, ಯಾಕೆ ಮಂಡ್ಯದವರೇ ಸೆಲೆಕ್ಟ್ ಆಗಿದ್ದಾರೆ. ಈ ಮೈಸೂರು ಮಂಡ್ಯ ಚಾಮರಾಜನಗರ ಭಾಗದಲ್ಲಿ ಯಾರು ಇಲ್ಲ, ಮಂಡ್ಯದವರೇ ಇಬ್ರು. ಅಭಿಷೇಕ್, ಎಷ್ಟು ಖುಷಿ ಆಗುತ್ತೆ?
0: ಇಲ್ಲ, ಅದ್ ಕೇಳಿ ತುಂಬಾನೇ ಖುಷಿ ಆಗಾಯ್ತು. ಏನಕಂದ್ರೆ ಲೈಕ್ ತುಂಬಾ ಜನ ಹೇಳಿದ್ರು, ಏನ್ ಮಾಡ್ತಿದ್ರು ನೀವು ಮಂಡ್ಯದವರು, ಎಲ್ಲ ಎಕ್ಸಾಮ್ ಕ್ಲಿಯರ್ ಮಾಡ್ತಿದ್ರಲ್ಲ ಎಲ್ಲ ಹೇಳ್ತಿದ್ರು. ಆಕ್ಚುಲಿ ತುಂಬಾ ಜನ ಹೇಳಿದ್ದಾರೆ, ಏನು ಸ್ಪೆಷಲ್ ನಿಮ್ ಮಂಡ್ಯದವರು ಈ ತರ ಅಂತ. ಸೊ ಖುಷಿ ಆಗುತ್ತೆ ಕೇಳಿದಾಗ. ಅಷ್ಟೇ
1: ಏನಿಲ್ಲ, ಹಾರ್ಡ್ ವರ್ಕ್ ಅಷ್ಟೇ. ಹಾರ್ಡ್ ವರ್ಕ್, ಅದ್ರ ಜೊತೆ ಒಂದ್ ಸ್ವಲ್ಪ ಅದೃಷ್ಟ ಇರಬೇಕು ಅಂತ ಕಾಣಿಸುತ್ತೆ.
0: ಹೌದು, ಅದೃಷ್ಟ ಇರಬೇಕು.
1: ಯಾಕೆಂತಂದ್ರೆ ಕಷ್ಟವನ್ನು ಎಲ್ಲರೂ ಪಡ್ತೀವಿ.
0: ಹೌದು.
1: ಆದ್ರೆ ಕಷ್ಟಪಟ್ಟಾಗ ಒಂದು ಫಲ ಸಿಕ್ಕತ್ತಲ್ಲ, ಆ ದಿನ ನಾವು ಪ್ಲಿಮ್ಸ್ ಕ್ಲಿಯರ್ ಮಾಡ್ತೀವಿ, ಮೇನ್ಸ್ ಕ್ಲಿಯರ್ ಮಾಡ್ತೀವಿ, ಇಂಟರ್ವ್ಯೂ ಲೆವೆಲ್ ಹೋದಾಗ ನಾವು ಅಲ್ಲಿ ಏನಾಗುತ್ತೋ ಗೊತ್ತಿಲ್ಲ. ಆ ಕ್ಷಣ ನಮಗೆ ಸಿಗುವಂತ 1/2 ಗಂಟೆ ಇರಬಹುದು, 3/4 ಗಂಟೆ ಇರಬಹುದು, ಆ ಕ್ಷಣದಲ್ಲಿ ನಮ್ಮ ಜೊತೆ ಇರುವಂತಹ ಸಂದರ್ಶಕರು ನಮ್ಮನ್ನ ಯಾವ ರೀತಿ ಸಂದರ್ಶನ ಮಾಡ್ತಾರೆ, ಅದು ನಮ್ಮಿಂದ ಹೇಗೆ ಹೊರಬರುತ್ತೆ ಉತ್ತರಗಳು, ಅದರ ಮುಖಾಂತರನೇ ಈ ಒಂದು ಆಯ್ಕೆ ಪ್ರಕ್ರಿಯೆ ನಡೆಯುತ್ತೆ. ಅದರಲ್ಲಿ ನೀವು ಸೆಲೆಕ್ಟ್ ಆಗಿದ್ರೆ ಬಹಳ ಸಂತೋಷ ಆಗ್ತದೆ. ಅಭಿಷೇಕ್, ಸಣ್ಣ ಒಂದು ಪರಿಚಯ, ತಮ್ಮದು ಊರು ಯಾವ್ದು ಅಂತ ಹೇಳಿದೀನಿ, ತಮ್ಮ ಬಾಯಿಂದನೇ ಊರು ಯಾವ್ದು, ತಂದೆ ತಾಯಿ ಏನ್ ಮಾಡ್ತಾರೆ, ಏನು ನಿಮ್ಮ ಹಾಬೀಸು, ಹಾಗೆ ಏನು ಎಜುಕೇಶನ್ ಮಾಡಿ ಅದ್ರ ಬಗ್ಗೆ ಹೇಳಿ.
0: ಸರ್, ಬೇಸಿಕಲಿ ನಾನು ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕು ಗಂಜಾಮ್ ಅಂತ ನನ್ನ ಊರು. ನಾನು ಅದರ ಸ್ಕೂಲಿಂಗು ಎಲ್ಲ ಮಾಡಿದ್ದು ಮೈಸೂರಲ್ಲೇ. ನಾನು ಫಸ್ಟ್ ಸ್ಟ್ಯಾಂಡರ್ಡ್ ಇಂದ ಹಿಡಿದು ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡೋ ತನಕ ಮೈಸೂರೇ ಮಾಡಿದ್ ನಂದು.
1: ಹಾಗಾದ್ರೆ ತಾವು ಇಂಜಿನಿಯರಿಂಗ್ ಮುಗಿಸಿದ್ರಿ ಅಂತ ಆಯ್ತು.
0: ಹೌದು.
1: ಮಂಡ್ಯ ಅಂದ್ರೆ ನಿಮ್ಮ ಗಂಜಾಮ್ ನಲ್ಲಿ ಇಟ್ಕೊಂಡು ಮೈಸೂರಿನಲ್ಲಿ ಓದ್ಬೇಕು ಅಂತ ಯಾಕನ್ಸಿದ್ದು
0: ಅಂದ್ರೆ, ನಂತರ ಶ್ರೀರಂಗಪಟ್ಟಣ ಇರೋದ್ರಿಂದ ಮೈಸೂರಿಗೆ ಜಸ್ಟ್ 10 ಕಿಲೋಮೀಟರ್ಸ್ ಅಷ್ಟೇ.
1: ಹೌದು,
0: ತುಂಬಾ ನಿಯರ್. ನನಗೆ ಮಂಡ್ಯನೇ ದೂರ ಆಗುತ್ತೆ, ಆಲ್ಮೋಸ್ಟ್ 25 ಕಿಲೋಮೀಟರ್ ಆಗುತ್ತೆ ಮಂಡ್ಯ. ಬಟ್ ಮೈಸೂರು ಜಸ್ಟ್ 10 ಕಿಲೋಮೀಟರ್ಸ್ ಇರೋದ್ರಿಂದ ತುಂಬಾ ನಿಯರ್ ಇರೋದ್ರಿಂದ.
1: ಹಾಗಾದ್ರೆ ನೀವು ಮೊದಲಿನೂ ಅಪ್ ಡೌನ್ ಮಾಡ್ತಾ ಇದ್ರಾ?
0: ಹೌದು,
1: ಚಿಕ್ಕ ವಯಸ್ಸಿಂದನು.
0: ಹೌದು, ಅಂದ್ರೆ ಇನಿಷಿಯಲಿ ಲೈಕ್ ಅಪ್ ಟು 5th standard ಗಂಟ ವ್ಯಾನ್ ಇತ್ತು.
1: ಓಕೆ.
0: ಬಟ್ ಅಬೌ 5th standard ಎಲ್ಲ ಬಸ್ಸಲ್ಲೇ ಅಪ್ ಡೌನ್ ಮಾಡ್ತಿದ್ರು.
1: ಒಬ್ಬರೇ ಹೋಗೋದು ಬರೋದು?
0: ಅಂದ್ರೆ ನಮ್ಮ ಅಣ್ಣ ಇದ್ದ ನನ್ನ ಜೊತೆ.
1: ಓಕೆ.
0: ಅವ್ನು ನನ್ಕಿಂತ 1.5 years ದೊಡ್ಡವನು. ಸೊ ಇಬ್ರು ಜೊತೆ ಹೋಗ್ತಿದ್ವಿ.
1: ಓಕೆ. ಅಂದ್ರೆ ನಿಮ್ಗೆ ಆಗ್ಲೇ ಕೂಡ ಒಂದು ಸ್ವತಂತ್ರವಾಗಿ ಓಡಾಡುವಂತಹ ಒಂದು ಆಪರ್ಚುನಿಟಿ ಅವಾಗಲೇ ಸಿಕ್ಕಿತ್ತು.
0: ಹೌದು ಹೌದು. ನಾನು ಚಿಕ್ಕ ವಯಸ್ಸಿಂದನು ನಮ್ಮ ಫ್ಯಾಮಿಲಿ ಆಗ್ಲಿ, ಪೇರೆಂಟ್ಸ್ ಆಗ್ಲಿ, ಅವ್ರು ಸ್ವತಂತ್ರವಾಗಿ ಡಿಸಿಷನ್ ಮಾಡೋಕ್ಕಾಗ್ಲಿ ಎಲ್ಲದಕ್ಕೂ ಫ್ರೀ ಹ್ಯಾಂಡ್ ಬಿಟ್ಟಿದ್ರು.
1: ತಂದೆ ತಾಯಿ ಏನ್ ಮಾಡ್ತಾರೆ?
0: ನಮ್ಮ ತಂದೆ ಬೇಸಿಕಲಿ ಅವರು ಕ್ಲಾಸ್ 1 ಕಾಂಟ್ರಾಕ್ಟರ್ ಅಂಡ್ ಆಲ್ಸೋ ಪ್ರೆಸೆಂಟ್ಲಿ ಕೌನ್ಸಿಲರ್ ಶ್ರೀರಂಗಪಟ್ಟಣದಲ್ಲಿ.
1: ಓಕೆ.
0: ಅಂಡ್ ತಾಯಿ ಗೃಹಿಣಿ.
1: ಹೆಸರು ಹೇಳಿಲ್ಲ.
0: ತಂದೆ ಗಂಜಾಮ್ ಶಿವ್ ಅಂಡ್ ತಾಯಿ ರಾಜೇಶ್ವರಿ.
1: ಅಣ್ಣ ಅಂದ್ರಿ?
0: ಅಣ್ಣ ದರ್ಶನ್ ನಾಯಕ್. ಅವನು ENC ಮಾಡಿದ್ದ, ಸಾಫ್ಟ್ವೇರ್ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದ, ಈಗ ಬಿಸ್ನೆಸ್ ಮಾಡ್ತಿದ್ದಾನೆ.
1: ಅಣ್ಣನಿಗೆ ಆಸಕ್ತಿ ಬರಲಿಲ್ಲ UPSC ಬರಬೇಕು ಅಂತ?
0: ಅವ್ನು ಮಾಡ್ದ, ಟ್ರೈ ಮಾಡ್ದ. ಅವ್ನು ಆಕ್ಚುಲಿ ಅವನು 1 year ಬೆಂಗಳೂರಲ್ಲಿ ಆಫ್ಲೈನ್ ಅಟೆಂಡ್ ಮಾಡ್ದ, ಅಲ್ಲೇ ಕ್ಲಾಸಸ್ ಕೂಡ ಅಟೆಂಡ್ ಮಾಡ್ದ. ಬಟ್ ಅವನಿಗೆ ಅನ್ಸ್ತು ನನ್ಗೆ ಇದಾಗಲ್ಲ, ನಾನು ಮಾಡಲ್ಲ ಅಂತ.
1: ಯಾಕೆ ಅಂತಂದ್ರೆ ಅಣ್ಣ ತಮ್ಮ ಇಬ್ರು ಕೂಡ ಒಟ್ಟಿಗೆ ಪ್ರಯತ್ನ ಪಟ್ಟಿದ್ರೆ ಮೋಸ್ಟ್ಲಿ ಗೊತ್ತಿಲ್ಲ ಇಬ್ರು ಅಧಿಕಾರಿಗಳಾಗ್ಬಿಡ್ತಿದ್ರು.
0: ಹೌದು, ಚಾನ್ಸಸ್ ಇತ್ತು. ಬಟ್ ಅವನು ಬೇಗ ಚೇಂಜ್ ಮಾಡ್ಬಿಟ್ಟ ಅವನ ರೂಟ್ ನ.
1: ಓಕೆ. ಅಂದ್ರೆ ತುಂಬಾ ಒಳ್ಳೇದು ಅಂತ ಕಾಣುತ್ತೆ.
0: ಹೌದು, ಕೆಲವೊಂದ್ಸಲ ಒಳ್ಳೇದಾದ. ಆಕ್ಚುಲಿ
1: ಇದು ನನ್ನ ಕಪ್ ಆಫ್ ಟೀ ಅಲ್ಲ ಅಂತ ಆದ್ಮೇಲೆ ಬಿಟ್ಬಿಡೋದು ಆಸೆ. ಇಲ್ಲ, ನಾನು ಪ್ರಯತ್ನ ಪಡ್ತೀನಿ ಅಂತ ಪಡೋದಾದ್ರೆ ಅಭಿಷೇಕ್ ರೀತಿ ಸಕ್ಸಸ್ ಆಗ್ತೀವಿ, ಧನಂಜಯ್ ರೀತಿ ಸಕ್ಸಸ್ ಆಗ್ತೀವಿ. ಇಲ್ಲ, ನನ್ನ ಕೈಲಿ ಆಗಲ್ಲ ಅಂತ ಬಿಟ್ರೆ ಇನ್ ಬೇರೆ ವಿಭಾಗದಲ್ಲಿಯೂ ಸಕ್ಸಸ್ ಆಗಿ ಸಾಧ್ಯ ಆಗುತ್ತೆ.
0: ಹೌದೌದು, ಡೆಫಿನೆಟ್ಲಿ.
1: ಯಾಕೆಂದ್ರೆ ಈಗ 5 ವರ್ಷದ ಜರ್ನಿ ಅಂತ ಹೇಳಿದ್ರಿ, 5 ವರ್ಷ ತುಂಬಾ ಚಿಕ್ಕದು ಅಂತೂ ಅಲ್ವೇ ಅಲ್ಲ. 5 ವರ್ಷ ಅಂತ ನಮ್ಮ ಜೀವನದ 5 ವರ್ಷ ಅಂತಂದಾಗ ಎಷ್ಟು ಪ್ರಯತ್ನ ಇರುತ್ತೆ.
0: ಹೌದು,
1: ಎಲ್ಲಾನು ಬಿಡ್ಬೇಕಾಗತ್ತೆ ನಾವು.
0: ಹೌದು,
1: ಎಂಟರ್ಟೈನ್ಮೆಂಟ್ ಬಿಡ್ಬೇಕು, ಫ್ಯಾಮಿಲಿ ಬಿಡ್ಬೇಕು, ಓದು ಓದು ಓದು, ಅಷ್ಟು ಕಾನ್ಸಂಟ್ರೇಷನ್ ಇಟ್ಟರೆ ಕೂಡ ನಾವು ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ.
0: ಬಟ್ ನನ್ನ ವಿಚಾರದಲ್ಲಿ ಲೈಕ್ ನಾನು ಕಂಪ್ಲೀಟ್ ಎಲ್ಲಾನು ಡಿಟ್ಯಾಚ್ ಆಗಿ ಮಾಡ್ತಿರ್ಲಿಲ್ಲ, ಬಟ್ ನಾನು ಬ್ಯಾಲೆನ್ಸ್ ಮಾಡ್ತಿದ್ದೆ. ಸೊ ನನಗೆ ತುಂಬಾ ನಮ್ಮ ಮನೇಲಾಗ್ಲಿ ಎಲ್ಲಾಗ್ಲಿ ತುಂಬಾ ಪ್ರೆಷರ್ ಇರಲಿಲ್ಲ, ಓದ್ಲೇಬೇಕು ನೀನು, ಮಾಡ್ಲೇಬೇಕು ಅಂತ ಏನಿಲ್ಲ. ನಾನು ಬೇಸಿಕಲಿ ಆಮೇಲೆ ಸ್ಟೇಟ್ ಲೆವೆಲ್ ರೆಸ್ಲರ್ ಕೂಡ ನಾನು.
1: ಓ ಗುಡ್.
0: ಸೊ ನನ್ನ ಚಿಕ್ಕ ವಯಸ್ಸಿಂದನೂ ಅಷ್ಟೇ, ಲೈಕ್ ನನಗೆ ಕಾಲೇಜ್ ಆಗಲಿ ಸ್ಕೂಲ್ ಡೇಸ್ ಆಗಲಿ ತುಂಬಾ ಚೆನ್ನಾಗಿ ಹೋಗ್ತಿದೆ, ಕ್ಲಾಸಲ್ಲಿ ಕೂಡ ಟಾಪರ್ ಆಗ್ತಿದೆ. ಅಟ್ ದ ಸೇಮ್ ಟೈಮ್ ನಾನು ರಸ್ಲಿಂಗ್ ಕೂಡ ಮಾಡ್ತಿದ್ದೆ ಅಂಡ್ ಬೇರೆ ಕಬಡ್ಡಿ ಆಗಿರ್ಬೋದು, ವಾಲಿಬಾಲ್ ಆಗಿರ್ಬೋದು, ಎಲ್ಲದರಲ್ಲೂ ಸ್ಕೂಲ್ ರೆಪ್ರೆಸೆಂಟ್ ಮಾಡ್ತಿದೆ, ಡಿಸ್ಟ್ರಿಕ್ಟ್ ಲೆವೆಲ್ ಆಗಲಿ ಸ್ಟೇಟ್ ಲೆವೆಲ್ಸ್ ಆಗಲಿ. ಸೊ ನಾನು ಬ್ಯಾಲೆನ್ಸ್ ಮಾಡೋ ಎಬಿಲಿಟಿ ತುಂಬಾ ಚಿಕ್ಕ ವಯಸ್ಸಿಂದಾನೆ ಇತ್ತು. ಸೊ ಎಜುಕೇಶನ್ ಆಸ್ ವೆಲ್ ಆಸ್ ಸ್ಪೋರ್ಟ್ಸ್ ಎರಡನ್ನೂ ತುಂಬಾ ನೀಟಾಗಿ ಬ್ಯಾಲೆನ್ಸ್ ಮಾಡ್ಕೊಬರ್ತಿದೆ. ಸೊ ಈ ಜರ್ನಿಯಲ್ಲಿ ನನಗೆ ಕಂಪ್ಲೀಟ್ ಸ್ಟಡೀಸೇ ಮಾಡಬೇಕು ಅಂತ ಏನಿರಲಿಲ್ಲ. ಅದೇ ರೀತಿ ನಂಗೆ ತುಂಬಾ ಡ್ರೈನ್ ಔಟ್ ಕೂಡ ಆಗಲಿಲ್ಲ, ಬಿಕಾಸ್ ನಾನು ಕಂಟಿನ್ಯೂಸ್ಲಿ ಎರಡನ್ನೂ ಬ್ಯಾಲೆನ್ಸ್ ಮಾಡ್ತಿದ್ದೆ. ಈವನ್ ಡ್ಯೂರಿಂಗ್ ದಿ ಪ್ರಿಪರೇಷನ್ ಜರ್ನಿ ಆಲ್ಸೋ ನಾನು ರನ್ನಿಂಗ್ ಇರ್ಬೋದು, ಬೇರೆ ಬೇರೆ ಫಿಸಿಕಲ್ ಆಕ್ಟಿವಿಟೀಸ್ ಅಲ್ಲಿ ತುಂಬಾ ಇನ್ವಾಲ್ವ್ ಆಗಿದೆ. ಅಂಡ್ ರೀಸೆಂಟ್ಲಿ ಕೂಡ ಈ ಜರ್ನಿಲಿ ನಾನು ಜಿಮ್ನಾಸ್ಟಿಕ್ಸ್ ಕೂಡ ಸ್ಟಾರ್ಟ್ ಮಾಡಿದೆ.
1: ಓಕೆ,
0: ಸೊ ಜೊತೆಗೆ ಸೊ ಇಲ್ಲೇ ಮೈಸೂರಲ್ಲಿ

0: ಜೆಪಿ ನಗರದಲ್ಲಿ ಸ್ಪಾರ್ಕ್ಸ್ ಅಕಾಡೆಮಿ ಅಂತ ಇದಾರೆ, ರಾಘವ್ ಅರ್ಲಿಕಟ್ ಎಂದು ಸರ್ ಇದಾರೆ. ಅವ್ರು ಹೋಗಿ ಕೇಳಿದೆ, ನಾನು ಈಗ 25 ಇಯರ್ಸ್ 26 ಇಯರ್ಸ್ ಇದ್ದೀನಿ, ನಾನು ಇವಾಗ ಸ್ಟಾರ್ಟ್ ಮಾಡಬಹುದು ಜಿಮ್ನಾಸ್ಟಿಕ್ಸ್ ಅಂತ. ನಿಂಗೆ ಯಾವುದೇ ಏಜ್ ಇಲ್ಲ, ಯಾವ ಬೇಕಾದ್ರೂ ಸ್ಟಾರ್ಟ್ ಮಾಡಬಹುದು ಅಂದ್ರು. ನನ್ ಪರ್ಸನಲಿ ಯಾವ್ದಾರು ನೀವು ಹಾಬೀಸ್ ಇದ್ರೆ, ಯಾವ್ದಾರು ಆಕ್ಟಿವಿಟೀಸ್ ಇದ್ರೆ, ನಿಮ್ ಸ್ಟಡೀಸ್ಗೆ ಅದು ಫ್ಯೂಲ್ ಮಾಡುತ್ತೆ, ಕಂಪ್ಲೀಟ್ ಡ್ರೈನ್ ಔಟ್ ಮಾಡಕ್ ಬಿಡಲ್ಲ.
1: ಓಕೆ,
0: ಸೊ ದಟ್ ಯು ವಿಲ್ ಬಿ ಲೈವ್ಲಿ ಥ್ರೂಔಟ್ ದಿ ಪ್ರಿಪರೇಷನ್.
1: ಏನ್ ಬರೀ ಓದೋದು ಬಿಟ್ಟು ಬೇರೆ ಆಕ್ಟಿವಿಟೀಸ್ ಗಳು ಇರಬೇಕಾಗುತ್ತೆ?
0: ಡೆಫಿನೆಟ್ಲಿ ಡೆಫಿನೆಟ್ಲಿ.
1: ಇಲ್ಲ ಅಂದ್ರೆ ನೀವು ಡ್ರೈನ್ ಔಟ್ ಆಡೋದು ಬಹಳ ಒಳ್ಳೆ ಪದವನ್ನು ಉಪಯೋಗಿಸಿದ್ರಿ, ಆ ಪದ ಚೆನ್ನಾಗಿದೆ. ಈಗ ಇನ್ನೊಂದು ವಿಚಾರ ನಾವು ಮಾತಾಡೋದಾದ್ರೆ, ಯಾವ ಶಾಲೆ ಅಂತ ಹೇಳಿಲ್ಲ ನೀವು, ಯಾವ ಕಾಲೇಜ್ ಅಂತ ಹೇಳಿಲ್ಲ, ಅದ್ರ ಬಗ್ಗೆ ಹೇಳಿ.
0: ನಾನು ಬೇಸಿಕಲಿ ಒಂದು ಫಸ್ಟ್ ಸ್ಟ್ಯಾಂಡರ್ಡ್ ಇಂದ ಸೆವೆಂತ್ ಸ್ಟ್ಯಾಂಡರ್ಡ್ ವರೆಗೂ ನಾನು ಸೆಂಟ್ ಮತಾಯಿಸ್ ಅಂತ ಮಾಡಿದ್ದು, ಬನ್ನಿಮಂಟಪಲ್ಲಿ ಇದೆ. ಬಟ್ ಅದನ್ನ ಈಗ ರೀಸೆಂಟ್ ನೇಮ್ ಚೇಂಜ್ ಮಾಡಿದ್ರೆ ಸೆಂಟ್ ಜೋಸೆಫ್ ಮಾಡಿದ್ದಾರೆ. ಅಂಡ್ 8th ಇಂದ 12th ತನಕ ಮರಿಮಲ್ಪ ಹೈಸ್ಕೂಲ್, ಮರಿಮಲ್ಪ ಪಿ ಯು ಕಾಲೇಜ್. ದೆನ್ 12th ಇಂದ ಮೆಕ್ಯಾನಿಕಲ್ ಇಂಜಿನಿಯರಿಂಗ್, JC ಮೈಸೂರು.
1: ಆಲ್ಮೋಸ್ಟ್ ನೀವು ಆಗ್ಲೇ ಕೂಡ ಹೇಳಿದ್ರೆ ಮೈಸೂರಿನಲ್ಲಿ ಮುಗಿಸಿದ್ರಿ ಅಂತ.
0: ಎಲ್ಲ ಕಂಪ್ಲೀಟ್ ಮೈಸೂರು.
1: ಈಗ ಮೈಸೂರಲ್ಲಿ ಓದ್ತಾ ಇದ್ರಿ, ಅಪ್ ಅಂಡ್ ಡೌನ್ ಮಾಡ್ತಾ ಇದ್ರಿ, ಬಿ ಕೂಡ ಮುಗಿಸಿದ್ರಿ.
0: ಹೌದು,
1: ಬಿ ಕೂಡ ಮುಗಿಸಿದ್ಮೇಲೆ ಅಪರ್ಚುನಿಟಿ ಬಹಳ ಜಾಸ್ತಿ ಇತ್ತು ಅಂತ ಕಾಣಿಸುತ್ತೆ. ಕಂಪನೀಸ್ ಗಳಿಗೆ ಹೋಗುವಂತ ಅವಕಾಶಗಳು ಇತ್ತು, ಹೋಗ್ಲಿವತ್ತ ಯಾವ್ದಕ್ಕೂ?
0: ಇಲ್ಲ, ನಾನು ಪ್ಲೇಸ್ಮೆಂಟ್ಸ್ ಅಟೆಂಡ್ ಮಾಡಿದೆ, ಬಿಕಾಸ್ JC ಕಾಲೇಜ್ ಅಲ್ಲಿ ಪ್ಲೇಸ್ಮೆಂಟ್ಸ್ ತುಂಬಾ ಇದೆ, ತೊಂದರೆ ಆಗಲ್ಲ ಯಾವ್ದೇ ರೀತಿ ಪ್ಲೇಸ್ಮೆಂಟ್ಸ್ ಆಗಲಿ, ತೊಂದರೆ ಆಗಲ್ಲ. ಸೊ ನಾನು ಕೂಡ ಎರಡು ಪ್ಲೇಸ್ಮೆಂಟ್ ಅಟೆಂಡ್ ಮಾಡಿದೆ, ಅಂಡ್ ಎರಡು ಕೂಡ ಕ್ಲಿಯರ್ ಆಗಿತ್ತು. ಒಂದು LNT ಆಗಿತ್ತು, ಅಂಡ್ ಆಕ್ಸೆಂಚರ್ ಅಲ್ಲಿ ಕೂಡ ಆಗಿತ್ತು. ಬಟ್ ನನ್ ಮೊದಲಿಂದನೂ ಪ್ಲಾನ್ ಇತ್ತು, ಲೈಕ್ UPSC ಮಾಡೋಣ ಅಂತ ಪ್ಲಾನ್ ಇತ್ತು. ಎಕ್ಸಾಮ್ 2020 ಎಲ್ಲ ನಂದು ಇಂಜಿನಿಯರಿಂಗ್ ಮುಗಿಸಿದ್ಮೇಲೆ ಡೈರೆಕ್ಟ್ 2021 ಕಂಪ್ನಿಗೆ ಹೋಗಲಿಲ್ಲ, ಡೈರೆಕ್ಟ್ ಪ್ರಿಪರೇಷನ್ ಸ್ಟಾರ್ಟ್ ಮಾಡಿದೆ.
1: ಓಕೆ, ಇಂಜಿನಿಯರಿಂಗ್ ಮುಗಿಸ್ಮೇಲೆ
0: ಪ್ರಿಪರೇಷನ್
1: ಎಲ್ಲೂ ಕೂಡ ಡೈವರ್ಟ್ ಆಗ್ಲಿಲ್ಲ ತಾವು?
0: ಇಲ್ಲ,
1: ಗೋಲ್ ನಿಮ್ಗೆ ಇದ್ದಿದ್ದು ನಾನು UPSC ಕ್ಲಿಯರ್ ಆಗ್ಲೇಬೇಕು ಅಂತ ಹೇಳಿ.
0: ಹೌದು ಹೌದು, ಅಂದ್ರೆ ಅದು ಚೈಲ್ಡ್ಹುಡ್ ಡ್ರೀಮ್ ಅಂತಾರಲ್ಲ, ಹಾಗೆ ಇತ್ತು.
1: ಓಕೆ, ಅಂದ್ರೆ ಈಗ ಮನೆಯಲ್ಲಿ ಅಪ್ಪ ಕಾಂಟ್ರಾಕ್ಟರ್ ಆಗಿದ್ರು, ಅಮ್ಮ ಹೌಸ್ ವೈಫ್, ಅಣ್ಣ ಕೂಡ ಜೊತೆಗೆ ಓದ್ತಾ ಇದ್ದ. ನಿಮ್ಮ ಕುಟುಂಬದಲ್ಲಿ ಯಾರಾದ್ರೂ ಕೂಡ ಈ UPSC ಕ್ಲಿಯರ್ ಮಾಡ್ಕೊಂಡು ಅಧಿಕಾರಿಗಳು ಇಲ್ಲ ಸ್ಟೇಟ್ ಲೆವೆಲ್ ಅಧಿಕಾರಿಗಳು ಇದ್ರ ಅಂದ್ರೆ ನಿಮ್ಗೆ ಕನ್ಸು ಆರಂಭ ಆಗಿದೆ? ಯಾಕೆಂತಂದ್ರೆ ಬಹಳಷ್ಟು ಜನಗಳಿಗೆ ಕನ್ಸು ಇರ್ತವೆ, ಅವ್ರಿಗೆ ಗೊತ್ತಿರಲ್ಲ. ಚೈಲ್ಡ್ಹುಡ್ ನೀವು ಆಗ್ಲೇ ಕೂಡ ಹೇಳಿದಾಗ ಚೈಲ್ಡ್ಹುಡ್ ಏನಾಗಬೇಕು, DC ಆಗ್ಬೇಕು, ಇಲ್ಲಾಂದ್ರೆ ಕಮಿಷನರ್ ಆಗ್ಬೇಕು, ಪೊಲೀಸ್ ಇಲಾಖೆಗೆ ಹೋಗ್ಬೇಕು ಅನ್ನೋ ಕನ್ಸು ಅಂದ್ರೆ ಯೂಶಲಿ ಬಂದೇ ಬರುತ್ತೆ. ಅಂದ್ರೆ ಇನ್ ಕೆಲವರಿಗೆ ಇನ್ಸ್ಪೈರ್ ಮಾಡ್ತಾರೆ, ಅವ್ರ ಕುಟುಂಬದವರು ಯಾರು ಇನ್ಸ್ಪೈರ್ ಮಾಡ್ತಾರೆ, ಇಲ್ಲ ಯಾರನ್ನ ನೋಡಿದಾಗ ಇನ್ಸ್ಪೈರ್ ಆಗ್ತಾರೆ. ಆ ನಿಟ್ಟಿನ ತಮಗೆ ಹೇಗೆ?
0: ನಂದು ಬೇಸಿಕಲಿ ಹೇಳ್ಬೇಕು ಅಂದ್ರೆ, ಯೂಶಲಿ ಲೈಕ್ ಹೇಗೆ ಎಲ್ಲ ಪೇರೆಂಟ್ಸ್ ಅವ್ರ ಮಕ್ಳಿಗೆ ನೀವು IPS ಆಗು IAS ಆಗು ಅಂತ ಹೇಗೆ ಹೇಳ್ತಾರೆ, ಸೊ ಅದೇ ರೀತಿ ನಮ್ ತಂದೆನು ಕೂಡ ನೀನು ಒಬ್ಬ IPS ಆಫೀಸರ್ ಆಗ್ಬೇಕು ಅಂತ ಚಿಕ್ಕ ವಯಸ್ಸಲ್ಲಿ ಹೇಳಿದ್ರು. ಸೊ ಯಾರೇ ನಾನು ಬಂದಾಗಲೂ ನಾನು ಏನಾಗ್ತೀಯ ಅಂತ ಕೇಳ್ತಿದ್ರು ಚಿಕ್ಕ ವಯಸ್ಸಲ್ಲಿ, ನಾನು IPS ಆಫೀಸರ್ ಆಗ್ತೀನಿ ಅಂತ ಹೇಳ್ತಿದ್ದೆ. ಸೊ ಆ ಚಿಕ್ಕ ವಯಸ್ಸಿಂದ ಅದು ಮೈಂಡ್ ಅಲ್ಲಿತ್ತು, ನಾನು ಮುಂದೆ ಒಬ್ಬ IPS ಆಗಬೇಕು ಇಲ್ಲ IAS ಆಗಬೇಕು IFS ಆಗಬೇಕು ಅಂತ ಮೈಂಡ್ ಅಲ್ಲಿತ್ತು UPSC ಕ್ಲಿಯರ್ ಮಾಡಬೇಕು ಅಂತ. ಅಂಡ್ ನಮ್ಮ ಫ್ಯಾಮಿಲಿ ಯಾರು ಅದರ ಗವರ್ಮೆಂಟ್ ಅಫೀಷಿಯಲ್ಸ್ ಆಗಲಿ ಯಾರು ಇಲ್ಲ, ಅಂಡ್ ನಮ್ಮ ಪೇರೆಂಟ್ಸ್ ಕೂಡ ತುಂಬಾ ಓದೇನಿಲ್ಲ, ಬಟ್ ಅವರದು ಮಕ್ಕಳಿಗೆ ಹೇಗೆ ಕ್ವಾಲಿಟಿ ಎಜುಕೇಶನ್ ಕೊಡಬೇಕು ಅಂತ ತುಂಬಾ ಫೋಕಸ್ ಮಾಡಿ ಮಾಡಿಸಿದ್ರು. ಅಂದ್ರೆ ಏನಂದ್ರೆ ನಂದು ಏನ್ ಅಡ್ವಾಂಟೇಜ್ ಅಂದ್ರೆ, ಲೈಕ್ ನನ್ನ ಪೇರೆಂಟ್ಸ್ ಅಪ್ಪ ಆಗ್ಲಿ ಅಮ್ಮ ಆಗ್ಲಿ ನನ್ಗೆ ಒಂದಿನ ಕೂತ್ಕೊಂಡು ಓದು ಅಂತ ಹೇಳಿಲ್ಲ. ಸೊ ಅಂಡ್ ಯಾವುದೇ ರೀತಿ ರಿಸ್ಟ್ರಿಕ್ಷನ್ಸ್ ಇರಲಿಲ್ಲ. ಅವ್ರು ನನಗೆ ಓನ್ಲಿ ಎಕ್ಸ್ಪೆಕ್ಟ್ ಮಾಡಿದ್ರೆ ಎಕ್ಸಾಮ್ ಅಲ್ಲಿ ಮಾರ್ಕ್ಸ್ ಚೆನ್ನಾಗಿ ಅಷ್ಟೇ ಎಕ್ಸ್ಪೆಕ್ಟ್ ಮಾಡಿದವರು. ನನ್ ಗೊತ್ತಿತ್ತು ಲೈಕ್ ನನ್ನ ಮಾರ್ಕ್ಸ್ ಚೆನ್ನಾಗಿ ತಗ್ರೆ ನನಗೆ ಯಾವ್ದೇ ರೀತಿ ರಿಸ್ಟ್ರಿಕ್ಷನ್ಸ್ ಇರಲ್ಲ ಮನೇಲಿ ಅಂತ. ಸೊ ಅವ್ರ ಎಕ್ಸ್ಪೆಕ್ಟೇಷನ್ ಫುಲ್ಫಿಲ್ ಮಾಡ್ಬಿಟ್ಟು ನನಗೆ ಏನ್ ಬೇಕು, ನಾನು ಬೇರೆ ತುಂಬಾ ಆಕ್ಟಿವಿಟೀಸ್ ಇನ್ವಾಲ್ವ್ ಆಗಿದೆ. ಸೊ ಆ ರೀತಿ ಜರ್ನಿ ಬಂತು ನನ್ನ ಚಿಕ್ಕ.
1: ಓಕೆ, ಈಗ ನಮ್ಮ ಇಂಡಿಯನ್ ಪೇರೆಂಟ್ಸ್ ಮೈಂಡ್ ಸೆಟ್ ಹೆಂಗಿರುತ್ತೆ ಅಂತಂದ್ರೆ IAS ಮಾಡು IPS ಮಾಡು ಅಂತ ನೀವು ಆಗ್ಲೇ ಕೂಡ ಹೇಳಿದ್ರಿ, ಅದು ಕೂಡ ಮಾಡುವಂತದ್ದು. ಆದ್ರೆ ಅದನ್ನ ಚಾಲೆಂಜಿಂಗ್ ಆಗಿ ತಗೊಂಡು ನೀವು ಕ್ಲಿಯರ್ ಮಾಡ್ಕೊಂಡಿದ್ರಿ, ಎಲ್ಲರ ಕೈ ಕ್ಲಿಯರ್ ಮಾಡ್ಲಿಕ್ಕೆ ಆಗಲ್ಲ. ಅಂದ್ರೆ ಸಾಧ್ಯ ಇದ್ರೂ ಕೂಡ ಡಿಸ್ಟ್ರಾಕ್ಷನ್ ಜಾಸ್ತಿ ಇರುತ್ತೆ. ಆದ್ರೆ ನಮ್ಮ ಎಲ್ರಿಗೂ ಕೂಡ ಒಂದು ಎಬಿಲಿಟಿ ಖಂಡಿತ ಇದ್ದೇ ಇರುತ್ತೆ. ಈಗ ನೀವು ಇದನ್ನ ಸಾಧನೆ ಮಾಡ್ಲಿಕ್ಕೆ ಆಗಿಲ್ಲ ಅಂದ್ರೆ ಇನ್ ಬೇರೆ ಯಾವ್ದೋ ಕ್ಷೇತ್ರದಲ್ಲಿ ಸಾಧನೆ ಮಾಡ್ಲಿಕ್ಕೆ ಆಗ್ತಿತ್ತು, ಯಾಕಂದ್ರೆ ನೀವು ಸ್ಪೋರ್ಟ್ಸ್ ಅಲ್ಲೂ ಕೂಡ ಇದ್ರಿ, ರೆಸ್ಲರ್ ಕೂಡ ಅಂತ ಹೇಳಿದ್ರಿ, ಇನ್ನು ಬೇರೆ ಬೇರೆ ಆಕ್ಟಿವಿಟೀಸ್ ಗಳನ್ನ ಶುರು ಮಾಡ್ಕೊಂಡಿದ್ರಿ. ಅಂದ್ರೆ ನಮ್ಮ ವಿದ್ಯಾರ್ಥಿಗಳನ್ನ ನಾವು ಹೇಳೋದ್ ಏನಂತ ಹೇಳಿದ್ರೆ, ಒಂದು ಆಲ್ಟರ್ನೇಟಿವ್ ಏನಾದ್ರೂ ಇಟ್ಕೊಳ್ಳಿ ಅಂತ ಹೇಳಿ. ಈಗ ಬರೀ ಓದೋದೇ ಅಂತದಾದ್ರೆ ನಿಮಗೆ ಆ ಓದಿನಲ್ಲಿ ಸಕ್ಸಸ್ ಸಿಗ್ಲಿಲ್ಲ ಅಂತ ಹೇಳಿದ್ರೆ ನಿಮ್ಮ ಜರ್ನಿಯ ಅಷ್ಟು ವರ್ಷಗಳು ವೇಸ್ಟ್ ಆಗುತ್ತೆ. ಅದ್ರ ಜೊತೆಗೆ ನೀವು ಆಲ್ಟರ್ನೇಟಿವ್ ಇಟ್ಕೊಂಡಿದ್ರೆ ಕೂಡ ಅನುಕೂಲ ಆಗುತ್ತೆ, ಇದಾಗಿಲ್ವಾ ಇಲ್ಲ ಅದು ಅಂತ ಹೇಳಿ.
0: ಹೌದು,
1: ಅಂದ್ರೆ ಒಂದ್ ಅನ್ಸುತ್ತೆ ಎರಡು ದೋಣಿ ಮೇಲೆ ಕಾಲಿಡ್ಬಿಡಿ ಅಂತ, ಖಂಡಿತವಾಗ್ಲೂ ಇಡ್ಲೇಬೇಕಾಗುತ್ತೆ ಅಲ್ವಾ? ಯಾಕೆ ಅಂತಂದ್ರೆ ಈಗ ಎಲ್ರಿಗೂ ಸಾಧ್ಯ ಆಗುತ್ತಾ ಅಭಿಷೇಕ್ UPSC ಕ್ಲಿಯರ್ ಮಾಡ್ಲಿಕ್ಕೆ?
0: ಇಲ್ಲ, ಡೆಫಿನೆಟ್ಲಿ ಇಲ್ಲ. ಏನಂದ್ರೆ ಅದರಲ್ಲೂ ಪರ್ಟಿಕ್ಯುಲರ್ UPSC ಎಕ್ಸಾಮ್ ಬಂದಾಗ ಸಕ್ಸಸ್ ರೇಟ್ ಇಸ್ ವೆರಿ ಲೋ,
1: ತುಂಬಾ
0: ಲೆಸ್ ದನ್ 0.1% ಸಕ್ಸಸ್ ರೇಟ್ ಇದೆ, 99.9% ಕ್ಲಿಯರ್ ಆಗಲ್ಲ. ಯು ಶುಡ್ ಹ್ಯಾವ್ ದಟ್ ಬ್ಯಾಕ್ ಅಪ್ ಪ್ಲಾನ್, ಏನಾದ್ರು ಮಾಡ್ಲೇಬೇಕು, ಏನಾದ್ರು ಇರಲೇಬೇಕು. ನಾವು ಇದೊಂದೇ ನಾವು ನಂಬ್ಕೊಂಡು ಮಾಡೋಕ್ಕಾಗಲ್ಲ. ಅದೇ ರೀಸನ್ ಗೆ ನಾನು 2024 ಅಲ್ಲೂ ಕೂಡ ಸೆಂಟ್ರಲ್ ಆರ್ಮ್ ಪೊಲೀಸ್ ಫೋರ್ಸ್ UPSC ಎಕ್ಸಾಮ್ ಕ್ಲಿಯರ್ ಮಾಡಿದೆ, ಕಂಡಕ್ಟ್ ಮಾಡಿದ್ರು, ಅದು ಕೂಡ ಕ್ಲಿಯರ್ ಮಾಡಿದೆ. ಆಲ್ ಇಂಡಿಯಾ ರ್ಯಾಂಕ್ 424 ಬಂದಿತ್ತು ಅದರಲ್ಲಿ. ಸೊ ಇದು ನನ್ನ ಸೆಕೆಂಡ್ UPSC ಎಕ್ಸಾಮು, IFS ಕ್ಲಿಯರ್ ಆಗಿದೆ. ಸೊ ವಾಟ್ ಐ ಫೀಲ್ ಪರ್ಸನಲಿ ಅಂದ್ರೆ, ಯು ಶುಡ್ ಹ್ಯಾವ್ ಸಮ್ ಬ್ಯಾಕ್ ಅಪ್ ಪ್ಲಾನ್. ಒಂದೇ ಸ್ಟಿಕ್ ಆನ್ ಆಗಬೇಡಿ, ಐದರ್ ಬೇರೆ ಎಕ್ಸಾಮ್ ಇರ್ಬೋದು, ಇಲ್ಲ ಬೇರೆ ಏನಾರ ಬಿಸ್ನೆಸ್ ಮಾಡ್ತೀನಿ ಅನ್ಬೋದು, ಇಲ್ಲ ಬೇರೆ ಯಾವ್ದಾರು ಮಾಡಕ್ಕಂತ ಒಂದ್ ಬ್ಯಾಕ್ ಅಪ್ ಪ್ಲಾನ್ ರೆಡಿ ಇರಬೇಕು. ಸೊ ನಾವು ಒಂದೇ ಫೋಕಸ್ ಮಾಡಿ ಇದನ್ನೇ ಮಾಡ್ತೀನಿ ಅಂತಂದ್ರೆ ಸ್ವಲ್ಪ ಕಷ್ಟ ಆಗ್ಬೋದು. ಬಿಕಾಸ್ ಸಕ್ಸಸ್ ರೇಟ್ ನಾವು ಪ್ರಾಕ್ಟಿಕಲ್ ಯೋಚನೆ ಮಾಡಬೇಕಾಗುತ್ತೆ. ಸಕ್ಸಸ್ ರೇಟ್ ಇಸ್ ಲೆಸ್ ದನ್ 0.1% ಅಂತ ಕನ್ಸಿಡರ್ ಮಾಡಿದಾಗ ನೀವು ಬೇರೆ ಆಪರ್ಚುನಿಟಿ
1: ಈ ಒಂದು ಫೀಲ್ಡ್ ಬರಬೇಕು ಅಂತ ಅನ್ಕೋತೀರಿ ಬರ್ತೀರಿ. ಈಗ ನೀವು ಕ್ಲಿಯರ್ ಮಾಡಿರುವಂತದ್ದು IFS ಇಂಡಿಯನ್ ಫಾರೆಸ್ಟ್ ಸರ್ವಿಸ್ ಅಲ್ವಾ, ಭಾರತೀಯ ಅರಣ್ಯ ಸೇವೆ. ಈಗ ನಮ್ಮ ಕೇಳುಗರಿಗೆ ಅವ್ರಿಗೆ ಗೊತ್ತಿರೋದು ಬರೀ ಒಂದೋ ಎರಡೋ, IAS ಗೊತ್ತಿರುತ್ತೆ, IPS ಗೊತ್ತಿರುತ್ತೆ, UPSC ಅಂತ ಹೇಳಿದ್ರೆ ಕಾಮನ್ ಎಕ್ಸಾಮ್ ಮಾಡುತ್ತೆ, ಅದ್ರ ಹೇಗೆ

0: ಕಂಡಕ್ಟ್ ಮಾಡತ್ತೆ ಅನ್ನೋದು ಗೊತ್ತಿದೆ. ಆದ್ರೆ ಐ ಎಫ್ ಎಸ್ ಅನ್ನುವಂಥದ್ದು ಇಂಡಿಯನ್ ಫಾರೆಸ್ಟ್ ಗೊತ್ತಿದೆ, ಆದ್ರೆ ಅದು ಒಂದ್ ಸ್ವಲ್ಪ ವಿಭಿನ್ನವಾಗಿದೆ. ಅದ್ರ ಬಗ್ಗೆ ಒಂದ್ ಸ್ವಲ್ಪ ಮಾಹಿತಿ, ಎಕ್ಸಾಮ್ಸ್ ಹೇಗಿರುತ್ತೆ, ಹೇಗೆ ಬರೆಯುವಂತದ್ದು, ಮತ್ತೆ ಅದನ್ನ ಯು ಪಿ ಎಸ್ ಇಂದ ಸ್ವಲ್ಪ ಇನ್ನೊಂದು ಎಕ್ಸಾಮ್ ಅನ್ನ ಮೇನ್ಸ್ ಬರೆದು ಬರೀಬೇಕಾಗತ್ತಲ್ಲ, ಅದ್ರ ಬಗ್ಗೆ ಒಂದ್ ಸ್ವಲ್ಪ ಮಾಹಿತಿ.
1: ಅದ್ ಬೇಸಿಕಲಿ ಏನ್ ಮಾಡ್ತಾರೆ ಅಂದ್ರೆ, ಲೈಕ್ ಪ್ರತಿ ಇಯರ್ 150 ಪೋಸ್ಟ್ ಐ ಎಸ್, 150 ಪೋಸ್ಟ್ ಐ ಪಿ ಎಸ್, ಅಂಡ್ ಐ ಎಫ್ ಎಸ್ ಒಂದು ಅಂದ್ರೆ 150 to 160 ಪೋಸ್ಟ್ ಐ ಆರ್ ಎಸ್ ಆತರ ಎಲ್ಲ ಯೂಶಲಿ ಗವರ್ಮೆಂಟ್ ಸೆಂಡ್ ಮಾಡ್ತಾರೆ. ಸೊ ಅಲ್ಲ ಅಪ್ರಾಕ್ಸಿಮೇಟ್ಲಿ ಅದು ಟೋಟಲ್ ಆನ್ ಆಗಿ ಲೈಕ್ 1000 ಪೋಸ್ಟ್ ಆಗುತ್ತೆ. ಸೊ ಯು ಪಿ ಎಸ್ ಸಿ ಈ 1000 ಪೋಸ್ಟ್ ಗೆ ಎಕ್ಸಾಮ್ ಕಂಡಕ್ಟ್ ಮಾಡಬೇಕು. ಸೊ ಯು ಪಿ ಎಸ್ ಸಿ ಎಕ್ಸಾಮ್ ಕಂಡಕ್ಟಿಂಗ್ ಬಾಡಿ ಅಷ್ಟೇ ಅದು. ಸೊ ಅವ್ರೇನ್ ಮಾಡ್ತಾರೆ, ಪ್ರಿಲಿಮ್ಸ್ ಗೆ ಎಲ್ಲಾ ಪೋಸ್ಟ್ ಗೂ ಸೇರಿಸಿ ಒಂದ್ ಕಾಮನ್ ಎಕ್ಸಾಮ್ ಮಾಡ್ತಾರೆ. ಸೊ ಪ್ರಿಲಿಮ್ಸ್ ಅಲ್ಲಿ ಆಲ್ಮೋಸ್ಟ್ 1:10 ರೇಷ್ಯೋದಲ್ಲಿ ಸೆಲೆಕ್ಟ್ ಆಗ್ತಾರೆ. ಈಗ ಒಂದ್ ಪೋಸ್ಟ್ ಇದ್ರೆ 10 ಜನ ಸೆಲೆಕ್ಟ್ ಆಗ್ತಾರೆ. ಸೊ 1000 ಪೋಸ್ಟ್ ಇದ್ರೆ 10,000 ಜನ ಸೆಲೆಕ್ಟ್ ಆಗ್ತಾರೆ ಪ್ರಿಲಿಮ್ಸ್. ದೆನ್ ಕಮ್ಸ್ ಮೇನ್ಸ್. ಈ ಮೇನ್ಸ್ ಏನ್ ಮಾಡ್ತಾರೆ ಅಂದ್ರೆ ಈ ಐ ಎಸ್, ಐ ಪಿ ಎಸ್, ಐ ಆರ್ ಎಸ್, ಬೇರೆ ಪೋಸ್ಟ್ ಗಳಿದೆ, ಆಲ್ಮೋಸ್ಟ್ 21 ಪೋಸ್ಟ್ ಇದೆ. ಇವೆಲ್ಲ ಜನರಲಿಸ್ಟ್ ಪೋಸ್ಟ್. ಸೊ ಈ ಜನರಲಿಸ್ಟ್ ಪೋಸ್ಟ್ ಏನಂದ್ರೆ ಎನಿ ಡಿಗ್ರಿ, ನೀವು ಯಾವ್ದಾರ ಡಿಗ್ರಿ ಆಗಿರಲಿ ಈ ಪೋಸ್ಟ್ ಗೆ ಅಟೆಂಡ್ ಮಾಡಬಹುದು. ಸೊ ಇಷ್ಟು ಎಕ್ಸಾಮ್ ಸೇರಿಸಿ ಸಿವಿಲ್ ಸರ್ವಿಸ್ ಮೇನ್ಸ್ ಅಂತ ಇರುತ್ತೆ. ಸೊ ಅದನ್ನ ಅವರು ಕಂಡಕ್ಟ್ ಮಾಡ್ತಾರೆ. ಅದೇ ರೀತಿ ನಾವು ಫಾರೆಸ್ಟ್ ಸರ್ವಿಸ್ ಗೆ ಸೇಮ್ ಪ್ರಿಲಿಮ್ಸ್ ಬರ್ದಿರ್ತೀವಿ.
0: ಹೌದು.
1: ಸೊ ಈ ಫಾರೆಸ್ಟ್ ಸರ್ವಿಸ್ ಅಂದ್ರೆ ಟೆಕ್ನಿಕಲ್ ಸರ್ವಿಸ್. ಇದು ಒಂದೇ ಎಕ್ಸಾಮ್ಗೋಸ್ಕರ ಪರ್ಟಿಕ್ಯುಲರ್ ಏನ್ ಮಾಡ್ತಾರೆ, ಇವರು ಯು ಪಿ ಎಸ್ ಅವರು ಬೇರೆ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ ಇದು ಒಂದೇ ಪೋಸ್ಟ್ ಗೋಸ್ಕರ. ಏನಾದ್ರೆ ಜನರಲಿಸ್ಟ್ ಸರ್ವಿಸ್, ಇದು ಟೆಕ್ನಿಕಲ್ ಸರ್ವಿಸ್. ಈ ಟೆಕ್ನಿಕಲ್ ಸರ್ವಿಸ್ ಅಟೆಂಡ್ ಮಾಡಬೇಕಂದ್ರೆ ಒನ್ ಶುಡ್ ಹ್ಯಾವ್ ಸೈನ್ಸ್ ಬ್ಯಾಕ್ ಗ್ರೌಂಡ್. ಆರ್ಟ್ಸ್ ಬ್ಯಾಕ್ ಗ್ರೌಂಡ್ ಅವರು ಎಲಿಜಿಬಲ್ ಇಲ್ಲ,
0: ಕಾಮರ್ಸ್ ಎಲಿಜಿಬಲ್ ಇಲ್ಲ,
1: ಕಾಮರ್ಸ್ ಎಲಿಜಿಬಲ್ ಇಲ್ಲ.
0: ಓನ್ಲಿ ಫಾರ್ ಸೈನ್ಸ್.
1: ಸೈನ್ಸ್, ಇಂಜಿನಿಯರಿಂಗ್, ಸೈನ್ಸ್ ಯಾವ ಎನಿ ಸೈನ್ಸ್,
0: ಬಿ ಎಸ್ ಸಿ, ಇಂಜಿನಿಯರಿಂಗ್ ಅಲೋ ಮಾಡಿದ್ರೆ ಎನಿಥಿಂಗ್, ಸೈನ್ಸ್ ಬ್ಯಾಕ್ ಗ್ರೌಂಡ್,
1: ಸೈನ್ಸ್ ಬ್ಯಾಕ್ ಗ್ರೌಂಡ್ ಇರಬೇಕು.
0: ಇದಕ್ಕೆ ಜನರಲ್ ಆಗಿ ಪ್ರಿಲಿಮ್ಸ್ ಕ್ಲಿಯರ್ ಆಗ್ಲೇಬೇಕಲ್ವಾ?
1: ಹೌದು. ಆಕ್ಚುಲಿ ಇನ್ನೇನಂದ್ರೆ ಫಾರೆಸ್ಟ್ ಸರ್ವಿಸ್ ಕಟ್ ಆಫ್ ಸಿವಿಲ್ ಸರ್ವಿಸ್ ಕಟ್ ಆಫ್ ಇಂದ ತುಂಬಾ ಹೈ ಇರುತ್ತೆ. ನಾವು ಒಂದೇ ಎಕ್ಸಾಮ್ ಬರೀತೀವಿ, ಯೂಶಲಿ ಐ ಎಸ್ ಐ ಪಿ ಎಸ್ ಎಲ್ಲ ನಮ್ಗೆ ಕಟ್ ಆಫ್ 100 ಇದ್ರೆ, ಫಾರೆಸ್ಟ್ ಸರ್ವಿಸ್ ಕಟ್ ಆಫ್ 115, ಜನರಲ್ 10-15 ಮಾರ್ಕ್ಸ್ ಜಾಸ್ತಿ ಇರುತ್ತೆ.
0: ಜಾಸ್ತಿ ಇರುತ್ತೆ. ಓಕೆ, ಈಗ ಪ್ರಿಲಿಮ್ಸ್ ಕ್ಲಿಯರ್ ಆಯ್ತು ಅಂತ ಹೇಳಿದಾಗ ಮೇನ್ಸ್ ಗೆ ನೀವು ಜನರಲ್ ಗೂ ಕಂಡಕ್ಟ್ ಮಾಡಬಹುದಲ್ವಾ?
1: ಹೌದು, ಡೆಫಿನೆಟ್ಲಿ. ನಾನು ಈ ಸಲನು ಕೂಡ ನಂದು ಸಿವಿಲ್ ಸರ್ವಿಸ್ ಮೇನ್ಸ್ ಕೂಡ ಬರ್ದಿದೆ, ಫಾರೆಸ್ಟ್ ಸರ್ವಿಸ್ ಮೇನ್ಸ್ ಕೂಡ ಬರ್ದಿದೆ, ಎರಡೂ ಬರ್ದಿದೆ.
0: ಒಟ್ಟೊಟ್ಟಿಗೆ ಇರುತ್ತಾ?
1: ಇಲ್ಲ, ಗ್ಯಾಪ್ ಇರುತ್ತೆ, ಒಂದ್ 2 months ಗ್ಯಾಪ್ ಇರುತ್ತೆ. ಫಾರೆಸ್ಟ್ ಸರ್ವಿಸ್ ಮೇನ್ಸ್ ಕ್ಲಿಯರ್ ಆಯ್ತು, ಅಂಡ್ ಸಿವಿಲ್ ಸರ್ವಿಸ್ ಮೇನ್ಸ್ ಅಲ್ಲಿ ಅಂತೂ 5 marks ಇಂದ ಮಿಸ್ ಆಯ್ತು ಇಂಟರ್ವ್ಯೂ.
0: ಹಾಗೆ ನೀವು ಈಗ ಈ ಐ ಎಫ್ ಎಸ್ ಮೇನ್ಸ್ ಅನ್ನು ಬರೀತೀರಿ.
1: ಹೌದು.
0: ತದನಂತರ ಐ ಎಫ್ ಎಸ್ ಮೇನ್ಸ್ ಬರೀಬೇಕಾದ್ರೆ ಇದಕ್ಕೆ ಸಬ್ಜೆಕ್ಟ್ ಹೇಗಿರುತ್ತೆ ಅದ್ರ ಬಗ್ಗೆ ಹೇಳ್ಬಿಡಿ.
1: ಬೇಸಿಕಲಿ ಸಬ್ಜೆಕ್ಟ್ಸ್ ಏನಾಗುತ್ತೆ ಅಂದ್ರೆ ಇಲ್ಲಿ ನಮಗೆ 6 papers ಇರುತ್ತೆ. ಸೊ ಇಲ್ಲಿ 2 options ಇರುತ್ತೆ. ಸೊ ನಮ್ದು ಸಿವಿಲ್ ಸರ್ವಿಸ್
0: ಒಂದು ಆಪ್ಷನ್. ಹೌದು.
1: ಸೊ ಒಂದು ಆಪ್ಷನ್ ಅಂದ್ರೆ 2 papers ಇರುತ್ತೆ, ಇಲ್ಲಿ 2 options ಇರುತ್ತೆ. ಅಂಡ್ ಅಲ್ಲಿ ಜನರಲ್ ಸಬ್ಜೆಕ್ಟ್ಸ್ ಲೈಕ್ ಸೋಷಿಯಲಜಿ ಅಂದ್ರೆ ಆಪ್ಷನಲ್ 22 options ಎಷ್ಟು ಇರುತ್ತೆ. ಸೊ ಅವ್ರು ಯಾವ್ದು ತಗೊಳ್ಬಹುದು, ಬಟ್ ಇಲ್ಲಿ ಒಂದು ಸೈನ್ಸ್ ಆಬ್ಜೆಕ್ಟ್, ಸೈನ್ಸ್ ಸಬ್ಜೆಕ್ಟ್ಸ್ ಇರುತ್ತೆ ಅಷ್ಟೇ.
0: ಸೈನ್ಸ್ ಯಾವ್ದು ತಗೊಂಡಿದ್ರಿ?
1: ನಂದು ಬೇಸಿಕಲಿ 2 options ಇರೋದ್ರಿಂದ ಫಾರೆಸ್ಟ್ರಿ ಮತ್ತೆ ಜಿಯಾಲಜಿ ತಗೊಂಡಿದೆ. ಸೊ ನಂದು ಸ್ವಲ್ಪ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಬ್ಯಾಕ್ ಗ್ರೌಂಡ್ ಇರೋದ್ರಿಂದ ಜಿಯಾಲಜಿ ಸ್ವಲ್ಪ ಕಂಪಾರೇಟಿವ್ಲಿ ಲಿಂಕ್ ಆಗುತ್ತೆ ಸಬ್ಜೆಕ್ಟ್ಗೆ.
0: ಓಕೆ.
1: ಸೊ ಜಿಯಾಲಜಿ ತಗೊಂಡಿದೆ, ಅಂಡ್ ಫಾರೆಸ್ಟ್ರಿ ತಗೊಂಡಿದೆ, ಅಂಡ್ ಮಾಮೂಲಿ ಅನದರ್ ಜನರಲ್ ಇಂಗ್ಲಿಷ್ ಪೇಪರ್ ಅಂತ ಇರುತ್ತೆ. ಅಂಡ್ ದೀಸ್ ಆರ್ ಮೇಜರ್ ಪೇಪರ್ಸ್. ಅಂಡ್ ಒಂದು ಜನರಲ್ ಸ್ಟಡೀಸ್, ಜನರಲ್ ಇಂಗ್ಲಿಷ್ ಮತ್ತೆ 4 papers, ಆಪ್ಷನಲ್ ಪೇಪರ್ಸ್, ಟೋಟಲ್ 6 papers ಅಂತ ಇರುತ್ತೆ. ಸಿವಿಲ್ ಸರ್ವಿಸ್ ಅಲ್ಲಿ 7 papers, ಅಲ್ಲಿ 4 general papers, 1 optional ಆತರ ಅಷ್ಟೇ.
0: ಅಂದ್ರೆ ಈಗ ನೀವು ಇದನ್ನ ತಗೊಂಡ್ರಲ್ಲ ಏನು ಫಾರೆಸ್ಟ್ ಸರ್ವಿಸ್ ಎಕ್ಸಾಮ್ಸ್, ಅದು ಸೇಮ್ ಅದೇ ರೀತಿ ಇರುತ್ತಲ್ವಾ?
1: ಹೌದು, ಎಕ್ಸಾಮ್ಸ್ ಎಲ್ಲ ಸೇಮ್ ಇರುತ್ತೆ. ಅಂಡ್ ಈ ಫಾರೆಸ್ಟ್ ಸರ್ವಿಸ್, ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್, ಇಂಡಿಯನ್ ಪೊಲೀಸ್ ಸರ್ವಿಸ್, ಈ ಮೂರು ಕೂಡ ಪ್ರೀಮಿಯರ್ ಸರ್ವಿಸಸ್ ಇಂಡಿಯಾದಲ್ಲಿ. ಆಲ್ ಇಂಡಿಯಾ ಸರ್ವಿಸ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಇಂಡಿಯಾದಲ್ಲಿ ಇರೋ 3 ಆಲ್ ಇಂಡಿಯಾ ಸರ್ವಿಸ್ ಅಂದ್ರೆ ಈ 3, ಐಎಎಸ್, ಐಪಿಎಸ್ ಮತ್ತೆ ಫಾರೆಸ್ಟ್ ಸರ್ವಿಸ್. ಇನ್ ಮಿಕ್ಕಿದಲ್ಲ ನಮ್ಮ ಸೆಂಟ್ರಲ್ ಸರ್ವಿಸಸ್ ಅಂತ ಬರುತ್ತೆ. ದೆನ್ ಬರೋದು ಸ್ಟೇಟ್ ಸರ್ವಿಸ್. ಸ್ಟೇಟ್ ಸರ್ವಿಸ್ ಎಕ್ಸಾಮ್ ನ ಕೆಪಿಸಿ ಕಂಡಕ್ಟ್ ಮಾಡ್ತಾರೆ. ಈ 3 ಆಲ್ ಇಂಡಿಯಾ ಸರ್ವಿಸಸ್ ಮತ್ತೆ ಅದರ್ ಸೆಂಟ್ರಲ್ ಸರ್ವಿಸಸ್ ಗೆ ಯುಪಿಸಿ ಕಂಡಕ್ಟ್ ಮಾಡ್ತಾರೆ.
0: ಮೇನ್ಸ್ ಕ್ಲಿಯರ್ ಆಗುತ್ತೆ, ಇಂಟರ್ವ್ಯೂ ಹೋಗ್ತೀರಿ.
1: ಹೌದು.
0: ಇಂಟರ್ವ್ಯೂ ಬಗ್ಗೆ ಹೇಳ್ಬೋದಾ, ಹೇಗಿತ್ತು, ಎಷ್ಟು ಚೆನ್ನಾಗಿದ್ರು, ಏನ್ ಪ್ರಶ್ನೆಗಳು ಬಂದ್ವು ನಿಮಗೆ ಅಂತ?
1: ಆಕ್ಚುಲಿ ನಂದು ಇದು 2nd ಯುಪಿಸಿ ಇಂಟರ್ವ್ಯೂ. ನನ್ನ ಫಸ್ಟ್ ಯುಪಿಸಿ ಇಂಟರ್ವ್ಯೂ 2024 ಅಲ್ಲೇ ಕೊಟ್ಟಿದೆ.
0: ಓಕೆ, ನೀವು ಆರ್ಮ್ ಫೋರ್ಸ್ ಹೇಳಿದ್ರೆ
1: ಆರ್ಮ್ ಫೋರ್ಸ್.
0: ಅಂದ್ರೆ ಇನ್ನೊಂದ್ ಏನಂತ ಹೇಳಿದ್ರೆ ಈ ಒಂದು ಸರ್ವಿಸ್ ಅಂದ್ರೆ ಐಎಎಸ್, ಐಪಿಎಸ್, ಐಎಫ್ಎಸ್ ಏನಿದೆಯಲ್ಲ, ಇದನ್ನ ತಗೊಂಡ್ಮೇಲೆ ನೀವು ಐಎಫ್ಎಸ್ ಗೆ ಫಸ್ಟ್ ಟೈಮ್ ಅಟೆಂಪ್ಟ್ ಮಾಡಿದ್ದ?
1: ಹೌದು, ಫಸ್ಟ್ ಟೈಮ್ ಇದು. ಫಸ್ಟ್ ಮೇನ್ಸ್, ಫಸ್ಟ್ ಇಂಟರ್ವ್ಯೂ, ಫಸ್ಟ್ ಕ್ಲಿಯರ್.
0: ಫಸ್ಟ್ ಕ್ಲಿಯರ್. ಓಕೆ, ಇನ್ನು ಅವಕಾಶನೇ ಬೇಡ. ಮುಂದುವರಿಸಿ.
1: ಯೂಶಲಿ ಇಂಟರ್ವ್ಯೂ ನಾವು ತುಂಬಾ ಜನ ಯೂಟ್ಯೂಬ್ ಅಲ್ಲಿ ನೋಡ್ತಿರ್ತೀವಿ, ಫುಲ್ ಟಫ್ ಇರುತ್ತೆ, ಅದರಲ್ಲೇ ಇರುತ್ತೆ. ಬಟ್ ಆಕ್ಚುಲ್ ಇಂಟರ್ವ್ಯೂ ಒಂದು 90% ಕಾರ್ಡಿಯಲ್ ಆಗಿರುತ್ತೆ. ಯಾರು ತುಂಬಾ ಇದು ಮಾಡಲ್ಲ, ಲೈಕ್ ತುಂಬಾ ಕೋಆಪರೇಟಿವ್ ಆಗಿರ್ತಾರೆ, ತುಂಬಾ ಚೆನ್ನಾಗಿ ಮಾತಾಡಿಸ್ತಾರೆ, ಎಲ್ಲ ಮಾಡ್ತಾರೆ. ಬಟ್ ನನ್ನ ಇಂಟರ್ವ್ಯೂಸ್ ಟಫ್ ಇತ್ತು. ನನ್ನ ಪರ್ಟಿಕ್ಯುಲರ್ಲಿ ನನ್ ಬಿಕಾಸ್ ನನಗೆ ಲಾಸ್ಟ್ ಅಟೆಂಪ್ಟ್ ಇಂಟರ್ವ್ಯೂ ಕೊಟ್ಟದಾಗ್ಲೂ ಕೂಡ ನಾರ್ಮಲ್ ಇಂಟರ್ವ್ಯೂ ಇತ್ತು, ಲೈಕ್ ತುಂಬಾ ಕಾರ್ಡಿಯಲ್ ಆಗಿ ಎಲ್ಲ ಮಾಡಿ ಎಲ್ಲ ಮಾಡಿದ್ರೆ ಗುಡ್ ಸ್ಕೋರ್ ಕೂಡ ಬಂದಿತ್ತು. ಒಂದು ಎಕ್ಸ್ಪೀರಿಯನ್ಸ್ ಇತ್ತು ಒಂದು ಇಂಟರ್ವ್ಯೂ ಬಗ್ಗೆ. ಸೊ ನನ್ನ ಎಕ್ಸ್ಪೆಕ್ಟೇಷನ್ಸ್ ಇತ್ತು ಈ ಕ್ವಶನ್ಸ್ ಬರುತ್ತೆ ಈ ಬ್ಯಾಕ್ ಗ್ರೌಂಡ್ ಇಂದ. ಯೂಶಲಿ ನಾವು ಡ್ಯಾಫ್ ಅಂತ ಕೊಡ್ತೀವಿ, ಡ್ಯಾಫ್ ಅಲ್ಲಿ ನಮ್ದು ಎಲ್ಲ ಡೀಟೇಲ್ಸ್. ಸೊ ಆ ಡೀಟೇಲ್ಸ್ ಮೇಲೆ ಅವರು ಯೂಶಲಿ ಕ್ವಶನ್ಸ್ ಪಿಕ್ ಮಾಡಿ ಕೇಳ್ತಾರೆ. ಸೊ ನನ್ನ ಡ್ಯಾಫ್ ಅಲ್ಲಿ ತುಂಬಾ ಚೆನ್ನಾಗಿತ್ತು ನನ್ನ ಡ್ಯಾಫ್, ಯಾಕಂದ್ರೆ ನಂದು ರಸ್ಲಿಂಗ್ ಇತ್ತು, ಸ್ಟ್ರೆಂಗ್ ಫುಡ್ ಆಯ್ತು, ಸ್ವಿಮ್ಮಿಂಗ್ ಇತ್ತು, ಹಾರ್ಸ್ ರೈಡಿಂಗ್ ಇತ್ತು, ಎಲ್ಲ ಇತ್ತು.
0: ತುಂಬಾ ಜಾಸ್ತಿ ಕೊಟ್ಬಿಟ್ಟಿದ್ರೆ ಸಿಗ.
1: ಆಕ್ಚುಲಿ ಎಲ್ಲ ತುಂಬಾ ಚೆನ್ನಾಗಿ, ನಾನು ಆಬ್ವಿಯಸ್ಲಿ ಬರ್ದೇನು ತುಂಬಾ ಚೆನ್ನಾಗಿ ಪ್ರಿಪರೇಷನ್ ಇರುತ್ತೆ ಅದ್ರ ಮ್ಯಾಟರ್ ಮೇಲೆ. ಸೊ ನಾನು ತುಂಬಾ ಚೆನ್ನಾಗಿ ಪ್ರಿಪೇರ್ ಆಗಿ ಹೋದೆ ಇಂಟರ್ವ್ಯೂಗೆ. ಸೊ ಅಲ್ಲಿ ಮೇಡಮ್ ಇದ್ರು, ಸುಮನ್ ಶರ್ಮಾ ಅಂತ ಅವ್ರು ಇಂಟರ್ವ್ಯೂ ಚೇರ್ಮನ್. ಸೊ ಕರೆದ್ರು, ಲ್ಯಾಫ್ ನೋಡಿದ್ರು, ಓ ಆರ್ ಯು ಎನ್ ಮೆಕ್ಯಾನಿಕಲ್ ಇಂಜಿನಿಯರ್ ಅಂದ್ರು. ಎಸ್ ಮ್ಯಾಮ್ ಅಂತಂದೆ. ಫಸ್ಟ್ ಕ್ವಶನ್ ಶೂಟ್ ಮಾಡಿದ್ರು, ಎಕ್ಸ್ಪ್ಲೇನ್ ದಿ ಡಿಫ್ರೆಂಟ್ ಲಿಂಕ್ ಮೆಕಾನಿಸಮ್ಸ್ ಆಫ್ ಮಿಷಿನ್ ಅಂತ. ಸೊ ಅದು ನಮ್ಮ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅಲ್ಲಿ ಕೈನಮ್ಯಾಟಿಕ್ಸ್ ಆಫ್ ಮಿಷಿನ್ ಅಂತ ಇದೆ. ನಾವು ಆಲ್ಮೋಸ್ಟ್ ಅದು ತುಂಬಾ ಓದಿ ತುಂಬಾ ಇದಾಗ್ಬಿಟ್ಟಿದೆ.

0: ಅದು ಟಫೆಸ್ಟ್ ಸಬ್ಜೆಕ್ಟ್ ಮೆಕ್ಯಾನಿಕಲ್ ಅಲ್ಲಿ. ನಾನು ಮೈಂಡ್ ಅಲ್ಲಿ ಓ ಯಾರು ನಾನು ಯಾವ ಸರ್ವಿಸ್ ಎಕ್ಸಾಮ್ ಬಂದಿದ್ದೀನಿ, ಟೆಕ್ನಿಕಲ್ ಕ್ವಶನ್ ಕೇಳ್ತಿದ್ದಾರೆ ಅಂತ ಮೈಂಡ್ ಅಲ್ಲಿ ಬಂತು. ಬಟ್ ಓಕೆ, ನಾನು ಇಂಜಿನಿಯರಿಂಗ್ ಕೂಡ ಚೆನ್ನಾಗಿ ಓದಿದೆ, ಲೈಕ್ ತುಂಬಾ ಏನು ಇದಂತಿಲ್ಲ. ಸೊ ಜನರಲ್ ಆಗಿ ಆನ್ಸರ್ ಮಾಡಿದೆ, ಲೈಕ್ ಎಷ್ಟು ನೆನಪಿತ್ತು ಅದ್ರ ಬಗ್ಗೆ ಜನರಲ್ ಆಗಿ ಆನ್ಸರ್ ಮಾಡಿದೆ. ಆದ್ರೆ ಅದ್ರ ಮೇಲೆ ಇನ್ನೊಂದು ಕ್ವಶನ್ ಕೇಳಕ್ ಸ್ಟಾರ್ಟ್ ಮಾಡ್ರು. ನಾನು ಆಲ್ಮೋಸ್ಟ್ ಎಲ್ಲ ನಂದು ಇಂಜಿನಿಯರಿಂಗ್ ಬಿಟ್ಟು 5 ಇಯರ್ಸ್ ಆಗಿಬಿಟ್ಟಿದೆ. ಸೊ ಎಲ್ಲಾನು ಜನರಲ್ ಆಗಿ ಆನ್ಸರ್ ಮಾಡ್ತಿದ್ದೀನಿ. ಸೊ ಮ್ಯಾಮ್ ಅಂದ್ರು ಯು ಆರ್ ಅನ್ ಇಂಜಿನಿಯರ್, ಆನ್ಸರ್ ಲೈಕ್ ಅನ್ ಇಂಜಿನಿಯರ್ ಅಂತ ಅಂದ್ರು. ನಾನು ನನ್ನ ಮಾಮೂಲಿ ಜನರಲ್ ಆಗಿ ಆನ್ಸರ್ ಮಾಡಿ ಟ್ರೈ ಮಾಡಿದ್ವಿ, ಬಿಕಾಸ್ ಆಬ್ವಿಯಸ್ಲಿ 5 ಇಯರ್ಸ್ ಗ್ಯಾಪ್ ಇರೋದ್ರಿಂದ ನಾವು ತುಂಬಾ ಟೆಕ್ನಿಕಲ್ ಸೌಂಡ್ ಆಗೋ ಆಗಲ್ಲ. ಸೊ ನಾವು ಯೂಶಲಿ 5 ಇಯರ್ಸ್ ಜನರಲ್ ಪಾಲಿಟಿ, ಜಿಯೋಗ್ರಫಿ, ಎಕನಾಮಿ ಎಲ್ಲ ಜನರಲ್ ಸಬ್ಜೆಕ್ಟ್ಸ್ ಓದ್ತಿರ್ತೀವಿ, ಟೆಕ್ನಿಕಲ್ ಸಬ್ಜೆಕ್ಟ್ ಲಿಂಕ್ ಹೋಗ್ಬಿಟ್ಟಿರುತ್ತೆ.
1: ಹೌದು.
0: ಸೊ ಮ್ಯಾಮ್ ಎಲ್ಲ ಸ್ವಲ್ಪ ಅದರಲ್ಲೇ ಕೇಳಿದ್ರು, ನಾನೇನ್ ಅನ್ಕೊಂಡೆ ಓಕೆ 4 ಮೆಂಬರ್ಸ್ ಇರ್ತಾರೆ ಇಂಟರ್ವ್ಯೂ ಪ್ಯಾನಲ್ ಅಲ್ಲಿ. ಸೊ ನೆಕ್ಸ್ಟ್ ಮೆಂಬರ್ ಹೋದ್ರು. ಸೊ ನಾನೇನ್ ಅನ್ಕೊಂಡೆ ನೆಕ್ಸ್ಟ್ ಅಟ್ ಲೀಸ್ಟ್ ನೆಕ್ಸ್ಟ್ ಮೆಂಬರ್ ಆದ್ರೂ ನಾನು ಡ್ಯಾಫ್ ಇಂದ ಚೆನ್ನಾಗಿ ಕೇಳ್ತಾರೆ, ಎಲ್ಲ ಪ್ರಿಪೇರ್ ಆಗಿದ್ದೀನಿ ಮಾತಾಡೋದು ಅಂತ ಅನ್ಕೊಂಡೆ. ಅವ್ರು ಬಂದ್ರು ಮ್ಯಾಮ್ ಎಲ್ಲಿ ಸ್ಟಾಪ್ ಮಾಡಿದ್ರು ಅಲ್ಲಿಂದ ಕಂಟಿನ್ಯೂ ಮಾಡ್ರು, ಪುನಃ ಅಗೇನ್ ಟೆಕ್ನಿಕಲ್ ಕೇಳಕ್ ಸ್ಟಾರ್ಟ್ ಮಾಡಿದ್ರು. ಅವರು ಅಗೇನ್ ಬ್ಯಾಟರೀಸ್ ಮೆಕಾನಿಸಮ್ ಹೇಳು, ಅಂದ್ರೆ ಹೆಂಗೆ ಸೋಲಾರ್ ಕಾರ್ ಮೆಕಾನಿಸಮ್ ಹೇಳು, ಎಲ್ಲ ಸ್ಟಾರ್ಟ್ ಮಾಡಿದ್ರು ಹಂಗೆ. ಓ ನಾನು ಹೋಯ್ತು ಯಾಕೋ ಇಂಟರ್ವ್ಯೂ ಹೋಯ್ತು ಅಂತ ಮೈಂಡ್ ಅಲ್ಲಿ ಅನ್ಕೊಂಡು, ಹಾಗೆ ಇಂಟರ್ವ್ಯೂ ಇನ್ನು 2 ಮೆಂಬರ್ಸ್, ಒಬ್ರು ಮೆಂಬರ್ ಮಾತ್ರ ಜನರಲ್ ಕ್ವಶನ್ಸ್ ಕೇಳಿದ್ರು. ಲೈಕ್ ನಾನು ಫಾರೆಸ್ಟ್ ಜಿಯಾಲಜಿ ಆಪ್ಷನ್ ಅಲ್ಲಿದ್ರಿಂದ ಫಾರೆಸ್ಟ್ರಿ ಜನರಲ್ ಜಿಯಾಲಜಿ ಬಗ್ಗೆ ಕೇಳಿದ್ರು, ಅದ್ ನಾವು ಪ್ರಿಪೇರ್ ಆಗಿರ್ತೀವಿ ಅದ್ರ ಬಗ್ಗೆ ಎಲ್ಲ. ಸೊ ಅದೆಲ್ಲ ಆನ್ಸರ್ ಮಾಡಿದೆ. ಬಟ್ ಆಲ್ಮೋಸ್ಟ್ 70-80% ಅನ್ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಎಲ್ಲ, ಎಲ್ಲ ಟೆಕ್ನಿಕಲ್ ಕ್ವಶನ್ಸ್ ಬಂದಿತ್ತು. ಬಟ್ ನಂದು ಬೆಸ್ಟ್ ಆಫ್ ಎಬಿಲಿಟಿ ಆನ್ಸರ್ ಮಾಡಿದೆ. ಬಟ್ ಆಚೆ ಬಂದು ನಮ್ಮ ತಂದೆಗೆ ಹೇಳಿದೆ, ಏ ಇಂಟರ್ವ್ಯೂ ಮುಗೀತು ಇದು ಆಗಲ್ಲ ಅಂತ ಅಂದೆ. ಬಟ್ ನಮ್ಮ ಫ್ರೆಂಡ್ಸ್ ಹೇಳಿದ್ ಏನಂದ್ರೆ, ಲೈಕ್ ಅದು ಪರ್ಸನಾಲಿಟಿ ಟೆಸ್ಟ್, ನಾಲೆಡ್ ಚೆಕ್ ಮಾಡಲ್ಲ ಅವರು. ಸೊ ಅವನು ನಿಮ್ಗೆ ಆನ್ಸರ್ ಮಾಡಕ್ ಬರ್ಲಿಲ್ಲ ಅಂದ್ರು ಅವ್ನ್ ಕಾಮ್ ಆಗಿದಾನ, ಕಂಪೋಸ್ ಆಗಿದಾನ, ಅವ್ನು ಹೆಂಗೆ ಪ್ರೆಷರ್ ಹ್ಯಾಂಡಲ್ ಮಾಡ್ತಿದ್ದಾನೆ ಅದನ್ನ ಅವ್ರು ಚೆಕ್ ಮಾಡ್ತಾರೆ. ಸೊ ನೀನು ಅವ್ರಿಗೆ ನಿಂಗೆ ಪರ್ಸನಾಲಿಟಿ ಅವ್ರಿಗೆ ಇಷ್ಟ ಆಗಿದ್ರೆ ನಿಂಗೆ ಮಾರ್ಕ್ಸ್ ಕೊಡ್ತಾರೆ, ತಲೆ ಕೆಡ್ಸ್ಕೊಡ ಅಂತ ಹೇಳಿದ್ರು. ಸೊ ಅದೇ ರೀತಿ ನಿನ್ನೆ ಮಾರ್ಕ್ಸ್ ಬಂತು, 190 ಕೊಟ್ಟಿದ್ರೆ ವೆರಿ ಗುಡ್ ಸ್ಕೋರ್ ಆಕ್ಚುಲಿ. ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಲಾಸ್ಟ್ ಇಂಟರ್ವ್ಯೂ ಸ್ಕೋರ್. ಸೊ ತುಂಬಾ ಸ್ಕೋರ್ ಚೆನ್ನಾಗಿ ಕೊಟ್ಟಿದ್ದಾರೆ.
1: ಆದ್ರೆ ಈಗ ನಮ್ಮ ವಿದ್ಯಾರ್ಥಿಗೆ ಹೇಳೋದೇನಂತಂದ್ರೆ, ಈ ಮುಖಾಂತರ ಅಂದ್ರೆ ಅನ್ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಗಳು ಜಾಸ್ತಿ ಬಂದವು, ಆದ್ರೂ ಕೂಡ ಎದೆಗೊಂದದೆ ಸಾಧ್ಯ ಆದಷ್ಟು ಪ್ರಾಮಾಣಿಕವಾಗಿ ಉತ್ತರ ಕೊಟ್ಟಿದ್ದಕ್ಕೂ ಕೂಡ ಸೆಲೆಕ್ಟ್ ಆಗುವ ಸಾಧ್ಯತೆ ಖಂಡಿತ ಇರುತ್ತೆ. ಹೆದರ್ಕೊಳ್ಳೋ ಅವಕಾಶ ಇಲ್ಲ. ನಿಮಗೆ ಮಧ್ಯದಲ್ಲೇ ಕೂಡ ಹೆದರಿಕೆ ಶುರು ಆಯ್ತು, ಇದೇನೋ ಬಹಳ ಕಷ್ಟ ಇದೆ ಅಂತ ಅನ್ನಿಸ್ತು, ಆದ್ರೂ ಕೂಡ ನೀವು ಎದೆಗುಂದದೆ ನಿಮ್ಮ ಒಂದು ಪ್ರಾಮಾಣಿಕತೆಯನ್ನ ಬಿಟ್ಕೊಡ್ಲಿಲ್ಲ, ಆ ನಿಟ್ಟಿನಲ್ಲಿ ಕೂಡ ಒಳ್ಳೆಯ ಅಂಕವನ್ನ ಬಂತಲ್ವಾ.
0: ನಾನು ಬೇಸಿಕಲಿ ನಾನು ಸ್ಪೋರ್ಟ್ಸ್ ಪರ್ಸನ್ ಆಗಿ ಇದ್ದಿದ್ದರಿಂದ ನನ್ನ ಆಕ್ಚುಲಿ ಡೆಮಿನಿಯರ್ ಕಾಮ್ ಇರ್ತಿತ್ತು ಯಾವಾಗ.
1: ಓಕೆ,
0: ಇಷ್ಟ ಆಗಿ ಮಾರ್ಕ್ಸ್ ಕೊಟ್ಟಿದ್ದಾರೆ.
1: ಓಕೆ, ಈಗ ನಮ್ಮ ಕೇಳುಗರಿಗೆ ನಾವು ಹೇಳೋದೇನಂತ ಹೇಳಿದ್ರೆ, ಜಿ ಎಸ್ ಅಭಿಷೇಕ್ ನಾಯಕ್ ಅವರು ಆಲ್ ಇಂಡಿಯಾ ರ್ಯಾಂಕಿಂಗ್ 122 ತಗೊಂಡಿದ್ರಿ, 122 ರ್ಯಾಂಕ್ ತಗೊಂಡಿದ್ರಿ. ಎಕ್ಸ್ಪೆಕ್ಟ್ ಕರ್ನಾಟಕ ಕೇಟರ್ ಸಿಗ್ಬೋದಾ?
0: ಚಾನ್ಸಸ್ ಹೈ ಇದೆ. ಏನಕಂದ್ರೆ ಲೈಕ್ ಅದು ವೇಕೆನ್ಸಿ ಅದು ಕ್ಯಾಟಗರೀಸ್ ಮೇಲೆ ಅಲಾಟ್ ಮಾಡ್ತಾ ಹೋಗ್ತಾರೆ. ಸೊ OBCಗಿಷ್ಟು, SCಗಿಷ್ಟು, ST ಗಿಷ್ಟು, ಜನರಲ್ಗಿಷ್ಟು ಅಂತ ಅಲಾಟ್ ಮಾಡ್ತಾರೆ. ನಾನು ಕರ್ನಾಟಕದಲ್ಲಿ ನಂದು ST ಕ್ಯಾಟಗರಿ ಬರೋದ್ರಿಂದ ನಾನು ಕರ್ನಾಟಕದಿಂದ ಒಬ್ಬನೇ ST ಕ್ಲಿಯರ್ ಆಗಿರೋದು IFS ಎಕ್ಸಾಮಿನೇಷನ್.
1: ಓಕೆ,
0: ಸೊ ಪ್ರೆಟಿ ಫೇರ್ ಚಾನ್ಸಸ್ ಇದೆ. ಇನ್ ಕೇಸ್ ಅವರೇನ್ರ ಅಲಾಟ್ ಆದ್ರೆ, ವೇಕೆನ್ಸಿ ನಮ್ದು ಕರ್ನಾಟಕ ಅಲಾಟ್ ಆದ್ರೆ, ದಿಸ್ ವೆರಿ ಹೈ ಚಾನ್ಸ್ ಐ ವಿಲ್ ಗೆಟ್ ಕರ್ನಾಟಕ.
1: ಓಕೆ, ನಿಮ್ಮ ಕನಸು ಇದ್ದಿದ್ದು IPS?
0: ಹೌದು,
1: ಸಿಕ್ಕಿದ್ದು IFS. ಈಗ ನೀವು ಏನೋ ಬೇರೆ ಬೇರೆ ಕನಸುಗಳನ್ನ ಇಟ್ಕೊಂಡಿದ್ರೆ IPS ಕ್ಲಿಯರ್ ಮಾಡಿ ಅಂತ ಹೇಳಿ, IFS ಸಡನ್ ಕ್ಲಿಯರ್ ಆಗೋಯ್ತು, ಏನ್ ಮಾಡ್ಬೇಕು ಅಂದ್ರೆ? ಯಾಕಂದ್ರೆ ಇಂಡಿಯನ್ ಫಾರೆಸ್ಟ್ ಸರ್ವಿಸ್, ನೀವು ಮಂಡ್ಯದವರು ಅಂತಂದಾಗ ಸುತ್ತಮುತ್ತ ಹಸಿರು, ಕಾಡು, ಪಕ್ಕದಲ್ಲೇ ಮೈಸೂರು, ಬಂಡೀಪುರ, ನಾಗರಹೊಳೆ, ಎಲ್ಲ ಸುತ್ತಮುತ್ತ ಇರುವಂತಹ ಬಹಳ ದೊಡ್ಡ ಒಂದು ಏರಿಯಾ ಅಲ್ವಾ. ನಮ್ಮ ಕರ್ನಾಟಕದಲ್ಲಿ ಬಹಳ ಅಗಾಧವಾಗಿ ಅರಣ್ಯ ಪ್ರದೇಶವನ್ನ ಇಟ್ಕೊಂಡಿದೀವಿ. ನೀವು ಕೂಡ ಮಂಡ್ಯದಲ್ಲೂ ಆದ್ರಿಂದ ಪ್ರಕೃತಿ ಪರಿಸರ ಹೆಚ್ಚು ನೋಡಿರ್ತೀರಿ ಅಲ್ವಾ? ಆ ನಿಟ್ಟಿನಲ್ಲಿ ಈಗ IFS ಆದ್ಮೇಲೆ ಏನ್ ಕನಸು
0: ಅಂದ್ರೆ, ಬೇಸಿಕಲಿ ಲೈಕ್ ನಂದು ನಮ್ಮಜ್ಜಿ ಮನೆ ಬಂದು ಚಾಮರಾಜನಗರ ಜಿಲ್ಲೆ, ನಮ್ಮ ರಾಮನ್ನವರು.
1: ಓಕೆ, ಆದ್ರೆ ಬಂಡೀಪುರಕ್ಕೆ
0: ಚಾಮರಾಜನಗರ ಜಿಲ್ಲೆ ಕೊಳ್ಳೇಗಾಲ ತಾಲೂಕು ಪಾಳ್ಯ ಅಂತ. ಸೊ ಅದ ಹೇಗಿದೆ ಅಂದ್ರೆ, ಅವರು ಕಾಡ್ ಮಧ್ಯದಲ್ಲೇ ಇರೋದು ಊರು ಕೂಡ, ಜಸ್ಟ್ ಲೈಕ್ 1 ಕಿಲೋಮೀಟರ್ ಆಚೆ ಹೋದ್ರೆ ಕಾಡ್ ಇದೆ. ಸೊ ನಾನು ತುಂಬಾ ಚಿಕ್ಕ ವಯಸ್ಸಿಂದನು ಈ ಕಾಡಲ್ಲಿ ಬೆಳೆದು ಸುತ್ತಮುತ್ತ ಓಡಾಡಿ ಮರಗಳು ಎಲ್ಲ ಅದ್ರ ಮಧ್ಯದಲ್ಲೇ ಬೆಳೆದಿರೋದ್ರಿಂದ ನಂಗೆ ಫಾರೆಸ್ಟ್ ಮೇಲೆ ತುಂಬಾ ಜಾಸ್ತಿ ಒಲವು ಇತ್ತು. ಸೊ ಅದೇ ರೀತಿ ನಂಗೆ ಫಾರೆಸ್ಟ್ ಸರ್ವಿಸ್ ಕೂಡ ಸಿಕ್ಕಿರೋದ್ರಿಂದ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಲೈಕ್ ನಂದು ಬೆಳೆದಿರೋದು ಇದೆ ವಾತಾವರಣದಲ್ಲಿ, ಎಲ್ಲ ಕಾಡ್ ಮಧ್ಯೆ ಬೆಳೆದಿದ್ದೀನಿ, ಎಲ್ಲ ಚೆನ್ನಾಗಿ ಗೊತ್ತು ಇದ್ರ ಬಗ್ಗೆ ಅಂತಂದಾಗ ಫಾರೆಸ್ಟ್ ಸರ್ವಿಸ್ ಒನ್ ಆಫ್ ವೆರಿ ಗುಡ್ ಸರ್ವಿಸ್ ಆಕ್ಚುಲಿ. ಅದು
1: ಖಂಡಿತವಾಗ್ಲೂ ವೆರಿ ಗುಡ್ ಸರ್ವಿಸ್,
0: ಅಂದ್ರೆ ನನ್ ಪರ್ಸನಾಲಿಟಿ ಸೂಟ್ ಆಗೋದ್ರಿಂದ ಅದು ಕೂಡ ಬೆಟರ್ ಸರ್ವಿಸ್.
1: ಅಂದ್ರೆ ಮೋಸ್ಟ್ಲಿ ನಿಮಗೆ ನಿಮ್ಮ ಡೆಸ್ಟಿನಿ ಇದ್ದಿದ್ದಿಲ್ಲೇ
0: ಇರ್ಬಹುದು,
1: ಆಮೇಲೆ ಅವಕಾಶ ಇನ್ನೂ ಇದೆ ನಿಮ್ಗೆ UPSC ಬರ್ಲಿಕ್ಕೆ.
0: ಈಗ ನೆಕ್ಸ್ಟ್ ಅಟೆಂಪ್ಟ್ ಕೊಡ್ಬೇಕು.
1: ಮೋಸ್ಟ್ಲಿ ಒಂದೇ ಅಟೆಂಪ್ಟ್?
0: ಇಲ್ಲ, ಅಟೆಂಪ್ಟ್ಸ್ ಇದೆ, ಇನ್ನೂ ಅಟೆಂಪ್ಟ್ಸ್ ಇದೆ.
1: ಅಲ್ಲ, ಯಾಕೆ ಅಂತಂದ್ರೆ ಕ್ಲಿಯರ್ ಆದ್ಮೇಲೆ IAS IPS ಕ್ಲಿಯರ್ ಆದ್ಮೇಲೆ ಒಂದೇ ಅಟೆಂಪ್ಟ್ ಇರುತ್ತೆ ಬರ್ಲಿಕ್ಕೆ.
0: ಹೌದು, ಈ ಸಲ ಅದು ರೂಲ್ಸ್ ಮಾಡಿದ್ದಾರೆ ಆಕ್ಚುಲಿ.
1: ನಿಮ್ಗೂ ಅದು ಬರುತ್ತಾ ಅಪ್ಲೈ ಆಗುತ್ತಾ?
0: IFS ಗದ್ ಅಪ್ಲೈ ಆಗಲ್ಲ.
1: ಈಗ ನಿಮ್ಮ ಸ್ಟಡಿ ಹೇಗಿತ್ತು? ಯಾಕೆ ಅಂತ ಹೇಳಿದ್ರೆ 5 ವರ್ಷದ ಪರಿಶ್ರಮ ಚಿಕ್ಕದಲ್ಲ.
0: ಹೌದು,
1: ಯಾಕೆಂದ್ರೆ ನಮ್ಮ ಯಂಗ್ಸ್ಟರ್ಸ್ ನಾವು ಹೇಳಲೇಬೇಕಾಗತ್ತೆ, ಅದನ್ನ ಆಸ್ಪಿರೆಂಟ್ಸ್ ಇರ್ತಾರೆ, ಆ ಕನಸನ್ನ ಕಟ್ಕೊಂಡಿರ್ತಾರೆ. ಈ ಚಿಕ್ಕ ವಯಸ್ಸಿಂದ ಕನಸು ಕಟ್ಕೊಂಡಿರ್ತಾರೆ, ಈ 10ನೇ ತರಗತಿ ಎಕ್ಸಾಮ್ ಬರೀತಿರೋರು, ಇಲ್ಲ PUC ಎಕ್ಸಾಮ್ ಬರೀತಿರೋರು, ಏನ್ ಕನಸು ಕಾಣ್ತಿದ್ಯಾ ಅಂತ ಹೇಳಿದ್ರೆ UPSC ಕ್ಲಿಯರ್ ಮಾಡಬೇಕು ಅಂತಾರೆ. ಯಾವ ಒಂದು ಸಬ್ಜೆಕ್ಟ್ ತಗೊಂಡು ಓದ್ತೀಯ, BE ಮಾಡ್ತೀನಿ ಅಂತಾರೆ, MBBS ಮಾಡ್ತೀನಿ ಅಂತಾರೆ. ಈಗ ಅದನ್ನ ಮಾಡಿಕೊಂಡು ಅವ್ರ ಕನಸು ಕೂಡ ಬಿಟ್ಬಿಟ್ಟಿದ್ರೆ ನಿಮ್ಮ ಅಣ್ಣನ ರೀತಿಲಿ ನಾನು

0: ಆಗಲ್ಲ ಅಂತ ಬಿಟ್ಬಿಟ್ಟಿದ್ರೆ ಮೋಸ್ಟ್ಲಿ ಇವತ್ತು ನಾವು ನೀವು ಈ ವಿಚಾರ ಮಾತಾಡಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಆ ನಿಟ್ಟಿನಲ್ಲಿ ಏನ್ ಹೇಳಿ ಬಯಸ್ತೀರಿ
1: ಅಂದ್ರೆ, ಇದು ವಿಚಾರ ನನಗೆ ಲೈಕ್ ನಾನು ಪಿ ಯು ಆದ್ಮೇಲೆ ಬಂತು. ಲೈಕ್ ಈಗ ನಾನು ಐಎಎಸ್ ಯು ಪಿ ಎಸ್ ಸಿ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ, ಯಾವ್ದು ಡಿಗ್ರಿ ಮಾಡಬೇಕು ಅಂತ. ಸೊ ಆ ವಿಚಾರ ಬಂದಾಗ ಕೆಲವರ ಹತ್ರ ಮಾತಾಡಿದೆ, ಯಾವ್ದು ಮಾಡಬೇಕು, ನಾನು ಏನಾರ ಬಿ ಎ ಮಾಡ್ಲಾ ಇಲ್ಲ ಇಂಜಿನಿಯರಿಂಗ್ ಮಾಡ್ಲಾ. ಒಂದು ಆಕ್ಚುಲಿ ಒಂದು ಪಿ ಯು ತುಂಬಾ ಸ್ಕೋರ್ ಚೆನ್ನಾಗಿತ್ತು. ಸೊ ಪಿ ಯು ಪಿ ಸಿ ಎಂ ಬಿ ಎಲ್ ನಂದು ಆಲ್ಮೋಸ್ಟ್ 95.2% ಇತ್ತು, ಸಿ ಟಿ ರ್ಯಾಂಕಿಂಗ್ ಕೂಡ ತುಂಬಾ ಚೆನ್ನಾಗಿತ್ತು. ಸೊ ನನ್ನ ಫ್ರೀ ಮೆಡಿಕಲ್ ಸೀಟ್ ಸಿಕ್ತಿತ್ತು. ಸೊ ನನ್ಗೆ ಮೂರು ಆಪ್ಷನ್ ಇತ್ತು. ಒಂದು ನಂದು ಜೆಇ ಮೇನ್ಸ್ ಕೂಡ ಕ್ಲಿಯರ್ ಆಗಿತ್ತು, ಎನ್ ಐ ಟಿ ಸೂರತ್ ಕಾಲೇಜ್ ಸಿಕ್ಕಿತ್ತು. ಸೊ ಐದಾರ ಐ ಶುಡ್ ಗೋ ಫಾರ್ ಮೆಡಿಕಲ್, ಎನ್ ಐ ಟಿ ಸೂರತ್ ಕೊಳ್ಬೇಕು ಇಲ್ಲ ಮಾಮೂಲಿ ಯಾರ ಡಿಗ್ರಿ ಮಾಡಬೇಕು. ಬಟ್ ಅಲ್ಟಿಮೇಟ್ ಗೋಲ್ ನಾನು ಯು ಪಿ ಸಿ ಮಾಡೋಕಂತ ಫಿಕ್ಸ್ ಇತ್ತು ಮೈಂಡ್ ಅಲ್ಲಿ. ಸೊ ಯಾವ ಪಾತ್ ಈ ಮೂರು ಪಾತಲ್ಲಿ ಚೂಸ್ ಮಾಡಬೇಕಿತ್ತು. ಸೊ ಕೆಲವ್ರ ಹತ್ರ ವಿಚಾರಿಸಿ ಮಾತಾಡದೆ ಎಲ್ಲ ಮಾಡಿದೆ. ಅವಾಗ ಏನಂತ ಗೊತ್ತಾಯ್ತು ಅಂದ್ರೆ, ಲೈಕ್ ನಿಂದು ಬ್ಯಾಕ್ ಗ್ರೌಂಡ್ ಸ್ಟ್ರಾಂಗ್ ಇರ್ಲಿ, ಬಿಕಾಸ್ ನಿನ್ನ ಯು ಪಿ ಎಸ್ ಸಿನೇ ಕಂಪ್ಲೀಟ್ಲಿ ನಂಬಕ್ ಆಗಲ್ಲ. ಸೊ ನಿನ್ ಬ್ಯಾಕ್ ಗ್ರೌಂಡ್ ಸ್ಟ್ರಾಂಗ್ ಇರ್ಲಿ, ಇಂಜಿನಿಯರಿಂಗ್ ಮಾಡು. ಇಂಜಿನಿಯರಿಂಗ್ ಮಾಡಿದ್ರು ತುಂಬಾ ಜನ ನಿಂದ ಯು ಪಿ ಎಸ್ ಸಿ ಕ್ಲಿಯರ್ ಮಾಡ್ತಾರೆ. ಸೊ ಅದರಿಂದ ಆತರ ಒಪಿನಿಯನ್ಸ್ ಬಂದಿದ್ದರಿಂದ ನಾನು ಇಂಜಿನಿಯರಿಂಗ್ ಆಪ್ಟ್ ಮಾಡಿದೆ. ದೆನ್ ಆಪ್ಟ್ ಮಾಡೋದ್ರಲ್ಲಿ ಯಾವ ಬ್ರಾಂಚ್ ಆಪ್ಟ್ ಮಾಡೋಕಂತ, ಬಿಕಾಸ್ ನನ್ನ ರ್ಯಾಂಕಿಂಗ್ ತುಂಬಾ ಚೆನ್ನಾಗಿತ್ತು, ನಾನು ಯಾವ್ದು ಕೊಟ್ಟಿದ್ರು ಸಿಕ್ತಿತ್ತು ಅದು. ಸೊ ನಮ್ಮ ತಂದೆ ಸಿ ಎಸ್ ಮಾಡು, ಕಂಪ್ಯೂಟರ್ ಸೈನ್ಸ್ ಮಾಡು ಅಂತ ಅಂದ್ರು. ಬಟ್ ಇಲ್ಲ ನಾನು ಮೆಕ್ಯಾನಿಕಲ್ ಮಾಡ್ತೀನಿ ಅಂತ ಅಂದೆ. ಬಟ್ ನಮ್ಮಲ್ಲಿ ನಂಗೆ ತುಂಬಾ ಫ್ರೀ ಹ್ಯಾಂಡ್ ಇತ್ತು. ಲೈಕ್
0: ಮೆಕ್ಯಾನಿಕಲ್
1: ಮೆಕ್ಯಾನಿಕಲ್ ಏನಕ್ಕೆ ಅಂದ್ರೆ ಅದು ಸ್ವಲ್ಪ ಒಲವು ಇರುತ್ತೆ ಹುಡುಗರಿಗೆಲ್ಲ, ಮೆಕ್ಯಾನಿಕಲ್
0: ಮಷಿನ್ಸ್ ಜೊತೆ ಕೆಲಸ ಇರಬೇಕು.
1: ಹೌದು, ಬೇರೆ ಬ್ರಾಂಚಸ್ ಹೋದ್ರೆ ನಮ್ಗೆ ಫಿಸಿಕಲಿ ಅದನ್ನ ಎಕ್ಸ್ಪೀರಿಯನ್ಸ್ ಆಗಲ್ಲ. ಫಿಸಿಕಲಿ ನೋಡೋದಾದ್ರೆ ಮಿಷಿನ್ಸ್ ನೋಡ್ತೀವಿ, ಚಿಕ್ಕ ವಯಸ್ಸಿಂದ ಕಾರ್ ವೆಹಿಕಲ್ಸ್ ಎಲ್ಲ.
0: ಹಾರ್ಡ್ವೇರ್ ಮುಖ್ಯ,
1: ಡೆಫಿನೆಟ್ಲಿ.
0: ಯಾಕೆ ನೀವು ಕೂಡ ಹಾರ್ಡ್ ಕೋರ್ ರೆಸ್ಲರ್ ಕೂಡ ಆಗಿದ್ದೀರಿ, ಸ್ವಲ್ಪ ಏನಿದ್ರು ಕೂಡ ಹೊಡೆದಾಡುವಂತದ್ದು, ಆಮೇಲೆ ಭಾರ ಎತ್ತುವಂತದ್ದು, ಈ ವಿಚಾರದಲ್ಲಿ.
1: ಸೊ ಮೆಕ್ಯಾನಿಕಲ್ ತಂದೆ. ಬಟ್ ಈಗ ಸ್ಟೂಡೆಂಟ್ಸ್ ಏನ್ ಮಾಡ್ತಾರೆ ಅಂತಂದ್ರೆ, ನಂಗೆ ರೀಸೆಂಟ್ಲಿ
0: ಇನ್ನೊಂದು ನೀವು ಹೇಳಿದ್ರೆ ಐಟಿ ಕ್ಲಿಯರ್ ಆಗಿತ್ತು ಅಂತ ಹೇಳಿ,
1: ಎನ್ಐಟಿ ಸೂರತ್ಕಲ್.
0: ಎನ್ಐಟಿ ಸೂರತ್ಕಲ್ ಅವಕಾಶ ಇತ್ತಲ್ವಾ, ಒಳ್ಳೆಯ ಒಂದು ಆಪರ್ಚುನಿಟಿ.
1: ಯಾ, ಬಟ್ ಅಲ್ಟಿಮೇಟ್ಲಿ ವಿ ಶುಡ್ ಥಿಂಕ್ ಲೈಕ್ ನಾವು ಏನ್ ನಮ್ ಗೋಲ್ ಏನ್ ಅಲ್ಟಿಮೇಟ್ಲಿ, ಎನ್ ಐ ಟಿ ಮಾಡೋದು, ಐ ಟಿ ಮಾಡೋದು, ಮೆಡಿಕಲ್ ಮಾಡೋದು. ಬಟ್ ನಾವು ಯು ಪಿ ಎಸ್ ಸಿ ಕ್ಲಿಯರ್ ಮಾಡಕ್ಕೆ ಏನ್ ಕಷ್ಟ ರಿಸ್ಕ್ ತಗೊಂಡು ಅದು ಬೇರೆ ಕಡೆ ಹೋಗಿದ್ದು
0: ಕ್ಲಿಯರ್ ಆಗ್ಬಿಟ್ಟು. ನಾವು ಯು ಪಿ ಎಸ್ ಸಿ ಮಾಡಬೇಕು, ಅದಕ್ಕೆ ಒಂದು ಬೇಸಿಕ್ ಬ್ಯಾಕ್ ಗ್ರೌಂಡ್ ಏನಂತಂದ್ರೆ ಒಂದು ಡಿಗ್ರಿ ಬೇಕು.
1: ಎನಿ ಡಿಗ್ರಿ ಬೇಕು,
0: ಅದು ನಾನು ಇಲ್ಲೇ ಮಾಡಬಹುದಲ್ಲ, ಅಲ್ಲಿ
1: ಮನೇಲಿ ಇದು ಮಾಡಬಹುದಲ್ಲ, ಏನ್ ಕಷ್ಟ ಹೋಗಿ ಮಾಡೋದು.
0: ಕ್ಲಿಯರ್ ಇತ್ತು ನಿಮ್ಗೆ?
1: ಕ್ಲಿಯರ್ ಇತ್ತು,
0: ಮುಂದುವರ್ಸಿ.
1: ಸೊ ಹಾಗೆ ನಾನು ಜೆ ಸಿ ಇಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮಾಡಿದೆ, ಕಂಪ್ಲೀಟ್ ಮಾಡೋದು ಎಲ್ಲ ಆಯ್ತು. ಸೊ ರೀಸೆಂಟ್ಲಿ ಕೂಡ ಕೇಳ್ತಿರ್ತಾರೆ ನಾ ಯಾವ ಡಿಗ್ರಿ ಮಾಡಬೇಕು ಅಂತ ಎಲ್ಲ ಕೇಳ್ತಿರ್ತಾರೆ. ನಾನ್ ಪರ್ಸನಲ್ ಏನ್ ಹೇಳ್ತೀನಿ ಅಂದ್ರೆ, ಲೈಕ್ ನೀವು ಎನಿ ಡಿಗ್ರಿ ಮಾಡಿ, ಬಟ್ ನಿಮ್ಗೆ ಯು ಪಿ ಎಸ್ ಸಿನೇ ಮಾಡಬೇಕಂತ ಇದ್ರೆ ಸ್ವಲ್ಪ ಓದಕ್ ಟ್ರೈ ಮಾಡಿ. ಯೂಶುವಲ್ ನಾನು ಕೂಡ ಚಿಕ್ಕ ವಯಸ್ಸಿಂದಾನೆ ಡಿಗ್ರಿಲೇ ಓದ್ಬಿಡ್ತೀನಿ ಎಲ್ಲಾನು ಅಂತ ಅನ್ಕೊಂಡಿದ್ದೆ. ಬಟ್ ಅದು ಆಗಲ್ಲ, ಅದು ಕಷ್ಟ ಆಗುತ್ತೆ. ಕಾಲೇಜ್ ಡೇಸ್ ಅಲ್ಲಿ ನಾವು ನಮ್ಗೆ ಇಂಜಿನಿಯರಿಂಗ್ ಸಬ್ಜೆಕ್ಟ್ಸ್ ತುಂಬಾ ಇರುತ್ತೆ. ಬಟ್ ನಾನಂತೂ
0: ನೀವು ಹೇಳೋ ಪ್ರಕಾರ ಈಗ ಬೇಸಿಕ್ ಸ್ಟ್ರಾಂಗ್ ಮಾಡ್ಕೊಳ್ಳಿ, ನೀವು ಇಂಜಿನಿಯರಿಂಗ್ ಓದಿದ್ರಿ, ಇಂಜಿನಿಯರಿಂಗ್ ಸ್ಟ್ರಾಂಗ್ ಮಾಡ್ಕೊಳ್ಳಿ. ನೀವು ಬಿ ಎ ಓದ್ತೀರಾ, ಬಿ ಎನ್ ಸ್ಟ್ರಾಂಗ್ ಮಾಡ್ಕೊಳ್ಳಿ, ಏನ್ ಓದ್ತೀರಾ ಅದನ್ನ ಸ್ಟ್ರಾಂಗ್ ಮಾಡ್ಕೊಳ್ಳಿ. ಈಗ ಅದನ್ನ ಸ್ಟ್ರಾಂಗ್ ಮಾಡ್ಕೊಂಡ್ರೆ ನೆಕ್ಸ್ಟ್ ನಿಮ್ಗೆ ಅದು ಖಂಡಿತ ಬರುತ್ತೆ ಮುಂದಕ್ಕೆ. ನೀವು ಹೇಳಿದ್ರಿ ಇಂಟರ್ವ್ಯೂ ಅಲ್ಲಿ ಅದೇ ಕೇಳ್ಬಿಟ್ರು, ಈಗ ನಾವೇನೋ ಕನ್ಸ್ ಇಟ್ಕೊಂಡು ಹೋಗ್ಬಿಟ್ಟು ನೀ ಬಿ ಎಲ್ ಯಾವ ಸಬ್ಜೆಕ್ಟ್ ಓದಿ ಅದ ಏನ್ ಓದಿನ್ ಕೇಳ್ಬಿಟ್ರು, ಏನು ಹೇಳಿಲ್ಲ ಅಂತಂದಾಗ ನೀನ್ ಏನು ಓದಿಲ್ಲ ಅನ್ನಂಗಾಯ್ತು.
1: ಡೆಫಿನೆಟ್ಲಿ ಅದು ಆಕ್ಚುಲಿ ಇದು ನೀವು ಹೇಳಿದ್ ಕರೆಕ್ಟ್. ಆಕ್ಚುಲಿ ಏನಕಂದ್ರೆ ನಾವು ಹೈಸ್ಕೂಲ್ ಎಲ್ಲ ಓದಿರ್ತೀವಿ, ಎಲ್ಲ ಓದಿರ್ತೀವಿ, ನಾವ್ ಏನ್ ಓದಿರ್ತೀವಿ ಅದು ಪರ್ಫೆಕ್ಟ್ ಆಗಿ ಓದಿದ್ರೆ ತುಂಬಾ ಹೆಲ್ಪ್ ಆಗುತ್ತೆ. ಬಿಕಾಸ್ ನಾವು ಯು ಪಿ ಸಿ ಜರ್ನಿ ಸ್ಟಾರ್ಟ್ ಮಾಡಿದಾಗ್ಲು ನಾವು ಪುನಃ ಹಿಸ್ಟ್ರಿ ಜಿಯೋಗ್ರಫಿ ಹಾಲ್ಡಿ ಓದ್ಬೇಕು, ನಾವು ಇಲ್ಲ ಇದೆಲ್ಲ ಹೈಸ್ಕೂಲಲ್ಲಿ ಓದಿರ್ತೀವಿ. ಸೊ ನಾವು ಹೈಸ್ಕೂಲಲ್ಲೇ ತುಂಬಾ ಚೆನ್ನಾಗಿ ಓದಿದ್ರೆ ತುಂಬಾ ಯೂಸ್ಫುಲ್ ಆಗುತ್ತೆ. ನನ್ಗೆ ಹೈಸ್ಕೂಲ್ ಚೆನ್ನಾಗಿ ಓದೋದ್ರಿಂದ ಇವೆಲ್ಲ ತುಂಬಾ ಯೂಸ್ಫುಲ್ ಆಯ್ತು, ಅಂಡ್ ಪಿ ಯು ಕೂಡ ಬಯಾಲಜಿ ಓದಿದ್ರೆ ಅದು ತುಂಬಾ ಯೂಸ್ಫುಲ್ ಆಯ್ತು, ಅಂಡ್ ಇಂಜಿನಿಯರಿಂಗ್ ಕೂಡ ನಾನು ಚೆನ್ನಾಗಿ ಓದಿದ್ದೆ. ಸೊ ಅದು ಇಂಟರ್ವ್ಯೂ ಕೂಡ ಯೂಸ್ಫುಲ್ ಆಯ್ತು. ಸೊ ನಾವ್ ಏನ್ ಓದ್ತಿದೀವಿ ಅದನ್ನ ಕರೆಕ್ಟ್ ಆಗಿ ಮಾಡಿದ್ರೆ ನಿಮ್ಗೆ ಎಕ್ಸಾಮ್ ಕ್ಲಿಯರ್ ಆಗುತ್ತೆ, ತೊಂದರೆ ಇಲ್ಲ.
0: ಓಕೆ, ನಿಮ್ಮ ಸ್ಟಡಿ ಹೇಗಿತ್ತು? ಅದೇನು 24 ಗಂಟೆ ಓದ್ತಿದ್ರಾ?
1: ಡೆಫಿನೆಟ್ಲಿ ಇಲ್ಲ. ಯೂಶಲಿ ಮೋಸ್ಟ್ ಆಫ್ ದಿ ಟಾಪರ್ಸ್ ಹೇಳ್ತಾರೆ ಲೈಕ್ 10 to 12 hours ಎಲ್ಲ ಓದ್ತಿದ್ವಿ ಅಂತ. ಬಟ್ ನನ್ನ ಕೇಸಲ್ಲಿ ನಾನು ಅನ್ಕನ್ವೆನ್ಷನಲ್ ವೇ ಆಫ್ ಪ್ರಿಪರೇಷನ್ ಇತ್ತು. ಸೊ ಲೈಕ್ ನಂದು ಯಾವ್ದೇ ರೀತಿಯ ಲೈಕ್ ಲಾಂಗ್ ಅರ್ಸ್ ಜರ್ನಿ, ಲಾಂಗ್ ಅರ್ಸ್ ಪ್ರಿಪರೇಷನ್ಸ್ ಇರಲಿಲ್ಲ ನನಗೆ. ಕೂರಕ್ಕೂ ಆಗ್ತಿರಲಿಲ್ಲ, ಬಿಕಾಸ್ ನಾನು ಚಿಕ್ಕ ವಯಸ್ಸಿಂದನೂ ಸ್ಪೋರ್ಟ್ಸ್ ಅಂಡ್ ಅದರ್ ಆಕ್ಟಿವಿಟೀಸ್ ಅಲ್ಲಿ ಇದ್ದಿದ್ದರಿಂದ ನನಗೆ ಚಿಕ್ಕ ವಯಸ್ಸಿಂದ ಸ್ಟಡಿ ಅವರ್ಸ್ ಕಡಿಮೆ ಇರ್ತಿತ್ತು, ನಂಗೆ ಬೇರೆ ಬೇರೆ ಆಕ್ಟಿವಿಟೀಸ್ ಅಲ್ಲಿ ಇನ್ವಾಲ್ವ್ಮೆಂಟ್ ಇದ್ರಿಂದ. ಬಟ್ ನಂಗೆ ಸಿಕ್ಕಿದ ಸ್ಟಡಿ ಅವರ್ಸ್ ಯಾವಾಗಲೂ ಕ್ವಾಲಿಟಿ ಅವರ್ಸ್ ಇರ್ತಿತ್ತು. ಸೊ ನಾನು ಯಾವಾಗಲೂ ರಾದರ್ ದನ್ ಡ್ಯೂರೇಷನ್, ಲಾಂಗ್ ಡ್ಯೂರೇಷನ್ ಕ್ವಾಲಿಟಿ ಆಫ್ ಸ್ಟಡೀಸ್ನ ಪ್ರಿಫರ್ ಮಾಡ್ತಿದ್ದೆ. ಬಟ್ 12 hours ಓದ್ತಿದ್ಯಾ ಅಂತ ಕೇಳಿದ್ರೆ ಓದ್ತಿದ್ದೆ, ಡೆಫಿನೆಟ್ಲಿ ಓದ್ತಿದ್ದೆ. ಯಾವಾಗ ಓದ್ತಿದ್ದೆ ಅಂದ್ರೆ ಸ್ವಲ್ಪ ಎಕ್ಸಾಮ್ ಹತ್ರ ಇದ್ದಾಗ. ಸೊ ಆಬ್ವಿಯಸ್ಲಿ ಅವಾಗ ಓದಲೇಬೇಕಾಗುತ್ತೆ 12 hours ನಾವು ಸಿಲಬಸ್ ಕವರ್ ಮಾಡೋಕ್ಕಿರುತ್ತೆ. ಬಟ್ ಡೈಲಿ 12 hours ಓದ್ತಿದ್ದೆ ಅಂದ್ರೆ ಡೆಫಿನೆಟ್ಲಿ ಇಲ್ಲ. ದೇರ್ ಆರ್ ಮೆನಿ ಮಂತ್ಸ್ ಲೈಕ್ ಬುಕ್ಸ್ ಮುಟ್ಟೇರ ಮಂತ್ಸ್ ಕೂಡ ಇದೆ.
0: ಓಕೆ, ಇಂದಿನ ಯಂಗ್ಸ್ಟರ್ಸ್ಗೆ, ಆಸ್ಪಿರೆಂಟ್ಸ್ಗೆ ಯಾವ ರೀತಿ ಅವರು ಇರಬೇಕಾಗುತ್ತೆ, ಮತ್ತೆ ಏನ್ ಗೋಲ್ ಇಟ್ಕೊಬೇಕಾಗುತ್ತೆ, ಯಾವ ರೀತಿ ತಮ್ಮ ಮನಸ್ಥಿತಿಯನ್ನು ಇಟ್ಕೋಬೇಕಾಗುತ್ತೆ, ಅದ್ರ ಬಗ್ಗೆ ಹೇಳಿ.
1: ನಾನು ಏನ್ ಯಂಗ್ಸ್ಟರ್ಸ್ ಕೇಳಕ್ ಟ್ರೈ ಮಾಡ್ತೀನಿ ಅಂದ್ರೆ, ಲೈಕ್ ನೀವ್ ಏನಾದ್ರೂ ಮಾಡಿ, ನಿಮ್ ಜೀವನದಲ್ಲಿ ಏನಾದ್ರೂ ಮಾಡಿ, ಯಾವ ಫೀಲ್ಡ್ ಹೋಗ್ಲಿ, ಬಟ್ ನಿಮ್ ಬೆಸ್ಟ್ ಕೊಡಿ, ಆನೆಸ್ಟ್ ಆಗಿರಿ, ನೀವು ಆನೆಸ್ಟ್ ಎಫರ್ಟ್ಸ್ ಮಾಡಿ. ಬಿಕಾಸ್ ನಿಮ್ಗೆ ಲೈಫ್ ಅಲ್ಲಿ ರೆಗ್ರೆಟ್ ಇರಬಾರದು. ಮುಂದೆ ಇಷ್ಟು ವರ್ಷ ಆದ್ಮೇಲೆ ಹೋದ್ಮೇಲೆ ನಾನು ಹಿಂದೆ ನಾನು ಸರಿಯಾಗಿ ಕೆಲಸ ಮಾಡಲಿಲ್ಲ, ಮಾಡಿದ್ರೆ ಏನೋ

0: ಪಿ ಎಸ್ ಸಿ ಕ್ಲಿಯರ್ ಮಾಡ್ತೀನಿ, ಯು ಪಿ ಎಸ್ ಸಿ ಕ್ಲಿಯರ್ ಮಾಡ್ತೀನಿ, ಮಾಡ್ತೀನಿ ಮಾಡ್ತೀನಿ ಮಾಡ್ತೀನಿ ಅಂತ ಹೇಳಿ ಎಕ್ಸಾಮ್ನೇ ಕಟ್ಟಿರಲ್ಲ, ಓದೋ ಬರ್ದಲ್ಲ ಅದೇ ಮರ್ತ್ಬಿಟ್ಟಿರ್ತೀವಿ. ಅಂದ್ರೆ ಏನೇ ಆದ್ರೂ ಪ್ರಾಪರ್ ಪ್ಲಾನ್ ಮಾಡ್ಕೊಳ್ಳಿ, ಯಾವ್ದು ರಿಗ್ರೆಟ್ ಬೇಡ. ಈಗ ನಾನು ಒಂದು ಇಂಜಿನಿಯರಿಂಗ್ ಮುಗಿಸಿದ್ದೀನಿ, ನಾನು ಯು ಪಿ ಎಸ್ ಸಿ ಕ್ಲಿಯರ್ ಮಾಡ್ತೀನಿ ಅಂತ ಹೇಳಿದಾಗ ಅದಕ್ಕಾಗಿ ಸ್ವಲ್ಪ ಸಮಯವನ್ನ ಎತ್ತಿಡಿ, ನಿಮ್ ಕೈಲಿ ಆಗುತ್ತಾ ಒಂದ್ ವರ್ಷದಲ್ಲೇ ಗೊತ್ತಾಗುತ್ತೆ ಹೆಂಗೆ ಅಂತ ಹೇಳಿ. ಇದು ನನ್ನ ಕಪ್ ಆಫ್ ಟೀನಾ, ಕಷ್ಟನಾ, ಇಲ್ಲ ಕಷ್ಟ ಆದ್ರೆ ನನ್ನ ಆಲ್ಟರ್ನೇಟಿವ್ ಏನ್ ಮಾಡ್ಕೊಬಹುದು, ಅದಕ್ಕಾಗಿ ಕ್ಲಾಸಸ್ ತಗೋಬೇಕಾ, ಏನ್ ಮಾಡ್ಬೇಕು, ಅದ್ರ ಬಗ್ಗೆನೂ ಕೂಡ ನಾವು ಪ್ಲಾನ್ ಮಾಡ್ಕೊಳಕಾಗುತ್ತೆ. ಒಂದ್ ವರ್ಷ ಇದಕ್ಕಾಗಿ ಸತತವಾಗಿ ಎತ್ತಿಟ್ಟೋದು ಬಹಳ ಮುಖ್ಯ ಆಗುತ್ತೆ. ಈಗ ನಾನು ಈಗ ಇವತ್ತು ನಾನು ಎಕ್ಸಾಮ್ಗೆ ಅಂದ್ರೆ ಈ ವರ್ಷ ನಾನು ಡಿಗ್ರಿ ಮುಗ್ದಿದೆ, ಈ ಸಲ ನಾನು ಎಕ್ಸಾಮ್ ಪ್ರಿಪೇರ್ ಆಗ್ತೀನಿ ಅಂತ ಹೇಳಿದ್ರೆ ಆ ವರ್ಷನೇ ಆಗುದು ತುಂಬಾ ಕಷ್ಟ. ಎಲ್ರಿಗೂ ಆಗಲ್ಲ, ಆಗುತ್ತೆ ಕೆಲವರಿಗೆ, ಅದು ಯಾರಪ್ಪ ಅಂತ ಅದೃಷ್ಟ ಗೊತ್ತಿಲ್ಲ. 21 ವರ್ಷ 22 ವರ್ಷ ಕ್ಲಿಯರ್ ಆದವರು ಇದಾರೆ,
1: ಮೊದಲಿಂದ ಪ್ರಿಪರೇಷನ್ ಮಾಡಿರ್ತಾರೆ ಸ್ಟಾರ್ಟಿಂಗ್,
0: ಅದು ಸುಮ್ನೆ ಆಗಲ್ಲ ಅದು ಅಲ್ವಾ. ಓಕೆ ಅಭಿಷೇಕ್, ಬಹಳ ಸಂತೋಷ ಇಷ್ಟೊತ್ತು ಮೈಸೂರು ಆಕಾಶವಾಣಿಗೆ ಬಂದು ನಿಮ್ಮ ಜರ್ನಿಯ ಬಗ್ಗೆ ಹೇಳಿದ್ರಿ. ನಮ್ಮ ಕೇಳಿದ್ರಿಗೆ ನಾವು ಹೇಳೋಣ, 2026ನೇ ಸಾಲಿನ ಯು ಪಿ ಎಸ್ ಸಿ ಪರೀಕ್ಷೆಯಲ್ಲಿ ಉತ್ತೀರ್ಣ ಆದಂತಹ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನ ಗಂಜಾಂನ ಜಿ ಎಸ್ ಅಭಿಷೇಕ್ ನಾಯಕ್ ಅವರ ಮಾತುಗಳನ್ನ ಕೇಳ್ತಾ ಇದ್ರಿ. ಅವರು ಇಂಡಿಯನ್ ಫಾರೆಸ್ಟ್ ಸರ್ವಿಸ್ ಅಲ್ಲಿ ಆಲ್ ಇಂಡಿಯಾ ರ್ಯಾಂಕಿಂಗ್ 122 ತಗೊಂಡಿದ್ದಾರೆ. ಅಭಿಷೇಕ್, ಮತ್ತೊಮ್ಮೆ ತಮಗೆ ಕಂಗ್ರಾಚುಲೇಷನ್, ಅಭಿನಂದನೆಗಳು. ನಿಮ್ಮ ಸಕ್ಸಸ್ ಹೀಗೆ ಮುಂದುವರಿತಿರಲಿ, ಐ ಪಿ ಎಸ್ ಕನಸಿದೆ, ಇನ್ನು ಅವಕಾಶ ಇದೆ,
1: ಅವಕಾಶ
0: ಖಂಡಿತವಾಗ್ಲೂ ಮುಂದುವರಿಸಿ ಮುಂದಿನ ದಿನಗಳಲ್ಲಿ ಮಂಡ್ಯ ಜಿಲ್ಲೆಗೆ ಮತ್ತೊಂದು ಐ ಪಿ ಎಸ್ ಬಂದು ಮತ್ತೆ ನಾವು ನೀವು ಭೇಟಿಯಾಗಿ ಮಾತಾಡುವಂತ ಅವಕಾಶ ಸಿಗ್ಲಿ ಅಂತ ಹೇಳ್ತಾ ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಧನ್ಯವಾದ. ನಮಸ್ಕಾರ.
1: ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.
2: ಇದುವರೆಗೆ 2026ನೇ ಸಾಲಿನ ಕೇಂದ್ರ ಲೋಕಸೇವಾ ಆಯೋಗದ ಭಾರತೀಯ ಅರಣ್ಯ ಸೇವಾ ಪರೀಕ್ಷೆಯಲ್ಲಿ ತೇರ್ಗಡೆಯಾಗಿರುವ ಶ್ರೀರಂಗಪಟ್ಟಣ ತಾಲೂಕು ಗಂಜಾಂನ ಅಭಿಷೇಕ್ ನಾಯಕ್ ಜಿಎಸ್ ಅವರೊಂದಿಗೆ ಮಾತುಕತೆ ಕೇಳಿದಿರಿ. ಇವರೊಂದಿಗೆ ಭಾಗವಹಿಸಿದ್ದವರು ದಿಗ್ವಿಜಯ್ ಬಿ, ಸಂಕಲನ ತೇಜಸ್ವಿನಿ ಗಿರೀಶ್. ಇದು ಇಂದಿನ ಯುವವಾಣಿ.

0: ಆಕಾಶವಾಣಿ ಧಾರವಾಡ.
1: ಶುರುವಾಗಿದೆ.
2: ನೀವು ಹುಡುಕಾಡ್ತಿದ್ರಿ ನಿಮ್ಮ ಆಕಾಶವಾಣಿ ಧಾರವಾಡ ಯೂಟ್ಯೂಬ್ ಚಾನೆಲ್ ಅನ್ನು. ನಿಮ್ಮ ಯೂಟ್ಯೂಬ್ ಚಾನೆಲ್ ಆಕಾಶವಾಣಿ ಧಾರವಾಡ ಶುರುವಾಗಿದೆ. ನಿಮ್ಮ ಬೇಡಿಕೆಯ ಮೇರೆಗೆ ಆಕಾಶವಾಣಿ ಧಾರವಾಡ ಯೂಟ್ಯೂಬ್ ನಲ್ಲಿ ಲಭ್ಯ. ಚಾನೆಲ್ ಹೆಸರು ಆಕಾಶವಾಣಿ ಧಾರವಾಡ. ನಾವು ಕಾರ್ಯಕ್ರಮಗಳನ್ನು ಯೂಟ್ಯೂಬ್ ಚಾನೆಲ್ನಲ್ಲಿ ಹಾಕುವ ಅಂದರೆ ಅಪ್ಲೋಡ್ ಮಾಡುವ ಪ್ರಕ್ರಿಯೆಯಲ್ಲಿ ಇದ್ದೇವೆ. ಪ್ರತಿದಿನ ನಾವು ಕಾರ್ಯಕ್ರಮಗಳನ್ನು ಅಪ್ಲೋಡ್ ಮಾಡುತ್ತಿದ್ದೇವೆ. ಹಿಂದೆ ಆಕಾಶವಾಣಿ ಧಾರವಾಡ ಚಾನೆಲ್ಗೆ ಚಂದಾದಾರರಾಗಿ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ನಿಮ್ಮ ಯೂಟ್ಯೂಬ್ ಚಾನೆಲ್ ಆಕಾಶವಾಣಿ ಧಾರವಾಡ.
0: ಆಕಾಶವಾಣಿ ಧಾರವಾಡ. ಸಮಯ 10 ಗಂಟೆ ಆಗುತ್ತಲಿದೆ. ಇನ್ನು ಮುಂದೆ ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮ ದಿಲ್ಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.
3: ಸಂಗೀತ ಕ್ಯಾ ಹೀ ಭಾರತೀಯ ಕಾರ್ಯಕ್ರಮ ಮೇ ಆಜ್ ಪ್ರಸ್ತುತ ಹೈ ದೇವವ್ರತ್ ಮಿಶ್ರ ಕಾ ಸಿತಾರ್ ವಾದನ್. ವಾರಾಣಸಿ ಕೆ ಪ್ರತಿಷ್ಠಿತ ಸಂಗೀತ ಘರಾನೆ ಮೇ ಜನ್ಮೆ ದೇವವ್ರತ್ ಮಿಶ್ರ ನೆ ಅಪ್ನಿ ಮಾ ಪ್ರಮೀಲಾ ಮಿಶ್ರಾ ಸೆ ಸಂಗೀತ ಕಿ ಪ್ರಾರಂಭಿಕ ಶಿಕ್ಷಾ ಗ್ರಹಣ ಕಿ ಔರ್ ಅಪ್ನೆ ಪಿತಾ ಪದ್ಮಶ್ರೀ ಪಂಡಿತ್ ಶಿವನಾಥ್ ಮಿಶ್ರ ಕೆ ಮಾರ್ಗದರ್ಶನ್ ಮೇ ಸಿತಾರ್ ಕಿ ವಿಧಿವತ್ ಶಿಕ್ಷಾ ಪ್ರಾಪ್ತ ಕಿ. ಆಕಾಶವಾಣಿ ಕೆ ಎ ಗ್ರೇಟ್ ಕಲಾಕಾರ ದೇವವ್ರತ್ ಮಿಶ್ರ ನೆ ಠುಮರಿ ಪರಂಪರಾ ಔರ್ ಬನಾರಸ್ ಘರಾನೆ ಕೆ ಗಾಯಕಿ ಕಿ ವಿಶಿಷ್ಟ ಬಾರೀಕಿಯಾಂ ಅಪ್ನೆ ದಾದಾಜಿ ಠುಮರಿ ಸಮ್ರಾಟ್ ಪಂಡಿತ್ ಮಹಾದೇವ್ ಪ್ರಸಾದ್ ಮಿಶ್ರ ಸೆ ಸೀಖಿ. ಇಸ್ ಪ್ರಭಾವ ನೆ ಉನ್ಕೆ ಸಿತಾರ್ ವಾದನ್ ಕೋ ಏಕ್ ಅನೂಠಿ ಪಹಚಾನ್ ದಿ. ಸಿತಾರ್ ವಾದನ್ ಕೆ ಶಿಕ್ಷಾ ಮೇ ಪೋಸ್ಟ್ ಗ್ರೇಜುಯೇಟ್ ಔರ್ ಗೋಲ್ಡ್ ಮೆಡಲ್ ಕೆ ಸಾಥ್ ಸಂಗೀತ್ ಪ್ರವೀಣ್ ದೇವವ್ರತ್ ಮಿಶ್ರ ICCR ಕೆ ಸೂಚಿಬದ್ಧ ಕಲಾಕಾರ ಭೀ ಹೈ. ಉನ್ಹೊನೆ ಭಾರತ್ ಔರ್ ವಿದೇಶೋ ಮೇ ಕೈ ಪ್ರತಿಷ್ಠಿತ ಮಂಚೋ ಪರ್ ಸಿತಾರ್ ವಾದನ್ ಕಿ ಸಫಲ್ ಪ್ರಸ್ತುತಿಯಾಂ ದಿ ಹೈ. ಇನ್ಮೇ ತಾನ್ಸೇನ್ ಸಂಗೀತ್ ಸಮಾರೋಹ, ಸಂಕಟ್ ಮೋಚನ್ ಸಂಗೀತ್ ಸಮಾರೋಹ, ಸಪ್ತಕ್ ಸಂಗೀತ್ ಸಮಾರೋಹ ಔರ್ ಅಂತಾರಾಷ್ಟ್ರೀಯ ಧ್ರುಪದ್ ಮೇಲಾ ಪ್ರಮುಖ ಹೈ. ಉನ್ಹೊನೆ ಅಮೇರಿಕಾ, ಕೆನಡಾ, ಸ್ಪೇನ್, ಫ್ರಾನ್ಸ್, ಇಟಲಿ ಔರ್ ಜರ್ಮನಿ ಜೈಸೆ ಕೈ ದೇಶೋ ಮೇ ಅಪ್ನೆ ಸಿತಾರ್ ವಾದನ್ ಸೆ ಸಂಗೀತ್ ಪ್ರೇಮಿಯೋ ಕೋ ಮಂತ್ರ ಮುಗ್ಧ ಕಿಯಾ ಹೈ. ದೇವವ್ರತ್ ಮಿಶ್ರ ಕೋ ನೇಷನಲ್ ಯೂತ್ ಫೆಸ್ಟಿವಲ್ ಅವಾರ್ಡ್, ಸ್ವರ್ಮಣಿ ಅಲಂಕರಣ್,

ಆಕಾಶವಾಣಿ ಧಾರವಾಡ. ನಾಳೆ ಬೆಳಗ್ಗೆ ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳು ಹೀಗಿವೆ. ಬೆಳಗ್ಗೆ 6:05 ಭಕ್ತಿಗೀತೆಗಳ ಕಾರ್ಯಕ್ರಮ ವಂದನ, 6:25 ಡಾಕ್ಟರ್ ಸಿಎಂ ಕುಂದಗೋಳ ಅವರಿಂದ ಚಿಂತನ, 6:30 ರೈತರಿಗೆ ಸಲಹೆಗಳು, 6:35 ಸುನೀತಿ ಪಥ ಕಥಾನಾಟಕ ಸರಣಿ, ನಾಟಕ ಔದಾರ್ಯತೆ ಮೂಲ ರಚನೆ ಜಗನ್ನಾಥ ಜಮದಾರ್, ನಾಟಕ ರೂಪಾಂತರ ಎಎನ್ ನಾಗರಳ್ಳಿ, ಪ್ರಸ್ತುತಿ ಜಿ ಸುರೇಖಾ ಸುರೇಶ್. 7:15 ಕನ್ನಡದಲ್ಲಿ ಭಾಷಣ, ರೇಡಿಯೋ ಜನಕ ಗೂಗ್ಲಿ ಎಲ್ಮೋ ಮ್ಯಾಕ್ರೋನಿ ಅವರ ಕುರಿತು ಮಾತನಾಡುತ್ತಾರೆ ಡಾಕ್ಟರ್ ಬಸವರಾಜ್ ಎನ್ ಅಕ್ಕಿ. 8:00 ವಾರ್ತಾ ಸಂಚಿಕೆ ದಿಲ್ಲಿ ಕೇಂದ್ರದಿಂದ, 8:30 ಬಸವರಾಜ್ ಗೋನಹಾಳ್ ಅವರ ಗಾಯನ ಕೇಳುತ್ತೀರಿ. 9:05 ಸುಜಾತಾ ಕುಮಾರ್ ಅವರಿಂದ ಸುಗಮ ಸಂಗೀತ, 9:15 ಕಾರ್ಯಕ್ರಮ ಹಿಂದಿ ಕಲಿಯಿರಿ, ಕಲಿಸಿಕೊಡುತ್ತಾರೆ ಪುಷ್ಪ ಬಾಗಲವಾಡಿ, ವಿದ್ಯಾರ್ಥಿಗಳು ವಿಸ್ಮಯ್ ಹಾಗೂ ಗೌತಮಿ. 9:30 ಕರೆಗೊಂದು ಗೀತೆ, 10:00 ಬಾಳಬುತ್ತಿ ಕಾರ್ಯಕ್ರಮದಲ್ಲಿ ಆಕಾಶವಾಣಿಯ ನಿವೃತ್ತ ಸಂಗೀತ ಕಲಾವಿದರಾದ ಶ್ರೀಪಾದ್ ಹೆಗಡೆ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಮಂಜುಳಾ ಪುರಾಣಿಕ್. 10:15 ಕಿರುನಾಟಕ ನಮಗೂ ಒಂದು ಕನ್ಯಾ ಕೊಡ್ರಿ, ರಚನೆ ಅಶೋಕ್ ಚೋಳಚಗುಡ್ಡ, ನಿರ್ಮಾಣ ಮಂಜುಳಾ ಪುರಾಣಿಕ್. 10:30 ಗೆಳಿಬಂಡು ಕಾರ್ಯಕ್ರಮದಲ್ಲಿ ಉಡುಕೇರಿಯ ರಾಮಲಿಂಗೇಶ್ವರ ಪ್ರೌಢಶಾಲೆಯ ಮಕ್ಕಳಿಂದ ಕಾರ್ಯಕ್ರಮ ವೈವಿಧ್ಯ. 11:00 ಕಾರ್ಯಕ್ರಮ, ಪೋಸ್ಟ್ ಬಾಕ್ಸ್ ನಂಬರ್ 111. ಆಕಾಶವಾಣಿ ಧಾರವಾಡ, ಸಮಯ 11:06. 392.16 ಮೀಟರ್ಗಳು ಅಥವಾ 765 ಕಿಲೋ ಹರ್ಟ್ಸ್ ತರಂಗಾಂತರಗಳ ಮೇಲೆ ನಾಳೆ ಪ್ರಸಾರ ಬೆಳಗ್ಗೆ 5:55 ಆರಂಭವಾಗುವುದು. ನಮ್ಮ ಡಿಜಿಟಲ್ ಪ್ರಸಾರ 756 ಕಿಲೋ ಹರ್ಟ್ಸ್ ತರಂಗಾಂತರಗಳಲ್ಲಿ ಹಾಗೂ FM 103 ಮೆಗಾ ಹರ್ಟ್ಸ್ ಕಂಪನಾಂಕಗಳಲ್ಲಿ ಲಭ್ಯವಿರುತ್ತದೆ. ಕೆಳಗುರು, ಇನ್ನು ಮುಂದೆ 11:10 FM ಗೋಲ್ಡ್ ಕಾರ್ಯಕ್ರಮಗಳು ಮುಂದುವರಿಯುತ್ತವೆ. ನಮ್ಮೆಲ್ಲ ಕೆಳಗುರಿಗೂ ಶುಭರಾತ್ರಿ. ಜೈ ಹಿಂದ್.

0: ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹಲೋ, ದಿಸ್ ಇಸ್ ಫ್ರಮ್ ವಿ ಟಾಕ್ ಸ್ಟುಡಿಯೋ. ನಾರ್ಮಲ್ ಮೈಕ್ರೋಫೋನ್, ಸ್ಪೇರ್ ಮೈಕ್ರೋಫೋನ್ ಆಫ್ ದ ಟೈಮ್ ಹಿಯರ್ ಇಸ್ ಫೈರ್ಸ್ 10 minutes and 30 seconds. ಜಸ್ಟ್ ಓವರ್.